ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಸರ್ವರಿಗೂ ಶುಭೋದಯ, ಶುಭ ದಿನ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಜೂನ್ 8 ಸೋಮವಾರ. ಶ್ರೀಶಕ 1949, ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಯೋಗ ವಿಷ್ಕಂಬ ಪ್ರೀತಿ, ಕರ್ಣ ಬಾಲವ, ಸೌರ ವೃಷಭ 25. ಇಂದಿನ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳು ಈ ರೀತಿಯಲ್ಲಿವೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿ ಗೀತೆಗಳೊಂದಿಗೆ ಆರಂಭವಾಗಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಆರ್ಜೆ ಶ್ವೇತಾ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಇರಲಿದ್ದು, ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ, ಹಾಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ವಿಶ್ವ ಪರಿಸರ ದಿನದ ಅಂಗವಾಗಿ ಪ್ರಕೃತಿಯ ನೋವಿಗೆ ಕಾವ್ಯ ವಾಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೂ ಸರಳವಾಗಿ ಇಂಗ್ಲಿಷ್ ಅನ್ನು ಕಲಿಯುವ ಬಗ್ಗೆ ವಿಜಯ ಹೆಚ್ಎಸ್ ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗನ್ನು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು,
ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳಿಯರ್ ಅವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ನಂಬರ್ಗೆ ಕಳಿಸಿ ಅಂತ ಕೇಳ್ತಾ ಇರಿ. ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಈ ಸುಂದರ ಬೆಳಕಿನ ಸೂರ್ಯನ ಕಿರಣಗಳ ಜೊತೆಗೆ ನಿಮ್ಮ ಲೈಫ್ಗೂ ಒಂದು ಹೊಸ ಎನರ್ಜಿ ತುಂಬೋದಕ್ಕೆ ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇವತ್ತು ಒಂದು ಪುಟ್ಟ ಕತೆ ನೆನಪಾಗ್ತಾ ಇದೆ. ಏನ್ ಗೊತ್ತಾ, ಒಂದಾನೊಂದು ಕಾಲದಲ್ಲಿ ಒಬ್ಬ ಶಿಷ್ಯ ತನ್ನ ಗುರುವಿನ ಹತ್ತಿರ ಹೋಗಿ ಕೇಳ್ತಾನಂತೆ, ಗುರುಗಳೇ, ನನ್ನ ಜೀವನ ಯಾವಾಗ ಬದಲಾಗುತ್ತೆ, ನಾನು ಯಾವಾಗ ಎಲ್ರ ತರ ಖುಷಿಯಾಗಿರ್ತೀನಿ ಅಂತ ಕೇಳಿದಂತೆ. ಅದಕ್ಕೆ ಗುರುಗಳು ನಕ್ಕು ಅವನ ಕೈಗೊಂದು ಬೀಜ ಕೊಟ್ಟು ಹೇಳ್ತಾರಂತೆ, ನೋಡು ಮಗನೇ, ಈ ಬೀಜವನ್ನ ಭೂಮಿಯಲ್ಲಿ ಹಾಕಿ ಅದಕ್ಕೆ ಪ್ರತಿದಿನ ನೀರು ಹಾಕು, ಅದು ಗಿಡವಾಗಿ ಯಾವಾಗ ಹೂ ಬಿಡುತ್ತೋ ಅವತ್ತು ನಿನ್ನ ಜೀವನ ಬದಲಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಶಿಷ್ಯನು ಕೂಡ ಪ್ರತಿದಿನ ನೀರು ಹಾಕಿದ, ಕಾಳಜಿ ಮಾಡಿದ. ಕೆಲವು ದಿನಗಳ ನಂತರ ಸುಂದರವಾದ ಹೂವು ಅರಳಿತು. ಆ ಹೂವನ್ನ ನೋಡಿ ಅವನ ಮುಖದಲ್ಲಿ ಎಲ್ಲಿಲ್ಲದ ಸಂತೋಷವಾಯಿತು. ಆಗ ಗುರುಗಳು ಬಂದು ಹೇಳಿದ್ರು, ಆ ಹೂವು ಅರಳಿದಾಗ ನೀನು ಖುಷಿ ಪಟ್ಟಿಯಲ್ಲ, ಅದೇ ನಿನ್ನ ಬದಲಾವಣೆ. ನಿನ್ನ ಜೀವನ ಬದಲಾಗೋದು ಯಾವುದೋ ಒಂದು ದೊಡ್ಡ ಘಟನೆ ನಡೆದಾಗಲ್ಲ, ನೀನು ಪ್ರತಿದಿನ ಮಾಡುವ ಕೆಲಸದಲ್ಲಿ ಯಾವಾಗ ಪ್ರೀತಿ ಮತ್ತು ತಾಳ್ಮೆ ತೋರಿಸ್ತೀಯೋ ಆವಾಗಲೇ ನಿನ್ನ ಬದುಕು ಹೂವಿನಂತೆ ಅರಳುತ್ತೆ ಅಂತ ಹೇಳ್ತಾರೆ. ಎಸ್, ಕತೆ ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ? ನಮ್ಮ ಲೈಫ್ ಕೂಡ ಅಷ್ಟೇ. ಇವತ್ತಿನ ದಿನ ನಮ್ಗೆ ಸಿಕ್ಕಿರೋ ಒಂದು ಹೊಸ ಅವಕಾಶ, ನಿನ್ನೆಯ ಸೋಲು ಅಥವಾ ನಾಳೆಯ ಚಿಂತೆಗಿಂತ ಇವತ್ತು ನಮ್ಮ ಕೈಯಲ್ಲಿರೋ ಈ ಸುಂದರ ಕ್ಷಣವನ್ನ ಪ್ರೀತಿಯಿಂದ ಸಂಭ್ರಮಿಸೋಣ. ನಮ್ಮ ಕೆಲಸದಲ್ಲಿ ಶ್ರದ್ಧೆ ಇರ್ಲಿ, ಮುಖದಲ್ಲಿ ಒಂದು ಪುಟ್ಟ ನಗು ಇರ್ಲಿ, ಈ ದಿನ ನಿಮ್ಮದಾಗಲಿ, ನಿಮ್ಮ ಕನಸುಗಳಿಗೆ ರೆಕ್ಕೆ ಸಿಗಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಈ ಸುಂದರವಾದ ಮುಂಜಾನೆಯ ತಂಗಾಳಿಯಲ್ಲಿ ಬಿಸಿ ಬಿಸಿ ಕಾಫಿ ಕುಡಿತಾ ಸೂಪರ್ ಆಗಿ ಸಾಂಗ್ಸ್ ಕೇಳ್ತಾ ಇರೋ ನಿಮ್ಮೆಲ್ಲರಿಗೂ ಇವತ್ತಿನ ವಿಶೇಷ ದಿನದ ಹಾರ್ದಿಕ ಶುಭಾಶಯಗಳು. ಎಸ್, ಇವತ್ತು ಜೂನ್ 8 ವಿಶ್ವ ಸಾಗರ ದಿನ ಅಥವಾ ವರ್ಲ್ಡ್ ಓಷನ್ ಡೇ ಅಂತ ಆಚರಿಸ್ತಾ ಇದ್ದೇವೆ. ನೋಡಿ ಸ್ನೇಹಿತರೆ, ನಾವೆಲ್ಲರೂ ಸಿಟಿಯಲ್ಲಿರೋರು, ನಮ್ಮ ಮನೆ ಹತ್ರ ಎಲ್ಲೋ ಕೆರೆನೋ ಹಳ್ಳನೋ ಇರುತ್ತೆ ಅಷ್ಟೇ. ನಮಗೂ ಈ ಸಮುದ್ರಕ್ಕೂ ಏನ್ ಲಿಂಕು ಅಂತ ಅನ್ಕೋಬಿಡಿ. ನಮ್ಮ ಭೂಮಿಯ 70%ಕ್ಕಿಂತ ಹೆಚ್ಚು ಭಾಗ ಈ ನೀಲಿ ಸಾಗರವೇ ಆವರಿಸಿಕೊಂಡಿರೋದು. ನಾವು ಉಸಿರಾಡೋ ಪ್ರತಿ 2 ಉಸಿರಿನಲ್ಲಿ 1 ಉಸಿರು ನಮಗೆ ಸಿಗ್ತಾ ಇರೋದು ಇದೇ ಸಮುದ್ರದಿಂದ ಅಂತಂದ್ರೆ ನೀವು ನಂಬಲೇಬೇಕು. ಸಾಗರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಾವೆಲ್ಲ ಅನ್ಕೊಳ್ತಾ ಇರ್ತೀವಿ ಕಾಡುಗಳಿಂದ ಮಾತ್ರ ನಮಗೆ ಆಕ್ಸಿಜನ್ ಸಿಗುತ್ತೆ ಅಂತ. ಆದ್ರೆ ಸ್ನೇಹಿತರೆ, ನಿಜವಾದ ಹೀರೋ ಸಮುದ್ರದಲ್ಲಿದ್ದಾನೆ. ಹೌದು, ಸಮುದ್ರದಲ್ಲಿರೋ ಫೈಟೋಪ್ಲಾಂಕ್ಟನ್ ಅನ್ನೋ ಪುಟ್ಟ ಸಸ್ಯಗಳು ನಮಗೆ ಬೇಕಾದ 50%ಕ್ಕೂ ಹೆಚ್ಚು ಆಕ್ಸಿಜನ್ ಅನ್ನ ಉತ್ಪಾದನೆ ಮಾಡ್ತವೆ. ಅಷ್ಟೇ ಅಲ್ಲ, ನಾವು ಇಲ್ಲಿ ಮಾಡೋ ಮಾಲಿನ್ಯ ಕಾರ್ಬನ್ ಡೈಆಕ್ಸೈಡ್ನೆಲ್ಲ ಈ ಸಮುದ್ರಗಳು ಅಬ್ಸರ್ವ್ ಮಾಡಿಕೊಂಡು ನಮ್ಮ ಭೂಮಿಯ ತಾಪಮಾನವನ್ನ ಬ್ಯಾಲೆನ್ಸ್ ಮಾಡ್ತವೆ. ಇನ್ನ ಎರಡನೇದಾಗಿ, ಜೀವ ವೈವಿಧ್ಯದ ಅರಮನೆ. ನಮ್ಮ ಮನುಷ್ಯರ ಪ್ರಪಂಚಕ್ಕಿಂತ ದೊಡ್ಡ ಪ್ರಪಂಚ ಸಮುದ್ರದ ಒಳಗಡೆ ಇದೆ. ಇನ್ನು ನಿಮಗೆ ಗೊತ್ತಿಲ್ಲದೆ ಇರೋ ಲಕ್ಷಾಂತರ ಜೀವಿಗಳು ಆಳವಾದ ಕಡಲ ಗರ್ಭದಲ್ಲಿವೆ. ತಿನ್ನೋ ಮೀನಿನಿಂದ ಹಿಡಿದು ಜಗತ್ತಿನ ಅತಿ ದೊಡ್ಡ ಜೀವಿಯಾದ ನೀಲಿ ತಿಮಿಂಗಲದವರೆಗೂ ಕೋಟ್ಯಾಂತರ ಜೀವಿಗಳಿಗೆ ಇದು ತವರೂರು ಅಂತಾನೆ ಹೇಳಬಹುದು. ಆದ್ರೆ ಸ್ನೇಹಿತರೆ, ಈಗೊಂದು ಕಟು ಸತ್ಯ ಹೇಳ್ತೀನಿ ಕೇಳಿ. ನಾವು ಎಸೆಯೋ ಪ್ಲಾಸ್ಟಿಕ್ ಬಾಟಲ್ಸ್, ಕವರುಗಳೆಲ್ಲ ಕೊನೆಗೆ ಹೋಗಿ ಸೇರೋದು ಎಲ್ಲಿಗೆ ಗೊತ್ತಾ? ಇದೇ ಸಮುದ್ರಕ್ಕೆ. ಪ್ರತಿ ವರ್ಷ ಲಕ್ಷಾಂತರ ಟನ್ ಪ್ಲಾಸ್ಟಿಕ್ ಸಮುದ್ರಕ್ಕೆ ಸೇರ್ತವೆ. ಅಲ್ಲಿರೋ ಪಾಪದ ಮೀನುಗಳು, ಆಮೆಗಳು ಇದನ್ನ ಆಹಾರ ಅನ್ಕೊಂಡು ತಿಂದು ಸಾಯ್ತವೆ. ಸೊ ಇನ್ನ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ, ಭೂಮಿ ಬಿಸಿ ಆಗ್ತಾ ಇರೋದ್ರಿಂದ ಸಮುದ್ರದ ನೀರು ಬಿಸಿಯಾಗಿ ಒಳಗಿರೋ ಹವಳದ ದಿಬ್ಬಗಳು ನಾಶವಾಗ್ತಾ ಇದ್ದಾವೆ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ, ನಾವು ಹೀಗೆ ಪ್ಲಾಸ್ಟಿಕ್ ಎಸೆಯೋದನ್ನ ನಿಲ್ಲಿಸದೆ ಹೋದ್ರೆ 2050 ಹೊತ್ತಿಗೆ ಸಮುದ್ರದಲ್ಲಿ ಮೀನುಗಳಿಗಿಂತ ಪ್ಲಾಸ್ಟಿಕ್ ಕಸನೇ ಜಾಸ್ತಿ ಇರುತ್ತಂತೆ. ಯೋಚನೆ ಮಾಡಿ ಸ್ನೇಹಿತರೆ, ಎಷ್ಟು ಭಯಾನಕ ಅಲ್ವಾ? ನೀವು ಹೇಳಬಹುದು, ಅರೆ ಶ್ವೇತಾ, ನಾವಿರೋದು ಎಲ್ಲೋ ಬೆಂಗಳೂರಲ್ಲೋ, ಮೈಸೂರಲ್ಲೋ ಅಥವಾ ಶಿವಮೊಗ್ಗದಲ್ಲೋ, ನಾವು ಇಲ್ಲಿ ಕೂತ್ಕೊಂಡು ಸಮುದ್ರನ ಹೆಂಗೆ ಕಾಪಾಡೋದು ಅಂತ ಕೇಳ್ತಾ ಇರ್ತೀರಾ. ಸಿಂಪಲ್ ಸ್ನೇಹಿತರೆ, ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಿ. ಒಮ್ಮೆ ಬಳಸಿ ಎಸೆಯುವ ಪ್ಲಾಸ್ಟಿಕ್ ಬಳಸಬೇಡಿ. ನಮ್ಮೂರಿನ ಚರಂಡಿಗೆ ಬಿದ್ದ ಪ್ಲಾಸ್ಟಿಕ್ ಮಳೆಗೆ ತೇಲಿ ನದಿ ಸೇರಿ ಕೊನೆಗೆ ಸಮುದ್ರಕ್ಕೆ ಹೋಗ್ತಾವೆ. ಇನ್ನ ಎರಡನೇದಾಗಿ, ಕಸವನ್ನ ಎಲ್ಲೆಂದ್ರಲ್ಲಿ ಬಿಸಾಕಬೇಡಿ. ಬೀಚ್ಗಳಿಗೆ ಪ್ರವಾಸ ಹೋದಾಗ ಅಲ್ಲಿ ಪಾರ್ಟಿ ಮಾಡಿ ಕಸನ ಅಲ್ಲೇ ಬಿಟ್ಟು ಬರಬೇಡಿ. ನಮ್ಮ ಮನೆ ಹೆಂಗೆ ಕ್ಲೀನ್ ಆಗಿ ಇಟ್ಕೊಳ್ತೀವೋ

ಆ ಕಡಲ ತೀರನು ಕೂಡ ಹಂಗೆ ಇಟ್ಕೊಳ್ಳೋಣ. ಕೊನೆಯದಾಗಿ ಒಂದ್ ಮಾತನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ಸಮುದ್ರ ಕೇವಲ ನೀರಲ್ಲ, ಅದು ನಮ್ಮ ಜೀವದ ಮೂಲ. ಸಾಗರ ಆರೋಗ್ಯವಾಗಿದ್ರೆ ಮಾತ್ರ ನಾವೆಲ್ಲ ಆರೋಗ್ಯವಾಗಿ ಇರೋದಕ್ಕೆ ಸಾಧ್ಯ. ಇವತ್ತಿನ ಈ ದಿನ ಕೇವಲ ವಾಟ್ಸಾಪ್ ಸ್ಟೇಟಸ್ ಹಾಕೋದಕ್ಕೆ ಸೀಮಿತವಾಗದಿರಲಿ, ಪರಿಸರ ಉಳಿಸೋದಕ್ಕೆ ಒಂದು ಪುಟ್ಟ ಹೆಜ್ಜೆ ಇಡೋಣ, ಏನಂತೀರಾ? ಚಲೋ, ಇದೇ ಜೋಶ್ನಲ್ಲಿ ನಿಮಗಾಗಿ ಒಂದು ಸೂಪರ್ ಆಗಿ ಮೆಲೋಡಿಯಸ್ ಆಗಿರುವಂತಹ ಒಂದು ಭಕ್ತಿ ಗೀತೆಯನ್ನ ಪ್ಲೇ ಮಾಡ್ತೀನಿ, ಕೇಳಿ ವಾಪಸ್ ಬನ್ನಿ. ಇದು ಅರುಣೋದಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜೂನ್ 8. ಕ್ಯಾಲೆಂಡರ್ನಲ್ಲಿ ಪ್ರತಿ ದಿನಕ್ಕೂ ಒಂದು ವಿಶೇಷತೆ ಇರುತ್ತೆ ಅಲ್ವಾ? ಇವತ್ತಿನ ದಿನ ಒಂದು ಅತ್ಯಂತ ಪ್ರಮುಖವಾದ ಜಾಗೃತಿ ಮೂಡಿಸುವ ದಿನ. ಅದೇ ವರ್ಲ್ಡ್ ಬ್ರೈನ್ ಟ್ಯೂಮರ್ ಡೇ ಅಥವಾ ವಿಶ್ವ ಮಸ್ತಿಷ್ಕ ಗೆಡ್ಡೆ ದಿನ ಅಂತ ಕರೀತಾರೆ. ಬ್ರೈನ್ ಟ್ಯೂಮರ್ ಅಂತ ಹೇಳಿದ ಕೂಡಲೇ ನಮಗೆಲ್ಲೋ ಒಂದ್ ಕಡೆ ಸಣ್ಣದಾಗಿ ಭಯ ಶುರುವಾಗುತ್ತೆ ಅಲ್ವಾ? ಇನ್ನ ಸಿನಿಮಾಗಳಲ್ಲಿ ಇದನ್ನ ಗುಣಪಡಿಸಲಾಗದ ಕಾಯಿಲೆ ತರಹ ತೋರಿಸಿ ನಮಗೆಲ್ಲ ಹೆದರಿಸ್ಬಿಡ್ತಾರೆ. ಆದ್ರೆ ನಿಜ ಹೇಳ, ಸರಿಯಾದ ಸಮಯಕ್ಕೆ ಮಾಹಿತಿ ಸಿಕ್ಕಿದ್ರೆ, ಸೂಕ್ತ ಚಿಕಿತ್ಸೆ ಪಡೆದರೆ ಇದನ್ನ ಖಂಡಿತ ಗೆಲ್ಬಹುದು. ಸ್ನೇಹಿತರೆ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿ, ಹಾಗೆ ಲಕ್ಷಣಗಳು ಮತ್ತು ನಾವು ವಹಿಸಬೇಕಾದ ಎಚ್ಚರಿಕೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಲಿಕ್ಕೆ ಇಷ್ಟಪಡ್ತೀನಿ. ಬ್ರೈನ್ ಟ್ಯೂಮರ್ ಅಂತಂದ್ರೆ ಏನು ಅಂತ

ಸರಳವಾಗಿ ತಿಳಿಸ್ತೀನಿ ಕೇಳಿ ಸ್ನೇಹಿತರೆ. ನಮ್ಮ ಇಡೀ ದೇಹವನ್ನ ಕಂಟ್ರೋಲ್ ಮಾಡೋದು ನಮ್ಮ ತಲೆ ಒಳಗಿರೋ ಪುಟ್ಟ ಮೆದುಳು ಅಲ್ವಾ. ಈ ಮೆದುಳಿನಲ್ಲಿ ಇರೋ ಜೀವಕೋಶಗಳು ಅಂದ್ರೆ ಸೆಲ್ಸ್ ಅಂತ ಹೇಳ್ತೀವಿ, ಅವು ಅಸಹಜವಾಗಿ ಅತಿಯಾಗಿ ಬೆಳೆಯೋದಕ್ಕೆ ಶುರು ಮಾಡಿದಾಗ ಅದು ಒಂದು ಗೆಡ್ಡೆಯ ರೂಪ ಪಡೆಯುತ್ತೆ. ಇದನ್ನೇ ಬ್ರೈನ್ ಟ್ಯೂಮರ್ ಅಂತ ಹೇಳ್ತಾರೆ. ಇದರಲ್ಲಿ ಎರಡು ವಿಧ ಇರುತ್ತೆ ಸ್ನೇಹಿತರೆ. ಮೊದಲನೇದಾಗಿ ಬೆನೈನ್ ಅಂತ ಹೇಳ್ತಾರೆ, ಇದು ಕ್ಯಾನ್ಸರ್ ರಹಿತ ಗೆಡ್ಡೆ ಆಗಿರುತ್ತೆ, ಇದು ಬೇರೆ ಕಡೆ ಹರಡೋದಿಲ್ಲ, ಚಿಕಿತ್ಸೆಯಿಂದ ಸಂಪೂರ್ಣವಾಗಿ ಗುಣಪಡಿಸಬಹುದು. ಇನ್ನ ಎರಡನೇದಾಗಿ ಮೆಲಿಗ್ನಮೆಂಟ್ ಅಂತ ಹೇಳ್ತಾರೆ, ಇದು ಕ್ಯಾನ್ಸರ್ ಕಾರಕ ಗೆಡ್ಡೆ, ಇದು ತೀವ್ರವಾಗಿ ಹರಡುತ್ತೆ, ಇದಕ್ಕೆ ತಕ್ಷಣ ಚಿಕಿತ್ಸೆ ಬೇಕೇ ಬೇಕು. ಆದ್ರೆ ನೆನ್ಪಿಡಿ ಸ್ನೇಹಿತರೆ, ಎಲ್ಲಾ ತಲೆನೋವು ಬ್ರೈನ್ ಟ್ಯೂಮರ್ ಅಲ್ಲ. ಹಾಗಾದ್ರೆ ಇದರ ನಿಜವಾದ ಲಕ್ಷಣಗಳು ಏನು ಅಂತ ನೀವು ಕೇಳಬಹುದು. ಎಸ್, ನಮ್ಮ ದೇಹ ನಮಗೆ ಏನೋ ತೊಂದರೆ ಇದೆ ಅಂತ ಕೆಲವು ಸೂಚನೆಗಳನ್ನ ನೀಡ್ತಾ ಇರುತ್ತೆ. ಬ್ರೈನ್ ಟ್ಯೂಮರ್ನ ಮುಖ್ಯ ಲಕ್ಷಣಗಳು ಏನು ಗೊತ್ತಾ? ಸತತವಾದ ತಲೆನೋವು, ಅಂದ್ರೆ ಬೆಳಗ್ಗೆ ಎದ್ದಾಗ್ನಿಂದ ತೀವ್ರವಾಗಿ ತಲೆನೋವು ಬರೋದು ಮತ್ತು ದಿನ ಕಳೆದಂತೆ ಅದು ಜಾಸ್ತಿಯಾಗೋದು. ಇನ್ನ ಎರಡನೇದಾಗಿ ತಲೆನೋವಿನ ಜೊತೆಗೆ ಸುಮ್ಸುಮ್ನೆ ವಾಂತಿ ಬರೋ ಹಾಗೆ ಆಗುತ್ತೆ, ಇದ್ದಕ್ಕಿದ್ದಂತೆ ಕಣ್ಣು ಮಂಜಾಗೋದು ಅಥವಾ ಒಂದೇ ವಸ್ತು ಎರಡೆರಡಾಗಿ ಕಾಣಿಸೋದು, ಡಬಲ್ ವಿಷನ್ ಅಂತ ಹೇಳ್ತೇವೆ. ಹಾಗೆ ಹಿಂದೆಂದೋ ಫಿಟ್ಸ್ ಬರದೇ ಇರೋರಿಗೆ ಇದ್ದಕ್ಕಿದ್ದಂತೆ ಮೂರ್ಛೆಯ ಪ್ಯಾಟ್ರನ್ ಕಾಣಿಸ್ಕೊಳ್ಬಹುದು. ಹಾಗೆ ನಡೆಯುವಾಗ ಬ್ಯಾಲೆನ್ಸ್ ತಪ್ಪೋದು, ಕೈಕಾಲುಗಳಲ್ಲಿ ನಿಶಕ್ತಿ ಕಾಡೋದು, ನಂತರ ಮಾತನಾಡುವಾಗ ಪದಗಳು ಸಿಗದೇ ಇರೋದು, ಹಾಗೆ ನೆನಪಿನ ಶಕ್ತಿ ಇದ್ದಕ್ಕಿದ್ದಂತೆ ಕಡಿಮೆಯಾಗೋದು. ಸೊ ಇವೆಲ್ಲವೂ ಲಕ್ಷಣಗಳಾಗಿರ್ತಾವೆ. ಆದ್ರೆ ಸ್ನೇಹಿತರೆ, ಈ ಲಕ್ಷಣಗಳು ಬೇರೆ ಸಣ್ಣ ಪುಟ್ಟ ಕಾರಣಗಳಿಗೂ ಬರಬಹುದು. ಆದರೆ ಇವು ಸತತವಾಗಿ ಕಾಡ್ತಾ ಇದ್ರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ಹೆದರೋ ಬದಲು ಒಬ್ಬ ಒಳ್ಳೆ ನ್ಯೂರಾಲಜಿಸ್ಟ್ ಹತ್ತಿರ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದು ಜಾಣತನ ಅಲ್ವಾ. ಕೊನೆಯದಾಗಿ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ಆರೋಗ್ಯವೇ ಮಹಾಭಾಗ್ಯ. ಇವತ್ತಿನ ಬಿಡುವಿಲ್ಲದ ಲೈಫ್ನಲ್ಲಿ ಸರಿಯಾದ ಸಮಯಕ್ಕೆ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಅನಗತ್ಯ ಸ್ಟ್ರೆಸ್ ತಗೋಬೇಡಿ, ನಿಮ್ಮ ತಲೆಯನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಇಡೀ ಪ್ರಪಂಚ ರನ್ ಆಗೋದು ಅಲ್ಲಿಂದಲೇ. ನಿಮ್ಮ ಸುತ್ತಮುತ್ತ ಯಾರಿಗಾದರೂ ಇಂತಹ ಲಕ್ಷಣಗಳಿದ್ದರೆ ಅವರಿಗೆ ಧೈರ್ಯ ತುಂಬಿ, ಡಾಕ್ಟರ್ ಹತ್ತಿರ ಕರ್ಕೊಂಡು ಹೋಗಿ. ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಹಲೋ ಹಲೋ ಹಲೋ ಹಲೋ ಎವ್ರಿ ಒನ್, ಲಿಸನ್ ಹಿಯರ್. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ನಲ್ಲಿ ಫಸ್ಟ್ ಯಾರ ಮೆಸೇಜ್ ಬಂದಿದೆ ಅಂತ ಚೆಕ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಲೈಫ್ ನಲ್ಲಿ ಏನೇ ಕಷ್ಟ ಬಂದ್ರು ಖುಷಿ ಬಂದ್ರು ತಕ್ಷಣ ನೆನ್ಪಾಗೋ ಆ ಒಂದು ಜೀವ ಇದೆಯಲ್ಲ, ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಎಸ್, ಇವತ್ತು June 8 ಅಂದ್ರೆ ನ್ಯಾಷನಲ್ ಬೆಸ್ಟ್ ಫ್ರೆಂಡ್ಸ್ ಡೇ. ಎಸ್, ನಮ್ ಲೈಫಿನ ಆ ಸ್ಟೈಲಿಶ್ ಕ್ರೈಮ್ ಇನ್ ಪಾರ್ಟ್ನರ್ಸ್ ಗಳಿಗೆ ಥ್ಯಾಂಕ್ಸ್ ಹೇಳೋ ದಿನ. ಹೌದು ಸ್ನೇಹಿತರೆ, ನಿಮಗ್ ಗೊತ್ತಾ, ಈ ದಿನದ ಆಚರಣೆ ಶುರುವಾಗಿದ್ದು ಅಮೆರಿಕದಲ್ಲಿ. 1935 ಅಲ್ಲಿನ ಸಂಸತ್ತು June 8 ಬೆಸ್ಟ್ ಫ್ರೆಂಡ್ಸ್ ಡೇ ಅಂತ ಅಧಿಕೃತವಾಗಿ ಘೋಷಿಸಿತು. ಬೇಸಿಗೆಯ ಸುಂದರ ಹವಾಮಾನದಲ್ಲಿ ಸ್ನೇಹಿತರೆಲ್ಲರೂ ಒಟ್ಟಿಗೆ ಸೇರಿ ಎಂಜಾಯ್ ಮಾಡ್ಲಿ ಅನ್ನೋದು ಇದರ ಉದ್ದೇಶವಾಗಿತ್ತು. ಈಗಂತೂ ಇದು ಗ್ಲೋಬಲ್ ಟ್ರೆಂಡ್ ಅಂತಾನೆ ಹೇಳ್ಬಹುದು. ಎಸ್, ಹಾಗೆ ನಿಮ್ಗೊಂದು ವಿಷಯ ಗೊತ್ತಾ, ನಮ್ಮ ಕನ್ನಡ ನಾಡಿನ ಗೆಳೆತನಕ್ಕೆ ದೊಡ್ಡ ಇತಿಹಾಸವೇ ಇದೆ ಸ್ನೇಹಿತರೆ. ಜಿ.ಪಿ. ರಾಜರತ್ನಂ ಅವರ ರತ್ನ ಪದಗಳು ನೆನಪಿಸಿಕೊಳ್ಳಿ, ಗೆಳೆಯ ಅಂತಂದ್ರೆ ಕೇವಲ ಜೊತೆಗಿರೋನಲ್ಲ ಕಣ್ಣೀರೋರ್ಸೋನು ಅಂತ ಹೇಳಿದ್ದಾರೆ. ಇನ್ನ ಸಿನಿಮಾಗಳಲ್ಲಂತೂ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಿಂದ ಹಿಡಿದು ಇವತ್ತಿನವರೆಗೂ ಸ್ನೇಹದ ಹಾಡುಗಳು ನಮ್ಮ ರೇಡಿಯೋದಲ್ಲಿ ಸದಾ ಸೂಪರ್ ಆಗಿ ಪ್ಲೇ ಆಗ್ತಾನೆ ಇರುತ್ತೆ. ಹೌದು ಸ್ನೇಹಿತರೆ, ಹಾಗಾದ್ರೆ ಬೆಸ್ಟ್ ಫ್ರೆಂಡ್ ಅಂತ ಹೇಗೆ ಕಂಡುಹಿಡಿಯೋದು ಅಂತ ಕೆಲವರಿಗೆ ಡೌಟ್ ಇರುತ್ತೆ. ಒಬ್ಬ ನಾರ್ಮಲ್ ಫ್ರೆಂಡ್ ನೀವು ತಪ್ಪು ಮಾಡಿದಾಗ ಮುಖಸ್ತುತಿ ಮಾಡ್ತಾರೆ, ಆದ್ರೆ ಸ್ನೇಹಿತರೆ ಬೆಸ್ಟ್ ಫ್ರೆಂಡ್ ಮಾತ್ರ ಏನ್ ಮಾಡ್ತಾರೆ ಗೊತ್ತಾ, ಎಲ್ಲರ ಎದುರುಗಡೆ ನಮಗಿಂತ ಮುಂಚೆ ನಗಾಡಿ ಆಮೇಲೆ ಮೂಲೆಗೆ ಕರ್ಕೊಂಡು ಹೋಗಿ ಬೈದು ಬುದ್ಧಿ ಹೇಳ್ತಾರೆ. ನಿಮ್ಮ ಬೆಸ್ಟ್ ಫ್ರೆಂಡ್ ಹೇಗೆ ಅಂತ ನಮ್ಮ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡಿ ಹೇಳಿ. ಎಸ್, ವೈಟ್ ವೈಟ್ ವೈಟ್, ಎಲ್ಲಿ ಹೋಗ್ತಾ ಇದ್ದೀರಾ? ಒಂದ್ ನಿಮಿಷ ಇರಿಪ್ಪ, ನಾನೊಂದು ಕಿವಿ ಮಾತು ಹೇಳೋದಿದೆ. ನೋಡಿ ಸ್ನೇಹಿತರೆ, ಲೈಫ್ ತುಂಬಾ ಶಾರ್ಟ್ ಆಗಿದೆ. ಈ ಓಡಾಟದ ಬದುಕಿನಲ್ಲಿ ನಾವು ಎಷ್ಟೋ ಜನರನ್ನ ಭೇಟಿಯಾಗ್ತಾ ಇರ್ತೀವಿ, ಆದ್ರೆ ನಮ್ಮ ಕಣ್ಣೀರನ್ನು ಮುಖದ ಮೇಲಿನ ಸುಳ್ಳು ನಗುವನ್ನು ತಕ್ಷಣ ಗುರುತಿಸೋದು ನಮ್ಮ ಬೆಸ್ಟ್ ಫ್ರೆಂಡ್ಸ್ ಮಾತ್ರ. ಸೋ ಇವತ್ತು ಎಷ್ಟೇ ಬ್ಯುಸಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಈ ಓದು ಸರಣಿಯನ್ನು ಗಾಂಧೀಜಿಯವರು 1908 ಬರೆದ ಹಿಂದ್ ಸ್ವರಾಜ್ಯ ಎಂಬ ಕೃತಿಯ ಮೂಲಕ ಪ್ರಾರಂಭ ಮಾಡುತ್ತಿದ್ದೇವೆ. ಇದು ಮೂಲ ಗುಜರಾತಿ ಭಾಷೆಯಲ್ಲಿದೆ. ಹಿರಿಯ ಗಾಂಧಿವಾದಿ ಸಿದ್ದವನಹಳ್ಳಿ ಕೃಷ್ಣಶರ್ಮ ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಕೃತಿಯನ್ನು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯವರು ಪ್ರಕಟಿಸಿದ್ದಾರೆ. ಈಗ ಹಿಂದ್ ಸ್ವರಾಜ್ಯ ಪುಸ್ತಕವನ್ನು ಓದುವವರು ಪ್ರಕಾಶ್ ಹೆಚ್ಆರ್ ಮತ್ತು ಎಂ ವಿಜಯಕುಮಾರ್.
2: ಹಿಂದ್ ಸ್ವರಾಜ್ಯ, ಪ್ರಶ್ನೆ ಕೇಳುವವರು ಎಂ ವಿಜಯಕುಮಾರ್, ಗಾಂಧೀಜಿಯ ಉತ್ತರ ಹೇಳುವವರು ಎಚ್ಆರ್ ಪ್ರಕಾಶ್. ಅಧ್ಯಾಯ 12, ವೈದ್ಯರು. ವಕೀಲರ ವಿಷಯ ಈಗ ಅರ್ಥವಾಯಿತು. ಅವರಿಂದ ಆದ ಒಳ್ಳೆಯದು ಪ್ರಾಸಂಗಿಕ, ಅವರ ವೃತ್ತಿ ಕೆಟ್ಟುದು. ನೀವು ವಕೀಲರ ಜೊತೆಗೆ ವೈದ್ಯರನ್ನೂ ಸೇರಿಸುತ್ತೀರಲ್ಲ, ಅದು ಹೇಗೆ?
3: ನಾನು ನಿಮಗೆ ಹೇಳುತ್ತಿರುವ ಅಭಿಪ್ರಾಯ ಕೇವಲ ನನ್ನದೇ ಅಲ್ಲ. ಪಶ್ಚಿಮದ ಲೇಖಕರು ವಕೀಲರನ್ನು ವೈದ್ಯರನ್ನು ಕುರಿತು ಇನ್ನೂ ಕಟುವಾಗಿ ಟೀಕಿಸಿದ್ದಾರೆ. ಒಬ್ಬ ಲೇಖಕ ಈ ಆಧುನಿಕ ಪದ್ಧತಿಯನ್ನೆಲ್ಲ ಒಂದು ವಿಷವೃಕ್ಷಕ್ಕೆ ಹೋಲಿಸಿದ್ದಾನೆ. ವಕೀಲಿ, ವೈದ್ಯ ಇತ್ಯಾದಿ ಪರೋಪಜೀವಿ ವೃತ್ತಿಗಳೇ ಆ ವಿಷವೃಕ್ಷದ ರೆಂಬೆಗಳು. ಈ ವೃಕ್ಷದ ಬುಡದ ಮೇಲೆ ಧರ್ಮದ ಕೊಡಲಿ ನಿಂತಿದೆ. ಅನೀತಿಯ ಪರೋಪಜೀವಿ ಕಸುಬುಗಳೇ ಅದರ ಬೇರುಗಳು. ಆದುದರಿಂದ ಈ ಅಭಿಪ್ರಾಯಗಳೆಲ್ಲ ನನ್ನ ಕಲ್ಪನೆಯೇ ಅಲ್ಲ, ಅನೇಕರ ಅನುಭವದ ಸಾರ. ಒಂದು ಕಾಲದಲ್ಲಿ ನನಗೆ ವೈದ್ಯರನ್ನು ಕಂಡರೆ ಬಹಳ ಪ್ರೀತಿ ಇತ್ತು. ಲೋಕಸೇವಾರ್ಥ ನಾನೂ ಒಬ್ಬ ವೈದ್ಯನಾಗಬೇಕೆಂಬ ಆಸೆಯೂ ಇತ್ತು. ಈಗ ಆ ಮೋಹವಿಲ್ಲ. ವೈದ್ಯರಿಗೆ ನಮ್ಮಲ್ಲಿ ಏಕೆ ಶ್ರೇಷ್ಠ ಸ್ಥಾನವನ್ನು ಕೊಟ್ಟಿರಲಿಲ್ಲವೆಂಬುದು ಈಗ ನನಗೆ ಅರ್ಥವಾಗಿದೆ. ಇಂಗ್ಲಿಷರು ನಮ್ಮನ್ನು ಅಧೀನದಲ್ಲಿಡಲು ವೈದ್ಯ ವೃತ್ತಿಯನ್ನು ಚೆನ್ನಾಗಿ ಉಪಯೋಗಿಸಿಕೊಂಡಿದ್ದಾರೆ. ಮೊಘಲ ಬಾದಶಹನನ್ನು ಪುಸಲಾಯಿಸಿದವನು ಒಬ್ಬ ಇಂಗ್ಲಿಷ್ ವೈದ್ಯ. ಏಷ್ಯಾದಲ್ಲಿ ಅನೇಕ ಕಡೆ ವೈದ್ಯರು ಹೀಗೆ ರಾಜಕೀಯ ಸಾಧಿಸಿದ್ದಾರೆ. ವೈದ್ಯರು ನಮಗೆ ಕೀಲೇ ತಪ್ಪಿಸಿದ್ದಾರೆ. ಈ ವಿದ್ವಾಂಸ ವೈದ್ಯರಿಗಿಂತ ನಮ್ಮ ನಾಟಿ ವೈದ್ಯರೇ ಲೇಸು ಎಂದು ಆಗಾಗ ನನಗನಿಸಿದೆ. ಸ್ವಲ್ಪ ಆಲೋಚಿಸೋಣ. ವೈದ್ಯನ ಕೆಲಸ ದೇಹ ರಕ್ಷಣೆ ಅಥವಾ ಅದೂ ಅಲ್ಲ, ದೇಹಕ್ಕೆ ಬರಬಹುದಾದ ರೋಗಗಳ ನಿವಾರಣೆ ಅವರ ಕೆಲಸ. ಈ ರೋಗಗಳು ಹೇಗೆ ಬರುತ್ತವೆ? ನಮ್ಮ ಅಸಡ್ಡೆಯಿಂದ ಅಥವಾ ಅತ್ಯುಪಯೋಗದಿಂದ. ನಾನು ಹೊಟ್ಟೆ ಬಿರಿಯ ತಿಂದೆ, ಅಜೀರ್ಣವಾಯಿತು, ವೈದ್ಯನ ಬಳಿಗೆ ಹೋದೆ, ಔಷಧಿ ಕುಡಿದೆ, ಗುಣವಾಯಿತು, ಮತ್ತೆ ಹೊಟ್ಟೆ ಬಿರಿಯ ತಿಂದೆ, ಮತ್ತೆ ವೈದ್ಯನ ಗುಳಿಗೆ ತಿಂದೆ. ಮೊದಲನೇ ಸಲವೇ ಆ ಗುಳಿಗೆಯನ್ನು ತಿನ್ನದಿದ್ದರೆ ನನ್ನ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೆ. ಮತ್ತೊಮ್ಮೆ ಹೊಟ್ಟೆಗೆ ಕೂರುತ್ತಿರಲಿಲ್ಲ. ವೈದ್ಯ ನಡುವೆ ಬಂದು ನಾನು ಮತ್ತೆ ತಿಂಡಿಪೋತನಾಗಲು ದಾರಿ ಮಾಡಿದ. ನನ್ನ ದೇಹಕ್ಕೇನೋ ಅದರಿಂದ ಹಗುರವಾಯಿತು, ನನ್ನ ಮನಸ್ಸು ದುರ್ಬಲವಾಯಿತು. ಹೀಗೆ ಬಹಳ ದಿನ ಔಷಧಿ ಸೇವಿಸಿದರೆ ಕ್ರಮೇಣ ನನ್ನ ಮನೋಧಾರ್ಢ್ಯವೇ ನಷ್ಟವಾದೀತು. ನಾನು ಭೋಗಾಸಕ್ತನಾದೆ. ರೋಗ ಬಂತು, ವೈದ್ಯ ಗುಣ ಮಾಡಿದ. ನಾನು ಮತ್ತೆ ಭೋಗಕ್ಕೆ ತಿರುಗಿದೆ. ವೈದ್ಯ ಕೈ ಹಾಕದಿದ್ದರೆ ಪ್ರಕೃತಿ ತನ್ನ ಕೆಲಸವನ್ನು ಮಾಡುತ್ತಿತ್ತು. ನಾನು ನಿಗ್ರಹವನ್ನು ಕಲಿಯುತ್ತಿದ್ದೆ, ಭೋಗ ಚಾಪಲ್ಯವನ್ನು ಬಿಡುತ್ತಿದ್ದೆ, ಸುಖಿಯಾಗುತ್ತಿದ್ದೆ. ಆಸ್ಪತ್ರೆಗಳು ಪಾಪದ ತವರು. ಅದರಿಂದ ಜನರು ತಮ್ಮ ಶರೀರದ ಬಗ್ಗೆ ಅಶ್ರದ್ಧೆ ತೋರುತ್ತಾರೆ, ಅನೀತಿ ಹೆಚ್ಚುತ್ತದೆ. ಇಂಗ್ಲಿಷ್ ವೈದ್ಯರಂತೂ ಎಲ್ಲರಿಗಿಂತ ಕೀಳು. ಮನುಷ್ಯ ಶರೀರದ ರಕ್ಷಣೆಯ ಭ್ರಾಂತಿಗಾಗಿ ಪ್ರತಿ ವರ್ಷವೂ ಸಾವಿರಾರು ಪ್ರಾಣಿಗಳನ್ನು ಕೊಲ್ಲುತ್ತಾರೆ. ಜೀವಂತ ಪ್ರಾಣಿಗಳ ಮೇಲೆ ನಾನಾ ಪ್ರಯೋಗ ನಡೆಸುತ್ತಾರೆ. ಯಾವ ಧರ್ಮವೂ ಇದನ್ನು ಒಪ್ಪದು. ನಮ್ಮ ದೇಹಗಳಿಗಾಗಿ ಇಷ್ಟು ಜೀವ ಹಿಂಸೆ ಮಾಡುವುದು ಅನಗತ್ಯವೆಂದು ಎಲ್ಲರೂ ಹೇಳುತ್ತಾರೆ. ವೈದ್ಯರು ನಮ್ಮ ಧರ್ಮವನ್ನು ನಾಶ ಮಾಡುತ್ತಾರೆ. ಅವರ ಔಷಧಗಳಲ್ಲಿ ಹೆಚ್ಚಾಗಿ ಪ್ರಾಣಿಗಳ ಕೊಬ್ಬೋ ಮದ್ಯವೋ ಇರುತ್ತದೆ. ಇವೆರಡೂ ಹಿಂದೂಗಳಿಗೂ ಮುಸ್ಲಿಮರಿಗೂ ನಿಷಿದ್ಧ ವಸ್ತುಗಳು. ನಾಗರಿಕತೆಯ ವೇಷ ಹಾಕಿ ಧಾರ್ಮಿಕ ನಿಷೇಧಗಳನ್ನು ಕುರುಡು ನಂಬಿಕೆಗಳನ್ನು ನಾವು ಮನಬಂದಂತೆ ನಡೆಯಬಹುದು. ವೈದ್ಯರು ನಮಗೆ ಸ್ವಚ್ಛಂದವಾಗಿರಲು ಪ್ರೋತ್ಸಾಹ ನೀಡುವುದಂತೂ ನಿಜ. ಅದರಿಂದ ನಾವು ಸಂಯಮಹೀನರು ನಪುಂಸಕರೂ ಆಗಿದ್ದೇವೆ. ಅಂಥ ಸ್ಥಿತಿಯಲ್ಲಿ ನಾವೇನು ದೇಶ ಸೇವೆ ಮಾಡಬಲ್ಲೆವು? ಇಂಗ್ಲಿಷ್ ವೈದ್ಯವನ್ನು ಕಲಿಯುವುದೆಂದರೆ ನಮ್ಮ ಗುಲಾಮಗಿರಿಯನ್ನು ದೃಢಪಡಿಸಿದ ಹಾಗೆ. ನಾವು ವೈದ್ಯರಾಗುವುದೇಕೆ? ಪರೋಪಕಾರಕ್ಕಂತೂ ಅಲ್ಲ, ಹಣ ಗಳಿಸಲು, ಪ್ರತಿಷ್ಠೆ ಸಂಪಾದಿಸಲು. ಈ ವೃತ್ತಿಯಲ್ಲಿ ನಿಜವಾದ ಲೋಕಸೇವೆಯೇನೂ ಇಲ್ಲವೆಂಬುದನ್ನು, ಇದು ಮನುಷ್ಯರಿಗೆ ನಷ್ಟದಾಯಕವೆಂಬುದನ್ನು ತಿಳಿಸಿದ್ದೇನೆ. ವೈದ್ಯರು ತಮ್ಮ ಜ್ಞಾನದ ಆಡಂಬರ ತೋರಿಸಿ ಜನರಿಂದ ಹೆಚ್ಚು ಹೆಚ್ಚು ಹಣ ಸೆಳೆಯುತ್ತಾರೆ. ಅವರ ಔಷಧಕ್ಕೆ ಬೆಲೆ ಕಾಸಿನದಾದರೆ ಅವರು ರೂಪಾಯಿ ತೆಗೆದುಕೊಳ್ಳುತ್ತಾರೆ. ಜನರು ಅವರನ್ನು ನಂಬಿ ರೋಗ ಗುಣವಾದೀತೆಂಬ ಆಸೆಯಿಂದ ಮೋಸ ಹೋಗುತ್ತಾರೆ. ಸೋಗು ಹಾಕುವ ಈ ವೈದ್ಯರಿಗಿಂತ ನಮಗೆ ಚೆನ್ನಾಗಿ ಪರಿಚಯವಿರುವ ಅಳಲೇಕಾಯಿ ಪಂಡಿತರೇ ಲೇಸಲ್ಲವೇ?
2: ಇಲ್ಲಿಗೆ ಅಧ್ಯಾಯ 12 ಮುಗಿಯಿತು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪ್ರಸಾರಗೊಂಡಿದ್ದ ಧಗೆಯದರೆ ಕಾವ್ಯಧಾರೆ ಕವನ ರಚನಾ ಸ್ಪರ್ಧೆಯ ವಿಶೇಷ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಆಲಿಸುವ ಅವಕಾಶ ಬಂದಿದೆ. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಪ್ರಜ್ಞಾ ಬುಕ್ಸ್ ಗ್ಯಾಲರಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಆಯೋಜಿಸಲಾದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾರ್ಥಿಗಳ ಕವನಗಳ ಧ್ವನಿ ಮುದ್ರಣವನ್ನ ಕೇಳುಗರ ಅಪೇಕ್ಷೆಯ ಮೇರೆಗೆ ಪುನಃ ಪ್ರಸಾರ ಮಾಡಲಾಗುತ್ತಿದೆ. ಈ ವಿಶೇಷ ಪ್ರಸಾರವನ್ನ ಸೋಮವಾರ June 8, 2026 ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಆಲಿಸಿ. ಧಗೆಯಧರೆ ಕಾವ್ಯಧಾರೆ, ಪರಿಸರ ಕಾಳಜಿಯ ಕಾವ್ಯಗಳ ಧಾರೆ ಕೇಳುವುದನ್ನು ಮರೆಯಬೇಡಿ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ. ರೇಡಿಯೋ ಶಿವಮೊಗ್ಗ, ಸಮುದಾಯದ ಧ್ವನಿ.
1: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
2: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
1: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
2: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
3: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
4: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸರ್ವಜ್ಞರ ಒಂದು ವಚನ: ಪಾತ್ರವಿಲ್ಲದವಂಗೆ ಪಾತ್ರ ದಾನವ ಮಾಡಿದಡೆ ಬಿತ್ತಿದ ಬೀಜ ಹಾಳು, ಬೆಳೆ ಕೊಯ್ಯಬಾರದು. ಅಂದ್ರೆ ಅರ್ಹತೆ ಇಲ್ಲದವರಿಗೆ ದಾನವನ್ನ ಕೊಟ್ರೆ ಫಲಹೀನವಾದ ಬೀಜ ಬಿತ್ತಿದಂತೆ. ಅಂದ್ರೆ ನಾವು ಸತ್ವ ಇಲ್ಲದಂತಹ ಬೀಜವನ್ನ ಬಿತ್ತಿ ಒಳ್ಳೆಯ ಬೆಳೆ ಬೇಕು ಅಂತ ಹೇಳಿದ್ರೆ ಅದು ಸಾಧ್ಯವಿಲ್ಲ ಎಂಬುದನ್ನ ಸರ್ವಜ್ಞರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಅಂದ್ರೆ ನಾವು ದಾನವನ್ನ ಕೊಡುವಾಗ್ಲೂ ಕೂಡ ಯೋಗ್ಯ ವ್ಯಕ್ತಿಗೆ ದಾನವನ್ನ ಕೊಟ್ರೆ ಅದರ ಪ್ರಯೋಜನ ಅವರಿಗೆ ಸಿಗುತ್ತೆ ಎಂಬುದನ್ನ ಸರ್ವಜ್ಞರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಹಾಗೆ ಇನ್ನೊಂದು ನಮ್ಮ ಹಿರಿಯರು ಮಾತು ಹೇಳ್ತಾರೆ: ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರದು. ಹಾಗೆ ನಾವು ದಾನವನ್ನ ಯಾರಿಗಾದ್ರೂ ಕೊಟ್ರೆ ನಾನು ಬೇರೆಯವರಿಗೆ ದಾನವನ್ನ ಮಾಡಿದೆ, ದಾನವನ್ನ ಕೊಟ್ಟೆ ಅಂತ ಹೇಳ್ಕೊಂಡು ಓಡಾಡೋದ್ಕಿಂತ ನಾವು ಕೊಟ್ಟಿರುವಂತಹ ದಾನ ಕೊಟ್ಟವರಿಗೆ ಮಾತ್ರ ಗೊತ್ತಿರಬೇಕು, ದಾನವನ್ನ ತೆಗೆದುಕೊಂಡವರಿಗೆ ಮಾತ್ರ ಗೊತ್ತಿರಬೇಕು. ವಿನಃ ನಾವು ದಾನವನ್ನ ಕೊಟ್ವಿ ಅಂತ ಹೇಳಿ ಪ್ರಚಾರಕ್ಕಾಗಿ ಕೊಡಬಾರದು ಎಂಬುದನ್ನ ಕೂಡ ಸರ್ವಜ್ಞರು ಹೇಳಿದ್ದಾರೆ. ಇದೇ ವಿಚಾರವನ್ನ ನಮ್ಮ ಹಿರಿಯರು ಕೂಡ ಹೇಳ್ತಾರೆ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ದಾನಗಳ ಕುರಿತು, ಹಿಂದಿನ ಸಂಚಿಕೆಗಳಲ್ಲಿ ಕೂಡ ದಾನದ ಕುರಿತಾಗಿ ಬೆಂಗಳೂರಿನವರೇ ಆದಂತಹ ಹಾಗೆ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರು, ಪ್ರೌಢಶಾಲಾ ಶಿಕ್ಷಕರಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಭಾಗೀರಥಿ ಈಶ್ವರ್ ಹೆಗಡೆ ಕೌಲಕ್ಕಿಯರು ಸರ್ವಜ್ಞರು ದಾನದ ಕುರಿತಾಗಿ ಹೇಳಿರುವ ವಿಚಾರಧಾರೆಯನ್ನು ತಿಳಿಸ್ಕೊಟ್ಟಿದ್ರು. ಇವತ್ತಿನ ಸಂಚಿಕೆಯಲ್ಲಿ ಸಮಯೋಚಿತ ದಾನ ಅಂದ್ರೇನು, ಈ ಸಮಯೋಚಿತ ದಾನದ ಕುರಿತು ಸರ್ವಜ್ಞರು ಏನೆಲ್ಲ ಹೇಳಿದರೆ ತಮ್ಮ ವಚನಗಳಲ್ಲಿ ಎನ್ನುವ ವಿಚಾರವನ್ನ ತಿಳಿಸ್ಕೊಡ್ತಾರೆ. ಕೇಳೋಣ, ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
7: ನಮಸ್ಕಾರ ಪವಿತ್ರ ಮೇಡಮ್.
6: ಮೇಡಮ್, ಹಿಂದಿನ ಸಂಚಿಕೆಗಳಲ್ಲಿ ಕೂಡ ಸರ್ವಜ್ಞರು ದಾನದ ಕುರಿತಾದಂತಹ ವಿಚಾರಧಾರೆಯನ್ನ ತಿಳಿಸಿದ್ರಿ. ಇವತ್ತಿನ ಸಂಚಿಕೆಯಲ್ಲಿ ಸರ್ವಜ್ಞರು ಸಮಯೋಚಿತ ದಾನದ ಕುರಿತು ಹೇಳಿರುವ ವಿಚಾರಧಾರೆಯನ್ನು ತಿಳಿಸಬಹುದಾ?
7: ಇವತ್ತು ನಾವು ಸರ್ವಜ್ಞನ ವಚನಗಳಲ್ಲಿ ಸಮಯೋಚಿತ ದಾನದ ಬಗ್ಗೆ ತಿಳಿಯೋಣ. ಸರ್ವಜ್ಞನ ವಚನಗಳು ಒಂದು ಸಾಗರವಿದ್ದಂತೆ, ಸಾಗರದ ಆಳದಲ್ಲಿನ ಮುತ್ತು ರತ್ನಗಳಂತೆ ಮೊಗೆದಷ್ಟು ಇನ್ನಷ್ಟು ವಿಷಯಗಳು ಕಾಣುತ್ತಾ ಹೋಗುತ್ತದೆ. ಒಂದು ವ್ಯಕ್ತಿ ಇಷ್ಟೊಂದು ಜ್ಞಾನ ಸಂಪಾದಿಸಲು ಹೇಗೆ ಸಾಧ್ಯ ಎಂದು ಬೆರಗು ಮೂಡಿಸುತ್ತದೆ. ಏಕೆಂದರೆ ಸರ್ವಜ್ಞ ತನ್ನ ವಚನಗಳಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ನಡೆಯುವ ಎಲ್ಲ ಘಟನೆ ಮತ್ತು ವಿಷಯಗಳನ್ನು ಕುರಿತು ಬರೆದಿರುವನು. ಜ್ಞಾನ ಸಂಪಾದನೆ ಮಾನವನಿಗೆ ಮಾತ್ರ ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟಿದ್ದಾನೆ. ಹಿಂದೂ ಧರ್ಮದಲ್ಲಿ ಸಮಯೋಚಿತ ದಾನ ಅಂದರೆ ಸರಿಯಾದ ಸಮಯದಲ್ಲಿ ಮಾಡುವ ದಾನ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇದು ಧಾರ್ಮಿಕವಾಗಿ ಪುಣ್ಯವನ್ನು ತರುವುದು ಮಾತ್ರವಲ್ಲದೆ ದಾನಿ ಮತ್ತು ಸ್ವೀಕರಿಸುವವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತದೆ. ಸಮಯೋಚಿತ ದಾನದ ಪ್ರಮುಖ ಅಂಶಗಳೆಂದರೆ ವಿಶೇಷ ಸಂದರ್ಭಗಳು, ಅಂದರೆ ಅಮಾವಾಸ್ಯೆ, ಹುಣ್ಣಿಮೆ, ಶ್ರಾವಣ ಮಾಸ, ಮಕರ ಸಂಕ್ರಾಂತಿ, ಗ್ರಹಣದ ಸಮಯ ಮತ್ತು ಜನ್ಮದಿನಗಳಂದು ದಾನ ಮಾಡುವುದು ಶ್ರೇಷ್ಠವಾದುದು. ಏಳು ಪ್ರಮುಖ ದಾನಗಳು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗೋದಾನ, ಭೂದಾನ, ಎಳ್ಳುದಾನ, ಚಿನ್ನ, ಬೆಳ್ಳಿ, ಧಾನ್ಯ, ವಸ್ತ್ರದಾನ ಮಾಡುವುದರಿಂದ ವಿಶೇಷ ಪುಣ್ಯ ಮತ್ತು ಗ್ರಹದೋಷ ನಿವಾರಣೆ ಸಾಧ್ಯ ಎಂದು ಹೇಳಲಾಗುತ್ತದೆ. ಉನ್ನತ ದಾನಗಳೆಂದರೆ ವಿದ್ಯಾದಾನ ಮತ್ತು ಅನ್ನದಾನ. ಇವು ಅತ್ಯಂತ ಶ್ರೇಷ್ಠ ದಾನಗಳು. ದಾನ ನೀಡುವಾಗ ಅರ್ಹ ವ್ಯಕ್ತಿಗೆ ದಾನ ನೀಡುವುದರಿಂದ ದಾನದ ಸಂಪೂರ್ಣ ಫಲ ದೊರೆಯುತ್ತದೆ. ಸಮಯೋಚಿತ ದಾನಗಳಿಗೆ ಕೆಲವು ಉದಾಹರಣೆಗಳನ್ನು ಇಲ್ಲಿ ಹೇಳಲು ಬಯಸುತ್ತೇನೆ. ಉದಾಹರಣೆಗೆ ಅಂಗಾಂಗ ದಾನ. ಅಪಘಾತ ಅಥವಾ ಸಾವು ಸಂಭವಿಸಿದಾಗ ಸಮಯ ವ್ಯರ್ಥ ಮಾಡದೆ ಮೃತರ ದೇಹದ ಅಂಗಾಂಗಗಳನ್ನು ದಾನ ಮಾಡುವುದು. ಇನ್ನು ರಕ್ತದಾನ. ತುರ್ತು ಚಿಕಿತ್ಸೆ ಅಥವಾ ಅಪಘಾತದ ಸಂದರ್ಭದಲ್ಲಿ ರಕ್ತದಾನ ಮಾಡುವುದರಿಂದ ಜೀವ ಉಳಿಯುತ್ತದೆ. ಆರ್ಥಿಕ ಅಂದರೆ ಹಣ ಆಗಿರ್ಬೋದು, ವಸ್ತು ಆಗಿರ್ಬೋದು ದಾನ ಮಾಡೋದು. ಪ್ರಕೃತಿ ವಿಕೋಪಗಳಲ್ಲಿ ಅಥವಾ ಬಡತನದಲ್ಲಿರುವವರಿಗೆ ಅಗತ್ಯ ವಸ್ತುಗಳನ್ನು, ಆಹಾರ, ಬಟ್ಟೆ ಇವುಗಳನ್ನು ಸಮಯಕ್ಕೆ ಸರಿಯಾಗಿ ತಲುಪಿಸುವುದು. ಇನ್ನು ಜ್ಞಾನ ಕೊಡುವುದು, ಸಲಹೆಯನ್ನು ನೀಡುವುದು. ಕಷ್ಟದಲ್ಲಿರುವವರಿಗೆ ಸರಿಯಾದ ಸಮಯದಲ್ಲಿ ಮಾರ್ಗದರ್ಶನವನ್ನು ನೀಡುವುದು, ಅದು ಕೂಡ ಒಂದು ಸಮಯೋಚಿತ ದಾನ ಎಂದು ಹೇಳಬಹುದು. ಸಕಾಲದಲ್ಲಿ ಮಾಡಿದ ಸಹಾಯವು ದೊಡ್ಡ ಸಂಕಷ್ಟದಿಂದ ಪಾರು ಮಾಡುತ್ತದೆ. ಈ ಸಂದರ್ಭದಲ್ಲಿ ಜೇಡರ ದಾಸಿಮಯ್ಯವರ ಒಂದು ವಚನವನ್ನು ಸ್ಮರಿಸಿಕೊಳ್ಳಬಹುದಾಗಿದೆ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇ ಏನೆಂಬೇ ರಾಮನಾಥ ಎಂದು ಜೇಡರ್ ದಾಸಿಮಯ್ಯನವರು ಹೇಳಿದ್ದಾರೆ. ಇಲ್ಲಿ ಪ್ರಕೃತಿಯಲ್ಲಿರುವ ಅಮೂಲ್ಯ ವಸ್ತುಗಳೆಲ್ಲವೂ ನಮಗೆ ದೇವರು ನೀಡಿರುವಂತಹ ಅಮೂಲ್ಯ ಕೊಡುಗೆಯಾಗಿದೆ. ಅದರ ಫಲವನ್ನು ಬೇಕಾದ ಹಾಗೆ ಅನುಭವಿಸಿ ಆ ಫಲವನ್ನು ದಾನ ಮಾಡಿದವರು ಈಗ ಬೇರೆಯವರನ್ನು ಅಂದರೆ ಹೊಗಳುವವರನ್ನು ಜೇಡರ ದಾಸಿಮಯ್ಯನವರು ನಾಯಿಗೆ ಹೋಲಿಸಿದ್ದಾನೆ. ಇವತ್ತು ನಾವು ಸರ್ವಜ್ಞನ ವಚನಗಳಲ್ಲಿ ಸಮಯೋಚಿತ ದಾನದ ಬಗ್ಗೆ ತಿಳಿಯೋಣ. ಇಚ್ಛೆಯನ್ನು ಅರಿದಿತ್ತ ನುಚ್ಚೊಂದು ಮಾಣಿಕವು, ಇಚ್ಛೆಯನ್ನು ಅರಿದಿತ್ತ ನುಚ್ಚೊಂದು ಮಾಣಿಕವು, ಇಚ್ಛೆಯದು ತೀರ್ದ ಬಳಿಕತ್ತ, ಇಚ್ಛೆಯದು ತೀರ್ದ ಬಳಿಕತ್ತ ಮಾಣಿಕವು ನುಚ್ಚಿಗೂ ಕಷ್ಟ ಸರ್ವಜ್ಞ. ಮಾಣಿಕವು ನುಚ್ಚಿಗೂ ಕಷ್ಟ ಸರ್ವಜ್ಞ ಅಂದರೆ ಹಸಿವೆಯಾದ ವೇಳೆಯೇ ಊಟಕ್ಕೆ ಹಾಕಿದ ನುಚ್ಚು ಒಂದು ರತ್ನ ಕೊಟ್ಟಂತೆ ಆಗುವುದು. ಆಸೆಯು ನುಚ್ಚಿಗಿಂತಲೂ ಕಡಿಮೆ ಯೋಗ್ಯತೆಯಾಗುವುದು. ಇದೇ ಅರ್ಥ ಕೊಡುವ ಇನ್ನೊಂದು ವಚನ ಪ್ರಸ್ತಾಪವರಿದಿತ್ತ ಎತ್ತೊಂದು ಮಾಣಿಕವು, ಪ್ರಸ್ತಾಪವರಿದಿತ್ತ ಎತ್ತೊಂದು ಮಾಣಿಕವು, ಪ್ರಸ್ತಾಪ ತೀರ್ದ ಬಳಿಕತ್ತ ಮದಕರಿಯು, ಪ್ರಸ್ತಾಪ ತೀರ್ದ ಬಳಿಕತ್ತ ಮದಕರಿಯು ಕತ್ತೆಂಗಿ ಕಷ್ಟ ಸರ್ವಜ್ಞ. ಕತ್ತೆಂಗು ಕಷ್ಟ ಸರ್ವಜ್ಞ ಅಂದರೆ ಪ್ರಸಂಗವನ್ನು ತಿಳಿದು ಅಡಚಣೆಯು ಇದ್ದ ಕಾಲದಲ್ಲಿ ಕೊಟ್ಟ ಎತ್ತು ಕೂಡ ಒಂದು ರತ್ನಕ್ಕೆ ಸರಿಸಾಟಿಯಾಗಿರುವುದು. ಅಡಚಣೆಯು ಅಂದರೆ ಕಷ್ಟವು ತೀರಿದ ಬಳಿಕ ಕೊಟ್ಟ ಮದ್ದಾನೆಯು ಕತ್ತೆಗಿಂತಲೂ ಕಡೆಯೆನಿಸುವುದು. ಅಂದರೆ ಆನೆಯಂತಹ ಅಮೂಲ್ಯವಾದ ಪ್ರಾಣಿಯು ಕೂಡ ಕತ್ತೆಗಿಂತಲೂ ಕೀಳಾಗಿ ಕಾಣುತ್ತದೆ. ಅಂದರೆ ಯಾರಿಗಾದರೂ ತೊಂದರೆ ಇದ್ದಾಗ ಸಕಾಲದಲ್ಲಿ ದಾನ ಮಾಡಬೇಕು ಹೊರತು ಅವರ ಕಷ್ಟ ತೀರಿದ ಮೇಲೆ ನೀಡುವುದರಿಂದ ಅದರ ಮಹತ್ವವನ್ನು ಅದು ಕಳೆದುಕೊಳ್ಳುತ್ತದೆ. ಆದ್ದರಿಂದ ಸಕಾಲದಲ್ಲಿ ದಾನ ಮಾಡಬೇಕು.
6: ದಾನವನ್ನು ಕೂಡ ನಾವು ಎಂಥ ಸಂದರ್ಭದಲ್ಲಿ ಮಾಡಬೇಕು, ಹಾಗೆ ಸಕಾಲದಲ್ಲಿ ಮಾಡಿದಂತಹ ದಾನ ಶ್ರೇಷ್ಠವಾದಂತಹ ದಾನವಾಗುತ್ತೆ. ಯಾವ ಸಂದರ್ಭದಲ್ಲಿ ನಾವು ಯಾವ ವ್ಯಕ್ತಿಗೆ ದಾನವನ್ನು ಮಾಡ್ತೀವಿ ಎನ್ನುವುದು ಮುಖ್ಯ ಆಗುತ್ತೆ ಎನ್ನುವುದನ್ನು ಸರ್ವಜ್ಞರು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನು ಶ್ರೀಮತಿ ಭಾಗೀರಥಿ ಈಶ್ವರ ಹೆಗಡೆ ಕವಲಕ್ಕಿ ಅವರು ತಿಳಿಸ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ. ಸರ್ವಜ್ಞರು ಹೇಳಿರುವ ಇನ್ನಷ್ಟು ದಾನಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರು ಹಾಗೆ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಭಾಗೀರಥಿ ಈಶ್ವರ್ ಹೆಗಡೆ ಕೌಲಕ್ಕಿಯವರು ವಚನಗಳಲ್ಲಿ ಸದರಲು ಸರ್ವಜ್ಞರು, ಸಮಯೋಚಿತ ದಾನದ ಕುರಿತು ಹೇಳಿರುವ ವಿಚಾರಧಾರೆಯನ್ನು ಹೇಳ್ತಾ ಇದ್ರು. ಈಗ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ.
3: ಈಗ ಸರ್ವಜ್ಞನ ಇನ್ನೊಂದು ವಚನ. ಆಶೆಯನ್ನು ಅರಿದಿತ್ತ ಮೀಸವೇ ನವಲಕ್ಷ, ಆಶೆಯನ್ನು ಅರಿದಿತ್ತ ಮೀಸವೇ ನವಲಕ್ಷ, ಆಶೆಯದು ತೀರ್ದ ಬಳಿಕತ್ತ ನವಲಕ್ಷ, ಆಶೆಯದು ತೀರ್ದ ಬಳಿಕಿತ್ತ ನವಲಕ್ಷ. ವೀಸದಿಂ ಕಪ್ಪು ಸರ್ವಜ್ಞ, ವೀಸದಿಂ ಕಷ್ಟು ಸರ್ವಜ್ಞ. ಅಂದರೆ ಅಡಚಣೆಯ ಪ್ರಸಂಗದಲ್ಲಿ, ಅಂದರೆ ಕಷ್ಟದ ಸಮಯದಲ್ಲಿ ಅವರ ಆಸೆಯನ್ನು ತಿಳಿದು ಕೊಟ್ಟಂತಹ 20 ರೂಪಾಯಿಗಳು 900,000 ರೂಪಾಯಿ ಕೊಟ್ಟಷ್ಟು ಸಹಾಯವಾಗುವುದು. ಅಂದರೆ ನೀನು ಸಾಯುಜ್ಯ ಪದವನ್ನು ಹೊಂದಬೇಕಾದರೆ ಹಸಿದು ಬಂದವರಿಗೆ ಅನ್ನದಾನವನ್ನು ಮಾಡು. ದಾನ ತೆಗೆದುಕೊಂಡವರು ತೃಪ್ತಿ ಹೊಂದಿದರೆ ದಾನ ನೀಡಿದವರಿಗೂ ಅಷ್ಟೇ ಸಮಾಧಾನವಾಗುತ್ತದೆ. ಸಾಯುಜ್ಯ ಎಂದರೆ ದೈವಿಕ ಸಾರ ಅಥವಾ ಪರಮಾತ್ಮನೊಂದಿಗೆ ಸಂಪೂರ್ಣವಾಗಿ ವಿಲೀನಗೊಂಡು ಒಂದಾಗುವುದು. ಹಿಂದೂ ಧರ್ಮದಲ್ಲಿ ಮೋಕ್ಷದ ಅತ್ಯುನ್ನತ ಹಂತ ಎಂದು ಪರಿಗಣಿಸಲಾಗಿದೆ. ಆತ್ಮ ಮತ್ತು ಪರಮಾತ್ಮನ ನಡುವೆ ಯಾವುದೇ ವ್ಯತ್ಯಾಸವಿಲ್ಲದ ಅಂತಿಮ ಸ್ಥಿತಿಯೇ ಸಾಯುಜ್ಯ ಎಂದು ಹೇಳಲಾಗಿದೆ. ಸರ್ವಜ್ಞನ ಇನ್ನೊಂದು ವಚನ. ಹಸನಾಗಿ ಬದುಕುವಡೆ ಕುಶಲನೆಂದೆನಿಸುವುದೇ, ಹಸನಾಗಿ ಬದುಕುವಡೆ ಕುಶಲನೆಂದೆನಿಸುವುದೇ, ಪಶುಪತಿಯ ಪದವ ಪಡೆಯುವಡೆ ಪಶುಪತಿಯ ಪದವ ಪಡೆಯುವಡೆ, ಹಸಿದವಗೆ ಅಶನವನು ಎಕ್ಕು ಸರ್ವಜ್ಞ, ಹಸಿದವಗೆ ಅಶನವನು ಎಕ್ಕು ಸರ್ವಜ್ಞ. ನರನೇ ಅಥವಾ ಮನುಷ್ಯನೇ, ನೀನು ಸುರಕ್ಷಿತವಾಗಿ ಬದುಕಬೇಕಾದರೆ, ಜಾಣನೆಂದು ಅನಿಸಿಕೊಳ್ಳಬೇಕಾದರೆ, ನೀನು ಸಾಯುಜ್ಯ ಪದವನ್ನು ಹೊಂದಬೇಕಾದರೆ ಹಸಿದು ಬಂದವರಿಗೆ ಅನ್ನದಾನವನ್ನು ಮಾಡು. ಇದರಿಂದ ನಿನಗೆ 3 ಬಗೆಯ ತೃಪ್ತಿ ದೊರೆಯುವುದು. ಸಾಯುಜ್ಯ ಎಂದರೆ ಆತ್ಮವು ಪರಮಾತ್ಮನೊಂದಿಗೆ ಸಂಪೂರ್ಣವಾಗಿ ಬೆರೆತು ಒಂದಾಗುವ ಅಂತಿಮ ಮುಕ್ತಿಯ ಸ್ಥಿತಿ. ಇದು ಹಿಂದೂ ಧರ್ಮದ 4 ಬಗೆಯ ಮುಕ್ತಿಗಳಲ್ಲಿ ಒಂದು. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಇವುಗಳಲ್ಲಿ ಸಾಯುಜ್ಯ ಅತ್ಯುನ್ನತವಾದ ದೈವಿಕ ಸಾರದಲ್ಲಿ ಒಂದಾಗುವ ಸ್ಥಿತಿಯಾಗಿದೆ. ಜನನ ಮರಣಗಳ ಚಕ್ರದಿಂದ ಬಿಡುಗಡೆಯ ಸ್ಥಿತಿ ಎಂದು ಹೇಳಬಹುದು. ಇನ್ನೊಂದು ಸರ್ವಜ್ಞನ ವಚನ. ಆನೆಯನ್ನು ಏರುವೆಡೆ ದಾನವನ್ನು ಮಾಡುವುದು, ಆನೆಯನ್ನು ಏರುವೆಡೆ ದಾನವನ್ನು ಮಾಡುವುದು, ಭಾನುಮಂಡಲವನ ಅಡರುವಡೆ ಹಸಿದವರಿಗೆ ನೀನೊಲಿದು ಇಕ್ಕು ಸರ್ವಜ್ಞ, ಹಸಿದವರಿಗೆ ನೀನೊಲಿದು ಇಕ್ಕು ಸರ್ವಜ್ಞ. ಇದರ ಅರ್ಥ, ನೀನು ಆನೆಯನ್ನು ಏರಬೇಕಾದರೆ, ಅಂದರೆ ಕಷ್ಟಪಟ್ಟು ಶ್ರೀಮಂತನಾಗಬೇಕಾದರೆ ದಾನವನ್ನೇ ಮಾಡು. ನಿನಗೆ ಸೂರ್ಯಮಂಡಲವನ್ನು ಭೇದಿಸಿ ಸ್ವರ್ಗಕ್ಕೆ ಹೋಗಬೇಕಾದರೆ ಹಸಿವೆಯಾಗಿದೆ ಎಂದು ಮನೆಗೆ ಬಂದವರಿಗೆ ಪ್ರೀತಿಯಿಂದ ದಾನ ಮಾಡಿದರೆ ನಿನಗೆ ಮುಂದೆ ಅತ್ಯುನ್ನತ ಸ್ಥಾನ ದೊರೆಯುತ್ತದೆ. ಇನ್ನೊಂದು ವಚನ. ಅಂದಣವ ನೇರುವೆಡೆ ಅಂದದಲ್ಲಿ ಸುಖಿಸುವೆಡೆ, ಅಂದಣವ ನೇರುವೆಡೆ ಅಂದದಲ್ಲಿ ಸುಖಿಸುವೆಡೆ, ಮಂದ ಗಮನೆಯರು ಇರುವೆಡೆ ಮಂದ ಗಮನೆಯರು ಇರುವೆಡೆ, ಹಸಿದರ್ಗೆ ಚಂದದಿಂದಿಕ್ಕು ಸರ್ವಜ್ಞ, ಹಸಿದರ್ಗೆ ಚಂದದಿಂದಿಕ್ಕು ಸರ್ವಜ್ಞ. ನಿನಗೆ ಪಲ್ಲಕ್ಕಿಯ ಮೇಲೆ ಕೂಡಿರಬೇಕೆಂದು ಅಪೇಕ್ಷೆ ಇದ್ದರೆ, ನಿನ್ನ ಜೀವನವು ಆನಂದದಿಂದ ಸಾಗಿ ಹೋಗಬೇಕಾದರೆ ಮತ್ತು ನಿನಗೆ ಮಂದ ಗಮನೆಯರಂತಹ ಸುಂದರ ಹೆಂಡತಿಯರು ದೊರೆಯಬೇಕಾದರೆ ಹಸಿದು ಬಂದವರಿಗೆ ಪ್ರೀತಿಯಿಂದ ಅನ್ನದಾನವನ್ನು ಮಾಡು ಎಂದು ಸರ್ವಜ್ಞರು ಇಲ್ಲಿ ಅನ್ನದಾನದ ಮಹತ್ವವನ್ನು ಎತ್ತಿ ಹಿಡಿದಿದ್ದಾರೆ. ದೇಶವನ್ನು ಆಳುವೆಡೆ ಹಾಸಿಗೆಯಲೊರಗುವಡೆ, ದೇಶವನ್ನು ಆಳುವೆಡೆ ಹಾಸಿಗೆಯಲೊರಗುವಡೆ, ಈಶನ ಒಲುಮೆ ಪಡೆಯುವಡೆ ದಾನವನ್ನು ಖುಷಿಯಿಂದ ಮಾಡು ಸರ್ವಜ್ಞ, ಈಶನ ಒಲುಮೆ ಪಡೆಯುವಡೆ ದಾನವನ್ನು ಖುಷಿಯಿಂದ ಮಾಡು ಸರ್ವಜ್ಞ. ನಿನಗೆ ಅರಸನಾಗಬೇಕೆಂಬ ಆಸೆ ಇದ್ದರೆ, ಮೆತ್ತನ್ನ ಹಾಸಿಗೆಯ ಮೇಲೆ ಮಲಗಬೇಕೆಂದು ಮನಸ್ಸಿದ್ದರೆ, ಶಿವನ ಪ್ರೇಮವು ನಿನ್ನ ಮೇಲೆ ಆಗಬೇಕೆಂದು ಆಸೆ ಇದ್ದರೆ, ಆನಂದದಿಂದ ಅಂದರೆ ದುಃಖ ಪಡದೆ ದಾನ ಧರ್ಮವನ್ನು ಮಾಡು ಎಂದು ಸರ್ವಜ್ಞರು ಹೇಳಿದ್ದಾರೆ.
2: ನಾವು ದಾನವನ್ನ ಮಾಡಬೇಕಾದ್ರೂ ಕೂಡ ಖುಷಿಯಿಂದ ಮಾಡಬೇಕು. ಕಷ್ಟದಲ್ಲಿದ್ದವರಿಗೆ ದಾನವನ್ನ ಮಾಡಿದ್ರೆ, ಸಹಾಯವನ್ನ ಮಾಡಿದ್ರೆ ಆ ಭಗವಂತನ ಕೃಪೆಗೆ ಪಾತ್ರರಾಗ್ತೀವಿ. ಜೊತೆಗೆ ನಾವು ಕೊಟ್ಟಂತಹ ದಾನ ಸಹಾಯ ಅವರಿಗೆ ಅದರ ಪ್ರತಿಫಲ ಕೂಡ ಸಿಗುತ್ತೆ ಎಂಬುದನ್ನ ಸರ್ವಜ್ಞರು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಶ್ರೀಮತಿ ಭಾಗೀರಥಿ ಈಶ್ವರ ಹೆಗಡೆ ಕೌಲಕಿಯವರು ತುಂಬಾ ಅರ್ಥವತ್ತಾಗಿ ತಿಳಿಸಿದ್ರು. ನಂತರದಲ್ಲಿ ಸಹ ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
5: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
6: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
7: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
8: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರು ಹಾಗೆ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಭಾಗೀರಥಿ ಈಶ್ವರ ಹೆಗಡೆ ಕೌಲಕಿಯವರು ವಚನಗಳಲ್ಲಿ ಸದರಲು ಸರ್ವಜ್ಞರು ಸಮಯೋಚಿತ ದಾನದ ಕುರಿತು ಹೇಳಿರುವ ವಿಚಾರಧಾರೆಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ.
3: ಇನ್ನೂ ಒಂದೆರಡು ಸರ್ವಜ್ಞನ ವಚನಗಳನ್ನು ತಿಳಿಯೋಣ. ಪಾತಕವ ನೂಕುವಡೆ ಸೂತಕವ ಕಳೆಯುವಡೆ, ಪಾತಕವ ನೂಕುವಡೆ ಸೂತಕವ ಕಳೆಯುವಡೆ, ಭೂತೇಶ ನುಲುಮೆ ಪಡೆಯುವಡೆ ಹಸಿದವರಿಗೆ ಕಾತರಿಸದಿಕ್ಕು ಸರ್ವಜ್ಞ. ಭೂತೇಶ ನುಲುಮೆ ಪಡೆಯುವಡೆ ಹಸಿದವರಿಗೆ ಕಾತರಿಸದಿಕ್ಕು ಸರ್ವಜ್ಞ. ಇದರ ತಾತ್ಪರ್ಯವೇನೆಂದರೆ, ನಿನ್ನ ಪಂಚಮಹಾ ಪಾತಕಗಳೆಂಬ ಪಾಪಗಳನ್ನು ಕಳೆದುಕೊಳ್ಳಬೇಕಾದರೆ, ಮೈಲಿಗೆಯನ್ನು ಕಳೆದುಕೊಳ್ಳಬೇಕಾದರೆ, ಶಿವನು ನಿನ್ನ ಮೇಲೆ ಪ್ರೀತನಾಗಬೇಕಾದರೆ, ಮನಸ್ಸಿನಲ್ಲಿ ಕಳವಳ ಪಡದೆ ಹಸಿದವರಿಗೆ ಅನ್ನದಾನವನ್ನು ಮಾಡಬೇಕು. ಪಂಚಮಹಾ ಪಾತಕಗಳೆಂದರೆ ಬ್ರಹ್ಮಹತ್ಯೆ ಅಂದರೆ ಬ್ರಾಹ್ಮಣ ಅಥವಾ ನಿರಪರಾಧಿಗಳನ್ನು ಕೊಲ್ಲುವುದು, ಸುರಾಪಾನ ಅಂದರೆ ಮದ್ಯಪಾನವನ್ನು ಮಾಡುವುದು, ಸ್ವರ್ಣಸ್ಥೇಯ ಅಂದರೆ ಬಂಗಾರ ಅಥವಾ ಅಮೂಲ್ಯ ವಸ್ತುಗಳನ್ನು ಕದಿಯುವುದು, ಗುರುಪತ್ನಿಯರ ಗಮನ ಅಂದರೆ ಗುರುವಿನ ಮೇಲೆ ಗುರುವಿನ ಹೆಂಡತಿಯ ಮೇಲೆ ಆಸೆ ಪಡುವುದು, ಇನ್ನು ಐದನೆಯದು ಪಾತಕ ಸಂಯೋಗ ಮೇಲಿನ ನಾಲ್ಕು ಪಾಪಗಳನ್ನು ಮಾಡಿದವರೊಂದಿಗೆ ಸಹವಾಸ ಮಾಡುವುದು. ಎಲ್ಲ ಪಾಪ ಮಾಡಿದರೂ ಕೂಡ ಅನ್ನದಾನ ಮಾಡುವುದರಿಂದ ಪಾಪ ಕಳೆದುಕೊಳ್ಳಬಹುದು ಎಂಬುದನ್ನು ಸರ್ವಜ್ಞರು ಈ ವಚನದಲ್ಲಿ ಸೂಚ್ಯವಾಗಿ ಹೇಳಿದ್ದಾರೆ. ಅಲ್ಲದೆ ಅನ್ನದಾನ ಎಷ್ಟು ಶ್ರೇಷ್ಠವಾದುದು ಎಂಬ ಕಲ್ಪನೆ ಇಲ್ಲಿ ದೃಢವಾಗುತ್ತದೆ. ಸರ್ವಜ್ಞನ ಇನ್ನೊಂದು ವಚನ. ಎತ್ತಣದೋ ಹನಿ ಬಿದ್ದು ಮುತ್ತಾದ ತೆರನಂತೆ, ಎತ್ತಣದೋ ಹನಿ ಬಿದ್ದು ಮುತ್ತಾದ ತೆರನಂತೆ, ಉತ್ತಮರ ಗತಿಯು ಪಡೆಯುವೆಡೆ, ಉತ್ತಮರ ಗತಿಯ ಪಡೆಯುವೆಡೆ ಯತಿಗೊಂದು ತುತ್ತನಿಕ್ಕೆಂದ ಸರ್ವಜ್ಞ. ಯತಿಗೊಂದು ತುತ್ತನಿಕ್ಕೆಂದ ಸರ್ವಜ್ಞ ಅಂದರೆ, ಸ್ವಾತಿ ನಕ್ಷತ್ರದಲ್ಲಿ ಸೂರ್ಯರಿದ್ದಾಗ ಮಳೆಯಿಂದ ಬಿದ್ದ ಹನಿಗಳು ಮುತ್ತಿನ ಸಿಂಪಿನಲ್ಲಿ ಬಿದ್ದರೆ ಮುತ್ತಾಗಿ ಪರಿಣಮಿಸುತ್ತದೆ. ಎಲ್ಲಿಂದಲೂ ಹನಿಯು ಬಿದ್ದು ಮುತ್ತು ಆಗುವ ಹಾಗೆ, ಎಲೆಯ ಮನುಷ್ಯನೇ, ನೀನು ಕೈವಲ್ಯವನ್ನು ಅಂದರೆ ಮೋಕ್ಷವನ್ನು ಹೊಂದಬೇಕಾದರೆ ಸನ್ಯಾಸಿಗೆ ಒಂದು ತುತ್ತು ಅನ್ನವನ್ನಾದರೂ ಊಟಕ್ಕೆ ಹಾಕು ಎಂದು ಸರ್ವಜ್ಞರು ಮೋಕ್ಷ ಹೊಂದುವ ಬಗೆ ಮತ್ತು ಅನ್ನದಾನದ ಮಹತ್ವವನ್ನು ತಮ್ಮ ವಚನದಲ್ಲಿ ಎತ್ತಿ ಹಿಡಿದಿದ್ದಾರೆ. ಸರ್ವಜ್ಞರ ಇನ್ನೊಂದು ವಚನ, ಸೀಗುರಿಯ ಚಾಮರದ ಮೇಗಪ್ಪ ಬೆಳ್ಗೊಡೆಯ, ಸೀಗುರಿಯ ಚಾಮರದ ಮೇಗಪ್ಪ ಬೆಳ್ಗೊಡೆಯ ಭೋಗ ಹಡಪಿಗರ ಪಡೆಯುವೆಡೆ, ಭೋಗ ಹಡಪಿಗರ ಪಡೆಯುವೆಡೆ ದಾನವನ್ನು ಬೇಗ ಮಾಡುವುದು ಸರ್ವಜ್ಞ. ಅಂದರೆ ಪತಾಕೆಯನ್ನು, ಚಾಮರವನ್ನು, ಮೇಲಾದ ಶ್ವೇತಛತ್ರವನ್ನು, ಅನೇಕ ಪ್ರಕಾರದ ಭೋಗಗಳನ್ನು, ತಾಂಬೂಲ ಕರಡಿಗೆಯನ್ನು, ಹುರುವರನ್ನು ನೀನು ಪಡೆಯಬೇಕಾದರೆ, ಅಂದರೆ ನೀನು ರಾಜನಂತೆ ಓಡಾಡಬೇಕೆಂದರೆ, ಅಂದರೆ ರಾಜಪದವಿಯನ್ನು ಪಡೆಯಬೇಕೆಂದರೆ ತೀವ್ರವಾಗಿ, ಅಂದರೆ ಶಕ್ತಿ ಇರುವಾಗಲೇ ಮನಸ್ಸಿಟ್ಟು ದಾನವನ್ನು ಮಾಡು ಎಂದು ಸರ್ವಜ್ಞರು ಹೇಳಿದ್ದಾರೆ. ಸರ್ವಜ್ಞರ ಇನ್ನೊಂದು ವಚನ, ಪಾಪ ಪುಣ್ಯಗಳೆಂಬ ಪಾಪಿಸುತ್ತ ಬೆಂಬಿಡಿದು, ಪಾಪ ಪುಣ್ಯಗಳೆರಡು ಪಾಪಿಸುತ್ತ ಬೆಂಬಿಡದು, ಪಾಪಿಯಾದವನ ಹೆಗಲೇರಿ ರಾಜಕುಲ, ಪಾಪಿಯಾದವನ ಹೆಗಲೇರಿ ರಾಜಕುಲ ದೀಪವರುತಿಹನು, ರಾಜಕುಲ ದೀಪವರುತಿಹನು ಸರ್ವಜ್ಞ. ಇಲ್ಲಿ ಪಾಪ ಪುಣ್ಯಗಳೆರಡೂ ಅವುಗಳನ್ನು ಮಾಡಿದ ಮನುಷ್ಯರನ್ನು ಬೆನ್ನು ಬಿಡದೇ ಬರಹತ್ತುತ್ತದೆ. ಪುಣ್ಯವಂತರ ರಾಜಮನೆತನದಲ್ಲಿ ಹುಟ್ಟಬೇಕಾದ ಭೋಗಗಳನ್ನು ಭೋಗಿಸಿ ಪಲ್ಲಕ್ಕಿಯಲ್ಲಿ ಓಡಾಡುವನು. ಪಾಪಿಷ್ಟನು ಪುಣ್ಯವಂತನು ಕುಳಿತ ಪಲ್ಲಕ್ಕಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಓಡಾಡುವನು ಎಂದು ಸರ್ವಜ್ಞರು ಪುಣ್ಯವಂತ ಮತ್ತು ಪಾಪಿಷ್ಟರ ನಡುವೆ ಅವರು ಅನುಭವಿಸುವ ರೀತಿಯಲ್ಲಿರುವಂಥ ವ್ಯತ್ಯಾಸವನ್ನು ಸುಂದರವಾಗಿ ಬಿಂಬಿಸಿದ್ದಾರೆ. ಅಂದರೆ ಸಕಾಮದಾನ ಮಾಡಿದವನು ಪುಣ್ಯವಂತನೆನಿಸಿಕೊಳ್ಳುತ್ತಾನೆ, ಅಲ್ಲದೆ ದೇವರ ಪ್ರೀತಿಗೆ ಪಾತ್ರನಾಗುತ್ತಾನೆ. ಸಕಾಮದಾನ ಎಂದರೆ ಏನಾದರೂ ಲೌಕಿಕ ಆಸೆ ಅಥವಾ ಫಲವನ್ನು ಅಪೇಕ್ಷಿಸಿ ಮಾಡುವಂತಹ ದಾನವಾಗಿದೆ. ಇಂದ್ರಿಯ ಸುಖ, ಭೌತಿಕ ಬಯಕೆಗಳ ಈಡೇರಿಕೆ ಅಥವಾ ಪುಣ್ಯ ಸಂಪಾದನೆಯ ಮೂಲಕ ನಿರ್ದಿಷ್ಟ ಲಾಭ ಪಡೆಯುವಂತಹ ಉದ್ದೇಶವಿರುತ್ತದೆ. ಅಂದರೆ ಪ್ರತಿಫಲದ ಆಸೆಯಿಂದ ಮಾಡುವುದೇ ಸಕಾಮದಾನ. ನಿಷ್ಕಾಮದಾನ ಎಂದರೆ ಯಾವುದೇ ಫಲದ ಆಸೆ ಇಲ್ಲದೆ ಕೇವಲ ಕರ್ತವ್ಯವೆಂದು ಅಥವಾ ಭಗವಂತನಿಗೆ ಸಮರ್ಪಣೆಯಾಗಿ ಮಾಡುವುದು ನಿಷ್ಕಾಮದಾನ. ಧನ್ಯವಾದಗಳು.
2: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಯೋಚಿತ ದಾನ ಅಂದ್ರೇನು, ಈ ದಾನದ ಕುರಿತು ಸರ್ವಜ್ಞರು ಹೇಳಿರುವ ವಿಚಾರಧಾರೆಯನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರಿ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರು ಹಾಗೆ ಪ್ರೌಢಶಾಲಾ ಶಿಕ್ಷಕರಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಭಾಗೀರಥಿ ಈಶ್ವರ್ ಹೆಗಡೆ ಕೌಲಕ್ಕಿಯವರು ಭಾಗವಹಿಸುವ ಮೂಲಕ ಸರ್ವಜ್ಞರು ಸಮಯೋಚಿತ ದಾನದ ಕುರಿತಾಗಿ ಹೇಳಿರುವ ವಿಚಾರಧಾರೆಯನ್ನು ತಿಳಿಸಿದ್ರು. ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪ್ರಸಾರಗೊಂಡಿದ್ದ ಧಗೆಯದರೆ ಕಾವ್ಯಧಾರೆ ಕವನ ರಚನಾ ಸ್ಪರ್ಧೆಯ ವಿಶೇಷ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಆಲಿಸುವ ಅವಕಾಶ ಬಂದಿದೆ. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಪ್ರಜ್ಞಾ ಬುಕ್ಸ್ ಗ್ಯಾಲರಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಆಯೋಜಿಸಲಾದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾರ್ಥಿಗಳ ಕವನಗಳ ಧ್ವನಿ ಮುದ್ರಣವನ್ನ ಕೇಳುಗರ ಅಪೇಕ್ಷೆಯ ಮೇರೆಗೆ ಪುನಃ ಪ್ರಸಾರ ಮಾಡಲಾಗುತ್ತಿದೆ. ಈ ವಿಶೇಷ ಪ್ರಸಾರವನ್ನ ಸೋಮವಾರ June 8, 2026 ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಆಲಿಸಿ. ಧಗೆಯಧರೆ ಕಾವ್ಯಧಾರೆ, ಪರಿಸರ ಕಾಳಜಿಯ ಕಾವ್ಯಗಳ ಧಾರೆ ಕೇಳುವುದನ್ನು ಮರೆಯಬೇಡಿ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ. ರೇಡಿಯೋ ಶಿವಮೊಗ್ಗ, ಸಮುದಾಯದ ಧ್ವನಿ.
10: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿ

0: ಬಾಲಕರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
5: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಚಿರ ದೇವರ್ ಕಳುದಿಸಿ ಮರೆಯಹರು ದೇವತ್ವ ಚಿರ ಜಾವದಿನ ಬಂದು ಪೋಗುವುವು ಕಾಲಚಿರ ಜೀವದ ವ್ಯಕ್ತಿ ಸಾಯುವುದು ಜೀವಸತ್ವ ಚಿರ ಭಾವಿಸ ಕೇವಲವ ಮಂಕುತಿಮ್ಮ ದೇವರ್ ಕಳುದಿಸಿ ದೇವರುಗಳು ಉದಿಸಿ ಅಂದರೆ ಹುಟ್ಟಿ ಮರೆಯಹರು ಮರೆಯಾಗ್ಬಿಡ್ತಾರೆ ಆದರೆ ದೇವತ್ವ ಚಿರುವ ಆಗಿರುತ್ತೆ ಜಾವ ದಿನ ಬಂದು ಪೋಗುವು ಜಾವ ಅಂದರೆ ಬೆಳಗು ದಿನ ಬೆಳಗು ದಿನ ಎಲ್ಲ ಬಂದು ಹೋಗುತ್ತೆ ಆದರೆ ಕಾಲ ಚಿರುವಾಗಿರುತ್ತೆ ಸಮಯ ಅನ್ನೋದು ಚಿರುವಾಗಿರುತ್ತೆ ಜೀವದ ವ್ಯಕ್ತಿ ಸಾಯುಪುದು ಜೀವಸತ್ವ ಚಿರ ಜೀವ ಇರುವಂತಹ ವ್ಯಕ್ತಿ ಸಾಯ್ತಾನೆ ಆದರೆ ಜೀವಸತ್ವ ಚಿರುವಾಗಿರುತ್ತೆ ಭಾವಿಸ ಕೇವಲವ ಆ ಕೈವಲ್ಯವನ್ನು ನೀನು ಜೀವಿಸು ಭಾವಿಸು ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ ದೇವರ್ ಕಳುದಿಸಿ ಮರೆಯಹರು ದೇವತ್ವ ಚಿರ ಜಾವದಿನ ಬಂದು ಪೋಗುವುವು ಕಾಲ ಚಿರ ಜೀವದ ವ್ಯಕ್ತಿ ಸಾಯ್ಪುದು ಜೀವಸತ್ವ ಚಿರ ಭಾವಿಸ ಕೇವಲವ ಮಂಕುತಿಮ್ಮ ಹಾಗಂದ್ರೆ ಏನಂತ ನೋಡೋಣ ಬನ್ನಿ ದೇವರು ಉದಿಸಿ ಮರೆಯಾದರೂ ದೇವತ್ವ ಚಿರುವಾಗಿರುತ್ತೆ ಹೊತ್ತುಗಳು ದಿನ ಬಂದು ಹೋಗತ್ತೆ ಆದರೂ ಕಾಲ ಚಿರುವಾಗಿರುತ್ತೆ ವ್ಯಕ್ತಿಯ ಜೀವ ಸಾಯತ್ತೆ ಆದರೂ ಜೀವಸತ್ವ ಚಿರುವಾಗಿರುತ್ತೆ ವಿಚಾರ ಮಾಡಿದರೆ ಅದು ಸಂಪೂರ್ಣ ತತ್ವವಾಗಿದೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು ನೋಡಿ ಪ್ರಾಚೀನ ಕಾಲದಲ್ಲಿ ಪ್ರಕೃತಿಯ ಅದೃಶ್ಯ ಶಕ್ತಿಯನ್ನು ದೇವರು ಅಂತ ಕರೆದು ಜನ ಆ ದೇವರುಗಳನ್ನೇ ಅಗೋಚರ ಶಕ್ತಿಯ ಸಂಕೇತಗಳನ್ನಾಗಿ ಪೂಜಿಸ್ತಾರೆ ಅಗ್ನಿ ಆಕಾಶ ಭೂಮಿ ನೀರು ವಾಯುಗಳೇ ದೇವರಾಗ್ತವೆ ನಿರಾಕಾರವನ್ನು ಕಲ್ಪಿಸಿ ಪೂಜೆ ಮಾಡೋದಕ್ಕೆ ಕಷ್ಟ ಅಂತ ಅರ್ಥಕೊಂಡ

0: ಈ ಮನುಷ್ಯ ತನ್ನ ಮಿತಿಯನ್ನ ಮೀರಿದ ಕಲ್ಪನೆಗೆ ನಿಲುಕದ ಶಕ್ತಿಗಳಿಗೆ ರೂಪ ಕೊಡ್ತಾನೆ. ಅವನು ಯಾವ ರೂಪ ಕೊಡ್ಬೋದಿತ್ತು? ಖ್ಯಾತ ನೊಬೆಲ್ ಪಾರಿತೋಷಕ ಪ್ರಶಸ್ತಿ ಪುರಸ್ಕೃತ ಚಿಂತಕ ಡಾಕ್ಟರ್ ಬರ್ಟ್ರಾಂಡ್ ರಸೆಲ್ ಹೇಳ್ತಾರೆ, ಒಂದು ಇರುವೆ ದೇವರನ್ನ ಕಲ್ಪಿಸೋದಾದ್ರೆ ಅದೊಂದು ಅತ್ಯಂತ ದೊಡ್ಡ ಇರುವೆ ಆಗಿರುತ್ತೆ ಅಂತ. ಅದೇ ರೀತಿ ನಾವು ದೇವರಿಗೆ ಮನುಷ್ಯ ರೂಪನ ಕಲ್ಪಿಸಿದ್ವಿ. ಅವನು ಅನಂತ, ಅಸಾಧಾರಣ ಮತ್ತೆ ಶಾಶ್ವತನಾಗಿದ್ದರಿಂದ ಅವನಿಗೆ ವಿರಾಟ ರೂಪನ ಕೊಡ್ತೀವಿ. ಭಗವಂತನಿಗೆ ವಿಶ್ವವೇ ಕಣ್ಣು, ವಿಶ್ವವೇ ಮುಖ, ವಿಶ್ವವೇ ಬಾಹು, ವಿಶ್ವವೇ ಪಾದ. ಅವನು ಸರ್ವವ್ಯಾಪಿ. ಮುಂದೆ ಅವತಾರಗಳ ಕಲ್ಪನೆ ಬರುತ್ತೆ. ಈ ಅವತಾರಗಳ ಕಲ್ಪನೆ ಜೀವದ ವಿಕಾಸದ ಹಂತ. ಮೊದಲು ಜೀವ ಹುಟ್ಟಿದ್ದು ನೀರಲ್ಲಿ, ಹಾಗಾಗಿ ಮತ್ಸ್ಯ ಅವತಾರ. ಆಮೇಲದು ನೆಲ ನೀರು ಎರಡರಲ್ಲೂ ನೆಲೆಸತ್ತೆ, ಹಾಗಾಗಿ ಕೂರ್ಮ ಅವತಾರ. ನಂತರದ ದಿನಗಳಲ್ಲಿ ಜೀವಿಯು ಭೂಮಿಯ ಮೇಲೆ ಹೆಚ್ಚು ನೆಲೆಸುತ್ತೆ, ಅದನ್ನಾಗ ವರಾಹವತಾರ ಅಂತ ಹೇಳ್ತೀವಿ. ಹೀಗೆ ಜೀವ ವಿಕಾಸದ ಹಂತಗಳಲ್ಲಿ ಮನುಷ್ಯನ ಮನಸ್ಸು ಬೆಳೀತಾ ಬೇರೆ ದೇವರ ಕಲ್ಪನೆಗಳು ಬರುತ್ತೆ. ಆಮೇಲೆ ಮಹಾನ್ ಸಾಧಕರು ದೇವರಾಗ್ತಾರೆ. ರಾಮ, ಕೃಷ್ಣ, ಪರಶುರಾಮ, ಬುದ್ಧ, ಮಹಾವೀರ, ಶಂಕರ, ಬಸವಣ್ಣ, ಹೀಗೆ ದೇವರುಗಳ ಚಿಂತನೆ ಮುಂದುವರಿಯುತ್ತೆ. ಇಲ್ಲಿ DVJ ಅವರು ಈ ಮಾತನ್ನು ಹೇಳ್ತಾರೆ, ಕಾಲಕಾಲಕ್ಕೆ ನಮ್ಮ ದೇವರುಗಳ ಕಲ್ಪನೆ ಬದಲಾಗ್ತಾ ಬಂದರೂ ದೇವತ್ವ ಅನ್ನೋದು ಬಂದಿದೆ ಅನ್ನೋದನ್ನು ಮನುಷ್ಯ ಒಪ್ಪಿದ್ದಾನೆ. ನಮ್ಮ ಶಕ್ತಿಯ ಚಿಂತನೆಯ ಮಿತಿಗಳನ್ನು ದಾಟಿದ ಮಹಾನ್ ಶಕ್ತಿಯೊಂದು ನಮ್ಮನ್ನು ಕಾಪಿಡತ್ತೆ ಅನ್ನೋ ನಂಬಿಕೆ ಮಾತ್ರ ಯಾವಾಗಲೂ ನಿರಂತರವಾಗಿ ಬಂದು ಶಾಶ್ವತವಾಗಿದೆ. ದೇವರುಗಳು ಬದಲಾಗ್ತಾರೆ, ಆದರೆ ದೇವತ್ವ ಶಾಶ್ವತ. ಹಾಗೆ ಯಾವತ್ತಿಗೂ ಋತುಗಳು ಬದಲಾಗತ್ತೆ. ಬೆಳಗು, ದಿನ, ರಾತ್ರಿಗಳು ಚಕ್ರದ ಹಾಗೆ ಸುತ್ತತ್ತೆ, ಆದರೆ ಕಾಲ ಶಾಶ್ವತವಾಗಿದೆ. ವ್ಯಕ್ತಿಗಳು ಸಾಯ್ತಾರೆ, ಆದರೆ ಮಾನವ ಜನಾಂಗ ನಿಂತಿದೆ. ಅಂದರೆ ಸದಾಕಾಲ ಬದಲಾಗೋ, ವಿಶ್ವದ ಹಿಂದೆ ಯಾವತ್ತಿಗೂ ಬದಲಾಗದ ಅನಂತವಾದ ಕರ್ಮಾತೀತವಾದ ಸರ್ವಶಕ್ತವಾದ ಕೈವಲ್ಯ ಇದೆ. ನಮ್ಮ ಚಿಂತನೆಯನ್ನು ಅದ್ರ ಕಡೆಗೆ ತಿರುಗಿಸಬೇಕು ಅಷ್ಟೆ. ಏನಂತೀರಾ? ನಿಮ್ಮ ಅಭಿಪ್ರಾಯನ ತಿಳಿಸಬಹುದು. ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇವರ ಜೊತೆ ಸಾಯಿ ಕೀರ್ತನ, ಶಿರೀಷ, ಐಸಿರಿ, ಐಶಿತಾ, ಸಮರ್ಥ್, ನಿಯತಿ ಈ ಮಕ್ಕಳು ಭಾಗವಹಿಸಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
5: ಏನಿದು ಗಲಾಟೆ? ಸೀಟಿ ಊದೋರ್ ಯಾರದು? ಎಲ್ಲಿಂದ ತಂದ್ರಿ ಅದನ್ನ?
6: ಪೊನ್ನಜ್ಜಿ, ಇವತ್ತು ನಾವೆಲ್ಲ ಎಕ್ಸಿಬಿಷನ್ಗೆ ಹೋಗಿದ್ವಿ.
7: ಅಲ್ಲಿ ಮಾಯಾ ಬಜಾರ್ ಅಂತ ಒಂದ್ ಸ್ಟಾಲ್ ಇತ್ತು.
6: ಅಲ್ಲಿ ಬಹಳ ಮಜಮಜವಾಗಿತ್ತು.
7: ಫನ್ನಿ ಫನ್ನಿ ಆಟ ಬೇರೆ ಇತ್ತು, ಮ್ಯಾಜಿಕ್ಗಳು ಕೂಡ ಇತ್ತು. ಅಲ್ಲಿಂದ ಇವುಗಳನ್ನು ತಂದ್ವಿ.
5: ಓಹೋ, ಮಾಯಾ ಬಜಾರಿಗೆ ಹೋಗಿ ಒಳ್ಳೆ ಗಮ್ಮತ್ ಮಾಡ್ಕೊಂಡ್ ಬಂದ್ರಾ?
7: ಗಮ್ಮತ್ ಮಾಡಿದ್ವಿ.
5: ಮಕ್ಳೇ ಮಕ್ಳೇ, ಇಲ್ಲಿ ಬನ್ನಿ. ಮಾಯಾ ಬಜಾರ್ ಅಂತ ದ್ವಾಪರ ಯುಗದ ಕತೆ ಒಂದು ನಂಗೊತ್ತು.
7: ಏನು ಮಾಯಾ ಬಜಾರ್ ಅಂತ ಕತೆ ಇದೆಯಾ?
5: ಹ್ಮ್, ಯಾವ ಸಿನಿಮಾ ಕತೆಗೂ ಕಮ್ಮಿ ಇಲ್ಲ ಅದು.
7: ಹೌದಾ? ಹೇಳು ಮತ್ತೆ.
5: ಕೇಳಿ ಮತ್ತೆ. ದ್ವಾಪರ ಯುಗದಲ್ಲಿ ಕೌರವ ಮತ್ತು ಪಾಂಡವರು ದ್ಯೂತ ಕ್ರೀಡೆಯನ್ನ ಆಡ್ತಾರೆ. ಕೌರವರು ಪಾಂಡವರನ್ನ

ತಮ್ಮ ಮೋಸದ ಪಗಡೆ ಆಟದಿಂದ ಸೋಲಿಸ್ತಾರೆ. ಅದರ ಫಲವಾಗಿ ಪಾಂಡವರು ವನವಾಸವನ್ನ ಅನುಭವಿಸಬೇಕಾಗಿ ಬರುತ್ತೆ. ಆಗ ಅರ್ಜುನನ ಹೆಂಡತಿ ಸುಭದ್ರೆ ತನ್ಮಗ ಅಭಿಮನ್ಯುವಿನ ಜೊತೆಗೆ ತನ್ನ ತವರೂರಾದ ದ್ವಾರಕೆಗೆ ಬರ್ತಾಳೆ. ಅಲ್ಲಿ ಅಭಿಮನ್ಯು ಮತ್ತೆ ಬಲರಾಮನ ಮಗಳು ಶಶಿರೇಖೆ ಜೊತೆಯಾಗಿ ಕೂಡಿ ಆಡ್ತಾ ಇದ್ರು. ಅವ್ರ ಜೊತೆ ಅಕ್ಕಪಕ್ಕದ ಮಕ್ಕಳು ಸೇರ್ಕೊಳ್ತಾ ಇದ್ರು. ಅರಮನೆಯ ಹಿಂಭಾಗದಲ್ಲಿ ಪರ್ಣಶಾಲೆ ಇತ್ತು. ಅಲ್ಲಿ ಅವರ ವಿದ್ಯಾಭ್ಯಾಸ ಸಾಂಗವಾಗಿ ನಡೀತಾ ಇತ್ತು. ಬೇರೆ ಸಮಯದಲ್ಲಿ ಎಲ್ಲರೂ ಸೇರಿ ಆಟ ಆಡ್ತಾ ಇದ್ರು. ಅವತ್ತು ಕೂಡ ಮಕ್ಕಳೆಲ್ಲ ಸೇರಿ ಯಾವ ಆಟ ಆಡೋದು ಅಂತ ತಮ್ಮ ತಮ್ಮಲ್ಲೇ ಗದ್ದಲವನ್ನೇ ಎಬ್ಬಿಸಿದ್ರು. ಕೆಲವರು ಬುಗ್ರಿ ಅಂದ್ರು, ಕೆಲವರು ಚೆಂಡು ಅಂದ್ರು. ಆಗ ಪುರೋಹಿತನ ಮಗ ಒಬ್ಬ, ಅಯ್ಯೋ ಈ ಆಟ ಎಲ್ಲ ಹಳೇದಾಯ್ತು, ಇವತ್ತು ನಾವು ಮದುವೆ ಆಟ ಆಡೋಣ ಅಂತಂದ. ಅದಕ್ಕೆ ಒಬ್ಬ, ಏನು ಮದುವೆ ಆಟನ? ಮದುವೆ ಆಟ ಅಂದರೆ ಊಟ ತಿಂಡಿ ಬಟ್ಟೆ ಬರೇ ಆಭರಣ ಪುರೋಹಿತ ವರ ವಧು ಎಲ್ಲ ಬೇಕು. ಬೇಡ ಬೇಡ, ಆ ಆಟ ಬೇಡ ಅಂತ ಹೇಳ್ತ. ಅದಕ್ಕೆ ಮತ್ತೊಬ್ಬ, ಇರಲಿ ಇದೇ ಆಟ ಆಡೋಣ, ಹೂ ಎಲೆಗಳೇ ಆಭರಣ ಆಗಲಿ, ಊಟ ತಿಂಡಿಗಳನ್ನು ಮನೆಯಿಂದ ತಂದ್ರಾಯ್ತು, ತಟ್ಟೆ ಚಮಚ ಸೌಟುಗಳೇ ವಾಲಗುವಾಗಲಿ, ಪುರೋಹಿತ ಅಂತೂ ಭಟ್ರ ಮಗ ಇದ್ದೇ ಇದ್ದಾನೆ, ಇನ್ನು ವರ ಅಭಿಮನ್ಯು ಆಗಲಿ, ವಧುವಾಗಿ ಶಶಿರೇಖಾ ಇದ್ದೇ ಇದ್ದಾಳೆ, ಹಾಗಾಗಿ ಮದುವೆ ಆಟವನ್ನೇ ಆಡೋಣ ಅಂತ ಹೇಳ್ದ. ಉಳಿದವರೆಲ್ಲ ಕುಣಿತ ಹಾಗೆ ಆಗಲಿ ಹಾಗೆ ಆಗಲಿ ಅಂತ ಮದುವೆ ಆಟಕ್ಕೆ ಮುಂದಾಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ಮದುವೆ ಆಟಕ್ಕೆ ಎಲ್ಲ ಸಿದ್ಧತೆಗಳು ತಯಾರಾಗುತ್ತೆ. ಅಭಿಮನ್ಯು ಶಶಿರೇಖೆಯರು ವಧು ವರರಾಗಿ ಅಲಂಕಾರ ಮಾಡ್ಕೊಂಡು ಬರ್ತಾರೆ. ಪುರೋಹಿತನ ಮಗ ಮಂತ್ರ ಹೇಳ್ತಾನೆ, ತಟ್ಟೆಗಳನ್ನು ಬಡಿದು ವಾಲಗದ ಸದ್ದನ್ನ ಮಾಡ್ತಾರೆ, ಒಟ್ಟಿನಲ್ಲಿ ಗದ್ದಲವೋ ಗದ್ದಲ ಏರ್ಪಡುತ್ತೆ. ಆಗ ಅರಮನೆಯಲ್ಲಿದ್ದ ಬಲರಾಮ, ಏನಿದು ಗಲಾಟೆ ಅಂತನ್ಕೊಂಡು ಅರಮನೆಯ ಗಾಳಿ ಉಪ್ಪರಿಗೆಗೆ ಬರ್ತಾನೆ. ಎದುರು ಕಂಡ ದೃಶ್ಯ ನೋಡಿ ಬಲರಾಮನಿಗೆ ಬಹಳ ಸಂತೋಷವಾಗುತ್ತೆ. ಆಹಾ, ಎಂಥ ಚಂದದ ದೃಶ್ಯ ಇದು! ವಧು ವರರ ವೇಷದಲ್ಲಿ ನಮ್ಮ ಅಭಿಮನ್ಯು ಮತ್ತು ಪುಟಾಣಿ ಶಶಿರೇಖೆ. ಬಲರಾಮನ ಎದೆ ತುಂಬಿ ಬರುತ್ತೆ. ನನ್ನ ಮಗಳು ಶಶಿರೇಖೆಗೆ ಅಭಿಮನ್ಯು ತಕ್ಕ ವರ, ಮದುವೆ ಆದರೆ ಇವನ ಜೊತೆಗೆ ಮಗಳ ಮದುವೆ ಆಗಬೇಕು ಅಂತ ಅನ್ಕೊಳ್ತಾ ತನಗಾಗ್ತಿರೋ ಸಂತೋಷವನ್ನು ತಡೀಲಾರದೆ ತಂಗಿ ಸುಭದ್ರೆಯನ್ನು ಕೂಗಿ ಕರೀತಾನೆ. ಅವಳು ಓಡೋಡಿ ಬಂದ್ಲು, ಜೊತೆಗೆ ಕೃಷ್ಣನೂ ಬಂದ. ಬಲರಾಮ, ಸುಭದ್ರ ನೋಡಲ್ಲಿ ಮಕ್ಕಳ ಮದುವೆ ಆಟವನ್ನು, ನಿನ್ನ ಮಗ ಅಭಿಮನ್ಯು ನನ್ನ ಮಗಳು ಶಶಿರೇಖಾ ಇಬ್ರು ವಧು ವರರಾಗಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ, ಈ ಜೋಡಿ ಬಹಳ ಅಪರೂಪದ್ದಾಗಿದೆ, ಮುಂದೆ ಕೂಡ ಶಶಿರೇಖೆಗೆ ಅಭಿಮನ್ಯುನೇ ಗಂಡನಾಗಲಿ, ಏನಂತೀಯ ಅಂತ ತಂಗಿಯನ್ನು ಕೇಳ್ದ. ಸುಭದ್ರೆಗೆ ಸಂತೋಷದಿಂದ ಮಾತೇ ಹೊರಡಲಿಲ್ಲ. ಅಣ್ಣ, ಈ ಸಂಬಂಧ ಕೂಡಿ ಬಂದರೆ ನನ್ನಷ್ಟು ಭಾಗ್ಯಶಾಲಿ ಯಾರೂ ಇರಲಿಕ್ಕಿಲ್ಲ ಅಂತ ಆನಂದ ಬಾಷ್ಪವನ್ನು ಸುರಿಸ್ತಾಳೆ. ಬಲರಾಮ, ಕೃಷ್ಣ ಈ ಒಪ್ಪಂದಕ್ಕೆ ನೀನೇ ಸಾಕ್ಷಿ ಅಂತ ಕೃಷ್ಣನ ಬೆನ್ನನ್ನು ತಟ್ಟಿದ. ಆಗ ಕೃಷ್ಣ, ಅಣ್ಣ ಇದೇ ಮಾತು ಕೊನೆನಾ? ಆಗಲಿ, ಈ ಮಾತಿನ ನೆನಪಿಗಾಗಿ ಉತ್ತರೀಯದಲ್ಲಿ ಈ ಗಂಟನ್ನು ಹಾಕ್ತಾ ಇದ್ದೀನಿ ಅಂತ ಉತ್ತರೀಯದಲ್ಲಿ ಗಂಟೊಂದನ್ನು ಹಾಕಿದ. ಹೀಗೆ ಕಾಲ ಕಳೆದು ಅಭಿಮನ್ಯು ಸಕಲ ವಿದ್ಯೆಗಳ ಕೋವಿದನಾಗಿ ಅಂದರೆ ಪಂಡಿತನಾಗಿ ಮಹಾಪರಾಕ್ರಮಿಯಾಗಿ ಹೊರಹೊಮ್ಮುತ್ತಾನೆ. ಅಸ್ತ್ರ ಶಸ್ತ್ರ ವಿದ್ಯೆಗಳಲ್ಲಿ ಅವನದ್ದು ಅದ್ವಿತೀಯ ಪರಿಣಿತಿಯಾಗಿತ್ತು. ಜೊತೆ ಜೊತೆಯಾಗಿ ಆಟ ಆಡ್ತಾ ಅಭಿಮನ್ಯು ಶಶಿರೇಖೆ ಬೆಳೆದು ಮದುವೆಗೆ ಯೋಗ್ಯರಾಗ್ತಾರೆ. ಹೀಗಿರಬೇಕಾದ್ರೆ ಒಂದ್ಸಲ ನಾರದರು ದ್ವಾರಕೆಗೆ ಬಂದು ಬಲರಾಮನನ್ನು ಭೇಟಿಯಾಗ್ತಾರೆ. ಎದುರಿಗೆ ಬಂದ ಶಶಿರೇಖೆಯನ್ನು ನೋಡಿ ಲೋಕಾಭಿರಾಮವಾಗಿ, ಬಲರಾಮ ನಿನ್ನ ಮಗಳಿಗೆ ಮದುವೆ ಮಾಡೋದಿಲ್ವೇ ಅಂತ ಕೇಳಿದರು. ಅದಕ್ಕವನು, ಹಾಂ ಸದ್ಯದಲ್ಲೇ ಮಾಡ್ತೀವಿ, ಹುಡುಗ ಯಾರು ಅಂತ ತಿಳಿದ್ರಿ?

0: ತಿ ಹತ್ರ ಬಂದು, ತಾಯೇ, ಶಶಿರೇಖೆಗೆ ಮದುವೆಯಂತೆ, ಸುಭದ್ರೆಯ ಮಗ ಅಭಿಮನ್ಯು ವರ್ಣಂತೆ ಅಂತ ಕೇಳಿದರು. ರೇವತಿ ಅವರು ಕೇಳಿದ ರೀತಿ ನೋಡಿ,
1: ಯಾಕೆ ಪೂಜ್ರೆ, ನಮ್ಮ ಶಶಿರೇಖೆ ಅಭಿಮನ್ಯು ಅವರ ಜೋಡಿ ಅತ್ಯಂತ ಅನುಪಮವಾಗಿಲ್ವೇ ಅಂತ ಕೇಳಿದ್ಲು.
0: ಅದಕ್ಕೆ ನಾರದ್ರು, ಹೌದು ತಾಯೇ, ಹೌದು, ಇಬ್ರದ್ದು ಅತ್ಯಂತ ಸುಂದರವಾದ ಜೋಡಿ. ಆದರೆ ಯೋಚಿಸುವಂತಹ ಒಂದು ಮಾತಿದೆ. ಈಗಾಗಲೇ ಪಾಂಡವರ ಜೊತೆ ಸಂಬಂಧ ಬೆಳೆಸಿ ಏನು ಪರಿಣಾಮ ಆಗಿದೆ ಅಂತ ನೀವು ಕಂಡಿದ್ದೀರಿ. ಸುಭದ್ರೆ ಹಸ್ತಿನಾವತಿನ ತೊರೆದು ತವ್ರ ಮನೆ ದ್ವಾರಕೆಗೆ ಬಂದು ಕೂತಿದ್ದಾಳೆ. ಆ ಪಾಂಡವರು ಅನ್ನ ವಸ್ತ್ರದ ಕೊರತೆಯಿಂದಾಗಿ ಕಾಡು ಮೇಡು ಅಲಿತಾ ಇದ್ದಾರೆ. ಅಂಥ ಕಡೆ ಸಂಬಂಧ ಬೆಳೆಸುವಾಗ ಯೋಚನೆ ಮಾಡಬೇಕಲ್ವೇ ಅಂತ ಕೇಳಿದರು. ರೇವತಿಗೆ ಇದ್ದಕ್ಕಿದ್ದ ಹಾಗೆ ನಾರದರ ಮಾತು ಎಷ್ಟು ಸತ್ಯ ಅಂತ ಅನಿಸುತ್ತೆ. ಕೂಡಲೇ ಅವಳು ಗಂಡ ಬಲರಾಮನ ಹತ್ರ ಹೋಗಿ ವಿಷಯವನ್ನು ತಿಳಿಸ್ತಾಳೆ. ಬಲರಾಮನಿಗೂ ಈ ಮಾತನ್ನು ಅಲ್ಲಗಳೆಯುವ ಹಾಗಿಲ್ಲ ಅಂತ ಅನಿಸ್ತು. ಹಾಗಾದರೆ ಶಶಿರೇಖೆಗೆ ಇವನಿಗಿಂತ ಉತ್ತಮವಾದ ವರ ಯಾರಿದ್ದಾರೆ ಅನ್ನೋ ವಿಷಯ ಅವ್ರ ಮುಂದೆ ಬರುತ್ತೆ. ಆಗ ನಾರದರು, ಇದಾನಲ್ಲ ದುರ್ಯೋಧನನ ಮಗ ಲಕ್ಷ್ಮಣ ಕುಮಾರ, ನಿಮ್ಮ ಅಂತಸ್ತಿಗೆ ಅವನು ತಕ್ಕವನಾಗಿದ್ದಾನೆ ಅಂತ ಸಲಹೆಯನ್ನು ಕೊಡ್ತಾರೆ. ದುರ್ಯೋಧನ ಬಲರಾಮನಿಗೆ ಬಹಳ ಪ್ರಿಯನಾದವನು, ಅವನ ಆಪ್ತ ಶಿಷ್ಯ ಬೇರೆ. ನಾರದರ ಮಾತು ಗಂಡ ಹೆಂಡತಿ ಇಬ್ಬರಿಗೂ ಒಪ್ಪಿಗೆ ಆಗುತ್ತೆ. ಕೂಡಲೇ ಬಲರಾಮ ದುರ್ಯೋಧನನಿಗೆ ಈ ಮದುವೆ ಪ್ರಸ್ತಾಪವನ್ನು ಮಾಡಿ ಪತ್ರವನ್ನು ಕಳಿಸ್ತ. ದುರ್ಯೋಧನ ಮಾವ ಶಕುನಿಯ ಸಲಹೆಯನ್ನು ಕೇಳ್ದ. ಆಗ ಶಕುನಿ, ದುರ್ಯೋಧನ ಸುಮ್ಮನೆ ಈ ಸಂಬಂಧವನ್ನು ಒಪ್ಪಿಕೋ, ಆಗ ಅನಿವಾರ್ಯವಾಗಿ ಕೃಷ್ಣ ನಮ್ಮ ಪರವಾಗಿ ನಿಲ್ಲಬೇಕಾಗುತ್ತೆ ಅಂತ ಹೇಳ್ದ. ಹೀಗೆ ಎರಡೂ ಕಡೆ ಒಪ್ಪಿಗೆ ಆಗಿ ದ್ವಾರಕೆಯಲ್ಲಿ ಮದುವೆಯ ಸಂಭ್ರಮ ಹೇಳುತ್ತೆ. ವಿಷಯ ಸುಭದ್ರೆಗೂ ತಿಳಿಯುತ್ತೆ. ಅಣ್ಣ ಯಾಕೆ ಹೀಗೆ ಮಾಡ್ದ, ಮೊನ್ನೆ ತನಕ ಅಭಿಮನ್ಯು ತನ್ನಳಿಯ ಅಂತ ಹೇಳ್ತಾ ಇದ್ದವನು ಈಗ ಶಶಿರೇಖೆಗೆ ಬೇರೆ ಕಡೆ ಯಾಕೆ ಮದುವೆ ಮಾಡಕ್ಕೆ ಹೊರಟಿದ್ದಾನೆ ಅಂತ ಮೂಲು ಅಳ್ತಾ ಬಲರಾಮನ ಹತ್ರ ಬರ್ತಾಳೆ. ವಿಷಯವನ್ನು ಪ್ರಸ್ತಾಪಿಸ್ತಾಳೆ. ಆಗ ಬಲರಾಮ ಹೊರಟೊರಟಾಗಿ, ಏನೋ ಮಕ್ಕಳ ಎಳವೆಯಲ್ಲಿ ಹಾಗೆ ಹೇಳಿದ್ದೆ, ಆದರೆ ಈಗ ಹಾಗೆ ಮಾಡೋಕ್ಕಾಗತ್ತೆಯೇ? ಪಾಂಡವರಿಗೆ ಉಣ್ಣೋಕ್ಕೆ ಅನ್ನ ಇಲ್ಲ, ಉಡೋಕ್ಕೆ ವಸ್ತ್ರ ಇಲ್ಲ, ಆಳೋಕ್ಕೆ ರಾಜ್ಯ ಅಂತೂ ಇಲ್ಲವೇ ಇಲ್ಲ, ಕಾಡಲ್ಲಿ ಅಲಿತಾ ಇದ್ದಾರೆ. ಅಂಥ ಕಡೆ ನನ್ನ ಮಗಳ ಮದುವೆ ಮಾಡಬೇಕೇನು? ನೀನು ಯಾವಾಗಲೂ ನಾನು ಹೇಳಿದ ಮಾತಿಗೆ ಜೋತ್ ಬಿದ್ದು ಈ ವಿಷಯನ ಮತ್ತೆ ಎತ್ತಬೇಡ ಅಂತಂದ. ಅಣ್ಣನ ಮಾತನ್ನು ಕೇಳಿ ಸುಭದ್ರೆಗೆ ಮಾತೇ ಹೊರಡಲಿಲ್ಲ. ನಾವು ಬಡವರು ಅನ್ನೋದನ್ನು ಎತ್ತಿ ಆಡ್ತಿದ್ದಾನೆ ಅಣ್ಣ ಅಂತನ್ಕೊಂಡು ಅವಳಿಗೆ ದುಃಖ ಉಮ್ಮಳಿಸಿ ಬಂತು. ಸೀದ ಕೃಷ್ಣನಲ್ಲಿ ಬಂದು ಸವಿಸ್ತಾರವಾಗಿ ಎಲ್ಲವನ್ನ ಹೇಳ್ತಾಳೆ. ಸಾವಧಾನವಾಗಿ ಎಲ್ಲವನ್ನು ಕೇಳಿದ ಕೃಷ್ಣ, ಸುಭದ್ರ, ನಾನೇನು ಮಾಡೋ ಹಾಗಿಲ್ಲ, ಒಂದು ಕೆಲಸ ಮಾಡು, ಮಗ ಅಭಿಮನ್ಯುವನ್ನು ಕರ್ಕೊಂಡು ಕಾಡಿಗೆ ಹೊರಟುಬಿಡು ಅಂತಂದ. ಕೃಷ್ಣನ ಮಾತಿನಿಂದ ಸುಭದ್ರೆಗೆ ಆಘಾತವಾಗುತ್ತೆ. ಕೃಷ್ಣ ಏನಾದರೂ ಮಾಡ್ಯಾನು ಅಂತ ನಾನು ಅವನಲ್ಲಿ ಬಂದು ಹೇಳಿಕೊಂಡ್ರೆ ನನ್ನನ್ನೇ ಕಾಡಿಗೆ ಅಟ್ಟುತ್ತಾ ಇದ್ದಾನಲ್ಲ, ಇವನಿಗಿಂತ ಅಣ್ಣ ಬಲರಾಮನೇ ವಾಸಿ, ಮನೆ ಒಳಗೆ ನಡಿ ಅಂತ ಅಂದ. ಹೀಗನ್ಕೊಂಡು ಅವಳು ಮೂಲೆ ಸೇರಿ ಅಳ್ತಾ ಕೂತ್ಲು. ಸಂಜೆ ಮಗ ಅಭಿಮನ್ಯು ತಾಯಿಯನ್ನು ಹುಡುಕ್ತಾ ಬಂದವನು ಅಳ್ತಾ ಕೂತಿದ್ದ ತಾಯಿಯನ್ನು ನೋಡ್ತಾನೆ. ಅಳುವಿನ ಕಾರಣ ಏನು ಅಂತ ಕೇಳಿದಾಗ ಸುಭದ್ರೆ ಎಲ್ಲವನ್ನ ಹೇಳ್ತಾಳೆ. ಅಭಿಮನ್ಯುವಿಗೂ ಇದು ನೋವಿನ ವಿಷಯವಾಗಿತ್ತು. ಚಿಕ್ಕಂದಿನಲ್ಲಿ ದೊಡ್ಡವರೇ ಶಶಿರೇಖೆ ನಿನ್ನ ಹೆಂಡತಿಯಾಗೋಳು ಅನ್ನೋ ಬೀಜವನ್ನು ಬಿತ್ತಿದ್ರು. ಹಾಗಾಗಿ ಇಬ್ಬರು ತಾವು ಮುಂದೆ ಸತಿಪತಿಗಳಾಗುವರು ಅನ್ನೋದನ್ನು ಗಟ್ಟಿ ಮಾಡಿಕೊಂಡಿದ್ರು. ಈಗ ಶಶಿರೇಖೆ ಬೇರೊಬ್ಬನ ಮಡದಿ ಆಗ್ತಿದ್ದಾಳೆ ಅನ್ನೋ ವಿಷಯ ಕೇಳಿ ಅವನಿಗೆ ಅರ್ಜಿಸ್ಕೊಳ್ಳೋಕೆ ಆಗಲಿಲ್ಲ. ಆದರೆ ಅಭಿಮಾನ ಅವನನ್ನು ತಡೆಯುತ್ತೆ. ಅಮ್ಮ, ಗೌರವ ಇಲ್ಲದ ಕಡೆ ನಾವು ಇರಬಾರ್ದು, ಮಾವ ಕೃಷ್ಣ ಹೇಳಿದ ಹಾಗೆ ಕಾಡಿಗೆ ನಡಿ ಹೋಗೋಣ ಅಂತ ಮಾವ ಕೃಷ್ಣನನ್ನು ನೆನೀತಾ ಕಾಡಿಗೆ ಹೊರಟೇ ಬಿಟ್ಟ. ಶರವೇಗದಲ್ಲಿ ಓಡಿದ ರಥ ಕಾಡಿಗೆ ಬಂದು ತಲುಪುತ್ತೆ. ಮಗನೇ, ಕೃಷ್ಣ ಹೇಳ್ದ ಅಂತ ಕಾಡಿಗೆ ಯಾಕೆ ಬಂದೆ ಯಾವುದಾದ್ರೂ ನಾಡಿಗೆ ಹೋಗ್ಬೋದಿತ್ತಲ್ಲ.

0: ಅಂತ ಸುಭದ್ರೆ ಅಂದ್ಲು. ಅಮ್ಮ, ರಥದ ಕುದುರೆಗಳು ತಾವಾಗಿ ಓಡಿ ಇಲ್ಲಿಗೆ ಬಂದಿವೆ. ಇದು ಮಾವ ಕೃಷ್ಣನ ಇಚ್ಛೆ ಇರಬೇಕು. ಬಿಡು, ಮಾವನ ಸಂಕಲ್ಪ ಏನಿದೆಯೋ ಅದೇ ಆಗಲಿ ಅಂತಂದ. ಆ ಕಾಡು ಹಿಡಂಬ ವನವಾಗಿತ್ತು. ಇವರನ್ನು ನೋಡಿದ ತಕ್ಷಣ ರಾಕ್ಷಸರು ಹಿಂಡ ಹಿಂಡಾಗಿ, ಹೋ ಹೋ ಹೋ ಹೋ ಹೋ ಹೋ, ತಿನ್ನೋಕೆ ಇವತ್ತು ನರಮಾಂಸ ಲಭ್ಯವಾಗಿದೆ ಅಂತ ಅಭಿಮನ್ಯುವಿನ ಮೇಲೆ ಮುಗಿಬೀಳ್ತಾರೆ. ಅಭಿಮನ್ಯು ಬಾಣವೊಂದನ್ನು ಅಭಿಮಂತ್ರಿಸಿ ಅವರ ಮೇಲೆ ಪ್ರಯೋಗ ಮಾಡ್ದ. ಎಲ್ಲ ರಾಕ್ಷಸರ ಬಲ ಕೈ ಕತ್ತರಿಸಿ ಹೋಗುತ್ತೆ. ಆಗ ಹೆದರಿದ ರಾಕ್ಷಸರು ಇನ್ನೂ ಇಲ್ಲೇ ಇದ್ರೆ ತಮ್ಮ ತಲೆನೂ ಕತ್ತರಿಸಿ ಹೋಗುತ್ತೆ ಅಂತ ಅನ್ಕೊಂಡು ತಮ್ಮ ಒಡೆಯ ಘಟೋತ್ಕಚನ ಹತ್ರ ಓಡಿ ಬಂದು ವಿಷಯವನ್ನು ತಿಳಿಸ್ತಾರೆ. ಘಟೋತ್ಕಚ, ಏನು ಬಾಲಕನೇ, ಬಾಲಕನೊಬ್ಬನಿಂದ ಪೆಟ್ಟು ತಿಂದು ಬಂದಿದ್ದೀರಲ್ಲ, ನಾಚಿಗೆ ಆಗೋದಿಲ್ವಾ ನಿಮಗೆ ಅಂತ ಕೂಗದ. ಆಗ ಹಿಡುಂಬೆ, ಮಗನೇ, ನಿನ್ನ ಮಾಯಾ ಯುದ್ಧ ನೋಡದೆ ಬಹಳ ದಿನಗಳಾಯ್ತು, ನಡೆ, ಅದ್ಯಾರ ಹುಡುಗ ಅಂತ ನೋಡೇ ಬಿಡೋಣ ಅಂತಂದ್ಲು. ರಾಕ್ಷಸರು ತಮ್ಮ ಒಡೆಯನನ್ನ ಅಭಿಮನ್ಯು ಇರುವಲ್ಲಿಗೆ ಕರೆ ತರ್ತಾರೆ. ಸುಭದ್ರೆ ರಥದಲ್ಲಿ ವಿಶ್ರಾಂತಿ ಪಡಿತಾ ಇದ್ಲು. ಅಭಿಮನ್ಯು ಬಿಲ್ಲು ಹಿಡಿದು ತಾಯಿಯ ಕಾವಲಿಗೆ ನಿಂತಿದ್ದ. ಘಟೋತ್ಕಚ, ಈ ಚಿಕ್ಕ ಬಾಲಕ ತನ್ನ ಅಸುರ ಪಡೆಗೆ ಇಷ್ಟೊಂದು ಗಾಸಿ ಮಾಡಿದ್ನೆ ಅಂತ ಆಶ್ಚರ್ಯಪಟ್ಟ. ನೋಡಿದ್ರೆ ತಾಯಿಗೆ ಒಬ್ಬನೇ ಮಗ ಇದ್ದ ಹಾಗಿದ್ದಾನೆ ಅಂತ ಅನ್ಕೊಂಡು, ಎಲೇ ಬಾಲಕ, ಅರಿಯದೆ ಹಿಡುಂಬ ವನಕ್ಕೆ ಕಾಲಿಟ್ಟಿದ್ದು ಅಲ್ಲದೆ ನನ್ನ ಪಡೆಗೆ ಹಾನಿ ಮಾಡಿರುವೆ. ಇರಲಿ, ಬಾಲಕ ಎಂದು ಕ್ಷಮಿಸಿದ್ದೇನೆ. ಹಿಡುಂಬ ವನ ಬಿಟ್ಟು ನಿನ್ನ ತಾಯಿಯೊಂದಿಗೆ ಹೊರಟು ಹೋಗು ಅಂತ ಆದೇಶವನ್ನು ನೀಡ್ತಾನೆ. ಆಗ ಅಭಿಮನ್ಯು, ಎಲೇ ರಾಕ್ಷಸನೇ, ನಿನ್ನ ಪಡೆಯ ಹೀನಾಯ ಸ್ಥಿತಿ ನೋಡಿ ಹೆದರಿದೆಯಾ? ಯುದ್ಧಕ್ಕೆ ಹೆದರಿ ಕ್ಷಮೆಯನ್ನು ಕೇಳ್ತಾ ಇದೆಯಾ ಅಂತ ಕೆಣಕಿದ. ಈ ಮಾತಿನಿಂದ ಘಟೋತ್ಕಚನ ರಕ್ತ ಕುದಿಯುತ್ತೆ. ಏಯ್ ಮೂರ್ಖ ಬಾಲಕ, ಯಾರ ಹೆಸರನ್ನು ಕೇಳಿದಾಗ ಭೂಮಂಡಲ ಗಡಗಡ ಅನ್ನುವುದೋ, ಅಂತಹ ನನಗೆ ನಿನ್ನಂತಹ ಚೋಟುದ್ದ ಬಾಲಕನ ಹತ್ತಿರ ಭಯವೇ ಅಂತ ಕೋಪದಿಂದ ಅಭಿಮನ್ಯುವ ಜೊತೆಗೆ ಯುದ್ಧ ಮಾಡೋಕ್ಕೆ ಅಂತ ಮುನ್ನುಗ್ತಾನೆ. ಅಭಿಮನ್ಯು ತನ್ನ ಬತ್ತಳಿಕೆಯಿಂದ ಸರಸರ ಅಂತ ಅನಲಾಸ್ತ್ರ, ಅಗ್ನಿಯಾಸ್ತ್ರ, ವರುಣಾಸ್ತ್ರ ಹೀಗೆ ಅನೇಕ ಬಾಣಗಳ ಪ್ರಯೋಗವನ್ನು ಮಾಡಿ ರಾಕ್ಷಸರ ರುಂಡಗಳನ್ನು ಕತ್ತರಿಸೋಕೆ ಆರಂಭ ಮಾಡ್ದ. ಘಟೋತ್ಕಚ ಈಗ ಈ ಬಾಲಕ ತಾನೇ ಎಣಿಸಿದ ಹಾಗೆ ಸಾಮಾನ್ಯನಲ್ಲ ಅಂತ ಅಂದ್ಕೊಂಡು ತನ್ನ ಶಾಂಭವಿ ಮಾಯಾಯುದ್ಧದ ಪ್ರಯೋಗವನ್ನು ಮಾಡ್ತಾನೆ. ತಾಯಿ ಹಿಡಿಂಬೆ ಮಗನ ಈ ಯುದ್ಧದ ಚಮತ್ಕಾರ ನೋಡಿ ಹಿರಿ ಹಿರಿ ಹಿಗ್ಗಿದ್ಲು. ಘಟೋತ್ಕಚ ಒಮ್ಮೆ ಅಲ್ಲಿ, ಒಮ್ಮೆ ಇಲ್ಲಿ, ಒಮ್ಮೆ ಚಿಕ್ಕವನಾಗಿ ಮತ್ತೊಮ್ಮೆ ದೊಡ್ಡ ಆಕೃತಿಯನ್ನು ಪಡ್ಕೊಂಡು ಅಭಿಮನ್ಯುವನ್ನು ಗೊಂದಲಗೊಳಿಸ್ತಾನೆ. ಕೊನೆಗೆ ಅವನು ಅದೃಶ್ಯನಾಗಿ ತನ್ನ ಗದೆಯನ್ನು ಗರಗರ ಅಂತ ತಿರುಗಿಸಿ ಅಭಿಮನ್ಯುವಿನ ಎದೆಗೆ ಬೀಸಿ ಒಗಿತಾನೆ. ಆ ಹೊಡೆತದ ಆಘಾತವನ್ನು ತಾಳ್ಲಾರದೆ ಅಭಿಮನ್ಯು ಕುಸ್ತು ಬೀಳ್ತಾನೆ. ಗಾಬರಿಯಾದ ಸುಭದ್ರೆ ಮಗನನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಬಿಕ್ಕುತ್ತಾಳೆ. ಅಭಿಮನ್ಯು, ಅಮ್ಮ ಅಳಬೇಡ, ಪ್ರತಿ ಜನ್ಮದಲ್ಲೂ ನಿನ್ನ ಮಗನಾಗಿ ಹುಟ್ಟೋಕೆ ನಾನು ಬಯಸ್ತೀನಿ, ತಂದೆಗೆ ನಾನು ವೀರ ಮರಣವನ್ನು ಹೊಂದಿದೆ ಅಂತ ಹೇಳು ಅಂತ ಹೇಳ್ತಾ ಹೇಳ್ತಾ ಪ್ರಾಣ ಬಿಟ್ಟ. ಸುಭದ್ರೆ ಗೂಳಾಡ್ತಾ, ಅಣ್ಣ ಕೃಷ್ಣ, ಇದಕ್ಕಾಗಿ ನಮ್ಮನ್ನು ಈ ಕಾಡಿಗೆ ಕಳಿಸಿದ್ಯಾ? ಮಗನನ್ನು ಕಳ್ಕೊಂಡು ನಾನು ಬದುಕಲಾರೆ ಅಂತ ಹೇಳ್ತಾ ಮಗನ ಸೊಂಟದಲ್ಲಿದ್ದ ಕತ್ತಿಯನ್ನು ಹಿರಿದು ತನ್ನ ಕತ್ತನ್ನು ಕತ್ತರಿಸ್ಕೊಳ್ಳೋಕೆ ಅಂತ ಹೊರಡ್ತಾಳೆ. ಆಗ ಆಕಾಶದಲ್ಲಿ ಅಶರೀರ ವಾಣಿಯೊಂದು ಮೊಳಗುತ್ತೆ. ತಾಯಿ ಸುಭದ್ರ ನಿಲ್ಲು, ಕೃಷ್ಣನ ಆದೇಶದಂತೆ ನಾವು ಅಮೃತವನ್ನು ತಂದಿದ್ದೇವೆ. ನಿಮ್ಮ ಎರಡು ಬೊಗಸೆಗಳನ್ನು ಚಾಚಿ, ಒಂದು ಬೊಗಸೆಯ ಅಮೃತವನ್ನು ಅಭಿಮನ್ಯುವಿನ ಮೇಲೆ ಸಿಂಚನ ಮಾಡಿ, ಅವನು ಜೀವಿತನಾಗುತ್ತಾನೆ. ಶೀಘ್ರದಲ್ಲಿ ಇನ್ನೊಂದು ಬೊಗಸೆಯ ಅಮೃತವನ್ನು ಸಿಂಚನ ಮಾಡುವಂತಹ ಸಂದರ್ಭ ತಮಗೆ ಒದಗಿ ಬರುತ್ತದೆ ಅಂತ ಹೇಳುತ್ತೆ. ಸುಭದ್ರೆ ತನ್ನೆರಡು ಬೊಗಸೆಗಳನ್ನು ಆಕಾಶದತ್ತ ಚಾಚುತ್ತಾಳೆ. ಅಮೃತ ಧಾರೆಯಾಗಿ ಅವಳ ಬೊಗಸೆಗೆ ಹರಿದು ಬರುತ್ತೆ. ಸುಭದ್ರೆ ತನ್ನ ಒಂದು ಬೊಗಸೆಯ ಅಮೃತವನ್ನು ಅಭಿಮನ್ಯುವಿನ ಮೇಲೆ ಸಿಂಪಡಿಸ್ತಾಳೆ. ಅಭಿಮನ್ಯು ನಿದ್ದೆಯಿಂದ ಎದ್ದವನ ಹಾಗೆ ಎದ್ದು ಕೂತು, ಕೂಡ್ಲೆ ಎಲ್ಲಿ ಎಲ್ಲಿ ಆ ದುರುಳ ರಕ್ಕಸ ಅಂತ ಎದ್ನಿಂತು ಬಾಣವೊಂದರ ಪ್ರಯೋಗವನ್ನು ಮಾಡ್ತಾನೆ. ಘಟೋತ್ಕಚ ಅದನ್ನು ತಡೆಯೋಕೆ ಪ್ರಯತ್ನ ಪಟ್ಟನಾದರೂ ಆ ಬಾಣ ಬಂದು ಅವನ ಎದೆಯನ್ನು ಹೊಕ್ಕಿಬಿಡುತ್ತೆ. ಘಟೋತ್ಕಚ ಅಮ್ಮಾ ಅಂತ ಕೂಗ್ತಾ ಕೆಳಗೆ ಬಿದ್ದು ಪ್ರಾಣವನ್ನು ಬಿಟ್ಟ. ಹಿಡುಂಬೆ ಇದೇನಾಯ್ತು ಅಂತ ಮಗನನ್ನು ಜೋರಾಗಿ ಅಲುಗಾಡಿಸಿ ರೋಧಿಸ್ತಾಳೆ. ಇದೇನಾಯ್ತು ಮಗನೇ, ನಿನ್ನ ತಂದೆ ಭೀಮಸೇನ ಬಂದು ಮಗ ಎಲ್ಲಿ ಎಂದು ಕೇಳಿದರೆ ನಾನು ಏನು ಹೇಳಲಿ? ನಿನ್ನ ದೊಡ್ಡಪ್ಪ ಯುಧಿಷ್ಠಿರ ಬಂದು ಘಟೋತ್ಕಚ ಎಲ್ಲಿ ಅಂತ ಕೇಳಿದರೆ ನಾನೇನು ಮಾಡಲಿ ಅಂತ ಎದೆ ಬಿರಿಯೋ ಹಾಗೆ ಅಳ್ತಾಳೆ ಹಿಡುಂಬೆ. ಪಾಂಡವರ ಹೆಸರನ್ನು ಕೇಳಿದ ತಕ್ಷಣ ಸುಭದ್ರೆ ತಟ್ ಅಂತ ಎದ್ದು ನಿಂತು ಹಿಡುಂಬೆಯ ಹತ್ರ ಓಡಿ ಬರ್ತಾಳೆ. ಪಾಂಡವರು ನಿನಗೆ ಗೊತ್ತು ಅಂತ ಕೇಳಿದಾಗ ಹಿಡುಂಬೆ, ನಾನು ಭೀಮಸೇನನ ಪತ್ನಿ, ಘಟೋತ್ಕಚ ನನ್ನ ಮಗ ಅಂತ ಅಳ್ತಾಳೆ. ಆಗ ಸುಭದ್ರೆ, ಅಕ್ಕ ನಾನು ಅರ್ಜುನನ ಪತ್ನಿ, ಅಭಿಮನ್ಯು ನನ್ನ ಮಗ ಅಂತ ಅವಳು ಹೇಳ್ತಾಳೆ. ಇಂತಹ ವಿಚಿತ್ರ ಸನ್ನಿವೇಶದಿಂದ ಅವರಿಬ್ಬರು ದಿಗ್ಭ್ರಮೆಗೊಳ್ತಾರೆ. ಹೌದೇ ಅಂತ ಹೇಳ್ತಾ ಅಕ್ಕ ತಂಗಿಯರಿಬ್ಬರೂ ಅಪ್ಪಿಕೊಳ್ತಾರೆ. ಸುಭದ್ರೆ ತನ್ನ ಕಣ್ಣ ನೀರನ್ನು ಒರೆಸ್ಕೊಳ್ತಾ, ಅಕ್ಕ ದುಃಖ ಪಡಬೇಡ, ಕೃಷ್ಣ ನೀಡಿದ ಅಮೃತ ನನ್ನ ಈ ಕೈಯಲ್ಲಿದೆ, ಅದರ ಸಿಂಚನದಿಂದ ನಿನ್ನ ಮಗ ಮತ್ತೆ ಬದುಕಿ ಬರ್ತಾನೆ ಅಂತ ಹೇಳ್ತಾ ಉಳಿದ ಅಮೃತವನ್ನು ಘಟೋತ್ಕಚನ ಮೇಲೆ ಸಿಂಪಡಿಸ್ತಾಳೆ. ಘಟೋತ್ಕಚ ಏನೂ ಆಗದೇ ಇರೋವನ ಹಾಗೆ ಎದ್ನಿತ್ತು, ಎಲ್ಲಿ ಎಲ್ಲಿ ಆ ಬಾಲಕ ಅಂತ ಅಬ್ಬರಿಸ್ತಾನೆ. ಆಗ ಹಿಡುಂಬೆ ಅವನನ್ನು ತಡೆದು, ಕಂದ ಆ ಬಾಲಕ ನಿನ್ನ ತಮ್ಮ ಅಂತ ಅವರ ಸಂಬಂಧದ ಬಗ್ಗೆ ಎಲ್ಲವನ್ನ ವಿವರಿಸ್ತಾಳೆ. ಘಟೋತ್ಕಚ ಅದನ್ನು ತಿಳಿದು ಬಹಳ ಸಂತುಷ್ಟನಾಗಿ ತಮ್ಮ ಅಂತ ಕೂಗ್ತಾ ಅಭಿಮನ್ಯುವನತ್ತ ಓಡ್ದ. ಅವನು ಓಡಿ ಬಂದ ರಾಕ್ಷಸ ರೀತಿ ನೋಡಿ ಅವನ ಕೈಯಲ್ಲಿ ತಾನು ಅಪ್ಪಚ್ಚಿ ಆಗ್ತೀನಿ ಅಂತ ತಿಳ್ಕೊಂಡು ಅಭಿಮನ್ಯು ಚಕ್ಕಂತ ಅವನಿಗೆ ನಮಸ್ಕರಿಸುವ ನೆಪದಲ್ಲಿ ಕೆಳಗೆ ಬಾಗ್ತಾನೆ. ಎಲ್ಲನೂ ಸುಖಾಂತವಾಗಿ ಘಟೋತ್ಕಚ ತಮ್ಮ ಅಭಿಮನ್ಯುವನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಹಿಡುಂಬಾವನದ ತಮ್ಮ ಮನೆಯತ್ತ ಎಲ್ಲರ ಜೊತೆ ಹೊರಟ. ರಾಕ್ಷಸರೆಲ್ಲ ಬಹಳ ಸಂತೋಷದಿಂದ ಕೋಲಾಹಲ ಮಾಡ್ತಾ ಅವರನ್ನು ಹಿಂಬಾಲಿಸ್ತಾರೆ. ಅಕ್ಕ ತಂಗಿ ಅಣ್ಣ ತಮ್ಮ ಇಬ್ಬರೂ ಮನದಣಿಯೇ ಮಾತಾಡಿ ರಾತ್ರಿಯನ್ನು ಕಳೀತಾರೆ.
1: ಪೊನ್ನಜ್ಜಿ, ನೀ ಹೇಳ್ದಾಗೆ ಇದು ಒಳ್ಳೆ ಸಿನಿಮಾ ಕತೆ ಇದ್ದಂಗಿದೆ.
2: ಮತ್ತೆ ಶಶಿರೇಖೆಗೆ ಅಭಿಮನ್ಯು ಜೊತೆ ಮದ್ವೆ ಆಗಿಲ್ವಾ?
0: ಅದು ಮುಂದಿನ ಕತೆ, ಅದನ್ನ ನಾಳೆ ಹೇಳ್ತೀನಿ. ಎಲ್ಲರೂ ಮದುವೆ ಊಟಕ್ಕೆ ಸಿದ್ಧರಾಗಿ ಬನ್ನಿ ಆಯ್ತಾ?
3: ಸುಳ್ ಸುಳ್ಳಿ ಮದ್ವೆ ಊಟ.
0: ಮದ್ವೆ ಊಟನ ಆಮೇಲೆ ಮಾಡೋರಂತೆ. ಈಗ ಕತೆ ಏನ್ ಹೇಳುತ್ತೆ ಅಂದ್ರೆ, ವಚನವನ್ನ ಕೊಡುವ ಮುನ್ನ ಅದನ್ನು ನಿಭಾಯಿಸುವ ಮನಸ್ಸು ನಮಗಿದೆಯೇ ಅನ್ನೋದನ್ನ ನಾವು ಮೊದಲು ಯೋಚಿಸಬೇಕು.
4: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಶಿರೀಷ, ಐಸಿರಿ, ಐಶಿತಾ, ಸಮರ್ಥ್, ನಿಯತಿ ಇವರಿಗೆ ಧನ್ಯವಾದಗಳು.
5: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪ್ರಸಾರಗೊಂಡಿದ್ದ ಧಗೆಯದರೆ ಕಾವ್ಯಧಾರೆ ಕವನ ರಚನಾ ಸ್ಪರ್ಧೆಯ ವಿಶೇಷ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಆಲಿಸುವ ಅವಕಾಶ ಬಂದಿದೆ. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಪ್ರಜ್ಞಾ ಬುಕ್ಸ್ ಗ್ಯಾಲರಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಆಯೋಜಿಸಲಾದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾರ್ಥಿಗಳ ಕವನಗಳ ಧ್ವನಿ ಮುದ್ರಣವನ್ನ ಕೇಳುಗರ ಅಪೇಕ್ಷೆಯ ಮೇರೆಗೆ ಪುನಃ ಪ್ರಸಾರ ಮಾಡಲಾಗುತ್ತಿದೆ. ಈ ವಿಶೇಷ ಪ್ರಸಾರವನ್ನ ಸೋಮವಾರ June 8, 2026 ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಆಲಿಸಿ. ಧಗೆಯಧರೆ ಕಾವ್ಯಧಾರೆ, ಪರಿಸರ ಕಾಳಜಿಯ ಕಾವ್ಯಗಳ ಧಾರೆ, ಕೇಳುವುದನ್ನು ಮರೆಯಬೇಡಿ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ. ರೇಡಿಯೋ ಶಿವಮೊಗ್ಗ, ಸಮುದಾಯದ ಧ್ವನಿ.
7: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
7: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
12: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ನಂದಿನಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಪುರಾಣ ಪ್ರಸಿದ್ಧ ಚಂದ್ರಗುತ್ತಿ ಶ್ರೀ ರೇಣುಕಾಂಬಾ ದೇವಸ್ಥಾನಕ್ಕೆ ಭಕ್ತರು ಸಮರ್ಪಿಸಿದ ಹರಕಿ ವಸ್ತುಗಳ ಬಹಿರಂಗ ಹರಾಜು ಪ್ರಕ್ರಿಯೆಯು ದೇವಸ್ಥಾನದ ಕಲ್ಯಾಣ ಮಂಟಪದ ಆವರಣದಲ್ಲಿ ಗುರುವಾರ ಜರುಗಿತು. ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಪ್ರಮೀಳಾ ಕುಮಾರಿ ಅವರು ಸಮ್ಮುಖದಲ್ಲಿ ಭತ್ತ, ಅಕ್ಕಿ, ಬೆಲ್ಲ, ಒಣಕೊಬ್ಬರಿ, ಸಕ್ಕರೆ, ಶುಂಠಿ, ಎಣ್ಣೆ ಡಬ್ಬಗಳು, ತೆಂಗಿನಕಾಯಿ, ದೀಪದ ಎಣ್ಣೆ, ರವಿಕೆ ಸೇರಿದಂತೆ ವಿವಿಧ ವಸ್ತುಗಳನ್ನು ಸಾರ್ವಜನಿಕವಾಗಿ ಹರಾಜು ಮಾಡಲಾಯಿತು. ವಸ್ತುಗಳನ್ನು ಖರೀದಿಸಲು ಸುತ್ತಲಿನ ಗ್ರಾಮಸ್ಥರು ಸೇರಿದಂತೆ ತಾಲೂಕಿನ ನೂರಾರು ಬಿಡ್ಡುದಾರರು ಪಾಲ್ಗೊಂಡಿದ್ದರು. ಹರಕೆ ವಸ್ತುಗಳಿಂದ ಸುಮಾರು 7,58,550 ರೂಗಳು ಮತ್ತು ರವಿಕೆ ಹರಾಜಿನಿಂದ 8,00,000 ರು ಸೇರಿ ಒಟ್ಟು 15,58,550 ರು ಆದಾಯ ಸಂಗ್ರಹವಾಗಿದೆ. ಮುಂದಿನ ವಿವರ. ವಿದ್ಯಾರ್ಥಿಗಳು ಮೊಬೈಲ್, ಮಾದಕ ವಸ್ತು, ತಂಬಾಕು ಮತ್ತಿತರ ಅಪರಾಧಗಳಿಂದ ದೂರವಿರಬೇಕು ಎಂದು DYSP ಪ್ರಕಾಶ್ ರಾಥೋಡ್ ತಿಳಿಸಿದರು. ಅವರು ಗುರುವಾರ ಭದ್ರಾ ಪ್ರೌಢಶಾಲೆಯಲ್ಲಿ ಹಳೇನಗರ ಪೊಲೀಸ್ ಠಾಣೆ ಮತ್ತು ಶಾಲಾ ಆಡಳಿತ ಮಂಡಳಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಮಾದಕ ವಸ್ತು, ಸೈಬರ್ ಅಪರಾಧ, ರಸ್ತೆ ಸುರಕ್ಷತೆ, ಮಕ್ಕಳ ಮೇಲಿನ ದೌರ್ಜನ್ಯಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಭವಿಷ್ಯಕ್ಕೆ ಮತ್ತು ಸುಂದರ ಆರೋಗ್ಯ ಸಮಾಜಕ್ಕೆ ಹಾಗೂ ಅಪರಾಧದಿಂದ ದೂರವಿರುವ ಕುರಿತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಶಾಲೆಯ ಆಡಳಿತ ಮಂಡಳಿ ಸಲಹಾ ಸಮಿತಿ ಅಧ್ಯಕ್ಷ ಕೆಹೆಚ್ ತೀರ್ಥಯ್ಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಸನ್ನಡತೆಯಿಂದ ಶಿಕ್ಷಣ ಪಡೆದು ಉನ್ನತ ಸ್ಥಾನ ಗಳಿಸಿ ಸಮಾಜಕ್ಕೆ ಆಸ್ತಿಯಾದರೆ ದೇಶಕ್ಕೆ ಮತ್ತು ಪೋಷಕರಿಗೆ ನೀಡುವ ಬಹುದೊಡ್ಡ ಕೊಡುಗೆ ಎಂದರು. ಕಾರ್ಯಕ್ರಮದಲ್ಲಿ ಹಳೇನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ತೇಲಿ, ಮುಖ್ಯ ಶಿಕ್ಷಕ MS ಬಾಲರಾಜ್, ಶಿಕ್ಷಕಿಯರಾದ ಎಸ್ ತನುಜ, ಪವಿತ್ರ ಹಾಗೂ ಸಿಬ್ಬಂದಿ ಭಾಗವಹಿಸಿದ್ದರು. ವಿದ್ಯಾರ್ಥಿನಿಯರು ಪ್ರಾರ್ಥಿಸಿ ಶಿಕ್ಷಕ SP ರುದ್ರಯ್ಯ ಸ್ವಾಗತಿಸಿದರು. SK ಮಾಲೇಶ್ ವಂದಿಸಿ ಕೆಎಂ ಅನಿತಾ ನಿರೂಪಿಸಿದರು. ಮುಂದಿನ ವಿವರ. ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಜುಲೈನಲ್ಲಿ ನಾಗರಿಕ ಬಂದೂಕು ತರಬೇತಿ ಶಿಬಿರ ಹಮ್ಮಿಕೊಂಡಿದ್ದು ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಪೊಲೀಸ್ ಠಾಣೆಗಳು ಅಥವಾ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಕಚೇರಿಯಲ್ಲಿ ಪಡೆದು ಭರ್ತಿ ಮಾಡಿದ ಇತ್ತೀಚಿನ ಎರಡು ಭಾವಚಿತ್ರಗಳು ಹಾಗೂ ಆಧಾರ್ ಕಾರ್ಡ್ ನಕಲು ಪ್ರತಿಯೊಂದಿಗೆ ತಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ಸಲ್ಲಿಸಬೇಕು ಎಂದು ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಮುಂದಿನ ವಿವರ. ಎಸ್ಎಸ್ಎಲ್ಸಿ ಮರು ಪರೀಕ್ಷೆಯಲ್ಲಿ 621 ಅಂಕ ಗಳಿಸುವ ಮೂಲಕ ಹೊಸನಗರ ಪಟ್ಟಣದ ಗುರೂಜಿ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿನಿ ನಿತ್ಯಶ್ರೀ ಗಮನ ಸೆಳೆದಿದ್ದಾರೆ. ಮೊದಲ ಪರೀಕ್ಷೆಯಲ್ಲಿ ಒಟ್ಟು 609 ಅಂಕ ಗಳಿಸಿದ್ದು ಅಂಕ ಸುಧಾರಣೆಗಾಗಿ ಮರು ಪರೀಕ್ಷೆ ಬರೆದಿದ್ದರು. ಇವರು ಪಟ್ಟಣದ ಇಂದಿರಾ ಹಾಗೂ ಮಲ್ಲೀಶಪ್ಪ ಅವರ ಪುತ್ರಿ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಮಲೆನಾಡು ಭಾಗದಲ್ಲಿ ಹಲಸು ಮತ್ತು ಮಾವಿನ ಉತ್ಪಾದನೆ ಹೆಚ್ಚಿದ್ದರೂ ಉತ್ಪನ್ನಗಳ ಮಾರುಕಟ್ಟೆ ವಿಸ್ತರಣೆ ಅಗತ್ಯವಾಗಿದೆ ಎಂದು ಪರಿಸರ ಜೀವ ವೈವಿಧ್ಯ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಮಂಜುನಾಥ ಹೆಗಡೆ ಹೊಸಬಾಳೆ ಅಭಿಪ್ರಾಯಪಟ್ಟರು. ಸಾಗರ ನಗರದ ಲಯನ್ಸ್ ಕ್ಲಬ್ ವತಿಯಿಂದ ರಾಘವೇಶ್ವರ ಭಾರತಿ ಭವನದಲ್ಲಿ ಆಯೋಜಿಸಿರುವ 3 ದಿನಗಳ ಹಲಸು ಮಾವು ಮೇಳಕ್ಕೆ ಶುಕ್ರವಾರ ಚಾಲನೆ ನೀಡಿ ಅವರು ಮಾತನಾಡಿದರು. ಕೃಷಿ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಮಾಡಿ ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಮೂಲಕ ರೈತರಿಗೆ ಹೆಚ್ಚಿನ ಲಾಭ ದೊರೆಯುತ್ತದೆ. ಇಂತಹ ಮೇಳಗಳು ಉತ್ಪಾದಕರು ಮತ್ತು ಗ್ರಾಹಕರ ನಡುವೆ ನೇರ ಸಂಪರ್ಕ ಕಲ್ಪಿಸುವುದರ ಜೊತೆಗೆ ಕೃಷಿಕರ ಆರ್ಥಿಕ ಸಬಲೀಕರಣಕ್ಕೂ ನೆರವಾಗುತ್ತದೆ ಎಂದರು. ಮೇಳದ ಮಳಿಗೆಯನ್ನ ಉದ್ಘಾಟಿಸಿದ ಜಿಲ್ಲಾ ಹಾಪ್ಕಾಮ್ಸ್ ನಿರ್ದೇಶಕ ಅಶೋಕ್ ಬೇಲೂರು ಮಾತನಾಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗುವ ಹಲಸಿನ ಕಾಯಿ ಹಾಗೂ ಹಣ್ಣಿನ ಉಪಯೋಗವನ್ನು ಜನರಿಗೆ ಪರಿಚಯಿಸುವ ಕೆಲಸ ಮೇಳದ ಮೂಲಕ ನಡೆದಿದೆ. ಹಲಸಿನಿಂದ ತಯಾರಿಸಬಹುದಾದ ವಿವಿಧ ಆಹಾರ ಪದಾರ್ಥಗಳು ಹಾಗೂ ಉತ್ಪನ್ನಗಳ ಬಗ್ಗೆ ಮೇಳದಲ್ಲಿ ಸಮಗ್ರ ಮಾಹಿತಿ ನೀಡಲಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಎಂ ಹರನಾಥರಾವ್, ಪ್ರಗತಿಪರ ಕೃಷಿಕರಾದ ಇ ನಾಗರಾಜ್, ವಾಣಿಶ್ರೀ ನಾಗೇಂದ್ರ, ಶಂಭು ಶೇಖರ್ ಶೆಟ್ಟಿ, ಕೆಸಿ ಮೂರ್ತಿ ಹಾಗೂ ಎಂಸಿ ಯೋಗಾನಂದ ಅವರನ್ನ ಅಭಿನಂದಿಸಲಾಯಿತು. ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಟಿ ಪ್ರಸನ್ನ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ರವಿಕಿಶನ್ ನಿರ್ದೇಶನದ ಮೂವಿಂಗ್ ಫೋಟೋ ಕಿರುಚಿತ್ರ ಧ್ವನಿ ಸುರುಳಿ ಬಿಡುಗಡೆ ಮಾಡಲಾಯಿತು. ಚಿತ್ರದ ತಂಡದ ಸದಸ್ಯರು ಉಪಸ್ಥಿತರಿದ್ದರು. ಹಲಸು ಮಾವು ಮೇಳದಲ್ಲಿ ಹಲಸಿನ ಕೀರು, ಕೇಸರಿಬಾತ್, ಕಬಾಬ್, ಸುಟ್ಟೇವು, ಹೋಳಿಗೆ, ಜಿಲೇಬಿ, ಮುಳ್ಕಾ, ಜ್ಯೂಸ್ ಹಾಗೂ ಐಸ್ ಕ್ರೀಂ ಸೇರಿದಂತೆ ಹಲಸಿನ ವಿವಿಧ ಆಹಾರ ಪದಾರ್ಥಗಳು ಜನರ ಗಮನ ಸೆಳೆದವು. ಮುಂದಿನ ವಿವರ. 5 ವರ್ಷಗಳಿಗೂ ಮೇಲ್ಪಟ್ಟು ನವೀಕರಣ ಮಾಡಿಕೊಳ್ಳಲಾಗದೆ ಬಾಕಿ ಇರುವ ಸಂಘ ಸಂಸ್ಥೆಗಳು ಪ್ರತಿ ವರ್ಷಕ್ಕೆ 3,000 ರು ಹೆಚ್ಚುವರಿ ದಂಡ ಪಾವತಿಸಿ ನವೀಕರಣ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. ಕರ್ನಾಟಕ ಸಂಘಗಳ ನೋಂದಣಿ ಕಾಯಿದೆ 1960 ಕಲಂ 13 ನೋಂದಣಿಯಾದ ಪ್ರತಿ ಸಂಘವು ಪ್ರತಿ ವರ್ಷ ನವೀಕರಣ ಮಾಡಿಕೊಳ್ಳಬೇಕು. ಡಿಸೆಂಬರ್ 31 ಒಳಗೆ ದಾಖಲೆ ಮತ್ತು ಮಾಹಿತಿಗಳೊಂದಿಗೆ ಜಿಲ್ಲಾ ನೋಂದಣಾಧಿಕಾರಿ ಹಾಗೂ ಸಹಕಾರ ಸಂಘಗಳ ಉಪನಿಬಂಧಕರು ಸಹಕಾರ ಭವನ 1ನೇ ಮಹಡಿ ಆರ್ಟಿಒ ರಸ್ತೆ ಶಿವಮೊಗ್ಗ ಕಚೇರಿಯಲ್ಲಿ ನವೀಕರಣ ಮಾಡಿಕೊಳ್ಳುವಂತೆ ಸಂಘಗಳ ನೋಂದಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಮಂಡ್ಲಿಯಲ್ಲಿರುವ ಮೆಸ್ಕಾಂ ವಿದ್ಯುತ್ ಪರಿವರ್ತನಾ ಕೇಂದ್ರದ ವ್ಯಾಪ್ತಿಯಲ್ಲಿ ತುರ್ತು ನಿರ್ವಹಣಾ ಕಾಮಗಾರಿಯಿಂದ ಕೃಷ್ಣರಾಜೇಂದ್ರ ಜಲಶುದ್ಧೀಕರಣ ಘಟಕ ಜೂನ್ 8 ನಗರದಲ್ಲಿ ದೈನಂದಿನ ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಸಾರ್ವಜನಿಕರು ಸಹಕರಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಕ್ಯಾನ್ಸರ್ ಎಂಬುದು ಜೀವನದ ಕೊನೆಯ ಅಧ್ಯಾಯವಲ್ಲ. ಸೂಕ್ತ ಚಿಕಿತ್ಸೆ, ವೈದ್ಯರ ಮೇಲಿನ ನಂಬಿಕೆ, ಕುಟುಂಬದ ಬೆಂಬಲ ಮತ್ತು ದೃಢ ಮನೋಭಾವದಿಂದ ಅದನ್ನು ಜಯಿಸಿ ಆರೋಗ್ಯಕರ ಜೀವನ ನಡೆಸಬಹುದು ಎಂದು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಏರ್ಪಡಿಸಿದ್ದ ರಾಷ್ಟ್ರೀಯ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಕಾರ್ಯಕ್ರಮದಲ್ಲಿ ಪ್ರತಿಧ್ವನಿಸಿತು. ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಉತ್ತಮ್ ಶರ್ಮಾ ಮಾತನಾಡಿ, ಕ್ಯಾನ್ಸರ್ ರೋಗ ನಿರ್ಣಯವಾದ ತಕ್ಷಣ ಬದುಕಿನ ಬಗ್ಗೆ ನಿರಾಶರಾಗುವ ಅಗತ್ಯವಿಲ್ಲ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆದರೆ ಕ್ಯಾನ್ಸರ್ನಿಂದ ಗುಣಮುಖರಾಗಲು ಸಾಧ್ಯ ಎಂಬುದಕ್ಕೆ ಸಾವಿರಾರು ಸರ್ವೈವರ್ಸ್ಗಳ ಬದುಕು ಸಾಕ್ಷಿಯಾಗಿದೆ ಎಂದರು. ಕ್ಯಾನ್ಸರ್ ಚಿಕಿತ್ಸೆಯು ಸುದೀರ್ಘ ಪ್ರಕ್ರಿಯೆಯಾಗಿದ್ದು ಈ ಅವಧಿಯಲ್ಲಿ ಕುಟುಂಬದವರ ಬೆಂಬಲ ಮತ್ತು ರೋಗಿಯ ಮನೋಬಲ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕೆಲ ವರ್ಷಗಳಲ್ಲಿ 10,000 ಹೆಚ್ಚು ಕ್ಯಾನ್ಸರ್ ರೋಗಿಗಳು ಯಶಸ್ವಿಯಾಗಿ ಚಿಕಿತ್ಸೆ ಪಡೆದು ಸರ್ವೈವರ್ಸ್ಗಳಾಗಿದ್ದಾರೆ ಎಂದು ತಿಳಿಸಿದರು. ವಿಕಿರಣ ಆಂಕೊಲಜಿಸ್ಟ್ ಡಾಕ್ಟರ್ ರವಿ ನಡಹಳ್ಳಿ ಮಾತನಾಡಿ, ಕ್ಯಾನ್ಸರ್ ಸರ್ವೈವರ್ಗಳ ಬದುಕು ಸಮಾಜಕ್ಕೆ ಸ್ಫೂರ್ತಿಯಾಗಿದೆ. ಚಿಕಿತ್ಸೆ ಸಮಯದಲ್ಲಿ ಎದುರಾಗುವ ದೈಹಿಕ ಮತ್ತು ಮಾನಸಿಕ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವುದು ಅಗತ್ಯ ಎಂದರು. ಮೆಡಿಕಲ್ ಆಂಕೊಲಜಿಸ್ಟ್ ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ಹೆಡ್ ಅಂಡ್ ನೆಕ್ ಆಂಕೋ ಸರ್ಜನ್ ಡಾಕ್ಟರ್ ದೀಪಕ್ ಕಿತ್ತೂರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ಗಳು ತಮ್ಮ ಅನುಭವ ಹಂಚಿಕೊಂಡರು. ರೇಡಿಯೇಷನ್ ಆಂಕೊಲಜಿಸ್ಟ್ ಡಾಕ್ಟರ್ ಸುದರ್ಶನ್ ಗುಪ್ತಾ, ಸರ್ಜಿಕಲ್ ಆಂಕೊಲಜಿಸ್ಟ್ ಡಾಕ್ಟರ್ ಎಂಎ ವಿವೇಕ್, ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥ ಎಸ್ಎನ್ ಶೈಲೇಶ್ ಇದ್ದರು. ಮುಂದಿನ ವಿವರ. ವೃತ್ತಿಪರ ಶ್ರೇಷ್ಠತೆ, ನಿರಂತರ ಕಲಿಕೆ, ನವೋದ್ಯಮ ಹಾಗೂ ನೈತಿಕ ನಾಯಕತ್ವದ ಗುಣವನ್ನು ವಿದ್ಯಾರ್ಥಿ ಹಂತದಲ್ಲಿ ಮೈಗೂಡಿಸಿಕೊಳ್ಳಬೇಕಿದೆ ಎಂದು ಬೆಂಗಳೂರಿನ ಫ್ಯಾನಾಟಿಕ್ಸ್ ಇಂಕ್ ಸಂಸ್ಥೆಯ ಸ್ಟ್ರಾಟಜಿ ಮತ್ತು ಅನಾಲಿಟಿಕ್ಸ್ ವಿಭಾಗದ ನಿರ್ದೇಶಕ ಚಂದ್ರಕಾಂತ್ ಬೊಬ್ಬಾ ಹೇಳಿದರು. ಶಿವಮೊಗ್ಗ ನಗರದ ಪ್ರೇರಣಾ ಕನ್ವೆನ್ಷನ್ ಹಾಲ್ನಲ್ಲಿ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ 16ನೇ ವರ್ಷದ ಪದವಿ ಪ್ರದಾನ ಹಾಗೂ ಉದ್ಯೋಗ ನೇಮಕಾತಿ ಪತ್ರ ವಿತರಣಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ಬದುಕಿನಲ್ಲಿ ಬರುವ ಯಾವುದೇ ರೀತಿ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಸ್ವೀಕರಿಸಬೇಕು, ಸಮಾಜ ಮತ್ತು ದೇಶದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನ ನೀಡಬೇಕು ಎಂದು ಸಲಹೆ ನೀಡಿದರು. ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ ಪಿಇಎಸ್ ಸಂಸ್ಥೆಯ ಉದ್ಯೋಗ ಮತ್ತು ತರಬೇತಿ ವಿಭಾಗದ ಮೂಲಕ ವಿವಿಧ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗಾವಕಾಶ ಪಡೆದ ವಿದ್ಯಾರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಲಾಯಿತು. ಪಿಇಎಸ್ ಐಟಿಎಂ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಡಿಆರ್ ಸ್ವಾಮಿ ವಿದ್ಯಾರ್ಥಿಗಳಿಗೆ ಪ್ರವಚನ ಬೋಧಿಸಿದರು. ಕುಲಸಚಿವ ಡಾಕ್ಟರ್ ಆರ್ ನಾಗರಾಜ್, ಡಾಕ್ಟರ್ ಆರ್ ಶೇಖರ್ ಇತರರಿದ್ದರು. ಮುಂದಿನ ವಿವರ. ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಶುಕ್ರವಾರ ರಿಪ್ಪಂಪೇಟೆಯ ಮೂಗುರ್ತಿ ವನ್ಯಜೀವಿ ವಲಯ ಅರಣ್ಯ ಸಿಬ್ಬಂದಿ ಸ್ವಚ್ಛತಾ ಕಾರ್ಯದೊಂದಿಗೆ ಬೀಜ ಬಿತ್ತನೆ ಅಭಿಯಾನ ಆರಂಭಿಸಿದ್ದಾರೆ. ಮಸ್ಕಾನಿ, ದೋಬೈಲು, ಬುಕ್ಕಿವೆರೆ ಗ್ರಾಮಗಳ ರಸ್ತೆಯ ಇಕ್ಕೆಲಗಳಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ ಇನ್ನಿತರ ಪರಿಸರ ಮಾರಕ ತ್ಯಾಜ್ಯಗಳನ್ನು ತೆರವುಗೊಳಿಸಿ ಸ್ವಚ್ಛತಾ ಕಾರ್ಯ ನಡೆಸಿದರು. ಖಾಲಿ ಇರುವ ಪ್ರದೇಶಗಳಲ್ಲಿ ಕಾಡುಜಾತಿ ಬೀಜಗಳನ್ನು ನಾಟಿ ಮಾಡಿ ಗ್ರಾಮಸ್ಥರಿಗೆ ಪರಿಸರ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಿದರು. ಆರ್ಎಫ್ಒ ಪವನ್ ಕುಮಾರ್, ಡಿಆರ್ಎಫ್ಒ ಪುಟ್ಟಣ್ಣ, ವಿದ್ಯಾ, ಗಸ್ತು ಪಾಲಕರಾದ ದ್ವಾರಕೀಶ್, ಮಂಜುನಾಥ್ ಇತರರಿದ್ದರು. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪ್ರಸಾರಗೊಂಡಿದ್ದ ಧಗೆಯದರೆ ಕಾವ್ಯಧಾರೆ ಕವನ ರಚನಾ ಸ್ಪರ್ಧೆಯ ವಿಶೇಷ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಆಲಿಸುವ ಅವಕಾಶ ಬಂದಿದೆ. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಪ್ರಜ್ಞಾ ಬುಕ್ಸ್ ಗ್ಯಾಲರಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಆಯೋಜಿಸಲಾದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾರ್ಥಿಗಳ ಕವನಗಳ ಧ್ವನಿ ಮುದ್ರಣವನ್ನ ಕೇಳುಗರ ಅಪೇಕ್ಷೆಯ ಮೇರೆಗೆ ಪುನಃ ಪ್ರಸಾರ ಮಾಡಲಾಗುತ್ತಿದೆ. ಈ ವಿಶೇಷ ಪ್ರಸಾರವನ್ನ ಸೋಮವಾರ June 8, 2026 ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಆಲಿಸಿ. ಧಗೆಯಧರೆ ಕಾವ್ಯಧಾರೆ, ಪರಿಸರ ಕಾಳಜಿಯ ಕಾವ್ಯಗಳ ಧಾರೆ ಕೇಳುವುದನ್ನು ಮರೆಯಬೇಡಿ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ. ರೇಡಿಯೋ ಶಿವಮೊಗ್ಗ, ಸಮುದಾಯದ ಧ್ವನಿ.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀಯಾ?
5: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
4: ನಿನ್ ಮಾತಿನ ಅರ್ಥ, ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
6: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
7: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಹೆಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ. ಕೇಳುಗರೆ, ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂತ. ಕೇಳುಗರೆ, ಏನ್ ಗೊತ್ತಾ, ಲೈಫ್ ನಲ್ಲಿ ನಮಗೆ ಯಾರು ಹೆಲ್ಪ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕೆಲವ್ರು ಮಾತ್ರ ಸೈಲೆಂಟ್ ಆಗಿ ನಮಗಾಗಿ ದುಡಿತಾನೆ ಇರ್ತಾರೆ, ಆದ್ರೆ ಅವ್ರ ಬಗ್ಗೆ ನಮಗೆ ಗೊತ್ತಿರಲ್ಲ. ಹೌದಾ ಅರ್ಪಿತಾ? ನಮಗಾಗಿ ದುಡಿಯುವಂತಹ ಸೈಲೆಂಟ್ ಹೀರೋಸ್ ಯಾರು ಅಂತ ನೀವು ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ಯಾರಪ್ಪ ಅಂದ್ರೆ, ಸೈಲೆಂಟ್ ಆಗಿ ನಮಗಾಗಿ ದುಡಿಯೋ ಒಬ್ಬ ಒರಿಜಿನಲ್ ಫ್ರೆಂಡ್ ಇದ್ದಾರೆ, ಅವರೇನೆ ಎರೆಹುಳಗಳು ಅಥವಾ ಅರ್ತ್ ವೋಮ್. ನಾವು ಇವತ್ತು ಹೊಟ್ಟೆ ತುಂಬಾ ಅನ್ನ ತಿಂತಾ ಇದೀವಿ ಅಂದ್ರೆ, ಅದಕ್ಕೆ ಈ ಹುಳುಗಳು ಹಗಲು ರಾತ್ರಿ ಮಣ್ಣಿನಲ್ಲಿ ಕಷ್ಟಪಡ್ತಿರೋದೇ ಕಾರಣ. ಅದಕ್ಕೆ ಇವರನ್ನ ರೈತ ಮಿತ್ರ ಅಂತ ಕರೆಯೋದು. ಇವುಗಳ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ, ಹೇಳ. ಇವುಗಳಿಗೆ ಕಣ್ಣು, ಕಿವಿ, ಮೂಗು ಏನೂ ಇಲ್ಲ. ಅರೆ, ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಮೂಗು ಇಲ್ಲ, ಈ ರೀತಿ ಕೂಡ ಒಂದು ಜೀವಿ ಇದೆಯಾ ಅಂತ ನೀವು ಕೇಳ್ತಿದ್ದೀರಾ? ಖಂಡಿತವಾಗ್ಲೂ ಇದೆ. ಆದ್ರೂ ಮಣ್ಣಿನಲ್ಲಿ ಕರೆಕ್ಟ್ ಆಗಿ ದಾರಿಯನ್ನ ಹುಡ್ಕೊಂಡು ಹೋಗುತ್ತೆ. ನಮ್ಮಲ್ಲಿ ಕೆಲವರು ಇದಾರಲ್ಲ, ಕಣ್ಣು ಕಿವಿ ಎಲ್ಲ ಚೆನ್ನಾಗಿದ್ರು ಲೈಫ್ ನಲ್ಲಿ ಯಾವ ದಾರಿಲಿ ಹೋಗ್ಬೇಕು ಅಂತ ಗೊತ್ತಿಲ್ದಲೆ ಕನ್ಫ್ಯೂಸ್ ಆಗಿರ್ತಾರೆ. ಅವರಿಗೆಲ್ಲ ಈ ಎರೆಹುಳ ನೋಡಿ ಕಲಿಯುವಂಥದ್ದು ಸಾಕಷ್ಟು ಇರುತ್ತೆ. ಏನಂತೀರಾ? ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎರೆಹುಳ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯ ನಿಮಗಾಗಿ ಹೇಳೋದು ಬಾಕಿ ಇದೆ, ಖಂಡಿತವಾಗ್ಲೂ ಹೇಳ್ತೀನಿ. ಈ ಭೂಮಿ ಮೇಲೆ ಇವರನ್ನ ಯಾರು ನೋಡಿ ಅಪ್ರಿಷಿಯೇಟ್ ಮಾಡದಿದ್ರು ಕೂಡ ದಿನಪೂರ್ತಿ ನಮಗಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆ ಜೀವ ಅದೇ ಎರೆಹುಳು. ಇವುಗಳು ಮಣ್ಣನ್ನ ಸಡಿಲ ಮಾಡಿ ಉಸಿರಾಡೋ ಹಾಗೆ ಮಾಡುತ್ತೆ. ಇವುಗಳ ಸಖತ್ ಮ್ಯಾಜಿಕ್ ಏನ್ ಗೊತ್ತಾ, ಅಕಸ್ಮಾತ್ ಆಗಿ ಇವುಗಳೇನಾದ್ರೂ ಮಧ್ಯದಲ್ಲೇ ಕಟ್ ಆದ್ರೆ ಅದರ ಮುಂಭಾಗ ಅಂದ್ರೆ ತಲೆ ಇರೋ ಕಡೆ ಸಾಯಲ್ಲ, ಅದು ಮತ್ತೆ ಬದುಕಿ ತನ್ನ ಹಿಂಭಾಗವನ್ನ ಹೊಸದಾಗಿ ಬೆಳೆಸ್ಕೊಳ್ಳುತ್ತೆ. ಲೈಫ್ ಕೂಡ ಇಷ್ಟೇ ಅಲ್ವಾ, ಯಾರೋ ಬಂದು ನಮ್ಮನ್ನ ಹರ್ಟ್ ಮಾಡಿ ಅರ್ಧಕ್ಕೆ ಕಟ್ ಮಾಡಿ ಹೋದ್ರು ನಾವು ತಲೆ ಕೆಡ್ಸ್ಕೋಬಾರ್ದು, ಮತ್ತೆ ಹೊಸದಾಗಿ ಲೈಫ್ ಬಿಲ್ಡ್ ಮಾಡಬೇಕು. ಈ ಪ್ರಾಣಿ ಪಕ್ಷಿಗಳಿಂದ ನಾವು ಜೀವನದಲ್ಲಿ ಕಲಿಯುವಂತ ವಿಷಯಗಳು ಕೂಡ ಸಾಕಷ್ಟು ಇರುತ್ತೆ. ಹಾಗಿದ್ರೆ ಈ ಎರೆಹುಳ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾದಂತಹ ಸಂಗತಿ ಏನಪ್ಪ ಅಂತಂದ್ರೆ, ನಾನು ಮುಂಚೆನೆ ಹೇಳ್ದೆ ಈ ಎರೆಹುಳಗಳು ರೈತನ ಮಿತ್ರ ಅಂತ. ಹೌದು, ಎರೆಹುಳಗಳ ದೇಹದ ರಚನೆ ಒಂದಿಷ್ಟು ಕ್ಯೂರಸ್ ಆಗಿದೆ. ಏನಪ್ಪಾ ಅಂದ್ರೆ ಇವುಗಳ ದೇಹದ ರಚನೆ ಉದ್ದವಾಗಿದ್ದು ಅನೇಕ ಉಂಗುರಗಳಂತಹ ಖಂಡಗಳಿಂದ ಮಾಡಲ್ಪಟ್ಟಿರುತ್ತೆ, ಅಂದ್ರೆ ಸೆಗ್ಮೆಂಟ್ಸ್ ಹೆಚ್ಚು ಆಗಿರುತ್ತೆ. ಇವುಗಳಿಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಹಾಗೆ ಮೂಗು ಕೂಡ ಇರೋದಿಲ್ಲ. ಇನ್ನು ಇವುಗಳು ತಮ್ಮ ಒದ್ದೆಯಾದ ಚರ್ಮದ ಮೂಲಕನೇ ಗಾಳಿಯಲ್ಲಿ ಆಮ್ಲಜನಕವನ್ನ ಹೀರ್ಕೊಂಡು ಉಸಿರಾಡುತ್ತೆ. ಅರೆ, ಇದು ವಿಶೇಷವಾಗಿದೆ ಅಲ್ವಾ? ಕಣ್ಣು ಕಿವಿ ಮೂಗು ಇಲ್ಲ ಅಂದ್ರೂ ಕೂಡ ಇದು ಉಸಿರಾಡುತ್ತೆ, ಹಾಗೆ ಆಮ್ಲಜನಕವನ್ನ ಕೂಡ ಹೀರ್ಕೊಳ್ಳುತ್ತೆ. ಅದು ಯಾವುದ್ರ ಮುಖಾಂತರ ಅಂದ್ರೆ ತಮ್ಮ ಒದ್ದೆ ಆಗಿರುವಂತಹ ಚರ್ಮದ ಮುಖಾಂತರ. ಇದು ಸಾಮಾನ್ಯವಾಗಿ ತೇವಾಂಶ ಇರುವ ಸಾವಯವ ಪದಾರ್ಥಗಳು ಹೆಚ್ಚಾಗಿರುವಂತಹ ಮಣ್ಣಿನ ಅಡಿಯಲ್ಲಿ ವಾಸಿಸುತ್ತೆ. ನೇರ ಸೂರ್ಯನ ಬೆಳಕು ಇವುಗಳ ಚರ್ಮವನ್ನ ಒಣಗಿಸೋದ್ರಿಂದ ಇವು ಹಗಲಲ್ಲಿ ಮಣ್ಣಿನ ಆಳದಲ್ಲಿರುತ್ತೆ. ನೀವು ಗಮನಿಸಿರ್ಬೋದು, ಎರೆಹುಳಗಳು ಹಗಲೊತ್ತಲ್ಲಿ ಅಂದ್ರೆ ಹೆಚ್ಚು ಬಿಸಿಲಿದೆ ಅನ್ನುವಾಗ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ರೆ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ನಾವು ಇವನ್ನ ನೋಡಬಹುದು, ಅಥವಾ ತೇವಾಂಶ ಇರುವಂತಹ ಸ್ಥಳದಲ್ಲಿ ನಾವು ಇವನ್ನ ಗಮನಿಸಬಹುದು. ಯಾಕಪ್ಪ ಅಂದ್ರೆ ಸೂರ್ಯನ ಕಿರಣ ಏನಾದ್ರೂ ಇದರ ದೇಹಕ್ಕೆ ಹೋದಾಗ ಇದರ ದೇಹ ಡ್ರೈ ಆಗೋಗ್ಬಿಡುತ್ತೆ, ಆಗ ಉಸಿರಾಡೋಕೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಸೂರ್ಯನ ಕಿರಣಗಳು ಹೆಚ್ಚಾಗಿ ಇರುವ ಜಾಗದಲ್ಲಿ ಇವುಗಳು ಇರಲ್ಲ, ಆದಷ್ಟು ಮಣ್ಣೊಳಗೇನೆ ಅಡಗಿಕೊಂಡು ಬಚ್ಚಿಟ್ಕೊಂಡು ಇರುತ್ತೆ. ಹಾಗಿದ್ರೆ ಎರೆಹುಳಗಳ ಬಗ್ಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯ ನಿಮಗಾಗಿ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮ, ಹಾಗೆ ಒಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರೈತನ ಮಿತ್ರ, ಅದುವೇ ಎರೆಹುಳು ಅಥವಾ ನಿಸರ್ಗದ ನೇಗಿಲು ಅಂತ ಕೂಡ ಕರೆಯಲಾಗುತ್ತೆ ಈ ಒಂದು ಜೀವಿಯನ್ನ. ಈ ಜೀವಿಯ ಬಗ್ಗೆ ಮಾತನಾಡೋಣ ಅಂತ. ಖಂಡಿತವಾಗ್ಲೂ ಮಣ್ಣಿನಲ್ಲಿ ವಾಸಿಸುವ ಒಂದು ಉಪಯುಕ್ತ ಅಕಶೇರುಕ ಪ್ರಾಣಿಯಾಗಿದೆ. ಇದು ಭೂಮಿಯ ಫಲವತ್ತತೆಯನ್ನ ಹೆಚ್ಚಿಸುವುದರ ಜೊತೆಗೆ ಸಸ್ಯಗಳಿಗೆ ಅಗತ್ಯ ಇರುವಂತಹ ಪೋಷಕಾಂಶಗಳನ್ನ ಒದಗಿಸುತ್ತೆ. ಇದೇ ಕಾರಣಕ್ಕಾಗಿನೇ ಇವುಗಳನ್ನ ರೈತನ ಮಿತ್ರ ಹಾಗೆ ನಿಸರ್ಗದ ನೇಗಿಲು ಅಂತಾನೆ ಕರೀತಾರೆ. ಹಾಗಿದ್ರೆ ಎರೆಹುಳು ರೈತನ ಮಿತ್ರ ಸರಿ, ಪರಿಸರಕ್ಕೆ ಕೂಡ ಏನಾದ್ರೂ ಅನುಕೂಲ ಮಾಡಿಕೊಡುತ್ತಾ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಮಾಡಿಕೊಡುತ್ತೆ. ಪರಿಸರ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಮಣ್ಣು, ಜಲಪಾತ ಎಲ್ಲವೂ ಕೂಡ ಬರುವಂತದ್ದೇ. ಅದರಲ್ಲೂ ಈ ಮಣ್ಣು ಸಡಿಲಗೊಳಿಸೋದಿದೆಯಲ್ಲ, ಅದು ತುಂಬಾ ಮುಖ್ಯ ಆಗುತ್ತೆ. ನಾವು ರೈತರು ಹೊಲದಲ್ಲಿ ಅಥವಾ ಗದ್ದೆಯಲ್ಲಿ ಏನಾದರೂ ಬಿತ್ತಬೇಕು, ಬೆಳೆ ಬೆಳಿಬೇಕು ಅಂದರೆ ಮಣ್ಣು ಸಡಿಲ ಆಗೋದು ಕೂಡ ಮುಖ್ಯ ಆಗುತ್ತೆ. ಎರೆಹುಳಗಳು ಮಣ್ಣಿನಲ್ಲಿರುವಂತಹ ಸುರಂಗಗಳನ್ನು ನಿರ್ಮಿಸಿ ಮಣ್ಣನ್ನ ಸಡಿಲಗೊಳಿಸುತ್ತೆ. ಇದರಿಂದ ಮಣ್ಣಿಗೆ ಹೆಚ್ಚಾಗಿ ಗಾಳಿ ನೀರು ಸುಲಭವಾಗಿ ಇಂಗುತ್ತೆ, ಅಂದರೆ ಮಣ್ಣದನ್ನು ಅಬ್ಸರ್ವ್ ಮಾಡ್ಕೋಬಹುದು. ಇವು ಬಿದ್ದ ಎಲೆಗಳನ್ನ ಹಾಗೆ ಸಸ್ಯಗಳ ತ್ಯಾಜ್ಯವನ್ನ ತಿಂದು ಅದನ್ನ ಪೋಷಕಾಂಶ ಭರಿತವಾದ ಉತ್ತಮ ಗೊಬ್ಬರವಾಗಿ ಹೊರಹಾಕುತ್ತೆ. ನೋಡಿ, ತ್ಯಾಜ್ಯ ಅಲ್ಲಿ ಏನು ಬೇಡದೇ ಇರುವಂತಹ ಕಸವನ್ನ ತಿಂದು ನಂತರ ಇದು ಪೋಷಕಾಂಶವಾದಂತಹ ಗೊಬ್ಬರವನ್ನ ಹೊರಹಾಕುತ್ತೆ. ಎಷ್ಟು ಪ್ರಯೋಜನಕಾರಿ ಇದೆ ಅಲ್ವಾ? ನಾವು ಏನಾದರೂ ತಿನ್ಬೇಕಂದ್ರೆ ಬೇರೆ ಜೀವಿಯನ್ನ ಡಿಪೆಂಡ್ ಆಗಿರ್ತೀವಿ, ಅಂದ್ರೆ ಸಸ್ಯಾಹಾರಿಗಳಾಗಿರ್ಬೋದು ಮಾಂಸಾಹಾರಿಗಳಾಗಿರ್ಬೋದು. ಸಸ್ಯಗಳನ್ನ ಮಾಂಸಗಳನ್ನ ತಿಂತೀವಿ, ಮತ್ತೆ ನಾವು ಹಾಕುವಂಥ ತ್ಯಾಜ್ಯ ಯಾವುದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ. ಆದರೆ ಎರೆಹುಳಗಳಿದೆಯಲ್ಲ, ಯಾವುದೋ ಒಂದು ಬಿದ್ದಿರುವಂತಹ ಎಲೆನೋ ಅಥವಾ ಸಸ್ಯದ ತ್ಯಾಜ್ಯವನ್ನು ತಿನ್ನುತ್ತೆ. ನಂತರದಲ್ಲಿ ಇದು ಹೊರಹಾಕುವಂಥದ್ದು ಪೋಷಕಾಂಶ ಭರಿತವಾದಂಥ ಗೊಬ್ಬರ. ಎಷ್ಟು ವಿಶೇಷ ಅನಿಸುತ್ತೆ ಅಲ್ವಾ ಕೇಳುಗರೆ? ನಿಜವಾಗ್ಲೂ ಇನ್ನು ಮಣ್ಣಿನಲ್ಲಿರುವಂತಹ ಸಾವಯವ ಪದಾರ್ಥಗಳನ್ನ ನುಂಗಿ ಸಸ್ಯಗಳಿಗೆ ಸುಲಭವಾಗಿ ಸಿಗುವ ರೂಪದಲ್ಲಿ ಪೋಷಕಾಂಶಗಳನ್ನ ಮಣ್ಣಿಗೇನೆ ಮರಳಿಸುತ್ತೆ. ಹಾಗೆ ಇವುಗಳ ಪ್ರಮುಖ ಲಕ್ಷಣ ಏನ್ ಗೊತ್ತಾ? ಇವುಗಳ ದೇಹ ಉಂಗುರಗಳಂತಹ ಭಾಗಗಳಿಂದ ಕೂಡಿದ್ದು ತೇವಾಂಶವಿರುವ ವಾತಾವರಣದಲ್ಲಿ ಬದುಕುತ್ತೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಚರ್ಮದ ಮೂಲಕನೇ ಇವುಗಳು ಉಸಿರಾಡುತ್ತೆ. ಯಾಕಪ್ಪ ಅಂದ್ರೆ ಇವುಗಳಿಗೆ ಕಿವಿ, ಕಣ್ಣು, ಮೂಗು ಏನೂ ಇರೋದಿಲ್ಲ. ಪ್ರಸಿದ್ಧ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಅವರು ಎರೆಹುಳುಗಳನ್ನ ರೈತರ ಸ್ನೇಹಿತ ಅಂತ ಕರೆದಿದ್ದಾರೆ. ಇನ್ನು ಈ ಎರೆಹುಳುಗಳನ್ನ ರೈತನ ಮಿತ್ರ ಅಲ್ಲದೆ ಸಾಮಾನ್ಯವಾಗಿ ಪ್ರಕೃತಿಯ ಇಂಜಿನಿಯರ್ಗಳು ಅಂತ ಕೂಡ ಕರೀತಾರೆ. ಹೌದು, ಆರೋಗ್ಯಕರ ಪರಿಸರ ವ್ಯವಸ್ಥೆಗಳನ್ನ ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುವಂತಹ ಗಮನಾರ್ಹ ಜೀವಿಗಳಾಗಿದೆ. ಪ್ರಪಂಚಾದ್ಯಂತ ಮಣ್ಣಿನಲ್ಲಿ ಕಂಡುಬರುವ ಈ ಕಾಲಿಲ್ಲದ ಪ್ರಾಣಿಗಳು ಮಣ್ಣನ್ನ ಸಮೃದ್ಧಗೊಳಿಸುತ್ತೆ, ಹಾಗೆ ಸಸ್ಯಗಳ ಬೆಳವಣಿಗೆಯನ್ನ ಸುಧಾರಿಸುತ್ತೆ. ಇನ್ನು ಸಾಕಷ್ಟು ರೀತಿಯ ಜೀವರೂಪಗಳನ್ನ ಬೆಂಬಲಿಸುವ ನಿರ್ಣಾಯಕವಾಗಿದೆ. ಈ ಎರೆಹುಳುಗಳು ಮಣ್ಣಿಗೆ ಗಾಳಿಯನ್ನ ಒದಗಿಸುವ ಮೂಲಕ ನೆಲಕ್ಕೆ ಅಗತ್ಯವಾದಂತಹ ಪೋಷಕಾಂಶಗಳನ್ನ ಹಿಂದಿರಿಸುವ ಮೂಲಕ ಕಾಡು, ಹೊಲ ಹಾಗೆ ಉದ್ಯಾನಗಳ ಆರೋಗ್ಯಕ್ಕೆ ಕೊಡುಗೆಯನ್ನ ನೀಡುತ್ತೆ. ಹಾಗಿದ್ರೆ ಕೇಳುಗರೆ, ಈ ಎರೆಹುಳುವಿನ ಬಗ್ಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಖಂಡಿತವಾಗ್ಲೂ ಈ ಎರೆಹುಳುಗಳು ಅಂದ್ರೆ ರೈತನ ಮಿತ್ರನ ಬಗ್ಗೆ ತಿಳ್ಕೊಳ್ಳೋಕೆ ಸಾಕಷ್ಟು ವಿಷಯ ಇದೆ, ನಾವೆಲ್ಲರೂ ತಿಳ್ಕೊಳ್ಳೇಬೇಕು. ಯಾಕಪ್ಪ ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣದೇ ಇರುವಂತಹ ಎಷ್ಟೋ ಜೀವಿಗಳು ನಮಗೆ ಉಪಕಾರಿಯಾಗಿದೆ. ಅಂತ ಪೈಕಿಯಲ್ಲಿ ಈ ಎರೆಹುಳ ಕೂಡ ನಮಗೆ ಆಪದ್ ಬಾಂಧವ ಕೂಡ ಹೌದು. ಹಾಗಿದ್ರೆ ಕಾರ್ಯಕ್ರಮ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರೈತನ ಗೆಳೆಯ, ರೈತನ ಆಪ್ತ ಮಿತ್ರ, ಹಾಗೆ ನಮ್ಮೆಲ್ಲರ ಫ್ರೆಂಡ್ ಅಂತಾನೆ ಹೇಳ್ಬೋದು. ನಮ್ಮಿಂದ ಏನು ಬಯಸ್ದೇ ಇರುವಂತಹ ಒಬ್ಬ ನಿಸ್ವಾರ್ಥ ಫ್ರೆಂಡ್ ಅಂತಾನೆ ಹೇಳ್ಬೋದು, ಅವರೇನೆ ಎರೆಹುಳದ ಬಗ್ಗೆ ಮಾತನಾಡ್ತಾ ಇದ್ದೆ. ಖಂಡಿತವಾಗ್ಲೂ ಕೇಳುಗರೆ, ಎರೆಹುಳಗಳು ಇರುವುದಕ್ಕಾಗಿ ರೈತರು ಹೊಲ ಗದ್ದೆಯಲ್ಲಿ ಬೆಳೆಯನ್ನ ಬೆಳೆಯೋಕೆ ಸಾಧ್ಯ ಆಗುತ್ತೆ. ಹಾಗಿರುವಾಗ ಈ ಎರೆಹುಳ ಬಗ್ಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನ್ ಗೊತ್ತಾ ಕೇಳುಗರೆ, ನಮಗೆಲ್ಲ ಒಂದ್ ಹಾರ್ಟ್ ಇದೆ, ಅದನ್ನ ನೋಡ್ಕೊಳ್ಳೋದೇ ತುಂಬಾ ಕಷ್ಟ. ಯಾಕಪ್ಪ ಅಂದ್ರೆ ಈಗಿನ ಆರೋಗ್ಯದ ಪದ್ಧತಿಯಲ್ಲಿ ಎಲ್ರು ಕೂಡ ಹೃದಯದ ಆರೋಗ್ಯ

ಬಗ್ಗೆ ಹೆಚ್ಚು ಕಾಳಜಿನ ವಹಿಸ್ತಾರೆ, ಅದಕ್ಕಾಗಿನೆ ಒಂದಿಷ್ಟು ವ್ಯಾಯಾಮಗಳನ್ನೆಲ್ಲ ಮಾಡ್ತಾರೆ. ಇರೋ ಒಂದು ಹಾರ್ಟ್ನ ನೋಡ್ಕೊಳ್ಳೋದು ನಮಗೆ ಸವಾಲಾಗಿದೆ. ಅಕಸ್ಮಾತ್ ಹೃದಯ ಸ್ವಲ್ಪ ಏರುಪೇರಾದರೂ ಕೂಡ ನಮ್ಮ ಜೀವಕ್ಕೆನೆ ಅಪಾಯ ಇರುವಂತಹ ಸಂಗತಿಗಳು ಎದುರಾಗತ್ತೆ. ಹೀಗಿರುವಾಗ ಈ ಎರೆಹುಳುವಿಗೆ ಎಷ್ಟು ಹಾರ್ಟ್ ಇರ್ಬೋದು ಏನಾದ್ರೂ ಯೋಚನೆ ಮಾಡಿದಿರಾ? ಅಬ್ಬಾ ದೇವ್ರೆ, ಈ ಎರೆಹುಳುಗಳಿಗೆ 10 ಹೃದಯ ಇದೆ. ಅರೆ, 10 ಹಾರ್ಟ್ ಇದೆಯಾ? ಹೇಗಿದೆಲ್ಲ ಸಾಧ್ಯ ಅಂದ್ರೆ ಖಂಡಿತವಾಗ್ಲೂ ಹೌದು. ಈ ಎರೆಹುಳಿದೆಯಲ್ಲ, ಇದಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಜೊತೆ ಹೃದಯಗಳು, ಅಂದ್ರೆ 10 ಹಾರ್ಟ್ ಇದೆ. ಯೋಚನೆ ಮಾಡಿ, ಒಂದ್ ಹಾರ್ಟ್ ಬ್ರೇಕ್ ಆದ್ರೂ ಬ್ಯಾಕ್ಅಪ್ಗೆ ಇನ್ನು 9 ಇರ್ತವೆ. ಲೈಫ್ ನಲ್ಲಿ ಎಷ್ಟು ಪ್ಲಾನ್ ಬದ್ಧವಾಗಿದೆ ನೋಡಿ ಈ ಎರೆಹುಳಗಳ ಜೀವನ. ಖಂಡಿತ ನಿಮಗೂ ಏನಾರು ಅನ್ಸುತ್ತಾ, ನಮಗೂ ಒಂದ 10 ಹಾರ್ಟ್ ಇದ್ರೆ ಚೆನ್ನಾಗಿರ್ತಿತ್ತು, ಅಕಸ್ಮಾತ್ ಒಂದು ಹಾರ್ಟ್ ಫೇಲ್ಯೂರ್ ಆಗಿದ್ರು ಇನ್ನು 9 ಬ್ಯಾಕ್ಅಪ್ಗೆ ಇರ್ತಿತ್ತು ಅಂತ. ಆದ್ರೆ ಈ ಎರೆಹುಳಗಳಿಗೆ 10 ಹಾರ್ಟ್ ಇರುವಂತದ್ದು. ಇನ್ನು ಇತ್ತೀಚೆಗೆ ಎಲ್ಲರೂ ಫಿಟ್ ಆಗಿರ್ಬೇಕು ಅಂತ ಸಿಕ್ಕಾಪಟ್ಟೆ ಡಯಟ್ ಮಾಡ್ತಾರೆ, ತೂಕ ಇಳಿಸೋಕೆ ಜಿಮ್ ಹೋಗ್ತಾರೆ. ಆದ್ರೆ ನಮ್ಮ ಎರೆಹುಳುಗಳು ಡಯಟ್ ಹೇಗಿದೆ ಗೊತ್ತಾ? ಇವುಗಳು ಪ್ರತಿದಿನ ತಮ್ಮ ದೇಹದ ತೂಕಕ್ಕೆ ಸಮಾನಾದಷ್ಟು ಆಹಾರವನ್ನ ತಿನ್ನತ್ತೆ, ಅಂದ್ರೆ ಮಣ್ಣು, ಕಸ, ಎಲೆಗಳು ಎಲ್ಲವೂ ಕೂಡ ತಿನ್ನತ್ತೆ. ಆದ್ರೂ ದಪ್ಪಗಾಗಲ್ಲ, ಜಿಮ್ಗೂ ಹೋಗಲ್ಲ, ಸದಾ ಸ್ಲಿಮ್ ಅಂಡ್ ಫಿಟ್ ಆಗಿರತ್ತೆ. ವೆಯ್ಟ್ ಗೇನ್ ಆಗತ್ತೆ ಅಂತ ಭಯ ಪಡೋರು ಇವುಗಳನ್ನ ನೋಡಿ ಕಲಿಬೇಕು. ಸೊ ಈ ಒಂದು ಎರೆಹುಳದ್ದು ಡಯೆಟ್ ತುಂಬಾನೇ ಚೆನ್ನಾಗಿದೆ. ಎಷ್ಟೇ ತಿಂದ್ರು ಕೂಡ, ಅಂದ್ರೆ ಆ ಒಂದು ಎರೆಹುಳದ ಭಾರವಾಗಿರುವಂತ ಆಹಾರವನ್ನ ತಿಂದ್ರು ಕೂಡ ಇದು ಹೆಚ್ಚು ದಪ್ಪ ಆಗೋದಿಲ್ಲ. ಹಾಗೆ ನಾನು ಮುಂಚೆನೆ ಹೇಳ್ದೆ, ಎರೆಹುಳಗಳನ್ನ ಇಂಜಿನಿಯರ್ಸ್ ಅಂತ ಕೂಡ ಕರೀತಾರೆ ಅಂತ. ಹೌದು, ಅಂಡರ್ ಗ್ರೌಂಡ್ ಇಂಜಿನಿಯರ್ಸ್ ಇವರು. ಈಗ ಕೆಲವರು ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ, ಕಂಪ್ಯೂಟರ್ ಮುಂದೆ, ಸಿಸ್ಟಮ್ಸ್ಗಳ ಮುಂದೆ, ಲ್ಯಾಪ್ಟಾಪ್ ಮುಂದೆ ಎಲ್ಲ ಕುತ್ಕೊಂಡು. ಆದ್ರೆ ಈ ಅಂಡರ್ ಗ್ರೌಂಡ್ ಇಂಜಿನಿಯರ್ಸ್ ಇರ್ತಾರಲ್ಲ, ಇವರಿಗೆ ಒಂದಿಷ್ಟು ರಿಫ್ರೆಶ್ಮೆಂಟ್ ಬೇಕಾಗತ್ತೆ. ಆದ್ರೆ ಇವ್ರು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಭೂಮಿಯ ಅಡಿಯಲ್ಲಿ ದಿನದ 24 ಗಂಟೆ ಕೂಡ ಮಣ್ಣನ್ನ ಅಗಿತಾ ಇರುತ್ತೆ, ಸುರಂಗವನ್ನ ಕೊರಿತಾ ಇರುತ್ತೆ. ಯಾವುದೇ ಸಂಡೇ ಕೂಡ ರಜೆ ತಗೊಳ್ಳಲ್ಲ, ಸಂಬಳ ಕೂಡ ಬಯಸೋದಿಲ್ಲ. ಆದ್ರೂ ಸುಸ್ತಾಯ್ತು ಅಂತ ಯಾವತ್ತೂ ಕಂಪ್ಲೇಂಟ್ ಕೂಡ ಯಾರಿಗೂ ಮಾಡೋದಿಲ್ಲ. ಇವುಗಳು ನಮ್ಮ ಪ್ರಕೃತಿಯ ಅಸಲಿ ಅಂಡರ್ ಗ್ರೌಂಡ್ ಇಂಜಿನಿಯರ್ಸ್ ಅಂತಾನೆ ಹೇಳ್ಬೋದು, ಖಂಡಿತವಾಗ್ಲೂ ಅಲ್ವಾ? ಎಷ್ಟೋ ಜೀವಿಗಳು ಹೀಗೆ ನಿಸ್ವಾರ್ಥವಾಗಿ ಕೆಲಸವನ್ನ ಮಾಡುತ್ತೆ, ಅದು ನಮಗಾಗಿ ಕೆಲಸ ಮಾಡುತ್ತೆ. ಆ ಜೀವಿಗಳು ಕೂಡ ಯಾವುದೇ ಸಂಬಳ ಬಯಸೋದಿಲ್ಲ, ಯಾವುದೇ ರೆಸ್ಟ್ ಬಯಸೋದಿಲ್ಲ, ಯಾವುದೇ ವೀಕ್ಲಿ ಆಫ್ ಬೇಕು ಅಂತ ಕೂಡ ಬಯಸೋದಿಲ್ಲ. ನಾವು ಮನುಷ್ಯರು ಮಾತ್ರ ನಮಗಾದ ಬೇಕು, ಇದು ಬೇಕು ಅಂತೆಲ್ಲ ಹೇಳ್ತಾ ಇರ್ತೀವಿ. ನಮ್ಗಳಿಗಿಂತ ಹೆಚ್ಚು ಕೆಲಸ ಮಾಡೋರು ಇಂಥ ಜೀವಿಗಳೇ ಕೇಳುಗರೆ. ಇನ್ನು ಹುಡುಗಿಯರು ಸಾಫ್ಟ್ ಸ್ಕಿನ್ ಬೇಕು ಅಂತ ಏನೇನೋ ಕ್ರೀಮ್ ಹಚ್ತಾರೆ, ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ. ಆದ್ರೆ ಈ ಎರೆಹುಳುಗಳು ತಮ್ಮ ಚರ್ಮವನ್ನ ಸದಾ ಸಾಫ್ಟ್ ಆಗಿ ಒದ್ದೆ ಆಗಿ ಇಟ್ಕೊಳ್ಳೋಕೆ ಮಣ್ಣಲ್ಲೇನೆ ಬ್ಯೂಟಿ ಥೆರಪಿ ಮಾಡ್ಕೊಳತ್ತೆ. ಯಾಕೆಂದ್ರೆ ಸ್ಕಿನ್ ಡ್ರೈ ಆದ್ರೆ ಇವುಗಳಿಗೆ ಉಸಿರಾಡೋಕೆ ಆಗಲ್ಲ. ನಾನು ಮುಂಚೆನೆ ಹೇಳ್ದೆ, ಸೂರ್ಯನ ಕಿರಣಗಳಿಗೆ ಇವು ಆಚೆ ಹೋಗೋದಿಲ್ಲ ಅಂತ. ಇವುಗಳ ಚರ್ಮ ಯಾವಾಗ್ಲೂ ಕೂಡ ಒದ್ದೆ ಆಗಿರ್ಬೇಕು. ಡ್ರೈ ಆಯ್ತು ಅಂತ ಹೇಳಿದ್ರೆ ಉಸಿರಾಡೋಕೆ ಕೂಡ ಕಷ್ಟ ಆಗತ್ತೆ. ಸೊ ಕೇಳ್ತಾ ಇದ್ರಲ್ಲ, ಈ ಎರೆಹುಳುಗಳ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರ ಈ ನಿಸ್ವಾರ್ಥ ಜೀವಿಗಳನ್ನ ಒಮ್ಮೆ ನೆನಪ್ ಮಾಡ್ಕೊಳ್ಳೋಣ, ಅವುಗಳಿಗೆ ಧನ್ಯವಾದವನ್ನ ಕೂಡ ಹೇಳೋಣ. ಇದರೊಂದಿಗೆ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಕೂಡ ಬಂತು. ಅಚ್ಚರಿ, ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೆಯೇ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪ್ರಸಾರಗೊಂಡಿದ್ದ ಧಗೆಯದರೆ ಕಾವ್ಯಧಾರೆ ಕವನ ರಚನಾ ಸ್ಪರ್ಧೆಯ ವಿಶೇಷ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಆಲಿಸುವ ಅವಕಾಶ ಬಂದಿದೆ. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಪ್ರಜ್ಞಾ ಬುಕ್ಸ್ ಗ್ಯಾಲರಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಆಯೋಜಿಸಲಾದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾರ್ಥಿಗಳ ಕವನಗಳ ಧ್ವನಿ ಮುದ್ರಣವನ್ನ ಕೇಳುಗರ ಅಪೇಕ್ಷೆಯ ಮೇರೆಗೆ ಪುನಃ ಪ್ರಸಾರ ಮಾಡಲಾಗುತ್ತಿದೆ. ಈ ವಿಶೇಷ ಪ್ರಸಾರವನ್ನ ಸೋಮವಾರ June 8, 2026 ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಆಲಿಸಿ. ಧಗೆಯಧರೆ ಕಾವ್ಯಧಾರೆ, ಪರಿಸರ ಕಾಳಜಿಯ ಕಾವ್ಯಗಳ ಧಾರೆ ಕೇಳುವುದನ್ನು ಮರೆಯಬೇಡಿ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ. ರೇಡಿಯೋ ಶಿವಮೊಗ್ಗ, ಸಮುದಾಯದ ಧ್ವನಿ.
1: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-309-0309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ ಗೆ ಒಂದ್ಸಲ

0: ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
2: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
3: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರ್ಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಇವತ್ತು ನಾನು ನಿಮ್ಮನ್ನ ಒಂದು ಸುಂದರವಾಗಿರೋ ಅರಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಅರಮನೆ ಎಲ್ಲಿದೆ, ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಇವತ್ತು ನಾನು ನಿಮ್ಮನ್ನ ಮಾನ್ಸೂನ್ ಪ್ಯಾಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನು ಮಾನ್ಸೂನ್ ಪ್ಯಾಲೇಸ್, ಆ ಹೆಸರೇ ಇಷ್ಟು ವಿಭಿನ್ನವಾಗಿದೆ ಅಂತ ನಿಮಗೆ ಅನ್ನಿಸ್ಬಹುದು. ಹೌದು, ಇದರ ಹೆಸರೇ ಮಾನ್ಸೂನ್ ಪ್ಯಾಲೇಸ್. ಇದನ್ನ ಸಜ್ಜನ್ಗಡ್ ಅರಮನೆ ಅಂತಲೂ ಕೂಡ ಕರೀತಾ ಇದ್ದಾರೆ. ಹಾಗಿದ್ರೆ ಈ ಅರಮನೆ ಎಲ್ಲಿದೆ ಅಂತ ನೋಡೋದಾದ್ರೆ, ಇದು ನಮ್ಮ ಭಾರತ ದೇಶದ ರಾಜಸ್ಥಾನದ ಉದಯಪುರ ನಗರ ಬಳಿಯ ಬನ್ಸ್ದಾರ ಬೆಟ್ಟದ ತುದಿಯಲ್ಲಿರುವ ಭವ್ಯವಾಗಿರುವಂತಹ ಕೋಟೆಯಾಗಿದೆ. ಇನ್ನು ಇದರ ನಿರ್ಮಾಣ 1884 ಮೇವಾರ್ ರಾಜವಂಶದ ಮಹಾರಾಣ ಸಜ್ಜನ್ ಸಿಂಗ್ ಇದನ್ನ ನಿರ್ಮಿಸುತ್ತಾರೆ. ಉದಯಪುರದ ಸುಂದರ ಸರೋವರಗಳು ಮತ್ತೆ ಪರ್ವತ ಶ್ರೇಣಿಗಳ ವಿಹಂಗಮ ನೋಟವನ್ನ ಇಲ್ಲಿಂದ ನೋಡಬಹುದು. ಹಾಗೂ

ಸೂರ್ಯಾಸ್ತವನ್ನ ಕಣ್ತುಂಬಿಕೊಳ್ಳಲು ಇದು ಅತ್ಯುತ್ತಮ ತಾಣವಾಗಿದೆ. ಹಾಗಿದ್ರೆ ಈ ಒಂದು ಮಾನ್ಸೂನ್ ಅರಮನೆ ಅಥವಾ ಸಜ್ಜನ್ಗಢ್ ಅರಮನೆಯ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: 감사드립니다.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ.

ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ, ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ರಾಜಸ್ಥಾನದ ಉದಯ್‌ಪುರದಲ್ಲಿರುವಂತಹ ಮಾನ್ಸೂನ್ ಪ್ಯಾಲೇಸ್ ಅಥವಾ ಸಜ್ಜನ್ಗಡ್ ಅರಮನೆಯ ಬಗ್ಗೆ ತಿಳಿಸ್ತಾ ಇದ್ದೆ. ಸೊ ಹಾಗೆ ಈ ಅರಮನೆಯ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ಸುಂದರ ಅರಮನೆಯು ಸಮುದ್ರ ಮಟ್ಟದಿಂದ 3,100 ಅಡಿ ಎತ್ತರದಲ್ಲಿ ಇದೆ. ಬನ್ಸ್ದಾರ ಶಿಖರದ ಮೇಲೆ ನೆಲೆಗೊಂಡಿರುವ ಸಜ್ಜನ್ಗಡ್ ಅರಮನೆಯು ಬೆರಗುಗೊಳಿಸುವ ಬಿಳಿ ಅಮೃತ ಶಿಲೆಯಿಂದ ನಿರ್ಮಾಣ ಮಾಡಲಾಗಿದೆ. ಮಹಾರಾಜ ಸಜ್ಜನ್ ಸಿಂಗ್ ರೂಪಿಸಿದ ಯೋಜನೆಯ ಪ್ರಕಾರ ಅರಮನೆಯು 9 ಅಂತಸ್ತುಗಳನ್ನ ಹೊಂದಿರಬೇಕಿತ್ತು. ಆದರೆ ರಾಜನ ಅಕಾಲಿಕ ಮರಣದಿಂದಾಗಿ ಯೋಜನೆಯನ್ನ ಸ್ಥಗಿತಗೊಳಿಸಲಾಯಿತು. ಆದಾಗ್ಯೂ ಕೂಡ ನಂತರ ಅದನ್ನ ಅವರ ಉತ್ತರಾಧಿಕಾರಿ ಮಹಾರಾಣಾ ಫಾತೇ ಸಿಂಗ್ ಪೂರ್ಣಗೊಳಿಸಿದ್ರು. ರಾಜಮನೆತನವು ಸಜ್ಜನ್ಗಡ್ ಅರಮನೆಯನ್ನ ಬೇಟೆಯಾಡುವ ವಸತಿ ಗೃಹವಾಗಿ ಮತ್ತೆ ಮಾನ್ಸೂನ್ ಮೋಡಗಳನ್ನ ವೀಕ್ಷಿಸೋದಕ್ಕಾಗಿ ಇಲ್ಲಿ ರಾಜರು ಬರ್ತಾ ಇದ್ರು. ಇದು ಸಜ್ಜನ್ಗಡ್ ಅರಮನೆಗೆ ಮಾನ್ಸೂನ್ ಅರಮನೆ ಅಂತ ಹೆಸರನ್ನ ತರೋದಕ್ಕೆ ಕಾರಣವಾಯಿತು. ಕೋಟೆಯ ಅಡಿಪಾಯವನ್ನ ಅಮೃತ ಶಿಲೆಯ ಕಂಬಗಳ ಮೇಲೆ ಹಾಕಲಾಗಿದೆ. ಅವುಗಳ ಮೇಲೆ ಹೂವುಗಳು ಮತ್ತೆ ಎಲೆಗಳ ವಿಶೇಷ ವಿನ್ಯಾಸಗಳನ್ನ ಕೆತ್ತಲಾಗಿದೆ. ಅರಮನೆಯ ಗೋಡೆಯನ್ನ ಸುಣ್ಣದ ಗಾರಿಯಿಂದ ಲೇಪಿಸಲಾಗಿದೆ. ಅದ್ಭುತವಾದ ಮೆಟ್ಟಿಲುಗಳು ಮತ್ತು ಹಲವಾರು ಕ್ವಾರ್ಟರ್ಗಳು ಮತ್ತು ಕೊಠಡಿಗಳನ್ನು ಹೊಂದಿರುವ ವಿಶಾಲವಾದ ಮಧ್ಯದ ಅಂಗಳವಿದೆ. ಕೋಟೆಯು ಎತ್ತರವಾದ ಗೋಪುರಗಳನ್ನು ಮತ್ತು ಪ್ರತಿಯೊಂದು ಗೋಪುರವನ್ನು ಮೇಲ್ಚಾವಣಿ ಮಾಡುವ ಕಾವಲುಗಾರರನ್ನು ಹೊಂದಿದೆ. ಅರಮನೆಗಳ ಸುತ್ತಲಿನ ಗುಮ್ಮಟಗಳು, ಕಾರಂಜಿಗಳು ಮತ್ತು ಜರೋಖಾಗಳು ರಾಜಸ್ಥಾನಿ ವಾಸ್ತುಶಿಲ್ಪದ ಅದ್ಭುತವಾಗಿದೆ. ಇನ್ನು ಈ ಒಂದು ಅರಮನೆಯನ್ನ 1874 1884 ಆ ಒಂದು ಅವಧಿಯಲ್ಲಿ ನಿರ್ಮಾಣಗೊಳಿಸಲಾಗಿದೆ ಅಂತ ಹೇಳಿ ಹೇಳಲಾಗುತ್ತೆ. ಇನ್ನು ಮಹಾರಾಣಾ ಸಜ್ಜನ್ ಸಿಂಗ್ ಪ್ರಭಾವಿ ಚಿಂತಕ, ಅಭಿವೃದ್ಧಿಕಾರ ಮತ್ತೆ ಮೇವಾರ್ ರಾಜವಂಶದ ಅಲ್ಪಾವಧಿಯ ಆಡಳಿತಗಾರರಾಗಿದ್ರು. ಅವರು ಕೇವಲ 10 ವರ್ಷಗಳ ಕಾಲ ಮಾತ್ರ ಆಡಳಿತ ನಡೆಸ್ತಾರೆ. ಆದರೂ ಕೂಡ ಉದಯಪುರ ನಗರದ ವೈಭವ ಮತ್ತು ಸಂಸ್ಕೃತಿಯನ್ನ ಸಂರಕ್ಷಿಸುವಲ್ಲಿ ಮತ್ತೆ ಸ್ಥಾಪಿಸುವಲ್ಲಿ ಅವರು ಅಸಾಧಾರಣ ಕೊಡುಗೆಯನ್ನ ನೀಡಿದ್ರು. ಅವರ ನಾಗರಿಕ ಕಾರ್ಯಗಳಲ್ಲಿ ಅಣೆಕಟ್ಟುಗಳು ಮತ್ತು ರಸ್ತೆಗಳ ನಿರ್ಮಾಣ, ನೀರು ಸರಬರಾಜು ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಗಳು ಸೇರಿಕೊಂಡಿದೆ. ಇನ್ನು 19ನೇ ಶತಮಾನದಲ್ಲಿ ಮಹಾರಾಜ ಸಜ್ಜನ್ ಸಿಂಗ್ ಆಳ್ವಿಕೆಯಲ್ಲಿ ಉದಯಪುರವು ಭಾರತದ 2ನೇ ಪುರಸಭೆಯಾಗಿ ಕಿರೀಟವನ್ನು ಪಡೆದುಕೊಂಡಿತು. ನವೆಂಬರ್ 1881 ರಾಣಿ ವಿಕ್ಟೋರಿಯಾಳ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಲಾರ್ಡ್ ರಿಪನ್ ಅವರಿಂದ ಮಹಾರಾಣಿಗೆ ಭಾರತದ ನಕ್ಷತ್ರದ ಗ್ರ್ಯಾಂಡ್ ಕಮಂಡಾರ್ ಎಂಬ ಬಿರುದನ್ನ ನೀಡಲಾಯಿತು. ಹಾಗೆ ಈ ಅರಮನೆ ಮಾನ್ಸೂನ್ ಅರಮನೆ ಅಂತ ಏನ್ ಹೇಳ್ತಿದೆ, ಮಳೆಗಾಲದಲ್ಲಿ ಅವರು ವಾಸಿಸುವುದಕ್ಕಾಗಿ, ಮಳೆಯ ಒಂದು ಅದ್ಭುತವಾದ ಮಾನ್ಸೂನ್ ದೃಶ್ಯವನ್ನ ಬೆಟ್ಟದಿಂದ ನೋಡ್ಲಿಕ್ಕಾಗಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಮಳೆ ಗಾಳಿಯನ್ನೆಲ್ಲ ತಡೆದುಕೊಳ್ಳುವ ರೀತಿ ತುಂಬಾ ಸ್ಟ್ರಾಂಗ್ ಆಗಿ ಈ ಒಂದು ಅರಮನೆಯನ್ನ ಬಿಲ್ಡ್ ಮಾಡಲಾಗಿದೆ. ಹಾಗೆ ಈ ಒಂದು ಬೆಟ್ಟಕ್ಕೆ, ಈ ಒಂದು ಅರಮನೆಗೆ ನೀವು ಹೋದ್ರೆ ಅಲ್ಲಿಂದ ಏನೆಲ್ಲ ನೋಡಬಹುದು ಅಂತ ಹೇಳಿದ್ರೆ, ಇದು ಒಂದಾಗರ ಪಿಚೋಲ ಸರೋವರ ಮತ್ತು ಸುತ್ತಮುತ್ತಲಿನ ಅರಾವಳಿ ಬೆಟ್ಟಗಳ ವಿಹಂಗಮ ನೋಟವನ್ನ ಈ ಅರಮನೆಯಿಂದ ನೀವು ವೀಕ್ಷಿಸಬಹುದಾಗಿದೆ. ಇನ್ನು ಇದು ಉದಯಪುರ ನಗರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಆಗಲೇ ಹೇಳಿದ ಹಾಗೆ ಅರಾವಳಿ ಶ್ರೇಣಿಯಲ್ಲಿ ಬನ್ಸ್ದಾರ್ ಶಿಖರದ ತುದಿಯಲ್ಲಿ ಇದು ನೆಲೆಗೊಂಡಿದೆ. ಹಾಗಿದ್ರೆ ಇಲ್ಲಿಗೆ ಭೇಟಿ ನೀಡೋದು ಹೇಗೆ, ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನೊಂದು ಸುಂದರವಾಗಿರೋ ಅರಮನೆ ಬಗ್ಗೆ ಹೇಳ್ತಾ ಇದ್ದೆ. ಅದು ಕೂಡ ರಾಜಸ್ಥಾನದ ಉದಯಪುರದಲ್ಲಿರುವಂತಹ ಮಾನ್ಸೂನ್ ಅರಮನೆ ಅಥವಾ ಸಜ್ಜನ್ಗಡ್ ಅರಮನೆಯ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ಇಲ್ಲಿನ ಒಂದು ವಿಶೇಷತೆ ಇರ್ಬೋದು, ವಾಸ್ತುಶಿಲ್ಪದ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಹಾಗಿದ್ರೆ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು ಏನು ಅನ್ನೋದನ್ನ ನೋಡೋದಾದ್ರೆ, ಆಗ್ಲೇ ಹೇಳಿದ ಹಾಗೆ ಇದು ಉದಯಪುರದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಹಚ್ಚ ಹಸಿರಿನ ಸುತ್ತಮುತ್ತಲಿನ ಅದ್ಭುತ ನೋಟಗಳನ್ನ ಇದು ವೀಕ್ಷಿಸೋದಕ್ಕೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳಬಹುದು. ಇನ್ನು ಇಲ್ಲಿಗೆ ಭೇಟಿ ನೀಡೋದಕ್ಕೆ ಮಾನ್ಸೂನ್ ಟೈಮ್ನಲ್ಲಿ ಮಳೆಗಾಲದಲ್ಲಿ ಉತ್ತಮವಾದ ಸಮಯ ಅಂತಾನೆ ಹೇಳಬಹುದು. ಹಾಗೆ ಸೂರ್ಯಾಸ್ತದ ದೃಶ್ಯವನ್ನ ನೀವಿಲ್ಲಿ ನೋಡಬಹುದಾಗಿದೆ. ಹಾಗೆ ಇಲ್ಲಿಗೆ ಭೇಟಿ ನೀಡಲಿಕ್ಕೆ ಬೆಳಗ್ಗೆಯಿಂದ ಸಂಜೆಯವರೆಗೆ ತೆರೆದಿರುತ್ತೆ ವರ್ಷ ಇಡೀ ಸಮಯವು. ಹಾಗೆ ಕೆಲವೊಂದಿಷ್ಟು ಬದಲಾವಣೆ ಆಗುತ್ತೆ, ಇಡೀ ವರ್ಷದಲ್ಲಿ ಒಂದೇ ಟೈಮಿಂಗ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಸಮಯದಲ್ಲಿ ಸ್ವಲ್ಪ ಬದಲಾವಣೆ ಆಗುವುದನ್ನ ನೋಡಬಹುದಾಗಿದೆ. ಅರಮನೆಗೆ ಹೋಗ್ತೀರಾ ಅಂದ್ರೆ ಸುತ್ತಮುತ್ತಲೂ ಇನ್ನು ಏನೆಲ್ಲ ನೋಡಬಹುದು ಅಂತ ಹೇಳಿದ್ರೆ, ಪಿಚೋಲಾ ಸರೋವರ ಏನಿದೆ ಇಲ್ಲಿ, ದೋಣಿ ವಿಹಾರ ಮತ್ತೆ ಸಿಟಿ ಪ್ಯಾಲೆಸ್ ನೋಟಗಳನ್ನ ನೀಡುವ ಐಕಾನಿಕ್ ಸರೋವರ ಇದಾಗಿದೆ. ಇಲ್ಲಿ ನೀವು ದೋಣಿ ವಿಹಾರವನ್ನ ಮಾಡಬಹುದು, ಹಾಗೆ ಸುತ್ತಮುತ್ತಲಿನ ಅದ್ಭುತವಾದ ದೃಶ್ಯವನ್ನ ನೀವು ನೋಡಬಹುದು. ಹಾಗೆ ಜಂಗ್ ಮಂದಿರ್ ಅರಮನೆ ಇದೆ ಪಿಚೋಲಾ ಸರೋವರದ ದ್ವೀಪದಲ್ಲಿ. ಮತ್ತೊಂದು ವಾಸ್ತುಶಿಲ್ಪದ ಅದ್ಭುತವಾಗಿರುವ ವಾಸ್ತುಶಿಲ್ಪವನ್ನ ಹೊಂದಿರುವಂತಹ ಅರಮನೆ ಇದೆ. ಹಾಗೆ ನಗರದ ಮುಖ್ಯ ಅರಮನೆಗೆ ಕೂಡ ಭೇಟಿ ನೀಡಬಹುದು. ರಜಪೂತ ವಾಸ್ತುಶಿಲ್ಪವನ್ನ ಪ್ರದರ್ಶಿಸುವ ಮೇವಾರ್ ಆಡಳಿತಗಾರರ ಭವ್ಯ ನಿವಾಸ ಇದಾಗಿತ್ತು. ಇನ್ನು ಇಲ್ಲಿ ಸುತ್ತಮುತ್ತಲು ಅನೇಕ ರೆಸ್ಟೋರೆಂಟ್ಗಳು, ಕೆಫೆಗಳು ಕೂಡ ಇದೆ. ಹಾಗೆ ಇಲ್ಲಿಗೆ ಹೋದಾಗ ಮಿಸ್ ಮಾಡದೆ ರಾಜಸ್ಥಾನಿ ತಿನಿಸುಗಳನ್ನು ನೀವಿಲ್ಲಿ ತಿನ್ನಲೇಬೇಕು. ಅದ್ಭುತವಾಗಿರುವಂತಹ ತಿನಿಸುಗಳನ್ನು ಟೇಸ್ಟ್ ಮಾಡಬಹುದು. ಹಾಗೆ ಇಲ್ಲಿಗೆ ಹೋಗಬೇಕು ಅಂದರೆ, ಈ ಅರಮನೆಗೆ ಹೋಗಬೇಕು ಅಂತ ಹೇಳಿದ್ರೆ ಅನೇಕ ರೀತಿಯ ಸಾರಿಗೆ ವ್ಯವಸ್ಥೆ ಕೂಡ ಇರುತ್ತೆ. ನೀವು ಟ್ಯಾಕ್ಸಿ ಅಥವಾ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಬಹುದು. ಉದಯಪುರ ಯಾವುದೇ ಭಾಗದಿಂದ ಟ್ಯಾಕ್ಸಿ ಅಥವಾ ಕ್ಯಾಬ್ ಅನ್ನು ಬಾಡಿಗೆಗೆ ಪಡೆದುಕೊಂಡು ನೀವು ಹೋಗಬಹುದಾಗಿದೆ. ನೀವು ಓನ್ ವೆಹಿಕಲ್ಸ್ ಅಲ್ಲಿ ಕೂಡ ಹೋಗಬಹುದು. ಇನ್ನು ಬಸ್ ಕೂಡ ಅಲ್ಲಿಗೆ ಸ್ಥಳೀಯ ಬಸ್ಗಳು ಕೂಡ ಅವೈಲೇಬಲ್ ಇದ್ದು, ನೀವು ಅಲ್ಲಿಗೆ ಅಂದರೆ ಉದಯಪುರದಿಂದ ನೀವು ಸಿಟಿ ಬಸ್ಗಳಲ್ಲಿ ಕೂಡ ಅರಮನೆಯನ್ನು ತಲುಪಬಹುದು. ಹಾಗೆ ಟ್ರಕ್ಕಿಂಗ್ ಕೂಡ ಮಾಡಬಹುದಾಗಿದೆ. ಸೊ ಇದಷ್ಟು ಕೂಡ ಮಾನ್ಸೂನ್ ಅರಮನೆ ಅಥವಾ ಸಜ್ಜನ್ಗಡ್ ಅರಮನೆಯ ಕುರಿತಾದ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಎಲ್ಲ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9682960969 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ, ಅಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪ್ರಸಾರಗೊಂಡಿದ್ದ ಧಗೆಯದರೆ ಕಾವ್ಯಧಾರೆ ಕವನ ರಚನಾ ಸ್ಪರ್ಧೆಯ ವಿಶೇಷ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಆಲಿಸುವ ಅವಕಾಶ ಬಂದಿದೆ. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಪ್ರಜ್ಞಾ ಬುಕ್ಸ್ ಗ್ಯಾಲರಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಆಯೋಜಿಸಲಾದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾರ್ಥಿಗಳ ಕವನಗಳ ಧ್ವನಿ ಮುದ್ರಣವನ್ನ ಕೇಳುಗರ ಅಪೇಕ್ಷೆಯ ಮೇರೆಗೆ ಪುನಃ ಪ್ರಸಾರ ಮಾಡಲಾಗುತ್ತಿದೆ. ಈ ವಿಶೇಷ ಪ್ರಸಾರವನ್ನ ಸೋಮವಾರ June 8, 2026 ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಆಲಿಸಿ. ಧಗೆಯಧರೆ ಕಾವ್ಯಧಾರೆ, ಪರಿಸರ ಕಾಳಜಿಯ ಕಾವ್ಯಗಳ ಧಾರೆ ಕೇಳುವುದನ್ನು ಮರೆಯಬೇಡಿ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ. ರೇಡಿಯೋ ಶಿವಮೊಗ್ಗ, ಸಮುದಾಯದ ಧ್ವನಿ.
1: ಹೆಂಗಮ್ಮ ಮಲ್ಗೆ ಮಾರು,
2: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
1: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
2: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ್ಣು ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ, ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
3: ಸಾರ್ವಜನಿಕರೇ, July 1 ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
4: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಜೀವನದ ಬಗ್ಗೆ ಹಾಗೆ ಜೀವನದ ಮೌಲ್ಯಗಳ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕಡಿಮೆನೇ ಅನಿಸುತ್ತೆ. ಕೆಲವೊಂದು ಸಮಯದಲ್ಲಿ ನಾವು ಆತುರದ ದುಡುಕಿನ ನಿರ್ಧಾರವನ್ನು ಮಾಡಿಬಿಡ್ತೀವಿ. ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡದೆ ತಟ್ಟಂತ ಜೀವನದ ಬಗ್ಗೆ ಯಾವುದೋ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತೀವಿ. ಅದು ಸರಿನೋ ತಪ್ಪೋ ಅಂತ ವಿವೇಚನೆ ಮಾಡೋದಿಲ್ಲ, ಯೋಚನೆ ಮಾಡೋದಿಲ್ಲ, ಚಿಂತನೆನೂ ಕೂಡ ಮಾಡೋದಿಲ್ಲ. ಆ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡು, ಅಂದರೆ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಂಡು ನಂತರ ಪಶ್ಚಾತ್ತಾಪ ಪಡ್ತೀವಿ ಅಲ್ವಾ. ಇದಕ್ಕೆ ತಕ್ಕಂತೆ ಸಂಸ್ಕೃತದ ಸುಭಾಷಿತ ಕೂಡ ಈ ರೀತಿ ಹೇಳುತ್ತೆ ಸ್ನೇಹಿತರೆ. ಸಾಹಸಂ ಕ್ರಿಯಾ ವಿವಿಧ ವೇತನಂ ತತ್ ಅವಿವೇಕ ಪರಂ, ಯತ್ರ ಶಕ್ತಿನ ತತ್ರ ಯುಕ್ತಿ ನಾಸ್ತಿ ಚ ಅಂತ. ಸಾಹಸಂ ಕ್ರಿಯಾ ವಿವಿಧಂ ವೇತನಂ ತತ್ ಅವಿವೇಕ ಪರಂ, ಯತ್ರ ಶಕ್ತಿನ ತತ್ರ ಯುಕ್ತಿ ನಾಸ್ತಿ ಚ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ. ಅಥಾರ್ಥ್ ಈ ಸುಭಾಷಿತದ ಅರ್ಥ ಏನಪ್ಪ ಅಂದರೆ, ದುಡುಕಿನ ಕೆಲಸ ಮಾಡಿದರೆ ಅದಕ್ಕೆ ನಾನಾ ರೀತಿಯ ಕೆಟ್ಟ ಫಲ ಸಿಗುತ್ತದೆ, ಅದು ಸಂಪೂರ್ಣವಾದಂತಹ ಅವಿವೇಕದ ಕೆಲಸ. ತಕ್ಷಣ ಯಾವುದೇ ನಿರ್ಧಾರಕ್ಕೆ ಬರಬಾರದು, ಆ ನಿರ್ಧಾರ ಬಹಳ ಆಪತ್ತು ತರುತ್ತೆ ಅಂತಲೇ ಹೇಳುತ್ತೆ ಈ ಸಂಸ್ಕೃತದ ಸುಭಾಷಿತ. ಅಂದಾಗೆ ಸ್ನೇಹಿತರೆ, ಇದಕ್ಕೆ ತಕ್ಕಂತೆ ಒಂದು ಕತೆ ಕೂಡ ಇದೆ, ಪುರಾಣದ ಪ್ರಸಿದ್ಧ ಕತೆ. ಭಾರವಿ ಎಂಬ ಸಂಸ್ಕೃತದ ಕವಿ ಸ್ನೇಹಿತರೆ, ಆತ ಬಾಲ್ಯದಲ್ಲೇ ಮೇಧಾವಿ, ಎಲ್ಲರೂ ಆತನನ್ನ ಮೆಚ್ಕೊಳ್ತಾ ಇದ್ರು ಆತನ ಬುದ್ಧಿವಂತಿಕೆಗೆ. ಆದರೆ ತಂದೆ ಮಾತ್ರ ಆತನ ಬುದ್ಧಿವಂತಿಕೆಯನ್ನ ಮೆಚ್ಕೊಳ್ತಾ ಇರಲಿಲ್ಲ, ಒಪ್ಕೊಳ್ತಾ ಇರಲಿಲ್ಲ. ಯಾವಾಗ್ಲೂ ನೋಡು ಮಗನ ತಪ್ಪುಗಳನ್ನ ಕಂಡಿಡಿದು ಅವನಿಗೆ ಬೈಯೋ ಕೆಲಸನೇ ಮಾಡ್ತಾ ಇದ್ರು. ಇದು ಮಗನಿಗೆ ತುಂಬಾ ಬೇಸರ ತರಿಸ್ತಾ ಇತ್ತು ಸ್ನೇಹಿತರೆ. ಅರೆ, ಊರಿನವರೆಲ್ಲ ನನ್ನನ್ನು ಹೊಗಳ್ತಾರೆ, ನನ್ನ ಬುದ್ಧಿವಂತಿಕೆಗೆ, ನನ್ನ ಒಂದು ಜ್ಞಾನಕ್ಕೆ ಮೆಚ್ಕೊಳ್ತಾರೆ, ಇವನಿಗೆಷ್ಟು ಜ್ಞಾನ ಇದೆ, ಬುದ್ಧಿವಂತಿಕೆ ಇದೆ ಅಂತ. ಆದರೆ ನಮ್ಮ ತಂದೆ ಯಾಕೆ ಯಾವಾಗ ನೋಡು ಸಿಡುತ್ತಾ ಇರ್ತಾರೆ, ಸಿಡಿ ಸಿಡಿ ಅಂತಲೇ ಇರ್ತಾರೆ, ಬೈತಾನೆ ಇರ್ತಾರೆ, ಕೋಪಗೊಳ್ತಾನೆ ಇರ್ತಾರೆ, ಇಷ್ಟೊಂದು ಜ್ಞಾನ ಇದೆ ಅಂತ ನನ್ನನ್ನು ಹೊಗಳ್ತಾನೆ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ತಾನೆ. ಒಂದು ದಿನ ಅಪ್ಪನ ಮೇಲೆ ತುಂಬಾ ಕೋಪ ಬರುತ್ತೆ. ಅದು ಎಂತಹ ಕೋಪ ಅಂತೀರಾ, ಅಪ್ಪನನ್ನೇ ಸಾಯಿಸುವಷ್ಟು ಕೋಪ ಬಂದ್ಬಿಡತ್ತೆ ಮಗನಿಗೆ. ಈ ಅಪ್ಪನ್ ನೋಡಿದ್ರೆ ಯಾವಾಗ ನೋಡು ಬರೇ ಕಿರಿಕಿರಿ ಅಂತಲೇ ಇರ್ತಾರೆ. ನನ್ನ ಜ್ಞಾನಕ್ಕೆ, ನನ್ನ ಬುದ್ಧಿವಂತಿಕೆಗೆ ಒಂದಿನನೂ ಅಪ್ಪ ನನ್ನನ್ನು ಹೊಗಳೇ ಇಲ್ಲ. ಈ ಅಪ್ಪನನ್ನು ಉಳಿಸ್ಲೇಬಾರ್ದು, ಹೇಗಾದರೂ ಮಾಡಿ ಸಾಯಿಸ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿಬಿಡ್ತಾರೆ. ಸೊ ಅದೊಂದಿನ ರಾತ್ರಿ ಅಪ್ಪ ಕೆಳಗಡೆ ಮಲಗಿರ್ತಾರೆ, ಮಗ ಅಟ್ಟ ಹತ್ತಿ ಮೇಲ್ಗಡೆ ಹೋಗ್ತಾನೆ. ಅಟ್ಟ ಹತ್ತುವಾಗಲೇ ಮಗ ಒಂದು ದೊಡ್ಡ ಕಲ್ಲನ್ನು ಇಟ್ಕೊಂಡಿರ್ತಾನೆ ಸ್ನೇಹಿತರೆ, ಅವನ ಜೊತೆಗೆ ತೊಗೊಂಡೋಗಿರ್ತಾನೆ ಆ ಕಲ್ಲನ್ನು. ಹೇಗಾದರೂ ಮಾಡಿ ಈ ಕಲ್ಲನ್ನು ಎತ್ತಿ ಅಪ್ಪನ ತಲೆ ಮೇಲೆ ಹಾಕಿ ಅಪ್ಪನನ್ನು ಸಾಯಿಸ್ಬಿಡ್ಬೇಕು, ಯಾಕಪ್ಪ ಅಂದರೆ ಯಾವಾಗ ನೋಡು ನನಗೆ ಬೈತಾನೆ ಇರ್ತಾರೆ ಅಂತ. ಸೊ ಒಂದೊಳ್ಳೆ ಸಮಯಕ್ಕೆ ಕಾಯ್ತಾ ಇರ್ತಾನೆ. ಆಗ ಅಪ್ಪ ಮಲಗೋ ಸಮಯ, ಅಮ್ಮ ಬರ್ತಾರೆ. ಅಮ್ಮ ಬಂದು ಅಪ್ಪನ ಜೊತೆ ಕಷ್ಟ ಸುಖ ಮಾತಾಡ್ತಾ ಕೂರ್ತಾರೆ. ಕೆಲವೊಂದು ಸಮಯದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಬರೀ ಕೆಲಸನೇ ಆಗಿರುತ್ತೆ, ಮಾತಾಡ್ಲಿಕ್ಕೆ ಸಮಯ ಕೂಡ ಇರೋದಿಲ್ಲ. ಅಂತಹ ಸಮಯದಲ್ಲಿ ಮನೆಯ ಸದಸ್ಯರು ರಾತ್ರಿ ಕುಳಿತುಕೊಂಡು ಆರಾಮಾಗಿ ಮಾತಾಡುವಂತಹ, ಒಂದಿಷ್ಟು ಕಾಲ ಕಳೆಯುವಂತಹ, ಕಷ್ಟ ಸುಖ ವಿಚಾರಿಸ್ಕೊಳ್ಳುವಂತಹ ಸಮಯ ಕೂಡ. ಆಗ ತಾಯಿ ಬಂದು ಗಂಡನಿಗೆ ಕೇಳ್ತಾಳೆ. ಆಗ ಭಾರವಿ ತಾಯಿ ಗಂಡನಿಗೆ ಕೇಳ್ತಾಳೆ, ಏನು ನೀವು ಯಾವಾಗ ನೋಡು ಅವನ್ನ ಬೈತಾನೇ ಇರ್ತೀರ, ಒಟವಟ ಅಂತಾನೇ ಇರ್ತೀರ, ಇಡೀ ಊರ್ ಜನನೇ ಅವನ ಬುದ್ಧಿವಂತಿಕೆಗೆ, ಅವನ ಜ್ಞಾನಕ್ಕೆ ಮೆಚ್ಕೊಂಡಿದ್ದಾರೆ, ಕೊಂಡಾಡ್ತಾರೆ, ಹೊಗಳ್ತಾರೆ, ನೀವು ಮಾತ್ರ ಒಂದಿನನೂ ಕೂಡ ಅವನ ಬುದ್ಧಿವಂತಿಕೆಯನ್ನು ಮೆಚ್ಕೊಂಡ್ಲೇ ಇಲ್ಲ ಅಂತ ಹೆಂಡತಿ ಗಂಡನಿಗೆ ಪ್ರಶ್ನೆ ಮಾಡ್ತಾಳೆ. ಆಗ ಅಪ್ಪನ ಉತ್ತರ ಹೀಗಿರುತ್ತೆ, ನೋಡು ಇಡೀ ಊರಿನ ಜನ ನನ್ನ ಮಗನ ಬುದ್ಧಿವಂತಿಕೆಯನ್ನು ನೋಡಿ, ಜ್ಞಾನವನ್ನು ನೋಡಿ ಮೆಚ್ಕೊಳ್ತಾರೆ, ಹೊಗಳ್ತಾರೆ, ಅದು ನನಗೆ ಖುಷಿ ಕೊಡತ್ತೆ. ಎಷ್ಟು ಖುಷಿ ಕೊಡತ್ತೆ ಅಂದರೆ, ಇವನು ನನ್ನ ಮಗನಾಗಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು ಅನ್ನುವಷ್ಟರ ಮಟ್ಟಿಗೆ ಖುಷಿಯಾಗತ್ತೆ. ಆದರೆ ನಾನು ಯಾಕೆ ಅವನಿಗೆ ಬೈತೀನಿ ಅಂತ ಅಂದರೆ, ನಾನೇನಾದರೂ ಅವನಿಗೆ ಬೈದೇ ಇದ್ದಿದ್ರೆ ಅವನಿಗೆ ಅವನ ತಪ್ಪಿನ ಅರಿವಾಗ್ತಾ ಇರ್ತಾ ಇರಲಿಲ್ಲ, ಅವನು ಆ ತಪ್ಪುಗಳನ್ನು ಹಾಗೆಯೇ ಮುಂದುವರ್ಸ್ಕೊಳ್ತಾ ಹೋಗ್ತಾ ಇದ್ದ, ಜೊತೆಗೆ ಮತ್ತಷ್ಟು ಜ್ಞಾನವನ್ನು ವೃದ್ಧಿಸ್ಕೊಳ್ತಾ ಇರಲಿಲ್ಲ. ನಾನೆಲ್ಲ ಜ್ಞಾನವನ್ನು ಸಂಪಾದನೆ ಮಾಡಿದ್ದೀನಿ, ನನಗೆಲ್ಲದೂ ತಿಳಿದಿದೆ, ಲೋಕದಲ್ಲಿರುವಂತಹ ಜ್ಞಾನವೆಲ್ಲ ನನಗೆ ಗೊತ್ತಿದೆ, ಎಲ್ಲದರಲ್ಲೂ ನಾನು ಪಾರಂಗತನಾಗಿದ್ದೇನೆ ಅನ್ನುವಂತಹ ಅಹಂ ಈಗೋ ಅವನತ್ರ ಬರ್ತಾ ಇತ್ತು, ಅವನಲ್ಲಿ ಹುಟ್ಟುತ್ತಾ ಇತ್ತು. ಅವನಿಗೆ ಅವನ ದೋಷಗಳನ್ನು ತಿದ್ದೋರು ಒಬ್ಬರಿರಬೇಕಿತ್ತು, ಅವನ ದೋಷವನ್ನು ಅವನ ತಪ್ಪುಗಳನ್ನು ತಿದ್ದೋರು ಯಾರೂ ಇರಲಿಲ್ಲ. ಅದಕ್ಕೋಸ್ಕರ ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೆ. ನನ್ನ ಮಗನ ಬುದ್ಧಿವಂತಿಕೆ ನೋಡಿ ನನಗೆ ಖುಷಿ ಆಗತ್ತೆ. ಅದೇ ಅವನ ತಪ್ಪುಗಳನ್ನು ತಿದ್ದುವಂತಹ ಕೆಲಸ ನಂದಾಗಬೇಕು. ಇಲ್ಲ ಅಂದರೆ ಅವನು ನಾನು ಪರಿಪೂರ್ಣ ವ್ಯಕ್ತಿ ಅಂತ ಅದೇ ಅಹಂನಿಂದ ಇರ್ತಾನೆ. ಆ ತಪ್ಪುಗಳನ್ನು ಅವನು ಎಂದಿಗೂ ತಿದ್ಕೊಳ್ಳೋದೇ ಇಲ್ಲ. ಅದೇ ತಪ್ಪುಗಳನ್ನು ಜೀವನ ಪರ್ಯಂತ ಮಾಡ್ತಾ ಹೋಗ್ತಾನೆ. ಅದಕ್ಕೋಸ್ಕರ ನಾನು ಅವನನ್ನು ಯಾವಾಗಲೂ ಬೈತಾನೆ ಇರ್ತೀನಿ. ಅವನ ಮೇಲೆ ನನಗೆ ಬೆಟ್ಟದಷ್ಟು ಪ್ರೀತಿ ಇದೆ ಅಂತ ಅಪ್ಪ ಅವರ ಅಮ್ಮನ ಹತ್ತಿರ ಹೇಳ್ತಾನೆ. ಅಪ್ಪ ಅಮ್ಮನ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಂತಹ ಮಗನ ಕಣ್ಣು ತೆರೆಯುತ್ತೆ. ಮಗನಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಛೇ, ನಾನು ಎಂಥ ಕೆಲಸ ಮಾಡ್ತಾ ಇದ್ನಲ್ಲ, ಅಪ್ಪನನ್ನೇ ಅರ್ಥ ಮಾಡ್ಕೊಳ್ಳಿಲ್ಲ, ಅಪ್ಪನನ್ನೇ ಸಾಯಿಸ್ಲಿಕ್ಕೆ ಹೊರಟ್ಬಿಟ್ನಲ್ಲ, ನಾನೆಂಥ ಮಗ ಅಂತ ಪಶ್ಚಾತ್ತಾಪ ಪಟ್ಕೊಂಡು ಆ ಕ್ಷಣಕ್ಕೆ ಈ ಸುಭಾಷಿತ ಅವರಿಗೆ ನೆನಪಾಗತ್ತೆ. ಸಾಹಸಂ ವಿವಿಧಂ ವೇತನಾಂ ಕ್ರಿಯ ಅವಿವೇಕ ಪರಂ, ಯತ್ರ ಶಕ್ತಿರ್ನ ಚ ತತ್ರ ಯುಕ್ತಿರ್ನಸ್ತಿ ತತ್ರ ಚ. ಈ ಸಂಸ್ಕೃತ ಶ್ಲೋಕ ನೆನಪಾಗತ್ತೆ ಸ್ನೇಹಿತರೆ. ದುಡುಕಿನ ಕೆಲಸ, ಅವಸರದ ಕೆಲಸ ನಾನಾ ರೀತಿಯ ಹಲವು ಬಗೆಯ ಕಷ್ಟಗಳನ್ನು ಕೊಡತ್ತೆ. ಅದರೊಂದು ಫಲ ಪ್ರತಿಫಲ ಪರಿಣಾಮಕಾರಿಯಾಗಿರೋದಿಲ್ಲ, ಅವಿವೇಕದಿಂದ ತುಂಬಿರತ್ತೆ ಅಂತ ಈ ಶ್ಲೋಕದ ಅರ್ಥ ಆಗತ್ತೆ. ಖಂಡಿತ ಅಲ್ವಾ ಸ್ನೇಹಿತರೆ? ಇದು ಕೇವಲ ಒಂದೇ ವಿಷಯಕ್ಕೆ ಸೀಮಿತವಾಗಿರಲ್ಲ ಸ್ನೇಹಿತರೆ. ಯಾವುದೇ ಒಂದು ಕೆಲಸ ನಾವು ಮಾಡುವಾಗ, ಫಾರ್ ಎಕ್ಸಾಂಪಲ್, ಈಗ ಎಕ್ಸಾಮ್ ಬರೆಯುವಾಗ ಅಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ. ನಾವಲ್ಲಿ ಯೋಚನೆ ಮಾಡೋದಿಲ್ಲ, ಸಡನ್ನಾಗಿ ಟಿಕ್ ಮಾಡಿಬಿಟ್ಟಿರ್ತೀವಿ. ಮತ್ತೊಮ್ಮೆ ಟಿಕ್ ಮಾಡೋಕ್ಕೆ ಆಗಲ್ಲ, ಛೇ ಆನ್ಸರ್ ಇದಲ್ಲ ಇದು ಅಂತ ಆಮೇಲೆ ಗೊತ್ತಾಗತ್ತೆ. ಮನೇಲಿ ಅಪ್ಪ ಅಮ್ಮ ಏನೋ ಒಂದು ಮಾತು ಹೇಳ್ತಾರೆ, ಯಾಕೆ ಹೇಳಿರ್ತಾರೆ ಅಂತ ನಾವು ಯೋಚನೆ ಮಾಡೋದಿಲ್ಲ, ಸುಮ್ಮನೆ ಅಪ್ಪ ಅಮ್ಮನ ಮೇಲೆ ರೇಗ್ತೀವಿ. ಅಲ್ಲಿ ಸಿಗ್ನಲ್ ಲೈಟ್ ಹಾಕಿರ್ತಾರೆ, ಸಿಗ್ನಲ್ ಲೈಟ್ ಯಾಕೆ ಹಾಕಿರ್ತಾರೆ, ಯಾಕಲ್ಲಿ ಎಲ್ಲೋ ರೆಡ್ಡು ಸಿಗ್ನಲ್ ಹಾಕಿದ್ದಾರೆ, ಅದನ್ನು ನಾವು ಯಾವ ರೀತಿ ಪಾಲಿಸ್ಬೇಕು ಅನ್ನೋದು ಗೊತ್ತಿದ್ರು ಕೆಲವೊಂದು ಸಮಯದಲ್ಲಿ ಸಿಗ್ನಲ್ ಜಂಪ್ ಮಾಡ್ತೀವಿ, ಅವಸರದ ನಿರ್ಧಾರಗಳನ್ನು ತೆಗೆದುಕೊಂಡು ಅದರಿಂದ ಅಪಾಯವನ್ನು ತಂದ್ಕೊಳ್ತೀವಿ. ಅವಸರದ ನಿರ್ಧಾರ ಎಂದಿಗೂ ಒಳ್ಳೆಯದನ್ನು ಮಾಡೋಲ್ಲ. ಅದಕ್ಕೋಸ್ಕರ ತಕ್ಷಣವೇ ಯಾವುದೇ ನಿರ್ಧಾರ ಮಾಡಬಾರ್ದು ಅಂತ ಈ ಸುಭಾಷಿತ ತುಂಬ ಚೆನ್ನಾಗಿ ತಿಳಿಸಿದೆ ಕೂಡ. ಈ ಸುಭಾಷಿತದೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮಹಾಬಲರವರು ಸ್ವರಚಿತ ಕವನಗಳನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಇವರು ಮಂಗಳೂರಿನ ಟೆಕ್ನಿಕಲ್ ಮ್ಯಾನೇಜರ್ ಆಗಿ ಕೆಮಿಕಲ್ ಕಂಪನಿಯಲ್ಲಿ ಕಾರ್ಯನಿರ್ವಹಿಸಿದವರು. ನಿವೃತ್ತಿಯ ನಂತರ ಬರವಣಿಗೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸಾಹಿತ್ಯಾಸಕ್ತರು ಕೂಡ. ಈ ದಿನ ಮಹಾಬಲ ಸರ್ ಅವರಿಂದ ಸ್ವರಚಿತ ಕವನಗಳನ್ನು ತಿಳಿಯೋಣ. ಅವ್ರು ಯಾವೆಲ್ಲ ಕವನಗಳನ್ನು ತಿಳಿಸಿದ್ದಾರೆ ಅಂತ ಹೇಳ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸರ್, ಅವರು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವರಚಿತ ಕವನಗಳನ್ನು ರಚನೆ ಮಾಡಿದ್ದಾರೆ ಅನ್ನುವಂತಹ ವಿಷಯವನ್ನು ಅವರಿಂದಲೇ ಕೇಳೋಣ.
1: ನಾನು ಮಹಾಬಲ, ಫಾರೆಸ್ಟ್ ಮನೆ, ಹೊಸನಗರ. ನಾನು ಈ ಹಿಂದೆ ಮಂಗಳೂರಿನಲ್ಲಿ ಟೆಕ್ನಿಕಲ್ ಮ್ಯಾನೇಜರ್ ಆಗಿ ಕೆಮಿಕಲ್ ಕಂಪ್ನಿಲಿ ಇದ್ದೆ. ನನ್ನೊಂದು ಹವ್ಯಾಸ ಅಂದರೆ ಕವನ ಬರೆಯೋದು, ಸಾಹಿತ್ಯ, ಅದ್ರ ಬಗ್ಗೆ ಆಸಕ್ತಿ ನನಗೆ. ಈಗ ನಾನು ರಿಟೈರ್ಡ್ ಆಗಿದ್ದೇನೆ, ಹಾಗಾಗಿ ಮನೆ ಕಡೆ ಬಂದಿದ್ದೇನೆ. ಸ್ನೇಹಿತರೆ, ಒಂದು ಕವನದ ಒಂದು ಶೀರ್ಷಿಕೆ ಮಾದಕ ವ್ಯಸನರು. ಈ ಕವನ, ಇದರ ಮುನ್ನುಡಿ ಏನಂದರೆ, ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಈ ಡ್ರಗ್ಸ್ ಹಾವಳಿ ಹೆಚ್ಚಾಗಿದೆ. ಡ್ರಗ್ಸ್ ಅಂದರೆ ಮಾದಕ ದ್ರವ್ಯ. ಇದನ್ನು ಸಿರಂಜ್ ಮೂಲಕ ದೇಹದೊಳಗೆ ತೆಗೆದುಕೊಂಡು ಮೋಜು ಮಸ್ತಿ ಮಾಡುವುದು ಇದರಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳೇ ಕಂಡುಬಂದಿದೆ. ಪಾಪ ಹೆತ್ತವರು ಮಕ್ಕಳನ್ನು ವಿದ್ಯೆಗಂತ ಪಟ್ಟಣಕ್ಕೆ ಕಳಿಸಿರ್ತಾರೆ. ಕಡೆಗೆ ಹೆತ್ತವರನ್ನು ಕಡೆಗಣಿಸಿ ಪೊಲೀಸರ ಕಣ್ಣು ತಪ್ಪಿಸಿ ಈ ಕೆಲಸ ನಡೀತಾ ಇರುತ್ತೆ. ಇದಕ್ಕೆ ನ್ಯಾಯ ಸಿಗಬೇಕಂದ್ರೆ ಮೊದಲು ಯಾರು ದುಶ್ಚೇಟದಲ್ಲಿ ಇರುತ್ತಾರೋ ಅವರ ಜೀವನದ ಮೌಲ್ಯವನ್ನು ಅರ್ಥ ಮಾಡಿಕೊಂಡರೆ ಮಾತ್ರ ಸಾಧ್ಯ. ಈ ಒಂದು ತಾತ್ಪರ್ಯ ಕವನದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಶೀರ್ಷಿಕೆ ಮಾದಕ ವ್ಯಸನರು. ಮಾದಕ ವ್ಯಸನರ ಹೆದ್ದಾರಿ, ಜೀವಕ್ಕೆ ಮಸಣಕ್ಕೆ ಸವಾರಿ, ಮಾತಿಗೆ ಮಣಿಯದ ಕಾಸಿಗೆ ಕುಣಿಸುವ, ರಕ್ತಕ್ಕೆ ಸೇರುವ ವಿಷಕಾರಂಜಿ, ಖುಷಿ ಖುಷಿಯಾಗಿಸಿ ಮೈಮನೆ ನಿಮಿರಿಸಿ, ಹುಸಿ ಹುಸಿ ಮಾತಲ್ಲಿ ಕನವರಿಸಿ, ಮಾದಕ ವ್ಯಸನರ ಹೆದ್ದಾರಿ, ಜೀವಕ್ಕೆ ಮಸಣಕ್ಕೆ ಸವಾರಿ. ಅಪ್ಪ ಅಮ್ಮನ ಅರಿವಿಲ್ಲ ವ್ಯಸನರಿಗೆ, ಹೆತ್ತವರ ಕೂಗು ಕೇಳಿಸಲೂ ಇಲ್ಲ, ವಿದ್ಯೆ ಮೊಟಕಾಗಿ ದೇಹ ವಿಷವಾಗಿ, ಬುದ್ಧಿ ಖಿನ್ನತೆಗೆ ಕೈಗನ್ನಡಿಯಾಗಿ, ಮಾದಕ ವ್ಯಸನರ ಹೆದ್ದಾರಿ, ಜೀವಕ್ಕೆ ಮಸಣಕ್ಕೆ ಸವಾರಿ. ವೈದ್ಯರೊಳ ಗುಣಪಡಿಸಲಾಗದ ಚಟ, ಮನುಕುಲಕ್ಕೆ ಕೊಳ್ಳಿ ಇಡುವ ದುಶ್ಚಟ, ಭುವಿಗಿಳಿದ ಜೀವಕಣೋ ನಿನ್ನ ಹೆತ್ತವರ ಋಣದಲ್ಲಿದೆ ಮುಕ್ತಿ, ಮಾದಕ ವ್ಯಸನರ ಹೆದ್ದಾರಿ, ಜೀವಕ್ಕೆ ಮಸಣಕ್ಕೆ ಸವಾರಿ. ರೆಕ್ಕೆ ಬಿಚ್ಚುವ ಮುನ್ನ ತುಕ್ಕು ಹಿಡಿಯುವ ರೇಖೆ, ಕತ್ತೆತ್ತಿ ನೋಡದೆ ಮುತ್ತಿನಲ್ಲಿ ಪ್ರಪಂಚ, ಹಗಲು ಕಂಡ ಬಾವಿಯೊಳು ಇರುಳು ಬಿದ್ದರೂ ಬಿಡದ ನಿನ್ನ ದುಶ್ಚಟವ, ಮಾದಕ ವ್ಯಸನರ ಹೆದ್ದಾರಿ, ಜೀವಕ್ಕೆ ಮಸಣಕ್ಕೆ ಸವಾರಿ. ಇದ್ದು ಸಾಧಿಸಲಾಗದ ನಂಟು, ಸತ್ತು ಸಾಧಿಸಲು ಪ್ರಯತ್ನ ನೀನಾಗಲ್ಲ, ಬದುಕುಳಿಯರೋ ನಿಮ್ಮ ನೀವು ಅರಿತುಕೊಳ್ಳಿ, ಜೀವ ಅತ್ಯಮೂಲ್ಯ ಅತ್ಯಮೂಲ್ಯ ಅತ್ಯಮೂಲ್ಯ, ಮಾದಕ ವ್ಯಸನರ ಹೆದ್ದಾರಿ, ಜೀವಕ್ಕೆ ಮಸಣಕ್ಕೆ ಸವಾರಿ. ನಮಸ್ಕಾರ.
0: ಖಂಡಿತವಾಗ್ಲೂ ಜೀವ ಮತ್ತು ಜೀವನ ಅತ್ಯಮೂಲ್ಯ ಸ್ನೇಹಿತರೆ. ಈ ಮಾದಕ ವ್ಯಸನಗಳಿಂದ ನಮ್ಗೇನು ಸಿಗೋದಿಲ್ಲ, ಸಿಕ್ಕರೆ ಆ ತತ್ಕ್ಷಣದ ಖುಷಿ ಮಾತ್ರ, ತದನಂತರ ಸಿಗುವಂಥದ್ದೆಲ್ಲ ವ್ಯಥೆನೆ. ಮಾದಕ ವಸ್ತುಗಳು ಈ ಸಿಗರೇಟ್, ತಂಬಾಕು, ಮದ್ಯ, ಆಲ್ಕೋಹಾಲ್, ಗಾಂಜಾ, ಡ್ರಗ್ಸ್, ಕೊಕೇನ್, ಇವೆಲ್ಲವೂ ಕೂಡ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೆಟ್ಟ ಪರಿಣಾಮ ಬೀರುವಂಥದ್ದು. ಎಲ್ಲದೂ ಕೂಡ ಜೀವನವನ್ನೇ ನಾಶ ಮಾಡುತ್ತೆ. ಇದಕ್ಕೆ ತಕ್ಕಂತೆ ಸಾಕಷ್ಟು ಕವಿಗಳು ಕೂಡ ಅವರ ಮಾತುಗಳಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ದರಾ ಭೇಂದ್ರೆಯವರು ಈ ರೀತಿ ಹೇಳ್ತಾರೆ, ಎಣ್ಣೆ ಕುಡಿದವ ನೆಲವ ಕಾಣ, ಹೊನ್ನು ಕುಡಿದವ ದಿಕ್ಕ ಕಾಣ, ಹೆಣ್ಣು ಕುಡಿದವ ನಾಚಿಕೆಯ ಕಾಣ, ಮೂರು ಕುಡಿದವ ಸ್ಮಶಾನ ಕಾಣ ಅಂತ. ಮದ್ಯ, ದುಡ್ಡಿನ ಮದ, ಹೆಣ್ಣಿನ ಮೋಹ, ಈ ಮೂರರ ಅಮಲು ಜೀವನವನ್ನ ಸ್ಮಶಾನಕ್ಕೆ ತಳ್ಳತ್ತೆ ಅಂತ ಹೇಳಿದರೆ ಬೇಂದ್ರೆ ಅವರು. ಹಾಗೆ ಕುವೆಂಪು ಅವರು, ಕುಡಿಯಬೇಡ ಮಗು ಮದ್ಯವನು, ಕುಡಿದರೆ ಕೆಡುವುದು ಬಾಳು, ಬುದ್ಧಿ ಕೆಡುವುದು ಬಾಳು ಕೆಡುವುದು, ಕೊನೆಗೆ ನಿನ್ನಯ ಮನೆತನ ಕೆಡುವುದು ಅಂತ ಹೇಳ್ತಾರೆ ಕುವೆಂಪು ಅವರು. ಇನ್ನು ಡಿ ವಿ ಗುಂಡಪ್ಪ ಅವರು, ಮದ್ಯವನ್ನು ಕುಡಿದ ಮತಿ ಕೆಡುವುದು, ಮತಿಗೆಟ್ಟ ಮನುಜನು ಮೃಗವೆನಿಸುವನು ಅಂತ ಹೇಳ್ತಾರೆ ಗುಂಡಪ್ಪ ಅವರು. ಇನ್ನು ಚಾಣಕ್ಯ ಹೇಳ್ತಾರೆ ಸ್ನೇಹಿತರೆ ಈ ರೀತಿ, ವ್ಯಸನಂ ಹಿ ದಹತ್ಯೇವ ನೃಪಂ ದುಶ್ಚರಿತಂ ಯಥಾಹಂತ, ಕೆಟ್ಟ ನಡತೆಯಂತೆ ವ್ಯಸನವು ರಾಜನನ್ನೇ ಸುಟ್ಟು ಬಿಡತ್ತೆ, ಇನ್ನು ಸಾಮಾನ್ಯನ ಪಾಡೇನು ಅಂತ. ಈ ದಿನ ಮಹಾಬಲ ಸರ್ ಅವರು ಈ ಮಾದಕ ವ್ಯಸನದಿಂದ ಏನೆಲ್ಲ ಅನಾಹುತ ಆಗತ್ತೆ ಅನ್ನೋದ್ರ ಬಗ್ಗೆ ಸ್ವರಚಿತ ಕವನದ ಮೂಲಕ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಇವರಿಂದ ಮತ್ತಷ್ಟು ಸ್ವರಚಿತ ಕವನಗಳನ್ನ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ.

0: ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಮಹಾಬಲ ಸರ್ ಅವರಿದ್ದಾರೆ. ಮಹಾಬಲ ಸರ್ ಅವರು ಮಾದಕ ವಸ್ತುಗಳ ಬಗ್ಗೆ ವಿಶೇಷವಾಗಿ ಸ್ವರಚಿತ ಕವನವನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗೆ ಜೊತೆಗೆ ಈ ರೀತಿಯ ಕವನಗಳು ಜಾಗೃತಿಯನ್ನು ಮೂಡಿಸುವಂಥದ್ದು. ಸ್ನೇಹಿತರೆ, ಕೆಲವೊಂದು ಸಮಯದಲ್ಲಿ ಒಂದು ಮಾತು ಸಾಕು ನಮ್ಮ ಒಂದು ಜೀವನದ ಬದಲಾವಣೆಗೆ. ಇಂತಹ ಜಾಗೃತಿ ಮೂಡಿಸುವಂತಹ ಸ್ವರಚಿತ ಕವನಗಳು, ಮತ್ತಷ್ಟು ಇವರಿಂದ ಬರವಣಿಗೆಯ ಮೂಲಕ ಈ ವಿಷಯಗಳ ಬಗ್ಗೆ ಮತ್ತಷ್ಟು ಜಾಗೃತಿ ಮೂಡಿಸುವಂತಾಗಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ವಿಷಯಗಳನ್ನು ಕವನದ ಮೂಲಕ ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ಅದು ಯಾವ ಕವನ, ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಮಹಾಬಲ ಸರ್ ಅವರಿಂದ ಕೇಳೋಣ.
3: ಮಳೆಗಾಲದ ನಿಸರ್ಗದ ವರ್ಣನೆ, ಹಾಗೆ ಇನ್ನೊಂದು ಕವನ ಹೇಳಿಕೊಂಡು ಇಚ್ಛೆ ಪಡ್ತೇನೆ. ನೋಡಿ, ನಾನು ಹೊಸನಗರದ ಕುಂದಾಪುರಕ್ಕೆ ಹೋಗುವಾಗ ಹುಲ್ಕಲ್ ಘಾಟ್ ಅಂತ ಸಿಗುತ್ತೆ, ಹುಲ್ಕಲ್ ಘಾಟ್ ಸೆಕ್ಷನ್. ಮಳೆಗಾಲದಲ್ಲಿ ಮುಂಗಾರು ಮಳೆ ಟೈಮಲ್ಲಿ ಹೋಗ್ತಾ ಇದ್ದರೆ ಅದರ ವರ್ಣನೆ ಬಾಯಲ್ಲಿ ಹೇಳಲಿಕ್ಕೆ ಎಷ್ಟು ನಮಗೆ ಖುಷಿ ಆಗ್ತಿದೆ, ಅದಕ್ಕೆ ಎಂಡೇ ಇಲ್ಲ, ಆ ಥರ ಬರೆಯೋಣ ಅನಿಸುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ಮೋಡಗಳು ನಮ್ಮ ಪಕ್ಕದಲ್ಲೇ ಹೋಗ್ತಾ ಇದೆ, ಪಕ್ಕದಲ್ಲೇ ನನ್ನ ಸ್ನೇಹಿತರನ್ನ ಕರೆದು ಕೇಳಿದ್ರು ಅವನಿಗೆ ಕೂಗಿದ್ದು ಕೇಳಲ್ಲ, ಅಲ್ಲಿಗೆ ಅಂದರೆ ವಾಯ್ಸ್ ಅಲ್ಲಿಗೆ ಟ್ರಾನ್ಸ್ಫರ್ ಆಗಲ್ಲ, ಅಂದರೆ ಅಷ್ಟು ತಿಕ್ಕು ಮೋಡಗಳು. ಹಾಗೆಯೇ ಹೋಗ್ತಿದ್ದೆ, ಬೆಳ್ಳಿ ಮೋಡಗಳೇ ಇದೆ. ಈಗ ಹೋಗುವಾಗ ಹೋಗುವಾಗ ನಂಗೆ ಹಳೆಯದಂತರ ನೆನಪಾಗ್ತಿದೆ. ಹಳೆ ಒಂದು ಸಿನಿಮಾದಲ್ಲಿ ನೋಡಿ, ಅದನ್ನು ನಾರದ ಬರ್ತಾ ಇರ್ತಾರೆ, ಮೋಡಿಗಳು ತೇಳ್ತಾ ಹೋಗ್ತಾ ಇರ್ತಾರೆ, ನನಗೆ ಒಂಥರ ಆಗ್ತಿದ್ದೆ, ನಾನು ಯಾವ್ದು ತೇಳ್ತಾ ಹೋಗ್ತಿದ್ದೇನೆ ಯಾವುದ್ರೊಳಗೆ ಅಂತ. ಆ ಥರ ಒಂದು ಖುಷಿಯಾಗಿದೆ ಈ ಖುಷಿನ ಆ ವರ್ಣನೆ ಬರೀತೀನಿ ನಾನು ನಾಲ್ಕು ಕವನದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ನಾನು ಮಳೆಗಾಲದ ನಿಸರ್ಗದ ವರ್ಣನೆ ಅಂತಲೇ ಇಟ್ಟಿದ್ದೇನೆ ಒಂದು ದತ್ತಪದ. ಈಗ, ಇದೇನು ಮುಗಿಲ ಮಾಯೆಯೋ ನಿಸರ್ಗದ ವಿಸ್ಮಯವೋ, ಕಣ್ಣಲ್ಲೇ ಮನ ತಣಿಸುವ ಭುವಿಗಿಳಿದ ಮುಗಿಲ ಕೈ ಗೆಟುಕುವ ನಿಸರ್ಗಧಾರೆಯು ಸವಿ ನಮಗೆ ಉಣೆ ಬಡಿಸಿ. ಇದೇನು ಮುಗಿಲ ಮಾಯೆಯೋ ನಿಸರ್ಗದ ವಿಸ್ಮಯವೋ, ಮಲೆನಾಡ ಸೌಂದರ್ಯಕ್ಕೆ ಚ್ಯುತಿ ಬಾರದಂತೆ ಉಳಿಸಿ ಬೆಳೆಸಿ ಪ್ರಕೃತಿಯ ಸಿರಿಗೆ ಬೆಳ್ಳಿ ಮೋಡದ ಸೀರೆಯ ನುಟ್ಟು. ಇದೇನು ಮುಗಿಲ ಮಾಯೆಯೋ ನಿಸರ್ಗದ ವಿಸ್ಮಯವೋ, ಮಲ್ಲಿಗೆ ಅಬ್ಬಲಿಗೆಯೋಳು ಶೃಂಗರಿಸಿ ಪಶ್ಚಿಮ ಘಟ್ಟದ ಬಾಳೆ ಬರೆಯ ಘಾಟಿಯ ವನದೇವಿ ಶ್ರೀ ಚಂಡಿಕಾಂಬೆಗೆ ನನ್ನದೊಂದು ಭಕ್ತಿಯ ಪ್ರಣಾಮಗಳು. ಇದೇನು ಮುಗಿಲ ಮಾಯೆಯೋ ನಿಸರ್ಗದ ವಿಸ್ಮಯವೋ. ಧನ್ಯವಾದಗಳು.
0: ಖಂಡಿತವಾಗ್ಲೂ ಇದೊಂದು ರೀತಿಯಲ್ಲಿ ನಿಸರ್ಗದ ವಿಸ್ಮಯ ಅಂತಾನೆ ಹೇಳ್ಬೋದು. ಮಳೆಗಾಲ ಅಂದ್ರೇ ನಿಸರ್ಗಕ್ಕೆ ಒಂದು ರೀತಿಯಲ್ಲಿ ಮದುವೆಯ ಶೃಂಗಾರ. ಸ್ನೇಹಿತರೆ, ಭೂಮಿಗೆ ಹಸಿರು ಸೀರೆ ಉಡಿಸಿದಂತೆ ಕಂಗೊಳಿಸ್ತಾ ಇರ್ತಾಳೆ ಭೂತಾಯಿ. ಇದಕ್ಕೆ ತಕ್ಕಂತೆ ಸಾಕಷ್ಟು ಮಹಾನ್ ಕವಿ ಪುಂಗವರು ಕೂಡ ತಮ್ಮ ಕವಿತೆಗಳ ಮೂಲಕ, ಕಾದಂಬರಿಗಳ ಮೂಲಕ, ಕವನಗಳ ಮೂಲಕ ಮಳೆಗಾಲದ ವರ್ಣನೆಯನ್ನು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ ಕೂಡ ಅವರ ಒಂದು ಬರವಣಿಗೆಯ ಮೂಲಕ. ಕವಿ ಬೇಂದ್ರೆ ಅವರು ಮಳೆ ಬಂದರೆ ಕಾಡಿಗೂ ಹಬ್ಬ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಹಾಗೆ ಕುವೆಂಪು ಅವರು ಕಾರ್ ಮುಗಿಲು ಕವಿದು ಬಂದಿತು, ಕಾಡಿಗೆ ಹರುಷ ತಂದಿತು ಅನ್ನುವಂತಹ ವಿಷಯವನ್ನು ಕೂಡ ತಿಳಿಸಿದ್ದಾರೆ. ಈ ಮಣ್ಣಿನ ಘಮ, ಹಸಿರು ಚಿಗುರು, ಈ ಹಳ್ಳ ಕೊಳ್ಳಗಳ ಒಂದು ಶೃಂಗಾರ ನೋಡಲಿಕ್ಕೆ ಖುಷಿಯಾಗತ್ತೆ. ಇದರೊಟ್ಟಿಗೆ ಒಂದು ಮಾತು ಇದೆ ಸ್ನೇಹಿತರೆ, ಆಷಾಢದಲ್ಲಿ ಕಾಡೆಲ್ಲ ಹಸಿರು, ಮನಸ್ಸೆಲ್ಲ ಉಸಿರು, ಮಳೆಗಾಲ ಮನಸ್ಸಿಗೋ ಹೊಸ ಉಸಿರು ಕೊಡತ್ತೆ, ಅರುಷ ಕೊಡತ್ತೆ ಅಂತಲೇ ಹೇಳ್ತಾರೆ. ಜೊತೆಗೆ ಈ ತುಂತುರು ಮಳೆ ಇರ್ಬೋದು, ಧೋ ಅಂತ ಸುರಿಯುವಂಥ ಮಳೆ ಇರ್ಬೋದು, ಸೋನೆ ಮಳೆ ಇರ್ಬೋದು, ಗುಡುಗು ಸಿಡಿಲು ಮಳೆ ಇರ್ಬೋದು, ಇಬ್ಬನಿ ಮಳೆ ಇರ್ಬೋದು, ಯಾವುದೇ ಮಳೆ ಆಗಲಿ ಸ್ನೇಹಿತರೆ, ಒಂದಿಷ್ಟು ಖುಷಿ ಕೊಡತ್ತೆ, ಹರುಷ ಕೊಡತ್ತೆ, ಹಾಗೆ ಕೆಲವೊಂದು ಸಮಯದಲ್ಲಿ ಸಮಸ್ಯೆಯನ್ನು ಕೂಡ ಕೊಡತ್ತೆ. ಅದೇನೇ ಇರಲಿ ಸ್ನೇಹಿತರೆ, ಆ ನಿಸರ್ಗದಲ್ಲಿ ಕಾಣುವಂತಹ ಒಂದು ಸೌಂದರ್ಯ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡತ್ತೆ ಅಂತ ಹೇಳ್ತಾ ಈ ದಿನ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಮಹಾಬಲ ಸರ್ ಅವರು ತಿಳಿಸಿಕೊಟ್ಟಂತಹ ಈ ಸ್ವರಚಿತ ಕವನಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸ್ನೇಹಿತರೆ, ನೀವು ಕೂಡ ಈ ರೀತಿಯಲ್ಲಿ ಸ್ವರಚಿತ ಕವನಗಳನ್ನು ಬರೀತಾ ಇದ್ದೀರಾ, ಇದರೊಟ್ಟಿಗೆ ಭಾವಗೀತೆಗಳನ್ನು ಹಾಡ್ತೀರಾ, ಕಾದಂಬರಿಗಳನ್ನು ಓದುವಂತಹ ಹವ್ಯಾಸ ನಿಮಗಿದೆಯಾ, ಹಾಗಾದರೆ ಮತ್ತೆ ಆಗ್ತಡ 9686091

0: 6279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನೀವು ತಿಳಿಸಿದಂತಹ ಕತೆ ಇರ್ಬೋದು, ಕವನ ಇರ್ಬೋದು, ಭಾವಗೀತೆಗಳಿರ್ಬೋದು, ಅಥವಾ ನೀವು ಓದಿದಂತಹ ಪುಸ್ತಕದ ಪರಿಚಯ ಇರ್ಬೋದು, ನೀವು ತಿಳಿಸಿದಂತಹ ವಿಷಯವನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ ಕವನಗಳನ್ನು ತಿಳಿಸ್ಕೊಟ್ಟಂತಹ ಮಹಾಬಲ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪ್ರಸಾರಗೊಂಡಿದ್ದ ಧಗೆಯದರೆ ಕಾವ್ಯಧಾರೆ ಕವನ ರಚನಾ ಸ್ಪರ್ಧೆಯ ವಿಶೇಷ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಆಲಿಸುವ ಅವಕಾಶ ಬಂದಿದೆ. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಪ್ರಜ್ಞಾ ಬುಕ್ಸ್ ಗ್ಯಾಲರಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಆಯೋಜಿಸಲಾದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾರ್ಥಿಗಳ ಕವನಗಳ ಧ್ವನಿ ಮುದ್ರಣವನ್ನ ಕೇಳುಗರ ಅಪೇಕ್ಷೆಯ ಮೇರೆಗೆ ಪುನಃ ಪ್ರಸಾರ ಮಾಡಲಾಗುತ್ತಿದೆ. ಈ ವಿಶೇಷ ಪ್ರಸಾರವನ್ನ ಸೋಮವಾರ June 8, 2026 ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಆಲಿಸಿ. ಧಗೆಯಧರೆ ಕಾವ್ಯಧಾರೆ, ಪರಿಸರ ಕಾಳಜಿಯ ಕಾವ್ಯಗಳ ಧಾರೆ ಕೇಳುವುದನ್ನು ಮರೆಯಬೇಡಿ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ. ರೇಡಿಯೋ ಶಿವಮೊಗ್ಗ, ಸಮುದಾಯದ ಧ್ವನಿ.
2: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
3: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
4: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
5: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
1: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಮಗ, ಅದೇ ಕೆಲಸ, ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
7: ಓಕೆ,
8: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
7: ಓಕೆ,
9: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
7: ಓಕೆ
10: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
7: ಓಕೆ ಡ್ಯೂಡ್,
11: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
11: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
12: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
13: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
13: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
12: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
14: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
15: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ,

0: ವಜ್ರದ ಅಂಗಡಿ ಮೈತ್ರಿ ಮಜುವಲ್.
1: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
3: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000 to 50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752298 ಈ ನಂಬರ್ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752298.
4: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸೊ ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಖುಷಿಯಾಗಿದ್ದೀರಾ ತಾನೇ? ಅಫ್ಕೋರ್ಸ್ ಖುಷಿಯಾಗಿರಿ. ಯಾಕೊತ್ತಾ, ಇರೋದು ಒಂದೇ ಲೈಫು, ಆ ಲೈಫನ್ನ ಖುಷಿಯಾಗಿ, ಹೆಲ್ತಿಯಾಗಿ, ಹ್ಯಾಪಿಯಾಗಿ ಕಳಿಬೇಕು. ಸರಿನಾ? ಸೊ ಇವತ್ತು ಸೋಮವಾರ, ಜೂನ್ ತಿಂಗಳ 8th, 2026 ಇಸವಿ. ಸಮಯ ಕೂಡ 10 ಗಂಟೆ ಆಗಿದ್ದು ಆಗಿದೆ. ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಬಂದಿದ್ದು ಆಗಿದೆ. ಇನ್ನೂ ಲೇಟ್ ಮಾಡಲ್ಲ, ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಸೋಮವಾರ ಬಂತು ಅಂದರೆ ವಾರದ ಮೊದಲನೇ ದಿನ ಎಲ್ರಿಗೂ ಒಂದು ಹರಿವಿರುತ್ತೆ. ಸ್ಕೂಲಿಗೆ ಹೋಗೋ ಸ್ಟೂಡೆಂಟ್ಸ್ಗಳಿಗೆ, ಕಾಲೇಜ್ ಹೋಗೋ ಸ್ಟೂಡೆಂಟ್ಸ್ಗಳಿಗೆ, ಅರೆ ಕ್ಲಾಸ್ ಸ್ಟಾರ್ಟ್ ಆಯ್ತಲ್ಲ ಅಂತ, ಇನ್ನು ಕೆಲ್ಸಕ್ಕೆ ಹೋಗೋರಿಗೆ ಮತ್ತೆ ಕೆಲಸ ಸ್ಟಾರ್ಟ್ ಆಯ್ತಲ್ಲ ಅಂತ, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಯೋಚನೆ. ಆದರೆ ಮನೇಲಿರೋರಿಗೆ ಆರಾಮು, ಯಾವಾಗಲೂ ಕೂಡ ಒಂದೇ ದಿನ ಆಗಿರುತ್ತೆ. ಯಾಕಪ್ಪ ಅಂದರೆ ಅವ್ರಿಗಂತೂ ಅಡುಗೆ ಮನೇಲಿ ರೆಸ್ಟೇ ಇರಲ್ಲ. ಸೊ ಎಲ್ಲ ಮಹಿಳೆಯರಿಗೂ, ಗೃಹಿಣಿಯರಿಗೂ, ಸ್ಟೂಡೆಂಟ್ಸಿಗೂ, ಕೆಲ್ಸಕ್ಕೆ ಹೋಗೋರ್ಗು ಎಲ್ರಿಗೂ ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಹೇಳ್ತಾ, ಕೇಳುಗರೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಒಂದಲ್ಲ ಒಂದು ಟಾಪಿಕ್ನ ನಿಮಗಾಗಿ ತೆಗೆದುಕೊಂಡು ಪ್ರೀತಿಯಿಂದ ಬರ್ತೀವಿ, ಆಯ್ತಾ? ಸೊ ಇವತ್ತು ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದರೆ ಓಲ್ಡ್ ವರ್ಸಸ್ ನೀವ್ ಅಂತ, ಓಲ್ಡ್ ಈಸ್ ಗೋಲ್ಡ್ ಅಂತ ಕೆಲವರು ಹೇಳ್ತಾರೆ, ಅಂಡ್ ನೀವ್ ಈಸ್ ಆಲ್ವೇಸ್ ನೀವ್ ಅಂತ ಕೆಲವರು ಹೇಳ್ತಾರೆ. ಕೆಲವರಿಗೆ ಹಳೆ ಸಾಂಗ್ ಇಷ್ಟ ಆಗುತ್ತೆ, ಕೆಲವರಿಗೆ ಹೊಸ ಸಾಂಗ್ ಇಷ್ಟ ಆಗುತ್ತೆ. ಅದಕ್ಕಾಗಿ ಇವತ್ತು ಆಪ್ಷನ್ಸ್ ನಿಮ್ಗೇನೆ ಕೊಡೋದು. ಏನಪ್ಪ ಅಂದರೆ June 6 ನಮ್ಮ ಪ್ರೀತಿಯ ಹೆಮ್ಮೆಯ ನಟ ರಕ್ಷಿತ್ ಶೆಟ್ಟಿ ಅವರು ತಮ್ಮ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡ್ರು. ಇವರೊಬ್ಬರು ನಟ, ನಿರ್ಮಾಪಕ, ಜೊತೆಗೆ ನಿರ್ದೇಶಕರಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ರತಿಭಾವಂತ ಕಲಾವಿದ ಅಂತಲೇ ಹೇಳ್ಬೋದು. ನಮ್ಮ ಏರಿಯಲ್ಲಿ ಒಂದಿನ ಆ ಚಿತ್ರದ ಮುಖಾಂತರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟೋದಾದ್ಮೇಲೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತ ಹೀಗೆ ಸಾಕಷ್ಟು ಯಶಸ್ಸ ಸಿನಿಮಾವನ್ನು ಕೊಡ್ತಾ ಹೋದರು. ಸೊ ಅವರು ಜನ್ಮದಿನವನ್ನು ಆಚರಿಸ್ಕೊಂಡಿದ್ರು. ಇನ್ನು ಅವರೊಟ್ಟಿಗೆ ನಿನ್ನೆ ಅಂದರೆ June 7 ಒಂದು ಎವರ್ ಗ್ರೀನ್ ಹೀರೋಯಿನ್ ಅಂತಲೇ ಹೇಳ್ಬೋದು ಸರಿತಾ ಅವರು, ಕನ್ನಡ, ತಮಿಳು, ಮಲಯಾಳಂ, ತೆಲುಗು ಎಲ್ಲ ಭಾಷೆಗಳಲ್ಲಿ ಅಭಿನಯಿಸಿ ಎಲ್ಲರ ಮನಸ್ಸನ್ನು ಗೆದ್ದಿರುವಂಥ ನಟಿ ಸರಿತಾ ಅವರು ಕೂಡ ನಿನ್ನೆ ದಿನ ಅಂದರೆ June 7 ಜನ್ಮದಿನವನ್ನು ಆಚರಿಸ್ಕೊಂಡ್ರು. ಹಾಗೆ ಇವತ್ತು ಶಿಲ್ಪಾ ಶೆಟ್ಟಿ ಅವರ ಬರ್ಡೇ ಕೂಡ ಇದೆ. ಇವರೆಲ್ಲರಿಗೂ ಹ್ಯಾಪಿ ಬರ್ತ್ಡೇನ ತಿಳಿಸ್ತಾ, ವಿಶೇಷವಾಗಿ ಇವತ್ತು ಕರೆ ಮಾಡೋರು ಸರಿತಾ ಮೇಡಮ್ ಅಥವಾ ರಕ್ಷಿತ್ ಶೆಟ್ಟಿ, ಇಬ್ಬರಲ್ಲಿ ಒಬ್ಬರ ಗೀತೆಯನ್ನು ನೀವು ಹಾಡಬೇಕು. ಆಯ್ಕೆ ನಿಮ್ಮದು, ಸಾಂಗ್ ಕೂಡ ನಿಮ್ಮದು, ಕೇಳೋದು ಮಾತ್ರ ನಾನು, ಸರಿನಾ? ಸೊ ಹಾಗಿದ್ರೆ ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ 9686096279 ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡ್ಬೋದು. ಬಟ್ ಕಂಡೀಷನ್ ಅಪ್ಲೈಕ್ ಏನಪ್ಪ ಅಂದರೆ ಎರಡೆರಡು ಕಂಡೀಷನ್ನು, ಒಂದು ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಬೇಕು, ಹಾಗೆ ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ಕರೆಯನ್ನು ಮಾಡಬೇಕು. ಸೊ ನಾನಂತೂ ನಿಮ್ಮ ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆಯನ್ನು ಮಾಡ್ತಿದ್ದಾರೆ ಕೇಳೋಣವಾ? ಹಲೋ, ಓಕೆ, ಕರೆ ಏನು ಕಟ್ ಆಯಿತು. ಸೊ ಕರೆ ಮಾಡಬೇಕಾದ್ರೆ ಅದಕ್ಕೆ ಹೇಳಿದು ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ಕರೆ ಮಾಡಿ ಅಂತ. ಓಕೆ, ಫಸ್ಟ್ ಕಾಲರ್ ಯಾರು ಕೇಳುವ? ಹಲೋ, ಹಲೋ, ಮತ್ತೊಂದು ಕರೆ. ಹಲೋ,
5: ನಮಸ್ತೆ ಮೇಡಮ್.
4: ನಮಸ್ತೆ ಸರ್.
5: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
4: ಹೇಗಿದ್ದೀರಾ ಸರ್?
5: ನಾವು ಚೆನ್ನಾಗಿದ್ದೀವಿ ಮೇಡಮ್. ನೀವು ಹೇಗಿದ್ದೀರಾ ಮೇಡಮ್?
4: ನಾನು ಸೂಪರ್ ಆಗಿದ್ದೀನಿ ಸರ್.
5: ಹಾಂ ಮೇಡಮ್.
4: ಆಯ್ತಾ ತಿಂಡಿ?
5: ತಿಂಡಿ ಆಯ್ತು ಮೇಡಮ್. ಚಪಾತಿ, ಆಲೂಗಡ್ಡೆ ಪಲ್ಯ.

0: ಮೇಡಮ್, ನೀವೇನ್ ಮಾಡ್ಕೊಂಡ್ ಬಂದ್ರಿ ಮೇಡಮ್?
1: ನಮ್ದಿವತ್ತು ಮಾವಿನಕಾಯಿ ಚಿತ್ರಾನ್ನ.
0: ಓ ಸೂಪರ್ ಮೇಡಮ್.
1: ಸರಿ, ಇವತ್ತು ಇವತ್ತು ಆಪ್ಷನ್ ನಿಮಗೆ ಇರೋದು, ಇಬ್ಬರ ನಟ ಒಬ್ರು ನಟಿಯರ ಹೆಸರು ಕೊಡ್ತಾ ಇದ್ದೀನಿ, ಯಾರ ಗೀತೆಯನ್ನ ಹಾಡ್ತೀರಾ ಸರ್?
0: ನಾನು ನಮ್ಮ ಸರಿತಮ್ಮ ನಟಿ ಅವ್ರದೇ ತಗೊಂಡಿದ್ದೀನಿ ಮೇಡಮ್.
1: ಖಂಡಿತ ಹಾಡಿ ಸರ್.
0: ತನ ತಂದನ್ನ ಜೋಡಿಯಾದೆನ್ನ ಎಂದು ಬಿಡಲಾರೆ ನಿನ್ನ, ತನ ತಂದನ್ನ ಜೋಡಿಯಾದೆನ್ನ ಎಂದು ಬಿಡಲಾರೆ ನಿನ್ನ, ದಿನವೂ ನಿನ್ನ ಧ್ಯಾನ ನೀನೇ ನನ್ನ ಪ್ರಾಣ, ತನ ತಂದನ್ನ ಮರುವುದಿನ ಬಿಟ್ಟು ಇರಲಾರೆ ನಿನ್ನ, ತನ ತಂದನ್ನ ಮರುವುದಿನ ಬಿಟ್ಟು ಇರಲಾರೆ ನಿನ್ನ, ದಿನವೂ ನಿನ್ನ ಧ್ಯಾನ ನೀನೇ ನನ್ನ ಪ್ರಾಣ, ವೀಣೆ ಮಿಡಿಯುವ ಹಾಡಂತೆ ಜೋಡಿ ಸ್ವರಗಳ ಇಂಪಂತೆ, ಜಾಣೆ ನಿನ್ನ ಮಾತೆಲ್ಲ ಮಾತು ಹರಗಿಳಿ ನುಡಿದಂತೆ, ಸ್ನೇಹ ಸೇರಿಸಿ ಬೆಸೆದಂತೆ ನಿನ್ನ ಹಾಗೆ ಯಾರಿಲ್ಲ, ನೀನಿಂದು ತಂದ ಉಲ್ಲಾಸದಿಂದ ಹಿಗ್ಗಿ ಹಿಗ್ಗಿ ಹೂವಾದೆನ, ಹಿಗ್ಗಿ ಹಿಗ್ಗಿ ಹೂವಾದೆನ, ತನ ತಂದನ್ನ ಜೋಡಿಯಾದೆನ ಎಂದು ಬಿಡಲಾರೆ ನಿನ್ನ, ಎಂದು ಬಿಡಲಾರೆ ನಿನ್ನ.
1: ಸೂಪರ್ ಸೂಪರ್ ಸರ್, ಒಂದು ಒಳ್ಳೆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
0: ಓ ಮೇಡಮ್, ಅದ್ಭುತವಾದ ಗೀತೆ ನತ್ತ. ಇದು ಸಹೋದರಿ ಜೊತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿದಂತಹ ಅದ್ಭುತವಾದ ಒಂದು ಗೀತೆ ಮೇಡಮ್.
1: ಹೌದೌದು ಸರ್. ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಎಸ್, ಜಯಂತ್ ಸರ್ ಕರೆ ಮಾಡಿದ್ರು, ಸರಿತಾ ಮೇಡಮ್ ಅವರ ಒಂದು ಗೀತೆಯನ್ನು ಕೂಡ ಹಾಡಿದ್ರು. ಏನ್ ಗೊತ್ತಾ, ಸರಿತಾ ಮೇಡಮ್ ಅವರ ಮೂಲತಃ ಹೆಸರು ಅಭಿಲಾಷಾ ಅಂತ, ಆದ್ರೆ ಸಿನಿಮಾಗೆ ಬಂದ ನಂತರ ಅವರು ಸರಿತಾ ಅಂತ ಹೆಸರನ್ನ ಚೇಂಜ್ ಮಾಡ್ಕೊಂಡ್ರು. ಇನ್ನು ಆಂಧ್ರ ಪ್ರದೇಶದ ಮುನಿಪಲ್ಲೆ ಅನ್ನೋ ಒಂದು ಪ್ರದೇಶದಲ್ಲಿ ಇವರು ಜನಿಸಿದ್ರು, June 7, 1960. ವಿಶೇಷವಾಗಿ ಇವರು ನಟಿ ಹಾಗೆ ಧ್ವನಿ ಕಲಾವಿದೆ ಕೂಡ ಹೌದು. ನಮ್ಮ ಕನ್ನಡ ಅಲ್ಲದೆ ತಮಿಳು, ತೆಲುಗು, ಮಲಯಾಳಂ ನಟಿಯರಿಗೆ ಕೂಡ ತಮ್ಮ ಧ್ವನಿಯನ್ನ ನೀಡಿದ್ದಾರೆ. ಅದರಲ್ಲೂ ನಗ್ಮ, ವಿಜಯ್, ಶಾಂತಿ, ಟಬು, ಸುಷ್ಮಿತಾ ಸೇನ್, ರಮ್ಯ ಕೃಷ್ಣ, ಸೌಂದರ್ಯ, ಹೀಗೆ ಹೆಸರಾಂತ ನಟಿಗಳಿಗೆ ತಮ್ಮ ಧ್ವನಿಯನ್ನ ಕೂಡ ನೀಡಿದ್ದಾರೆ. ಸೊ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ
2: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
1: ನಮಸ್ತೆ ಶುಭೋದಯ.
2: ತಿಂಡಿ ಆಯ್ತು?
1: ತಿಂಡಿ ಆಗಿದೆ. ಚಿತ್ರಾನ್ನ ನಿಮ್ಮದು?
2: ಚಿತ್ರಾನ್ನ ನಮ್ದು. ಇಡ್ಲಿ
1: ಇಡ್ಲಿ
2: ಇಡ್ಲಿ ಇಡ್ಲಿ ಚಟ್ನಿ.
1: ಓಕೆ ಮ್ಯಾಮ್, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ? ಯಾರು?
2: ಸರಿತಾ.
1: ಸರಿತಾ ಮೇಡಮ್, ಹಾಡಿ ಮೇಡಮ್.
2: ಇವೆಲ್ಲ ಹೊಸವು, ನಮಗೆ ಸ್ವಲ್ಪ ರಾಗ ಬರೋದಿಲ್ಲ,
1: ಅದಕ್ಕೆ ಎರಡು ಆಪ್ಷನ್ ತಗೊಂಡಿದ್ದೀನಿ ನಿಮಗೆ. ಸರಿತಾ, ರಕ್ಷಿತ್ ಶೆಟ್ಟಿ. ಯಾರು?
2: ಸರಿತಾ ಅಂತ ತಗೊಂಡಿದ್ದೀನಿ.
1: ಹಾಡಿ ಹಾಡಿ ಮ್ಯಾಮ್.

0: ಬಾಳಲ್ಲಿ ಕತ್ತಲೆ ತುಂಬಿ ನೀ ಓಡದೆ. ಧನ್ಯವಾದ ಮೇಡಮ್.
1: ಎಸ್, ಧನ್ಯವಾದ. ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಅಷ್ಟೇ ಚೆನ್ನಾಗಿ ಹಾಡಿದ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್
0: ಮೇಡಮ್.
1: ಎಸ್, ಉಮಾ ಮ್ಯಾಮ್ ಕರೆ ಮಾಡಿ ಚೆನ್ನಾಗಿ ಹಾಡಿದ್ರು ಅಲ್ವಾ. ನೆಕ್ಸ್ಟ್ ಕಾಲರ್, ಹಲೋ.
2: ಹಲೋ, ಗುಡ್ ಮಾರ್ನಿಂಗ್, ನಮಸ್ತೆ.
1: ವೆರಿ ಗುಡ್ ಮಾರ್ನಿಂಗ್, ನಮಸ್ತೆ. ಹೇಗಿದ್ದೀರಾ ಮ್ಯಾಮ್?
2: ಚೆನ್ನಾಗಿದ್ದೀವಿ.
1: ತಿಂಡಿ ಆಯ್ತಾ?
2: ಬರಿ ಚಿತ್ರಾನ್ನ. ನಿಮ್ದು ಮಾವಿನಕಾಯಿ ಹಾಕಿರೋದು ನಮ್ದು ಬರಿ ಚಿತ್ರಾನ್ನ.
1: ನಿಮ್ದು ಬರಿ ಚಿತ್ರಾನ್ನ, ಪ್ಲೇನ್ ಚಿತ್ರಾನ್ನ? ಓಕೆ. ಮಿನಿಮ ಈಗ ಎಲ್ಲಿದ್ದೀರಾ, ಯಾವ ಊರಲ್ಲಿ ಇದ್ದೀರಾ?
2: ಬೆಂಗಳೂರಲ್ಲಿದ್ದೀವಿ.
1: ಬೆಂಗಳೂರಲ್ಲಿ ಹೇಗಿದೆ ಹವಾಮಾನ?
2: ಹವಾಮಾನ ಸ್ವಲ್ಪ ಕೂಲ್ ಕೂಲ್ ಆಗಿದೆ.
1: ಕೂಲ್ ಕೂಲ್,
2: ತುಂತುರು ಮಳೆ.
1: ತುಂತುರು ಮಳೆ. ಶಿವಮೊಗ್ಗದಲ್ಲೂ ಬೆಳಗ್ಗೆ ಬೆಳಗ್ಗೆ ತುಂತುರು ಮಳೆ ಬರ್ತಾ ಇತ್ತು.
2: ಹೌದಾ?
1: ಓಕೆ. ಈಗ ನೀವು ಯಾರ ಗೀತೆಯನ್ನ ಹಾಡ್ತೀರಾ, ರಕ್ಷಿತ್ ಶೆಟ್ಟಿ ಅವರ ಅಥವಾ ಸರಿತಾ ಅವರ?
2: ಸರಿತಾ ಅವ್ರದ್ದು.
1: ಓಕೆ, ಹಾಡಿ.
2: ಮಲೆಯ ಮಾರುತ ಫಿಲ್ಮ್ದು.

0: ನಯದೇ ನೀನು ಮಿಡಿದಿಯ ಸರ ತರಂಗದೆ ನಾನು ತೇಲಿದೆ, ಮುಂಜಾನೆ ಮಂಜಂತೆ ತಂಪಾಗಿ ಬಂದೆ, ಚೈತ್ರದ ಚಿಗುರಂತೆ ಹಸಿರನ್ನು ತಂದೆ, ಮಾತೇವಿ ಒಲಿದಂತೆ ನೀ ನನಗುತ್ತ ಮಂದೆ, ಶೃಂಗಾರ ಶಿಲೆಯಂತೆ ಕಣ್ತುಂಬಿ ನಿಂತೆ, ಈ ಸ್ನೇಹ ನಿನ್ನದೇ. ಓಕೆ
1: ಓಕೆ, ಥ್ಯಾಂಕ್ ಯು ಮ್ಯಾಮ್, ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡ್ರಿ.
0: ಓಕೆ, ಥ್ಯಾಂಕ್ ಯು.
1: ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು.
1: ಓಕೆ, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತೀರಾ ಕೇಳೋಣ. ಹಲೋ.
2: ಹಲೋ
1: ಹಲೋ, ನಮಸ್ತೆ.
2: ನಮಸ್ತೆ ಸಂಜೆ ಅವರಿಗೆ.
1: ಪ್ರೇಮಕ್ಕ ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ.
1: ಚೆನ್ನಾಗಿದ್ದೀರಾ? ಆಯ್ತಾ ತಿಂಡಿ?
2: ತಿಂಡಿ ಆಯ್ತು. ಇವತ್ತು ಬಿಸಿಬೇಳೆ ಬಾತ್.
1: ಅರೆ, ಬಿಸಿಬೇಳೆ ಬಾತ್ ಬಿಸಿ ಇತ್ತಾ? ಬಿಸಿ ಇರುವಾಗಲೇ ತಿಂದ್ರ?
2: ಬಿಸಿ ಬಿಸಿ ಇರುವಾಗಲೇ ತಿಂದು.
1: ಹೌದು, ಬಿಸಿಬೇಳೆ ಬಾತ್ ಬಿಸಿ ಇದ್ದಾಗ ತಿಂದ್ರೆ ಅದಕ್ಕೆ ಬೆಲೆ ಜಾಸ್ತಿ.
2: ಹೌದು.
1: ಓಕೆ ಪ್ರೇಮಕ, ಇವತ್ತು ಯಾವ ಗೀತೆಯನ್ನ ಹಾಡ್ತಿದ್ರ? ಯಾವ
2: ಸ್ಟಾರ್ ಗೀತೆಯನ್ನ ಹಾಡ್ತಿದ್ರ? ಸರಿತಾ ನಟನೆ ಮಾಡಿರೋ ಅಂತದೊಂದು ಹಾಡ್ತೀನಿ.
1: ಹಾಡಿ ಹಾಡಿ.

0: ಅತಿಥಿ ಯಾವ ರೂಪದಳು ಬಂದರು ಸರಿಯೇ ಯಾವ ವೇಷದಲ್ಲಿ ನಿಂದರು ಸರಿಯೇ ಮೀಸಲು ಬಲದಳು ಬಹಿಯ ಬಾಬ ಕೇರಳ ನೀರದಲ್ಲಿ ಬಹಿಯ ಬಾಬ ಇಂತ ಸರುಭ ಅಂತ ಸರುಭ ಎಂತ ಸರುಭ ತೆರೆದಿದೆ ಮನೆವು ಪಾತಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ಅತಿಥಿ
1: ಪ್ರಯಾಣ ಮಾಡ್ತಿದ್ದೆ ಸ್ವಲ್ಪ ವಾಯ್ಸ್
2: ಆದ್ರೆ ನೋಡಿ ಪ್ರಯಾಣ ಮಾಡ್ತಾ ಇದ್ರು ಕೂಡ ಕರೆ ಮಾಡಿ ಗೀತೆಯನ್ನ ಹಾಡಿದ್ರಲ್ವಾ, ಖುಷಿ ಆಯ್ತು. ಧನ್ಯವಾದಗಳು ಪ್ರೇಮಕ್ಕ ಕರೆ ಮಾಡಿದಕ್ಕೆ.
1: ಮಾತಾಡ್ಬೇಕಲ್ಲ
2: ಅದೇ, ಮತ್ತೆ ನಿಮ್ಮೊಟ್ಟಿಗೆ ಮಾತಾಡಿದ್ರೆ ನಮಗೆ ಖುಷಿ, ನಮ್ಮೊಟ್ಟಿಗೆ ಮಾತಾಡಿದ್ರೆ ನಿಮಗೆ ಖುಷಿ ಅಲ್ವಾ?
1: ಖುಷಿಯಾಗಿರ್ತೀನಿ ಮಾತ್ರ ಮಾತಾಡಿದ್ರೆ.
2: ಎಸ್, ಫುಲ್ ಖುಷಿ ಆಗಿರಿ. ಓಕೆನಾ? ಥ್ಯಾಂಕ್ ಯು ಪ್ರೇಮಕ್ಕ. ನೋಡಿ, ನಮ್ಮ ಪ್ರೇಮಕ್ಕ ಅವರು ಕರೆ ಮಾಡಿದ್ರು, ಎಷ್ಟು ಪ್ರೀತಿ ವಿಶ್ವಾಸದಿಂದ ಕರೆ ಮಾಡ್ತಾರೆ. ನಮ್ಮೊಟ್ಟಿಗೆ ಮಾತಾಡಿದಾಗ ದಿನ ಪೂರ್ತಿ ಖುಷಿಯಾಗಿರ್ತಾರೆ ಅನ್ನುವಾಗ ಅಫ್ಕೋರ್ಸ್ ನಾವು ಕೂಡ ಅವ್ರ ಜೊತೆ ಮಾತಾಡಿದಾಗ ಅಷ್ಟೇ ಖುಷಿಯಾಗಿರ್ತೀವಿ. ಹಾಗೆ ಮುಂದಿನ ಕರೆ ತಯಾರಿಯಾಗಿದೆ. ಯಾರು ಕೇಳುವ? ಹಲೋ,
3: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾಮಣೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
2: ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್ ಸರ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ಮೇಡಮ್. ತಿಂಡಿ ಆಯ್ತಾ ಮೇಡಮ್?
2: ತಿಂಡಿ ಆಯ್ತು ಸರ್. ನಿಮ್ದು?
3: ನಂದು ಆಯ್ತು ಇವತ್ತು. ಉಪ್ಪಿಟ್ಟು ಮೇಡಮ್.
2: ಉಪ್ಪಿಟ್ಟು, ಓಕೆ ಸರಿ.
3: ಮೇಡಮ್,
2: ನಮ್ಮದು ಮಾವಿನಕಾಯಿ ಚಿತ್ರಾನ್ನ.
3: ಓ, ಸೀಸನ್ ಸೀಸನ್ ಚಿತ್ರಾನ್ನ.
2: ಹೌದೌದು ಸರ್. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಅದೇ ಮೇಡಮ್, ಸರಿತಾ ಮತ್ತೆ ರಕ್ಷಿತ್ ಶೆಟ್ಟಿ ಅವರ ಹುಟ್ಟುಹಬ್ಬ ಅಲ್ಲ ಇವತ್ತು?
2: ಇವತ್ತಲ್ಲ, ಆಕ್ಚುಲಿ ರಕ್ಷಿತ್ ಶೆಟ್ಟಿ ಅವರದು ಜೂನ್ 6, ಸರಿತಾ ಮೇಡಮ್ದು ಜೂನ್ 7.
3: ಆದ್ರೆ ಇವತ್ತು ತಗೊಂಬಂದಿದ್ದೀನಿ,
2: ಇವತ್ತು ಅವರಿಬ್ರು ತಂದಿದ್ದೀನಿ. ನೀವು ಆಯ್ಕೆ ನಿಮ್ಮದು, ಯಾವ ಗೀತೆನಾದ್ರೂ ಹಾಡ್ಬೋದು.
3: ಮೇಡಮ್, ನಾನು ಚಲಿಸುವ ಮೋಡದಿಂದ ತಗೊಂಡಿದ್ದೀನಿ ಈ ಹಾಡು, ನಂಗೆ ತುಂಬಾ ಇಷ್ಟ.
2: ಖಂಡಿತ ಹಾಡಿ ಸರ್.
3: ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಸರಿತಾ ರಾಜ್ಕುಮಾರ್ ಅಭಿನಯಿಸಿರೋದು.
2: ಹಾಡಿ ಸರ್.
3: ಮತ್ತೆ ಇಬ್ಬರಿಗೂ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಇದ್ದೀನಿ.
2: ಓಕೆ, ಥ್ಯಾಂಕ್ ಯು ಸರ್.
3: ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು ಆ ದಿಂಬು ಹಾಸಿಗೆ ನನ ನೂಕಿತು, ಈ ನನ್ನ ನಲ್ಲನ ತೂಗೆಂದಿತು. ಆ ದಿಂಬು ಹಾಸಿಗೆ ನನ ನೂಕಿತು, ಈ ನನ್ನ ನಲ್ಲನ ತೂಗೆಂದಿತು. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು, ನಿನ್ನನ್ನು ಆಚೆಗೆ ನೂಕೆಂದಿತು. ಈ ನನ್ನ ಮಂಚವು ಮಾತಾಡಿತು, ನಿನ್ನನ್ನು ಆಚೆಗೆ ನೂಕೆಂದಿತು. ಆಯ್ತು ಮೇಡಮ್.
2: ಸಕ್ಕತ್ ಸರ್,
3: ಎಂಥಸ್ಟಿಕ್ ಆಗಿದೆ ಹಾಡು.
2: ಹೌದು
3: ಮೇಡಮ್.
2: ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
2: ಓಕೆ, ಚಲಿಸುವ ಮೋಡಗಳ ಚಿತ್ರದ ಗೀತೆಯನ್ನ ಬ್ರಹ್ಮಾನಂದ ರಾನಡೆಯವರು ಚೆನ್ನಾಗಿ ಹಾಡಿದ್ರು. ಹಾಗೆ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆಯನ್ನ ಮಾಡಿದರೆ ಕೇಳುವ? ಹಲೋ, ಓಕೆ ಕರೆ ಕಟ್ ಆಯ್ತು. ನೀವು ಕರೆ ಮಾಡಬೇಕಾದಂತ ಸಂಖ್ಯೆ 9686096279. ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಿ ಮಾತನಾಡಬಹುದು. ಹಾಗೆ ವಿಶೇಷವಾಗಿ ಡಬಲ್ ಧಮಾಕಾ ಇವತ್ತು ಆಯ್ಕೆ ನಿಮಗೆ ಎರಡೆರಡಿದೆ. ರಕ್ಷಿತ್ ಶೆಟ್ಟಿ ಅವರು ಹಾಗೆ ಸರಿತ ಅವರು ಇಬ್ಬರಲ್ಲಿ ಯಾವ ಹಾಡಬೇಕಾದ್ರೂ ಹಾಡಬಹುದು. ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ. ಯಾರು ಕೇಳುವ? ಹಲೋ,
4: ಹಲೋ,
2: ನಮಸ್ತೆ.
4: ನಮಸ್ತೆ, ರಕ್ಷಿತಾ? ಅರ್ಪಿತಾ.
2: ಅರ್ಪಿತಾ,
4: ಅರ್ಪಿತಾ, ಚೆನ್ನಾಗಿದ್ದೀರಾ?
2: ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ?
4: ಚೆನ್ನಾಗಿದ್ದೀನಿ ಮೇಡಮ್.
2: ಓಕೆ, ಏನಿವತ್ತು ಟಿಫನ್?
4: ಇಂತ ಒಳ್ಳೆ ನನ್ನ ಮೆಚ್ಚಿನ ನಟಿ
2: ಸರಿತಾ ಅವರಾ?
4: ಹೌದು.
2: ಏ ಸೂಪರ್ ನೋಡಿ, ನಿಮ್ ಫೇವರೇಟ್ ನಟಿ.
4: ತುಂಬಾ ಇಷ್ಟ. ನಾನು ಸ್ಟಾರ್ಟಿಂಗ್ ಗೆ ಕಾಲ್ ಮಾಡಿದೆ, ಎರಡು ಸತಿ ರಿಂಗ್ ಆಗಿ ಕಟ್ ಆಗೋಯ್ತು.
2: ಓಕೆ ಸರಿ, ಹಾಗಾದ್ರೆ ನಿಮ್ಮ ನೆಚ್ಚಿನ ನಟಿಯ ಗೀತೆಯನ್ನ ಹಾಡಿ ಮ್ಯಾಮ್.
4: ಆಗ್ಲಿ, ಇದ್ಯಾವುದು? ಎರಡು ರೇಖೆಗಳ ಚಿತ್ರದ ಹೇಳ್ತೀನಿ. ನವರಾತ್ರಿ ಸಂಜೆಯ ನನ್ನೆದಿನ ಹಾಡಿನಲ್ಲಿ ಪ್ರಶ್ನೆ

ನಿತ್ಯಾನಂದಧಾಮ ರುಕ್ಮಿಣಿಗಾಗಿ ರುಕ್ಮಿಣಿಗಾಗಿ ಅವನ ಮಧುರ ಮುರಳಿಯು ಮಿಡಿವ ಕವಿಯರವಳಿಯು ಆಸಕ್ತಿಗ

0: ಒಬ್ಬನಿಗಾಗಿ ಅವನೊಬ್ಬನಿಗಾಗಿ ನೀಲಲಿಂಗ ಶ್ಯಾಮ ನಿತ್ಯಾನಂದ ಧಾಮ.
1: ಥ್ಯಾಂಕ್ ಯು. ನೋಡಿ, ನಿಮ್ಮ ನೆಚ್ಚಿನ ನಟಿಯ ಒಂದು ಅಚ್ಚುಮೆಚ್ಚಿನ ಗೀತೆಯನ್ನ ಹಾಡಿದ್ರಿ, ಖುಷಿ ಆಯ್ತು. ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಧನ್ಯವಾದಗಳು.
1: ಮ್ಯಾಮ್ ಕರೆ ಮಾಡಿ ಚೆನ್ನಾಗಿ ಮಾತಾಡ್ರು ಶುಭಾ ಮೇಡಮ್ ಅವರು. ಸೊ ನೆಕ್ಸ್ಟ್ ಕಾಲರ್ ಯಾರು ಕೇಳುವಾ? ಹಲೋ
2: ಮೇಡಮ್, ನಮಸ್ತೆ.
1: ನಮಸ್ತೆ ಸರ್. ಹೇಗಿದ್ದೀರಾ?
2: ಆರಾಮಿದ್ದೀನಿ ಮೇಡಮ್.
1: ಆರಾಮಿದ್ದೀರಾ? ಊಟ ಆಯ್ತಾ? ತಿಂಡಿ ಆಯ್ತಾ?
2: ಈಗ ಹೋಗ್ತೀನಿ ಮೇಡಮ್, ಈಗ ಮನೆಗೆ ಹೋಗ್ಬೇಕು.
1: ಓಕೆ.
2: ಕೇಳ್ತಾ ಇದ್ದೆ ನಾನು ಕೂಡ ಒಂದು ಎರಡು ಹಾಡು ಸರಿತಾ ಅವ್ರದ್ದು ಆಯ್ಕೆ ಮಾಡ್ಕೊಂಡಿದ್ದೆ. ಎರಡು ಹಾಡು ನಮ್ಮ ಸುಬ್ರಹ್ಮಣ್ಯ ಸರ್ ಮತ್ತೆ ಪ್ರೇಮ ಅವ್ರು ಹಾಡ್ಬಿಟ್ರು.
1: ಓಕೆ.
2: ನಾನು ರಕ್ಷಿತ್ ಶೆಟ್ಟಿ ಅವ್ರದ್ದೊಂದು ತಗೊಳ್ತೀನಿ ಮೇಡಮ್.
1: ಸೂಪರ್ ಸರ್, ನಾನು ಕಾಯ್ತಾ ಇದ್ದೆ ರಕ್ಷಿತ್ ಶೆಟ್ಟಿ ಅವ್ರ ಗೀತ ಯಾರು ಯಾವಾಗ ಹಾಡ್ತಾರೆ ಅಂತ.
2: ಅಂದಿದೆ ಮೇಡಮ್, ಇನ್ನೂ ಹಾಡಿಲ್ವಾ?
1: ಇನ್ನೂ ಯಾರು ಹಾಡಿಲ್ಲ, ನೀವೇ ಫಸ್ಟ್.
2: ನಾನು ಹಾಡ್ತೀನಿ ಮೇಡಮ್, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತ ಅದು ಸಿನಿಮಾ.
1: ಏ ಸೂಪರ್, ಹಾಡಿ ಸರ್.
2: ಬಾನಲಿ ಬದಲಾಗೋ ಬಣ್ಣವೇ ಭಾವನೆ ಹೃದಯವು

0: ಸೂಪರ್ ಸೂಪರ್ ಸರ್, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾದ ಒಂದು ಗೀತೆಯನ್ನ ಸಿಂಪಲ್ ಆಗಿ ಚೆನ್ನಾಗಿ ಹಾಡಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಸೋಮಶೇಖರ್ ಸರ್ ಕರೆ ಮಾಡಿದ್ರು. ಈಗೇನ್ ಗೊತ್ತಾ, ಕೆಲವು ನಟರು ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿರ್ತಾರೆ ಆದ್ರೆ ಹೆಚ್ಚು ಗುರುತಿಸ್ಕೊಂಡಿರಲ್ಲ. ಆದ್ರೆ ಇನ್ ಕೆಲವು ನಟರು ಮಾಡುದು ಸ್ವಲ್ಪ ಚಿತ್ರ ಆದ್ರೂ ಕೂಡ ಆ ಚಿತ್ರದ ಮುಖಾಂತರ ಎಲ್ಲರ ಮನವನ್ನ ಗೆದ್ದು ಸದಾ ನೆನಪಲ್ಲುಳಿತಾರೆ. ಅಂತ ಪೈಕಿಯಲ್ಲಿ ರಕ್ಷಿತ್ ಶೆಟ್ಟಿ ಅವರು ಕೂಡ ಒಬ್ರು ಅಂತ ಹೇಳ್ಬೋದು. ಯಾಕಂದ್ರೆ ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಕಿರಿಕ್ ಪಾರ್ಟಿ, ಅವನೇ ಶ್ರೀಮನ್ ನಾರಾಯಣ, ಚಾರ್ಲಿ, ಸಪ್ತಸಾಗರದ ಚೇಲೋ, ಸೈಡ್ ಎ ಸೈಡ್ ಬಿ, ಹೀಗೆ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಆದ್ರೆ ಅಭಿನಯಿಸಿರೋ ಎಲ್ಲಾ ಸಿನಿಮಾಗಳು ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿರುವಂತದ್ದು, ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಸಿನಿಮಾಗಳೇ. ವಿಭಿನ್ನವಾದ ಕಥೆಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ಹಾಗಿದ್ರೆ ಸರಿತಾ ಮೇಡಮ್ ಜೊತೆಗೆ ರಕ್ಷಿತ್ ಶೆಟ್ಟಿ ಸರ್ ಬಗ್ಗೆ ಮಾತುಕತೆ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
7: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
6: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
9: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
10: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-182-358083. ಸಂಖ್ಯೆ ಮತ್ತೊಮ್ಮೆ 0818-82-358083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಎಸ್ ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸೊ ಕೇಳುಗರೆ, ಇವತ್ತಿನ ವೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸರಿತಾ ಅವರು ಅಥವಾ ರಕ್ಷಿತ್ ಶೆಟ್ಟಿ ಅವರು ಅಭಿನಯಿಸಿರುವಂತಹ ಗೀತೆಗಳನ್ನ ನೀವು ಹಾಡಬಹುದು. ಇವರಿಬ್ರು ಕೂಡ ಒಂದೊಂದು ಜನರಲ್ಲಿ ಒಂದೊಂದು ರೀತಿಯ ವಿಶೇಷತೆಯನ್ನು ಪಡ್ಕೊಂಡಿರುವಂತಹ ನಟ ನಟಿಯರು ಅಥವಾ ಕಲಾವಿದರು ಕೂಡ. ಹೌದು, ಈಗಿನವರು ಅಂದರೆ ರಕ್ಷಿತ್ ಶೆಟ್ಟಿ ಅವರಿಗೆ ತುಂಬ ಪರಿಚಿತವಾಗಿರುತ್ತೆ. ರಕ್ಷಿತ್ ಶೆಟ್ಟಿಯವರ ಸಿನಿಮಾಗಳಾಗಿರ್ಬೋದು, ಹಾಡಾಗಿರ್ಬೋದು, ಎಲ್ಲವೂ ಇಷ್ಟ ಆಗುತ್ತೆ. ಆದರೆ ಒಂದು ಸ್ವಲ್ಪ ಹಿಂದಕ್ಕೆ ಹೋಗುವಾಗ ಸರಿತಾ ಮೇಡಮ್ ಕಂಡ್ರೆ ಎಲ್ರಿಗೂ ಇಷ್ಟ. ಅವರ ಒಂದು ಹಾಡುಗಳು ಆಗಿರ್ಬೋದು, ಅವರ ಅಭಿನಯ ಎಲ್ಲವೂ ಕೂಡ ಚೆಂದ ಅಲ್ವಾ? ಈಗ ಹೀರೋಯಿನ್ಸ್ ಅಂದರೆ ಫುಲ್ಲು ಗ್ಲಾಮರಸ್ ಆಗಿ ಇರಬೇಕು ಅನ್ನೋದಕ್ಕೆ ತದ್ವಿರುದ್ಧವಾಗಿ ಒಬ್ರು ಕಲಾವಿದರಂದ್ರೆ ಅಲ್ಲಿ ಅಭಿನಯ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅನ್ನೋದನ್ನು ಪ್ರೂವ್ ಮಾಡಿಕೊಟ್ಟವರು ಸರಿತಾ ಮೇಡಮ್ ಅವರು. ಯಾಕಂದರೆ ಅವರು ಅಭಿನಯಿಸಿರುವ ಎಲ್ಲ ಸಿನಿಮಾಗಳಲ್ಲಿ ಅವರ ಒಂದು ಅಭಿನಯ ಏನಿದೆ ಅದಕ್ಕೆ ಬೇರೆ ಸಾಟಿನೆಲ್ಲ. ಎಷ್ಟೋ ಬಾರಿ ನಟರೇ ಹೆದರ್ತಾ ಇದ್ರಂತೆ, ಇವ್ರಿಗೆ ಇಷ್ಟೊಂದು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರಲ್ಲ, ಇವ್ರಿಗೆ ನಾನು ಹೇಗೆ ಮ್ಯಾಚ್ ಮಾಡೋದು ಅಂತ. ಸೊ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ರು ನಮ್ಮ ಸರಿತಾ ಮೇಡಮ್ ಅವರು. ಇನ್ನು ರಕ್ಷಿತ್ ಶೆಟ್ಟಿಯವರು ಅವ್ರದೇ ಆದಂಥ ದಾಟಿಯಲ್ಲಿ ಅಭಿನಯವನ್ನು ಮಾಡ್ತಾ ಹೋಗ್ತಾರೆ. ಹಾಗಿದ್ರೆ ನೀವು ಕರೆ ಮಾಡೋರು ರಕ್ಷಿತ್ ಶೆಟ್ಟಿಯವರು ಅಥವಾ ಸರಿತಾ ಅವರು, ಇಬ್ಬರಲ್ಲಿ ಯಾರು ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಹಾಡನ್ನ ಹಾಡಬಹುದು. ಸೊ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ,
11: ಹಲೋ,
0: ನಮಸ್ತೆ.
11: ನಮಸ್ತೆ ಮೇಡಮ್,
0: ಹೇಗಿದ್ರ ಮೇಡಮ್?
11: ಆರಾಮ್ ಮೇಡಮ್, ನೀವ್ ಆರಾಮ ಮೇಡಮ್?
0: ನಾನು ಕೂಡ ಆರಾಮಾಗಿದ್ದೀನಿ. ಆಯ್ತಾ ತಿಂಡಿ?
11: ನನಗಾಗಿ ಈ ಜೀವ ನಿನಗಾಗಿ ನೀನಿರುವುದೆ ನನಗಾಗಿ ಈ ಜೀವ ನಿನಗಾಗಿ ನಾನಿನ್ನ ಕಣ್ಣಾಗಿ ನೀ ನುಡಿವ ನುಡಿಯಾಗಿ ನೆರಳಾಗಿ ಜೊತೆಯಾಗಿ ನಾನಿರುವೆ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನೇ ಬಳೆಯಲ್ಲಿ ಬಂಗಾರ ಇರುವಾಗ ಮದನು ನೋಡ ಅಲೆಯುತ್ತ ದಿನ ಕಳೆದಿದೆ ಕಣ್ಣೀರ.
0: ಇಟ್ಸ್ ಓಕೆ, ಇಟ್ಸ್ ಓಕೆ ಮ್ಯಾಮ್, ಒಳ್ಳೆ ಪ್ರಯತ್ನ ಮಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಓಕೆ, ಎಸ್. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ? ಹಲೋ, ಹಲೋ, ಹಲೋ, ಯಾರಿದು? ಹಲೋ, ಕೇಳಿಸ್ತಾ ಇದೆಯಾ? ಕರೆ ಕಟ್ಟಾಯ್ತು, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ,
12: ಹಲೋ, ನಮಸ್ತೆ ರೀ ಮೇಡಮ್.
0: ಹಲೋ, ನಮಸ್ತೆ ರೀ ಸರ.
12: ಆರಾಮದಿರಿ ಮೇಡಮ್?
0: ಆರಾಮಿದ್ದೀವಿ ಸರ್, ನೀವು ಹೇಗಿದ್ದೀರಾ?
12: ನಾವು ಎಲ್ಲ ಆರಾಮದೇ ನೋಡ್ರಿ ಮೇಡಮ್. ನಮಗೂ ನಿನ್ನೆ ಮಳೆ ಐತ್ರಿ, ಆನಂದ ಆಯ್ತು ನೋಡ್ರಿ ಮೇಡಮ್. ತಮ್ಮ ಕದಮ್ಮ
0: ಇಂದು ಆನಂದ ನಾ ತಾಳಲಾರೆ ಅಂತ ಗೀತೆನ ಹಾಡ್ತಿದ್ರ?
12: ಹೌನ್ರಿ ಮೇಡಮ್.
0: ಓಕೆ, ಸೊ ತಿಂಡಿ ತಿಂದ್ರೋ ಇಲ್ಲೋ?
12: ತಿಂಡಿ ತಿಂದ್ರಿ ಮೇಡಮ್, ರೊಟ್ಟಿ ರೀ, ಇವತ್ತು ರೊಟ್ಟಿ ಬ್ಯಾಳಿ ಪಲ್ಯ ರೀ.
0: ಹ್ಮ್,
12: ನಿಮ್ದು ಏನೈತ್ರಿ ನಾಷ್ಟ ಇವತ್ತ?
0: ನಮ್ದು ಇವತ್ತು ಮಾವಿನಕಾಯಿ ಚಿತ್ರಾನ್ನ.
12: ಹೌದ್ರೆ?
0: ಹೌದು. ಸೊ ಇವತ್ತು ಯಾವ ಗೀತೆನ ಹಾಡ್ತಾ ಇದೀರಾ?
12: ಇವತ್ತು ನೋಡ್ರಿ ಮೇಡಮ್, ನಮ್ಮ ಸರಿತಾ ಅವ್ರ ಜೋಡಿ ನಮ್ಮ ಡಾಕ್ಟರ್ ರಾಜಕುಮಾರ್ ಅವ್ರದ್ದು ಕೆರಳಿದ ಸಿಂಹಾಸನ ಆದ್ರೆ ಒಂದ್ ಎರಡು ನೋಡಿ ಹಾಡ್ತೀನಿ ರೀ ಮೇಡಮ್.
0: ಹಾಡಿ ಹಾಡಿ ಸರ.
12: ಏಕೋ ಮೋಹ ಏಕೋ ದಾಹ ಸುಡುತ್ತಿದೆ ವಿರಹ ಬಯಸಿ ಸನಿಹ ಏನೋ ಮೋಹ ಬಿಸಿ ಏರಿದೆ ಹಯಲ್ಲ ಬಯಕೆಯಿಂದ ಬಾಡಿದೆ ಸಿಹಿ ತುಂಬು ತುಟಿಯಿಂದ ಬಯಸಿದೆ ಸುಖ ಬೇಕು ನನ್ನನ್ನಲ್ಲ ಕೊಡು ಬೇಗ ಏನೋ ಮೋಹ ಏಕೋ ದಾಹ ಸುಡುತ್ತಿದೆ ವಿರಹ ಬಯಸಿ ಸನಿಹ. ಧನ್ಯವಾದ ನೋಡಮ್ ರೀ.
0: ಧನ್ಯವಾದ, ಧನ್ಯವಾದ ಸರ್. ಕೇರಳದ ಸಿನಿಮಾ ಸಿನಿಮಾದ ಗೀತೆಯನ್ನ ಚೆನ್ನಾಗಿ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
12: ಧನ್ಯವಾದ, ನಮಸ್ತೆ ರೀ ಮೇಡಮ್.
0: ನಮಸ್ತೆ ರೀ ಸರ್. ನವಾಜ್ ಸರ್ ಜೋಶ್ಗೆ ನಾವು ಮೆಚ್ಕೊಳ್ಳೇಬೇಕು, ಚೆನ್ನಾಗಿ ಹಾಡ್ತಾರಲ್ವಾ. ಓಕೆ, ನೆಕ್ಸ್ಟ್ ಕಾಲರ್. ಹಲೋ ಹಲೋ
13: ಹಲೋ
0: ನಮಸ್ತೆ.
13: ಹಲೋ
0: ಮೇಡಮ್, ಕೇಳಿಸ್ತಾ ಇದೆಯಾ?
13: ರೇಡಿಯೋ ವ್ಯಾಲ್ಯೂಮ್ ಕಡಿಮೆ ಇಟ್ಬಿಡ್ತೀನಿ ಮೇಡಮ್.
0: ಎಸ್, ಕಂಡೀಷನ್ ಅಪ್ಲೈ ಆಗಿದೆ, ಸೊ ರೂಲ್ಸ್ ಕೂಡ ಫಾಲೋ ಮಾಡ್ತಾ ಇದ್ದೀರಾ
13: ಮೇಡಮ್? ಆ ಕಡೆ ಟ್ಯಾಬ್ ಇದೆ ಮಗಂದು, ಅದರಲ್ಲಿ ರೇಡಿಯೋ ಕೇಳ್ತಾ ಇರ್ತೀನಿ. ಈ ಫೋನ್ ಅಲ್ಲಿ ಕಾಲ್ ಟ್ರೈ ಮಾಡ್ತಾ ಇರ್ತೀನಿ.
0: ಸೂಪರ್ ಮ್ಯಾಮ್. ಸೊ ಟಿಫನ್ ಮಾಡಿದ್ರಾ?
13: ಸರಿತಾ ಮೇಡಮ್ ಅವ್ರಿಗೂ ಹಾಗೂ ರಕ್ಷಿತ್ ಶೆಟ್ಟಿ ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳು. ಮೊದಲಿದ್ದು
0: ಥ್ಯಾಂಕ್ ಯು.
13: ರಕ್ಷಿತ್ ಶೆಟ್ಟಿ ಅವರಂದ್ರೆ ಫಸ್ಟ್ ನೆನಪು ಬರೋದೇ ಕಿರಿಕ್ ಪಾಟಿ
0: ಅಲ್ವಾ?
13: ಅದೇ ಒಂದ್ ಸಾಂಗ್ ಹೇಳ್ಬಿಡ್ತೀನಿ ಮೇಡಮ್.
0: ಖಂಡಿತ ಹಾಡಿ ಮ್ಯಾಮ್.

ನಿನ್ನ ಕಂಡ ಕನಸು ಬ್ಲ್ಯಾಕ್ ಅಂಡ್ ವೈಟು ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರರೆ ಬಳಿ ಬಂದು ಅಲಲೆಲೆ ಮುದ್ದಾಡಿ ಅಯ್ಯಯ್ಯಯ್ಯೋ ಚಚ್ಚಗುಳಿ ತಾಳಲಾರೆ ಇನ್ನೊಮ್ಮೆ. ಕನಸಲ್ಲಿ ಅರರೆ ಬಳಿ ಬಂದು ಅಲಲೆಲೆ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚಗುಳಿ ತಾಳಲಾರೆ. ಪ್ರೀತಿಯಲ್ಲಿ ಹೊಸದಾರಿ ಕಟ್ಟುವ ಖಯಾಲಿ ಅಡ್ಡಾದಿಡ್ಡಿ ಹೋಗೋದು ಮಾಮೂಲಿ. ಸನ್ನೆಯಲ್ಲಿ ಹಾಡೊಂದು ಹಾಡುವ ವಿಧಾನ ಕಾದು ಕೇಳೋ.

0: ಈ ಸಾಂಗ್ ಮೇಡಮ್
1: ಸೂಪರ್,
0: ರಕ್ಷಿಶೆಟ್ಟಿ ಅವ್ರದ್ದು ಸೂಪರ್ ಆಗಿದೆ. ಅದು ಸಪ್ತ ಸಾಗರದ ಆಚೆ ಎಲ್ಲೋ ಅದು ಒಂದ್ ಸಾಂಗ್ ಇದೆ, ಬಟ್ ಲಿರಿಕ್ಸ್ ನಂಗೆ ಬರ್ತಾ ಇಲ್ಲ.
1: ಇಟ್ಸ್ ಓಕೆ, ಇದು ಕೂಡ ಚೆನ್ನಾಗಿ ಹಾಡಿದ್ರಿ. ವಿಜಯ್ ಪ್ರಕಾಶ್ ಅವ್ರು ಹಾಡಿರುವಂತದ್ದು ಒಳ್ಳೆ ಪ್ರಯತ್ನ ಪಟ್ಟಿ.
0: ರಕ್ಷಿಶೆಟ್ಟಿ ಅಂದ ತಕ್ಷಣ ಫಸ್ಟ್ ನೆನಪು ಬಂದಿರೋ ಆ ಮೂವಿ ಎಲ್ಲ ಸಾಂಗ್ ಸೂಪರ್ ಆಗಿದೆ ಮೇಡಮ್.
1: ಮೂವಿ ಕೂಡ ಚೆನ್ನಾಗಿದೆ, ಕಿರಿಕ್ ಪಾರ್ಟಿ
0: ತುಂಬಾ ಚೆನ್ನಾಗಿದೆ ಮೇಡಮ್. ನಾನು ಆಕ್ಚುಲಿ ಕಾಂತಾರ ನೋಡಿದ್ಮೇಲೆ ಗೌತಮಿ ಸಪ್ತಮಿ ಗೌತಿ ಅವ್ರು ನಟಿಸಿದ್ದಾರಲ್ಲ ಸಪ್ತ ಸಾಗರದ ಆಚೆ, ಆಮೇಲೆ ಸಪ್ತ ಸಾಗರದ ಆಚೆ ಮೂವಿ ನೋಡಿ, ಅದು ತುಂಬಾ ಸ್ಯಾಡ್ ಎಂಡಿಂಗ್ ಇದೆ ಬಟ್ ಸೂಪರ್ ಆಗಿದೆ.
1: ಖಂಡಿತ ಖಂಡಿತ ಮೇಡಮ್.
0: ಥ್ಯಾಂಕ್ ಯು ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ.
1: ಓಕೆ, ಧನ್ಯವಾದಗಳು ನಿಮಗೂ ಕೂಡ.
0: ಥ್ಯಾಂಕ್ ಯು ವೆರಿ ಮಚ್.
1: ಎಸ್, ಗಿರಿಜಾ ಮ್ಯಾಮ್ ಕರೆ ಮಾಡಿದ್ರು, ಚೆನ್ನಾಗಿ ಹಾಡಿದ್ರು. ಹೌದು, ಕಿರಿಕ್ ಪಾರ್ಟಿ ಸಿನಿಮಾ ಯಾವಾಗ ನೋಡಿದ್ರು ಬೇಜಾರಾಗಲ್ಲ, ಎಸ್ಪೆಷಲಿ ಸ್ಟೂಡೆಂಟ್ಸ್ ಲೈಫ್ ಅನ್ನ ಮೆಲಕ್ ಹಾಕ್ತಾ ಇರುತ್ತೆ ಆ ಸಿನಿಮಾ. ಹಾಗೆ ರಕ್ಷಿತ್ ಶೆಟ್ಟಿ ಅವರು ಸ್ವತಃ ಅವರ ಇಂಟರ್ವ್ಯೂಲೇ ಹೇಳ್ಕೊಂಡಿದ್ರು ಏನಪ್ಪ ಅಂದ್ರೆ, ಕಿರಿಕ್ ಪಾರ್ಟಿ ಸಿನಿಮಾ ಏನಿದೆ ಆ ಸಿನಿಮಾದ ಕೆಲವು ತುಣುಕುಗಳು ನಿಜವಾಗಲೂ ಅವರ ಜೀವನದ ಎಸ್ಪೆಷಲಿ ಕಾಲೇಜ್ ಲೈಫ್ ಅಲ್ಲಿ ನಡೆದಂತದ್ದು ಅಂತ. ಸೊ ಚೆನ್ನಾಗಿದೆ ಕಿರಿಕ್ ಪಾರ್ಟಿ ಮೂವಿ. ಹಾಗಿದ್ರೆ ರಕ್ಷಿತ್ ಶೆಟ್ಟಿ ಅವ್ರ ಬಗ್ಗೆ ಮಾತಾಡ್ತಾ ಇರುವಾಗ ಅವರು ಅಭಿನಯಿಸಿರುವಂತಹ ಒಂದು ಗೀತೆಯನ್ನ ಕೇಳ್ಕೊಬರಣ್ವಾ. ಎಸ್, ನಿಮಗಾಗಿ ಅವರ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ. ಸೊ ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: எஸ் வெல்கம் பேக். நீ கேட்டாதிரா ரேடியோ சிவமோக 90.8 FM சமுதாய வானொலி பரவசைக்காகி பவிஷ்யக்காகி நம்ம வானொலி கேளுகிறே ஏக்தானே ரக்ஷி ಶೆಟ್ಟಿಯವರು ಅಭಿನಯ ಸಿರುವಂತ ಒಂದು ಗೀತೆಯನ್ನ ಕೇಳ್ಕೊ ಬಂದ್ರಿ. ಅವನಿ ಶ್ರೀಮನ್ ನಾರಾಯಣ ಈ ಸಿನಿಮಾದ ಗೀತೆಯನ್ನ ಕೇಳ್ಕೊ ಬಂದ್ರಿ. ಜೊತೆಗೆ ವಿಶೇಷವಾಗಿ ಏನಪ್ಪಾ ಅಂದ್ರೆ ಈ ಸಿನಿಮಾಗೆ ಒಂದು ಮ್ಯೂಸಿಕ್ ಅನ್ನ ಕೊಟ್ಟಿರೋರು ಬಿ ಅಜನೀಶ್ ಲೋಕನಾಥ್ ಅವರು. ಸೊ ಈ ಸಿನಿಮಾ ಕೂಡ ತುಂಬಾ ವಿಭಿನ್ನವಾಗಿ ಮೂಡಿ ಬಂದಿರುವಂತದ್ದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಕ್ಷಿ ಶೆಟ್ಟಿಯವರು ಸರಿತವರ ಬಗ್ಗೆ ನೀವು ಕೂಡ ಮಾತನಾಡಬಹುದು. ಹಾಗೆ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ
1: ಹಲೋ ಮೇಡಮ್,
0: ನಮಸ್ತೆ.
1: ಗಂಗಾವತಿಯಿಂದ ಮೇಡಮ್.
0: ನಿಮ್ ಹೆಸರು?
1: ಸುಧಾ ಮೇಡಮ್.
0: ಸುಧಾ ಮೇಡಮ್ ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಮೇಡಮ್, ನೀವು ಚೆನ್ನಾಗಿದ್ದೀರಾ?
0: ನಾನು ಕೂಡ ಸೂಪರ್ ಆಗಿದ್ದೀನಿ. ಆಯ್ತಾ ಟಿಫನ್?
1: ಮೇಡಮ್ ಹೇಳ್ರಿ ಮೇಡಮ್.
0: ಏನ್ ಇವತ್ತು ತಿಂಡಿ? ಉಪ್ಪಿಟ್ಟು. ಓಕೆ, ಇವತ್ತು ಹೋಳಿಗೆ ಸೀಕರಣೆ ನಾವು ಬರ್ಬೋದೇನ್ರಿ?
1: ಬನ್ರಿ ಮೇಡಮ್.
0: ಆಯ್ತ್ರಿ, ಬರ್ತೀವ್ರಿ. ಯಾರ ಗೀತೆನ ಹಾಡ್ತೀರಾ?
1: ಇದು ಸರಿತಾ ಮೇಡಮ್ ಅವ್ರದ್ದು ಒಂದು ತಗೋತಾ ಇದೀವಿ, ನಾನು ನಮ್ಮ ಅತ್ತೆ ಜೊತೆಗಿದ್ದೀವಿ.
0: ಸೂಪರ್.
1: ಅದು ನವರಾತ್ರಿ ಸಂಜೆಯಲ್ಲಿ ಎರಡು ರೇಖೆ ಪಿಕ್ಚರ್ ಅದು ಒಂದು ತಗೊಳ್ತಾ ಇದ್ವಿ.
0: ಹಾಡಿ ಹಾಡಿ ಮ್ಯಾಮ್.
1: ತನ್ನ ಪೂಜೆಗೈದ ಗಿರಿಜೆ ತಪಕ್ಕೆ ಮೆಚ್ಚಿದ

0: ಕನ್ನಾಶದ ಮೇಲೆ ಅವಳ ಹರಳು ಇರಿಸಿದ.
1: ಒಂದೇ ಮಾಲೆ ಒಂದೇ ಮದುವೆ ಬಾಳೆ.

ಇದು ಅಂದಿನ ಕಥೆಯಮ್ಮ, ಇದು ನಿತ್ಯದ ಕಥೆಯಮ್ಮ, ಅದು ಬೊಂಬೆ ಮದುವೆಯಮ್ಮ, ಇದು ಸತ್ಯದ.

0: ಕಣ್ಣಿಗಾಗಿ ನೀಲ ಮೇಘ ಶ್ಯಾಮ ನಿತ್ಯಾನಂದ ಧಾಮ.
1: ಓಕೆ ಸುಧಾ ಮೇಡಮ್, ನಿಮ್ಮ ಅತ್ತೆ ಹೆಸರೇನು? ನಿಮ್ಮ ಅತ್ತೆ ಹೆಸರೇನು ಒಂದೇ?
2: ನಮ್ಮ ಅತ್ತೆಯವ್ರ ಹೆಸರು ಪಾರ್ವತಿ ಮೇಡಮ್.
1: ಸೊ ಪಾರ್ವತಿ ಮೇಡಮ್, ಸುಧಾ ಮೇಡಮ್ ಇಬ್ರು ಸೇರ್ಕೊಂಡು ಒಳ್ಳೆ ಗೀತೆಯನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು ಮೇಡಮ್.
1: ನೋಡಿ ಅತ್ತೆ ಸೊಸೆ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ, ಇಬ್ರು ಒಟ್ಟಾಗಿ ಕೂಡಿ ಹಾಡಿನ ಹಾಡಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
3: ಹಲೋ,
1: ನಮಸ್ತೆ.
3: ನಮಸ್ತೆ ಅರ್ಪಿತಾ ಅವರಿಗೆ, ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳುವ ಮಿತ್ರರಿಗೂ ಮತ್ತು ಎಫ್ ಎಂ ಬಾನುಲಿ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ರಕ್ಷಿತಾ ಅರ್ಪಿತಾ.
1: ತುಂಬಾ ಕನ್ಫ್ಯೂಷನ್ ಆಗುತ್ತೆ.
3: ಇಲ್ಲ ಇಲ್ಲ, ಗೊತ್ತಾಯ್ತು ನಿಮ್ಗೆ ಯಾರು ಅಂತ.
1: ಓಕೆ ಶಾಂತಾ ಮ್ಯಾಮ್, ನಿಮಗೂ ಕೂಡ ಬಿಂದಾಸ್ ಮಾರ್ನಿಂಗ್. ಇವತ್ತು ಯಾವ ಗೀತೆನ ಹಾಡ್ತಾ ಇದ್ರ ಮೇಡಮ್?
3: ಕವಿತಾ ಸಿನಿಮಾದೊಂದು ಹಾಡ್ತಾ ಇದೀನಿ.
1: ಹಾಡಿ ಮ್ಯಾಮ್.
3: ಒಂದು ಮಾತು ನನಗೆ ಗೊತ್ತು,
1: ಅದಲ್ಲ
3: ಇನ್ನೇನು ಹತ್ತಿರ ಬಂದರೆ ಕಿವಿಯಲ್ಲಿ ಹೇಳುವೆ, ದಿನವೂ ಹೀಗೆಯೇ ನನ್ನ ಕರೆಯುವೆ, ಈ ದಿನ ಬೇರೆ ವಿಷಯ ತಿಳಿಸುವೆ, ಅಲ್ಲಿಗೆ ಬಂದರೆ ಸುಮ್ಮನೆ ಕೆಣಕುವೆ. ಒಂದು ಮಾತು ನನಗೆ ಗೊತ್ತು, ಹೇ ಅದಲ್ಲ ಇನ್ನೇನು

0: ಸೂಪರ್, ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡು ಅಷ್ಟೇ ಚೆನ್ನಾಗಿ ಹಾಡಿದ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಸೋ ಮಚ್ ಅರ್ಕಿತಾ.
0: ಎಸ್, ಶಾಂತಾ ಮ್ಯಾಮ್ ಕರೆ ಮಾಡಿದ್ರು, ಕೇಳಿಸ್ಕೊಳ್ತಾ ಇರಲ್ಲ, ಸರಿತಾ ಮೇಡಮ್ ಅವರ ಗೀತೆಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿ ವಿಶೇಷವಾಗಿರುವಂಥದ್ದು, ಹಾಗೆ ಎಲ್ಲರೂ ಕೂಡ ಮತ್ತೆ ಮತ್ತೆ ಕೇಳಬೇಕು ಅಂತ ಬಯಸುವಂತಹ ಗೀತೆಗಳಿರ್ಬೋದಲ್ಲ. ಹಾಗಿದ್ರೆ ಕಾರ್ಯಕ್ರಮ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಇನ್ನೊಂದು ವಿರಾಮ ತೆಗೆದುಕೊಳ್ಳುವ ಸಮಯ ಬಂದಿದೆ. ಹೀಗೋಗಿ ಹಾಗೆ ಬನ್ನಿ, ನಾನು ನಿಮಗಾಗಿ ಇಲ್ಲೇ ಕಾಯ್ತಿರ್ತೀನಿ, ಸರಿನಾ? ಸೊ ನೀವು ಕೇಳ್ತಾ ಇರೋದು ಬೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಬೇಂದಾಸ್ ಆಗಿ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಸೊ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಪ್ರಿಯರಿಗೆ ಶುಭ ಸುದ್ದಿ,
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
7: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752298 ಈ ನಂಬರ್ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752298.
0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಸೊ ಪ್ರೀತಿಯ ಕೇಳುಗರೆ, ಇವತ್ತಿನ ನಮ್ಮ ಬೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ರಕ್ಷಿತ್ ಶೆಟ್ಟಿ ಅವರು ಹಾಗೆ ಸರಿತ್ ಅವರು ಇವರಿಬ್ಬರಲ್ಲಿ ಅಭಿನಯಿಸಿರುವಂತಹ ಗೀತೆಗಳನ್ನು ನೀವು ಹಾಡಬಹುದು. ಸೊ ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ 9686068799 ಓಲ್ಡ್ ವರ್ಸಸ್

0: ಆಯ್ತಪ್ಪ, ಇದು ಅವಲಕ್ಕಿ ಒಗ್ಗರಣೆ. ಅವಲಕ್ಕಿ
1: ಅವಲಕ್ಕಿ. ಸೊ ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ, ಯಾರ ಗೀತೆಯನ್ನ ಹಾಡ್ತಿದ್ದೀರಾ?
0: ಇದು ಸರಿತಾ ಅವರ ಫಿಲಂನಲ್ಲೇ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಇವರು ಹೊಸ ಬೆಳಕು ಚಿತ್ರದ್ದು.
1: ಸೂಪರ್ ಹಾಡಿ.

ಶ್ರುತಿಯಾ ಬೆರೆಸುವೆ ರಾಗದಿ ಹೊಸ ರಾಗದಿ ಇಂಪನ್ನು ತುಂಬುವೆ ಹೃದಯದ ಗುಡಿಯಲ್ಲಿ ಓ ನಲ್ಲಿ.

0: ಆನಂದ ಹೆಚ್ಚಾಗಿ ಕಣ್ಣೀರು ತುಂಬಿದೆ. ಓ ಧನ್ಯವಾದಗಳು.
1: ಓಕೆ ಓಕೆ, ಒಳ್ಳೆ ಪ್ರಯತ್ನ, ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ. ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದಕ್ಕೆ.
0: ಧನ್ಯವಾದಗಳು.
1: ಎಸ್ ವೀನಾ ಮ್ಯಾಮ್ ಹಾಡನ್ನ ಹಾಡಿದ್ರು. ನೆಕ್ಸ್ಟ್ ಕಾಲರ್ ಯಾರ್ ಕೇಳುವ? ಹಲೋ,
2: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
1: ಓಕೆ ಸತೀಶ್ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀರಾ?
1: ಸ್ವಲ್ಪ ಆಯ್ತು. ಚಿತ್ರಾನ್ನ ನಿಮ್ಮದು?
2: ದೋಸೆ ಚಟ್ನಿ.
1: ಸೂಪರ್. ಯಾವ ಗೀತೆ ಹಾಡ್ತಿದ್ದೀರಾ ಈಗ?
2: ಮೇಡಮ್ ಇದು ಒಂದು ಹಾಡ್ತೀನಿ ಮೇಡಮ್, ಕಿರಿಕ್ ಪಾರ್ಟಿದೆ ಒಂದು ಹಾಡ್ತೀನಿ.
1: ಹಾಡಿ ಸರ್.
2: ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನ ಅದೃಷ್ಟಾನ ಮುಂದೆ ಕೂತಿದೆ. ನಿನ್ನೆ ಕಂಡ ಕನಸು ಬ್ಲ್ಯಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರೆರೆ ಬಳಿ ಬಂದು ಅಲ್ಲಲ್ಲೆ ಮುದ್ದಾಗಿ ಅಯ್ಯಯ್ಯಯ್ಯೋ ಕಸೆಗೊಳ್ಳಿತಾಳಲ್ಲಾರೆ. ಕನಸಲ್ಲಿ ಅರೆರೆ ಬಳಿ ಬಂದು ಅಲ್ಲಲ್ಲೆ ಮುದ್ದಾಗಿ ಅಯ್ಯಯ್ಯಯ್ಯೋ ಕಸೆಗೊಳ್ಳಿತಾಳಲ್ಲಾರೆ. ಪ್ರೀತಿಯಲ್ಲಿ ಹೊಸದಾರಿ ಕಟ್ಟುವ ಕಯಾಲಿ, ಅಡ್ಡ ದಿಡ್ಡಿ ಹೋಗೋದು ಮಾಮೂಲಿ. ಸೊನ್ನೆಯಲ್ಲೇ ಹಾಡೊಂದು ಹಾಡುವ ದಿನಾನ, ಕಾದು ಕೇಳೋ ಪ್ರೀತಿನೇ ಮಜಾನ. ಬಿಡದಂತಿರೋ ಬೆಸುಗೆ ಬೇರೆ ಸಿಕ್ಕಿರೋ ಸಲುಗೆ, ಇನ್ನ ಸುತ್ತಮುತ್ತ ನಿನ್ನ ಸುಕ್ತ ಸುಳಿಯೋ ಆಸೆಗೀಗ ಆಯಸಚ್ಚಿ ಹೋಗಿದೆ. ನಿನ್ನ ಜೊತೆ ಕಳೆಯೋ ಎಲ್ಲ ಕ್ಷಣವು ಕಲ್ಪನೆಗೂ ಮೀರಿದೆ. ಕನಸಲ್ಲಿ ಅರೆರೆರೆ ಬಳಿ ಬಂದು ಅಲೆಲೆಲೆ ಮುತ್ತಾಗಿ ಅಯ್ಯಯ್ಯಯ್ಯೋ ಕಸೆಗೊಳ್ಳುತ್ತಾರಲ್ಲಾರೆ.
1: ಸೂಪರ್. ಈಗ ಸದ್ಯಕ್ಕೆ ಸತೀಶ್ ಸರ್ ಮುಂದೆ ಯಾರ್ ಕೂತಿದ್ದಾರೆ?
2: ಯಾರಿಲ್ಲ ಮೇಡಮ್.
1: ಯಾರು ಇಲ್ವಾ?
2: ಯಾರು ಇಲ್ಲ.
1: ಹಿಂಗಾಗ್ಬಾರ್ದಿತ್ತು ಸರ್. ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
1: ಓಕೆ, ಸತೀಶ್ ಸರ್ ಕರೆ ಮಾಡಿದ್ರು, ರಕ್ಷಿತ್ ಶೆಟ್ಟಿ ಅವರ ಗೀತೆಯನ್ನು ಕೂಡ ಹಾಡಿದ್ರು. ಸೊ ನಾವು ಅವಾಗಿಂದ ಸರಿತಾ ಮೇಡಮ್ ಹಾಗೆ ರಕ್ಷಿತ್ ಶೆಟ್ಟಿ ಇಬ್ರು ಬಗ್ಗೆ ಕೂಡ ಮಾತಾಡ್ತಿದ್ವಿ. ಹಾಗಿದ್ಮೇಲೆ ಈಗ ಸರಿತಾ ಮೇಡಮ್ ಅವರ ಒಂದು ಸೂಪರ್ ಹಿಟ್ ಗೀತೆಯನ್ನ ಕೇಳ್ಕೊಂಡು ಬನ್ನಿ. ನಿಮಗಾಗಿ ಸಾಂಗ್ ಪ್ಲೇ ಆಗ್ತಾ ಇದೆ. ಸೊ ಲಿಸನ್ ದ ಸಾಂಗ್.

0: ಎಸ್, ಸೂಪರ್ ಕಾಮನಬಿಲ್ಲು ಸಿನಿಮಾದ ಒಂದು ಸೂಪರ್ ಹಿಟ್ ಗೀತೆಯನ್ನು ಕೇಳ್ಕೊಂಡ್ರಿ ಅಲ್ವಾ? ಹೌದು, ಡಾಕ್ಟರ್ ರಾಜ್ಕುಮಾರ್ ಅವರು, ಸರಿತಾ ಅವರ ಜೋಡಿ ಕೂಡ ಅದ್ಭುತವಾಗಿದೆ. ನಮ್ಮ ಅವಾಗಿಂದ ಮಾತಾಡ್ತಿದ್ವಿ, ನೀನೆಲ್ಲೋ ನಾನಲ್ಲೇ, ಆ ಸಿನಿಮಾ ಕೂಡ ಚಲಿಸುವ ಮೂಡಗಳಲ್ಲೂ ಕೂಡ ಇವರಿಬ್ಬರು ಒಟ್ಟಿಗೆ ಅಭಿನಯಿಸಿದ್ದಾರೆ, ಕಾಮನಬಿಲ್ಲಲ್ಲೂ ಅಷ್ಟೇ. ಹಾಗೆ ಇವರಿಬ್ಬರು ಪೇರ್ ಕೂಡ ಚೆನ್ನಾಗಿದೆ, ಈ ಗೀತೆ ಕೂಡ ಚೆನ್ನಾಗಿದೆ, ಸರಿತಾ ಮೇಡಮ್ ಅವರ ಆ್ಯಕ್ಟಿಂಗ್ ಕೂಡ ಅಷ್ಟೇ ಸಖತ್ತಾಗಿದೆ ಅಲ್ವಾ? ಸೊ ಹಾಗಿದ್ರೆ ನೀವು ಕೂಡ ಕರೆ ಮಾಡಿ ಮಾತನಾಡ್ಬೋದು 9686096927 ಈ ಸಂಖ್ಯೆಗೆ. ಸೊ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಕೇಳುವ? ಹಲೋ, ಹಲೋ, ಕೇಳಿಸ್ತಾ ಇದೆಯಾ? ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ, ಕೇಳಿಸ್ತಾ ಇದೆಯಾ? ಓಕೆ, ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ,
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ, ಶುಭೋದಯ.
1: ಗಂಗಾವತಿಯಿಂದ ಎಚ್ ಡಿ ಬಸವರಾಜ್.
0: ಓಕೆ ಬಸವರಾಜ್ ಸರ್, ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಆಯ್ತಾ ತಿಂಡಿ?
1: ಆಯ್ತು ಮೇಡಮ್.
0: ಏನ್ ತಿಂಡಿ?
1: ಉಪ್ಪಿಟ್ಟು ಮೇಡಮ್.
0: ಉಪ್ಪಿಟ್ಟು. ಸೊ ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
1: ಸರಿತಾ ಅವ್ರದ್ದು, ರಕ್ಷಿತಾ ಅವರು ಹುಟ್ಟಬಹುದು,
0: ರಕ್ಷಿತ್ ಶೆಟ್ಟಿ ಅವರು.
1: ರಕ್ಷಿತ್ ಶೆಟ್ಟಿ,
0: ಹೌದೌದು.
1: ಓಕೆ ಮೇಡಮ್, ಸರಿತಾ ಅವ್ರದ್ದು ಹಾಡ್ತೀನಿ ಮೇಡಮ್.
0: ಹಾಡಿ ಹಾಡಿ.
1: ಕೇರಳದ ಸಿಂಹ ಛತ್ರದಿಂದ.
0: ಖಂಡಿತ ಹಾಡಿ ಸರ್.
1: ತಿಳಿಯದೆ ನನಗೆ ತಿಳಿಯದೆ ಬದುಕುವ ದಾರಿ, ತಿಳಿಯದೆ ವಿಷಯವೇನೆಂದು ಅರಿಯದೆ ಎಂತ ಮಾತನ್ನು ನುಡಿಯುವುದೇ, ಕಾಲ ಸುಮ್ಮನೆ ಬಿಡುವುದೇ ಬಡಿದು ಬುದ್ಧಿಯನ್ನು ಕಲಿಸದೆ. ತಿಳಿಯದೆ ನನಗೆ ತಿಳಿಯದೆ ಬದುಕುವ ದಾರಿ, ತಿಳಿಯದೆ ನಿನ್ನನ್ನು ನೋಡಿ ಬದುಕುವ ರೀತಿ ಕಲಿಯುವ ಮೂರ್ಖ ನಾನಲ್ಲ, ನಂಬಿದ ನನ್ನ ಕೊರಳನ್ನು ಕೊಯ್ದ ನಾರಿಯೇ ನೀನು ಹೆಣ್ಣಲ್ಲ, ನಿನ್ನನ್ನು ನೋಡಿ ಬದುಕುವ ರೀತಿ ಕಲಿಯುವ ಮೂರ್ಖ ನಾನಲ್ಲ, ನಂಬಿದ ನನ್ನ ಕೊರಳನ್ನು ಕೊಯ್ದ ನಾರಿಯೇ ನೀನು ಹೆಣ್ಣಲ್ಲ. ಹಣದಾಸೆಗೆ ಮನಸಾಕ್ಷಿಯ ನೀ ಕೊಂದೆಯ, ದಯವಿಲ್ಲದೆ ನೀ ಕೊಂದೆಯ, ಬುದ್ಧಿಯ ಹೇಳಲು ಈಗ ಇಲ್ಲಿ ಬಂದೆಯ. ತಿಳಿಯದೆ ನನಗೆ ತಿಳಿಯದೆ ಬದುಕುವ ದಾರಿ, ತಿಳಿಯದೆ ನನಗೆ ತಿಳಿಯದೆ.
0: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು ಮೇಡಮ್, ಶುಭೋದಯ ಮತ್ತೊಮ್ಮೆ.
0: ಮತ್ತೊಮ್ಮೆ ಶುಭೋದಯ ನಿಮಗೂ ಕೂಡ. ಅಂಡ್ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಕೇಳುವ? ಹಲೋ,
2: ಹಲೋ
0: ಸರ್, ನಮಸ್ತೆ.
2: ಹಾ ನಮಸ್ಕಾರ ಮೇಡಮ್,
0: ಹೇಗಿದ್ದೀರಾ ಸರ್? ಯಾವ ಗೀತೆಯನ್ನ ಹಾಡ್ತಿದ್ದೀರಾ ಸರ್?
2: ಸರಿತಾ ಅವ್ರದ್ದೇ ಮೇಡಮ್.
0: ಹಾಡಿ ಸರ್.
2: ಓಕೆ ಮೇಡಮ್, ಇವತ್ತು ಇಬ್ಬರದು ಬರ್ತ್ಡೇ ಇದೆ ಮೇಡಮ್, ಸಪ್ತಮಿ ಕೂಡ ಹಾಗೂ ಶಿಲ್ಪಾ
0: ಶೆಟ್ಟಿ. ಹೌದು, ಈಗ ಸರಿತಾ ಅವ್ರ ಹಾಡನ್ನ ಹಾಡಿ ಸರ್.
2: ಸರಿತಾ ಅವ್ರದ್ದೇ ಹೇಳ್ಬಿಡ್ತೀನಿ ಮೇಡಮ್ ಈಗ.
0: ಹಾ ಹಾಡಿ ಸರ್.
2: ನನ್ನಾಸೆಯ ಸಂಗಾತಿಯೇ, ನನ್ನಾಸೆಯ ಸಂಗಾತಿಯೇ, ನಿನ್ನ ನೋಡದ ಕಂಗಳು ಏತಕ್ಕೆ ಬೇಕಿಲ್ಲ, ನಿನ್ನ ಸೇರದ ಬಾಳದು ವ್ಯರ್ಥವು ಸುಳ್ಳಲ್ಲ, ನಿನ್ನ ನೋಡದ ಕಂಗಳು ಏತಕ್ಕೆ ಬೇಕಿಲ್ಲ, ನಿನ್ನ ಸೇರದ ಬಾಳದು ವ್ಯರ್ಥವು ಸುಳ್ಳಲ್ಲ, ಜೀವದ ಜೀವವೇ ಪ್ರಾಣದ ಪ್ರಾಣವೇ, ಜೀವದ ಜೀವವೇ ಪ್ರಾಣದ ಪ್ರಾಣವೇ. ಈ ಸಾಂಗ್ ಮೇಡಮ್.
0: ಓಕೆ ಸರ್, ಒಂದು ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಎಸ್, ನಮ್ಮ ನೆಕ್ಸ್ಟ್ ಅಂಡ್ ಲಾಸ್ಟ್ ಕಲರ್ ಯಾರು ಕೇಳುವ? ಹಲೋ, ಹಲೋ ಸರ್, ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಈಗ ಯಾವ ಗೀತೆಯನ್ನ ಹಾಡ್ತಿದ್ದೀರಾ?
3: ಸರಿತಾ ಮೇಡಮ್, ಎರಡು ರೇಟ್ ಆಯ್ಕೆ ಮಾಡ್ಕೊಳ್ಳಿ.
0: ಹಾಡಿ ಸರ್ ಬೇಗ.

0: ಹರಿಸ್ಬಿಟ್ಟು
1: ಇಟ್ಸ್ ಓಕೆ ಸರ್, ಒಳ್ಳೆ ಪ್ರಯತ್ನ ಮಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಎಸ್ ಓಕೆ, ವಿಶ್ವಾಸ್ ಅವರು ಕರೆ ಮಾಡಿ ಒಳ್ಳೆ ಪ್ರಯತ್ನ ಪಟ್ಟರು, ಹಾಗೆ ಇದರೊಂದಿಗೆ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಇವತ್ತು ಕರೆ ಮಾಡಿದಂತಹ ಎಲ್ಲ ಪ್ರೀತಿಯ ಕೇಳುಗರು ಚೆನ್ನಾಗಿ ಹಾಡೋಕೆ ಪ್ರಯತ್ನಿಸಿದ್ರು, ನಂಗೂ ಕೂಡ ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿಯಾಯಿತು. ಹಾಗೆಯೇ ಇನ್ನು ಯಾರ್ಯಾರಿಗೆಲ್ಲ ಕರೆ ಸಿಕ್ಕಿಲ್ಲೋ ಬೇಸರಾಗ್ಬಿಡಿ, ಸಂಜೆ ಕೂಡ ಲೈವ್ ಇದೆ, ನಾಳೆ ಬೆಳಗ್ಗೆ ಕೂಡ ಲೈವ್ ಇದೆ, ನಿಮಗಾಗಿನೇ ಲೈವ್ ಕಾರ್ಯಕ್ರಮ ಇರೋದು. ಕರೆ ಮಾಡಿ ಮಾತನಾಡಿ, ಹಾಗೆ ಕಾರ್ಯಕ್ರಮ ಹೇಗನ್ನಿಸ್ತು, ಇವತ್ತು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686092279 ಈ ಸಂಖ್ಯೆಗೆ ಕಳಿಸಿ. ಸೊ ಹಾಗೆ ಅವರು ಮೆಸೇಜ್ ಹಾಕಿದ್ದಾರೆ, ಮೇಡಮ್ ಕಣ್ಣು ಕಣ್ಣು ಕಲಿತಾಗ ಹಾಡನ್ನು ಹಾಡಬಹುದಾ ಅಂತ. ಓಕೆ, ನನಗೆ ಆ ಹಾಡು ಹೆಚ್ಚಾಗಿ ಬರಲಿಕ್ಕಿಲ್ಲ, ಒಂದು ಎರಡು ಸಾಲ ಬರುತ್ತೆ, ಅದನ್ನೇ ಪ್ರಯತ್ನ ಪಡ್ತೀನಿ. ಓಕೆನಾ? ಕಣ್ಣು ಕಣ್ಣು ಕಲಿತಾಗ ಮನವು ಉಯ್ಯಾಲೆಯಾಗಿದೆ ತೂಗಿ ಹೃದಯ.

0: ಓಕೆ ಓಕೆ, ಇದು ಕಾಮನ ಬಿಲ್ಲು ಸಿನಿಮಾದ ಗೀತೆ. ಹಾಗೆಯೇ ಈಗ ನೆಕ್ಸ್ಟು ಒಂದು ವಿಶೇಷವಾದ ಕಾರ್ಯಕ್ರಮ ಕೂಡ ಪ್ರಸಾರ ಆಗ್ತದೆ 11 ಗಂಟೆಗೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಮಿಸ್ ಮಾಡದಲೇ ಕೇಳಿ, ನಮ್ಮ ಪರಿಸರದ ಬಗ್ಗೆ ಇರುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ನೀವೆಲ್ಲರೂ ಕೇಳಿ, ಹಾಗೆ ಕಾರ್ಯಕ್ರಮ ಹೇಗನ್ನಿಸ್ತು ಅಂತ ಕೂಡ ಹೇಳಿದು. ವಿಶೇಷವಾಗಿ ರಿಪೀಟ್ ಟೆಲಿಕಾಸ್ಟ್ ಆಗ್ತದೆ, ಕೇಳುಗರ ಅಭಿಪ್ರಾಯ ತಿಳ್ಕೋಬೇಕು, ಕೇಳುಗರ ಒತ್ತಾಯದ ಮೇರೆಗೆ ಈ ಒಂದು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇರುವಂಥದ್ದು. ಹಾಗಿದ್ರೆ ಕಾರ್ಯಕ್ರಮ ಕೇಳಿ ನಾನು ಇದರೊಂದಿಗೆ ಇವತ್ತಿನ ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೀವು ಇಷ್ಟೋ ತನಕ ಕೇಳಿದ್ದು ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಹಾಗೆ ನೆಕ್ಸ್ಟ್ ಪ್ರಸಾರ ಆಗ್ತಿರೋದು ಧಗೆಯ ಧರೆ ಕಾವ್ಯ ಧಾರೆ ಕವಿಗೋಷ್ಠಿ ಕಾರ್ಯಕ್ರಮ. ಸೊ ನಾನು ಹೋಗ್ಬರ್ತೀನಿ. ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಭಾರತದ ಪ್ರತಿ 2ನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
3: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
2: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986-75-96-1. ಸಂಖ್ಯೆ ಮತ್ತೊಮ್ಮೆ 9986

0: 7596611.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಪ್ರಜ್ಞಾ ಬುಕ್ಸ್ ಗ್ಯಾಲರಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಆಯೋಜಿಸಲಾದ ಧಗೆಯದರೆ ಕಾವ್ಯಧಾರೆ ಸ್ಪರ್ಧೆಯ ಅಂಗವಾಗಿ ನಡೆದ ಕವನ ರಚನಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾರ್ಥಿಗಳ ಕವನಗಳ ಧ್ವನಿಮುದ್ರಣವನ್ನು ಇದೀಗ ನೀವು ಕೇಳಲಿದ್ದೀರಿ.
4: ತೀರ್ಪುಗಾರರ ಪರಿಚಯ. ಡಾಕ್ಟರ್ ಪಿ ಭಾರತೀದೇವಿ ಅವರು ಮೂಲತಃ ಮೂಡಬಿದ್ರೆಯವರಾಗಿದ್ದು ಪ್ರಸ್ತುತ ಹೊಳೆಹೊನ್ನೂರು ಪದವಿ ಕಾಲೇಜಿನ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಹಿಂದೆ ಹೊಳೆ ನರಸೀಪುರ ಹೋಮ್ ಸೈನ್ಸ್ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿದ್ದರು. ಇವರ ಪ್ರಮುಖ ಕೃತಿಗಳಲ್ಲಿ ನಿಲ್ಲಿಸಬೇಡ ಕಾಯುವುದನ್ನು ಹಾಗೂ ಮಹಿಳೆ ಮತ್ತು ದೇಹ ರಾಜಕಾರಣ ಸೇರಿವೆ. ಚಲಿಸುತ್ತಿವೆ ಚುಕ್ಕಿಗಳು ಕವನ ಸಂಕಲನಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಭಾಷೆ ಮತ್ತು ಸಂಸ್ಕೃತಿಯ ಅಂತಃ ಸಂಬಂಧಗಳು, ಕೋಟಾ ಉಪಭಾಷೆಯನ್ನ ಅನುಲಕ್ಷಿಸಿ ಎಂಬ ವಿಷಯದ ಮೇಲೆ ಸಂಶೋಧನೆ ನಡೆಸಿ PhD ಪದವಿ ಪಡೆದಿದ್ದಾರೆ. ಹಲವು ಲೇಖನಗಳು ಹಾಗೂ ಅನುವಾದಿತ ಬರಹವನ್ನ ಪ್ರಕಟಿಸಿರುವ ಇವರು ಅಂಕಣಕಾರರಾಗಿ, ಸಾಹಿತ್ಯ ಭಾಷಣಕಾರರಾಗಿ ಮತ್ತು ರಂಗಕರ್ಮಿಯಾಗಿ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. ತೀರ್ಪುಗಾರರ ನುಡಿಗಳನ್ನ ಕೇಳೋಣ.
5: ನಮಸ್ಕಾರ. ರೇಡಿಯೋ ಶಿವಮೊಗ್ಗ ಮತ್ತು ಪ್ರಜ್ಞಾ ಬುಕ್ ಗ್ಯಾಲರಿ ಜೊತೆಗೂಡಿ ನಡೆಸ್ತಾ ಇರುವಂತಹ ಕವಿಗೋಷ್ಠಿ ಧಗೆಯ ಧರೆ ಕಾವ್ಯಧಾರೆ. ಇಂದು ವರ್ಷದಿಂದ ವರ್ಷಕ್ಕೆ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇರೋದು ಎಲ್ಲರ ಗಮನಕ್ಕೆ ಬರ್ತಾ ಇರುವಂತಹ ಸಂಗತಿ. ಇದ್ರ ಬಗ್ಗೆ ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ ನಮ್ಮ ಮುಂದಿನ ದಿನಗಳು ತುಂಬ ತೊಂದರೆಗಳನ್ನು ನಾವು ಎದುರಿಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಕವಿಗಳಾಗಿ ಮಾತ್ರ ಅಲ್ಲ, ಮನುಷ್ಯರಾಗಿ ಕೂಡ ಈ ಸಂಗತಿಗೆ ನಾವು ಸ್ಪಂದಿಸಬೇಕಾದ ಅಗತ್ಯ ಇದೆ. ಅರಿವು ಮೂಡಿಸಿಕೊಳ್ಳುವ ಹಾಗೂ ನಮ್ಮ ಬದುಕಿನ ಕ್ರಮದಲ್ಲಿ ಬದಲಾವಣೆ ಮಾಡ್ಕೋಬೇಕಾದ ಅಗತ್ಯ ಇದೆ. ಈ ಹಿನ್ನೆಲೆಯಲ್ಲಿ ಇಂಥ ಕವಿಗೋಷ್ಠಿಯನ್ನು ಆಯೋಜಿಸಿರೋದು ಬಹಳ ಮುಖ್ಯವಾದದ್ದು ಅಂತ ನನಗೆ ಅನಿಸುತ್ತೆ. ಕಾವ್ಯ ಸ್ಪರ್ಧೆಗೆ ಸುಮಾರು 43 ಕವಿತೆಗಳು ಬಂದಿದ್ವು. ಇದನ್ನು ಹತ್ತಿರದಿಂದ ಓದುವಂಥ ಅವಕಾಶ ನನಗೆ ಸಿಕ್ತು. ಇಲ್ಲಿ ಧಗೆಯ ಧರೆ ಅನ್ನುವಂಥ ವಿಷಯ ಕೊಟ್ಟಿರೋದ್ರಿಂದ ಈ ಎಲ್ಲ ಕವಿತೆಗಳು ಕೂಡ ಈ ವಿಚಾರದ ಸುತ್ತಲೇ ಇದ್ದಾವೆ. ಇವತ್ತು ಪ್ರಕೃತಿಯಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇದ್ದಾವೆ. ತಾಪಮಾನ ಹೆಚ್ಚಾಗ್ತಾನೆ ಇದೆ. ಇದರಿಂದ ಬದುಕು, ಮನುಷ್ಯರ ಬದುಕು ಮಾತ್ರ ಅಲ್ಲ, ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲವೂ ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಬದುಕೋದು ಹೇಗೆ, ನಮ್ಮ ಉಳಿವು ಹೇಗೆ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಆಗಿರೋದ್ರಿಂದ ಈ ಎಲ್ಲ ಕವಿಗಳು ಕೂಡ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಚಿಂತಿಸಿ ಕವಿತೆಗಳನ್ನು ಬರೆದಿದ್ದಾರೆ. ತಲೆದಿಂಬಿಗೂ ನೆಮ್ಮದಿ ಹಾಳಾಗಿದೆ. JCB 8 ಹೇಗೆ ನಳನಳಿಸ್ತಾ ಇರುವಂತಹ ಮರ ನೆಲಕ್ಕೊರಗಿದೆ. ಸಾಲು ಸಾಲು ಕೊಡೆಗಳ ಹೊಡೆದಾಟ, ಮಳೆ ಬೆಳೆ ಕಾಣದ ರೈತನ ಒದ್ದಾಟ. ಸೊ ಈ ರೀತಿಯಾಗಿ ನಮ್ಮ ಸುತ್ತ ಕಾಣ್ತಾ ಇರುವಂತಹ ಬೇರೆ ಬೇರೆ ಚಿತ್ರಣಗಳನ್ನು ಇಲ್ಲಿನ ಕವಿಗಳು ತಮ್ಮ ಕವಿತೆಗಳ ಮೂಲಕ ತೆರೆದಿಟ್ಟಿದ್ದಾರೆ. ಬೇರೆ ಬೇರೆ ವಯೋಮಾನದ, ಬೇರೆ ಬೇರೆ ಪ್ರದೇಶದ ಕವಿಗಳು ತಮ್ಮ ಕವಿತೆಗಳನ್ನು ಕಳಿಸಿರೋದ್ರಿಂದ ಇದು ಒಂದು ರೀತಿಯಲ್ಲಿ ವೈವಿಧ್ಯಮಯವಾಗಿದೆ. ಸೊ 9ನೇ ತರಗತಿಯ ಒಂದು ಮಗು ಹೇಗೆ ಇವತ್ತು ನಾವೆಲ್ಲರೂ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇರೋದ್ರಿಂದ ಕಷ್ಟಪಡ್ತಾ ಇದ್ದೀವಿ ಅನ್ನುವಂಥ ಒಂದು ಕವಿತೆಯನ್ನು ನಾವಲ್ಲಿ ನೋಡ್ಬೋದು. ಮಗು ಬರೆದಂಥ ಕವಿತೆಯನ್ನು ನಾವು ನೋಡ್ತೀವಿ. ಹಾಗೆ ವರುಣದೇವನನ್ನು ಸಂಬೋಧನೆ ಮಾಡಿ, ಸೂರ್ಯನನ್ನು ಸಂಬೋಧನೆ ಮಾಡಿ ಕವಿತೆಯನ್ನು ಬರೆಯುವಂಥ ಒಂದು ಹೊಸ ಬಗೆಯ ತಂತ್ರದಿಂದ ಕವಿತೆಗಳನ್ನು ರಚಿಸಿರೋದನ್ನು ನಾವು ನೋಡ್ತೀವಿ. ಹಾಗೆ ನಾವೆಲ್ಲರೂ ಸೇರಿ ಧರೆಯನ್ನು ನಂದನವನವಾಗಿಸಬೇಕು. ಇಲ್ಲ ಸಲ್ಲದ ಧಾವಂತ, ಕಾರಣವೇ ಇಲ್ಲದ ಧಾವಂತದಿಂದ ಹೇಗೆ ನಮ್ಮ ಬದುಕು ಸಂಕಷ್ಟಕ್ಕೀಡಾಗಿದೆ. ನಾವು ಯುದ್ಧದ ಒಂದು ಧಗೆಯಲ್ಲಿ ಹೇಗೆ ಬಳಲ್ತಾ ಇದ್ದೀವಿ. ಹೀಗೆ ಆಗ್ತಾ ಹೋದರೆ ನಮ್ಮ ಪೀಳಿಗೆ ನಾಶದ ಅಂಚಿಗೆ ಹೋಗುತ್ತೆ. ಈ ಥರದ ಒಂದು ಆಶಯಗಳನ್ನುಳ್ಳಂತಹ ಕವಿತೆಗಳು ನಮಗಿಲ್ಲಿ ಕಾಣಿಸ್ತವೆ. ಸೊ ಇಲ್ಲಿನ ಕವಿತೆಗಳು ಆಶಯ ಪ್ರಧಾನವಾದ ಕವಿತೆಗಳು, ಹಾಗಾಗಿ ಹೆಚ್ಚಿನ ಕಾವ್ಯಗುಣ ನಮಗಿಲ್ಲಿ ಕಾಣಿಸೋದಿಲ್ಲ. ಆದರೆ ಆಶಯ ಪ್ರಧಾನವಾದ ಕವಿತೆಗಳನ್ನು ಬರಿಬೇಕಾದಾಗಲೂ ಕೂಡ ಅದು ಕಾವ್ಯವಾಗಬೇಕು ಅನ್ನುವಂಥ ಎಚ್ಚರ ನಮಗೆ ಬಹಳ ಮುಖ್ಯವಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಈ ಕವಿತೆಗಳನ್ನು ಮತ್ತೊಮ್ಮೆ ಅವಲೋಕನ ಮಾಡಿಕೊಂಡಾಗ ನಾವು ಹೇಗೆ

0: ಸಾಮಾಜಿಕವಾದ ಕಳಕಳಿ ಆಶಯದ ಜೊತೆಗೆ ಅದನ್ನು ಕಾವ್ಯವಾಗಿಸುವಂತಹ ಒಂದು ಕಲೆಗಾರಿಕೆಯ ಕುರಿತು ಕೂಡ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಂತಹ ಪ್ರಯತ್ನಗಳು ಮುಂದೆ ಹೆಚ್ಚು ಹೆಚ್ಚು ನಡೀಲಿ ಅಂತ ಹೇಳ್ತಾ ಇದನ್ನು ನಡೆಸಿದಂಥವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.
1: ಈಗ ಕವನ ವಾಚನವನ್ನ ಕೇಳೋಣ.
2: ನಮಸ್ತೆ. ಕವಿತೆಯ ಶೀರ್ಷಿಕೆ ಧಗೆಯ ಧರೆ, ಕಾವ್ಯ ಧಾರೆ, ತಂಪಾದ ಧರೆಯ ಒಡಲೊಳಗೆ ನುಸುಳಿದ ಕೆಂಪಾದ ಧಗೆಯ ಕಿಡಿಗಳು, ಸುಡುವ ಜ್ವಾಲೆಯ ರಣತಂತುಗಳು, ವರ್ಣಮಯ ಕಾಂಕ್ರೀಟ್ ಅರಮನೆಯಲ್ಲಿ, ಆಗೊಂದು ಗಿಡಮರ ಬಳ್ಳಿಗಳ ರಸದ ಉತಣದಿ, ನದಿ ಝರಿಗಳ ಸಂಗಮದ ಉದಕವೋ, ಪಶು ಪಕ್ಷಿಗಳ ನಿಸರ್ಗಧಾಮದ ಕಣಿವೆಯು, ಪ್ರಕೃತಿಯಲ್ಲಿ ಒಂದಾದ ಭಾವಬಿಂದುಗಳು, ಈಗೊಂದು ನವನವೀನ ಧಾವಂತದ ಹೆಜ್ಜೆಗಳು, ಬಹು ಮಹಡಿಗಳ ಕಾರಂಜಿಯ ಸಿಂಚನವು, ಹಾವು ಏಣಿ ಆಟದ ಬಾಳ ಕಂದಕಗಳು, ವಿಸ್ತಾರಗೊಳ್ಳುತ್ತಿರುವ ಆಧುನಿಕತೆಯ ಭಂಗಿಗಳು, ನೋಡು ನೋಡುತ್ತಲೇ ಬೆತ್ತಲಾದ ಕೆರೆ ಕಟ್ಟೆಗಳು, ನೆಲೆಯಿಲ್ಲದ ಕ್ರೂರ ಮೃಗಗಳ ಚೀತ್ಕಾರಗಳು, ಅಸೂಯೆಯ ಯುದ್ಧದ ಕರಿಕಾರ್ಮೋಡಗಳು, ಒಡೆದು ಉರುಳಿಸಿವೆ ಮಾನವೀಯತೆಯ ಗಂಧವನ್ನು, ನಗ್ನ ಸತ್ಯದಲ್ಲಿ ತಾ ಮಾಡಿದ ತಪ್ಪುಗಳು, ಇಂಚು ಇಂಚಾಗಿ ಕೊಲ್ಲುತ್ತಿರುವ ಸತ್ವವನು, ಸರಿಪಡಿಸಲಾರದಂತಹ ದ್ರೋಹಗಳು ಧರೆಗೆ ಇಟ್ಟ ಕಾಡ್ಗಿಚ್ಚಿನ ನಂಜು, ಉರುಳಾಗಿದೆ ಧಗೆ ಕ್ಷಮಾ ಧರಿತ್ರಿಯ ಧರೆಗೆ, ನಿನ್ನ ದೊಂಬರಾಟದ ಕುಣಿಕೆಯಲ್ಲಿ, ಧನ್ಯವಾದಗಳು.
3: ನನ್ನ ಹೆಸರು ಮಂಜುಳಾ ಆರಾಧ್ಯ ಅಂತ, ಪರಿಸರ ಸ್ನೇಹಿ, ಶಿವಮೊಗ್ಗದವರು. ನಾನು ಜಾಗತಿಕ ತಾಪಮಾನ ಈ ಬಗ್ಗೆ ಒಂದು ಕವನವನ್ನು ಬರೆದಿದ್ದೇನೆ, ಓದ್ತೀನಿ ಕೇಳಿ. ಜಾಗತಿಕ ತಾಪಮಾನ ಇದು ಶೀರ್ಷಿಕೆ. ಆಧುನಿಕ ಬರ ಓಡುತ್ತಿರುವ ಜನಮನ, ಇರುವುದ ಬಿಟ್ಟು ಹೊಸದು ಪಡೆಯುವ ಮನ, ಹಸಿರೇ ಉಸಿರಾಗಿದ್ದ ಸೃಷ್ಟಿಯ ಆ ಕಾಲಮಾನ ಮರೆಯಾಗಿ ಕಾಡು ತೆಹುದು ಎಲ್ಲರ ಅನುದಿನ. ಮಿತಿ ಇಲ್ಲದೆ ಹೆಚ್ಚಾದ ಮನುಜನ ವರಮಾನ, ಹೆಚ್ಚಾಗಿ ಸಾಗುತ್ತಿದೆ ಸಾಧನೆಯ ದುರಭಿಮಾನ, ತೋಟ ಗದ್ದೆಗಳು ನಶಿಸಿ ಬಂದ ಗಗನಚುಂಬಿ ನಿವೇಶನ, ಇನ್ನೂ ಪ್ರಯತ್ನಿಸೋಣ ಸುಂದರ ಪ್ರಕೃತಿ ಜೀವನ. ವಾರಕ್ಕೊಮ್ಮೆಯಾದರೂ ಬಳಕೆಯಾಗದಿರಲಿ ವಾಹನ, ವಾಯು ಮಾಲಿನ್ಯ ತಿಳಿಯಾಗಲು ಕೊಡೋಣ ಗಮನ, ಬಳಸೋಣ ಒಟ್ಟಿಗೆ ಪ್ರಯಾಣ ಮಾಡುವ ವಾಹನ, ಇತಿಮಿತಿಯಲ್ಲಿ ಬಳಸುವಂತಾಗಲಿ ಇಂಧನ. ದಿನದಿಂದ ದಿನಕ್ಕೇರುತ್ತಿದೆ ಜಾಗತಿಕ ತಾಪಮಾನ, ಜಲ ವಾಯು ಮಾಲಿನ್ಯದ ವೈಪರೀತ್ಯದ ಋತುಗಾನ, ಪ್ರಯತ್ನಿಸೋಣ ಮುಂದಾಗಿ ಜೀವನ ಶೈಲಿ ಪುರಾತನ, ಯಶಸ್ಸಿನತ್ತ ಸಾಗಲಿ ನಮ್ಮೆಲ್ಲರ ಅಭಿಯಾನ. ಇದು ಒಂದು ಜಾಗತಿಕ ತಾಪಮಾನ ಬಗ್ಗೆ, ನಾವು ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಬರ್ದಿರೋದು. ಇನ್ನೊಂದು ಅದೇ ರೀತಿಯ ಜಾಗತಿಕ ತಾಪಮಾನ ಅನ್ನೋ ಶೀರ್ಷಿಕೆಯಲ್ಲಿ ಮತ್ತೊಂದು ಕವನ. ನೆತ್ತಿಸುಡೋ ಬಿಡಿಸಿಲು ಕೊಡುತ್ತಿದೆ ನೇಸರ, ನಡೆದಾಡಿ ಅಲೆದಾಡಿ ನಾ ಕಂಡ ಪರಿಸರ, ದೇಹದ ತಾಪಮಾನ ಏರಿ ಮನಸ್ಸಿಗೆ ಬೇಸರ, ಕಾಲ ಕಳೆಯಲು ಶುರು ಮಾಡಿದೆ ಸಂಚಾರ, ನಡೆದು ನಾ ಸಾಗಿದೆ ಬಲು ದೂರ, ವನ ಸಿರಿಗಳ ನೋಡಲು ಅದಷ್ಟು ಮನೋಹರ, ಬಾಯಾರಿದಾಗ ಕುಡಿಯಲು ಹುಡುಕಿದೆ ತುಂಗೆಯ ನೀರ, ಹಾಗೇ ನೋಡಿದೆ ಅಭಿವೃದ್ಧಿಗೊಂಡ ನಮ್ಮೂರ, ಕಿವಿಗಪ್ಪಳಿಸುವ

0: ಕರ್ಕಶ ಶಬ್ದಗಳ ಅಬ್ಬರ, ಆಧುನಿಕತೆಯ ಬರದಲ್ಲಿ ಕೃತಕ ಪರಿಸರ, ಕಾರ್ಖಾನೆಗಳ ವಿಷವಾಯು ನಿಲ್ಲಿಸಿದೆ ಸ್ವಚ್ಛ ಉಸಿರ, ತಿನ್ನುವುದು ರಾಸಾಯನಿಕ ಗೊಬ್ಬರದ ವಿಷಾಹಾರ, ಮನುಷ್ಯನಿಂದ ಪ್ರಕೃತಿ ನಾಶ ತುಂಬಾ ಕ್ರೂರ, ಅಭಿವೃದ್ಧಿ ನೆಪದಲ್ಲಿ ಕಾಡುಗಳ ಸಂಹಾರ, ಜಾಗತಿಕ ತಾಪಮಾನ ಏರಿ ಕಾದಿದೆ ಗಂಡಾಂತರ, ಪ್ರಕೃತಿ ನಾಶ ಮಾಡುವ ಮನುಷ್ಯನೇ ಎಚ್ಚರ ಎಚ್ಚರ. ಇನ್ನು ಮತ್ತೊಂದು ಕವನ ಏನಂದ್ರೆ, ಹಸಿರು ಲೋಕವ ಮತ್ತೆ ಕಟ್ಟೋಣ. ಯಾಕಂದ್ರೆ ಈಗ ಏನು ತೊಂದರೆ ಅನ್ನೋದನ್ನ ಹೇಳಿದ್ವಿ, ಈಗ ಮತ್ತೆ ಕಟ್ಟೋದು ಹೇಗೆ ಹಸಿರು ಲೋಕವನ್ನು ಅನ್ನೋದ್ರ ಬಗ್ಗೆ ಮತ್ತೊಂದು ಕವನ. ಹಸಿರು ಹೊದಿಕೆಯ ಬೆಟ್ಟಗಳ ನೋಟ, ಹೂವ ಮಧು ಹೀರುವ ದುಂಬಿಗೆ ರಸದೂಟ, ಕೋಗಿಲೆಯ ಮಂಜುಳಗಾನ ಇಂಪಿನಾಟ, ಅದೇ ಪ್ರಕೃತಿಯ ಸುಂದರ ಸ್ವರ್ಗಕ್ಕೆ ಓಟ. ಇಂದು ಆ ಸ್ವರ್ಗವೇ ಕಾರಣದಾಗಿದೆ, ಬಿಸಿಲಿನ ತಾಪಕ್ಕೆ ಭೂಮಿ ನಡುಗುತ್ತಿದೆ, ಒಣಗಿದ ನದಿಗಳು ನೋವಿನಿಂದ ನರಳುತ್ತಿವೆ, ಮುಗ್ಧ ಗಿಡ ಮರಗಳೆಲ್ಲ ನಿಸ್ಸಹಾಯಕವಾಗಿವೆ, ಪಕ್ಷಿ ಪ್ರಾಣಿ ಜೀವನವು ಪಡೆಯ ಪೀಡಿತ, ಕಾಡಿನಿಂದ ಪ್ರಾಣಿಗಳು ಪಟ್ಟಣಕ್ಕೆ ಹೆಜ್ಜೆ ಹಾಕುತ್ತ, ಜೀವ ಜಲವೆಲ್ಲ ಜರ್ಜರಿತ ಸ್ಥಿತಿ ಇರುತ್ತ, ಕರಗುತ್ತಿದೆ ಕಾನನವು ಪರಿತಪಿಸಿ ದುಃಖಿತವಾಗಿ, ಬನ್ನಿ ನಾವೆಲ್ಲ ತಂಪಿಗಾಗಿ ಕೈಜೋಡಿಸೋಣ, ಹಸಿರು ಲೋಕವನ್ನು ಮತ್ತೆ ಕಟ್ಟೋಣ, ಭೂಮಿಯ ಉಳಿವಿಗೆ ಸಂಕಲ್ಪ ಮಾಡೋಣ, ಮರ ನೆಟ್ಟು ಪ್ರಕೃತಿಗೆ ಉಸಿರು ಬರಿಸೋಣ. ಇದು ನಮ್ಮ ಈಗಿನ ಜಗತ್ತಿಗೆ ತಾಪಮಾನಕ್ಕೆ ನಾವು ಮಾಡಬೇಕಾದಂತ ನಮ್ಮ ಪ್ರಯತ್ನ ಅನ್ನೋದನ್ನ ಹೇಳ್ತಾ ನನ್ನ ಈ ಒಂದು ಕೊಟ್ಟಿರುವಂತ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಜಿ ಭಾಸ್ಕರ್. ಬೆಂಗಳೂರಿನ ಕೆಂಗೇರಿ ಉಪನಗರದಿಂದ ಕವನ ವಾಚನವನ್ನ ಮಾಡುತ್ತಿದ್ದೇನೆ. ನನ್ನ ಕವನದ ಶೀರ್ಷಿಕೆ ಅಳಲು. ನಾನು ಹೇಗೆ ಧರೆಯ ಕೊಟ್ಟಿದ್ದೆ ನಿಮಗೆ, ಏನು ಗೈದಿರಿ ನನ್ನನ್ನು ಕೊನೆಗೆ, ಸೇವಿಸುವಿರೇ ಕಲುಷಿತ ನೀರನು ಗಾಳಿಯನು, ತಾಳುವಿರೇ ನೀವೆನ್ನೆಯ ರುದ್ರ ರೂಪವನು, ನಿಮ್ಮ ಅಗತ್ಯತೆಗಳಿಗೆ ನಾನಿದ್ದೇನೆ ದುರಾಸೆಗಳಿಗಲ್ಲ, ನಿಮ್ಮ ಸ್ವಾತಂತ್ರ್ಯದ ದುರುಪಯೋಗ ಸಲ್ಲ, ನಿಮ್ಮ ಆರೋಗ್ಯದ ಮೂಲವನ್ನು ಮರೆತಿರುವಿರೇ, ಅನಾರೋಗ್ಯದ ಸರಮಾಲೆಯನ್ನು ಧರಿಸುವಿರೇ, ಸಾಧನಗಳ ವೃದ್ಧಿಸಿ ಸಾಧನೆ ಎಂದಿರಿ, ಇದ್ದ ಮರಗಳನ್ನು ನೆಲಸಮಗೈದಿರಿ, ಬಿಸಿಲ ಬೇಗೆಯ ಜಗಕ್ಕೆ ತುಂಬಿದಿರಿ, ನದಿ ಕೆರೆಗಳಿಗೆ ಗಾಳಿಗೆ ಬಣ್ಣವನ್ನು ತುಂಬಿದಿರಿ, ಇನ್ನಾದರೂ ನನ್ನನ್ನು ಮೂಲ ರೂಪಕ್ಕೆ ಒಯ್ಯಿರಿ, ಹಸಿರೆ ಉಸಿರೆಂಬುದನ್ನು ನೆನೆಯುತ್ತೀರಿ, ನನ್ನ ಕಂಬನಿಯ ಧಾರೆಯ ತೊಡೆಯಿರಿ, ನನ್ನ ಉಳಿವು ನಿಮ್ಮ ಉಳಿವೆಂಬುದನ್ನು ಮರೆಯದಿರಿ, ನನ್ನ ಉಳಿವು ನಿಮ್ಮ ಉಳಿವೆಂಬುದನ್ನು ಮರೆಯದಿರಿ. ಧನ್ಯವಾದಗಳು.
2: ನಮಸ್ಕಾರ. ನಾನು ಡಾಕ್ಟರ್ ಕೆ ಜಿ ವೆಂಕಟೇಶ್, ಕ್ರಾಂತಿಕಿಡಿ ಪತ್ರಿಕೆಯ ಸಂಪಾದಕ ಹಾಗೂ ನಿವೃತ್ತ ಪ್ರಾಧ್ಯಾಪಕ. ಪರಿಸರದ ಬಗ್ಗೆ ನಾನು ಬರೆದಂಥ ಕವನ ಪ್ರಕೃತಿ ವಿಕೃತಿ. ಹೇ ಹುಲು ಮಾನವ, ಹೇ ಹುಲು ಮಾನವ, ನೀನೊಬ್ಬ ಹುಳು ನರ, ಪ್ರಕೃತಿ ಎಂಬ ಮಾತೆಯನ್ನು ನಾಶವಾಗಿಸಿ ಪರಿಸರ ಕೆಡಿಸಿ ನಿನ್ನ ಸಾವಿಗೆ ನೀನೇ ಕಾರಣನಾದೆ. ಕ್ಷಮೆಯ ದರಿತ್ರಿ ಅವಳು, ಮಗನೆಂಬ ಮಮಕಾರದಿ ಕ್ಷಮಿಸುವಳು, ಪೊರೆದಾತೆಯನ್ನೇ ಮಸಣಕ್ಕೆ ದೂಡಿದರೆ ಮೃತ್ಯು ಬಂದು ಹೊತ್ತೊಯ್ಯುವಾಗ ಪಾಶದಿಂದ ನಿನ್ನ ಬಿಡಿಸುವವರಾರು? ಪರಿಸರದ ಹಾನಿ, ಪರಿವಾರದ ಹಾನಿ, ಬಹಿರಂಗ ಸ್ವಚ್ಛತೆ ಇಲ್ಲದೆ ಅಂತರಂಗವ ಸ್ವಚ್ಛವಾಗುವುದು ಹೇಗೆ? ಕಾಡಿಗೆ ಬೆಂಕಿ ಹೆಚ್ಚಿ ಕಾಡುಗಿಚ್ಚು ಹಬ್ಬಿಸಿದರೆ ಎದೆಯ ಗೂಡು ಹೊಗೆ ತುಂಬಿ ನಾಶವಾಗದೆ? ಹಸಿರು ಗಿಳಿ, ನೀಲಿ ನವಿಲು ಈಗ ಕಾಣುತ್ತಿಲ್ಲ, ಬಣ್ಣದ ಹಾವು, ಹಾರುವ ಜಿಂಕೆ ಈಗಿಲ್ಲ, ಉಕ್ಕಿದ ಗಂಗೆ ಬತ್ತಿದೆ, ಶ್ರೀಗಂಧ ಕೊರಡಾಗಿದೆ, ಗೋವಿಗಿಲ್ಲ ಮೇವು, ಗುಬ್ಬಿಗಿಲ್ಲ ಗೂಡು, ಮಂದ ಮಾರುತವಿಲ್ಲ, ಉಸಿರಾಡಲು ಗಾಳಿಯಿಲ್ಲ, ಹಾಳು ಬಿದ್ದ ನೆಲ, ಬೀಳು ಬಿದ್ದ ಹೊಲ, ಬೋಳು ಬಿದ್ದ ಗುಡ್ಡ, ಜ್ಯೋತಿ ಬಿದ್ದ ಗಡ್ಡ, ಕಳೆದು ಹೋಗಿದ್ದೇವೆ ಕತ್ತಲ ಜಗತ್ತಿನಲ್ಲಿ, ಕಟುಕನ ಕೊಡಲಿ, ಗರಗಸದ ಹಲ್ಲುಗಳು, ನಿತ್ಯ ನಿದ್ದೆಗೆಡಿಸುವ ಹುಸಿ ಹುಸಿ ಕನಸುಗಳು, ನಿತ್ಯ ನಿದ್ದೆಗೆಡಿಸುವ ಹಸಿ ಹುಸಿ ಕನಸುಗಳು.
3: ಇಂದು ವಿಶ್ವ ಪರಿಸರ ದಿನಾಚರಣೆ, ಇದರ ಪ್ರಯುಕ್ತ ನನ್ನದೊಂದು ಕವನ. ಕವನದ ಶೀರ್ಷಿಕೆ ಉಸಿರಾಡಲಿ ಭೂಮಿ. ಹಸಿರ ಉಸಿರು ನಿಂತ ಮೇಲೆ ಬದುಕು ಎಲ್ಲಿಯದು, ಹಸಿರ ಉಸಿರು ನಿಂತ ಮೇಲೆ ಬದುಕು ಎಲ್ಲಿಯದು, ಗಿಡದ ನೆರಳು ಅಳಿದ ಮೇಲೆ ತಂಪು ಎಲ್ಲಿಯದು, ನೂರು ಕನಸ ಹೊತ್ತ ಭೂಮಿ

0: ಭೂಮಿ ಬಸವಳಿದು ನಿಂತಿದೆ. ನೂರು ಕನಸ ಹೊತ್ತ ಭೂಮಿ ಬಸವಳಿದು ನಿಂತಿದೆ. ಮಾನವನ ಆಸೆಗೆ ಬಲಿಯಾಗಿ ಸೊರಗಿ ಹೋಗಿದೆ. ಕಾಂಕ್ರೀಟ್ ಕಾಡಿನ ನಡುವೆ ಕಂದಕ ತೋಡದಿರು, ಕಾಂಕ್ರೀಟ್ ಕಾಡಿನ ನಡುವೆ ಕಂದಕ ತೋಡದಿರು, ಅಮೃತ ಉಣಿಸುವ ಮಣ್ಣಿಗೆ ವಿಷವ ಹರಿಸದಿರು. ಹರಿಯುವ ನದಿಯ ಸೆಲೆಗೆ ಅಣೆಕಟ್ಟ ಕಟ್ಟದಿರು, ಹರಿಯುವ ನದಿಯ ಸೆಲೆಗೆ ಅಣೆಕಟ್ಟು ಹಾಕದಿರು, ನಿನಗೆ ಜೀವ ನೀಡುವ ಪ್ರಕೃತಿಯನ್ನ ಸಾಯಿಸದಿರು. ಮತ್ತೆ ಚಿಗುರಲಿ ಕಾಡು, ಮತ್ತೆ ಚಿಗುರಲಿ ಕಾಡು, ಹಕ್ಕಿಗಳ ಹಾಡು ಕೇಳಲಿ, ಕಲುಷಿತ ಗಾಳಿಯ ನಡುವೆ ಶುದ್ಧ ಗಾಳಿ ತೇಲಲಿ. ಒಂದು ಗಿಡವ ನೆಟ್ಟು ನೋಡು ಪ್ರೀತಿಯ ಹಸ್ತದಿ, ಒಂದು ಗಿಡವ ನೆಟ್ಟು ನೋಡು ಪ್ರೀತಿಯ ಹಸ್ತದಿ, ನಗುತ್ತಲಿರಲಿ ಈ ವಸುಧೆ, ನಗುತ್ತಲಿರಲಿ ಈ ವಸುಧೆ ಮುಂದಿನ ಪೀಳಿಗೆಯ ಹಾದಿಯಲಿ. ಬಾ ಪಣ ತೊಡೋಣ, ಬಾ ಪಣ ತೊಡೋಣ, ನಾವಿಂದು ಜಗವ ಉಳಿಸಲು ದರೆಯ ಮಡಿಲಲ್ಲಿ ಹಸಿರ ನಗಿಯನ್ನು ಚೆಲ್ಲಲು. ನೆಲದ ದಾಹ ತಣಿಯಲಿ ಮಳೆಯ ಸಿಂಚನವಾಗಲಿ, ನೆಲದ ದಾಹ ತಣಿಯಲಿ ಮಳೆಯ ಸಿಂಚನವಾಗಲಿ, ನಮ್ಮ ಪ್ರೀತಿಯ ಈ ಭೂಮಿ ಮತ್ತೆ ಉಸಿರಾಡಲಿ, ನಮ್ಮ ಪ್ರೀತಿಯ ಈ ಭೂಮಿ ಮತ್ತೆ ಉಸಿರಾಡಲಿ. ಅವಕಾಶಕ್ಕಾಗಿ ಧನ್ಯವಾದಗಳು.
1: ನಮಸ್ಕಾರ, ನನ್ನ ಹೆಸರು ಭಾರತಿ ಪ್ರಕಾಶ್. ಸ್ವರಚಿತ ಕಾವ್ಯಧ್ವನಿ, ಇದರ ಶೀರ್ಷಿಕೆ ಭೂ ಒಡಲು. ನನ್ನ ಆಸೆ ದುರಾಸೆಗೆ ಮಿತಿ ಇಲ್ಲವಾಗಿದೆ, ನನ್ನ ಆಸೆ ದುರಾಸೆಗೆ ಮಿತಿ ಇಲ್ಲವಾಗಿದೆ. ನನ್ನ ಐಷಾರಾಮಿ ಜೀವನಕ್ಕಾಗಿ, ನನ್ನ ಐಷಾರಾಮಿ ಜೀವನಕ್ಕಾಗಿ ಕಾಡನ್ನು ಕಡಿದು ನಾಶ ಮಾಡಿದೆ, ಕಾಡನ್ನು ಕಡಿದು ನಾಶ ಮಾಡಿದೆ. ಭೂಗರ್ಭಕ್ಕೆ ಕೈ ಹಾಕಿದೆ, ಭೂಗರ್ಭಕ್ಕೆ ಕೈ ಹಾಕಿದೆ. ನನ್ನ ಆಸೆ ದುರಾಸೆಗೆ ಮಿತಿ ಇಲ್ಲವಾಗಿದೆ, ನನ್ನ ಆಸೆ ದುರಾಸೆಗೆ ಮಿತಿ ಇಲ್ಲವಾಗಿದೆ. ದರೆ ನಿಗಿನಿಗಿ ಕೆಂಡದಂತಾಗಿದೆ, ದರೆ ನಿಗಿನಿಗಿ ಕೆಂಡದಂತಾಗಿದೆ. ಇದರಿಂದ ಅಕಾಲಿಕ ಮಳೆ ಆಗುತ್ತಿದೆ, ಅತಿವೃಷ್ಟಿ ಅನಾವೃಷ್ಟಿ ಸಂಭವಿಸುತ್ತಿದೆ. ಇದರಿಂದ ಅಕಾಲಿಕ ಮಳೆಯಾಗುತ್ತಿದೆ, ಅತಿವೃಷ್ಟಿ ಅನಾವೃಷ್ಟಿ ಸಂಭವಿಸುತ್ತಿದೆ. ನನ್ನ ಆಸೆ ದುರಾಸೆಗೆ ಮಿತಿ ಇಲ್ಲವಾಗಿದೆ. ನನ್ನ ತಾಯಿ ನನ್ನನ್ನು ಎಚ್ಚರಿಸಲು, ನನ್ನ ಆಸೆ ದುರಾಸೆಗೆ ಮಿತಿ ಇಲ್ಲವಾಗಿದೆ. ನನ್ನ ತಾಯಿ ನನ್ನನ್ನು ಎಚ್ಚರಿಸಲು ಸುನಾಮಿ, ಭೂಕುಸಿತ, ಭೂಕಂಪಗಳಿಂದ ಎಚ್ಚರಿಸಿದರು, ಸುನಾಮಿ, ಭೂಕುಸಿತ, ಭೂಕಂಪಗಳಿಂದ ಎಚ್ಚರಿಸಿದರು. ಆದರೆ ನಾನು ಎಷ್ಟು ಹಠ ಮಾರಿ, ಆದರೆ ನಾನು ಎಷ್ಟು ಹಠ ಮಾರಿ. ನನ್ನ ಆಸೆ ದುರಾಸೆಗೆ ಮಿತಿ ಇಲ್ಲವಾಗಿದೆ, ನನ್ನ ಆಸೆ ದುರಾಸೆಗೆ ಮಿತಿ ಇಲ್ಲವಾಗಿದೆ. ಕರಗುತ್ತಿದೆ ಹಿಮ, ಏರುತ್ತಿದೆ ಸಮುದ್ರ, ಕರಗುತ್ತಿದೆ ಹಿಮ, ಏರುತ್ತಿದೆ ಸಮುದ್ರ. ಮಾನವನ ಆಸೆಗೆ ಪ್ರಕೃತಿಯೇ ಬಲಿಯಾಗುತ್ತಿದೆ, ಮಾನವನ ಆಸೆಗೆ ಪ್ರಕೃತಿಯೇ ಬಲಿಯಾಗುತ್ತಿದೆ. ಉಸಿರಾಡಲು ಕಷ್ಟಪಡುವಂತಾಗಿದೆ, ಉಸಿರಾಡಲು ಪರದಾಡುವಂತಾಗಿದೆ. ನನ್ನ ಆಸೆ ದುರಾಸೆಗೆ ಮಿತಿ ಇಲ್ಲವಾಗಿದೆ, ನನ್ನ ಆಸೆ ದುರಾಸೆಗೆ ಮಿತಿ ಇಲ್ಲವಾಗಿದೆ. ಮನೆಗೊಂದು ಗಿಡ ನೆಡಿ, ಊರಿಗೊಂದು ವನ ಬೆಳೆಸಿ, ಮನೆಗೊಂದು ಗಿಡ ನೆಡಿ, ಊರಿಗೊಂದು ವನ ಬೆಳೆಸಿ. ಪರಿಸರ ಸಂರಕ್ಷಣೆಗೆ ಕೈ ಜೋಡಿಸೋಣ, ಪರಿಸರ ಸಂರಕ್ಷಣೆಗೆ ಕೈ ಜೋಡಿಸೋಣ. ಭೂಮಿ ತಾಯಿಯನ್ನು ಹಸಿರಿನಿಂದ ಕಂಗೊಳಿಸೋಣ, ಭೂಮಿ ತಾಯಿಯನ್ನು ಹಸಿರಿನಿಂದ ಕಂಗೊಳಿಸೋಣ, ಹಸಿರಿನಿಂದ ಕಂಗೊಳಿಸೋಣ, ಹಸಿರಿನಿಂದ ಕಂಗೊಳಿಸೋಣ. ಭೂಮಿಯ ತಾಪಮಾನದ ಬಗ್ಗೆ ಸ್ವರಚಿತ ಕವನ ಹೇಳಲು ಅವಕಾಶ ಮಾಡಿಕೊಟ್ಟಂಥ ರೇಡಿಯೋ ಶಿವಮೊಗ್ಗಕ್ಕೂ ನನ್ನ ಎಲ್ಲ ಪ್ರೀತಿ ಕೇಳಗರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.
2: ತಾಪಮಾನ ಕುರಿತಾದ ಕವನ ರಚನೆ ದೇವನೂರು ಅಚ್ಯುತರಾವ್, ಸಾಹಿತಿ, ಸಂಪನ್ಮೂಲ ವ್ಯಕ್ತಿ, ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ, ಸಾಗರ, ಶಿವಮೊಗ್ಗ. ಶೀರ್ಷಿಕೆ ಭವಿಷ್ಯದ ಬೆಂಕಿ ಚೆಂಡು. ಹೆಚ್ಚುತ್ತಿದೆ ಭೂರಮೆಯ ಮೇಲಣ ಮಾನವ ದೌರ್ಜನ್ಯ, ಹೆಚ್ಚುತ್ತಿದೆ ಭೂರಮೆಯ ಮೇಲಣ ಮಾನವ ದೌರ್ಜನ್ಯ. ಕಾಣುತ್ತಿಲ್ಲ ಸಾಕಿ ಸಲಹುವ ಈ ತಾಯ ಮೇಲಣ ಸೌಜನ್ಯ, ಕಾಣುತ್ತಿಲ್ಲ ಸಾಕಿ ಸಲಹುವ ಈ ತಾಯ ಮೇಲಣ ಸೌಜನ್ಯ. ಅವಿರತವಾಗಿ ನಡೆದಿದೆ ಪ್ರಕೃತಿ ನಾಶದ ಮಾರಣ ಹೋಮ, ಅವಿರತವಾಗಿ ನಡೆದಿದೆ ಪ್ರಕೃತಿ ನಾಶದ ಮಾರಣ ಹೋಮ. ಎಲ್ಲೆಲ್ಲೂ ತಲೆ ಎತ್ತಿದ ಗಗನ ಚುಂಬಿ ಕಾಂಕ್ರೀಟ್ ಕಾಡಿನ ಸಮಾಗಮ, ಅತಿ ಆಸೆಗೆ ನಲುಗಿದೆ ಮರಮುಟ್ಟುಗಳು ನೆಲಸಮ, ಅತಿ ಆಸೆಗೆ ನಲುಗಿದ ಮರಮುಟ್ಟುಗಳು ನೆಲಸಮ. ದೈತ್ಯ ಯಂತ್ರಾಗಾರಗಳು ಉಗುಳುತ್ತಿವೆ ಧೂಮ ಧೂಮ್ ಧೂಮ್ ಧೂಮ್ ಎಂದು, ದೈತ್ಯ ಯಂತ್ರಾಗಾರಗಳು ಉಗುಳುತ್ತಿವೆ ಧೂಮ ಧೂಮ್ ಧೂಮ್ ಧೂಮ್ ಎಂದು. ಜನಸಂಖ್ಯೆಗೂ ಮಿಗಿಲಾದ ವಾಹನಗಳು ವಿಷಕಾರಿ ಅನಿಲ ಸೂಸುತ್ತ

0: ನಿಂದು ಬಿರಿಯುತ್ತಿವೆ ಬಾಂಬುಗಳು ಧರೆಯ ಅಂತರಾಳವ ಹೊಕ್ಕು, ಬಿರಿಯುತ್ತಿವೆ ಬಾಂಬುಗಳು ಧರೆಯ ಅಂತರಾಳವ ಹೊಕ್ಕು, ದೇಶ ದೇಶಗಳ ನಡುವಿನ ಮಿತಿ ಮೀರಿದ ಆಂತರಿಕ ಸೊಕ್ಕು, ತುಂಬುತ್ತಿವೆ ನಿಸರ್ಗಕ್ಕೆ ವಿಷಾನಿಲದ ಆಗರವ ಕಕ್ಕು. ನಿರಂತರ ಸಾಗಿದೆ ಭೂದೇವಿ ಮೇಲನ ಭೀಕರ ಕೃತ್ಯ, ನಿರಂತರ ಸಾಗಿದೆ ಭೂದೇವಿ ಮೇಲನ ಭೀಕರ ಕೃತ್ಯ, ತಾಪಮಾನದ ಏರಿಕೆಯಲ್ಲಿ ಕರಗಿದೆ ಓಜೋನ್ ಪದರ ನಿತ್ಯ, ತಾಪಮಾನದ ಏರಿಕೆಯಲ್ಲಿ ಕರಗಿದೆ ಓಜೋನ್ ಪದರ ನಿತ್ಯ, ನಲುಗಿದ ವಸುಂಧರೆ ಬೆಂಕಿ ಚೆಂಡಾಗಿ ನಿಲ್ಲಲಿದ್ದಾಳೆ ಸತ್ಯ, ನಲುಗಿದ ವಸುಂಧರೆ ಬೆಂಕಿ ಚೆಂಡಾಗಿ ನಿಲ್ಲಲಿದ್ದಾಳೆ ಸತ್ಯ. ಇರುವುದೊಂದೇ ಭೂಮಿ ಅರಿಯದೆ ಹೋದರೆ, ಇರುವುದೊಂದೇ ಭೂಮಿ ಅರಿಯದೆ ಹೋದರೆ ಭಯಾನಕ ಭೀಭತ್ಸ್ಯ, ಜೀವರಾಶಿಯ ಸರ್ವನಾಶ ನೆನೆಸಿಕೋ ಮನುಜ ಭವಿಷ್ಯ, ಜೀವರಾಶಿಯ ಸರ್ವನಾಶ ನೆನೆಸಿಕೋ ಮನುಜ ಭವಿಷ್ಯ. ನಮಸ್ಕಾರ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ಜಿಎಸ್ ಗಾಯತ್ರಿ. ನಾನು ಹರಿಹರದ ಬಾಪೂಜಿ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ರೇಡಿಯೋ ಶಿವಮೊಗ್ಗ FM ವತಿಯಿಂದ ಏರ್ಪಡಿಸಿದ ಧಗೆಯ ಧರೆ ಕಾವ್ಯಧಾರೆ ಕವಿಗೋಷ್ಠಿಯಲ್ಲಿ ಆ ಕವನವನ್ನು ನಾನು ಈಗ ವಾಚನ ಮಾಡುತ್ತಿದ್ದೇನೆ. ಎಲ್ಲರೂ ಆಲಿಸಿ, ಹರಸಿ, ಹಾರೈಸಿ. ನನ್ನ ಕವನದ ಶೀರ್ಷಿಕೆ ಬೆಂಗದಿರ ತಾಪ. ಬಿಸಿಲ ಧಗೆಯ ತಾಳಲಾರೆ, ತೃಷೆಯ ದಾಹ ಸಹಿಸಲಾರೆ, ಕರುಣೆ ತೋರಿ ಮಳೆಯ ಸುರಿಸು ವರುಣದೇವನೇ. ಬಿಸಿಲ ಧಗೆಯ ತಾಳಲಾರೆ, ತೃಷೆಯ ದಾಹ ಸಹಿಸಲಾರೆ, ಕರುಣೆ ತೋರಿ ಮಳೆಯ ಸುರಿಸು ವರುಣದೇವನೇ. ಮರಗಿಡಗಳು ಒಣಗುತ್ತಿಹವು, ದನ ಕರುಗಳು ಸೊರಗುತ್ತಿಹವು, ನದಿ ತೊರೆಗಳು ಬತ್ತುತ್ತಿಹವು ಬಿಸಿಲ ತಾಪಕ್ಕೆ. ಮರಗಿಡಗಳು ಒಣಗುತ್ತಿಹವು, ದನ ಕರುಗಳು ಸೊರಗುತ್ತಿಹವು, ನದಿ ತೊರೆಗಳು ಬತ್ತುತ್ತಿಹವು ಬಿಸಿಲ ತಾಪಕ್ಕೆ. ಇದಕ್ಕೆ ಏನು ಕಾರಣವು, ಮನುಜ ಕುಲದ ಸ್ವಾರ್ಥತನವು ಎಂಬ ಸತ್ಯ ತಿಳಿಯಬೇಕು ನಾವು ಎಲ್ಲರೂ. ಇದಕ್ಕೆ ಏನು ಕಾರಣವು, ಮನುಜ ಕುಲದ ಸ್ವಾರ್ಥತನವು ಎಂಬ ಸತ್ಯ ತಿಳಿಯಬೇಕು ನಾವು ಎಲ್ಲರೂ. ನಮ್ಮ ಸ್ವಾರ್ಥಕ್ಕಾಗಿ ನಾವು ಮರಗಿಡಗಳ ಕಡಿಯುತ್ತಿಹೆವು, ಪರಿಸರದ ನಾಶಕ್ಕೆಲ್ಲ ನಾವೇ ಕಾರಣ. ನಮ್ಮ ಸ್ವಾರ್ಥಕ್ಕಾಗಿ ನಾವು ಮರಗಿಡಗಳ ಕಡಿಯುತ್ತಿಹೆವು, ಪರಿಸರದ ನಾಶಕ್ಕೆಲ್ಲ ನಾವೇ ಕಾರಣ. ಮರವಿಲ್ಲದೆ ಮಳೆ ಬರದು, ಮಳೆ ಇಲ್ಲದೆ ಬೆಳೆ ಬೆಳೆಯದು, ಬೆಳೆ ಇಲ್ಲದೆ ಜೀವಕುಲವು ಉಳಿಯಲಾರದು. ಮರವಿಲ್ಲದೆ ಮಳೆ ಬರದು, ಮಳೆ ಇಲ್ಲದೆ ಬೆಳೆ ಬೆಳೆಯದು, ಬೆಳೆ ಇಲ್ಲದೆ ಜೀವಕುಲವು ಉಳಿಯಲಾರದು. ದಿನ ದಿನವೂ ಹೆಚ್ಚುತ್ತಿರುವ ಸೂರ್ಯ ತಾಪದಿಂದ ಇಂದು ಬಾಯಾರಿ ಬಳಲುತ್ತಿಹುದು ಜೀವಸಂಕುಲ. ದಿನ ದಿನವೂ ಹೆಚ್ಚುತ್ತಿರುವ ಸೂರ್ಯ ತಾಪದಿಂದ ಇಂದು ಬಾಯಾರಿ ಬಳಲುತ್ತಿಹುದು ಜೀವಸಂಕುಲ. ನೀರಿಗಾಗಿ ಹಾತೊರೆಯುವ ಪ್ರಾಣಿ ಪಕ್ಷಿಗಳಿಗೆ ದಿನವೂ ಮನೆಯ ಮುಂದೆ ನೀರನ್ನಿಟ್ಟು ದಾಹ ತಣಿಸುವ. ನೀರಿಗಾಗಿ ಹಾತೊರೆಯುವ ಪ್ರಾಣಿ ಪಕ್ಷಿಗಳಿಗೆ ದಿನವೂ ಮನೆಯ ಮುಂದೆ ನೀರನ್ನಿಟ್ಟು ದಾಹ ತಣಿಸುವ. ಮುನಿಸಿಕೊಂಡೆ ಏಕೆ ನೀನು ನಮ್ಮ ತಪ್ಪು ಕ್ಷಮಿಸು ಇನ್ನು, ಮುನಿಸಿಕೊಂಡೆ ಏಕೆ ನೀನು ನಮ್ಮ ತಪ್ಪು ಕ್ಷಮಿಸು ಇನ್ನು, ನೆರಳ ನೀಡಿ ಶಾಂತನಾಗು ಸೂರ್ಯದೇವನೇ. ಮುನಿಸಿಕೊಂಡೆ ಏಕೆ ನೀನು ನಮ್ಮ ತಪ್ಪು ಕ್ಷಮಿಸು ಇನ್ನು, ನೆರಳ ನೀಡಿ ಶಾಂತನಾಗು ಸೂರ್ಯದೇವನೇ, ನೆರಳ ನೀಡಿ ಶಾಂತನಾಗು ಸೂರ್ಯದೇವನೇ. ಧನ್ಯವಾದಗಳು.
2: ನಮಸ್ತೆ, ನನ್ನ ಹೆಸರು ಮಧು ಕಾರಗಿ. ಕವಿತೆಯ ಶೀರ್ಷಿಕೆ ವರ್ತಮಾನ. ಖಾಲಿ ಕೆರೆ, ಒಣಗಿದ ಬೆಳೆ, ಹಸಿವು ಭವ್ಯ ಭವಿಷ್ಯತ್ತು. ಹಸಿರಿನ ಗೆಳೆಯ ನಿದ್ರೆ ಮಾಡುತ್ತಿಲ್ಲ, ತಲೆದಿಂಬಿಗೂ ನೆಮ್ಮದಿ ಹಾಳಾಗಿದೆ. ಸಾಲವೋ ಶೂಲವೋ ಎದೆ ಮೇಲೆ ಹಾಕಿಕೊಂಡು ನೆಲ ಕೋರಿಸಿದರೆ ಹನಿ ನೀರು ಬೀಳುವುದಿಲ್ಲ. ಕೆಟ್ಟ ಬರಗಾಲ. ಮನೆಯಾಕೆಯ ಅಕ್ಕಿಡಬ್ಬಿಯ ಪುಡಿಗಾಸು ಮಕ್ಕಳ ಫೀಸಿಗೋ ಬಟ್ಟೆ ಬರೆಗೂ ನಡುವೆ ಖಾಲಿ ಸಕ್ಕರೆ ಡಬ್ಬಿಯ ಕಥೆಯೊಂದು ಅನಾಥವಾಗಿ ಬಿದ್ದಿದೆ. ನೆಂಟರಾರೂ ಮನೆಗೆ ಬರದಿರಲಪ್ಪ ಎಂಬ ದೀನ ಪ್ರಾರ್ಥನೆಯೊಂದು ದಿನವೂ ದೇವರ ಮನೆಯಲ್ಲಿ ಸಲ್ಲುತ್ತದೆ. ಕೇಳುವಾತನಿಗೆ ಕೇಳಿದ್ದೆ ಅನುಮಾನವಿದೆ. ಮಧುಕಾರಗಿ ಕೆರವಡಿ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಚ್ ಮಂಜುಳಾ, ಚಿತ್ರದುರ್ಗ. ಧಗೆಯದರೆ ಕಾವ್ಯದಾರೆ, ಪರಿಸರದ ತಾಪಮಾನ ಕುರಿತು ಕವಿತೆ. ನನ್ನ ಕವನದ ಶೀರ್ಷಿಕೆ ಬಿಸಿಲಿನ ಬೆಂಗಾವು. ಋತುಚಕ್ರ ಉರುಳುವುದು, ಕಾಲಕಾಲಕ್ಕೆ ಎಲ್ಲವೂ ಬದಲಾಗುವುದು. ಬಿಸಿಲಿನ ಬೆಂಗಾವು ಮೂಡುವುದು ಒಂದು ಕಾಲವಾಗಿರುವುದು. ಬೇಸಿಗೆಯ ತಾಪದ ಧಗೆ ಇಂದು ವಿಪರೀತವಾಗಿರುವುದು. ಇದರ ಫಲಿತಾಂಶ ಪ್ರಕೃತಿಯೇ ಏರುಪೇರಾಗಿರುವುದು. ನದಿ ಕೆರೆ ಕೊಳ ಹಳ್ಳ ಬಾವಿಗಳು ಬತ್ತುತ್ತಿವೆ. ಹಸಿರು ತಾಣಗಳು ಒಣ ಮರಗಳ ಬೀಡಾಗುತ್ತಿವೆ. ಪ್ರಾಣಿ ಪಕ್ಷಿ ಜೀವ ಸಂಕುಲಗಳು ತಮ್ಮ ರಕ್ಷಣೆಗೆ ಪರದಾಡುತ್ತಿವೆ. ಇಡೀ ಜೀವ ಸಂಕುಲವೇ ವಾತಾವರಣದ ಏರುಪೇರಿನ ವೈಪರೀತ್ಯಕ್ಕೀಡಾಗುತ್ತಿವೆ. ಇಳೆ ಬಿರು ಬಿಸಿಲಿನಿಂದ ಸುಡುತ್ತಿದೆ. ಪರ್ವತಗಳು ಹಿಮಗಡ್ಡೆಗಳು ಕರಗಿ ನೀರಾಗಿ ಹರಿಯುತ್ತಿದೆ. ಸಮುದ್ರದ ನೀರು ಸುಡುವ ಬಿಸಿ ನೀರಾಗಿದೆ. ಈ ಎಲ್ಲಾ ತಾಪಕ್ಕೆ ಪ್ರಕೃತಿ ಸೊರಗುತ್ತಿದೆ. ಮಳೆರಾಯ ಭೂಮಿಗೆ ಬರಲು ಅಂಜುತ್ತಿರುವನೇನೋ ಎಂದೆನಿಸುತ್ತಿದೆ. ವಿಪರೀತ ಬಿಸಿಲಿನ ನರ್ತನ ಹೊಸದೊಂದು ರೋಗಕ್ಕೆ ಸೋಪಾನ. ಬಿಸಿಲಿನ ತಾಪ ಭೂಕಂಪನದ ರೂಪ. ಈ ತಾಪದ ಧಗೆ ಜ್ವಾಲಾಮುಖಿಯ ಸ್ವರೂಪ. ಈ ಇಳೆಯ ತಂಪೆಗೆ ಬೇಕು ಮಳೆ. ಅದಕ್ಕೆ ಆ ಸುರಗಂಗೆಯೇ ಇಳಿದು ತೊಳೆಯಬೇಕು ಈ ಬಿಸಿಲಿನ ವೈಪರೀತ್ಯದ ಕೊಳೆ. ಅವಕಾಶಕ್ಕಾಗಿ ಧನ್ಯವಾದಗಳು.
1: ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಧಗೆಯ ದರೆ ಕಾವ್ಯಧಾರೆ ಕವಿಗೋಷ್ಠಿಗೆ ನಾ ಬರೆದ ಹಾಗೂ ವಾಚಿಸುತ್ತಿರುವ ಕವನ ಶೀರ್ಷಿಕೆ ಸುಡದೇ ಬಿಡುವುದೇ ತಾಪಮಾನ. ಮರಗಿಡಗಳನ್ನು ಕಡಿದು ದರೆಗಳನ್ನು ಕೊರೆದು ಭೂಮಿಯನ್ನು ಬಗೆದು ಪ್ರಕೃತಿಯನ್ನು ನಾಶ ಮಾಡಿದರೆ ಸುಡದೇ ಬಿಡುವುದೇ ತಾಪಮಾನ. ಜಲಗಳನ್ನು ಮಲಿನಗೊಳಿಸಿ ಎಲ್ಲೆಲ್ಲೂ ಪ್ಲಾಸ್ಟಿಕ್ ಕೆಸೆದು ಜಮೀನನ್ನು ಸೈಟಾಗಿಸಿ ರಾಜಕಾಲುವೆಯನ್ನು ಕವಳಿಸಿದರೆ ಸುಡದೇ ಬಿಡುವುದೇ ತಾಪಮಾನ. ಕೆರೆಗಳನ್ನು ಬಡಾವಣೆ ಮಾಡಿ ಅಭಿವೃದ್ಧಿಗಾಗಿ ಕಾಡನ್ನು ಕಡಿದು ವಾಯು ಮಾಲಿನ್ಯ ಹೆಚ್ಚಿಸುತ್ತಾ ಅಟ್ಟಹಾಸದಿ ಮೆರೆಯುವಾಗ ಸುಡದೇ ಬಿಡುವುದೇ ತಾಪಮಾನ. ದಿನದಿಂದ ದಿನಕ್ಕೆ ಏರುತ್ತಲಿರುವ ಬಿಸಿಲ ಧಗೆಗೆ ಬಸವಳೆದಿದೆ ಜೀವಗಳು. ತಂಪೆರೆಯಲೆಂದು ಹಾತೊರೆದಿದೆ ಮನಗಳು. ಇನ್ನಾದರೂ ಪ್ರಕೃತಿಯನ್ನು ಉಳಿಸದಿದ್ದರೆ ಸುಡದೇ ಬಿಡುವುದೇ ತಾಪಮಾನ. ಧನ್ಯವಾದಗಳು.
2: ನಮಸ್ಕಾರ, ನನ್ನ ಹೆಸರು ರಾಧಾ ಹನುಮಂತಪಟ್ಟಿ ಹರಿಹರ. ರೇಡಿಯೋ ಶಿವಮೊಗ್ಗ FM ಇವರಿಂದ ಕವನ ವಾಚನ ಸ್ಪರ್ಧೆಗಾಗಿ ವಿಷಯ ಧಗೆಯ ದರೆ ಕಾವ್ಯಧಾರೆ. ಶೀರ್ಷಿಕೆ ಒಡಲೊಳಗೆ ಧಗೆ ಧಗೆಯು. ಎಲ್ಲಿ ನೋಡಿದರಲ್ಲಿ ದರೆಯು ನಿಗಿನಿಗಿ ಕೆಂಡದಂತೆ ಸುಡುತ್ತಿರೆ. ಬೇಸಿಗೆಯ ಬಿಸಿಲಿನ ಬೇಗೆಗೆ ಭೂತಾಯಿಯ ಒಡಲೊಳಗೆ ಧಗೆ ಧಗೆಯು. ನದಿ ಹಳ್ಳ ಕೊಳ್ಳಗಳೆಲ್ಲ ಬರಿದಾಗಿ ಪ್ರಾಣಿ ಪಕ್ಷಿಗಳು ಆಹಾರ ನೀರಿಗಾಗಿ ಚಡಪಡಿಸುತ್ತಿಹ ಮೂಲವೇ ಮನುಜನ ಹಣದ ಧಗೆ ಧಗೆಯು. ಮನುಜನ ಸ್ವಾರ್ಥಕ್ಕೆ ಪರಿಸರದ ಸಂಪತ್ತನ್ನೇ ಲೂಟಿ ಮಾಡುತ್ತಿರೆ. ಸೂರ್ಯನು ಕೋಪದಿಂದ ಕೆಂಪು ಕಿರಣಗಳನ್ನು ಬೆಂಕಿಯಂತೆ ಬಿಡುವಾಗ ಈ ಧರೆಯ ಧಗೆಧಗೆಯು. ದ್ವೇಷ ಮತ್ಸರದಿಂದ ರಾಷ್ಟ್ರಗಳ ನಡುವೆ ಯುದ್ಧವೇ ನಡೆದು ಹೋಗಿ ಬಾಂಬ್ಗಳ ಸ್ಫೋಟಿಸಿ ಇಡೀ ಭೂಮಂಡಲವೇ ನಡುಗಿ ನಡುಗಿ ಎಲ್ಲೆಡೆ ಸ್ಫೋಟದ ಧಗೆಧಗೆಯು. ಸ್ಫೋಟದ ಧಗೆಗೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಗಗನಕ್ಕೇರಿ ಜನಸಾಮಾನ್ಯರು ನಲುಗಿದರೂ ದುರಾಸೆಯ ಮನಸ್ಸು ಇನ್ನೂ ಧಗೆಧಗೆಯು. ಪ್ರಕೃತಿಯು ವಿಕೋಪಕ್ಕೆ ತಿರುಗಿ ಅಂತರ್ಜಾಲವೇ ಕುಸಿದು ಸಕಲ ಜೀವಿಗಳ ಕುಲಕ್ಕೆ ಸಂಕಟ ತಂದರೂ ನಿಲ್ಲದು ಮನುಜರ ಹಣದ ಧಗೆಧಗೆಯು. ಪ್ರಕೃತಿಯ ವಿಕೋಪಕ್ಕೆ ತಿರುಗಿ ಅಂತರ್ಜಾಲವೇ ಕುಸಿದು ಸಕಲ ಜೀವಿಗಳ ಕುಲಕ್ಕೆ ಸಂಕಟ ತಂದರೂ ನಿಲ್ಲದು ಮನುಜರ ಹಣದ ಧಗೆಧಗೆಯು. ಧನ್ಯವಾದಗಳು.
3: ಇಂದು ವಿಶ್ವ ಪರಿಸರ ದಿನಾಚರಣೆ. ಇದರ ಪ್ರಯುಕ್ತ ನನ್ನದೊಂದು ಕವನ. ಶ್ರೀಮತಿ ರೇಖಾ ಹುಲಿಕೆರೆ, ಸಹ ಶಿಕ್ಷಕಿ, ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ಹೊಳೆಹೊನ್ನೂರು. ಕವನದ ಶೀರ್ಷಿಕೆ ಧರೆಯ ಧಗೆ. ಬಿರಿಯುವ ನೆಲದಲ್ಲಿ ಬಿಸಿಯ ಉಸಿರು, ಮರೆಯಾಗಿ ಹೋಗಿದೆ ಹಚ್ಚ ಹಸಿರು. ಸುಡುವ ಸೂರ್ಯನ ಕೆಂಡದ ನೋಟ, ಬಾಡಿ ಹೋಗಿದೆ ಪ್ರಕೃತಿಯ ತೋಟ, ಬಾಡಿ ಹೋಗಿದೆ ಪ್ರಕೃತಿಯ ತೋಟ. ಕೆರೆ ಕೊಳ್ಳಗಳು ಬತ್ತಿದವು ಇಂದು, ಹಕ್ಕಿ ಪಕ್ಷಿಗಳ ಆಕ್ರಂದನ ಅಂದು, ಹಕ್ಕಿ ಪಕ್ಷಿಗಳ ಆಕ್ರಂದನ ಅಂದು. ನೆರಳನು ನೀಡುವ ಮರಗಳ ಕಡಿತ, ಭೂತಾಯಿಗೀಗ ಬಿಸಿಲಿನ ಬಡಿತ, ಭೂತಾಯಿಗೀಗ ಬಿಸಿಲಿನ ಬಡಿತ. ಗಿಡವನು ನೆಡೆದ ನರನ ದಾಹಕ್ಕೆ ಬಲಿಯಾಗಿದೆ ಧರೆ ಪ್ರತಿ ಹೆಜ್ಜೆಗೂ ಏಕೆ, ಬಲಿಯಾಗಿದೆ ಧರೆ ಪ್ರತಿ ಹೆಜ್ಜೆಗೂ ಏಕೆ. ತಂಪಿನ ಗಾಳಿ ವಿಷವಾಗಿ ಹರಡಿದೆ, ಧರೆಯ ಧಗೆಯು ಮಿತಿಮೀರಿ ಬೆಳೆದಿದೆ, ಧರೆಯ ಧಗೆಯು ಮಿತಿಮೀರಿ ಬೆಳೆದಿದೆ. ಏಳುವ ಮುನ್ನ ಕಾಲವು ಮಿಂಚಿ, ಮರಗಳ ಬೆಳೆಸೋಣ ಕಾಳಜಿ ಹಂಚಿ, ಮರಗಳ ಬೆಳೆಸೋಣ ಕಾಳಜಿ ಹಂಚಿ. ಮಳೆಯನು ಕರೆವ ಹಸಿರನು ಉಳಿಸೋಣ, ಧರೆಯ ಕಾವನು ಇಂದೇ ತಣಿಸೋಣ, ಧರೆಯ ಕಾವನು ಇಂದೇ ತಣಿಸೋಣ. ಧನ್ಯವಾದಗಳು.
4: ನನ್ನ ಹೆಸರು ರುದ್ರೇಶಾಚಾರ್ ಸುಗುರು, BGS ಶಾಲೆಯಲ್ಲಿ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನನ್ನ ಕವನದ ಶೀರ್ಷಿಕೆ ಧಗೆಯ ದರೆ ಕಾವ್ಯಧಾರೆ. ಸುಡುತಿಹದು ದರೆಯ ಎದೆ ಇಂದು, ಪರಿಸರದ ಸಮತೋಲನವ ಮರೆತ ಮೇಲೆ, ಗಿಡ ಮರಗಳ ಕಡಿದು ಬೆಳೆಸಿದೆವು ನಾವು ಕಾಂಕ್ರೀಟ್ ಕಾಡುಗಳ ಕ್ರೂರ ಮಾಲೆ. ಧಗೆಯ ದರೆ ಕಾವ್ಯಧಾರೆ. ನದಿಗಳು ಬತ್ತಿವೆ, ಕೆರೆಗಳು ಒಣಗಿವೆ, ಹಿಮದ ಬೆಟ್ಟಗಳು ಕರಗಿ ನೀರಾಗಿವೆ. ಪಶು ಪಕ್ಷಿಗಳ ಆಕ್ರಂದನ ಕೇಳದಾಗಿದೆ, ಮಾನವನ ಅತಿ ಆಸೆಗೆ ಪ್ರಕೃತಿ ಬಲಿಯಾಗಿದೆ. ಧಗೆಯ ದರೆ ಕಾವ್ಯಧಾರೆ. ಜಾಗತಿಕ ತಾಪದ ಉರಿ ನಾಲಿಗೆಗೆ ತಲ್ಲಣಗೊಂಡಿದೆ ಇಡೀ ಜೀವಜಾಲ. ನಾಳೆಯ ಶಿಶುವಿನ ಭವಿಷ್ಯಕ್ಕೆ ಇಂದು ಬೆಸೆದಿದೆ ವಿಷದ ಕಪ್ಪು ಜಾಲ. ಧಗೆಯ ದರೆ ಕಾವ್ಯಧಾರೆ. ಹೇಳಿರೋ ಕವಿಗಳೇ, ಎತ್ತಿರೋ ಲೇಖನಿ, ಅಕ್ಷರದ ರೂಪದಿ ಅರಿಯಲಿ ಎಚ್ಚರದ ದಾರೆ. ಬರಡಾದ ಭೂಮಿಗೆ ಹಸಿರಿನ ಒದಿಕೆ ಆಸಲು, ನಮ್ಮ ಕವಿತೆಯೇ ಆಗಲಿ ಮೊದಲ ಮಳೆಗಾರೆ. ಧಗೆಯಾದರೆ ಕಾವ್ಯಧಾರೆ. ಪ್ರಕೃತಿಯ ಉಳಿಸಿರಿ, ಜಗತ್ತನ್ನು ಬೆಳೆಸಿರಿ, ಇದೇ ನಮ್ಮ ಕಾವ್ಯದ ನವಮಂತ್ರ. ಧಗೆಯಾದರೆಗೆ ಅಕ್ಷರದ ತಂಪು ನೀಡಲು ಸಜ್ಜಾಗಲಿ ಹಿಂದೆ ನಮ್ಮ ಅಂತರಂಗದ ತಂತ್ರ. ಧಗೆಯಾದರೆ ಕಾವ್ಯಧಾರೆ. ಧಗೆಯಾದರೆ ಕಾವ್ಯಧಾರೆ. ಧನ್ಯವಾದಗಳು.
5: ಪ್ರಕೃತಿಯ ಕಣ್ಣೀರು ಒಂದು ಎಚ್ಚರಿಕೆಯ ಪಾಠ. ರಚನೆ ಶ್ರೀದೇವಿ ಕಳ್ಳಂಬೆಳ್ಳ. ನೆಲ ಬಿರಿದಿದೆ, ಜಲ ಬತ್ತಿದೆ, ಗಾಳಿ ಕೆಂಡವಾಗಿದೆ. ನೆಲ ಬಿರಿದಿದೆ, ಜಲ ಬತ್ತಿದೆ, ಗಾಳಿ ಕೆಂಡವಾಗಿದೆ. ಮಾನವನ ಅತಿ ಆಸೆಗೆ ಪ್ರಕೃತಿ ಇಂದು ಬೆಂದಿದೆ, ಮಾನವನ ಅತಿ ಆಸೆಗೆ ಪ್ರಕೃತಿ ಇಂದು ಬೆಂದಿದೆ. ತಣ್ಣಗಿದ್ದ ಹಿಮರಾಶಿ ಅಳುತ್ತಾ ಕರಗಿ ನೀರಾಗಿದೆ. ತಣ್ಣಗಿದ್ದ ಹಿಮರಾಶಿ ಅಳುತ್ತಾ ಕರಗಿ ನೀರಾಗಿದೆ. ಜೀವಜಾಲದ ಉಸಿರು ನಿಲ್ಲುವ ಭೀತಿ ಮೂಡಿದೆ. ಜೀವಜಾಲದ ಉಸಿರು ನಿಲ್ಲುವ ಭೀತಿ ಮೂಡಿದೆ. ಧರೆಯ ಮೈಮೇಲೆಲ್ಲ ಮನುಷ್ಯ ಮಾಡಿದ ಗಾಯ, ಕಡಿದಷ್ಟು ಬೆಳೆಯುತ್ತಿದ್ದ ಕಾಡು ಇಂದು ಮಾಯ. ಋತುಮಾನದ ಚಕ್ರವೇ ಅಳಿತಪ್ಪಿ ಓಡುತ್ತಿದೆ. ಕಾಲವಲ್ಲದ ಕಾಲದಿ ಪ್ರಳಯದ ಮುನ್ಸೂಚನೆ ನೀಡುತ್ತಿದೆ. ಕಾಲವಲ್ಲದ ಕಾಲದಿ ಪ್ರಳಯದ ಮುನ್ಸೂಚನೆ ನೀಡುತ್ತಿದೆ. ಗೂಡು ಕಳೆದುಕೊಂಡ ಹಕ್ಕಿಗಳು ಬಾನಿನಲ್ಲಿ ಅಲೆದಿವೆ. ಕುಡಿಯಲು ನೀರಿಲ್ಲದ ಪ್ರಾಣಿಕುಲ ತತ್ತರಿಸುತ್ತಿದೆ. ಕುಡಿಯಲು ನೀರಿಲ್ಲದ ಪ್ರಾಣಿಕುಲ ತತ್ತರಿಸುತ್ತಿದೆ. ನಾಳೆಗಳ ಕನಸು ಬಿತ್ತಬೇಕಾಗಿದ್ದ ಮಣ್ಣು ಸುಡುತ್ತಿದೆ. ನಾಳೆಗಳ ಕನಸು ಬಿತ್ತಬೇಕಾದ ಮಣ್ಣು ಸುಡುತ್ತಿದೆ. ಮಾನವನ ಅತಿಯಾಸೆಗೆ ಅಡಿಪಾಯವೇ ಕುಸಿಯುತ್ತಿದೆ. ಮಾನವನ ಅತಿಯಾಸೆಗೆ ಅಡಿಪಾಯವೇ ಕುಸಿಯುತ್ತಿದೆ. ಸಮಸ್ಯೆಗಳ ಸುಳಿಯಲ್ಲಿ ಸುಮ್ಮನೆ ಕುಳಿತು ಫಲವೇನು? ಸಮಸ್ಯೆಗಳ ಸುಳಿಯಲ್ಲಿ ಸುಮ್ಮನೆ ಕುಳಿತು ಫಲವೇನು? ಪೃಥ್ವಿಯ ಕಣ್ಣೀರು ಒರೆಸುವ ಕೈಗಳು ನಾವಾಗೋಣವೇನು? ಪೃಥ್ವಿಯ ಕಣ್ಣೀರು ಒರೆಸುವ ಕೈಗಳು ನಾವಾಗೋಣವೇನು? ಬೆಂದ ಭೂಮಿಯ ಎದೆಯಲ್ಲಿ ಮತ್ತೆ ಮಲೆನಾಡ ನಿರ್ಮಿಸೋಣ, ಬೆಂದ ಭೂಮಿಯ ಎದೆಯಲ್ಲಿ ಮತ್ತೆ ಮಲೆನಾಡ ನಿರ್ಮಿಸೋಣ. ಬನ್ನಿ ಒಟ್ಟಾಗಿ ಹಿಂದೆ ಹೊಸ ಪಥವನ್ನ ರೂಪಿಸೋಣ, ಬನ್ನಿ ಒಟ್ಟಾಗಿ ಹಿಂದೆ ಹೊಸ ಪಥವನ್ನ ರೂಪಿಸೋಣ. ದೂರದಿಂದ ಯಾರೋ ಬಂದು ಕಾಯುವರೆಂಬ ಭ್ರಮೆ ಬೇಡ, ದೂರದಿಂದ ಯಾರೋ ಬಂದು ಕಾಯುವರೆಂಬ ಭ್ರಮೆ ಬೇಡ. ಈ ಧರೆ ನಮ್ಮದು, ಇದರ ರಕ್ಷಣೆ ಪರರ ಹೊಣೆಯಲ್ಲ. ಬರಿಯ ಭಾಷಣದ ಸುರಿಮಳೆಗಿಂತ ಕ್ರಿಯೆಯ ಧ್ವನಿ ಲೇಸು, ಬರೀ ಭಾಷಣದ ಸುರಿಮಳೆಗಿಂತ ಕ್ರಿಯೆಯ ಧ್ವನಿ ಲೇಸು. ಜಾಗೃತವಾಗಲಿ ನಿನ್ನಲಿ ಪರಿಸರ ಪ್ರೇಮದ ಹೊಸ ಬಿರುಸು, ಪ್ರಕೃತಿಯು ಮುನಿದರೆ ಉಳಿಯದು ನಿನ್ನ ಅಹಂಕಾರದ ಸೌಧ, ಪರಿಸರ ಉಳಿಸುವುದೇ ನಿನ್ನ ಪರಮ ಧರ್ಮದ ಸೌಧ. ಜಾಗೃತಗೊಂಡು ಹಿಂದೆ ಕೈಜೋಡಿಸು ಎಲ್ಲರ ಜೊತೆಗೆ, ಸುಂದರ ಭೂಮಿಯ ಕಾಣಿಕೆ ನೀಡೋಣ ಮುಂದಿನ ಪೀಳಿಗೆಗೆ, ಸುಂದರ ಭೂಮಿಯ ಕಾಣಿಕೆ ನೀಡೋಣ ಮುಂದಿನ ಪೀಳಿಗೆಗೆ. ಯಂತ್ರಗಳ ಆರ್ಭಟದಿ ನಿಸರ್ಗದ ಧ್ವನಿ ಅಡಗದಿರಲಿ, ನಾಶದ ಹಾದಿಯಲ್ಲಿ ನಮ್ಮ ಪಯಣ ಸಾಗದಿರಲಿ, ಒಂದು ಕೈ ಕೊಡಲಿ ಹಿಡಿಯುವ ಮುನ್ನ ನೂರು ಗಿಡ ಬೆಳೆಸೋಣ, ಬೆಂದು ಹೋದ ಈ ಭೂಮಿಗೆ ಹಸಿರ ಹೊದಿಕೆ ತೊಡಿಸೋಣ. ದಿನವೂ ಬಳಸುವ ಪ್ಲಾಸ್ಟಿಕ್ ಅನ್ನು ಹಿಂದೆ ದೂರ ಮಾಡೋಣ, ದಿನವೂ ಬಳಸುವ ಪ್ಲಾಸ್ಟಿಕ್ ಅನ್ನು ಹಿಂದೆ ದೂರ ಮಾಡೋಣ. ಕಸದ ರಾಶಿಯಲ್ಲಿ ವಿಷವ ಬಿತ್ತದೆ ಗೊಬ್ಬರವನ್ನೇ ಮಾಡೋಣ. ಸೌರ ಶಕ್ತಿಯ ಬಳಸಿ ವಿದ್ಯುತ್ ಶಕ್ತಿಯ ಮಿತವ್ಯಯ ಮಾಡೋಣ, ಶಕ್ತಿಯ ಉಳಿತಾಯದಿ ಭೂಮಿಯ ತಾಪಕ್ಕೆ ಮದ್ದು ಮಾಡೋಣ, ಶಕ್ತಿಯ ಉಳಿತಾಯದಿ ಭೂಮಿಯ ತಾಪಕ್ಕೆ ಮದ್ದು ಮಾಡೋಣ. ತಿಮ್ಮಕ್ಕನ ಬೆವರ ಹನಿಗಳು ನಮಗೆ ಪಾಠವಾಗಲಿ, ತಿಮ್ಮಕ್ಕನ ಬೆವರ ಹನಿಗಳು ನಮಗೆ ಪಾಠವಾಗಲಿ. ನೆಟ್ಟ ಪ್ರತಿ ಸಸಿಯು ಬದುಕಿನ ಭರವಸೆಯ ಬೆಳಕಾಗಲಿ, ನೆಟ್ಟ ಪ್ರತಿ ಸಸಿಯು ಬದುಕಿನ ಭರವಸೆಯ ಬೆಳಕಾಗಲಿ. ಮನೆಗೊಂದು ಮರ ಮನಕ್ಕೊಂದು ಕರುಣೆ ಇರಲಿ, ಪ್ರಕೃತಿಯೇ ದೇವರು ಸೇವೆಯೇ ಪೂಜೆ ಎಂಬುದು ಧ್ಯೇಯವಾಗಲಿ, ಪ್ರಕೃತಿಯೇ ದೇವರು ಸೇವೆಯೇ ಪೂಜೆ ಎಂಬುದು ಧ್ಯೇಯವಾಗಲಿ. ಇಂದು ಹಸಿರು ಕ್ರಾಂತಿಯ ಆಂದೋಲನ ಮಾಡೋಣ, ಇಂದು ಹಸಿರು ಕ್ರಾಂತಿಯ ಆಂದೋಲನ ಮಾಡೋಣ. ಪ್ಲಾಸ್ಟಿಕ್ ಮುಕ್ತ ನೆಲ ವಿಷಮುಕ್ತ ಗಾಳಿ ಪಡೆಯೋಣ, ಪ್ಲಾಸ್ಟಿಕ್ ಮುಕ್ತ ನೆಲ ವಿಷಮುಕ್ತ ಗಾಳಿ ಪಡೆಯೋಣ. ಒಂದು ಹನಿ ನೀರು ಅಮೃತವೆಂದು ಕಾಪಿಡೋಣ, ಒಂದು ಹನಿ ನೀರು ಅಮೃತವೆಂದು ಕಾಪಿಡೋಣ. ಬೆಂದು ಹೋದ ಧರೆಯ ಮೇಲೆ ತಂಪಿನ ಹನಿ ಎರೆಯೋಣ, ಬೆಂದು ಹೋದ ಧರೆಯ ಮೇಲೆ ತಂಪಿನ ಹನಿ ಎರೆಯೋಣ. ನಾವು ನೀಡುವ ಹಸಿರು ಮುಂದಿನ ಪೀಳಿಗೆಯ ಉಸಿರು, ನಾವು ನೀಡುವ ಹಸಿರು ಮುಂದಿನ ಪೀಳಿಗೆಯ ಉಸಿರು. ಮಣ್ಣನ್ನ ಪ್ರೀತಿಸದವನಿಗೆ ಇಲ್ಲ ಇತಿಹಾಸದ ಹೆಸರು, ಮಣ್ಣನ್ನ ಪ್ರೀತಿಸದವನಿಗೆ ಇಲ್ಲ ಇತಿಹಾಸದಲ್ಲಿ ಹೆಸರು. ಪ್ರಕೃತಿಯ ಕಣ್ಣೀರು ಪಾಠವಾಗಿ ಈ ಧರೆಯನ್ನ ಕಾಪಾಡೋಣ, ಪ್ರಕೃತಿಯ ಕಣ್ಣೀರು ಪಾಠವಾಗಿ ಈ ಧರೆಯನ್ನು ಕಾಪಾಡೋಣ. ಸುಡುತ್ತಿರುವ ಜಗತ್ತನ್ನ ಮತ್ತೆ ಸ್ವರ್ಗವಾಗಿಸೋಣ, ಸುಡುತ್ತಿರುವ ಜಗತ್ತನ್ನ ಮತ್ತೆ ಸ್ವರ್ಗವಾಗಿಸೋಣ. ಅಗತ್ಯಕ್ಕಿಂತ ಅತಿಯಾದ ಬಳಕೆ ಪ್ರಕೃತಿಗೆ ಭಾರ, ತ್ಯಾಜ್ಯ ಮುಕ್ತ ಬದುಕೆ ಈ ಭೂಮಿಗೆ ಹೂವಿನ ಹಾರ. ಸೌರಶಕ್ತಿ ಪವನ ಶಕ್ತಿ ಮನೆ ಮನೆ ಬೆಳಗಲಿ, ಇಂಧನ ಹೊಗೆಯಾಡದ ಹಸಿರು ಹಾದಿ ನಮ್ಮದಾಗಲಿ. ಬರಿಯ ಚಿಂತೆಯಲ್ಲಿ ಕಾಲ ಕಳೆಯದಿರು ಓ ಮನುಜ, ಪರಿಹಾರದ ಹಾದಿಯಲ್ಲಿ ಇಡು ನೀ ಮೊದಲ ಹೆಜ್ಜೆಯ. ಸುಡುವ ಭೂಮಿಯ ಬಿರುಕಿಗೆ ಅರಿವಿನ ನೀರೆರೆಯೋಣ, ನಾಶದ ಅಂಚಿನಲ್ಲಿರುವ ಜೀವ ಜಾಲವ ಕಾಯೋಣ. ಬಾನಿನಿಂದ ಬೀಳುವ ಮಳೆಹನಿಯ ಭೂಮಿಯ ಒಳಗೆ ಇಳಿಸೋಣ, ಬಾನಿನಿಂದ ಬೀಳುವ ಮಳೆಹನಿಯ ಭೂಮಿಯ ಒಳಗೆ ಇಳಿಸೋಣ.
2: ಬತ್ತಿದ ಬಾವಿ ಕೆರೆಕಟ್ಟೆಗಳಿಗೆ ಮರು ಜೀವ ತುಂಬೋಣ, ಬತ್ತಿದ ಬಾವಿ ಕೆರೆ ಕಟ್ಟೆಗಳಿಗೆ ಮರು ಜೀವ ತುಂಬೋಣ. ವ್ಯರ್ಥವಾಗಿ ಹೋಗುವ ಹನಿ ನೀರನ್ನು ಉಳಿಸಿ ಉಳುವ ಯೋಗಿಗೆ ನೀಡೋಣ, ವ್ಯರ್ಥವಾಗಿ ಹೋಗುವ ಹನಿ ನೀರನ್ನು ಉಳಿಸಿ ಉಳುವ ಯೋಗಿಗೆ ನೀಡೋಣ. ಜಲಮೂಲಗಳ ಶುದ್ಧಿಯ ಮಾಡಿ ಪ್ರಕೃತಿಯ ದಾಹವನ್ನ ತಣಿಸೋಣ, ಜಲಮೂಲಗಳ ಶುದ್ಧಿಯ ಮಾಡಿ ಪ್ರಕೃತಿಯ ದಾಹವ ತಣಿಸೋಣ. ಭೂಮಿಯ ಅಂತರ್ಜಲದ ಒರತೆ ಭತ್ತದಂತೆ ಮಾಡು. ಬಾಡಿಗೆ ಪಡೆದ ಮನೆಯಲ್ಲ, ಇದು ನಮ್ಮದೇ ಅರಮನೆ ನೋಡು. ಬಾಡಿಗೆ ಪಡೆದ ಮನೆಯಲ್ಲ, ಇದು ನಮ್ಮದೇ ಅರಮನೆ ನೋಡು. ನೀರನ್ನು ವ್ಯರ್ಥ ಮಾಡದೆ ಮಿತ ಬಳಕೆ ಮಾಡು. ಭವಿಷ್ಯದ ದಾಹವ ತಣಿಸುವ ಭಗೀರಥನಾಗು ಇಂದು ನೀನು. ಭವಿಷ್ಯದ ದಾಹವ ತಣಿಸುವ ಭಗೀರಥನಾಗು ಇಂದು ನೀನು. ಕಲುಷಿತ ಮಾಡದೆ ನದಿಯನ್ನೇ ದೇವರೆಂದು ಆರಾಧಿಸೋಣ, ಕಲುಷಿತ ಮಾಡದೆ ನದಿಯನ್ನೇ ದೇವರೆಂದು ಆರಾಧಿಸೋಣ. ಮುಂದಿನ ಪೀಳಿಗೆಗೆ ನದಿ ಎಂಬ ಅಮೃತವನ್ನೇ ಆಸ್ತಿಯಾಗಿ ಮಾಡೋಣ. ಮಳೆ ಕೊಯ್ಲಿನ ಮೂಲಕ ಭೂಮಿಯ ಬಾಯಾರಿಕೆ ತಣಿಸೋಣ, ಮಳೆ ಕೊಯ್ಲಿನ ಮೂಲಕ ಭೂಮಿಯ ಬಾಯಾರಿಕೆ ತಣಿಸೋಣ. ಭೂಮಿಯ ಗರ್ಭಪಾತ ಮಾಡದೆ ಕಾಪಿಡೋಣ, ಭೂಮಿಯ ಗರ್ಭಪಾತ ಮಾಡದೆ ಕಾಪಿಡೋಣ. ಹೊಗೆಯುಗುಳುವ ಯಂತ್ರಗಳ ನಿಯಂತ್ರಣ ಮಾಡೋಣ, ಹೊಗೆಯುಗುಳುವ ಯಂತ್ರಗಳ ನಿಯಂತ್ರಣ ಮಾಡೋಣ. ಪವನಶಕ್ತಿ ಸೌರಶಕ್ತಿಯ ಹೆಚ್ಚಿಸೋಣ, ಪ್ಲಾಸ್ಟಿಕ್ ಎಂಬ ಪೆಡಂಭೂತವ ಬೇರು ಸಹಿತ ಕಿತ್ತೆಸೆಯೋಣ. ಸರಳ ಬದುಕು ಸಹಜ ಪದ್ಧತಿಯ ನಮ್ಮ ಮಂತ್ರವಾಗಿಸೋಣ, ಸರಳ ಬದುಕು ಸಹಜ ಪದ್ಧತಿಯ ನಮ್ಮ ಮಂತ್ರವಾಗಿಸೋಣ. ಇದು ಕೇವಲ ಮಾತಲ್ಲ, ಇದು ಕೇವಲ ಮಾತಲ್ಲ, ಎದೆಯಾಳದ ಪ್ರತಿಜ್ಞೆಯಾಗಲಿ. ಮಕ್ಕಳಿಗಾಗಿ ನಾವು ನೀಡುವ ಶ್ರೇಷ್ಠ ಆಸ್ತಿ ಇದಾಗಲಿ. ನಾವೇ ಬಿತ್ತಿದ ವಿಷವ ನಾವೇ ಅಮೃತವ ಮಾಡೋಣ, ನಾವೇ ಬಿತ್ತಿದ ವಿಷವ ನಾವೇ ಅಮೃತವ ಮಾಡೋಣ. ನಡುಗುತ್ತಲಿರುವ ಈ ಧರೆಯನ್ನ ಮತ್ತೆ ನಂದನವನವನ್ನಾಗಿಸೋಣ, ನಡುಗುತ್ತಲಿರುವ ಈ ಧರೆಯನ್ನ ಮತ್ತೆ ನಂದನವನವನ್ನಾಗಿಸೋಣ. ಧನ್ಯವಾದಗಳು.
6: ನಮಸ್ಕಾರ ಪ್ರಿಯ ಶ್ರೋತೃಗಳೇ, ನಾನು ಶ್ರೀಕಾಂತ್ ವೆಂಕಟೇಶ್ ನಾಯ್ಕ್. ನನ್ನ ಕೃತಿ ಭಾವಗಳ ಬ್ರಹ್ಮಾಂಡದಲ್ಲಿರುವ ಭೂಮಿಯ ತಾಪ ಅಕ್ಷರ ರೂಪದ ಆಕ್ರಂದನ ಎಂಬ ಕವನವನ್ನ ಇಂದು ನಿಮ್ಮ ಮುಂದೆ ವಾಚಿಸುತ್ತಿದ್ದೇನೆ. ಪ್ರಕೃತಿಯ ನೋವು, ಪರಿಸರದ ಸಂಕಟ ಮತ್ತು ಮಾನವನ ಜವಾಬ್ದಾರಿಯನ್ನು ಪ್ರತಿಬಿಂಬಿಸುವ ಈ ಕವನವನ್ನು ಆಲಿಸಿ. ಧರೆ ಸುಡುತ್ತಿದೆ ದಹನದ ಜ್ವಾಲೆಯಲ್ಲಿ, ದಿನದ ಬೆಳಕು ದುಗುಡದ ನೆರಳಲ್ಲಿ, ಸೂರ್ಯನ ಕೋಪವೇ ಧರೆಗಿಳಿದಂತೆ ಸಜೀವ ಲೋಕವೇ ಸಂಕಟದಲ್ಲಿ, ಧಗೆಯ ದೊರೆ ಆಗಿ ಮಾನವ ನಡೆದು ಧರ್ಮವನ್ನೇ ಮರೆಯುವ ಕಾಲದಲ್ಲಿ, ಲಾಭದ ಹಿಂದೆ ಓಡುವ ಹಾದಿಯಲ್ಲಿ ಪ್ರಕೃತಿಯ ಹೃದಯವೇ ಒಡೆದು ಹೋಗುತ್ತಿದೆ. ನದಿ ಒಣಗುತ್ತಿದೆ ನಿಶಬ್ದವಾಗಿ, ನೀರಿನ ನಾದವೇ ನಿಲ್ಲುತ್ತಿದೆ. ಒಮ್ಮೆ ಗರ್ಜಿಸಿದ ಗಂಗೆಯ ಧ್ವನಿ ಇಂದು ಕಣ್ಣೀರಾಗಿ ಹರಿಯುತ್ತಿದೆ. ಹಿಮ ಕರಗುತ್ತಿದೆ ಹೃದಯದಂತೆ, ಹಸಿರ ಕನಸುಗಳು ಕರಗುತ್ತಿದೆ. ಪರ್ವತಗಳ ಮಡಿಲಲ್ಲಿ ಮಲಗಿದ್ದ ಹಿಮ ಬಿಸಿಯ ಸ್ಪರ್ಶಕ್ಕೆ ಅಳುತ್ತಿದೆ. ಕಾಡಿನ ಗೀತೆಗಳು ಮೌನವಾಗಿವೆ, ಪಕ್ಷಿಗಳ ಹಾಡು ಕಡಿಮೆಯಾಗುತ್ತಿದೆ. ಆಕಾಶದಲ್ಲಿ ಹಾರಿದ ಕನಸುಗಳೆಲ್ಲ ಧೂಳಿನ ನಡುವೆ ಕಳೆದು ಹೋಗುತ್ತಿದೆ. ಗಾಳಿ ಕೂಡ ಬಿಸಿಯಾಗಿ ಬೀಸುತ್ತಿದೆ, ಜೀವದ ಜ್ಯೋತಿ ಮಂಕಾಗಿದೆ. ಉಸಿರಾಡುವ ಹಕ್ಕೆ ಕಷ್ಟವಾಗಿ ಜೀವನವೇ ಪ್ರಶ್ನೆಯಾಗಿದೆ. ಜಗತ್ತಿನ ಜೀವಜಾಲ ತಲ್ಲಣಗೊಂಡು ಭಯದ ನೆರಳು ಹರಡುತ್ತಿದೆ. ಸಣ್ಣ ಜೀವಿಯೊಂದು ದೊಡ್ಡ ಜೀವಿಗೂ ಬದುಕಿನ ಹೋರಾಟ ಹೆಚ್ಚುತ್ತಿದೆ. ಮರಗಳ ನೆರಳು ಮರೆಯಾಗುತ್ತಿದೆ, ಮಣ್ಣಿನ ಮಡಿಲು ಒತ್ತುತ್ತಿದೆ. ನೆರಳಿಗಾಗಿ ಹುಡುಕುವ ಮಾನವ ನೆಟ್ಟ ಮರಗಳನ್ನ ಮರೆಯುತ್ತಾನೆ. ಭೂಮಿ ತಾಯಿ ಮೌನವಾಗಿ ಅಳುತ್ತಾಳೆ, ಆಕೆಯ ನೋವು ಕೇಳುವವರು ಯಾರು? ಮಾತೆಯ ಮಡಿಲಲ್ಲಿ ಬೆಳೆದವರು ನಾವು, ಆ ಮಡಿಲನ್ನೇ ಸುಡುವವರು ನಾವು. ಸಮುದ್ರದ ಅಲೆಗಳು ಕೋಪಗೊಳ್ಳುತ್ತಿವೆ, ಕರಾವಳಿಗಳು ನಡುಗುತ್ತಿವೆ. ಪ್ರಕೃತಿಯ ಪ್ರತಿಕ್ರಿಯೆ ಮಾನವನಿಗೆ ಎಚ್ಚರಿಕೆಯಾಗಿದೆ. ಬದಲಾವಣೆ ಬೇಕು ನಮ್ಮೊಳಗೆ. ಭೂಮಿಯ ನೋವನ್ನ ಅರಿತುಕೊಳ್ಳೋಣ, ನಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳೋಣ.

0: ಎಲ್ಲರೂ ಸ್ವಾರ್ಥದ ನೆರಳನ್ನ ದೂರ ಮಾಡಿ ಸಹಜ ಬದುಕಿನ ಬೆಳಕಾಗೋಣ. ಅಕ್ಷರ ರೂಪದ ಕಾವ್ಯ ಧಾರೆಯಲ್ಲಿ ಅವಿರತವಾಗಿ ಹರಿಯೋಣ ನಾವೆಲ್ಲರೂ. ಭೂಮಿಯ ಕಣ್ಣೀರನ್ನ ಒರೆಸುವ ಹೊಸ ಕಥೆಯನ್ನ ಬರೆಯೋಣ ನಾವು. ಧನ್ಯವಾದಗಳು.
1: ನನ್ನ ಹೆಸರು ಸುಮಾ ಮಂಜುನಾಥ್. ಕವನದ ಶೀರ್ಷಿಕೆ ಧರೆಯದಗೆ ಕಾವ್ಯಧಾರೆ. ಕಾದಿಹುದು ಭೂಮಿ ಆವರಿಸಿದೆ ಬಿಸಿಯ ಗಾಳಿ, ನದಿಯ ನೀರಾಗುತ್ತಿದೆ ಆವಿ, ಧರೆಯು ಹೀಗೆ ಉರಿಯುತ್ತಿದೆ, ತಾಪದಲ್ಲಿ ಬೇಯುತ್ತಿದೆ. ನಿಲ್ಲುವುದೆಂತೂ ಮಾಡುವುದೇನಿದಕ್ಕೆ ಪುವಿಯ ಮನುಜರು? ಕಾಡು ಕಡಿದಾಯಿತು, ಬರಿದು ಮಾಡಿಯಾಯಿತು, ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ಅನುಭವಿಸಬೇಕೀಗ. ವೈರಿಯಿಂದ ಆಕ್ರಮಣ ತಪ್ಪಿಸಿಕೊಳ್ಳಲು ತಡೆಯಾಗಿದ್ದ ಹಿಮದ ಕೋಟೆ ಕರಗುತ್ತಿಹುದು. ಇದ ತಿಳಿದ ಮನುಜನೆದೆ ನಡುಗುತ್ತಿಹುದು. ಅದಕ್ಕೆ ಗಿಡ ನೆಡಿರೆಂದು ಹೇಳಿದ್ದಾಯಿತು, ಮರ ಬೆಳೆಸಿರೆಂದು ಅಬ್ಬರಿಸಿದ್ದಾಯಿತು. ಈಗ ಮಾಡುವ ಸರದಿ ನಮ್ಮದು, ಅದೊಂದೇ ನಮ್ಮ ಬಳಿ ಇರುವ ಉಪಾಯ. ಮಾಡಬೇಕದನ್ನೇ, ತಪ್ಪಿಸಿಕೊಳ್ಳಲು ಅಪಾಯ. ಧನ್ಯವಾದಗಳು.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಶೀಲಾ ಅಂತ. ನಾನು ಭದ್ರಾವತಿಯ ನಿವಾಸಿ. ನನ್ನ ಕವನದ ಶೀರ್ಷಿಕೆ ಧಾರಿಣಿ. ಮುನಿಯದಿರು ಧಾತ್ರಿ, ಸದಾ ಬಯಸುವೆ ನಾ ನಿನ್ನ ಮೈತ್ರಿ. ಮುನಿಯದಿರು ಧಾತ್ರಿ, ಸದಾ ಬಯಸುವೆ ನಾ ನಿನ್ನ ಮೈತ್ರಿ. ಒಡಲ ದಗೆಗೆ ಕೆಂಡಾಮಂಡಲಳಾಗಿ ಭೂಕಂಪದ ಜ್ವಾಲೆಯ ಉಗುಳದಿರು ಹೀಗೆ. ಒಡಲ ದಗೆಗೆ ಕೆಂಡಾಮಂಡಲಳಾಗಿ ಭೂಕಂಪದ ಜ್ವಾಲೆಯ ಉಗುಳದಿರು ಹೀಗೆ. ಬಿರಿದೆದೆಯ ಒಡಲ ದಾಹಾಗ್ನಿಗೆ ಹರಿಸದಿರು ಮಡಿಲೊಳಗೆ ರಕ್ತದೋಕುಳಿಯ ಹೀಗೆ. ಹರಿಸದಿರು ಮಡಿಲೊಳಗೆ ರಕ್ತದೋಕುಳಿಯ ಹೀಗೆ. ಉರಿ ಬಿಸಿಲ ಏರು ತಾಪಕ್ಕೆ ಬಿರುಗಾಳಿಯಂತಾಗಿ ಬೀಸದಿರು ನೀ ಹೀಗೆ. ಉರಿ ಬಿಸಿಲ ಏರು ತಾಪಕ್ಕೆ ಬಿರುಗಾಳಿಯಂತಾಗಿ ಬೀಸದಿರು ನೀ ಹೀಗೆ. ಅಕಾಲಿಕ ಮಳೆಯ ಉರಿ ಕೋಪಕ್ಕೆ ಜಾಗತಿಕ ತಾಪದ ಬೆಂಕಿಯ ಹಚ್ಚದಿರು ಹೀಗೆ. ಜಾಗತಿಕ ತಾಪದ ಬೆಂಕಿಯ ಹಚ್ಚದಿರು ಹೀಗೆ. ಕಾಡಿಲ್ಲದ ನಾಡೊಳಗೆ ನರಭಕ್ಷಕರ ಬೀಡೊಳಗೆ ನಿತ್ಯ ನಲುಗಿ ಉಡಿ ಉಡಿಯಾದೆನೆಂದು ಕೊರಗದಿರು ಹೀಗೆ. ಕಾಡಿಲ್ಲದ ನಾಡೊಳಗೆ ನರಭಕ್ಷಕರ ಬೀಡೊಳಗೆ ನಿತ್ಯ ನಲುಗಿ ಉಡಿ ಉಡಿಯಂತಾದೆನೆಂದು ಕೊರಗದಿರು ಹೀಗೆ. ಜಲಚರ ವನ ಮೃಗ ಪಶು ಪಕ್ಷಿಗಳಿಲ್ಲೆಂದು ಅಪಹಪಿಸಿ ಹಂಬಲಿಸಿ ಪರಿತಾಪಿಸದಿರು ಹೀಗೆ. ಅಪಹಪಿಸಿ ಹಂಬಲಿಸಿ ಪರಿತಾಪಿಸದಿರು ಹೀಗೆ. ನಿತ್ಯ ಹರಿದ್ವರ್ಣದಿ ಕಂಗೊಳಿಪ ನಿನ್ನ ಮೈ ಮನದ ತುಂಬ ಕಾಂಕ್ರೀಟ್ ಕಟ್ಟಡಗಳ ನೆಟ್ಟಿವೆಂದು ಕೋಪಿಸದಿರು ಹೀಗೆ. ಕಾಂಕ್ರೀಟ್ ಕಟ್ಟಡಗಳ ನೆಟ್ಟಿಹೆವೆಂದು ಕೋಪಿಸದಿರು ಹೀಗೆ. ನೆಲ ಬಗೆದು ಜಲ ಬಗೆದು ಪರಿಸರವ ಹಾಳಿಟ್ಟ ಗಾಂಧಾರಿಯ ಸಂತಾನದವರು ನಾವೆಂದು ಕೋಪಿಸದಿರು ಹೀಗೆ. ಆಧುನಿಕತೆಯ ಆರ್ಭಟದ ಸದ್ದಿಗೆ ಅಸ್ತಿತ್ವವಿರದ ಅಸ್ಮಿತೆಯಂತಾದ ಪರಿಗೆ ಕಂಗೆ ತುಂಗೆ ಭದ್ರೆ ಕಾವೇರಿಯೊಡಲ ಬಂಚೆತನಕ್ಕೆ ಆಗಸದೆತ್ತರಕ್ಕೆ ಗೀಳಿಡುವ ನಿನ್ನ ಮನವ ಸಂತೈಸಲಿ ಹೇಗೆ. ಮುನಿಯದಿರು ಧಾತ್ರಿ, ಸದಾ ಬಯಸುವೆ ನಾ ನಿನ್ನ ಮೈತ್ರಿ. ಎಲ್ಲರಿಗೂ ನಮಸ್ಕಾರ. ನನಗೆ ಅವಕಾಶ ನೀಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.
3: ನಮಸ್ಕಾರ. ರೇಡಿಯೋ ಶಿವಮೊಗ್ಗ 90.8 FM ಮತ್ತು ಪ್ರಜ್ಞಾ ಬುಕ್ ಗ್ಯಾಲರಿ ಸಹಯೋಗದೊಂದಿಗೆ ಧಗೆಯ ಧರೆ ಕಾವ್ಯ ಧಾರೆ ಕವಿಗೋಷ್ಠಿಯಲ್ಲಿ ನನ್ನದೊಂದು ಕವನ. ನಾನು ವಿಜಯ SH ಶಿವಮೊಗ್ಗದಿಂದ. ಉರಿಯುತ್ತಿದೆ ಬಿರು ಬಿಸಿಲು, ಸುಡುತ್ತಿದೆ ಗಾಳಿ, ನೆರಳಿಲ್ಲದೆ ಬಾಡಿದೆ ನನ್ನುಸಿರು,

0: ಒಣಗುತ್ತ ಕೊಳಕಾಗಿದೆ ಜೀವಜಲ, ಉರಿಯುತ್ತಿದೆ ಬಿರು ಬಿಸಿಲು, ಸುಡುತ್ತಿದೆ ಗಾಳಿ, ನೆರಳಿಲ್ಲದೆ ಬಾಡಿದೆ ನನ್ನುಸಿರು, ಒಣಗುತ್ತ ಕೊಳಕಾಗಿದೆ ಜೀವಜಲ. ತಣಿಯದಿರುವ ನಮ್ಮ ಬಾಯಾರಿಕೆ, ಕಲುಷಿತವಾಗಿರುವ ಗಾಳಿ, ಇದ ಕುಡಿದು ಬಾಡುತ್ತಿದೆ ಜೀವಜಂತು. ತಣಿಯದಿರುವ ನಮ್ಮ ಬಾಯಾರಿಕೆ, ಕಲುಷಿತವಾಗಿರುವ ಗಾಳಿ, ಇದ ಕುಡಿದು ಬಾಡುತ್ತಿದೆ ಜೀವಜಂತು. ಬಿಸಿಲಿನ ಬೇಗೆಯ ಹಾಗೆ ಹೆಚ್ಚಿಸಿತು ಕಾವಿನ ಹೊಗೆ, ಹಸಿರನ್ನು ಉಳಿಸಲು ಆಗುತ್ತಿಲ್ಲ ನಮಗೆ, ಕಡಿದೆ ಬಿಡುವೆವು ಗಿಡ ಮರಗಳ ಕೊನೆಗೆ. ಬಿಸಿಲಿನ ಬೇಗೆಯ ಹಾಗೆ ಹೆಚ್ಚಿಸಿತು ಕಾವಿನ ಹೊಗೆ, ಹಸಿರನ್ನು ಉಳಿಸಲು ಆಗುತ್ತಿಲ್ಲ ನಮಗೆ, ಕಡಿದೆ ಬಿಡುವೆವು ಗಿಡ ಮರಗಳ ಕೊನೆಗೆ. ತಿಳಿಯಾದ ಗಾಳಿ ಬೀಸಬೇಕಿದೆ, ಸುವಾಸನೆಯ ಹೂವು ಹಾಸಬೇಕಿದೆ, ಹಕ್ಕಿಗಳ ಕಲರವ ಮೂಡಬೇಕಿದೆ, ಆರೋಗ್ಯದ ಭವ್ಯ ಜ್ಯೋತಿ ಬೆಳಗಬೇಕಿದೆ. ತಿಳಿಯಾದ ಗಾಳಿ ಬೀಸಬೇಕಿದೆ, ಸುವಾಸನೆಯ ಹೂವು ಹಾಸಬೇಕಿದೆ, ಹಕ್ಕಿಗಳ ಕಲರವ ಮೂಡಬೇಕಿದೆ, ಆರೋಗ್ಯದ ಭವ್ಯ ಜ್ಯೋತಿ ಬೆಳಗಬೇಕಿದೆ. ಸಸಿ ನೆಟ್ಟು ಮರವಾಗಿಸುವ, ಪರಿಸರವ ಹಸಿರಾಗಿಸುವ, ಜಲಮೂಲಗಳ ತುಂಬಿಸುವ, ಹಸಿರು ಬನಸಿರಿಯ ಕಾನನ ನೋಡುವ, ಪಕ್ಷಿ ಪ್ರಾಣಿಗಳ ಕಲರವ ಝೇಂಕಾರ ಕೇಳುವ, ಪ್ರಕೃತಿಯ ಹಸಿರಸಿರಿ ಮೇಲೆ ಮಳೆಯ ಸಿಂಚನ ಮೂಡಲಿ, ಭುವಿ ಸ್ವರ್ಗವಾಗಿ ಸಂತಸ ಮೂಡಲಿ. ಸಸಿ ನೆಟ್ಟು ಮರವಾಗಿಸುವ, ಪರಿಸರವ ಹಸಿರಾಗಿಸುವ, ಜಲ ಮೂಲಗಳ ತುಂಬಿಸುವ, ಹಸಿರು ಬನಸಿರಿಯ ಕಾನನ ನೋಡುವ, ಪಕ್ಷಿ ಪ್ರಾಣಿಗಳ ಕಲರವ ಝೇಂಕಾರ ಕೇಳುವ, ಪ್ರಕೃತಿಯ ಹಸಿರಸಿರಿ ಮೇಲೆ ಮಳೆಯ ಸಿಂಚನ ಮೂಡಲಿ, ಭುವಿ ಸ್ವರ್ಗವಾಗಿ ಸಂತಸ ಮೂಡಲಿ. ಪ್ಲಾಸ್ಟಿಕ್ ಕಸ ರಾಸಾಯನಿಕ ಬೇಡ ನಮ್ಮೀ ಭುವಿಗೆ, ಹಸಿರಿಗೆ ಕೊಡಲಿ ಹಾಕದೆ ಧರೆ ಇರಲಿ ತಣ್ಣಗೆ. ಪರಿಸರ ರಕ್ಷಣೆ ನಮ್ಮ ಹೊಣೆ, ಜಾಗೃತಿ ಮೂಡಿರಲಿ ಪ್ರತಿ ಘಳಿಗೆ. ಪ್ಲಾಸ್ಟಿಕ್ ಕಸ ರಾಸಾಯನಿಕ ಬೇಡ ನಮ್ಮೀ ಭುವಿಗೆ, ಹಸಿರಿಗೆ ಕೊಡಲಿ ಹಾಕದೆ ಧರೆ ಇರಲಿ ತಣ್ಣಗೆ. ಪರಿಸರ ರಕ್ಷಣೆ ನಮ್ಮ ಹೊಣೆ, ಜಾಗೃತಿ ಮೂಡಿರಲಿ ಪ್ರತಿ ಘಳಿಗೆ. ಇದು ಬರಿ ಕವನವಾಗದೆ ನಮ್ಮೊಡಲ ಕನಸಾಗಿ ಸಾಗಲಿ, ಇದು ಬರೀ ಕವನವಾಗದೆ ನಮ್ಮೊಡಲ ಕನಸಾಗಿ ಸಾಗಲಿ. ಧನ್ಯವಾದಗಳು.
1: ದಗೆಯಧರೆ ಕಾವ್ಯಧಾರೆ ಪ್ರಥಮ ಬಹುಮಾನ ಬುದ್ಧಿ ಲತಾಶ್ರೀ ಈಶ್ವರ್, ದ್ವಿತೀಯ ಬಹುಮಾನ ದಗೆಯಧರೆ ಜಿಬಿ ನೂರ್ಜಹಾನ್ ಬೇಗಂ, ತೃತೀಯ ಬಹುಮಾನ ಅಳಿಯುವುದೆಮ್ಮ ಪೀಳಿಗೆ ಪಾರ್ವತಿ ಪುತ್ರ ಶತ್ರುಘ್ನ ರಾಮ್, ಸಮಾಧಾನಕರ ವರ್ತಮಾನ ಮಧು ಕಾರಗಿ, ಕರ್ಮ ನಿರ್ಮಲಾ ಭಾರದ್ವಾಜ್, ಅರಿವು ಮೂಡಿಸಿ ಬಿಂದು ಬಿ, ದಗೆಯಧರೆ ದೇವಿಕಾ ಚಿಕ್ಕಮಗಳೂರು, ಪ್ರಕೃತಿಯ ಕಣ್ಣೀರು ಶ್ರೀದೇವಿ ಕಳ್ಳಂಬೆಳ್ಳ, ಬೆಂಗದಿರ ತಾಪ ಜಿಎಸ್ ಗಾಯತ್ರಿ, ಅಳಲು ಡಾಕ್ಟರ್ ಬಿಜಿ ಭಾಸ್ಕರ್, ಭುವೆಯೇ ಬೆಂಕಿಯುಂಡೆ ಬಸವರಾಜ್, ಪ್ರಕೃತಿ ವಿಕೃತಿ ಡಾಕ್ಟರ್ ಕೆಜಿ ವೆಂಕಟೇಶ್, ಮರ ಪಲ್ಲವಿ. ಕವನ ವಾಚನವನ್ನ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
2: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
3: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000 50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಇಂದೇ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752598 ಈ ನಂಬರ್ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752598.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240142, ಮೊಬೈಲ್ ಸಂಖ್ಯೆ 9535191545.

0: ಅವರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
8: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common.

ಅಂಬೇಡ್ಕರ್ ಅವರ ಓದಿಗೆ ಸ್ವಾಗತ. ನಾನು ಆರ್ಬಿ ಗುರುಬಸವರಾಜ್, ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಬಸರಕೋಡು, ಹಗರಿಬೊಮ್ಮನಹಳ್ಳಿ ತಾಲೂಕ್, ವಿಜಯನಗರ ಜಿಲ್ಲೆ. ನಾನಿಂದು ಕೆಲವು ಖನಿಜಗಳ ವಿಚಾರದಲ್ಲಿ ಭಾರತ ಭೂಗರ್ಭ ಸರ್ವೇಕ್ಷಣಾ ಇಲಾಖೆಯ ಬಳಕೆಯ ವಿಧಾನ ಶಾಖೆಯ ಕಾರ್ಯಭಾರವನ್ನ ಕುರಿತು ಅಂಬೇಡ್ಕರ್ ಅವರ ಹೇಳಿಕೆಯನ್ನ ಇಲ್ಲಿ ಓದ್ತಾ ಇದ್ದೀನಿ. ಸಂಸತ್ತಿನ ಅಧಿವೇಶನದಲ್ಲಿ ಕೆಸಿ ನಿಯೋಗಿ ಅವರು ಒಂದು ಚರ್ಚೆಗೆ ಪ್ರಶ್ನೆಯನ್ನ ಎತ್ತುತ್ತಾರೆ. ಆ ಪ್ರಶ್ನೆ ಹೀಗಿದೆ: ಸೀಸ, ಗಂಧಕ, ಟಂಗ್ಸ್ಟನ್ ದೊರೆಯುವ ತವರ, ತಗಡು, ತಾಮ್ರ ಹಾಗೂ ಖನಿಜ ಜಲದ ವಿಷಯದಲ್ಲಿ ಭಾರತ ಭೂಗರ್ಭ ಸರ್ವೇಕ್ಷಣಾ ಇಲಾಖೆಯ ಶಾಖೆಯ ಕಾರ್ಯಪ್ರವೃತ್ತವಾಗಿದ್ದು ಅದರ ಪ್ರಗತಿಯನ್ನ ತೋರಿಸುವ ವಿವರವನ್ನ ಗೌರವಾನ್ವಿತ ಸದಸ್ಯರು ನೀಡುವರೆ ಅನ್ನುವಂತಹ ಪ್ರಶ್ನೆಯನ್ನ ಎತ್ತುತ್ತಾರೆ. ಇದಕ್ಕೆ ಗೌರವಾನ್ವಿತರಾಗಿರತಕ್ಕಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿವರವಾದಂತಹ ಉತ್ತರವನ್ನ ನೀಡ್ತಾರೆ. ಪ್ರತಿಯೊಂದರ ಬಗ್ಗೆನೂ ಪ್ರತ್ಯೇಕವಾದಂತಹ ಮಾಹಿತಿಯನ್ನೇ ಅವರು ನೀಡುತ್ತಾ ಹೋಗ್ತಾರೆ. ಅದನ್ನ ಈ ಕೆಳಗಿನಂತೆ ನಾವು ಗಮನಿಸಬಹುದಾಗಿದೆ. ಮೊದಲನೇದಾಗಿ ಸೀಸ. 1941-42 ಭೂಗರ್ಭ ಸರ್ವೇಕ್ಷಣಾ ಇಲಾಖೆಯು ರಾಜಪುಟಾಣದಲ್ಲಿ ಬಹಳ ಕಾಲದಿಂದ ಕೊಳೆ ಬಿಟ್ಟಿದ್ದ ಸೀಸ, ಸತು, ಅದಿರ ಗಣಿಗಳ ಸೂಕ್ಷ್ಮ ಪರಿಶೀಲನೆಯನ್ನ ನಡೆಸಿತು. ಉದಯಪುರ ರಾಜ್ಯದಲ್ಲಿನ ಜವರ್ ಎಂಬಲ್ಲಿನ ಗಣಿಗಳಲ್ಲಿ ಸೀಸ ಸತುವಿನ ಪ್ರಮಾಣ ಅತಿ ಹೆಚ್ಚು ಇತ್ತೆಂದು ತಿಳಿದು ಬರ್ತದಾದ್ರೂ ಸುಮಾರು 100 ವರ್ಷಗಳಿಂದ ಅಲ್ಲಿ ಕೆಲಸ ನಿಂತು ಹೋಗಿದೆ. ಗಣಿಗಳು ಮೂಲೆ ಗುಂಪಾಗಿವೆ. ವಾಣಿಜ್ಯ ಕಂಪನಿಯೊಂದಕ್ಕೆ ಮೇವಾರ್ ರಾಜ್ಯವು ಇವುಗಳನ್ನ ಗುತ್ತಿಗೆ ಕೊಟ್ಟಿದ್ದರಿಂದ ಈ ರಾಜ್ಯಕ್ಕೆ ಖನಿಜ ಹಕ್ಕು ಸೇರತಕ್ಕದ್ದು. ತನ್ನ ಗುತ್ತಿಗೆ ಅವಧಿಯಲ್ಲಿ ಈ ಕಂಪನಿ ಶೀಘ್ರವಾಗಿ ಅನುಕೂಲ ಪಡೆದುಕೊಳ್ಳಲು ಸಮರ್ಥ ಆಗದೇ ಇರೋದಕ್ಕಾಗಿನೇ ಅವರ ಹಕ್ಕುಗಳನ್ನ ಸರ್ಕಾರವೇ ಕೊಂಡುಕೊಳ್ಳಲು ತೀರ್ಮಾನಿಸಿತು. ಅವರು ರಾಜ್ಯ ಸರ್ಕಾರದಿಂದ ಗುತ್ತಿಗೆ ಪಡೆಯೋದಕ್ಕೆ ಅವಕಾಶ ಮಾಡಿಕೊಳ್ಳಲಾಯಿತು. ಸರ್ಕಾರವು ಮೇವಾರ್ ರಾಜ್ಯದಿಂದ ದಕ್ಕಿದ ಗುತ್ತಿಗೆಯ ಸಹಾಯದಿಂದ ಶೋಧನ ಕಾರ್ಯ ಪ್ರಾರಂಭ ಮಾಡಿತು. 1942 ಮೇ ತಿಂಗಳ ಕೊನೆಯ ಭಾಗದಲ್ಲಿ ಶೋಧನ ಕಾರ್ಯ ಪ್ರಾರಂಭವಾಯಿತು. ಈ ಶೋಧನಾ ಕಾರ್ಯವನ್ನ 2 ಹಂತಗಳಲ್ಲಿ ಯೋಜನೆಯನ್ನು ಹಾಕಿಕೊಳ್ಳಲಾಯಿತು. ಮೊದಲನೇ ಹಂತದಲ್ಲಿ ವಿವರವಾದಂತಹ ಮೋಜಣಿ ಸಲಕರಣೆಯ ಮೂಲಕ ವಿವರವಾದಂತಹ ಸರ್ವೇಕ್ಷಣೆಯನ್ನ ಮಾಡುವುದು. ಆ ನಂತರ ಎರಡನೇದಾಗಿ ನಿಕ್ಷೇಪಗಳನ್ನ ಪತ್ತೆ ಹಚ್ಚಿ ಅದಿರನ್ನ ಸಂಸ್ಕರಿಸೋದಕ್ಕಾಗಿನೇ ನಡೆಸಲಾದಂತಹ ಗಣಿ ಕೊರೆಯುವ ಕೆಲಸ ಮುಗಿದ ಮೇಲೆ ಲೋಹದ ಅದಿರಿನ ಎಣೆಗಳನ್ನ ಕಾರ್ಯಕ್ಷಮತೆಯನ್ನ ಹಿಂದೆ ಕೆಲಸ ನಡೆಯುತ್ತಿದ್ದ ಗಣಿಗಳಿಗೆ 4 ಹಾದಿಗಳನ್ನು ಕೊರೆಯಲಾಗುತ್ತಿದೆ. ಇಂತಹ ಒಂದು ಕೊರತೆಯಿಂದಾಗಿ ಸೀಸ, ಸತು, ಅದುರಿನ ಎಳೆಗಳು ಕಂಡು ಬಂದಿವೆ. ಆದರೆ ಈ ಲೋಹಗಳು ಅಪೇಕ್ಷಿತ ಪ್ರಮಾಣದಲ್ಲಿಲ್ಲ ಎಂಬ ಕಾರಣದ ಅನುಮಾನವೂ ಇದೆ. ಇನ್ನೊಂದು ಕೊರತೆಯಿಂದ ಸಮೃದ್ಧವಾದಂತಹ ಅದಿರು ದೊರೆಯುವ ಸೂಚನೆಗಳು ಸಹ ದೊರೆಯುತ್ತವೆ. ಹೀಗೆ ಸವಿವರವಾದಂತಹ ಮಾಹಿತಿಯನ್ನ ಅಂಬೇಡ್ಕರ್ ಅವರು ನೀಡ್ತಾ ಮುಂದೆ ಏನ್ ಮಾಡ್ತಾ ಇದೀವಿ ಅಂತಕ್ಕಂಥದ್ದನ್ನು ಸಹ ಅಲ್ಲಲ್ಲೇ ಸೂಚಿಸ್ತಾ ಹೋಗ್ತಾರೆ. ಈಗ ಇನ್ನೊಂದು ಕೊರತವನ್ನ ನಾವು ಮಾಡ್ತಾ ಇದೀವಿ. ಇನ್ನೆರಡು ಕೊರತೆಗಳಿಗೆ ಇನ್ನೂ ದಾರಿ ಸಿಗಬೇಕಾಗಿದೆ. ಯಂತ್ರಗಳು ಅಲಭ್ಯವಾಗಿದ್ದನ್ನ ಗಮನಿಸಿದ್ರೆ ಈಗ ಸಾಧಿಸಿರತಕ್ಕಂಥ ಪ್ರಗತಿ ಅಷ್ಟೇನೂ ತೃಪ್ತಿಕರ ಆಗಿಲ್ಲ ಅಂತ ಹೇಳ್ಬೋದು ಅನ್ನೋದನ್ನ ಉಲ್ಲೇಖಿಸ್ತಾ ಹೋಗ್ತಾರೆ. ಪ್ರಸ್ತುತ 4 ಕೊರತೆಗಳಲ್ಲಿ ಸಮೃದ್ಧವಾದ ಸೀಸದ ಅದಿರು ಇದೆಯೆಂದು ನಿಖರವಾಗಿ ಹೇಳೋದಕ್ಕೂ ಆಗೋದಿಲ್ಲ ಅನ್ನುವಂತಹ ಆತಂಕವನ್ನು ಸಹ ಅವರು ಹೇಳ್ತಾರೆ. ಆರಂಭಿಕ ಪ್ರಯೋಗಗಳು ಇವಾಗಿರುವುದರಿಂದ ಪೂರ್ಣ ಪ್ರಮಾಣದಲ್ಲಿ ಕಾರ್ಯ ಪ್ರವೃತ್ತ ಆಗದೇ ಇರೋ ಹೊರತು ಲಭ್ಯವಿರತಕ್ಕಂಥ ಅದಿರಿನ ಪ್ರಮಾಣವೇನೆಂದು ಈಗಲೇ ಹೇಳೋದು ಕಷ್ಟ ಆಗುತ್ತದೆ. ಹಾಗಾಗಿ ನಿರ್ದಿಷ್ಟವಾಗಿ ಯಾವುದನ್ನು ನಾವು ಕೂಲಂಕುಷ ಪರಿಶೀಲನೆ ಮಾಡದೆ ಹೇಳಲಿಕ್ಕೆ ಆಗಲ್ಲ ಅನ್ನೋದನ್ನ ಅವರು ಉಲ್ಲೇಖಿಸ್ತಾರೆ. ಶಾಂತಿ ಕಾಲದ ಪರಿಸ್ಥಿತಿಗೆ ಅನುಗುಣವಾಗಿ ವರ್ತಮಾನದ ಪ್ರಗತಿಯನ್ನ ಅವಲಂಬಿಸಿ ಹೇಳೋದಾದ್ರೆ 2 ವರ್ಷಗಳ ಬೆಳವಣಿಗೆಯನ್ನ ಗಮನಿಸಿದ ನಂತರ
ಅಗತ್ಯವಾದಂತಹ ಸ್ಥಾವರದ ಬಗ್ಗೆ ತೀರ್ಮಾನ ಕೈಗೊಳ್ಳಬಹುದು. ಸಮರ ಕಾಲದ ಪ್ರಯತ್ನಗಳಿಗೆ ಅನುಗುಣವಾಗಿ ಭಾರತ ಸರ್ಕಾರವು ಅತಿ ಶೀಘ್ರವಾಗಿ ಉತ್ಪಾದನೆ ಕೈಗೊಳ್ಳೋದು ಕಾತರವಾಗಿದೆ ಎನ್ನುವುದನ್ನು ಸಹ ಹೇಳ್ತಾರೆ. ಅದರಿನ ಗುಣವನ್ನ ಇನ್ನೊಂದು 3 ತಿಂಗಳ ಅವಧಿಯಲ್ಲಿ ಅಂದಾಜು ಮಾಡಲು ಸಾಧ್ಯವಾಗಬಹುದೆಂದು ಲೆಕ್ಕ ಹಾಕಲಾಗಿದೆ ಎನ್ನುವುದನ್ನು ಸಹ ಅವರು ಅಧಿವೇಶನಕ್ಕೆ ತಿಳಿಸ್ತಾರೆ. ಈ ಅವಧಿಯ ಕೊನೆಯ ವೇಳೆಗೆ ಲಾಭದಾಯಕವಾಗಿರುವಂತಹ ಅದಿರಿನ ಪ್ರಮಾಣ ಪತ್ತೆಯಾದ ಪಕ್ಷದಲ್ಲಿ ಪರಿಷ್ಕರಣಾ ಯಂತ್ರವನ್ನ ಪಡೆದು ಸ್ಥಾಪಿಸುವ. ಎರಡನೇದಾಗಿ ಗಂಧಕದ ಕುರಿತು ಅಂಬೇಡ್ಕರ್ ಅವರು ವಿವರವಾದಂತಹ ಮಾಹಿತಿಯನ್ನ ಸದನಕ್ಕೆ ತಿಳಿಸ್ತಾ ಹೋಗ್ತಾರೆ. ಯುದ್ಧ ಪ್ರಾರಂಭವಾಗುತ್ತಿದ್ದ ಹಾಗೆಯೇ ಭಾರತ ಭೂಗರ್ಭ ಸರ್ವೇಕ್ಷಣಾ ಇಲಾಖೆಯು ಸಮರದ ಉದ್ದೇಶಗಳಿಗೆ ಅಗತ್ಯವಾಗಿರುವಂತಹ ಖನಿಜಗಳನ್ನ ಅದರಲ್ಲೂ ಗಂಧಕವನ್ನ ಶೋಧಿಸತಕ್ಕಂತಹ ಕಾರ್ಯಕ್ಕೆ ಹೆಚ್ಚಿನ ಗಮನ ಕೊಡೋದಕ್ಕೆ ಶುರು ಮಾಡಿತು ಅನ್ನೋದನ್ನು ತಿಳಿಸ್ತಾರೆ. ಬಲೂಚಿಸ್ತಾನದ ಕೋಹಿ ಸುಲ್ತಾನ್ ಎಂಬಲ್ಲಿ ಒಂದು ನಿರ್ಜೀವ ಅಗ್ನಿ ಪರ್ವತ ಇದೆ. ಅದರ ಬಾಯಿ ಹತ್ರಾಗ ಅಂದ್ರೆ ಆ ಅಗ್ನಿ ಪರ್ವತ ಸುರಿಸ್ತಕ್ಕಂಥ ಜ್ವಾಲಾಮುಖಿಯ ಬಾಯಿ ಹತ್ರಾಗ ಗಂಧಕದ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿದೆ ಅಂತ ತಿಳಿದು ಬಂದಿದೆ. ಸರಬರಾಜು ಇಲಾಖೆಯ ಆಡಳಿತಕ್ಕೆ ಒಳಪಡಿಸಿ ಆಯ್ದ ಸ್ಥಳಗಳನ್ನ ಮತ್ತೆ ನಿಕ್ಷೇಪದ ಪರೀಕ್ಷೆಯನ್ನು ನಡೆಸಲಾಗಿದ್ದು ಸದರಿ ಇಲಾಖೆಯಿಂದ ವಿಶೇಷ ಅಧಿಕಾರಿಯೊಬ್ಬರ ನೇತೃತ್ವದಲ್ಲಿ ಒಂದು ಸಣ್ಣ ವಿಭಾಗವನ್ನ ತೆರೆಯಲಾಗಿದೆ. ಮೊದಲು ಯೋಜಿಸಿದ್ದಕ್ಕಿಂತ ಬದಲಾಗಿ ಹೆಚ್ಚಿನ ತಾಂತ್ರಿಕ ಯೋಜನೆಯ ಆಧಾರದ ಮೇಲೆ ಗಣಿಗಾರಿಕೆಯನ್ನು ನಡೆಸಬೇಕು ಅಂತ ತಿಳಿಸಲಾಗಿದೆ. ಭೂಗರ್ಭ ಸರ್ವೇಕ್ಷಣಾ ಇಲಾಖೆಯ ಬಳಕೆ ಶಾಖೆಯು ಅಸ್ತಿತ್ವಕ್ಕೆ ಬಂದ ಕಾರಣದಿಂದ ಗಣಿಗಾರಿಕೆಯನ್ನು ಅದಕ್ಕೆ ವಹಿಸುವುದು ಸೂಕ್ತವೆಂದು ಕಂಡು ಬಂದಿದೆ ಅಂತ ತಿಳಿಸ್ತಾ ಮುಂದೆ ಮತ್ತೆ ಮುಂದುವರೆದು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಆ ಕೆಲಸವನ್ನ ನಾವು ಆ ಶಾಖೆಗೆ ವಹಿಸಿಕೊಟ್ಟೀವಿ. ಕೋಹಿ ಸುಲ್ತಾನ್ ಅಲ್ಲಿ 2 ಕಾರ್ಯಪ್ರವೃತ್ತವಾಗಬಹುದಾದಂತಹ ಕಾರ್ಯಕ್ಷೇತ್ರಗಳು ಇದಾವೆ. ಒಂದನೇದು ಮೀರಿ, ಎರಡನೇದು ಬಟಾಲ್ ಅನ್ನುವಂತ ಸ್ಥಳಗಳು. ಮೀರಿ ಎತ್ತರದ ಸ್ಥಳ ಆಗಿರೋದ್ರಿಂದ ಅದು ಹತ್ತೋದು ಅಥವಾ ಇಳಿಯೋದು ಕಷ್ಟಕರ ಆಗ್ತದೆ. ಹಾಗಾಗಿ ಅಲ್ಲಿನ್ನೂ ಕೆಲಸವನ್ನ ನಾವು ಪ್ರಾರಂಭ ಮಾಡಿಲ್ಲ ಅನ್ನೋದನ್ನ ಅಂಬೇಡ್ಕರ್ ಅವರು ತಿಳಿಸ್ತಾರೆ. ಇನ್ನೊಂದು 2ನೇ ಸ್ಥಳವಾಗಿರ್ತಕ್ಕಂಥ ಬಟಾಲ್ನಲ್ಲಿ ಈಗಾಗಲೇ ಕಾರ್ಯಾರಂಭ ಮಾಡಿರ್ತಕ್ಕಂಥ ನಿಕ್ಷೇಪದ ಬಳಿ 50% ಅಂದಾಜನ್ನ ಗಮನಿಸಿ ಭಾರತದ ಉದ್ದಿಮೆಗಳಿಗೆ ಗಂಧಕದ ಅದಿರನ್ನ ಸರಬರಾಜು ಮಾಡಲಾಗ್ತಾ ಇದೆ. 50% ಅದಿರಿಗೆ ಸಂಬಂಧಿಸಿದಂತೆ ಹೇಳೋದಾದ್ರೆ ಬಟಾಲ್ದ ನಿಕ್ಷೇಪ ಬರಿದಾಗ್ತಾ ಇರುವಂತೆ ನಮಗೆ ಅನಿಸ್ತಾ ಇದೆ, ತೋರ್ತಾ ಇದೆ. ಕಡಿಮೆ ಗುಣಮಟ್ಟದ ಅದಿರು ಸ್ವಲ್ಪ ಇದೆ, ಆದ್ರೂ ಬಳಕೆಯ ಶಾಖೆಯವರು ಮೀರಿ ನಿಕ್ಷೇಪವನ್ನ ತೆಗೆಯುವ ಬಗೆಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬಟಾಲಕ್ಕಿಂತ ಮೀರಿಯಲ್ಲಿನ ಅದಿರಿನ ಪ್ರಮಾಣ ಹೆಚ್ಚು ಸಮೃದ್ಧ ಇರೋ ಕಾರಣ ಹೆಚ್ಚು ಸಮೃದ್ಧ ಇರುವಂತಹ ಸಾಧ್ಯತೆಗಳು ಇವೆ. ಆದ್ರೂ ಅಲ್ಲಿಂದ ಅದಿರನ್ನ ಸಾಗಿಸುವುದರಲ್ಲಿ ತುಂಬಾ ತೊಡಕಿರತಕ್ಕಂಥದ್ದು ತಿಳಿದು ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಆ ಮೀರಿ ಅನ್ನುವಂತ ಸ್ಥಳ ತುಂಬಾ ಎತ್ತರದಲ್ಲಿರೋದ್ರಿಂದ ಅದನ್ನ ಏರ್ತಕ್ಕಂಥದ್ದು ಕಷ್ಟ ಆಗ್ತಾ ಇದೆ ಅನ್ನೋದನ್ನ ಅಂಬೇಡ್ಕರ್ ಅವರು ಸದನಕ್ಕೆ ತಿಳಿಸಿ ಹೇಳ್ತಾರೆ. ಕೋಹಿ ಸುಲ್ತಾನದ ಅದರಲ್ಲೂ ವಿಶೇಷವಾಗಿ ಮೀರಿ ಹತ್ತಿರವಾಗಿರುವಂತಹ ಅವಾಗುಣ ತೀರಾ ದುಸ್ತರವಾಗಿದೆ. ಚಳಿಗಾಲದಲ್ಲಿ ಅಲ್ಲಿ ಅತಿಯಾದ ಚಳಿ, ಹಾಗೆ ಬೇಸಿಗೆಯಲ್ಲಿ ಅತಿಯಾದ ಉಷ್ಣತೆ ಇರ್ತದೆ. ಹಾಗಾಗಿ ರಭಸದ ಗಾಳಿನೂ ಬೀಸ್ತಾ ಇರ್ತದೆ. ಇದೇ ಕಾರಣಕ್ಕಾಗಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಕೆಲಸಗಾರರು ಸಿಗ್ತಕ್ಕಂಥದ್ದು ಸಹ ಕಷ್ಟ ಆಗ್ತಾ ಇದೆ. ಮೀರಿ ಎತ್ತರದಲ್ಲಿರುವಂತಹ ಕಾರಣ ಅಲ್ಲಿ ಅದರನ್ನ ಕೆಳಕ್ಕೆ ಸಾಗಿಸೋದು ಕಷ್ಟದ ಕೆಲಸ. ಆದ್ರೂ ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಅಂಬೇಡ್ಕರ್ ಅವರು ಸದನಕ್ಕೆ ತಿಳಿಸ್ತಾ ಹೋಗ್ತಾರೆ. ಇಲ್ಲಿವರೆಗೂ 50% ಗಂಧಕವಾದ ಅದಿರನ್ನ ತೆರೆಯಲಾಗಿದೆ. ಬಳಕೆ ಶಾಖೆಯವರು ಕಡಿಮೆ ಗುಣಮಟ್ಟದ ಅದಿರನ್ನ ತೆಗೆಯುವ ಸಾಧ್ಯತೆಯನ್ನ ಪರಿಶೀಲಿಸ್ತಾ ಇದ್ದು ಕೋಹಿ ಸುಲ್ತಾನ್ ಬಳಿ ಅದನ್ನ ತೊಳೆದು ಗುಣಮಟ್ಟವನ್ನ ಉತ್ತಮಪಡಿಸತಕ್ಕಂತ ಯೋಜನೆಯನ್ನು ಸಹ ಹಾಕಿಕೊಳ್ತಾ ಇದ್ದಾರೆ. ಮತ್ತೆ ಕಲ್ಕತ್ತಾ ರಾಜ್ಯದ ಸನ್ನಿ ಸಮೀಪದ ಕೆಲವು ಹಳೆಯ ಗಂಧಕದ ಗಣಿಗಳನ್ನ ತೆರೆಯುವಲ್ಲಿ ಸಹ ಬಳಕೆ ಶಾಖೆಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಸ್ತುತ ರಂಧ್ರ ಕೊರಿತಕ್ಕಂತ ಕೆಲಸನೂ ಸಹ ಪ್ರಾರಂಭವಾಗಿದೆ ಎಂದು ಗಂಧಕದ ಕುರಿತಾಗಿ ಅಂಬೇಡ್ಕರ್ ಅವರು ವಿವರವಾದಂತಹ ಮಾಹಿತಿಯನ್ನು ಸದನಕ್ಕೆ ತಿಳಿಸ್ತಾರೆ. ವೋಲ್ಫಾರ್ಮ್
ಅಥವಾ ಟಂಗ್ಸ್ಟನ್ ಕುರಿತು ಅಂಬೇಡ್ಕರ್ ಅವರು ವಿವರವಾದಂತಹ ಮಾಹಿತಿಯನ್ನ ಸದನಕ್ಕೆ ತಿಳಿಸ್ತಾ ಹೋಗ್ತಾರೆ. ಈಗಾಗಲೇ ಎರಡು ನಿಕ್ಷೇಪಗಳನ್ನ ಬಳಕೆಯ ಶಾಖೆ ಶೋಧಿಸ್ತಾ ಇದೆ. ಒಂದು ಬಂಗಾಳದ ಬಂಕೂರ್ ಜಿಲ್ಲೆಯಲ್ಲಿದೆ, ಇನ್ನೊಂದು ವೋಲ್ ಫಾರ್ಮ್ ನಿಕ್ಷೇಪ ನಾಗ್ಪುರ್ ಜಿಲ್ಲೆಯಲ್ಲಿದೆ. ಮೊದಲಿನ ನಿಕ್ಷೇಪದಿಂದ ಸ್ವಲ್ಪ ಪ್ರಮಾಣದ ವೋಲ್ ಫಾರ್ಮ್ ಅನ್ನ ಹೊರತೆಗೆದು ಸರಬರಾಜು ಇಲಾಖೆಗೆ ಕಳಿಸಿಕೊಡಲಾಗಿದೆ. ಸಾಮಾನ್ಯವಾಗಿ ಬಂಡೆಯ ಪದರದಲ್ಲಿ ಕಂಡು ಬರುವುದರಿಂದ ಈ ನಿಕ್ಷೇಪದಿಂದ ತೆಗೆದಂತ ಅದಿರು ವಿಶೇಷವಾಗಿ ಆಕರ್ಷಣೀಯವಾಗಿ ಏನು ಇರೋದಿಲ್ಲ. ಹಳೆಯ ಕಡಿಮೆ ಗುಣಮಟ್ಟದ ಅದಿರು ಅಲ್ಲಿ ಇಲ್ಲಿ ಹುರಿದಂತೆ ಇರ್ತದೆ. ಆದರೆ ಸಾಕಷ್ಟು ಪ್ರಮಾಣದಲ್ಲಿ ದೊರೆತಿರುವ ಕಾರಣ ಯಂತ್ರವನ್ನ ಸ್ಥಾಪಿಸುವ ಅಗತ್ಯತೆಯನ್ನ ಈಗ ಪರಿಗಣಿಸಲಾಗ್ತಾ ಇದೆ. ಬಂಗಾಳದಲ್ಲಿರೋದಕ್ಕಿಂತ ಕಡಿಮೆ ಪ್ರಮಾಣದ ನಿಕ್ಷೇಪವನ್ನು ನಾವು ಕೇಂದ್ರೀಯ ಪ್ರಾಂತಗಳಲ್ಲಿ ಕಾಣಬಹುದಾಗಿದೆ. ಯುದ್ಧೋದ್ದೇಶಗಳಿಗೆ ವೋಲ್ ಫಾರ್ಮ್ನ ಅಗತ್ಯ ಹೆಚ್ಚಿಗೆ ಇರೋ ಕಾರಣ ಈ ನಿಕ್ಷೇಪಗಳನ್ನು ಪರಿಶೋಧಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಹೊರತೆಗೆಯುವ ಭರವಸೆಯೂ ಸಹ ಇದೆ. ಈ ಎದುರು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುವುದು ಜೋಧ್ಪುರ್ ರಾಜ್ಯದಲ್ಲಿ ಮಾತ್ರ. ಹಾಗಾಗಿ ಜೋಧ್ಪುರ್ ಸರ್ಕಾರ ಈ ಗಣಿಗಳಲ್ಲಿ ಕಾರ್ಯೋನ್ಮುಖವಾಗಿದೆ. ಯಂತ್ರಗಳ ಸರಬರಾಜು ಹಾಗೂ ತಾಂತ್ರಿಕ ಸಲಹೆ ಇತ್ಯಾದಿ ವಲಯಗಳಲ್ಲಿ ರಾಜ್ಯ ಸರ್ಕಾರವು ಸಹಾಯವನ್ನ ಬೇಡಿದಾಗಲೆಲ್ಲ ಅದನ್ನ ಪೂರೈಸೋದಕ್ಕೆ ಬಳಕೆ ಶಾಖೆಯು ಸಹಾಯವನ್ನ ನೀಡ್ತಾ ಇದೆ ಎನ್ನುವಂತ ಮಾಹಿತಿಯನ್ನ ಅಂಬೇಡ್ಕರ್ ಅವರು ಸದನಕ್ಕೆ ನೀಡ್ತಾರೆ. ತವರದ ಕುರಿತಾಗಿರುವಂತಹ ಮಾಹಿತಿಯನ್ನ ಅಂಬೇಡ್ಕರ್ ಅವರು ಈ ರೀತಿ ಹೇಳ್ತಾರೆ. ಬಿಹಾರದ ಹಜಾರಿಬಾಗ್ ಜಿಲ್ಲೆಯಲ್ಲಿ ತವರದ ಅದಿರು ಸಾಕಷ್ಟು ಪ್ರಮಾಣದಲ್ಲಿರಬೇಕೆಂದು ಅಭಿಪ್ರಾಯ ಹೊಂದಲಾಗಿದೆ. ಆ ಕಾರಣದಿಂದ ಅದನ್ನ ಪಡೆಯುವಂತ ಹಿನ್ನೆಲೆಯಲ್ಲಿ ಬಳಕೆ ಶಾಖೆ ಗಮನ ಹರಿಸ್ತಾ ಇದೆ. ಅಲ್ಲಿದ್ದಂತ ಅದಿರಿನ ರಾಶಿಯನ್ನ ಪರೀಕ್ಷಿಸಿ ನೋಡಲಾಗಿ ತವರದ ಅದಿರನ್ನ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈಗಾಗಲೇ ತೆಗೆದಿರುವುದು ಕಂಡು ಬಂದಿದೆ. ಹಳೆಯ ಗಣಿಗಳು ಬಹಳ ಆಳದವರೆಗೆ ಕೊರೆದಿದ್ದು ಅವು ಈಗ ನೀರಿನಿಂದ ತುಂಬಿ ಹೋಗಿವೆ. ಇವುಗಳನ್ನ ಪುನಃ ತೆಗೆಯುವ ದಿಶೆಯಲ್ಲಿ ಪ್ರಯತ್ನಗಳು ನಡೆಯುತ್ತಿವೆ. ನೀರೆತ್ತುವ ಕಾರ್ಯವೂ ಸಹ ಪ್ರಾರಂಭವಾಗಿದೆ. ಈ ಉದ್ದೇಶಕ್ಕೆ ಅಗತ್ಯವಾಗಿರತಕ್ಕಂತ ಯಂತ್ರಗಳನ್ನ ಪಡೆದುಕೊಳ್ಳಲು ಸಹ ಈಗ ಪ್ರಯತ್ನಗಳು ಅಲ್ಲಿ ನಡೀತಾ ಇದ್ದಾವೆ ಅನ್ನುವಂತ ಮಾಹಿತಿಯನ್ನ ಅಂಬೇಡ್ಕರ್ ಅವರು ತಿಳಿಸ್ತಾರೆ. ಹಾಗೆ ಐದನೇದಾಗಿ ತಾಮ್ರದ ಕುರಿತಾಗಿರುವಂತ ಮಾಹಿತಿಯನ್ನು ಸಹ ಅವರು ಸದನದಲ್ಲಿ ಹಂಚಿಕೊಳ್ತಾರೆ. ಈ ಹಿಂದೆ ಅದನ್ನ ತೆಗಿತಕ್ಕಂತ ಕಾರ್ಯವನ್ನ ನಿಲ್ಲಿಸಲಾಗಿತ್ತು. ಅಂದ್ರೆ ಬಿಹಾರದ ಒಂದು ತಾಮ್ರದ ಗಣಿಯನ್ನ ಪುನಃ ತೆರೆಯುವಂತ ಹಿನ್ನೆಲೆಯಲ್ಲಿ ಬಳಕೆ ಶಾಖೆಯು ಅಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಈ ಗಣಿಗಳಲ್ಲೂ ಸಹ ನೀರು ತೆಗೆಯುವ ಕಾರ್ಯ ಆಗಬೇಕು. ಇಲ್ಲಿ ವಿಸ್ತೃತವಾದಂತಹ ಭೂಗರ್ಭ ಸರ್ವೇಕ್ಷಣೆ ಆದ ನಂತರವೇ ಅವುಗಳ ಗಣಿಗಾರಿಕೆ ಸೂಕ್ತ ಎನ್ನುವುದನ್ನು ನಿರ್ಧರಿಸಲಾಗಿದೆ. ಇನ್ನೊಂದು ಅಥವಾ ಎರಡು ತಾಮ್ರದ ನಿಕ್ಷೇಪದ ಬಗ್ಗೆಯೂ ಪರೀಕ್ಷೆ ಮುಂದುವರೆದಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಇವು ಅಷ್ಟೊಂದು ಆಶಾದಾಯಕವಾಗಿಲ್ಲದಿದ್ರೂ ಒಂದು ವೇಳೆ ಶೋಧನೆಯಲ್ಲಿ ಫಲಿತಾಂಶ ಆಶಾದಾಯಕ ಅಂತ ಅನಿಸಿದ್ರೆ ಮುಂದಿನ ಹೆಜ್ಜೆ ಇಡೋದಕ್ಕೆ ಉತ್ತೇಜನ ದೊರೆತಂತಾಗ್ತದೆ ಅನ್ನುವಂತ ಮಾಹಿತಿಯನ್ನ ಸದನಕ್ಕೆ ಅಂಬೇಡ್ಕರ್ ಅವರು ತಿಳಿಸ್ತಾರೆ. ಇನ್ನು ಆರನೇದಾಗಿ ಖನಿಜ ಜಲದ ಕುರಿತಾಗಿರುವಂತಹ ಮಾಹಿತಿಯನ್ನ ಈ ರೀತಿ ಹೇಳ್ತಾರೆ. ಭಾರತದ ಖನಿಜ ಬುಗ್ಗೆಗಳ ಬಗ್ಗೆ ಭೂಗರ್ಭ ಸರ್ವೇಕ್ಷಣಾ ಇಲಾಖೆಯು ವಿಸ್ತೃತವಾದಂತಹ ಪರೀಕ್ಷೆಯನ್ನು ನಡೆಸಿದ್ದು ಕಳೆದ 18 ತಿಂಗಳಿಂದ ಭಾರತೀಯ ಬುಗ್ಗೆ ಜಲಗಳು 6 ಮಾದರಿಗಳನ್ನ ಪ್ರಯೋಗಶಾಲೆಯಲ್ಲಿ ಈಗಾಗಲೇ ಪರಿಶೀಲಿಸಲಾಗಿದೆ. ಅವುಗಳಿಗೆ ನಾವು ಈ ರೀತಿಯಾಗಿ ಹೆಸರನ್ನು ಸಹ ಇಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳಿಸ್ತಾ ಅವುಗಳ ಹೆಸರುಗಳು ಈ ರೀತಿಯಾಗಿದ್ದಾವೆ: ಕೆಂಪು ಲೇಬಲ್, ಬಿಳಿ ಲೇಬಲ್, ಹಸಿರು ಲೇಬಲ್, ನೀಲಿ ಲೇಬಲ್. ನೀಲಿ ಹಾಗೂ ಹಳದಿ ಲೇಬಲ್ ಮಾದರಿಗಳನ್ನ ನಾವು ಗುರುತಿಸಲಾಗಿದೆ ಅನ್ನುವಂತ ಮಾಹಿತಿಯನ್ನ ಅಂಬೇಡ್ಕರ್ ಅವರು ಹೇಳ್ತಾರೆ. ಕೆಂಪು, ಬಿಳಿ ಹಾಗೂ ನೀಲಿ ಖನಿಜ ಜಲಗಳು ತುಂಬಾ ಉಪಯುಕ್ತವೆಂದು ಕಂಡು ಬಂದಿವೆಯಾಗಿ ಅವುಗಳನ್ನ ಅಧಿಕ ಪ್ರಮಾಣದಲ್ಲಿ ಸೀಸೆಗಳಲ್ಲಿ ತುಂಬಿ ಪ್ರಾಯೋಗಿಕವಾಗಿ ಕಳಿಸುವ ಏರ್ಪಾಟಿದೆಯಾದರೂ ಮಾಲೀಕರ ಜೊತೆ ಮಾತುಕತೆ ಇನ್ನೂ ನಡೆದಿಲ್ಲ. ಈ ಖನಿಜ ಜಲಗಳ ವಾಣಿಜ್ಯ ಸಾಧ್ಯತೆಯು ಪರಿಶೀಲನೆಯಲ್ಲಿದ್ದು ಅವುಗಳ ಔಷಧೀಯ ಗುಣದ ಬಗ್ಗೆಯೂ ಪರಿಶೀಲಿಸಲಾಗುತ್ತದೆ ಅನ್ನುವಂತ ಮಾಹಿತಿಯನ್ನ ಸದನಕ್ಕೆ ತಿಳಿಸ್ತಾ ಹೋಗ್ತಾರೆ. ಈ ರೀತಿಯಾಗಿ ಅಂಬೇಡ್ಕರ್ ಅವರು
ಕೆಸಿ ನಿಯೋಗಿ ಅವರ ಪ್ರಶ್ನೆಗೆ ಅಧಿಕೃತವಾದಂತ ವಿವರವನ್ನ ಹೇಳ್ತಾ ಹೋಗ್ತಾರೆ. ಇದುವರೆಗೂ ಕೇಳಿದ್ದಕ್ಕೆ ಧನ್ಯವಾದಗಳು.

ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: ನೇರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
6: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
5: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
6: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
7: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ಲಾಗಿ ಹಣ್ಣಿನಿಂದ ಮಾಡುವಂತಹ ಒಂದು ಗೊಜ್ಜು ಅಥವಾ ಸಾಂಬಾರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವ ಹಣ್ಣು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ನಿಮ್ಮ ಒಂದು ಊಹೆ ಸರಿಯಾಗಿರುತ್ತೆ. ಹೌದಲ್ವಾ, ಈಗಂತೂ ಮಾವಿನ ಹಣ್ಣಿನ ಸೀಸನ್ನು. ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮಾವಿನ ಹಣ್ಣಿನ ರೆಸಿಪಿಗಳ ಬಗ್ಗೆ ತಿಳಿಸ್ಕೊಡ್ದೇ ಇದ್ರೆ ಹೇಗೆ? ಅಂದಾಗೆ ಸ್ನೇಹಿತರೆ, ಮಾವಿನ ಹಣ್ಣು ಅಥವಾ ಮಾವಿನಕಾಯಿಯಿಂದ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಬೋದು ಅಂತ ನಾನು ಕಳೆದ ಬಾರಿ ತಿಳಿಸ್ಕೊಟ್ಟಿದ್ದೆ. ಆರ್ ವಿ ಆರ್ ಕೇಟ್ರಿಂಗನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಒಂದು ವಿಶೇಷವಾಗಿರುವಂತಹ ರೆಸಿಪಿಯನ್ನು ತಿಳಿಸ್ಕೊಟ್ಟಿದ್ರು. ಈ ಮಾವಿನಕಾಯಿಯಿಂದ ಅಷ್ಟೇ ಅಲ್ಲದೆ ಮಾವಿನ ಹಣ್ಣುಗಳಿಂದ ಕೂಡ ಸಾಕಷ್ಟು ವಿಶೇಷ ಖಾದ್ಯಗಳನ್ನು ಮಾಡ್ಕೊಳ್ಬೋದು. ಈ ಮಾವಿನ ಹಣ್ಣಿನ ತೊಕ್ಕು, ಮಾವಿನ ಹಣ್ಣಿನ ಸಾಸಿವೆ, ಮಾವಿನ ಹಣ್ಣಿನ ಅಪ್ಪೆ ಹುಳಿ, ಇನ್ನು ಮಾವಿನ ಹಣ್ಣಿನ ಸೀಕರಣೆ, ಮಾವಿನ ಹಣ್ಣಿನ ಕೇಕು, ಮಾವಿನ ಹಣ್ಣಿನ ಪಾಯಸ, ಮಾವಿನ ಹಣ್ಣಿನ ಐಸ್ ಕ್ರೀಮು, ಮಾವಿನ ಹಣ್ಣಿನ ಜ್ಯೂಸು, ಒಂದಲ್ಲ ಎರಡಲ್ಲ ಈ ರೀತಿಯಲ್ಲಿ ಹೇಳ್ತಾ ಹೋದರೆ ಪಟ್ಟಿನೇ ಬೆಳೆಯುತ್ತೆ. ಮಾವಿನಕಾಯನ್ನ ಬಳಸಿ ಉಪ್ಪಿನಕಾಯಿ ಮಾಡೋದಷ್ಟೇ ಅಲ್ಲದೆ ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ತೊಕ್ಕು, ಮಾವಿನಕಾಯಿ ಚಿತ್ರಾನ್ನ, ಈ ರೀತಿಯಲ್ಲೂ ಕೂಡ ಸಾಕಷ್ಟು ಅಡುಗೆಗಳನ್ನು ಮಾಡ್ಕೊಳ್ಬೋದು. ಏನು ಹೇಳಿ ಸ್ನೇಹಿತರೆ, ಸ್ವಲ್ಪ ಹುಳಿ, ಸ್ವಲ್ಪ ಸಿಹಿ, ಸ್ವಲ್ಪ ಉಗುರು, ಆಹಾ, ಒಂದೊಂದು ಮಾವಿನಕಾಯಿ ಕೂಡ ಒಂದೊಂದು ರೀತಿಯ ಟೇಸ್ಟನ್ನು ಕೊಡುತ್ತೆ. ನೋಡಿ ಸ್ನೇಹಿತರೆ, ಹೇಗೂ ಈಗ ಮಾವಿನ ಹಣ್ಣಿನ ಸೀಸನ್ನು, ಇಷ್ಟೆಲ್ಲ ತರಾವರಿ ರೆಸಿಪಿಗಳನ್ನು ಮಾಡ್ಬೋದು ಮಾವಿನ ಹಣ್ಣಿನಿಂದ. ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಆರ್ ವಿ ಆರ್ ಕೇಟ್ರಿಂಗನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಬಿಳಿ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಸೀಕರಣೆ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ, ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ಬಿಳಿ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಸೀಕರಣೆ ಬಗ್ಗೆ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ RVR ಕೇಟರಿಂಗ್ ಅನ್ನು ನಡೆಸ್ತಾ ಇರುವಂತಹ ಬೆಂಗಳೂರಿನ ವಿನಯ್ ಶ್ರೀನಿವಾಸ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಈ ದಿನ ವಿನಯ್ ಶ್ರೀನಿವಾಸ್ ಸರ್ ಅವರು ಈ ಮಾವಿನ ಸೀಸನಲ್ಲಿ ಸ್ಪೆಷಲ್ ಆಗಿ ಮಾಡಬಹುದಾದಂತಹ ಮಾವಿನ ಸೀಕರಣೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ತಡ ಮಾಡೋದು ಬೇಡ, ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ಮೊದಲನೇದಾಗಿ ಬಿಳಿ ಹೋಳಿಗೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದನ್ನು ಕೇಳೋಣ.
5: ಇವತ್ತು ನಮ್ಮ RVR ಸ್ಪೆಷಲ್ ಬಿಳಿ ಹೋಳಿಗೆ, ಅದ್ರ ಜೊತೆಗೆ ಕಾಂಬಿನೇಷನ್ನು. ನಾವು ಜನರಲ್ ಆಗಿ ಬಿಳಿ ಹೋಳಿಗೆ ಮಾಡಿದ್ರೆ ಒಳ್ಳೊಳ್ಳೆ ಗ್ರೇವಿಗಳು ಮಾಡ್ಕೊಡ್ತೀವಿ, ನವರತ್ನ ಕುರ್ಮ ಅಥವಾ ಇತ್ಕಿತ್ ಬೆಳೆ ಗ್ರೇವಿ ಅಥವಾ ಪನ್ನೀರ್ ಬಟರ್ ಮಸಾಲ, ಮಿಕ್ಸಡ್ ಕಡಾಯಿ, ಈ ಥರ ಗ್ರೇವಿಗಳು ಮಾಡ್ಕೊಡ್ತೀವಿ. ಆದರೆ ಇವತ್ತು ಸಾಂಪ್ರದಾಯಿಕವಾಗಿ ಬಿಳಿ ಹೋಳಿಗೆ ಜೊತೆಗೆ ಶೀಕರಣೆ, ಮಾವಿನ ಹಣ್ಣು ಶೀಕರಣೆ ಮಾಡ್ಕೊಂಡು ತಿಂತಾರೆ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ. ಸ್ನೇಹಿತರೆ, ಬಿಳಿ ಹೋಳಿಗೆಗೆ ಫಸ್ಟು ಕಣಕ ರೆಡಿ ಮಾಡ್ಕೋಬೇಕು. ಜನ್ರಲ್ಲಾಗಿ ಹೋಳಿಗೆಗೆ ಹೆಂಗೆ ಕಣಕ ನಾವು ಕಲಿಸ್ಕೋತೀವೋ ಅದೇ ಥರ ಕಣಕ ಒಂದು ಕಲಿಸ್ಕೋಬೇಕು. ಅದಕ್ಕೆ ನೋಡಿ, ಮೈದಾ ಒಂದು ಕಪ್ ಮೈದಾ ತೊಗೊಂಡಿದ್ದೀನಿ, ಹಾಕ್ಕೊಳ್ತಿದ್ದೀನಿ ಮೈದಾನ. ಅದ್ರ ಜೊತೆ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಚಿರೋಟೆ ರವೆ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ನಾವು ಯೂಸ್ ಮಾಡ್ತಿರೋದು ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದನ್ನು ಈಗ ಕಲಸಿಟ್ಕೋಣ. ಈ ಥರ ಫಸ್ಟಿಗೆ ನೀರು ಹಾಕೋಬಾರ್ದು, ನೀರು ಹಾಕೊಳ್ದೇ ಹಾಗೆಯೇ ಈ ಥರ ಗಟ್ಟಿಯಾಗಿ ಕುಡಿಯೋದು, ಹಾಗೇ ಕಲಸ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ನೀರು, ಕಣಕವನ್ನು ಕಲಸ್ಕೊಂಡಿದ್ದೀವಿ. ಈಗ ಇದಕ್ಕೆ ಮೇಲುಗಡೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸೌರಿಟ್ಬಿಡೋಣ. ಇದು ಒಣಗದೇ ಇರೋಂಗೆ ನೀಟಾಗಿ ಈ ಥರ ಸೌರಿಟ್ಬಿಟ್ರೆ ಆಯಿತು. ಇದನ್ನು ಒಂದು ಸೈಡ್ ಇಟ್ಕೋಣ. ಇದಕ್ಕೆ ಒಂದು ಹೂರಣವನ್ನು ಮಾಡ್ಕೋಬೇಕು, ಅಕ್ಕಿ ಹಿಟ್ಟಿನ ಹೂರಣ. ಅಕ್ಕಿ ಹಿಟ್ಟಿನ ಹೂರಣವನ್ನು ಮಾಡ್ಕೊಳ್ಳೋದಕ್ಕೆ 1 ಟೇಬಲ್ ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ 1 ಚಮಚದಷ್ಟು ಜೀರಿಗೆ. ನೋಡಿ, ಜೀರಿಗೆ ಸಿಡಿತಿದ್ದಂಗೆ ನೈಸಾಗಿ ಹಚ್ಚಿರೋವಂಥ ಕರಿಬೇವಿನ ಸೊಪ್ಪು 1 ಚಮಚದಷ್ಟು, ಹಾಗೆಯೇ ನೈಸಾಗಿ ಹಚ್ಚಿರೋಕ್ಕಂಥ ಹಸಿಮೆಣಸಿನ್ಕಾಯಿ. ಇದನ್ನು ಹಾಗೆ ಪ್ಲೈನಾಗಿ ಕೂಡ ಮಾಡ್ಕೋಬೋದು, ಆದರೆ ಈ ಥರ ಮಸಾಲೆ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಿಳಿ ಹೋಳಿಗೆ ಒಳ್ಳೆ ಘಮಘಮ ಅಂತಿರುತ್ತೆ, ಅದಕ್ಕೋಸ್ಕರ ಈ ಥರ ಮಾಡ್ತಿರೋದು. ಜನ್ರಲ್ ಆಗಿ ಬರೀ ಅಕ್ಕಿ ಹಿಟ್ಟನ್ನು ಹೂರಣ ಥರ ಮಾಡಿಕೊಂಡು ಅದನ್ನು ತುಂಬಿಸಿ ಬಿಳಿ ಹೋಳಿಗೆ ಮಾಡ್ತಾರೆ. ಆದರೆ ಈ ಥರ ಮಸಾಲೆ ಹಾಕಿ ಮಾಡಿದ್ರೆ ತುಂಬ ರುಚಿಸುತ್ತೆ. ಬಿಳಿ ಹೋಳಿಗೆ ತುಂಬ ಚೆನ್ನಾಗಿದೆ, ಗ್ರೇವಿ ಜೊತೆ ತಿನ್ನೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಡಿ. ಹಾಗೆಯೇ ನೈಸಾಗಿ ಹಚ್ಚಿರೋವಂಥ ಶುಂಠಿ 1/2 ಚಮಚದಷ್ಟು. ನೋಡಿ, ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ 1/2 ಲೋಟದಷ್ಟು ನೀರನ್ನು ಸೇರಿಸ್ಕೋಣ. ಇದಕ್ಕೆ 2 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಣ. ಈಗ ನೋಡಿ, 1-2 ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಇದಕ್ಕೂ ತುಂಬ ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ಇದನ್ನು ಚೆನ್ನಾಗಿ ಉಕ್ಕಿಸ್ಕೊಂಡು ಇದನ್ನು ಮುದ್ದೆ ಮಾಡ್ಕೋಬೇಕು. ಇದು ಉಕ್ಕದಂಗೆ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ಇನ್ನೊಂದು 1/2 ಲೋಟದಷ್ಟು ನೀರನ್ನು ಸೇರಿಸ್ಕೋಬೋದು. ಮಿಕ್ಸ್ ಮಾಡಿಕೊಂಡು ಗಂಟಿಲ್ಬಾರ್ದು ಮುದ್ದೆಲಿ, ಈ ಗಂಟಿಲ್ಲದೆ ಇರೋಂಗೆ ಈ ಥರ. ಈಗ ಇದನ್ನು ಆರಕ್ಕೆ ಬಿಟ್ಬೋಣ, ಸ್ಟವ್ ಆಫ್ ಮಾಡಿಬಿಟ್ಟು. ಈಗ ಆರದ ಮೇಲೆ ಈ ಹೂರಣವನ್ನು, ಅಕ್ಕಿ ಹಿಟ್ಟಿನ ಹೂರಣವನ್ನು ನಾವು ಅವಾಗಲೇ ಕಲಿಸ್ಕೊಂಡಿದ್ದ ಕಣಕದ ಜೊತೆ ಒಳಗಡೆ ತುಂಬಿಟ್ಟು ಅದನ್ನು ಹೋಳಿಗೆ ಥರ ಲಟ್ಟಿಸ್ಕೊಂಡು ಬೇಯಿಸೋದು. ಸ್ನೇಹಿತರೆ, ಕಣಕ ರೆಡಿ ಇದೆ, ಚೆನ್ನಾಗಿ ನೆಂದಿದೆ. 15-20 ನಿಮಿಷ ಚೆನ್ನಾಗಿ, 1/2 ಗಂಟೆ ಕಾಲ ಹೂರಣ ರೆಡಿಯಾಗಿದೆ. ಹೂರಣ ಉಂಡೆ ಹಾಕೊಂಡಿದ್ದೀವಿ ನೋಡಿ, ಈ ಥರ ಸಣ್ಣದಾಗಿ 1 ನಿಂಬೆಹಣ್ಣು ಗಾತ್ರದಷ್ಟು ಉಂಡೆನ ಹಾಕೊಂಡಿದ್ದೀವಿ. ಹೋಳಿಗೆ ಎಷ್ಟಾಗಲ ಬೇಕು ಅಷ್ಟಾಗಲ ದಪ್ಪ ಉಂಡೆ ಹಾಕೋಬೋದು, ಅದೇನು ತೊಂದರೆ ಇಲ್ಲ. ಆಮೇಲೆ ಈ ಜೀರಿಗೆ, ಆಮೇಲೆ ಹಸಿಮೆಣಸಿನಕಾಯಿ, ಶುಂಠಿ, ಇವೆಲ್ಲ ಹಾಕಿದೀವಲ್ಲ, ಇದು ಒಳ್ಳೆ ಘಮ ಕೊಡುತ್ತೆ ಬಿಳಿ ಹೋಳಿಗೆಗೆ. ನೀವು ಗ್ರೇವಿ ಜೊತೆ ಅಥವಾ ಪಲ್ಯಗಳೇನಾರು ಮಾಡ್ಕೊಂಡು ತಿಂದರೆ ತುಂಬ ರುಚಿಸುತ್ತೆ. ಈ ಮಾವಿನಣ್ಣು ಶೀಕರಣೆ ಜೊತೆ ನೀವು ಟೇಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಹಾಗೆ ಪ್ಲೈನ್ ಕೂಡ ಮಾಡ್ಕೊಡ್ಬೋದು. ನಾನು ಜನ್ರಲ್ಲಾಗಿ ಟ್ರೆಡಿಷ್ನಲಾಗಿ ನಮ್ಮ ಆರ್ ವಿ ಆರಲ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ಕಣಕವನ್ನು ನೋಡಿದ್ರೆ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಉಂಡೆ ತೊಗೊಂಡು ಅದನ್ನು ಕೈಯಲ್ಲೇ ಅಗಲ ಮಾಡ್ಕೋಬೇಕು. ಈ ಹೂರ್ಣನ ಅದರೊಳಗೆ ತುಂಬೋದು, ಈ ಥರ ಇಟ್ಕೊಳ್ಳೋದು. ಒಂದು ನಮಗೆ ಎಷ್ಟು ಹೋಳಿಗೆ ಬೇಕೋ ಅಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಹೋಳಿಗೆ ಹೆಂಗೆ ಲಟ್ಟಿಸ್ತೀವೋ ಹಾಗೆ ಇದನ್ನು ಲಟ್ಟಿಸ್ಕೊಳ್ಳೋದು. ತುಂಬಿಸಿಟ್ಕೊಂಡಿದ್ದೀವಲ್ಲ, ಇದನ್ನು ಈ ಥರ ಇಟ್ಕೊಂಡು ಒಂದು ಸಲ ತಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದರ ಮೇಲೆ ಒಂದು ಕವರ್ ಇಟ್ಕೊಂಡು ಈ ಥರ ಅಗಲಕ್ಕೆ ಹಿಂಗೂ ಕೂಡ ಲಟ್ಟಿಸ್ಕೋಬೋದು. ಸುತ್ತ ಲಟ್ಟಣಿಗೆಲ್ಲ ನಾವು ಚಪಾತಿ ಹೆಂಗೆ ಲಟ್ಟಿಸ್ತೀವಿ ಅಥವಾ ಹೋಳಿಗೆ ಹೆಂಗೆ ಲಟ್ಟಿಸ್ತೀವಿ ಹಾಗೆ ಕೂಡ ಲಟ್ಟಿಸ್ಕೋಬೋದು. ಇದನ್ನು ಎರಡೂ ಕಡೆನೂ ಬೇಯಿಸ್ಕೋಬೇಕಿದು.
4: ಸ್ನೇಹಿತರೆ, ಬೆಂಗಳೂರಿನಲ್ಲಿ ಆರ್ ವಿ ಆರ್ ಕೇಟರಿಂಗ್ ಅನ್ನ ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಬಿಳಿ ಹೋಳಿಗೆಯನ್ನ ಮಾಡುವುದರ ಮುಖಾಂತರ ತಿಳಿಸ್ತಾ ಇದ್ದಾರೆ ಯಾವ ರೀತಿ ಮಾಡ್ಕೊಳ್ಬೇಕು, ಹೇಗೆ ಮಾಡ್ಕೊಳ್ಬೇಕು, ಯಾವ ಕ್ರಮದಲ್ಲಿ ಮಾಡ್ಕೊಳ್ಬೇಕು ಅಂತ. ಸಾಮಾನ್ಯವಾಗಿ ಬಿಳಿ ಹೋಳಿಗೆ ಜೊತೆ ಈ ಕುರ್ಮ ಅಥವಾ ಆಲೂ ಪಲ್ಯ ಅಥವಾ ಪನ್ನೀರ್ ಕರಿ, ಕ್ಯಾಪ್ಸಿಕಮ್ ಕರಿ ಜೊತೆಗೆ ಟೊಮೆಟೊ ಚಟ್ನಿ, ಈ ರೀತಿಯ ಒಂದು ಪಲ್ಯಗಳು ಕರಿಗಳು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಳಿ ಹೋಳಿಗೆಗೆ. ಇತ್ತೀಚೆಗಂತೂ ಮದುವೆ ಮನೆಗಳಲ್ಲಿ ಬಿಳಿ ಹೋಳಿಗೆ ಸ್ಪೆಷಲ್ ಆಗಿ ಮಾಡಿಸ್ತಾರೆ. ಎಣ್ಣೆಗಾಯಿ ಬದನೆಕಾಯಿಗೆ ಸೂಪರ್ ಕಾಂಬಿನೇಷನ್ ಈ ಬಿಳಿ ಹೋಳಿಗೆ. ಈಗಂತೂ ಹೇಗೂ ಮಾವಿನ ಹಣ್ಣಿನ ಸೀಸನ್ನು, ಮಾವಿನ ಹಣ್ಣಿನ ಸೀಕರಣೆ ಬಿಳಿ ಹೋಳಿಗೆ ಸಖತ್ತಾಗೆ ಇರುತ್ತೆ. ಬಿಳಿ ಹೋಳಿಗೆ ಏನೋ ರೆಡಿ ಆಯಿತು, ಇನ್ನು ಸೀಕರಣೆ ಒಂದು ಬಾಕಿ ಇದೆ ಮಾಡೋದಲ್ವಾ. ಸೀಕರಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ ವಿನಯ್ ಶ್ರೀನಿವಾಸ್ ಸರ್ ಅವರು. ಅವರಿಂದ ಆ ರೆಸಿಪಿ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ರೆಸಿಪಿಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಬೆಂಗಳೂರಿನಲ್ಲಿ RVR ಕೇಟರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಾಶ್ ಶ್ರೀನಿವಾಸ್ ಸರ್ ಅವರು ಬಿಳಿ ಹೋಳಿಗೆ ಮತ್ತು ಸೀಕರಣೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಬಿಳಿ ಹೋಳಿಗೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮಾಡುವುದರ ಮುಖಾಂತರ ತಿಳಿಸ್ಕೊಟ್ರು. ಸಾಮಾನ್ಯವಾಗಿ ಸ್ನೇಹಿತರೆ, ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಮದುವೆ ಫಂಕ್ಷನ್ಗಳಲ್ಲಿ ಇತ್ತೀಚೆಗೆ ಟ್ರೆಂಡ್ ಆಗಿ ಹೋಗ್ಬಿಟ್ಟಿದೆ ಬಿಳಿ ಹೋಳಿಗೆ. ಬಿಳಿ ಹೋಳಿಗೆಗೆ ಕಾಂಬಿನೇಷನ್ ಆಗಿ ಆಲು ಪಲ್ಯ, ಬದನೆ ಪಲ್ಯ, ಜೊತೆಗೆ ಪನ್ನೀರ್ ಕರಿ, ಕ್ಯಾಪ್ಸಿಕಮ್ ಕರಿ, ಕುರ್ಮ, ಈ ರೀತಿಯ ಒಂದು ಪಲ್ಯಗಳು ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಬಿಳಿ ಹೋಳಿಗೆ ಜೊತೆ. ಈಗಂತೂ ಹೇಳಿ ಕೇಳಿ ಮಾವಿನ ಹಣ್ಣಿನ ಸೀಸನ್ ಬೇರೆ. ಸೊ ಮಾವಿನ ಹಣ್ಣಿನ ಸೀಕರಣೆ ತಿಂದರೆ ಇದ್ರೆ ಹೇಗೆ, ಮಾವಿನ ಹಣ್ಣಿನ ಸೀಸನ್ ಅದು ಸಂಪೂರ್ಣ ಅಂತ ಅನಿಸೋದೇ ಇಲ್ಲಲ್ಲ. ಸಾಮಾನ್ಯವಾಗಿ ಅದರಲ್ಲೂ ಶಿವಮೊಗ್ಗ ಮಲೆನಾಡು ಅಂದ್ರೇ ಹೋಳಿಗೆ ಮತ್ತು ಸೀಕರಣೆ. ಸ್ನೇಹಿತರೆ, ಸಾಮಾನ್ಯವಾಗಿ ಹೋಳಿಗೆಯನ್ನು ಮೈದಾ ಅಥವಾ ಗೋಧಿ ಹಿಟ್ಟು ಉಪಯೋಗ ಮಾಡಿಕೊಂಡು ಬೆಲ್ಲದಿಂದ ಮಾಡ್ತೀವಿ. ಈಗಂತೂ ಬಿಡಿ, ತರೇವಾರಿ ಹೋಳಿಗೆಗಳು ಬಂದಿದ್ದಾವೆ. ಖರ್ಜೂರದ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಹಲಸಿನ ಹಣ್ಣಿನ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಕಾಯಿ ಹೋಳಿಗೆ, ಒಂದಲ್ಲ ಎರಡಲ್ಲ ಹೋಳಿಗೆ ಮನೆಗಳಂತಲೇ ಆಗಿದ್ದಾವೆ. ತರಾವರಿ ಹೋಳಿಗೆಗಳು ಸಿಗತ್ತೆ. ಆದರೂ ಬೆಲ್ಲದ ಹೂರ್ಣ ಮತ್ತು ಮೈದಾದಿಂದ ಮಾಡಿದಂತಹ ಹೋಳಿಗೆ ಸ್ಪೆಷಲ್ ಅನಿಸತ್ತೆ ಅಲ್ವಾ? ಆದರೆ ಇಲ್ಲಿ ಬಿಳಿ ಹೋಳಿಗೆಗೆ ಹೂರ್ಣ ಅಂತ ಸ್ವೀಟ್ ಬಳಸೋಲ್ಲ ಸ್ನೇಹಿತರೆ. ಅಕ್ಕಿ ಹಿಟ್ಟಿಂದ ಹೂರ್ಣವನ್ನು ತಯಾರು ಮಾಡಿ ಮೈದಾವನ್ನು ಬಳಸಿ ಬಿಳಿ ಹೋಳಿಗೆ ಅಂತ ಮಾಡ್ತಾರೆ. ಸೊ ಯಾರೆಲ್ಲ ಮಾಡಿಲ್ವೋ ಒಮ್ಮೆ ಖಂಡಿತವಾಗ್ಲೂ ಈ ಬಿಳಿ ಹೋಳಿಗೆಯನ್ನು ಟ್ರೈ ಮಾಡಿ. ರೊಟ್ಟಿ ಚಪಾತಿ ತಿಂದು ಬೇಸರ ಆದವ್ರಿಗೆ ಬಿಳಿ ಹೋಳಿಗೆ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ. ಅದರಲ್ಲೂ ಈ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಹೋಳಿಗೆ ಅಥವಾ ಸೀಕರಣೆ, ಬಿಳಿ ಹೋಳಿಗೆ ಅಥವಾ ಸೀಕರಣೆ ಮಾಡಿಕೊಂಡ್ರೆ ಇನ್ನಷ್ಟು ಖುಷಿ ಕೊಡುತ್ತೆ ಈ ಸೀಸನ್. ಸ್ವೀಟ್ ಮಾಡ್ಕೊಳ್ಲಿಕ್ಕೇನೋ ಹಬ್ಬ ಹರಿದಿನಗಳೇ ಬೇಕಾಗಿಲ್ಲ ಅಲ್ವಾ? ನಮಗೆ ತಿನ್ನಬೇಕು ಅನ್ಸ್ದಾಗೆಲ್ಲ ಸ್ವೀಟ್ ತಯಾರಾಗ್ತಾನೆ ಇರುತ್ತೆ ಮನೆಯಲ್ಲಿ. ಈ ಬಿಳಿ ಹೋಳಿಗೆ ಏನೋ ತಯಾರಾಯ್ತಲ್ವಾ, ಸೀಕರಣೆಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ಕೇಳೋಣ.
3: ಸ್ನೇಹಿತರೆ, ಈಗ ಮಾವಿನ ಹಣ್ಣಿನ ಶೀಕರಣೆಗೆ ಒಂದು ಹೋಳು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ, ಎರಡು ಮಾವಿನ ಹಣ್ಣು ಬಿಡಿಸಿ ಕಿವುಚಿಟ್ಕೊಂಡಿದ್ದೀನಿ, ಅದನ್ನು ಹಾಕೋಣ. ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೋತಾ ಇದ್ದೀನಿ, ಸ್ವಲ್ಪ ಏಲಕ್ಕಿ ಪುಡಿ,

0: ಒಂದು ಸ್ವಲ್ಪ ರಫ್ ಆದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಅಥವಾ ಕಾಯಿ ಹಾಕಲಿಲ್ಲ ಅಂದ್ರೆ ಹಾಗೆ ಕೈಯಲ್ಲಿ ಕಿವುಚ್ಕೊಂಡ್ರು ಇನ್ನೂ ರುಚಿ ಜಾಸ್ತಿನೇ, ಹಾಗೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, 100% ಎಲ್ಲರಿಗೂ ಇಷ್ಟ ಆಗುತ್ತೆ.
1: ಖಂಡಿತವಾಗ್ಲೂ 100% ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಈ ರೀತಿಯಲ್ಲಿ ರುಚಿ ರುಚಿಯಾಗಿ ಬಿಳಿ ಹೋಳಿಗೆ ಜೊತೆ ಸೀಕರಣೆ ಮಾಡಿದ್ರೆ. ಸೀಕರಣೆ ಮಾಡೋದೇನು ತುಂಬ ಕಷ್ಟ ಇಲ್ಲ ಸ್ನೇಹಿತರೆ. ಸ್ವೀಟ್ ಆಗಿರುವಂತಹ ಮಾವಿನಣ್ಣು, ಬೆಲ್ಲ, ಏಲಕ್ಕಿ, ತೆಂಗಿನ ತುರಿ. ತೆಂಗಿನ ತುರಿ ನೀವು ಹಾಕಲೇಬೇಕು ಅಂತ ಏನಿಲ್ಲ, ತೆಂಗಿನ ತುರಿ ಹಾಕಿದರೆ ಮತ್ತಷ್ಟು ಒಳ್ಳೆ ಫ್ಲೇವರ್ ಕೊಡುತ್ತೆ, ಖುಷಿಯಾಗತ್ತೆ ಆ ಸೀಕರಣೆ ತಿನ್ನಲಿಕ್ಕೆ. ತೆಂಗಿನ ತುರಿ ಹಾಕದೇ ಇದ್ದರೂ ಮಾವಿನಣ್ಣು, ಬೆಲ್ಲ, ಏಲಕ್ಕಿ ಪೌಡ್ರ್ ಇದ್ದರೆ ಸೀಕರಣೆ ರೆಡಿ ಆಗುತ್ತೆ. ಖಂಡಿತವಾಗ್ಲೂ ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಒಮ್ಮೆ ಸೀಕರಣೆ ಹೋಳಿಗೆ ಅಥವಾ ಸೀಕರಣೆ ಚಪಾತಿ ಅಥವಾ ಸೀಕರಣೆ ರೊಟ್ಟಿ, ಅದರಲ್ಲೂ ಶಿವಮೊಗ್ಗದ ಮಲೆನಾಡು ಸ್ಪೆಷಲ್ ಸೀಕರಣೆ ಹೋಳಿಗೆ ಒಮ್ಮೆ ಟೇಸ್ಟ್ ಮಾಡಿ ಮಾಡ್ಕೊಳ್ಳಿ, ತಿನ್ನಿ, ಖುಷಿಯಾಗಿರಿ. ಸಿಹಿ ತಿನ್ನಲಿಕ್ಕೆ ಹಬ್ಬ ಹರಿದಿನಗಳೇ ಬೇಕು ಅಂತ ಏನಿಲ್ಲ ಅಲ್ವಾ. ನಮಗೆ ಬೇಕಾದಾಗೆಲ್ಲ, ತಿನ್ನಬೇಕು ಅನಿಸಿದಾಗೆಲ್ಲ ಮಾಡ್ಕೊಳ್ಬೋದು, ಅದರಲ್ಲೂ ಈ ಸೀಸನಲ್ಲಿ ಸ್ಪೆಷಲ್ಲಾಗಿ ಮಾವಿನ ಹಣ್ಣಿನ ಸೀಸನಲ್ಲಿ. ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ. ಈ ದಿನ ಆರ್ ವಿ ಆರ್ ಕೇಟ್ರಿಂಗನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ತಿಳಿಸ್ಕೊಟ್ಟಂತಹ ಬಿಳಿ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಸೀಕರಣೆಯ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ವಿನಯ್ ಶ್ರೀನಿವಾಸ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ನಮಸ್ತೆ, ಗುಡ್ ಆಫ್ಟರ್ನೂನ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕ್ಯಾನ್ಸರ್ ಎಂಬುದು ಜೀವನದ ಕೊನೆಯ ಅಧ್ಯಾಯವಲ್ಲ. ಸೂಕ್ತ ಚಿಕಿತ್ಸೆ, ವೈದ್ಯರ ಮೇಲಿನ ನಂಬಿಕೆ, ಕುಟುಂಬದ ಬೆಂಬಲ ಮತ್ತು ದೃಢ ಮನೋಬಲದಿಂದ ಅದನ್ನು ಜಯಿಸಿ ಆರೋಗ್ಯಕರ ಜೀವನ ನಡೆಸಬಹುದು ಎಂಬ ಸಂದೇಶ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಡೆದ ರಾಷ್ಟೀಯ ಕ್ಯಾನ್ಸರ್ ಸರ್ವೈವರ್ ಡೇ ಕಾರ್ಯಕ್ರಮದಲ್ಲಿ ಪ್ರತಿಧ್ವನಿಸಿತು. ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಅನ್ನು ಯಶಸ್ವಿಯಾಗಿ ಎದುರಿಸಿ ಬದುಕು ಗೆದ್ದ ಸರ್ವೈವರ್ಗಳು ಅವರ ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕ ರೋಗಿಗಳಲ್ಲಿ ಆತ್ಮವಿಶ್ವಾಸ ತುಂಬಲಾಯಿತು. ಈ ವೇಳೆ ಮಾತನಾಡಿದ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾ ಉತ್ತಮ ಶರ್ಮಾ, ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕಳೆದ ಹಲವು ವರ್ಷಗಳಲ್ಲಿ 10,000 ಹೆಚ್ಚು ಕ್ಯಾನ್ಸರ್ ರೋಗಿಗಳು ಯಶಸ್ವಿಯಾಗಿ ಚಿಕಿತ್ಸೆ ಪಡೆದು ಸರ್ವೈವರ್ಗಳಾಗಿದ್ದಾರೆ ಎಂದರು. ವಿಕಿರಣ ಆಂಕೋಲಜಿಸ್ಟ್ ಡಾ ರವಿ ನಡಹಳ್ಳಿ ಮಾತನಾಡಿ, ಕಳೆದ 2 ದಶಕಗಳಲ್ಲಿ ಕ್ಯಾನ್ಸರ್ ಚಿಕಿತ್ಸಾ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆಯಾಗಿದ್ದು ಐಎಂಆರ್ಟಿ, ಐಜಿಆರ್ಟಿ ಹಾಗೂ ಪ್ರೋಟಾನ್ ಥೆರಪಿಯಂತಹ ಅತ್ಯಾಧುನಿಕ ತಂತ್ರಜ್ಞಾನಗಳಿಂದ ಚಿಕಿತ್ಸೆಯ ನಿಖರತೆ ಹೆಚ್ಚಿದೆ, ಅಡ್ಡ ಪರಿಣಾಮಗಳು ಗಣನೀಯವಾಗಿ ಕಡಿಮೆಯಾಗಿದೆ ಎಂದರು. ಮುಂದಿನ ವಿವರ. ಸೊರಬ ಪಟ್ಟಣದ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಿರಿಯ ಸಹಕಾರಿ ದುರಿಣಿ ಹೆಚ್ಎಸ್ ಮಂಜಪ್ಪ ಅವರು ಸುದೀರ್ಘ ಸಮಾಜಮುಖಿ ಕೆಲಸಗಳನ್ನು ಗುರುತಿಸಿ ವಿಶೇಷವಾಗಿ ಸನ್ಮಾನಿಸಲಾಯಿತು. ಸೊರಬ ತಾಲೂಕು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ರಾಜಪ್ಪ ಮಾಸ್ತರ್ ಮಾತನಾಡಿ, ನೇರ ಮಾತು, ಸೈದ್ಧಾಂತಿಕ ಬದ್ಧತೆ, ಸರಳತೆ ಹೊಂದಿರುವ ಜೊತೆಗೆ ನಿರಂತರ ಸಮಾಜಮುಖಿ ಕೆಲಸಗಳಿಂದ ಹೆಚ್ಎಸ್ ಮಂಜಪ್ಪ ಅವರು ಗುರುತಿಸಿಕೊಂಡವರು. ಸೈದ್ಧಾಂತಿಕ ವಿಚಾರಗಳು ಬೇರೆ ಇದ್ದರೂ ಎಲ್ಲರನ್ನೂ ವಿಶಾಲ ದೃಷ್ಟಿಕೋನದಲ್ಲಿ ನೋಡುವ ವ್ಯಕ್ತಿತ್ವ ಹೊಂದಿದವರು. ಜನಸಾಮಾನ್ಯರಲ್ಲಿ ಒಬ್ಬರಾಗಿ ಬದುಕಿ ಬದುಕನ್ನು ಸಾರ್ಥಕಗೊಳಿಸಿಕೊಂಡಿದ್ದಾರೆ. ಈ ದೃಷ್ಟಿಯಿಂದ ಸಂಘಟನೆಯಿಂದ ವಿಶೇಷ ಸನ್ಮಾನಿಸಿದ್ದೇವೆ ಎಂದರು. ಮುಂದಿನ ವಿವರ. ಶಿವಮೊಗ್ಗದಲ್ಲಿ ಸಂಚಾರಿ ಹೈಕೋರ್ಟ್ ಪೀಠ ಸ್ಥಾಪಿಸುವಂತೆ ವಕೀಲರ ಸಂಘ ಹಾಗೂ ಹೋರಾಟ ಸಮಿತಿ ಸಲ್ಲಿಸಿರುವ ಮನವಿಯನ್ನು ಪರಿಶೀಲಿಸಲಾಗುವುದು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ ನೀಡಿದರು. ಶಿವಮೊಗ್ಗದಲ್ಲಿ ಸಂಚಾರಿ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಆಗ್ರಹಿಸಿ ಸಂಚಾರಿ ಹೈಕೋರ್ಟ್ ಪೀಠ ಹೋರಾಟ ಸಮಿತಿ ಪ್ರವಾಸಿ ಮಂದಿರದಲ್ಲಿ ಸಲ್ಲಿಸಿದ ಮನವಿ ಸ್ವೀಕರಿಸಿದ ಬಳಿಕ ಮಾತನಾಡಿದರು. ಶಿವಮೊಗ್ಗ

ಸಂಚಾರಿ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಇತರ ಜಿಲ್ಲೆಗಳಿಗಿಂತಲೂ ಹೆಚ್ಚು ಯೋಗ್ಯವಾಗಿದೆ ಎಂಬ ಮಾಹಿತಿಯನ್ನು ವಕೀಲರ ಸಂಘದ ಪದಾಧಿಕಾರಿಗಳು ನೀಡಿದ್ದು, ಈ ಕುರಿತು ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತಂದು ಜಿಲ್ಲೆಯ ನ್ಯಾಯ ಸೇವಾ ಅಗತ್ಯಕ್ಕೆ ಸ್ಪಂದಿಸುವ ಪ್ರಯತ್ನ ಮಾಡಲಾಗುವುದು ಎಂದು ಅವರು ಹೇಳಿದರು. ಮುಂದಿನ ವಿವರ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಗರದ ಹೆಚ್ ಶಿವಲಿಂಗಪ್ಪ ಪ್ರೌಢಶಾಲೆಯಲ್ಲಿ ಪರಿಸರ ಸಂರಕ್ಷಣೆ ಹಾಗೂ ಹಸಿರು ಭವಿಷ್ಯದ ಸಂಕಲ್ಪದೊಂದಿಗೆ ಗಿಡ ನೆಡುವ ವಿಶೇಷ ಕಾರ್ಯಕ್ರಮ ನಡೆಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದ ತಾಯಿಯ ಹೆಸರಿನಲ್ಲಿ ಒಂದು ಮರ ಅಭಿಯಾನದಡಿ ವನಸುಮ ಇಕೋ ಕ್ಲಬ್ ಹಾಗೂ ಶಾಲೆಯ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಸಸಿಗಳನ್ನು ನೆಡಲಾಯಿತು. ತಾಯಿ ನೆನಪಿನಲ್ಲಿ ಗಿಡವನ್ನು ನೆಟ್ಟು ಅವುಗಳನ್ನು ಪೋಷಿಸುವ ಮೂಲಕ ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಕಾರ್ಯಕ್ರಮದಲ್ಲಿ ಸಂಸದ ಬಿವೈ ರಾಘವೇಂದ್ರ ಸಲಹೆ ನೀಡಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಿತ್ಯ ಬಳಕೆಯಲ್ಲಿ ಪ್ಲಾಸ್ಟಿಕ್ ಬಳಸುವುದರಿಂದ ಪರಿಸರಕ್ಕೆ ಹಾನಿ ಉಂಟಾಗುತ್ತಿದೆ ಎಂದು ಜಾವಳ್ಳಿಯ ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆ ಪ್ರಾಂಶುಪಾಲರು ಹಾಗೂ ಜ್ಞಾನದೀಪ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಶ್ರೀಕಾಂತ್ ಎಂ ಹೆಗಡೆ ಹೇಳಿದರು. ಪಟ್ಟಣದ ಸಮೀಪದ ಜಾವಳ್ಳಿಯ ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆಯಲ್ಲಿ ಆಚರಿಸಿದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ಲಾಸ್ಟಿಕ್ ಇಡೀ ವಿಶ್ವಕ್ಕೆ ಮಾರಕವಾಗಿದ್ದು ವಿವೇಚನೆಯಿಂದ ಬಳಸಬೇಕು. ಪರಿಸರ ಉಳಿಸುವಲ್ಲಿ ನಮ್ಮ ಚಿಕ್ಕ ಪ್ರಯತ್ನಗಳು ಮನುಷ್ಯನ ವ್ಯಕ್ತಿತ್ವ ರೂಪಿಸುತ್ತದೆ ಎಂದ ಅವರು, ಶಾಲೆಯು ಕಳೆದ 3 ವರ್ಷಗಳಲ್ಲಿ ಅತ್ಯುತ್ತಮ ಹಸಿರು ಪರಿಸರ ಹೊಂದಿದ ಶಾಲೆ ಎಂಬ ಪ್ರಶಸ್ತಿಗೆ ಭಾಜನವಾಗಿದೆ ಎಂದು ತಿಳಿಸಿದರು. ಸಹ ಶಿಕ್ಷಕಿ ಕೆಪಿ ಶ್ವೇತಾ ಮಾತನಾಡಿ, ಶ್ರೀ ಅರವಿಂದೋ ಫೌಂಡೇಶನ್ ಫಾರ್ ಎಜುಕೇಶನ್ ಹಾಗೂ ಜ್ಞಾನದೀಪ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಮಾತನಾಡಿದರು. ನಂತರ ಶ್ರೀ ಅರವಿಂದೋ ಫೌಂಡೇಶನ್ ಫಾರ್ ಎಜುಕೇಶನ್ ಹಾಗೂ ಜ್ಞಾನದೀಪ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಬಿಎಲ್ ನೀಲಕಂಠ ಮೂರ್ತಿ, ಉಪ ಪ್ರಾಂಶುಪಾಲರಾದ ವಾಣಿ ಕೃಷ್ಣ ಪ್ರಸಾದ್, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಹೊಸದಾಗಿ ಶಾಲೆಗೆ ಸೇರಿದ ವಿದ್ಯಾರ್ಥಿಗಳಿಂದ ಗಿಡ ನೆಡೆಸುವ ಮೂಲಕ ಪರಿಸರ ದಿನಾಚರಣೆಗೆ ಚಾಲನೆ ನೀಡಲಾಯಿತು. ಮುಂದಿನ ವಿವರ. ಕೃಷಿ ಭೂಮಿಯ ಫಲವತ್ತತೆ ರಕ್ಷಿಸಿ ಸುಸ್ಥಿರ ಬೇಸಾಯಕ್ಕೆ ಉತ್ತೇಜನ ನೀಡಲು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಿಂದ ಮಹತ್ವಾಕಾಂಕ್ಷೆಯ ಖೇತ್ ಬಚಾವೋ ಕೃಷಿ ಭೂಮಿ ಉಳಿಸಿ ಅಭಿಯಾನವನ್ನ ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ICAR ಅಟಾರಿ ಬೆಂಗಳೂರು ನಿರ್ದೇಶನದಂತೆ ಶಿವಮೊಗ್ಗದ ICAR ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ಸಹಯೋಗದಲ್ಲಿ ವಿಶೇಷ ಆಂದೋಲನವು ಜೂನ್ 1 ಅಧಿಕೃತವಾಗಿ ಪ್ರಾರಂಭವಾಗಲಿದ್ದು ಜೂನ್ 30 ಜಿಲ್ಲೆಯಾದ್ಯಂತ ನಿರಂತರವಾಗಿ ನಡೆಯಲಿದೆ ಎಂದು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಸಿ ಸುನೀಲ್ ಹೇಳಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಕೃಷಿ ವಲಯದಲ್ಲಿ ಅತಿಯಾದ ಹಾಗೂ ಅವೈಜ್ಞಾನಿಕ ರಾಸಾಯನಿಕ ಗೊಬ್ಬರಗಳು ಹಾಗೂ ತೀವ್ರ ಕೀಟನಾಶಕಗಳ ಬಳಕೆಯಿಂದ ಮಣ್ಣಿನ ನೈಸರ್ಗಿಕ ಫಲವತ್ತತೆ ಕಡಿಮೆ ಆಗುತ್ತಿದೆ. ಇದರಿಂದ ಭೂಮಿಯ ಒಟ್ಟಾರೆ ಆರೋಗ್ಯ ಹದಗೆಟ್ಟಿದ್ದು ಬೆಳೆಗಳ ಒಟ್ಟು ಉತ್ಪಾದನೆ ಮತ್ತು ಗುಣಮಟ್ಟದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ. ಈ ಗಂಭೀರ ಪರಿಸ್ಥಿತಿ ಮನಗಂಡು ಮಣ್ಣಿನ ಆರೋಗ್ಯದ ನೈಜ ಮಹತ್ವ, ವೈಜ್ಞಾನಿಕ ಮಣ್ಣು ಪರೀಕ್ಷೆಯ ಅನಿವಾರ್ಯತೆ, ಸಮತೋಲನ ಪೋಷಕಾಂಶಗಳ ನಿರ್ವಹಣೆ, ಸಾವಯವ ಹಾಗೂ ನೈಸರ್ಗಿಕ ಗೊಬ್ಬರಗಳ ಬಳಕೆಗೆ ಉತ್ತೇಜನ ಹಾಗೂ ಸುಸ್ಥಿರ ಕೃಷಿ ಪದ್ಧತಿಗಳ ಕುರಿತು ಗ್ರಾಮೀಣ ಭಾಗದ ಪ್ರತಿ ರೈತರಿಗೂ ತಾಂತ್ರಿಕ ಅರಿವು ಹಾಗೂ ಪ್ರಾಯೋಗಿಕ ಮಾರ್ಗದರ್ಶನ ನೀಡುವುದು ಅಭಿಯಾನದ ಉದ್ದೇಶವಾಗಿದೆ. ಮಣ್ಣಿನ ಆರೋಗ್ಯ ಕಾಪಾಡುವುದು ಕೃಷಿ ಕ್ಷೇತ್ರದ ಭವಿಷ್ಯವನ್ನು ಭದ್ರಗೊಳಿಸುವ ನಿಟ್ಟಿನಲ್ಲಿ ಇಡಬೇಕಾದ ಪ್ರಮುಖ ಹೆಜ್ಜೆಯಾಗಿದೆ. ಜಿಲ್ಲೆಯ ಪ್ರತಿಯೊಬ್ಬ ರೈತರು ಕಡ್ಡಾಯವಾಗಿ ತಮ್ಮ ಜಮೀನಿನ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನ ಆಧಾರದ ಮೇಲೆ ಅಗತ್ಯವಿರುವ ಗೊಬ್ಬರಗಳನ್ನು ಬಳಸಬೇಕು. ಜೊತೆಗೆ ನಮ್ಮ ಅಮೂಲ್ಯವಾದ ಕೃಷಿ ಭೂಮಿ ಸಂರಕ್ಷಿಸಿ ಮುಂದಿನ ಯುವ ಪೀಳಿಗೆಗೆ ಸುರಕ್ಷಿತ ಹಾಗೂ ಫಲವತ್ತಾದ ಸ್ಥಿತಿಯಲ್ಲಿ ಹಸ್ತಾಂತರಿಸುವುದು ನಮ್ಮೆಲ್ಲರ ಕರ್ತವ್ಯ, ಡಾಕ್ಟರ್ ಸಿ ಸುನೀಲ್ ಹೇಳಿದರು. ಜಿಲ್ಲೆಯ ಪ್ರಗತಿಪರ ಹಾಗೂ ಆಸಕ್ತ ರೈತ ಬಾಂಧವರು ಈ ತಿಂಗಳ ಪೂರ್ತಿ ನಡೆಯಲಿರುವ ಖೇತ್ ಬಚಾವೋ ಅಭಿಯಾನದ ವಿವಿಧ ತಾಂತ್ರಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಮಣ್ಣಿನ ಸಂರಕ್ಷಣೆ ಮತ್ತು ಸಮಗ್ರ ಪೋಷಕಾಂಶಗಳ ಆಧುನಿಕ ನಿರ್ವಹಣೆ ಪದ್ಧತಿಗಳನ್ನು ತಮ್ಮ ಜಮೀನುಗಳಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಭೂಮಿಯ ಫಲವತ್ತತೆ ಕಾಪಾಡಿ ಕೃಷಿ ಉತ್ಪಾದಕತೆ ಹಾಗೂ ಆರ್ಥಿಕ ಲಾಭ ಹೆಚ್ಚಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ರವಿ ವಿಸ್ಮಯದ ಶಿಶು. ಕಣ್ಣಿಗೆ ಕಂಡಿದ್ದೆಲ್ಲವೂ ಅವನಿಗೆ ವಿನೂತನ ಹಾಗೂ ವಿಸ್ಮಯಕಾರಿ. ಹರಿವ ನೀರು, ಉರಿವ ಜ್ಯೋತಿ, ಮೊರೆವ ಕಡಲು, ಆಕೃತಿಯ ಪಕ್ಷಿಗಳು, ಝೇಂಕೃತಿಯ ದುಂಬಿಗಳು, ಈ ಎಲ್ಲವೂ ಅವನಚ್ಚರಿಯ ಅಂಶಗಳು. ಹೀಗಾಗಿ ಕವಿ ಎಂದೆಂದೂ ಕಾವ್ಯಲೋಕದ ಭಾವವಿಹಾರಿ. ಅವನ ಕವನಗಳು ಭಾವಜೀವಿಗಳಿಗೆ ಚೈತನ್ಯದ ಚೇತೋಹಾರಿ. ಪ್ರತಿಭೆಯ ಮಿಂಚು ಮಿಂಚಿದಾಗ ಅದನ್ನು ಕಮನೀಯ ಕಾವ್ಯದ ಮೂಲಕ ಹೊರಹಾಕುತ್ತಾನೆ. ಕಂಡದ್ದನ್ನು ಕಣ್ಣೆದುರೇ ಬಿಚ್ಚಿಡುತ್ತಾನೆ. ಅಂತಹ ಗೀತ ಗಂಗೋತ್ರಿ ಇಲ್ಲಿ ಅನಾವರಣಗೊಂಡಿದೆ. ಒಲಿದಂತೆ ಹಾಡುವೆ ಎನ್ನುವ ಒಲವಿನ ಧ್ವನಿ ಧ್ವನಿಪೂರ್ಣವಾಗಿದೆ. ತಮ್ಮ ಭಾವನೆಗಳನ್ನು ಅನುಭಾವದ ಮೂಲಕ ಅಭಿವ್ಯಕ್ತಗೊಳಿಸಿದ್ದಾರೆ ಅನನ್ಯ ಕವಿ, ಆಧುನಿಕ ವಚನಕಾರರಾದ ಅಥಣಿಯ ಶ್ರೀ ಮೋಟಗಿ ಮಠದ ಪ್ರಭು ಚನ್ನಬಸವ ಸ್ವಾಮೀಜಿಯವರು. ಇಲ್ಲಿಯ ಭಾವನೆಗಳಿಗೆ ಜೀವ ತುಂಬಿ ಮನದುಂಬಿ ಹಾಡಿದ್ದಾರೆ ಸೃಜನಶೀಲ ಗಾಯಕ ಅಂಬಯ್ಯ ನುಲಿ ಹಾಗೂ ಎಂಡಿ ಪಲ್ಲವಿಯವರು. ಕೂಡಲ ಸಂಗಮದೇವ, ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಎಂದ ಬಸವವಾಣಿ ಇಲ್ಲಿ ಸ್ಫೂರ್ತಿ ಕೇಂದ್ರವಾಗಿದೆ. ಆತ್ಮೀಯರೇ, ನಿಮ್ಮ ಹಾಡುಗಳನ್ನು ನೀವೇ ಕೇಳಿ, ನೀವೇ ಹೇಳಿ.

0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಶಿವಮೊಗ್ಗ ತೈವಾನ್ ಮೂಲದ ಯುವೆನ್ ತಳಿಯ ಒಂದು ಮಾವಿನ ಬೆಲೆ ಬರೋಬ್ಬರಿ 7,500 ರೂಪಾಯಿ. ಮಿಯಾಜಾಕಿ ತಳಿಯ ಮಾವು ಕೆಜಿಗೆ 10,500 ರೂಪಾಯಿ. ಹೌದು, ಕೇಳಿದರೆ ಅಚ್ಚರಿ ಎನಿಸಿದರೂ ನಿಜ. ನಗರದ ಎಪಿಎಂಸಿ ತರಕಾರಿ ಮಾರುಕಟ್ಟೆ ಆವರಣದಲ್ಲಿ ಜಿಲ್ಲಾ ಹಾಪ್ಕಾಮ್ಸ್ನಿಂದ ಆಯೋಜಿಸಿದ್ದ ಮಾವು ಮತ್ತು ಹಲಸು ಮೇಳದಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡಲಾಗಿದ್ದ ಈ ತಳಿ ಜನರ ಗಮನ ಸೆಳೆದವು. ಯುವೆನ್ ಇಷ್ಟೊಂದು ತುಟ್ಟಿಯಾದರೂ 3 ದಿನಗಳ ಕಾಲ ನಡೆದ ಮೇಳದಲ್ಲಿ 4 ಹಣ್ಣುಗಳನ್ನು ಜನ ಖರೀದಿಸಿದ್ದಾರೆ. ಜೊತೆಗೆ ಮಿಯಾಜಾಕಿ ಬೆಲೆ ಅತ್ಯಧಿಕ ಎನಿಸಿದರೂ ಕೆಲವರು ಇಷ್ಟಪಟ್ಟು ಖರೀದಿಸಿದ್ದು ವಿಶೇಷವಾಗಿತ್ತು. ಮಂಡಘಟ್ಟದ ರೈತ ಪರಮೇಶ್ ಅವರು ತಮ್ಮ ತೋಟದಲ್ಲಿ ರೆಡ್ ಎಂಪರರ್ ಮೂಲ ತಳಿಯ ಗಿಡ ನೆಟ್ಟು ಯುವೆನ್ ಪ್ರಭೇದವನ್ನು ಬೆಳೆದಿದ್ದು ಇದರ ಸಿಹಿ ಬೇರೆಯ ಮಾವುಗಳಿಗಿಂತ 15% ಹೆಚ್ಚಿರುವುದರಿಂದ ದರ ಅಧಿಕವಿದ್ದರೂ ಕೆಲವರು ಇಷ್ಟಪಟ್ಟು ಖರೀದಿಸಿದರು. ಇನ್ನುಳಿದಂತೆ ಕಟಿಮಾನ್ ಪ್ರಭೇದದ ಮಾವು ಕೆಜಿಗೆ 300 ರೂಪಾಯಿ, ಇಮಾಮ್ ಪಸಂದ್ 200 ರೂಪಾಯಿ ಇತ್ತು. ಬಾದಾಮ್, ರಸಪುರಿ, ರೆಡ್, ಐವುರಿ, ದಶೇರಿ ಸೇರಿದಂತೆ ನಾನಾ ಬಗೆಯ ಹಣ್ಣುಗಳನ್ನು ಮೇಳದಲ್ಲಿ ಇಡಲಾಗಿತ್ತು. ಮುಂದಿನ ವಿವರ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಅಥ್ಲೆಟಿಕ್ ವಯೋಮಿತಿಯೊಳಗಿನವರ ರಾಜ್ಯ ಮಟ್ಟದ ಮಕ್ಕಳ ಕ್ರೀಡಾಕೂಟದಲ್ಲಿ ರಯಾನ್ಸ್ ಕೆಪಾಯ್ ಅವರು 50 ಮೀಟರ್ ಓಟವನ್ನು 7.91 ಸೆಕೆಂಡ್ನಲ್ಲಿ 1.80 ಮೀಟರ್ ಜಿಗಿದು ಚಿನ್ನದ ಪದಕ ಗಳಿಸಿದ್ದಾರೆ. ಇವರು ಶಿವಮೊಗ್ಗದ ಕಿರಣ್ ಮತ್ತು ಪ್ರವೀಣ್ ಆರ್ಪೈ ಅವರ ಪುತ್ರರಾಗಿದ್ದು ನಗರದ ಪ್ರೈಮ್ ಸ್ಪೋರ್ಟ್ಸ್ ಅಕಾಡೆಮಿ ಮಣಿಕಂಠನ್ ಇವರ ತರಬೇತುದಾರರಾಗಿದ್ದಾರೆ. ಮುಂದಿನ ವಿವರ. ಪರಿಸರ ಉಳಿಸಲು ಎಲ್ಲರೂ ಪಣ ತೊಡಬೇಕಿದೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಶಿವಮೊಗ್ಗ 2ರ ಯೋಜನಾಧಿಕಾರಿ ಉಲ್ಲಾಸ್ ಮೆಸ್ತಾ ಹೇಳಿದರು. ಕುಂಸಿ ಸಮೀಪದ ಕಾಚಿಕೊಪ್ಪದಲ್ಲಿ ವಿಶ್ವ ಪರಿಸರ ದಿನ ಉದ್ಘಾಟಿಸಿ ಮಾತನಾಡಿದ ಅವರು, ಎಲ್ಲರೂ ಕಾಡನ್ನು ಉಳಿಸುವುದರ ಜೊತೆಗೆ ಗಿಡ ನೆಟ್ಟು ಪೋಷಿಸಿ ಕಾಡನ್ನು ಬೆಳೆಸುವುದರ ಕಡೆ ಗಮನ ಹರಿಸೋಣ ಎಂದರು. ಇದೇ ವೇಳೆ ಗ್ರಾಮದ ಮಹಿಳೆಯರು ಹಾಗೂ ಮುಖಂಡರು ಗ್ರಾಮದಲ್ಲಿ ಗಿಡ ನೆಟ್ಟರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕು ಕೃಷಿ ಅಧಿಕಾರಿ ರಾಘವೇಂದ್ರ ಆಚಾರ್ಯ, ವಲಯ ಮೇಲ್ವಿಚಾರಕಿ ಪೂರ್ಣಿಮಾ, ಸೇವಾ ಪ್ರತಿನಿಧಿ ರೇಣುಕಾ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಕೃಷಿಯಲ್ಲಿ ಬಹುಬೆಳೆ ಮಾದರಿಯನ್ನು ಅನುಸರಿಸಿ ಉತ್ತಮ ಆದಾಯ ಗಳಿಸುವುದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಭದ್ರಾ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಕೆಪಿ ಅಂಶುಮಂತ್ ಹೇಳಿದರು. ಮಲಗುಪ್ಪದಲ್ಲಿ ಭದ್ರಾ ಕಾಡಾ ಕಚೇರಿ ಸಭಾಂಗಣದಲ್ಲಿ ವಿವಿಧ ಸಹಕಾರ ಸಂಘಗಳ ಪದಾಧಿಕಾರಿಗಳು ಮತ್ತು ಸದಸ್ಯರು ಪ್ರಗತಿಪರ ರೈತರು, ಕೃಷಿಕರು ಹಾಗೂ ಕೃಷಿ ತಜ್ಞರಿಗೆ ಹಮ್ಮಿಕೊಂಡಿದ್ದ ಸಮಾಲೋಚನೆ ಮತ್ತು ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ನೀರಾವರಿ ಯೋಜನೆಯಲ್ಲಿ ನೀರು ಬಳಕೆದಾರರ ಸಹಕಾರ ಸಂಘಗಳ ಜವಾಬ್ದಾರಿ ಮಹತ್ವದ್ದಾಗಿದೆ. ನೀರನ್ನು ಮುತುವರ್ಜಿಯಿಂದ ಬಳಕೆ ಮಾಡುವ ಬಗ್ಗೆ ರೈತರಿಗೆ ಜಾಗೃತಿ ಮೂಡಿಸಬೇಕು. ಕೃಷಿಯಲ್ಲಿ ಬೇಸಾಯ ಮತ್ತು ಬಿತ್ತನೆಯಿಂದ ಕೊಯ್ಲುವರೆಗೆ ತಂತ್ರಜ್ಞಾನದ ಬಳಕೆ ಮಾಡಬೇಕು. ಇದರಿಂದ ವೆಚ್ಚ ಕಡಿಮೆಯಾಗಿ ಆದಾಯ ವೃದ್ಧಿಯಾಗುತ್ತದೆ ಎಂದರು. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಇರುವಕ್ಕಿ ಕ್ಯಾಂಪಸ್ನ ವಿಶೇಷಾಧಿಕಾರಿ ಡಾ ಕೆಸಿ ಶಶಿಧರ್, ಭೂ ಅಭಿವೃದ್ಧಿ ಅಧಿಕಾರಿ ಕೆ ಪ್ರಶಾಂತ್, ಭೂ ಅಭಿವೃದ್ಧಿ ಅಧಿಕಾರಿ ಡಾ ನಾಗೇಶ್ ಡೊಂಗ್ರೆ ಅವರು ಕಾಡ ಪ್ರಾಧಿಕಾರದ ಕಾಮಗಾರಿಗಳು, ತರಬೇತಿ, ಯಂತ್ರೋಪಕರಣಗಳ ವಿತರಣೆ, ಕಾಡ ಚಟುವಟಿಕೆಗಳು ಮತ್ತು ಪ್ರಗತಿ ಕುರಿತು ಮಾತನಾಡಿದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕ್ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
3: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
0: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
6: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
7: ಕೇಳು ಜಾಣ ಜಾಣ ಸುದ್ದಿಯ ಕೇಳು.

ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳುತ್ತೀರಿ ಸರ್ಪ ಭೋಜನ. ಮಾತನಾಡುವಾಗ ಹುಷಾರು ಹಾಗೂ ವಾರದ ವಿಜ್ಞಾನಿ ಅಡಾಲ್ಫ್ ಫ್ರೆಡ್ರಿಕ್ ಯೋಹಾನ್ ಬ್ಯುತೆನಾಟ್.

ಸರ್ಪಭೋಜನ. ಮಧ್ಯಾಹ್ನದ ಹೊತ್ತು ಊಟ ಮಾಡಿದ ಕೂಡಲೇ ತೂಕಡಿಕೆ ಬಂದು ನಿದ್ರಿಸಿದಾಗ ಹೆಬ್ಬಾವಿನ ಹಾಗೆ ತಿಂದು ಮಲಗಿದೀಯಾ ಅನ್ನೋ ಭಯಗಳ ಕೇಳಿಯೇ ಇರ್ತೀರಿ. ಬಕಾಸುರನಂತೆ ಎಗ್ಗಿಲ್ಲದೆ ತಿಂದು ಆಲಸಿಯಾಗಿದ್ದಿ ಅಂತ ಅದರ ಅರ್ಥ. ಹೆಬ್ಬಾವಿನ ಊಟವೇ ಹಾಗೆ. ಆದರೆ ಅದೇ ಹೆಬ್ಬಾವೇ ಊಟವಾದರೆ ಏನಂತೀರಿ? ಯಾಕಾಗಬಾರ್ದು? ನಾಳೆ ಜನಸಂಖ್ಯೆ ಹೆಚ್ಚಾಗಿ ಆಹಾರದ ಕೊರತೆ ಉಂಟಾದಾಗ ಮಾಂಸಾಹಾರಿಗಳಿಗೆ ಹೆಬ್ಬಾವು ಒಳ್ಳೆಯ ಉಣಿಸಾಗಬಹುದಂತೆ. ಹಾಗಂತ ಆಸ್ಟ್ರೇಲಿಯಾದ ಮಕ್ವೇರಿ ವಿಶ್ವವಿದ್ಯಾನಿಲಯದ ಜೀವ ವಿಜ್ಞಾನಿ ಡೀನ್ ಆತುಷ್ ದಕ್ಷಿಣ ಆಫ್ರಿಕಾ, ಇಂಗ್ಲೆಂಡ್ ಮತ್ತು ವಿಯೆಟ್ನಾಮಿನ ವಿಜ್ಞಾನಿಗಳ ಜೊತೆಗೂಡಿ ಶೋಧನೆ ಮಾಡಿದ್ದಾರಂತೆ. ಹೆಬ್ಬಾವು ಅತಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಹಾಗೂ ಉತ್ತಮ ಮಾಂಸವನ್ನು ಒದಗಿಸಬಲ್ಲದು. ಹೀಗಾಗಿ ಆಹಾರ ಸುರಕ್ಷತೆಗೆ ಬೇರೆ ಪ್ರಾಣಿಗಳ ಮಾಂಸದ ಬದಲಿಗೆ ಹೆಬ್ಬಾವಿನ ಮಾಂಸವನ್ನು ಬಳಸಬಾರದೇಕೆ ಎನ್ನುವುದು ಅವರ ಯೋಚನೆ. ಹಾವು ತಿನ್ನುವ ಪರಿಪಾಠ ಹೊಸದೇನಲ್ಲ, ಆದರೆ ಅದು ನಿತ್ಯಾಹಾರವಂತೂ ಅಲ್ಲ, ಅಪರೂಪದ ವಿಶಿಷ್ಟ ಆಹಾರ. ಭಾರತದಲ್ಲಿಯೂ ಹಾವು ಹಿಡಿದು ಮೆಲ್ಲುವವರು ಇದ್ದಾರೆ, ಆದರೆ ಇದು ಯಾವಾಗಲೋ ಒಮ್ಮೆ ಹಾವು ಕೈಗೆ ಸಿಕ್ಕಾಗಲಷ್ಟೇ. ಅದಕ್ಕಾಗಿಯೇ ಹಾವನ್ನು ಬೇಟೆಯಾಡುವುದಾಗಲಿ ಹಸು ಕುರಿ ಕೋಳಿಯನ್ನು ಬೆಳೆಸುವಂತೆ ಹಾವನ್ನು ಬೆಳೆಸುವವರು ಇಲ್ಲವೇ ಇಲ್ಲ ಎನ್ನಬಹುದು. ಸಾಮಾನ್ಯವಾದ ಕೆರೆ ಹಾವಿನ ವಿಷಯವೂ ಇಷ್ಟೆ. ಹಾವು ಈಗಲೂ ಒಂದು ಕಾಡು ಪ್ರಾಣಿ, ವನ್ಯಜೀವಿ. ಕಾನೂನಿನ ಪ್ರಕಾರ ಹಾವನ್ನು ಹಿಡಿಯುವುದಾಗಲಿ ಮಾರುವುದಾಗಲಿ ಅಪರಾಧ. ಹಾಗಿದ್ದರೂ ಹೆಬ್ಬಾವನ್ನು ಸಾಕಬಹುದು ಎನ್ನುತ್ತೀರಲ್ಲ ಎಂದಿರಾ? ಹೆಬ್ಬಾವನ್ನು ಸಾಕುವುದು ಕೂಡ ಹೊಸತೇನಲ್ಲ. ಅಮೆರಿಕದಲ್ಲಿಯಂತೂ ಹೆಬ್ಬಾವು ಸಾಕುವುದು ಒಂದು ಫ್ಯಾಷನ್ ಆಗಿ ಈಗ ಕಂಟಕವಾಗಿ ಬಿಟ್ಟಿದೆ. ಯಾರು ಸಾಕುವುದಕ್ಕೆಂದು ಕೊಂಡು ತಂದ ಬರ್ಮಿಸ್ ಹೆಬ್ಬಾವು ಅಮೆರಿಕದಲ್ಲಿ ಇಲಿ ಹೆಗ್ಗಣಗಳಂತೆ ಸಿಕ್ಕ ಸಿಕ್ಕ ಬಿಲಗಳಲ್ಲೆಲ್ಲ ಮನೆ ಮಾಡಿಕೊಂಡು ಸುದ್ದಿಯಾಗಿತ್ತು. ಅವನು ಹಿಡಿಯುವುದಕ್ಕೆಂದು ಹಾವು ಹಿಡಿಯುವುದರಲ್ಲಿ ಪರಿಣತರೆನಿಸಿದ ತಮಿಳುನಾಡಿನ ಇರುಳ ಜನಾಂಗದವರನ್ನು ಅಮೆರಿಕಗೆ ವಿಶೇಷವಾಗಿ ಕರೆದೊಯ್ದಿದ್ದೂ ಸುದ್ದಿಯಾಗಿತ್ತು. ನಾತುಷ್ ಅವರ ಪ್ರಯತ್ನ ಈ ಹಾವುಗಳನ್ನು ಹಿಡಿದು ತಿನ್ನುವುದಲ್ಲ. ಆಹಾರಕ್ಕಾಗಿಯೇ ಎರಡು ಬಗೆಯ ಹೆಬ್ಬಾವನ್ನು ಬಳಸಬಹುದು, ಅವುಗಳ ಮಾಂಸವನ್ನು ಸೇವಿಸಬಹುದು ಎಂದು ಇವರು ಪ್ರಯೋಗಗಳ ಮೂಲಕ ಸಿದ್ಧಪಡಿಸಿದ್ದಾರೆ. ಇದಕ್ಕಾಗಿ ಇವರು ಎರಡು ಬಗೆಯ ಹೆಬ್ಬಾವುಗಳನ್ನು ಅಧ್ಯಯನ ಮಾಡಿದ್ದಾರೆ. ರೆಟಿಕ್ಯುಲೇಟೆಡ್ ಪೈಥಾನ್ ಅಥವಾ ಮಲಯಾದ ಹೆಬ್ಬಾವು ಮತ್ತು ಬರ್ಮೀಸ್ ಪೈಥಾನ್ ಅಥವಾ ಬರ್ಮಿ ಹೆಬ್ಬಾವುಗಳು ಇವರು ಅಧ್ಯಯನ ಮಾಡಿದ ಹಾವುಗಳು. ವಿಜ್ಞಾನಿಗಳು ಈ ಹಾವುಗಳನ್ನು ಅನುಕ್ರಮವಾಗಿ ಮಲಯೋ ಪೈಥಾನ್ ರೆಟಿಕ್ಯುಲೇಟಸ್ ಮತ್ತು ಪೈಥಾನ್ ಬೈವಿಟೆಕ್ಟಸ್ ಎಂದು ಹೆಸರಿಸಿದ್ದಾರೆ. ಈ ಹಾವುಗಳನ್ನು ಈಗಾಗಲೇ ಸ್ವಲ್ಪ ಮಟ್ಟಿಗೆ ವಿಯೆಟ್ನಾಂ ಮತ್ತು ತೈವಾನ್ ದೇಶಗಳಲ್ಲಿ ಸಾಕಿ ಬೆಳೆಸುತ್ತಾರೆ. ಅಲ್ಲಿ ಹಾವುಗಳನ್ನು ತಿನ್ನುವ ಪರಿಪಾಠ ಇರುವುದರಿಂದ ಇವುಗಳನ್ನು ಕೋಳಿಗಳಂತೆ ಬಾತುಗಳಂತೆ ಪುಟ್ಟ ಬೇಲಿ ಕಟ್ಟಿದ ಫಾರಂಗಳಲ್ಲಿ ಸಾಕುವುದುಂಟು. ನಾತುಷ್ ಅವರ ತಂಡ ಇಂತಹ ಎರಡು ತೋಟಗಳಲ್ಲಿ ಬೆಳೆಯುತ್ತಿದ್ದ ಈ ಹೆಬ್ಬಾವುಗಳನ್ನು ಅಧ್ಯಯನ ಮಾಡಿದೆ. ಕುರಿ ಕೋಳಿ ದನ ಹಂದಿ ಮೊದಲಾದ ಆಹಾರಕ್ಕೆಂದೇ ಬೆಳೆಸುವ ಯಾವುದೇ ಪ್ರಾಣಿಯೂ ಕೂಡ ಅತಿ ಕಡಿಮೆ ಸಮಯದಲ್ಲಿ ಕೊಬ್ಬಿ ಬೆಳೆದರಷ್ಟೇ ಲಾಭ. ಇದರ ಜೊತೆಗೆ ಅವು ಕಡಿಮೆ ಆಹಾರವನ್ನು ಸೇರಿಸಿ ಹೆಚ್ಚು ಮಾಂಸವನ್ನೂ ನೀಡಬೇಕಷ್ಟೇ. ಮಾಂಸವು ತಿನ್ನಲು ರುಚಿಯಾಗಿರಬೇಕು, ಬೇಯಿಸಲು ಸುಲಭವಾಗಿರಬೇಕು. ಹೆಬ್ಬಾವಿನ ಮಾಂಸ ಇವೆಲ್ಲ ವಿಷಯಗಳಲ್ಲಿ ಹೀಗೆ ಇದೆ ಎಂಬುದೇ ಇವರ ಅಧ್ಯಯನದ ತಿರುಳು. ಇವೆರಡು ಹೆಬ್ಬಾವುಗಳು ಕೂಡ ಬಲು ದೊಡ್ಡದಾಗಿ ಬೆಳೆಯಬಲ್ಲವು. ಹೆಬ್ಬಾವುಗಳು ಚೆನ್ನಾಗಿ ಬೆಳೆದಾಗ ಏನಿಲ್ಲವೆಂದರೂ 1 ಕ್ವಿಂಟಾಲ್ನಷ್ಟು ತೂಗಬಲ್ಲವು. ಮೊಟ್ಟೆಯೊಡೆದು ಇಷ್ಟು ದೊಡ್ಡದಾಗಲು ಇವಕ್ಕೆ 3 ವರ್ಷ ಸಾಕು. ಇನ್ನು ಇವು ಮಹಾಸಂತಾನಿಗಳು. ಪ್ರತಿಯೊಂದು ಹೆಬ್ಬಾವಿನ ಹೆಣ್ಣು ವರ್ಷದಲ್ಲಿ 20ಕ್ಕೂ ಹೆಚ್ಚು ಮೊಟ್ಟೆಗಳನ್ನು ಇಡುತ್ತದೆಯಂತೆ. ಹೀಗೆ ಇವು ಸುಮಾರು 20 ವರ್ಷಗಳವರೆಗೂ ಮೊಟ್ಟೆಗಳನ್ನು ಇಡಬಲ್ಲವು. ಇನ್ನು ದನ ಆಕಳು ಕುರಿಗಳಂತೆ ಇವುಗಳನ್ನು ಬೆಳೆಸಲು ದೊಡ್ಡದಾದ ಕೊಟ್ಟಿಗೆ ಬೇಕಿಲ್ಲ. ಎತ್ತರದ್ದೊಂದು ಕೊಟ್ಟಿಗೆ ಕಟ್ಟಿದರೆ ಅದರಲ್ಲಿಯೇ 100 ಹೆಬ್ಬಾವುಗಳು ಒಂದಿನ್ನೊಂದರ ಮೇಲೆ ಬಿದ್ದುಕೊಂಡು ಅಥವಾ ಜೋತಾಡಿಕೊಂಡು ಬೆಳೆಯಬಲ್ಲವು. 15 ಕಿಲೋ ಮಾಂಸ ಬೆಳೆಯಲು ಕೇವಲ 1 ಚದರ ಮೀಟರು ಅಂದರೆ 1 ಮೀಟರ್ ಅಗಲ 1 ಮೀಟರ್ ಉದ್ದದ ಜಾಗ ಸಾಕಂತೆ. ಇವಿಷ್ಟೇ ಸಾಕೆ? ಹೆಬ್ಬಾವಿನ ಬೆಳವಣಿಗೆಯನ್ನು ನಾತುಷ್ ತಂಡ ಗಮನಿಸಿದೆ. ಆಗಷ್ಟೇ ಮೊಟ್ಟೆಯೊಡೆದು ಹೊರಬಂದ ಮರಿಗಳನ್ನು ಒಂದೋ ಟ್ಯಾಗ್ ಹಚ್ಚಿ ಇಲ್ಲವೇ ಅವುಗಳ ಬೆನ್ನ ಮೇಲಿರುವ ಪಟ್ಟೆಗಳ ವಿನ್ಯಾಸದಿಂದ ಗುರುತಿಸಿದೆ. ಅನಂತರ

0: ಅವು ಪ್ರತಿಯೊಂದರ ಬೆಳವಣಿಗೆಯ ಮೇಲೂ ಒಂದು ವರ್ಷದವರೆಗೂ ಕಣ್ಣಿಟ್ಟಿದೆ. ಅವುಗಳ ತೂಕ ಉದ್ದಗಳನ್ನು ಅಳೆದಿದೆ. ಅಧ್ಯಯನದ ಅವಧಿಯಲ್ಲಿ ದಿನವೂ ನಿಗದಿಪಡಿಸಿದ ಆಹಾರವನ್ನಷ್ಟೇ ನೀಡಿದೆ. ಅಂದ ಹಾಗೆ ಶೈತ್ಯೀಕರಿಸಿದ ಕೋಳಿಯ ಮಾಂಸ ಹಾಗೂ ಹಂದಿಯ ಮಾಂಸ ತಿನಿಸನ್ನು ಇವಕ್ಕೆ ನೀಡಲಾಗಿತ್ತು. ನೀಡಲಾದ ಆಹಾರ ಹಾವಿನ ಆಗಿನ ತೂಕದ ಆರರಲ್ಲೊಂದು ಭಾಗಕ್ಕಿಂತ ಹೆಚ್ಚು ಇರಲಿಲ್ಲ ಎನ್ನುತ್ತಾರೆ ನಾತೋಶ್. ಅದು 5 ದಿನಕ್ಕೊಮ್ಮೆ ಮಾತ್ರ ಆಹಾರ ನೀಡಲಾಗುತ್ತಿತ್ತು. ವಿವಿಧ ಬಗೆಯ ಆಹಾರಗಳನ್ನು ನೀಡಿ ಬೆಳವಣಿಗೆ ಹೇಗಿರುತ್ತದೆ ಎಂದು ಲೆಕ್ಕ ಹಾಕಲಾಗಿದೆ. ಕೆಲವು ಕಾಲ ಆಹಾರವನ್ನು ನೀಡದೆಯೇ ಇವುಗಳನ್ನು ಅಧ್ಯಯನ ಮಾಡಿದ್ದಾರೆ. ಹೆಬ್ಬಾವುಗಳು ಹಲವಾರು ತಿಂಗಳುಗಳ ಕಾಲ ಆಹಾರವಿಲ್ಲದೆಯೇ ಬದುಕಿರಬಲ್ಲವು ಎನ್ನುವುದು ಗೊತ್ತಷ್ಟೇ. 20 ದಿನಗಳಿಂದ 3 ತಿಂಗಳವರೆಗೆ ಕೆಲವು ಹೆಬ್ಬಾವುಗಳು ಆಹಾರವಿಲ್ಲದಿದ್ದರೂ ಬದುಕಿದ್ದವು. ಒಂದು ಹಾವು ಹೆಚ್ಚು ಕಡಿಮೆ 1 ವರ್ಷದವರೆಗೂ ಆಹಾರವಿಲ್ಲದೆ ಬದುಕಿತ್ತು. ಇವೆಲ್ಲದರ ಒಟ್ಟಾರೆ ಫಲಿತಾಂಶ ಹೀಗಿತ್ತು. ಮೊದಲ 2 ತಿಂಗಳಲ್ಲಿ ಒಳ್ಳೆಯ ಆಹಾರ ಪಡೆದ ಹೆಬ್ಬಾವಿನ ಮರಿಗಳು ಬಲು ಶೀಘ್ರವಾಗಿ ಬೆಳೆದವಲ್ಲದೆ ಹೆಚ್ಚು ಭಾರಿಯಾಗಿಯೂ ಇದ್ದವು. ಉಪವಾಸ ಇದ್ದಾಗಲೂ ಈ ಹಾವುಗಳ ದೇಹದ ತೂಕ ಪ್ರತಿದಿನಕ್ಕೆ ಪ್ರತಿ ಕಿಲೋಗೆ 1 ರಿಂದ 2 ಗ್ರಾಂನಷ್ಟು ಮಾತ್ರ ಕಡಿಮೆಯಾಗುತ್ತಿತ್ತು. ಅಂದರೆ ಇವು ಅದು ಹೇಗೋ ತಮ್ಮ ದೈಹಿಕ ಚಟುವಟಿಕೆಗಳನ್ನು ನಿಧಾನಗೊಳಿಸಿ ಕೃಶವಾಗದಂತೆ ಬದುಕಿದ್ದವು ಎನ್ನುತ್ತಾರೆ ನಾತೋಶ್. ಬೆಳೆದ ಹಾವನ್ನು ಕೊಂದು ಮಾಂಸವನ್ನೆಲ್ಲ ತೆಗೆದು ಉಳಿದ ಕಸದ ಪ್ರಮಾಣವನ್ನು ಇವರು ಲೆಕ್ಕ ಹಾಕಿದ್ದಾರೆ. ಇದರ ಪ್ರಕಾರ ಪ್ರತಿ 1 ಕಿಲೋ ಬಳಸಲು ಯೋಗ್ಯವಾದ ಮಾಂಸವನ್ನು ನೀಡಲು ಇವು 4 ಕಿಲೋ ಆಹಾರವನ್ನಷ್ಟೇ ಸೇವಿಸಿದವು. ಎಲ್ಲ ಮಾಂಸವನ್ನು ಬಳಸಿದ ಮೇಲೆ ಕೇವಲ 18% ಮಾತ್ರ ಕಸ ಉಳಿದಿತ್ತು. ಇವೆಲ್ಲದರ ಲೆಕ್ಕಾಚಾರದ ಪ್ರಕಾರ ಅತಿ ಕಡಿಮೆ ಆಹಾರದಿಂದಲೂ ಹೆಚ್ಚು ಪ್ರೋಟೀನ್ ಅನ್ನು ಹೆಬ್ಬಾವು ನೀಡುತ್ತದೆ. ಇದಕ್ಕೆ ಹೋಲಿಸಿದರೆ ಕೋಳಿಯು 2 ಪಟ್ಟು ಆಹಾರವನ್ನು, ಗೋವು 10 ಪಟ್ಟು ಆಹಾರವನ್ನು ತಿಂದು ಇಷ್ಟೇ ಪ್ರೋಟೀನ್ ಅನ್ನು ಒದಗಿಸುತ್ತವೆ ಎನ್ನುತ್ತಾರೆ ನಾತೋಶ್. ಜೊತೆಗೆ ಹೆಬ್ಬಾವುಗಳನ್ನು ಸಾಕುವುದು ಬಹಳ ಕಷ್ಟವೇನಲ್ಲ. ಇವುಗಳು ನೀರನ್ನು ಹೀರಿಕೊಂಡು ಹಕ್ಕಿಗಳಂತೆ ಒಣಗಿದ ಹಿಕ್ಕೆಯನ್ನಷ್ಟೇ ಇಡುತ್ತವೆ. ನೀರಿನ ಬಳಕೆ ಹಾಗೂ ಮೀಥೇನ್ ಅನಿಲದ ಉತ್ಪಾದನೆಯೂ ಕಡಿಮೆಯೇ ಆದ್ದರಿಂದ ವಾಯುಗುಣ ಬದಲಾವಣೆಯ ಸಂದರ್ಭದಲ್ಲಿಯೂ ಇದು ಅನುಕೂಲಿ. ಬರಗಾಲ ಬಂದರೂ ಆಹಾರಕ್ಕೆ ಕೊರತೆ ಇರುವುದಿಲ್ಲ, ಏಕೆಂದರೆ ಹಸಿದುಕೊಂಡು ಇವು ಆರಾಮವಾಗಿ ಇರಬಲ್ಲವು. ಇವೆಲ್ಲ ಕಾರಣಗಳಿಂದ ಹೆಬ್ಬಾವು ಮಾಂಸಾಹಾರಿಗಳಿಗೆ ಪರ್ಯಾಯವಾಗಿ ಆಹಾರವನ್ನು ಒದಗಿಸಬಲ್ಲದು ಎಂಬುದು ನಾತೋಶ್ ಅವರ ತರ್ಕ. ಒಂದೇ ತೊಂದರೆ ಎಂದರೆ ಇವುಗಳಿಗೆ ಯಾವ ರೋಗ ಬರುತ್ತದೆ, ಬಂದರೆ ತಡೆಯುವುದು ಹೇಗೆ ಮೊದಲಾದ ಸಂಗತಿಗಳು ತಿಳಿದಿಲ್ಲ. ಇವರ ಅಧ್ಯಯನದ ವೇಳೆಯೇ ಇದ್ದಕ್ಕಿದ್ದ ಹಾಗೆ 1 ವರ್ಷದಲ್ಲಿ ಫಾರಂನಲ್ಲಿದ್ದ ಹಾವುಗಳಲ್ಲಿ ಬಹಳಷ್ಟು ಕಾಯಿಲೆಯಿಂದ ಸತ್ತಿದ್ದವು. ಹಂದಿ ಹಸುವಿನ ಮಾಂಸ ಬೇಡ, ಹೆಬ್ಬಾವು ಓಕೆ ಎನ್ನೋಣವೇ? ಈ ಸಂಶೋಧನೆಯ ವಿವರಗಳನ್ನು ಸೈಂಟಿಫಿಕ್ ರಿಪೋರ್ಟ್ ಪತ್ರಿಕೆ ಇತ್ತೀಚೆಗೆ ಪ್ರಕಟಿಸಿತ್ತು.
1: ಮಾತನಾಡುವಾಗ ಹುಷಾರು, ರೋಗ ಗೊತ್ತಾದೀತು. ಹೌದು, ಫೋನಿನಲ್ಲಿ ಗಂಟೆಗಟ್ಟಲೆ ಮಾತನಾಡುವವರಿಗೆ, ಟಿಕ್ಟಾಕ್ ವಿಡಿಯೋ ಮಾಡುವವರಿಗೆ, ಯೂಟ್ಯೂಬ್ ವಿಡಿಯೋ ಅಥವಾ ಜಾಣ ಸುದ್ದಿಯಂತಹ ಪಾಡ್ಕಾಸ್ಟ್ ಮಾಡುವವರಿಗೆ ಈ ಎಚ್ಚರಿಕೆ ಸಲ್ಲುತ್ತದೆ. ಇವುಗಳಲ್ಲಿ ಇರುವ ನಿಮ್ಮ ಮಾತುಗಳೇ ನಿಮಗೆ ಕೋವಿಡ್, ಕ್ಷಯ, ನಿಮೋನಿಯಾ ಮೊದಲಾದ ಕಾಯಿಲೆಗಳು ಇವೆಯೇ ಎಂದು ತಿಳಿಸಿಬಿಡಬಹುದಂತೆ. ಗೂಗಲ್ ಕಂಪನಿ ಇದೀಗ ಇಂತಹದೊಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ. AI ಹೆಲ್ತ್ ಎನ್ನುವ ಆಪ್ ಸಿದ್ಧವಾಗುತ್ತಿದೆ. ಇದು ಪೂರ್ಣಗೊಂಡಾಗ ನಿಮ್ಮ ಮಾತುಗಳನ್ನು ಕೇಳಿದರೆ ಸಾಕು, ನಿಮಗೆ ಯಾವ ಕಾಯಿಲೆ ಇರಬಹುದು ಎಂದು ಊಹಿಸಬಹುದಂತೆ. ಹೀಗೆಂದು ಗೂಗಲ್ ತನ್ನ ಹೊಸ ಸಂಶೋಧನೆಯ ವಿವರಗಳನ್ನು ಬಯೋ ಆರ್ಕ್ಸೆ ಪತ್ರಿಕೆಯಲ್ಲಿ ಪ್ರಕಟಿಸಿದೆ. ಉಸಿರಿನಿಂದ ಕಾಯಿಲೆ ಪತ್ತೆ ಮಾಡುವುದು ಹೊಸತೇನಲ್ಲ. ಬಾಯಿ ಬಿಟ್ಟರೆ ಬಣ್ಣಗೇಡು ಎನ್ನುವಂತೆ ಉಸಿರಿನಲ್ಲಿರುವ ದುರ್ವಾಸನೆ ಅಥವಾ ಕೆಲವೊಮ್ಮೆ ಸುವಾಸನೆಯೂ ಕೂಡ ದೇಹದಲ್ಲಾಗುತ್ತಿರುವ ಬದಲಾವಣೆಗಳನ್ನು ತಿಳಿಸಬಹುದು. ಆದರೆ ಅದಕ್ಕೆ ಉಸಿರನ್ನು ಊದಿ ಗಾಳಿಯನ್ನು ಸಂಗ್ರಹಿಸಿ ಪರೀಕ್ಷಿಸುವ ಸಾಧನಗಳು ಬೇಕಾಗುತ್ತದೆ. ಗೂಗಲ್ ಯೋಜನೆ ಇದಲ್ಲ. ಯಾವ ಸಾಧನವೂ ಇಲ್ಲದೆ ನಿಮ್ಮ ಸ್ಮಾರ್ಟ್ಫೋನ್ ಮೂಲಕ ಅದರಲ್ಲಿ ನೀವು ಮಾತನಾಡುವಾಗಲೇ ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಪತ್ತೆ ಮಾಡಬಹುದೇ ಎನ್ನುವ ಯೋಜನೆ. ಈ ನಿಟ್ಟಿನಲ್ಲಿ ಧ್ವನಿಗಳಲ್ಲಿ ಆರೋಗ್ಯದ ಕುರುಹುಗಳು ಏನಿರಬಹುದು ಎನ್ನುವ ಬಗ್ಗೆ ವಿಸ್ತೃತವಾದದೊಂದು ಅಧ್ಯಯನವನ್ನು ಗೂಗಲ್ ಮಾಡಿದೆ. ಹೆಲ್ತ್ ಅಕೌಸ್ಟಿಕ್ ರೆಪ್ರೆಸೆಂಟೇಷನ್ ಅಥವಾ ಹಿಯರ್ ಎನ್ನುವ ಈ ಯೋಜನೆ ನಮ್ಮ ದೇಹದ ಆರೋಗ್ಯದಲ್ಲಿನ ಏರುಪೇರುಗಳನ್ನು ಕೇಳುವ ಯೋಜನೆ. ಮೂಗು ಕಟ್ಟಿದಾಗ ಧ್ವನಿ ಬದಲಾಗುತ್ತದೆ ಅಷ್ಟೇ, ಇದು ನೆಗಡಿ ಬಂದಿರುವ ಲಕ್ಷಣ. ಇದೇ ರೀತಿಯಲ್ಲಿ ಉಸಿರಾಟವನ್ನು ಬಾಧಿಸುವ ಶ್ವಾಸಕೋಶ, ಗಂಟಲು, ಬಾಯಿ ಮೊದಲಾದ ಅಂಗಗಳಿಗೆ ಸೋಂಕು ಉಂಟಾದಾಗ ಧ್ವನಿಯಲ್ಲಿ ಆಗುವ ವ್ಯತ್ಯಾಸಗಳನ್ನು ವಿಶ್ಲೇಷಿಸಿ ಸಮಸ್ಯೆ ಏನಾಗಿರಬಹುದು ಎಂದು ಊಹಿಸಬಹುದೇ ಎಂದು ವಿಜ್ಞಾನಿಗಳು ಯೋಚಿಸುತ್ತಿದ್ದರು. ಕೋವಿಡ್ ಸಂದರ್ಭದಲ್ಲಿ ಬೆಂಗಳೂರಿನ ಒಂದು ಸಂಸ್ಥೆ ಹೀಗೊಂದು ಧ್ವನಿಯಿಂದಲೇ ಕೋವಿಡ್ ಸೋಂಕು ಆಗಿದೆಯೋ ಇಲ್ಲವೋ ಎಂದು ತಿಳಿಸುತ್ತದೆ ಎನ್ನುವ ಆಪ್ ಅನ್ನು ಬಿಡುಗಡೆಯೂ ಮಾಡಿತ್ತು. ಇಂತಹ ನಿರ್ದಿಷ್ಟ ಕಾಯಿಲೆಗಳನ್ನು ತಿಳಿಸುವ ಧ್ವನಿ ವ್ಯತ್ಯಾಸಗಳನ್ನು ಗುರುತಿಸುವುದು ಒಂದು ಬಗೆ. ಇದಕ್ಕಾಗಿ ಆಯಾ ಕಾಯಿಲೆ ಬಂದಿರುವ ರೋಗಿಗಳ ಧ್ವನಿಗಳನ್ನು ಧ್ವನಿ ಮುದ್ರಿಸಿ ಅದಕ್ಕೂ ಸಾಮಾನ್ಯ ಸೋಂಕಿಲ್ಲದವರ ಧ್ವನಿಗೂ ಇರುವ ವ್ಯತ್ಯಾಸವನ್ನು ಗುರುತಿಸಬೇಕಾಗುತ್ತದೆ. ಆದರೆ ಗೂಗಲ್ ಮಾಡಿರುವುದು ಇದನ್ನಲ್ಲ, ಬದಲಿಗೆ ಯಾವುದೇ ಧ್ವನಿಯಾದರೂ ಅದನ್ನು ಪರಿಶೀಲಿಸಿ ಧ್ವನಿ ವ್ಯತ್ಯಾಸಗಳನ್ನು ಗುರುತಿಸುವುದು. ಈ ಧ್ವನಿ ವ್ಯತ್ಯಾಸಗಳನ್ನು ಗುರುತಿಸುವಂತೆ ಯಾಂತ್ರಿಕ ಬುದ್ಧಿಮತ್ತೆ ಅಥವಾ AI ತಂತ್ರಾಂಶವೊಂದಕ್ಕೆ ತರಬೇತಿ ನೀಡುವುದು, ಅನಂತರ ಹೊಸ ಧ್ವನಿಗಳನ್ನು ಕೇಳಿಸಿ ಆ ತಂತ್ರಾಂಶ ಧ್ವನಿಗಳಲ್ಲಿ ಏನಾದರೂ ವ್ಯತ್ಯಾಸವನ್ನು ಗುರುತಿಸುತ್ತಿದೆಯೋ, ಗುರುತಿಸಿ ಅದಕ್ಕೆ ಯಾವ ಕಾಯಿಲೆ ಕಾರಣ ಇರಬಹುದು ಎಂದು ಪತ್ತೆ ಮಾಡುತ್ತದೆಯೋ ಎಂದು ಪರೀಕ್ಷಿಸುವುದು. ಇದೇ ಹಿಯರ್ ಯೋಜನೆಯ ಉದ್ದೇಶ. ಇದಕ್ಕಾಗಿ ಗೂಗಲ್ ತಂತ್ರಜ್ಞರು ವಿಧಾನವು ವಿಶಿಷ್ಟ. ವಿಶಿಷ್ಟ ಏಕೆ ಎಂದರೆ ಅಂತಹ ಸೌಲಭ್ಯ ಎಲ್ಲರಿಗೂ ಸುಲಭವಾಗಿ ಸಿಗುವುದಿಲ್ಲ ಎನ್ನಬಹುದು. ಉದಾಹರಣೆಗೆ ಕೋವಿಡ್ ಪತ್ತೆ ಮಾಡುವ ಧ್ವನಿ ತಂತ್ರಾಂಶವನ್ನು ರೂಪಿಸಲು ವಿಜ್ಞಾನಿಗಳು ಕೋವಿಡ್ ರೋಗಿಗಳನ್ನೇ ಹುಡುಕಬೇಕಿತ್ತು. ಸಾಂಕ್ರಾಮಿಕದಲ್ಲಿಯೂ ಇಂತಹ ರೋಗಿಗಳ ಸಂಖ್ಯೆ ಅಷ್ಟೇನೂ ಇಲ್ಲ, ಹೀಗಾಗಿ ಇವರಿಗೆ ದೊರೆತ ಮಾಹಿತಿ ಬಹಳ ಕಡಿಮೆ ಇರುತ್ತಿತ್ತು. ಆದರೆ ಗೂಗಲ್ ತಂಡ ಕೋಟ್ಯಂತರ ಧ್ವನಿಗಳನ್ನು ಪರಿಶೀಲಿಸಿದೆ. ಗೂಗಲ್ ಸಂಸ್ಥೆಯದೇ ಸೇವೆಯಾದ ಯೂಟ್ಯೂಬ್ನಲ್ಲಿ ಇರುವ ವಿಡಿಯೋಗಳು ಹಾಗೂ ಗೂಗಲ್ ಪಾಡ್ಕಾಸ್ಟ್ಗಳನ್ನು ಇದಕ್ಕೆ ಬಳಸಿಕೊಂಡಿದೆ. ಯೂಟ್ಯೂಬ್ ಹಾಗೂ ಗೂಗಲ್ ಪಾಡ್ಕಾಸ್ಟ್ಗಳಂತಹ ಸಾರ್ವಜನಿಕವಾಗಿ ಮುಕ್ತವಾಗಿರುವ ಧ್ವನಿಗಳಿಂದ ತುಣುಕುಗಳನ್ನು ತೆಗೆದು ವಿಶ್ಲೇಷಿಸಿದೆ. ಈ ಎಲ್ಲಾ ಧ್ವನಿಗಳು ಗೂಗಲ್ ಸ್ವಾಧೀನದಲ್ಲಿ ಇರುವ ಸರ್ವರ್ಗಳಲ್ಲಿ ಇರುವುದರಿಂದ ಲಕ್ಷಾಂತರ ಮಾದರಿಗಳನ್ನು ಹೆಕ್ಕುವುದು ಸುಲಭವಾಗಿದೆ ಎನ್ನಬಹುದು. ಹೀಗೆ ದೊರೆತ ಧ್ವನಿಗಳನ್ನು ತರಂಗ ರೂಪದಲ್ಲಿ ಚಿತ್ರಿಸಿದ್ದಾರೆ. ಈ ಚಿತ್ರಗಳಲ್ಲಿ ಕೆಲವು ಭಾಗಗಳನ್ನು ಅಳಿಸಿ ಹಾಕಿ ಯಾಂತ್ರಿಕ ಬುದ್ಧಿಮತ್ತೆ ತಂತ್ರಾಂಶಕ್ಕೆ ನೀಡಿದ್ದಾರೆ. ಕಾಣೆಯಾದ ತುಣುಕುಗಳನ್ನು ಭರ್ತಿ ಮಾಡುವ ಕೆಲಸ ಅದರದ್ದು. ಮಾತನಾಡುವಾಗ ಕೇವಲ ಮಾತಷ್ಟೇ ಬರುವುದಿಲ್ಲ, ಮಾತಲ್ಲದ ಕೆಲವು ಶಬ್ದಗಳು ಉಸಿರುತ್ತವೆ ಅಷ್ಟೇ. ಉದಾಹರಣೆಗೆ ಮಾತನಾಡುವಾಗ ನಡು ನಡುವೆ ಏದುಸಿರು, ಕೆಮ್ಮು, ಗಂಟಲು ಕಟ್ಟಿ ಅದನ್ನು ಸರಿ ಮಾಡಿಕೊಳ್ಳುವುದು, ಉಸಿರು ಹಿಡಿಯುವುದು, ನಗು ಮೊದಲಾದ ಶಬ್ದಗಳು ಕೂಡಿಕೊಂಡಿರುತ್ತವೆ ಅಷ್ಟೇ. ಇವು ಕೆಲವು ಮಾತುಗಳನ್ನು ಮರೆಮಾಚಬಹುದು. ಅಂತವನ್ನು ಗುರುತಿಸುವಂತೆ AIಗೆ ಇವರು ಕಲಿಸಿದ್ದಾರೆ. ಅನಂತರ ಸುಮಾರು 30 ಕೋಟಿಯಷ್ಟು 2 ಸೆಕೆಂಡ್ಗಳ ಧ್ವನಿ ಮಾದರಿಗಳನ್ನು ವಿಶ್ಲೇಷಿಸಲು ನೀಡಿದ್ದಾರೆ. ಇವುಗಳಲ್ಲಿ ಇರುವ 6-7 ಬಗೆಯ ಮಾತಲ್ಲದ ಶಬ್ದಗಳನ್ನು AI ಗುರುತಿಸಬೇಕಿತ್ತು. ಹೀಗೆ ತರಬೇತಿ ಪಡೆದ ತಂತ್ರಾಂಶವನ್ನು ಅನಂತರ ವಿವಿಧ ಕಾಯಿಲೆಗಳ ಸಂದರ್ಭದಲ್ಲಿ ಮಾತಿನಲ್ಲಿ ಕೂಡಿಕೊಳ್ಳುವ ಮಾತಲ್ಲದ ಶಬ್ದಗಳನ್ನು ಗುರುತಿಸುವಂತೆ ತರಬೇತಿ ನೀಡಿದ್ದಾರೆ. ಇದಕ್ಕಾಗಿ ಕೆಮ್ಮು, ಏದುಸಿರು, ಉಸಿರು ಓದುವಾಗಿನ ಶಬ್ದಗಳು ಮೊದಲಾದವುಗಳ ಮಾದರಿಗಳನ್ನು ಅವುಗಳಿಗೆ ಪರಿಚಯಿಸಿದ್ದಾರೆ. ಅನಂತರ ನಿರ್ದಿಷ್ಟ ಧ್ವನಿ ಮಾದರಿಯಲ್ಲಿ ಇಂತಹ ಮಾತಲ್ಲದ ಶಬ್ದಗಳನ್ನು ಗುರುತಿಸಿ ಹೆಕ್ಕಿ ಅವುಗಳ ತರಂಗ ಚಿತ್ರವನ್ನು ಹೋಲಿಸಿ ಸಮಸ್ಯೆ ಏನಿರಬಹುದು ಎಂದು ಪತ್ತೆ ಮಾಡುವಂತೆ ಪರೀಕ್ಷೆ ಒಡ್ಡಿದ್ದಾರೆ. ಈ ತಂತ್ರಾಂಶ 33 ಬಗೆಯ ಮಾತಲ್ಲದ ಶಬ್ದಗಳನ್ನು ಗುರುತಿಸಬೇಕಿತ್ತು. ಅವುಗಳಲ್ಲಿ ಯಾವುವು ಎಷ್ಟೆಷ್ಟು ತೀವ್ರವಾಗಿದೆ ಎಂದು ಗಮನಿಸಿ ರೋಗಿಯ ಸ್ಥಿತಿಯನ್ನು ತಿಳಿಸಬೇಕಿತ್ತು. ಅಂದರೆ ಮಾತಿನಲ್ಲಿ ಕಂಡ ಮಾಹಿತಿಯನ್ನು ಎಕ್ಸ್ರೇ ಚಿತ್ರಗಳು ಅಥವಾ ಇತರೆ ರೋಗ ಪತ್ತೆ ವಿಧಾನಗಳ ಜೊತೆ ತಾಳೆ ಹಾಕಬೇಕಿತ್ತು. ಈ ತಂತ್ರಾಂಶ ಬೇರೆ ಯಾವುದೇ ಧ್ವನಿ ವಿಶ್ಲೇಷಣೆ ತಂತ್ರಕ್ಕಿಂತಲೂ ಯಶಸ್ವಿಯಾಗಿ ವಿವಿಧ ರೋಗಗಳನ್ನು ಪತ್ತೆ ಮಾಡಿದೆ ಎಂದು ಗೂಗಲ್ ತಂಡ ವರದಿ ಮಾಡಿದೆ. ಕ್ಷಯ ರೋಗಿಗಳನ್ನು ಅವರ ಧ್ವನಿಯಿಂದಲೇ 100%-70%ಕ್ಕೂ ಹೆಚ್ಚು ಬಾರಿ ಗುರುತಿಸಿದೆ. ಹಾಗೆಯೇ ಕೋವಿಡ್ ರೋಗಿಗಳ ಧ್ವನಿಯನ್ನು ಇದು ಗುರುತಿಸಿದೆ. ಅಂದರೆ ಈ ತಂತ್ರಾಂಶವನ್ನು ಬಳಸಿ ಯಾರದ್ದೇ ಧ್ವನಿಯನ್ನು ಕೇಳಿಯೇ ಸಮಸ್ಯೆ ಏನಾದರೂ ಇದೆಯೇ ಎಂದು ಪತ್ತೆ ಮಾಡಬಹುದು ಎನ್ನುವುದು ಗೂಗಲ್ ತಂಡದ ವಿಶ್ವಾಸ. ಇದು ವೈದ್ಯರಿಗೆ ನೆರವಾಗುವಂತೆಯೇ ಕಂಪನಿಗೂ ನೆರವಾಗಬಹುದು. ಇದೀಗ ನೀವು ಯಾವ ಬ್ರೌಸರ್ನಲ್ಲಿ ಏನು ನೋಡಿದಿರಿ ಎನ್ನುವುದರ ಆಧಾರದ ಮೇಲೆ ಜಾಹೀರಾತು ಕಾಣಿಸುವ ಗೂಗಲ್, ಫೇಸ್ಬುಕ್ ಮೊದಲಾದವು ಇನ್ನು ಮುಂದೆ ಸಿರಿಯನ್ನು, ಕೋರ್ಟಾನವನ್ನು ಪ್ರಶ್ನೆ ಕೇಳಿದಾಗ ಆ ಧ್ವನಿಯ ಆಧಾರದಿಂದಲೇ ನಿಮಗೆ ಇಂತಹ ಔಷಧಿ ಬೇಕು ಅಂತಲೋ, ಇಂತಹ ವೈದ್ಯರ ಬಳಿ ಹೋಗಿ ಅಂತಲೋ ಸೂಚಿಸಬಹುದೇ? ಕಾದು ನೋಡೋಣ.
2: ವಾರದ ವಿಜ್ಞಾನಿ, ಲಿಂಗ ಹಾರ್ಮೋನ್ಗಳ ರೂಪ ಪತ್ತೆ ಮಾಡಿದ ವಿಜ್ಞಾನಿ ಅಡಾಲ್ಫ್ ಫ್ರೆಡ್ರಿಕ್ ಯೋಹಾನ್ ಬುಡೆನಾಟ್. ಗಂಡು ಅಥವಾ ಪುರುಷ, ಹೆಣ್ಣು ಅಥವಾ ಸ್ತ್ರೀ ಎನ್ನುವ ಲಿಂಗಗಳಿಗೆ ಕಾರಣವಾಗುವ ಹಾರ್ಮೋನ್ಗಳ ರಚನೆಯನ್ನು ವಿವರಿಸಿದ ಜರ್ಮನ್ ವಿಜ್ಞಾನಿ, ನೋಬೆಲ್ ಪ್ರಶಸ್ತಿ ವಿಜೇತ ರಾಸಾಯನಿಕ ವಿಜ್ಞಾನಿ ಅಡಾಲ್ಫ್ ಬುಡೆನಾಟ್ ಜರ್ಮನಿಯ ಲೇಹೆ ಎನ್ನುವ ಪುಟ್ಟ ಪಟ್ಟಣದಲ್ಲಿ 1903 ಇಸವಿ ಮಾರ್ಚ್ 24 ಜನಿಸಿದ. ಇಂದು ಈ ಪಟ್ಟಣ ಬ್ರೆಮ್ಹರ್ ಹೆವನ್ ಪಟ್ಟಣದ ಒಂದು ಸಬರ್ಬ್ ಆಗಿದೆ. ಅಡಾಲ್ಫ್ನ ತಂದೆ ಓಟೋ ಬುಡೆನಾಟ್ ಒಬ್ಬ ಸೇಲ್ಸ್ಮನ್. ಆತನಿಗೆ ಇಬ್ಬರು ಮಕ್ಕಳು, ಅಡಾಲ್ಫ್ ಹಾಗೂ ಆತನ ಅಕ್ಕ. ಅಡಾಲ್ಫ್ನ ಅಕ್ಕನಿಗೆ 16 ವರ್ಷವಾದಾಗ ಗಂಟಲಿನ ಸೋಂಕಿನಿಂದಾಗಿ ಮರಣಿಸಿದ್ದಳು. ಅಡಾಲ್ಫ್ನ ಬಾಲ್ಯದ ಶಿಕ್ಷಣವೆಲ್ಲವೂ ಲೇಹೆಯಲ್ಲಿಯೇ ನಡೆಯಿತು. ಆರಂಭದಲ್ಲಿ ಜೀವ ವಿಜ್ಞಾನದಲ್ಲಿ ಅಪಾರ ಆಸಕ್ತಿ ಇದ್ದ ಅಡಾಲ್ಫ್ನಿಗೆ ಆತನ ಮುಖ್ಯ ಶಿಕ್ಷಕರು ಕೆಮಿಸ್ಟ್ರಿಯನ್ನು ಪರಿಚಯಿಸಿದರು. ಇದು ಆತನ ಬದುಕನ್ನೇ ಬದಲಿಸಿತು. ಕೆಮಿಸ್ಟ್ರಿಯ ಪ್ರಯೋಗಗಳನ್ನು ಸ್ವಂತ ಮಾಡುವುದರಲ್ಲಿ ಅಡಾಲ್ಫ್ ತೊಡಗಿಕೊಂಡ. ಅಡುಗೆ ಮನೆಯೇ ಆತನ ಪ್ರಯೋಗಾಲಯವಾಗಿತ್ತು. ವಿವಿಧ ಪ್ರಯೋಗಗಳನ್ನು ಅಲ್ಲಿಯೇ ಮಾಡುತ್ತಿದ್ದ. ಆತನನ್ನು ಒಮ್ಮೆ ಪೊಲೀಸರು ಬಂಧಿಸಲು ಬಂದಿದ್ದರಂತೆ. ಪ್ರಯೋಗಕ್ಕೆಂದು ಅಡಾಲ್ಫ್ 1 ಗ್ರಾಂ ಪೊಟ್ಯಾಷಿಯಂ ಸಯನೈಡ್ ಬೇಕೆಂದು ರಾಸಾಯನಿಕಗಳ ಅಂಗಡಿಗೆ ಆರ್ಡರ್ ಕೊಟ್ಟಿದ್ದ. ಕೈಗೆ ತುಸು ಮೆತ್ತಿಕೊಂಡರೂ ಕೊಲ್ಲುವಷ್ಟು ವಿಷಕಾರಿಯಾದ ಈ ರಾಸಾಯನಿಕವನ್ನು ಅಷ್ಟೊಂದು ಪ್ರಮಾಣದಲ್ಲಿ ಕೇಳಿದ್ದೇಕೆ? ಅನುಮಾನಗೊಂಡ ಪೊಲೀಸರು ಆತನ ಮನೆಗೆ ಬಂದು ವಿಚಾರಣೆ ಮಾಡಿದ್ದರು. ಹೀಗೆ ರಾಸಾಯನಿಕ ವಿಶ್ಲೇಷಣೆಯಲ್ಲಿ ಅಡಾಲ್ಫ್ ಸ್ವಂತ ಪರಿಣಿತನಾದ. ಹೆಚ್ಚಿನ ಶಿಕ್ಷಣಕ್ಕೆ ಆತ ಮಾರ್ಬರ್ಗ್ ಪಟ್ಟಣಕ್ಕೆ ಹೋದ. ಅಲ್ಲಿ ಆತನ ಗೆಳೆಯನೊಬ್ಬ ವ್ಯಾಸಂಗ ಮಾಡುತ್ತಿದ್ದರಿಂದ ಅವನ ಜೊತೆಗಿದ್ದರೆ ವೆಚ್ಚ ಕಡಿಮೆಯಾಗುತ್ತದೆ ಎನ್ನುವುದೇ ಉದ್ದೇಶವಾಗಿತ್ತು. ಅಲ್ಲಿ ರಾಸಾಯನಿಕ ವಿಜ್ಞಾನದಲ್ಲಿ ಪದವಿ ಗಳಿಸಿದ. ಜೊತೆ ಜೊತೆಗೆ ಜೀವ ವಿಜ್ಞಾನವನ್ನೂ ಓದಿದ. ಎರಡನ್ನೂ ಅಧ್ಯಯನ ಮಾಡಿದ ನಿನಗೆ ಯಾವುದರಲ್ಲಿಯೂ ಪರಿಣಿತಿ ಸಿಗಲಿಕ್ಕಿಲ್ಲ ಎಂದು ಆತನ ಶಿಕ್ಷಕರು ಹೇಳಿದ್ದರು. ಪದವಿ ಓದುವ ವೇಳೆಯಲ್ಲಿ ಕತ್ತಿ ವರಸೆ ಆಟದಲ್ಲಿ ಆಸಕ್ತಿ ಬೆಳೆಯಿತು. ಈ ಆಟವಾಡುವಾಗ ಒಮ್ಮೆ ಮುಖವನ್ನು ಗೀರಿಕೊಂಡು ಗಾಯ ಮಾಡಿಕೊಂಡಿದ್ದ. ಕತ್ತಿ ವರಸೆಯ ಆಟವನ್ನು ಅನಂತರ ನಿಷೇಧಿಸಲಾಯಿತಾದರೂ ಗುಟ್ಟಾಗಿ ಕೆಲವು ಹೋಟೆಲ್ಗಳು ಅವನ್ನು ಆಡಲು ಬಿಡುತ್ತಿದ್ದವು. ಅಡಾಲ್ಫ್ ಅಂತಹ ಹೋಟೆಲ್ಗಳಿಗೆ ಹೋಗಿ ಕಾನೂನು ಬಾಹಿರವಾದರೂ ಆ ಆಟವನ್ನು ಆಡುತ್ತಿದ್ದ. ಪದವಿಯನ್ನು ಗಳಿಸಿದ ನಂತರ ಅಡಾಲ್ಫ್ ಗಾಂಟಿಜನ್ ವಿಶ್ವವಿದ್ಯಾನಿಲಯದಲ್ಲಿ ನೋಬೆಲ್ ಪ್ರಶಸ್ತಿ ವಿಜೇತ ರಸಾಯನ ವಿಜ್ಞಾನಿ ಅಡಾಲ್ಫ್ ವಿಂಡೋಸನ್ನ ಶಿಷ್ಯನಾದ. 1927 ಡಾಕ್ಟರೇಟು ಗಳಿಸಿದ ವಿಂಡೋಸನ್ನ ಸಲಹೆಯ ಮೇರೆಗೆ ಇಲಿಗಳ ಅಂಡಾಂಶಗಳಲ್ಲಿ ಇರಬೇಕು ಎಂದು ತರ್ಕಿಸಲಾದ ಸ್ತ್ರೀಯ ಹಾರ್ಮೋನ್ ಅನ್ನು ಗುರುತಿಸುವುದರಲ್ಲಿ ತೊಡಗಿಕೊಂಡ. ಆ ವೇಳೆಗೆ ಇಲಿಗಳಲ್ಲಿ ನಡೆದ ಪ್ರಯೋಗಗಳು ಅಂಡಾಂಶಗಳನ್ನು ಕಿತ್ತು ಹಾಕಿದ ಇಲಿಗಳಲ್ಲಿ ಋತುವಿನ ಅನುಗುಣವಾಗಿ ಕಾಣುವ ಲೈಂಗಿಕ ಕ್ರಿಯೆಗಳು ಕಾಣೆಯಾಗುತ್ತವೆ ಎಂದು ಸೂಚಿಸುತ್ತಿದ್ದವು. ಇದನ್ನು ಹೆಣ್ಣು ಇಲಿಗಳಲ್ಲಿ ಕಾಣುವ ಮುಟ್ಟು ಎನ್ನಬಹುದು. ಹೀಗೆ ಅಂಡಾಂಶಗಳಿಲ್ಲದ ಹೆಣ್ಣು ಇಲಿಗಳಿಗೆ ಬೇರೆ ಇಲಿಗಳ ಅಂಡಾಂಶಯವನ್ನು ಅರೆದು ತೆಗೆದ ರಸವನ್ನು ಚುಚ್ಚಿದರೆ ಋತುಚಕ್ರ ಮರಳಿ ಕಾಣಿಸುತ್ತಿತ್ತು. ಅಂದರೆ ಅಂಡಾಂಶಗಳಲ್ಲಿ ಯಾವುದೋ ಪ್ರಚೋದಕ ಅಂಶ ಇದೆ ಎಂದಷ್ಟೆ. ಬಸುರಿ ಮಹಿಳೆಯರ ಮೂತ್ರವನ್ನು ಚುಚ್ಚಿದರೂ ಹೀಗೆ ಆಗುತ್ತಿತ್ತು. ಅದನ್ನು ಈಸ್ಟ್ರೋಜನ್ ಋತುಚಕ್ರ ಜನನ ಎಂದು ಕರೆಯುತ್ತಿದ್ದರು. ಬಸುರಿಯರ ಮೂತ್ರದಲ್ಲಿದ್ದ ಈ ಅಂಶವನ್ನು ಅಡಾಲ್ಫ್ ಶುದ್ಧ ಮಾಡಿ ಪ್ರತ್ಯೇಕಿಸಿದ. ಅಷ್ಟೇ ಅಲ್ಲ, ಅದರ ರಾಸಾಯನಿಕ ರಚನೆ ಏನೆಂದು ವಿವರಿಸಿದ. ಹೀಗೆ ಈಸ್ಟ್ರೋಜನ್ ಎನ್ನುವ ಹಾರ್ಮೋನಿನ ಪತ್ತೆಯಾಯಿತು. ಇದಾದ ಕೆಲವೇ ವರ್ಷಗಳಲ್ಲಿ ಅಡಾಲ್ಫ್ ಬುಡೆನಾಟ್ ಪುರುಷರ ಹಾರ್ಮೋನ್ ಆಂಡ್ರೋಜನ್ ಹಾಗೂ ಸ್ತ್ರೀಯರಲ್ಲಿರುವ ಇನ್ನೊಂದು ಹಾರ್ಮೋನ್ ಪ್ರೊಜೆಸ್ಟಿರಾನ್ ಅದನ್ನು ಕೂಡ ಹೀಗೆ ಗುರುತಿಸಿ ಪ್ರತ್ಯೇಕಿಸಿ ರಾಸಾಯನಿಕ ರಚನೆಯನ್ನು ವಿವರಿಸಿದ. ಇದು ಸಂತಾನೋತ್ಪತ್ತಿಯ ಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಅಷ್ಟೇ ಅಲ್ಲದೆ ಅದನ್ನು ನಿಯಂತ್ರಿಸುವ ರಾಸಾಯನಿಕಗಳನ್ನು ತಯಾರಿಸಲು ನೆರವಾಯಿತು. ಸಂತಾನ ನಿಯಂತ್ರಕ ಗುಳಿಕೆಗಳ ತಯಾರಿಕೆಗೂ ಅನುವು ಮಾಡಿಕೊಟ್ಟಿತು. ಇಂದು ವ್ಯಾಪಕವಾಗಿರುವ ಪ್ರನಾಳ ಶಿಶು ತಂತ್ರಜ್ಞಾನ ಯಶಸ್ವಿಯಾಗಲು ಈ ಸಂಶೋಧನೆಗಳೇ ಮೂಲ. ಅಡಲ್ಟ್ನ ಸಂಶೋಧನೆಗಳು ಇವಷ್ಟಕ್ಕೆ ಮುಗಿಯಲಿಲ್ಲ. ಕೀಟಗಳಲ್ಲಿ ಬೆಳವಣಿಗೆಗಳಲ್ಲಿ ಅವು ಮೊದಲು ಕಂಬಳಿ ಹುಳುಗಳಾಗಿ ಆನಂತರ ನಿಧಾನವಾಗಿ ಚಿಟ್ಟೆಗಳಂತೆ ಆಗುತ್ತವೆ ಅಷ್ಟೆ. ಇದು ಏಕೆ? ಇವುಗಳಿಗೆ ಯಾವ ಹಾರ್ಮೋನ್ಗಳು ಕಾರಣ ಎಂಬುದರ ಬಗ್ಗೆ ಸಂಶೋಧನೆ ನಡೆಸಿ ಅಡಲ್ಫ್ ಅದಕ್ಕೆ ಕಾರಣವಾದ ಹಾರ್ಮೋನ್ಗಳನ್ನು ಶುದ್ಧವಾಗಿ ಪ್ರತ್ಯೇಕಿಸಿ ಅವುಗಳ ರಚನೆಯನ್ನೂ ವಿವರಿಸಿದ್ದ. ಅಡಲ್ಫ್ನ ರಾಸಾಯನಿಕ ಸಂಶೋಧನೆಗಳ ಮಹತ್ವವನ್ನು ತಿಳಿದ ನೊಬೆಲ್ ಸಮಿತಿ ಅವನಿಗೆ 1939 ನೊಬೆಲ್ ಪಾರಿತೋಷಕವನ್ನು ಪ್ರಕಟಿಸಿತು. ಆದರೆ ಅಂದಿನ ಜರ್ಮನ್ ಸರ್ಕಾರ ಅಡಲ್ಫ್ನ ಪ್ರಶಸ್ತಿಯನ್ನು ಪಡೆಯದಂತೆ ತಡೆಯಿತು. ಅನಂತರ ಎರಡನೆಯ ಮಹಾಯುದ್ಧ ಮುಗಿದ ಮೇಲೆ ಜರ್ಮನಿಯಲ್ಲಿ ಹೊಸ ಸರ್ಕಾರ ಸ್ಥಾಪನೆಯಾದ ನಂತರ ಅಡಲ್ಫ್ ಬುಟೆನಾಟ್ ನೊಬೆಲ್ ಸಮಿತಿಗೆ ತಾನು ಪ್ರಶಸ್ತಿಯನ್ನು ಸ್ವೀಕರಿಸದೆ ಇದ್ದುದಕ್ಕೆ ಕಾರಣವನ್ನು ವಿವರಿಸಿ ಪತ್ರ ಬರೆದ. ಕೊನೆಗೂ 1947 ಅವನಿಗೆ ಪ್ರಶಸ್ತಿ ಹಾಗೂ ಪದಕಗಳನ್ನು ನೀಡಲಾಯಿತು. ಹೀಗೆ ರಸಾಯನ ವಿಜ್ಞಾನ ಹಾಗೂ ಜೀವ ವಿಜ್ಞಾನ ಎರಡನ್ನೂ ಬೆಸೆಯುವಂತಹ ಸಂಶೋಧನೆಗಳಲ್ಲಿ ತೊಡಗಿಕೊಂಡು ಸಂತಾನ ನಿಯಂತ್ರಣಕ್ಕೆ ಕಾರಣವಾದ ಹಾರ್ಮೋನ್ಗಳ ಪತ್ತೆ ಮಾಡಿ ಅವುಗಳ ರಾಸಾಯನಿಕ ರಚನೆಯನ್ನು ವಿವರಿಸಿದ ವಿಜ್ಞಾನಿ ಅಡಾಲ್ಫ್ ಫ್ರೆಡ್ರಿಕ್ ಯೋಹಾನ್ ಬುಡೆನಾಟ್ ಹುಟ್ಟಿದ ದಿನ ಇಂದು March 24.
3: ಇದು ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣಧ್ವನಿ ಶ್ರೀಮತಿ ಸುಮನಾ ಡಿ, ಶ್ರೀ ಶರತ್ ಬಿಜೂರು ಹಾಗೂ ಶ್ರೀಮತಿ ಸಿಂಧು. ಜಾಣಸುದ್ದಿ ಒಂದು ಉಚಿತ ಪತ್ರಿಕೆ. ಇದನ್ನು ಯಾರ ಜೊತೆಗೆ ಬೇಕಾದರೂ ನೀವು ಹಂಚಿಕೊಳ್ಳಬಹುದು. ಜಾಣಸುದ್ದಿಗೆ ಸಲಹೆ ಸಂದೇಹ ಪ್ರಶ್ನೆಗಳನ್ನು ಕಳಿಸುವುದಿದ್ದರೆ 9886640328 ಈ ನಂಬರಿಗೆ ವಾಟ್ಸಾಪ್ ಮಾಡಿ ಇಲ್ಲವೇ ಕರೆ ಮಾಡಿ.
4: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
5: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
6: 421 ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ಟಾಗ್ನೆಂಟ್ ವಾಟರ್, ಕನ್ನಡದಲ್ಲಿ ಸ್ಥಗಿತ ನೀರು, ನಿಂತ ನೀರು, ಹರಿವಿರದ ಹೊನಲುಗಳಿಲ್ಲದ ನೀರು, ಸರೋವರ, ಕೊಳ ಮುಂತಾದವು ಸ್ಥಗಿತ ನೀರಿಗೆ ಉದಾಹರಣೆಗಳು. ಅದು ಅಲ್ಲದೆ ಕೆಲವು ಚರಂಡಿಗಳಲ್ಲೂ ಸಹ ಸಿಟಿಗಳಲ್ಲಿ ನೀರು ನಿಂತಿರುತ್ತದೆ. ಅಂಥ ನೀರು ಅತ್ಯಂತ ಅಪಾಯಕಾರಿಯಾಗಿರುತ್ತದೆ. ಏಕೆಂದರೆ ಕಲುಷಿತವಾದ ನೀರು ನಿಂತರೆ ಅಲ್ಲಿ ಸೊಳ್ಳೆಗಳು, ನೊಣಗಳು ಹಾಗೂ ಇತರ ಕ್ರಿಮಿಕೀಟಗಳು ಉತ್ಪತ್ತಿಯಾಗುತ್ತವೆ. ಹರಿಯುವ ನೀರಿಗಿಂತ ಬೇರೆಯೇ ಪರಿಸರ ವ್ಯವಸ್ಥೆಯಾದ ಸರೋವರಗಳಲ್ಲಿ ವಾಸಿಸುವ ಜೀವಿಗಳು ನಿಂತ ನೀರಿಗೆ ಹೊಂದಾಣಿಕೆ ಮಾಡಿಕೊಂಡಿರುತ್ತವೆ. ನಿಂತ ನೀರಿನ ವ್ಯವಸ್ಥೆಯು ಹರಿಯುವ ವ್ಯವಸ್ಥೆಗಿಂತ ಸುಲಭವಾಗಿ ಮಲಿನಗೊಳ್ಳುತ್ತದೆ. ನೀರಿನ ಹರಿವಿಲ್ಲದ ವಾತಾವರಣದ ಆಮ್ಲಜನಕ ನೀರಿನಲ್ಲಿ ಹೆಚ್ಚು ಕರಗುವುದಿಲ್ಲ. ಹೀಗಾಗಿ ಸ್ವಶುದ್ಧೀಕರಣ ಕ್ರಿಯೆ ಇಲ್ಲಿ ಅತ್ಯಂತ ನಿಧಾನವಾಗಿ ಸಾಗುತ್ತದೆ. ಮಲಿನಗೊಂಡ ಸಣ್ಣ ಕೊಳಗಳು ಹಲವಾರು ರೋಗಗಳನ್ನು ಹರಡಲು ಕಾರಣವಾಗುತ್ತದೆ. ನಿಂತ ನೀರಿನ ವ್ಯವಸ್ಥೆಗಳನ್ನು ಶುಚಿಯಾಗಿಡುವುದು ಅತ್ಯಂತ ಮುಖ್ಯವಾಗಿದೆ. ಸ್ಟಾಗ್ನೆಂಟ್ ವಾಟರ್ ಅಥವಾ ನಿಂತ ನೀರು ಸಿಟಿಗಳಲ್ಲಿ, ಅಂದರೆ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಎಲ್ಲ ಕೆರೆಗಳು ನಿಂತ ನೀರಾಗಿರುತ್ತವೆ. ನಿಂತ ನೀರಾಗಿರುವುದರಿಂದ ಅಲ್ಲಿ ಪಾಚಿ ಬೆಳೆಯಲು ಕಾರಣವಾಗುತ್ತದೆ. ಪಾಚಿಗೆ ಮುಖ್ಯ ಕಾರಣ ಮನೆಗಳಿಂದ ಅಥವಾ ಚರಂಡಿಗಳ ಮೂಲಕ ಸೀವೇಜ್, ಮನುಷ್ಯನಿಂದ ಕಲುಷಿತಗೊಂಡ ನೀರು ಅಥವಾ ಗೃಹ ಬಳಕೆಯ ರೊಚ್ಚು ನೀರು ಕೆರೆಯನ್ನು ನೇರವಾಗಿ ಸೇರುವುದರಿಂದ, ಅಲ್ಲದೆ ಕೆರೆಯಿಂದ ಓವರ್ಫ್ಲೋ ಹರಿವು ಇಲ್ಲದಿರುವುದರಿಂದ ಅಲ್ಲಿ ನ್ಯೂಟ್ರಿಯೆಂಟ್ಗಳು ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ಗಳು ಹೆಚ್ಚಾಗುತ್ತವೆ. ಆಗ ಅಲ್ಲಿ ಆಲ್ಗೆಗೆ ಬೆಳೆಯಲು ಕಾರಣವಾಗುತ್ತದೆ. ಕೆಲವು ಸಮಯದಲ್ಲಿ ಹೆಚ್ಚಾಗಿ ಆಲ್ಗೆ ಬೆಳೆಯುವುದರಿಂದ ಅಲ್ಲಿ ಯಾವುದೇ ಜಲಚರಗಳು ಬದುಕುವುದಿಲ್ಲ. ಮುಖ್ಯ ಉದಾಹರಣೆ ಎಂದರೆ ಬೆಳ್ಳಂದೂರು ಕೆರೆ. ಬೆಂಗಳೂರಿನಲ್ಲಿರುವ ಬೆಳ್ಳಂದೂರು ಕೆರೆಯು ಸ್ಟಾಗ್ನೆಂಟ್ ವಾಟರ್ ಅಥವಾ ನಿಂತ ನೀರು. ಅಲ್ಲಿ ಸುಮಾರು 22 ತೆರೆದ ಚರಂಡಿಗಳಿಂದ ಕಲುಷಿತ ನೀರು ಈ ಬೆಳ್ಳಂದೂರು ಕೆರೆಯನ್ನು ತಲುಪುತ್ತದೆ. ಸೊ ಹೀಗಾಗಿ ಬೆಳ್ಳಂದೂರು ಕೆರೆಯಲ್ಲಿ ಯಾವಾಗಲೂ ನೊರೆ ಬರುತ್ತದೆ. ಇದಕ್ಕೆ ಮುಖ್ಯ ಕಾರಣ ಅಲ್ಲಿ ಸುತ್ತಮುತ್ತ ಇರುವ ಜನರು ಬಟ್ಟೆ ತೊಳೆದ ನೀರು ಹಾಗೂ ಸ್ನಾನ ಮಾಡಿದ ಹಾಗೂ ಶಾಂಪುಗಳಿಂದ ತಲೆ ತೊಳೆದ ನೀರು ನೇರವಾಗಿ ಈ ಬೆಳ್ಳಂದೂರು ಕೆರೆಗೆ ಬರುತ್ತದೆ. ಈ ಬೆಳ್ಳಂದೂರು ಕೆರೆಯು 24 ಗಂಟೆಗಳವರೆಗೂ ಅದು ಹರಿಯುತ್ತದೆ, ಅಂದರೆ ಪ್ರತಿದಿನ ಹರಿಯುತ್ತಲೇ ಇರ್ತದೆ. ಇದಕ್ಕೆ ಮುಖ್ಯ ಕಾರಣ ಪ್ರತಿದಿನ ಈ 22 ತೆರೆದ ಚರಂಡಿಗಳಿಂದ ನೀರು ಅದಕ್ಕೆ ನೇರವಾಗಿ ಸೇರುತ್ತದೆ. ಹಾಗಾಗಿ ಬೆಳ್ಳಂದೂರು ಕೆರೆಯ ನೀರು ಕೆಳಮುಖವಾಗಿ ಹರಿದಾಗ ಅಲ್ಲಿ ನೊರೆಯು ಉಂಟಾಗುತ್ತದೆ. ಈ ನೊರೆಯು ಸುಮಾರು 10 ಕಿಲೋಮೀಟರ್ ದೂರದವರೆಗೂ ಇರುತ್ತದೆ. ಹೀಗಾಗಿ ಕೆಲವೊಮ್ಮೆ ತಮಿಳುನಾಡು ಸರ್ಕಾರದಿಂದ ಈ ಬೆಳ್ಳಂದೂರು ಕೆರೆಯು ಕಲುಷಿತವಾಗಿರುವ ಬಗ್ಗೆ ಆಗಾಗ ಕಂಪ್ಲೇಂಟ್ಗಳು ಬರುತ್ತವೆ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರವು ಅಲ್ಲಿ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್, ನೀರಿನ ಅಂದರೆ ಕಲುಷಿತ ನೀರಿನ ಶುದ್ಧೀಕರಣ ಘಟಕವನ್ನು ಸ್ಥಾಪಿಸಿದೆ. ನಂತರ ಶುದ್ಧೀಕರಿಸಿದ ನೀರನ್ನು ಕೋಲಾರಗಳ ಕಡೆ ಹರಿಯಬಿಡುತ್ತದೆ. ಹೀಗಾಗಿ ಈಗ ಕೋಲಾರದಲ್ಲಿರುವ ಹಲವಾರು ಕೆರೆಗಳಿಗೆ ಈ ಕೆರೆಯಿಂದ ನೀರನ್ನು, ಶುದ್ಧವಾದ ನೀರನ್ನು ತುಂಬಿಸಲಾಗುತ್ತದೆ. ಇತ್ತೀಚಿನ ದಿನಗಳ ವರದಿಯ ಪ್ರಕಾರ ಕೋಲಾರದಲ್ಲಿರುವ ಸುಮಾರು 5-6 ಕೆರೆಗಳು ಸದಾ ತುಂಬಿರುತ್ತವೆ. ಹಾಗಾಗಿ ಅಲ್ಲಿ ಅಂಡರ್ಗ್ರೌಂಡ್ ವಾಟರ್ ಹೆಚ್ಚಾಗಿದೆ. ಅಲ್ಲದೆ ದನಕರುಗಳಿಗೆ ನೀರು ಸಹ ಸಿಗುತ್ತಿದೆ ಹಾಗೂ ಹಲವಾರು ರೈತರು ಇದೇ ನೀರಿನಲ್ಲಿ ತಮಗೆ ಬೇಕಾದ ಬೆಳೆಗಳನ್ನು ಬೆಳೆದುಕೊಳ್ಳುತ್ತಾರೆ. ಸ್ಟಾಗ್ನೆಂಟ್ ನೀರಿಗಿಂತ ಹರಿಯುವ ನೀರು ಬಹಳ ಮುಖ್ಯವಾಗಿರುತ್ತದೆ, ಏಕೆಂದರೆ ನೀರು ಹರಿದಂತೆ ಅದು ಸ್ವಶುದ್ಧೀಕರಣವಾಗುತ್ತಾ ಹೋಗುತ್ತದೆ. ಸ್ಟಾಲ್ ಫೀಡಿಂಗ್, ಕೊಟ್ಟಿಗೆಯಲ್ಲಿ ಮೇಯುವಿಕೆ, ಅಂದರೆ ದನ ಕುರಿಗಳನ್ನು ಹೊರಗೆ ಬಿಡದೆ ಒಂದು ಕೊಟ್ಟಿಗೆಯಲ್ಲಿಯೇ ಆಹಾರವನ್ನು ಒದಗಿಸುವುದಕ್ಕೆ ಸ್ಟಾಕ್ ಫೀಡಿಂಗ್ ಎಂದು ಹೇಳುತ್ತಾರೆ. ಹುಲ್ಲು, ಸೊಪ್ಪು ಮುಂತಾದ ಹಸಿ ಮೇವನ್ನು ಗೋಮಾಳ ಅರಣ್ಯಗಳಿಂದ ಸಂಗ್ರಹಿಸಿ ಜಾನುವಾರುಗಳಿಗೆ ಕೊಟ್ಟಿಗೆಯಲ್ಲಿಯೇ ಮೇವನ್ನು ಹಾಕುವ ಕ್ರಮ. ಹಸಿ ಮೇವಿನ ಜೊತೆಗೆ ಭತ್ತದ ಹುಲ್ಲು, ರಾಗಿ ಹುಲ್ಲು ಮುಂತಾದ ಕೃಷಿ ತ್ಯಾಜ್ಯಗಳನ್ನು ಜಾನುವಾರುಗಳಿಗೆ ಕೊಟ್ಟಿಗೆಯಲ್ಲೇ ಹಾಕಲಾಗುತ್ತದೆ. ಜಾನುವಾರುಗಳನ್ನು ಕೊಟ್ಟಿಗೆಯಲ್ಲಿ ಮೇಯಿಸಲು ಮುಖ್ಯ ಕಾರಣವೆಂದರೆ ಅತಿ ಮೇಯುವಿಕೆ. ಅತಿ ಮೇಯುವಿಕೆಯಿಂದ ಸಸ್ಯ ಸಂಪತ್ತು ನಶಿಸುತ್ತಿರುವುದರಿಂದ ಹಲವು ಪರಿಸರ ತಜ್ಞರು ಜಾನುವಾರುಗಳನ್ನು ಕೊಟ್ಟಿಗೆಯಲ್ಲಿಯೇ ಮೇಯಿಸಲು ಸಲಹೆ ನೀಡುತ್ತಾರೆ. ಇದರಿಂದ ಸಸ್ಯ ಸಂಪತ್ತು ನಶಿಸುವುದು ಕಡಿಮೆಯಾಗುತ್ತದೆ. ಕೊಟ್ಟಿಗೆಯಲ್ಲಿ ಮೇಯಿಸಲು ಇನ್ನೊಂದು ಕಾರಣವೆಂದರೆ ಜಾನುವಾರುಗಳು ಹಲವು ಸಂಕರ ತಳಿಗಳು ಹೊರ ಮೇಯುವಿಕೆಗೆ ಒಗ್ಗಿರುವುದಿಲ್ಲ, ಆದುದರಿಂದ ಇವುಗಳನ್ನು ಕೊಟ್ಟಿಗೆಯಲ್ಲಿಯೇ ಮೇಯಿಸಲಾಗುತ್ತದೆ. ಕೊಟ್ಟಿಗೆಯಲ್ಲಿ ಮೇಯಿಸುವುದರಿಂದ ಅತಿ ಮೇಯುವಿಕೆಯನ್ನು ಹಾಗೂ ಜಾನುವಾರುಗಳು ಸಸಿಗಳನ್ನು ತುಳಿದು ನಾಶ ಮಾಡುವುದನ್ನು ತಡೆದು ಸಸ್ಯ ಸಂಪತ್ತನ್ನು ರಕ್ಷಿಸಬಹುದು. ಆದರೆ ಮೇವನ್ನು ಕೊಯ್ದು ಹೊರಗಟ್ಟಿ ಕೊಟ್ಟಿಗೆಗೆ ತರಲು ತಗಲುವ ಶ್ರಮ ಅಪಾರವಾಗಿರುತ್ತದೆ ಹಾಗೂ ತುಂಬ ಹಣವೂ ಸಹ ಖರ್ಚಾಗುತ್ತದೆ. ಸ್ಟ್ಯಾಂಡ್, ರೊಕ್ಷ ನಿಲುವು ಅಥವಾ ಸಸ್ಯ ನಿಲುವು. ಅರಣ್ಯಶಾಸ್ತ್ರದ ಪ್ರಕಾರ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬೆಳೆದಿರುವ ಸಸ್ಯ ಸಂಪತ್ತು ಅಥವಾ ವೃಕ್ಷ ಸಮುದಾಯಕ್ಕೆ ವೃಕ್ಷ ನಿಲುವು ಎನ್ನುತ್ತಾರೆ. ನಿಲುವನ್ನು ಗಾತ್ರ ಮಾನದಲ್ಲಿ ವ್ಯಕ್ತಪಡಿಸುತ್ತಾರೆ. ಸಾಮಾನ್ಯವಾಗಿ ಭೂಮಿಯ ಮೇಲಿರುವ ವೃಕ್ಷ ಸಮುದಾಯವನ್ನು ಇಲ್ಲಿ ಪರಿಗಣಿಸುತ್ತಾರೆ. ಎರಡನೆಯ ಅರ್ಥ ಸಮಾಜಶಾಸ್ತ್ರದಲ್ಲಿ ವಿವಿಧ ಪ್ರದೇಶಗಳಲ್ಲಿ ಕಂಡುಬರುವ ಒಂದೇ ವಿಧದ ನಿರ್ದಿಷ್ಟ ಸಸ್ಯ ಸಹಚರ್ಯವನ್ನು ವಿವರಿಸಲು ಸಸ್ಯ ನಿಲುವು ಎಂಬ ಪದವನ್ನು ಬಳಸುತ್ತಾರೆ. ನಿಲುವೊಂದರಲ್ಲಿರುವ ಸಸ್ಯಗಳ ಜಾತಿ, ವಯಸ್ಸು, ಪರಿಸ್ಥಿತಿಗಳು ಹೆಚ್ಚು ಕಡಿಮೆ ಒಂದೇ ಆಗಿರುತ್ತವೆ. ಹೀಗಾಗಿ ಇತರ ಸಸ್ಯ ಸಹಚರ್ಯಗಳಿಂದ ನಿಲುವುಗಳಿಂದ ಸಸ್ಯ ನಿಲುವೊಂದನ್ನು ಸುಲಭವಾಗಿ ಗುರುತಿಸಬಹುದಾಗಿದೆ. ನಿಲುವುಗಳ ವಿವಿಧ ಸಸ್ಯ ಸಮುದಾಯಗಳನ್ನು ಹೋಲಿಸಲು ಉಪಯುಕ್ತವಾಗಿವೆ. ಸಾಮಾನ್ಯವಾಗಿ ಭೂಮಿಯ ಮೇಲಿರುವ ಸಸ್ಯ ಸಮುದಾಯವನ್ನು ಮಾತ್ರ ಇಲ್ಲಿ ಪರಿಗಣಿಸುತ್ತಾರೆ. ಸ್ಟ್ಯಾಂಡರ್ಡ್ ಪ್ರಮಾಣಕಗಳು. ಮಾಲಿನ್ಯ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಜೀವಿಗಳ, ವಿಶೇಷವಾಗಿ ಮಾನವರ ಆರೋಗ್ಯಕ್ಕೆ ಹಾನಿಯನ್ನುಂಟು ಮಾಡದ ಪ್ರಮಾಣದಲ್ಲಿ ಪರಿಸರದಲ್ಲಿ ಬರಬಹುದಾದ ಯಾವುದೇ ಮಲಿನಕಾರಕದ ಗರಿಷ್ಠ ಮಟ್ಟ. ಮಲಿನಕಾರಕದ ಪ್ರಮಾಣವು ಈ ಮಟ್ಟವನ್ನು ದಾಟಿದರೆ ಮಾನವರು ಮತ್ತು ಇತರ ಜೀವಿಗಳ ಆರೋಗ್ಯಕ್ಕೆ ಅಪಾಯ ಖಂಡಿತ. ಪ್ರಮಾಣಕಗಳು ಕಾನೂನುಬದ್ಧವಾಗಿರಬಹುದು, ಇಲ್ಲದೆಯೂ ಇರಬಹುದು. ಭಾರತದಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿವಿಧ ಮಲಿನಕಾರಕಗಳ ಪ್ರಮಾಣಕಗಳನ್ನು ನಿಗದಿಪಡಿಸಿರುತ್ತಾರೆ ಹಾಗೂ ಇದನ್ನು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಆ್ಯಂಡ್ ರೂಲ್ಸ್ನಲ್ಲಿ ಕೊಡಲಾಗುತ್ತದೆ. ಸ್ಟ್ಯಾಂಡಿಂಗ್ ಬಯೋಮಾಸ್, ಕನ್ನಡದಲ್ಲಿ ಬಯೋಮಾಸ್ ನಿಲುವು. ಯಾವುದೇ ಪ್ರದೇಶದ ಒಂದು ನಿರ್ದಿಷ್ಟ ವಿಸ್ತೀರ್ಣದಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಭೂಮಿಯ ಮೇಲೆ ಕಂಡುಬರುವ ಸಸ್ಯ ರಾಶಿ. ಸಾಮಾನ್ಯವಾಗಿ ಸಸ್ಯಗಳನ್ನು ಮಾತ್ರ ಇಲ್ಲಿ ಪರಿಗಣಿಸಲಾಗುತ್ತದೆ. ಬಯೋಮಾಸ್ ನಿಲುವನ್ನು ವರ್ಷವೊಂದಕ್ಕೆ 1 ಹೆಕ್ಟೇರ್ಗೆ ಇಂತಿಷ್ಟು ಟನ್ ತೂಕ ಅಥವಾ ಘನ ಮೀಟರ್ಗಳು ಗಾತ್ರ ಎಂಬುದಾಗಿ ವ್ಯಕ್ತಪಡಿಸುತ್ತಾರೆ. ಬಯೋಮಾಸ್ ನಿಲುವಿನಿಂದ ಪ್ರದೇಶದ ಉತ್ಪಾದಕತೆಯನ್ನು ಕಂಡುಹಿಡಿಯಬಹುದು. ಬಯೋಮಾಸ್ ನಿಲುವು ಒಂದು ಪ್ರದೇಶದ ಧಾರಣ ಸಾಮರ್ಥ್ಯವನ್ನು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಲಭ್ಯವಿರುವ ಜೈವಿಕ ರಾಶಿಯ ಪ್ರಮಾಣವನ್ನು ಅಂದಾಜು ಮಾಡಲು ಸಹಾಯ ಮಾಡುತ್ತದೆ. ಸಸ್ಯರಾಶಿಯ ನಮೂನೆ ಸಂರಕ್ಷಣೆ ನಿರ್ವಹಣೆಗಳ ಬಗ್ಗೆ ತೀರ್ಮಾನ ಕೈಗೊಳ್ಳಲು ಬಯೋಮಾಸ್ ನಿಲುವು ಅತ್ಯಗತ್ಯ. ಇದು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತದೆ. ಭಾರತದ ಅರಣ್ಯಗಳ ಒಟ್ಟು ಬಯೋಮಾಸ್ ನಿಲುವು 1 ಹೆಕ್ಟೇರ್ಗೆ ಸುಮಾರು 126 ಟನ್ಗಳು ಎಂದು ಅಂದಾಜು ಮಾಡಲಾಗಿದೆ 1992. ಇಲ್ಲಿ ಸಸ್ಯರಾಶಿಯನ್ನು ವಿಶೇಷವಾಗಿ ವೃಕ್ಷಗಳನ್ನು ಮಾತ್ರ ಪರಿಗಣಿಸಲಾಗಿದೆ. ಸ್ಟಾರ್ಚ್, ಕನ್ನಡದಲ್ಲಿಯೂ ಸ್ಟಾರ್ಚ್, ಕಾರ್ಬೋಹೈಡ್ರೇಟ್ನ ಒಂದು ಬಗೆ. ಇದೊಂದು ಪಾಲಿಸ್ಯಾಕರೈಟ್. ಹಲವು 100 ರಿಂದ 1,000 ಮಾನೋಸ್ಯಾಕರೈಟ್ಗಳ ವಿಶೇಷವಾಗಿ ಗ್ಲುಕೋಸ್ ಮಾನೋಮರ್ಗಳ ನಿರ್ಜಲೀಕರಣ ಸಂಶ್ಲೇಷಣೆ. ಡಿಹೈಡ್ರೇಷನ್ ಸಿಂಥಸಿಸ್ ಇಂದ ಬೆಸೆದು ಉಂಟಾಗಿರುವ ಬಹುಂಗಿ ಪಾಲಿಮರ್ ಸ್ಟಾರ್ಚ್. ಸ್ಟಾರ್ಚ್ ನೈಸರ್ಗಿಕವಾಗಿ ಸಸ್ಯಗಳಲ್ಲಿ ಸಂಶ್ಲೇಷಿತವಾಗುತ್ತದೆ. ದ್ಯುತಿ ಸಂಶ್ಲೇಷಣೆಯ ಮೊತ್ತಮೊದಲ ಉತ್ಪನ್ನವಾದ ಸರಳ ಕಾರ್ಬೋಹೈಡ್ರೇಟ್ ಸಸ್ಯದ ಎಲೆಗಳಲ್ಲಿ ತಯಾರಾಗಿ ಸಸ್ಯದ ವಿವಿಧ ಭಾಗಗಳಾದ ಸಸ್ಯದ ಬೇರು, ಕಾಂಡ ಹಾಗೂ ಇತರ ಊತಕಗಳಲ್ಲಿ ಸ್ಟಾರ್ಚ್ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಸ್ಟಾರ್ಚ್ ಅಣುಗಳು ಹೆಲಿ ಸುರುಳಿಯಾಕಾರದಲ್ಲಿರುತ್ತವೆ. ಸ್ಟಾರ್ಚ್ ಸುರುಳಿಗಳು ಕೆಲವೊಮ್ಮೆ ಕವಲುಗಳಾಗಿ ಒಡೆದಿರುತ್ತವೆ. ಸಸ್ಯ ಕೋಶಗಳಲ್ಲಿ ಸ್ಟಾರ್ಚ್ ಕಾಳಿನ ರೂಪದಲ್ಲಿರುತ್ತದೆ. ಒಂದು ಕಾಳಿನಲ್ಲಿ ಸ್ಟಾರ್ಚ್ನ ಅನೇಕ ಸುರುಳಿ ಸುತ್ತಿದ ಅಣುಗಳಿರುತ್ತವೆ. ಇವು ಸಕ್ಕರೆಯ ಕಾರ್ಖಾನೆಗಳು ಸಸ್ಯಕೋಶಗಳಿಗೆ ಶಕ್ತಿಯ ಅವಶ್ಯಕತೆ ಇದ್ದಾಗ ಸ್ಟಾರ್ಚನ್ನು ವಿಭಜಿಸುತ್ತವೆ. ಈ ವಿಭಜನೆಯಿಂದ ಉಂಟಾಗುವ ಗ್ಲುಕೋಸ್ ಸಸ್ಯಕೋಶಗಳಿಗೆ ಶಕ್ತಿಯನ್ನು ಒದಗಿಸುತ್ತದೆ. ಹಸಿರು ಸಸ್ಯವು ವಾತಾವರಣದಿಂದ ಇಂಗಾಲದ ಡೈಆಕ್ಸೈಡನ್ನು ಬೇರುಗಳಿಂದ ನೀರನ್ನು ಹೀರಿ ಸೂರ್ಯನ ಶಕ್ತಿಯ ಸಹಾಯದಿಂದ ಎಲೆಗಳಲ್ಲಿ ಗ್ಲುಕೋಸನ್ನು ಸಂಶ್ಲೇಷಿಸುತ್ತದೆ. ಹೀಗೆ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಿನ ದ್ಯುತಿ ಸಂಶ್ಲೇಷಣೆಯಿಂದ ಉತ್ಪತ್ತಿಯಾಗುವ ಸರಳ ಕಾರ್ಬೋಹೈಡ್ರೇಟ್ ಗ್ಲುಕೋಸ್ C6H12O6ಗಳಿಂದ ಸಂಕೀರ್ಣ ಸ್ಟಾರ್ಚ್ ಸಂಶ್ಲೇಷಣೆಗೊಳ್ಳುತ್ತದೆ. ಮಾನವರು ಮತ್ತು ಇತರ ಪ್ರಾಣಿಗಳು ಸಸ್ಯಗಳಿಂದ ಸ್ಟಾರ್ಚ್ ರೂಪದಲ್ಲಿ ಆಹಾರವನ್ನು ಪಡೆಯುತ್ತವೆ. ಅಕ್ಕಿ, ಆಲೂಗೆಡ್ಡೆ, ಗೋಧಿ ಮುಂತಾದವುಗಳಲ್ಲಿ ಅಧಿಕ ಸ್ಟಾರ್ಚ್ ಇರುತ್ತದೆ. ಸ್ಟಾರ್ಚ್ ಅನ್ನು ಸಂಸ್ಕರಿಸಿ ಶುದ್ಧೀಕರಿಸಿದಾಗ ಬಿಳಿಯ ಪುಡಿ ದೊರಕುತ್ತದೆ. ಇದನ್ನು ಆಹಾರ ತಯಾರಿಸಲು, ಬಟ್ಟೆಗಳನ್ನು ಹಾಗೂ ಕಾಗದವನ್ನು ಬಿರುಸು ಮಾಡಲು ಹಾಗೂ ಹಲವು ರಾಸಾಯನಿಕಗಳನ್ನು ತಯಾರಿಸಲು ಬಳಸುತ್ತಾರೆ. ಸ್ಟೀಮ್, ಹಬೆ ಅಥವಾ ಉಗಿ ಕನ್ನಡದಲ್ಲಿ, ನೀರಿನ ಅನಿಲ ರೂಪ. ನೀರನ್ನು ಕುದಿಸಿದಾಗ, 100 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಕುದಿಸಿದಾಗ ನೀರಿನ ಸ್ಥಿತಿಯಲ್ಲಿ ಬದಲಾವಣೆಯಾಗಿ ದ್ರವಸ್ಥಿತಿಯಲ್ಲಿರುವ ನೀರು ಅನಿಲ ಸ್ಥಿತಿಯನ್ನು ತಳೆಯುತ್ತದೆ. ಇದೇ ಉಗಿ. ಉಗಿಯನ್ನು ಕೈಗಾರಿಕೆಗಳಲ್ಲಿ, ರೈಲ್ವೆ ಇಂಜಿನ್ಗಳಲ್ಲಿ ಅತಿ ಮುಖ್ಯ ಶಕ್ತಿಯ ಆಕಾರವಾಗಿ ಬಳಸುತ್ತಾರೆ. ಅಲ್ಲದೆ ಥರ್ಮಲ್ ಪವರ್ ಸ್ಟೇಷನ್ಗಳಲ್ಲಿ ಈ ಉಗಿಯಿಂದ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತದೆ. ಇಲ್ಲಿಗೆ 121ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
5: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
7: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 5ನೆಯ ಪದ್ಯ. ಆ ಪದ್ಯ ಹೀಗಿದೆ: ನಡೆಬತಳರ್ ನಡೆಯೊಳ್ ಪುಡಿ ಉಡಿಯಾದು ಶಿಲಗಳ್ ಒಡೆದು ಕರಿಗಳ್ ಭೀಮಂ ಪಿಡಿದಡರ್ದೊಡೆ ಬಾಯಿ ವಿಟ್ಟಲ್ ಬೆಡಗಾದುವು ಮುದ್ದಂತೂ ಸೊಗೈಸಬೇಡ. ಈ ಪದ್ಯವನ್ನು ಬಿಡಿಸಿ ಹೀಗೆ ಓದಬಹುದು: ನಡೆಬ ತಳರ್ ನಡೆಯೊಳ್ ಪುಡಿ ಉಡಿಯಾದುವು ಶಿಲೆಗಳ್ ಒಡೆದು ಕರಿಗಳ್ ಭೀಮಂ ಪಿಡಿದು ಅಡರ್ದೊಡೆ ಬಾಯಿಬಿಟ್ಟು ಎಲ್ವಡಗಾದುವು ಮುದ್ದು ಅಂತೂ ಸೊಗೈಸ ಬೇಡ. ಅಂದರೆ ನಡೆವ ತಳರ್ ನಡೆ ಅಂದರೆ ತಪ್ಪು ತಪ್ಪಾದಂಥ ನಡಿಗೆ, ಅದು ತಳರ್ ನಡೆ ಅಥವಾ ಮಕ್ಕಳು ಎದ್ದು ಬಿದ್ದು ನಡೆಯುವಂತಹ ನಡೆ. ನಡೆವ ತಳರ್ ನಡೆಯೋಳ್ ಪುಡಿ ಪುಡಿಯಾದು ಶಿಲೆಗಳ್, ಭೀಮನ ಬಾಲ್ಯದ ವರ್ಣನೆ ಇದು. ಈ ವರ್ಣನೆಯನ್ನು ಗಮನಿಸಿದರೆ ಬಹಳ ವಿಶೇಷವಾದ ಶಕ್ತಿಯನ್ನು ಭೀಮ ಆರಂಭದಲ್ಲಿಯೇ ಹೊಂದಿದ್ದ ಎನ್ನುವ ಹಾಗೆ ಈ ಪದ್ಯದಲ್ಲಿ ಕಂಡುಬರ್ತದೆ. ನಡೆವ ತಳರ್ ನಡೆಯೋಳ್ ಪುಡಿ ಉಡಿಯಾದು ಶಿಲೆಗಳ್. ತಳರ್ ನಡೆ ಅಂತಂದರೆ ತಪ್ಪು ತಪ್ಪಾದ ಹೆಜ್ಜೆ. ಪುಡಿ ಉಡಿಯಾದವು, ಹುಡಿ ಉಡಿಯಾದವು ಶಿಲೆಗಳ್, ಕಲ್ಲುಗಳು. ಕರಿಗಳ್ ಭೀಮಂ ಪಿಡಿದು ಅಡರ್ದೊಡೆ, ಕರಿ ಅಂದರೆ ಆನೆ, ಭೀಮಂ ಪಿಡಿದು ಅಡರ್ದೊಡೆ ಹಿಡಿದು ಹತ್ತಿದರೆ ಬಾಯಿಬಿಟ್ಟು ಎಲ್ವಡಗಾದವು ಎಲುವು ಮಾಂಸಗಳಾದವು ಮುದ್ದು ಹಾಗೆ ಸೊಗೈಸಬೇಡ, ಸೊಗೈಸದ ಬೇಡವೆ, ಸೊಗೈಸಲು ಬಾರದೆ ಎನ್ನುವುದು ಅದರ ಅರ್ಥ. ಅಂದರೆ ಈ ಎಳೆಯ ವಯಸ್ಸಿನಲ್ಲಿ, ಇನ್ನೂ ಕೂಡ ಎಳೆಯ ಶಿಶು ಆಗಿದ್ದಾಗ ಭೀಮನ ಬಾಲಲೀಲೆ ಹೇಗಿತ್ತು ಅಂತಂದರೆ, ಆತ ತಪ್ಪಿ ತಪ್ಪಿ ಅಂದರೆ ಎದ್ದು ಬಿದ್ದು ನಡೆಯುವಂಥ ಹುಡುಗ, ಆ ಎದ್ದು ಬಿದ್ದು ಅಪ್ಪಿ ತಪ್ಪಿ ನಡೆಯುವಂಥ ಹುಡುಗನ ನಡಿಗೆಗೆ ಪುಡಿ ಪುಡಿಯಾದವು ಶಿಲೆಗಳು. ಭೀಮ ಬಿದ್ದರೆ ಬಂಡೆಗಳೇ ಒಡೆದು ಹೋಗ್ತಿದ್ದವಂತೆ, ಪುಡಿ ಪುಡಿಯಾದವು ಶಿಲೆಗಳು. ಆಮೇಲೆ ಕರಿಗಳು ಭೀಮಂ ಬಿಡಿದು ಅಡರ್ದೊಡೆ ಬಾಯಿಬಿಟ್ಟು ಎಲ್ಲೊಳಗಾದವು. ಈ ಮಗು ಆಟವಾಡುವಂಥ ಈ ಮಗು ಆನೆಗಳ ಮೇಲೆ ಹತ್ತಿ ಪಿಡಿದು ಅಡರ್ದೊಡೆ ಹತ್ತಿ ಹಿಡಿದರೆ ಬಾಯಿಬಿಟ್ಟು ಎಲ್ವಡಗಾದವು ಎಲುಬು ಅಂತೂ ಮಾಂಸಗಳಾದವಂತೆ ಅಂದರೆ ಮುದ್ದೆಯಾದವಂತೆ. ಹಾಗೆ ಮುದ್ದಂತೂ ಸೊಗೈಸಬೇಡ, ಮಕ್ಕಳ ಮುದ್ದು ಅಂದರೆ ಆಗಿರುವುದು ಬೇಡವೇ ಬೇಕು ಎನ್ನುವುದು ನಾವು ಅದಕ್ಕೆ ಒಳಗಿಂದ ಹೇಳಬೇಕಾದಂಥ ಮಾತು. ಹೀಗೆ ಭೀಮನ ಬಾಲಲೀಲೆ ಬಹಳ ಮುದ್ದಾಗಿತ್ತು. ಅದು ಯಾವ ಥರದ ಮುದ್ದು ಅಂತಂದರೆ ಒಂದು ರೀತಿಯ ಭೀಕರವಾದಂಥ ಮುದ್ದು. ಅಂದರೆ ಆತ ಕಲ್ಲಿನ ಮೇಲೆ ಬಿದ್ದರೆ ಕಲ್ಲೇ ಒಡೆದು ಹೋಗ್ತಿತ್ತು, ಆನೆಯ ಮೇಲೆ ಹತ್ತಿದರೆ ಆನೆಗಳೇ ಮಾಂಸದ ಮುದ್ದೆಗಳು ಆಗ್ತಿದ್ದವು. ಇದು ಆತನ ಬಾಲಲೀಲೆ ಆಗಿತ್ತು.
5: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ ಎಸ್ಎಚ್ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
8: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವಾನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದಕ್ಕೆ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಒಂಚೂರು ಹೇಳಿದೆ, ಜೊತೆಯಲ್ಲಿ ಡಸ್, ಡೂ, ಈಸ್, ಆರ್, ಆಮ್ ಮತ್ತು ಹ್ಯಾಸ್, ಹ್ಯಾವ್ ಇವನ್ನ ಬಳಸಿ ಚಿಕ್ಕ ವಾಕ್ಯಗಳನ್ನು ಹೇಗೆ ರಚನೆ ಮಾಡೋದು ಅನ್ನೋದನ್ನು ತಿಳ್ಕೊಂಡ್ವಿ. ಇವತ್ತು ಅದರ ಮುಂದುವರಿದ ಭಾಗ ಅಂದರೆ ಹ್ಯಾಸ್ ಬೀನ್, ಹ್ಯಾವ್ ಬೀನನ್ನು ಬಳಸಿ ಹೇಗೆ ವಾಕ್ಯಗಳನ್ನು ಮಾಡೋದು ಅಂತ ನೋಡೋಣ. ನೀನು ಬೆಳಗಿಂದ ಏನ್ ಮಾಡ್ತಿದೀಯಾ ಅಂತ ಕೇಳ್ತೀವಲ್ವಾ ಯೂಶ್ವಲಿ ಯಾರಾದರೂ ಸಿಕ್ಕಾಗ ಹೆಚ್ಚಾಗಿ ಇದನ್ನ ಮಾತಾಡಿರ್ತೀವಿ. ನೀನು ಬೆಳಗ್ಗೆಯಿಂದ ಏನ್ ಮಾಡ್ತಿದೀಯಾ ಅಂತ ಕೇಳೋದಿಕ್ಕೆ ಏನ್ ಹೇಳ್ಬೇಕು? ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್ ಸಿನ್ಸ್ ಮಾರ್ನಿಂಗ್? ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್ ಸಿನ್ಸ್ ಮಾರ್ನಿಂಗ್? ಸ್ವಲ್ಪ ಉದ್ದ ವಾಕ್ಯ ಅನ್ನಿಸ್ತಾ? ಇಲ್ಲ, ಈಗ ಆಲ್ರೆಡಿ ನಾನು ಹೇಳ್ದಲ್ವಾ ಹ್ಯಾಸ್ ಬೀನ್, ಹ್ಯಾವ್ ಬೀನ್ ಬಳಸಿ ಮಾಡ್ತಿರೋದು ಅಂತ. ತುಂಬ ಸುಲಭವಾಗಿ ನಾವು ಈ ವಾಕ್ಯಗಳನ್ನು ಮಾಡ್ಬೋದು. ನೋಡಿ, ನೀನು ಬೆಳಗ್ಗೆಯಿಂದ ಏನು ಮಾಡ್ತಿದೀಯಾ ಅಂತ ಕೇಳೋದಕ್ಕೆ ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್ ಸಿನ್ಸ್ ಮಾರ್ನಿಂಗ್. ನಾನು ಬೆಳಗ್ಗೆಯಿಂದ ಈ ಪುಸ್ತಕನ ಓದ್ತಾ ಇದ್ದೆ. ಐ ಹ್ಯಾವ್ ಬೀನ್ ರೀಡಿಂಗ್ ದಿಸ್ ಬುಕ್. ನಾನು ಬೆಳಗ್ಗೆಯಿಂದ ಈ ಪುಸ್ತಕನ ಓದ್ತಾ ಇದ್ದೆ. ಐ ಹ್ಯಾವ್ ಬೀನ್ ರೀಡಿಂಗ್ ದಿಸ್ ಬುಕ್. ಐ ಹ್ಯಾವ್ ಬೀನ್ ರೀಡಿಂಗ್ ದಿಸ್ ಬುಕ್. ನಿನ್ನೆಯಿಂದ ಇಲ್ಲೂ ಮಳೆ ಆಗ್ತಿದ್ಯಾ ಅಂತ ಕೇಳ್ತಾರೆ ಯಾರು? ಬೇರೆ ಊರಿಂದ ಬಂದವರು ಅಥವಾ ಸ್ವಲ್ಪ ದೂರದ ಏರಿಯಾದಿಂದ ಬಂದವರು. ನಿನ್ನೆಯಿಂದ ಇಲ್ಲೂ ಮಳೆ ಆಗ್ತಿದ್ಯಾ? ಹ್ಯಾಸ್ ಇಟ್ ಬೀನ್ ರೈನಿಂಗ್ ಹಿಯರ್ ಆಲ್ಸೋ ಸಿನ್ಸ್ ಯೆಸ್ಟರ್ಡೇ? ಹ್ಯಾಸ್ ಇಟ್ ಬೀನ್ ರೈನಿಂಗ್ ಹಿಯರ್ ಆಲ್ಸೋ ಸಿನ್ಸ್ ಯೆಸ್ಟರ್ಡೇ? ನಿನ್ನೆಯಿಂದ ಇಲ್ಲೂ ಮಳೆ ಆಗ್ತಿದ್ಯಾ ಅನ್ನೋದಕ್ಕೆ ಹ್ಯಾಸ್ ಇಟ್ ಬೀನ್ ರೈನಿಂಗ್ ಹಿಯರ್ ಆಲ್ಸೋ ಸಿನ್ಸ್ ಯೆಸ್ಟರ್ಡೇ? ಹೌದು, ನಿಂತು ನಿಂತು ಬರ್ತಾ ಇದೆ. ಹೇಗೆ ಹೇಳ್ತೀರಾ ದಿನ? ಯೆಸ್ ಇಟ್ ಹ್ಯಾಸ್ ಬೀನ್ ಬಟ್ ನಾಟ್ ಕಂಟಿನ್ಯೂಯಸ್ಲಿ. ಯೆಸ್ ಇಟ್ ಹ್ಯಾಸ್ ಬೀನ್ ಬಟ್ ನಾಟ್ ಕಂಟಿನ್ಯೂಯಸ್ಲಿ. ಹೌದು, ನಿಂತು ನಿಂತು ಬರ್ತಾ ಇದೆ ಅನ್ನೋದಕ್ಕೆ ಯೆಸ್ ಇಟ್ ಹ್ಯಾಸ್ ಬೀನ್ ಬಟ್ ನಾಟ್ ಕಂಟಿನ್ಯೂಯಸ್ಲಿ ಅಂತ ಹೇಳಬೇಕು. ಎಲ್ಲೋ ನೀರು ಬಹಳ ಬಿಸಿ ಆಗ್ತಾ ಇರೋದನ್ನು ನೋಡಿ ಪ್ರಶ್ನೆ ಮಾಡ್ಬೇಕು ನೀವು. ನೀರು ಬಹಳ ಹೊತ್ತಿಂದ ಕುದೀತಾ ಇದೆಯಾ? ಹ್ಯಾಸ್ ದ ವಾಟರ್ ಬೀನ್ ಬಾಯ್ಲಿಂಗ್ ಫಾರ್ ಲಾಂಗ್? ಹ್ಯಾಸ್ ದ ವಾಟರ್ ಬೀನ್ ಬಾಯ್ಲಿಂಗ್ ಫಾರ್ ಲಾಂಗ್? ನೀರು ಬಹಳ ಹೊತ್ತಿನಿಂದ ಕುದೀತಾ ಇದೆಯಾ ಅನ್ನೋದಕ್ಕೆ ಹ್ಯಾಸ್ ದ ವಾಟರ್ ಬೀನ್ ಬಾಯ್ಲಿಂಗ್ ಫಾರ್ ಲಾಂಗ್? ಇಲ್ಲ ಇಲ್ಲ, ಈಗ ಸ್ವಲ್ಪ ಹೊತ್ತಿನಿಂದ ಮಾತ್ರ ಅಂತ ಹೇಳೋದಕ್ಕೆ ನೋ, ಇಟ್ ಹ್ಯಾಸ್ ಬೀನ್ ಬಾಯ್ಲಿಂಗ್ ಓನ್ಲಿ ಫಾರ್ ಅ ಲಿಟಲ್ ಟೈಮ್. No, it has been boiling only for a little time. Illa, iga sulpa hottininda maatra anadakke. No, it has been boiling only for a little time anta uttarisbeku. Naavu ee maneli ondu 20 varshadinda vaasvagidivi anadike. We have been living in this house for 20 years. We have been living in this house for 20 years. ಅನ್ನೋದಕ್ಕೆ ನಾವು ಈ ಮನೆಯಲ್ಲಿ 10 ವರ್ಷದಿಂದ ವಾಸವಾಗಿದ್ದೀವಿ ಅಂತ ಹೇಳಿ ನೋಡೋಣ. We have been living in this house for 10 years. ಈ ಥರ ಮಾತಾಡಬೇಕು. ಈಗ ಅವರು ಕಳೆದ ಜನವರಿಯಿಂದ ಒಂದು ಹೊಸ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ಹೇಗೆ ಹೇಳ್ತೀರಾ? ಅವರು ಕಳೆದ ಜನವರಿಯಿಂದ ಒಂದು ಹೊಸ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಆನ್ ಅ, ನೀವಾದರೂ ಬಳಸ್ಬೋದು, ಇಟ್ ಡಿಪೆಂಡ್ಸ್ ಆನ್ ಯಾರು ಅನ್ನೋದು ಅಥವಾ ಆ ವ್ಯಕ್ತಿಯ ಹೆಸರು ಕೂಡ. ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಆನ್ ಅ ನ್ಯೂ ಪ್ರಾಜೆಕ್ಟ್ ಸಿನ್ಸ್ ಜನವರಿ. ಅವನು ಕಳೆದ ಜನವರಿಯಿಂದ ಒಂದು ಹೊಸ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನು ಕಳೆದ ಜನವರಿಯಿಂದ ಒಂದು ಹೊಸ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಬೇಕಾದ್ರೆ ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಆನ್ ಅ ನ್ಯೂ ಪ್ರಾಜೆಕ್ಟ್ ಸಿನ್ಸ್ ಜನವರಿ ಅಂತ ಹೇಳಬೇಕು. ಈಗ ಇನ್ನೊಂದಷ್ಟು ವಾಕ್ಯಗಳನ್ನು ಹೇಳ್ತೀನಿ, ಗಮನವಿಡಿ. ಯು ಆರ್ ರೈಟಿಂಗ್ ಅ ಲೆಟರ್. ಯು ಹ್ಯಾವ್ ರಿಟನ್ ಅ ಲೆಟರ್. ಏನು ವ್ಯತ್ಯಾಸ ಇದೆ ಈ ವಾಕ್ಯಗಳಲ್ಲಿ? ಯು ಆರ್ ರೈಟಿಂಗ್ ಅ ಲೆಟರ್ ಅಂದರೆ ನೀನು ಪತ್ರನ ಬರಿತಾ ಇದೀಯಾ ಅಂತ. ಯು ಹ್ಯಾವ್ ರಿಟನ್ ಅ ಲೆಟರ್ ಅಂದರೆ ನೀನು ಬರ್ದು ಆಗೋಗಿದೆ, ಪತ್ರವನ್ನು ಬರೆದಿದ್ದಿ. ಇವೆರಡು ಅಫರ್ಮೇಟಿವ್ ವಾಕ್ಯಗಳು, ಅಂದರೆ ದೃಢ ಸೂಚಕ ವಾಕ್ಯಗಳನ್ನು. ಇವನ್ನ ನಕಾರಾತ್ಮಕ ಅಥವಾ ಪ್ರಶ್ನಾರ್ಥಕ ವಾಕ್ಯಗಳನ್ನಾಗಿ

0: ಪ್ರಶ್ನೆ ಮಾಡೋದು ಹೆಂಗೆ? ಆರ್ ಯು ರೈಟಿಂಗ್ ಅ ಲೆಟರ್ ಅಂತ ಇಂಟ್ರೋಗೇಟಿವ್ ಆಗಿ ಬದಲಾಯಿಸ್ಬೋದು. ಯು ಹ್ಯಾವ್ ರಿಟನ್ ಅ ಲೆಟರ್ ಅಂತಿದೆಯಲ್ಲ, ಅದನ್ನ ಇಂಟ್ರೋಗೇಟಿವ್ ಹೇಗೆ ಮಾಡ್ತೀರಾ? ಹ್ಯಾವ್ ಯು ರಿಟನ್ ಅ ಲೆಟರ್, ಯು ಹ್ಯಾವ್ ರಿಟನ್ ಅ ಲೆಟರ್ನ ಹ್ಯಾವ್ ಯು ರಿಟನ್ ಅ ಲೆಟರ್ ಅಂತ ಪ್ರಶ್ನಾರ್ಥಕವಾಗಿ ಕೇಳ್ಬೋದು. ಅಲ್ಲಿ ಯಾವ ಪದ ಬಳಸಿರ್ತೀವಿ ಅದನ್ನೇ ಆಚೀಚೆ ಮಾಡಿ ಇಂಟ್ರೋಗೇಟಿವ್ ಮಾಡ್ಬೋದು. ನೆಗೆಟಿವ್ ಬಳಸ್ಬೇಕಾದ್ರೆ ನಾಟ್ ಅನ್ನೋದನ್ನ ಬಳಸ್ಬೇಕು. ಸಕಾರಾತ್ಮಕ ವಾಕ್ಯನ ನಕಾರಾತ್ಮಕ ವಾಕ್ಯನ ಮಾಡೋದಿಕ್ಕೆ ಸಹಾಯಕ ಕ್ರಿಯಾಪದಗಳಾದ ಅಂದರೆ ಆರ್, ಹ್ಯಾವ್ ಅದ್ರ ಆದ್ಮೇಲೆ ನಾಟ್ ಶಬ್ದನ ಸೇರಿಸೋದನ್ನ ನಾವು ನೋಡಿದ್ದೀವಿ. ಇದೇ ಥರ ಪ್ರಶ್ನಾರ್ಥಕ ವಾಕ್ಯದಲ್ಲಿ ಸಹಾಯಕ ಕ್ರಿಯಾಪದಗಳಾದ ಆರ್, ಹ್ಯಾವ್ ವಾಕ್ಯದ ಪ್ರಾರಂಭದಲ್ಲೇ ಬಂದಿದೆ. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಸಕಾರಾತ್ಮಕ ವಾಕ್ಯದಿಂದ ನಕಾರಾತ್ಮಕ ಮತ್ತು ಪ್ರಶ್ನಾರ್ಥಕ ವಾಕ್ಯಗಳನ್ನು ಸಹಜವಾಗಿ ಮಾಡಬಹುದು ಅನ್ನೋದನ್ನು ನಾವು ಕಲ್ತ್ವಿ. ಈಗ ಪ್ರೆಸೆಂಟ್ ಇಂಡೆಫಿನಿಟ್ ಸೆಂಟೆನ್ಸ್ಗೆ ಒಂದು ಉದಾಹರಣೆನ ನೋಡೋಣ. ಯು ರೈಟ್ ಅ ಲೆಟರ್ ಅಂದರೆ ಏನು ಹೇಳಿ? ನೀನು ಪತ್ರನ ಬರೀತಾ ಇದ್ದಿ. ಯು ರೈಟ್ ಅ ಲೆಟರ್ ಅಂದರೆ ನೀನು ಈ ಪತ್ರನ ಬರಿ ಅಂತ. ಐ ರೀಡ್ ಇಂಗ್ಲೀಷ್ ನಾನು ಇಂಗ್ಲೀಷ್ ಓದ್ತೀನಿ. ಐ ರೀಡ್ ಇಂಗ್ಲೀಷ್ ಅಂದರೆ ನಾನು ಇಂಗ್ಲೀಷ್ನ ಓದ್ತೀನಿ ಅಂತ. ಈಗ ಇದರ ಪ್ರಶ್ನಾರ್ಥಕ ಮತ್ತು ನಕಾರಾತ್ಮಕ ವಾಕ್ಯಗಳನ್ನು ನೋಡೋಣ. ಯು ರೈಟ್ ಅ ಲೆಟರ್ ಇದನ್ನು ನೆಗೆಟಿವ್ ಸೆಂಟೆನ್ಸ್ ಹೇಗೆ ಮಾಡೋದು ಅಂದರೆ ಯು ಡು ನಾಟ್ ರೈಟ್ ಅ ಲೆಟರ್. ಯು ರೈಟ್ ಅ ಲೆಟರ್ಗೆ ಯು ಡು ನಾಟ್ ರೈಟ್ ಅ ಲೆಟರ್ ಅಂತಿದೆ. ಐ ರೀಡ್ ಇಂಗ್ಲೀಷ್ಗೆ ಐ ಡು ನಾಟ್ ರೀಡ್ ಇಂಗ್ಲೀಷ್ ಅನ್ನಬೇಕು. ಐ ರೀಡ್ ಇಂಗ್ಲೀಷ್ಗೆ ಐ ಡು ನಾಟ್ ರೀಡ್ ಇಂಗ್ಲೀಷ್, ಇವು ನೆಗೆಟಿವ್ ಆಯಿತು. ಇದನ್ನು ಇಂಟ್ರೋಗೇಟಿವ್ ಸೆಂಟೆನ್ಸ್ ಮಾಡಬೇಕಲ್ವಾ, ಪ್ರಶ್ನಾರ್ಥಕ ಮಾಡಬೇಕಲ್ವಾ. ಹೇಗೆ? ಯು ರೈಟ್ ಅ ಲೆಟರ್ನ ಡು ಯು ರೈಟ್ ಅ ಲೆಟರ್ ಈಸಿ ಅನ್ಸತ್ತಾ ಈಗ ನಿಮಗೆ ಈ ಪ್ರಶ್ನೆ ಮಾಡೋದಕ್ಕೆ? ಯು ರೈಟ್ ಅ ಲೆಟರ್ಗೆ ಡು ಯು ರೈಟ್ ಅ ಲೆಟರ್ ಅಂತ ಕೇಳಬೇಕು. ಐ ರೀಡ್ ಇಂಗ್ಲೀಷ್ಗೆ ಡು ಐ ರೀಡ್ ಇಂಗ್ಲೀಷ್, ಐ ರೀಡ್ ಇಂಗ್ಲೀಷ್ಗೆ ಡು ಐ ರೀಡ್ ಇಂಗ್ಲೀಷ್ ಅಂತ ಇಂಟ್ರೋಗೇಟಿವ್ ಮಾಡಬೇಕು. ನೋಡಿ, ಈ ವಾಕ್ಯಗಳಲ್ಲಿ ಡೂ ಹೆಚ್ಚಾಗಿ ಬಂದಿದೆ. ಈ ಟೆನ್ಸಲ್ಲಿ ಡೂ ಅಥವಾ ಡಸನ್ನು ಜೋಡಿಸಿದಾಗಲೂ ನಕಾರಾತ್ಮಕ ಅಥವಾ ಪ್ರಶ್ನಾರ್ಥಕ ವಾಕ್ಯ ಆಗತ್ತೆ. ಡೂನ ಪ್ರಯೋಗ ಕರ್ತೃವಿನ ಬಹುವಚನದಲ್ಲಿ, ಡಸ್ನ ಪ್ರಯೋಗ ಕರ್ತೃವಿನ ಏಕವಚನದಲ್ಲಾಗತ್ತೆ. ಆದರೆ ಐ ಅಥವಾ ಯು ಇವೆರಡರ ಜೊತೆಗೆ ಡೂ ಅನ್ನೋ ಶಬ್ದನ ಬಳಸ್ತಾರೆ, ಡಸ್ ಯಾವಾಗಲೂ ಬಳಸೋದಿಲ್ಲ. ಇವಿಷ್ಟು ನೀವು ನೆನಪಿಟ್ಕೊಂಡ್ರೆ ನಿಮಗೆ ಮಾತಾಡೋದು ಬಹಳ ಸುಲಭ ಅನಿಸತ್ತೆ. ಇಷ್ಟೊತ್ತು ಪ್ರೆಸೆಂಟ್ ಟೆನ್ಸ್ ಬಗ್ಗೆ ನಾವು ಮಾತಾಡಿದ್ವಿ. ಇನ್ನು ಸ್ವಲ್ಪ ಪಾಸ್ಟ್ ಟೆನ್ಸ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ, ಅಂದರೆ ಭೂತಕಾಲದ ಬಗ್ಗೆ. ರಾಮ್ ಸ್ಟಡೀಡ್, ರಾಮ್ ವಾಸ್ ಸ್ಟಡಿಂಗ್, ರಾಮ್ ಹ್ಯಾಡ್ ಸ್ಟಡೀಡ್, ರಾಮ್ ಹ್ಯಾಡ್ ಬೀನ್ ಸ್ಟಡಿಂಗ್ ಸೀನ್ಸ್ ಮಾರ್ನಿಂಗ್. ಇವಿಷ್ಟು ಭೂತಕಾಲದ ವಾಕ್ಯಗಳು. ಅಂದರೆ ಕನ್ನಡದಲ್ಲಿ ಕ್ರಮವಾಗಿ ರಾಮ ಓದಿದ, ರಾಮ ಓದ್ತಾ ಇದ್ದ, ರಾಮ ಓದಿದ್ದ, ರಾಮ ಬೆಳಗಿಂದ ಓದ್ತಾ ಇದ್ದ. ರಾಮ್ ಸ್ಟಡೀಡ್ ಅಂದರೆ ರಾಮ ಓದಿದ. ಇದರಿಂದ ಕ್ರಿಯೆ ಈಗಾಗಲೇ ಮುಗ್ದಿದೆ ಅನ್ನೋದು ಅರ್ಥ ಆಗತ್ತೆ, ಆದರೆ ಯಾವಾಗ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ರಾಮ್ ವಾಸ್ ಸ್ಟಡಿಂಗ್, ರಾಮ ಓದ್ತಿದ್ದ, ಇದರಿಂದ ಕ್ರಿಯೆ ನಡೀತಿತ್ತು ಆದರೆ ಇನ್ನೂ ಪೂರ್ಣ ಆಗಿಲ್ಲ ಅನ್ನೋ ಅರ್ಥ ಬರುತ್ತೆ. ಇನ್ನು ರಾಮ್ ಹ್ಯಾಡ್ ಸ್ಟಡೀಡ್, ರಾಮ ಓದಿದ್ದ, ಇದರಲ್ಲಿ ಕ್ರಿಯೆ ಬಹಳ ಹಿಂದೆನೆ ಪೂರ್ಣ ಆಗಿತ್ತು ಅನ್ನೋದು ಗೊತ್ತಾಗತ್ತೆ. ಇನ್ನು ರಾಮ್ ಹ್ಯಾಡ್ ಬೀನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್, ರಾಮ ಬೆಳಗಿಂದ ಓದ್ತಾ ಇದ್ದ ಅಂದರೆ ಕ್ರಿಯೆ ಒಂದು ನಿಶ್ಚಿತ ಸಮಯದಿಂದ ನಡೆದಿದೆ ಅಂತಾಯಿತು. ಅಲ್ಲಿಗೆ ರಾಮ್ ಸ್ಟಡೀಡ್ ಇದು ಪಾಸ್ಟ್ ಇಂಡೆಫಿನಿಟ್ ಆಯಿತು, ರಾಮ್ ವಾಸ್ ಸ್ಟಡಿಂಗ್ ಪಾಸ್ಟ್ ಕಂಟಿನ್ಯೂಯಸ್, ರಾಮ್ ಹ್ಯಾಡ್ ಸ್ಟಡೀಡ್ ಇದು ಪಾಸ್ಟ್ ಪರ್ಫೆಕ್ಟ್, ರಾಮ್ ಹ್ಯಾಡ್ ಬೀನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಭೂತಕಾಲದ ನಾಲ್ಕು ವಿಭಾಗಗಳನ್ನು, ನಾಲ್ಕು ವರ್ಗಗಳನ್ನು ನಾನು ನಿಮಗೆ ಹೇಳಿದೆ. ಯಾವ್ದ್ಯಾವ್ದು ಹೇಳಿ? ಪ್ರೆಸೆಂಟ್ ಟೆನ್ಸಿನ ಹಾಗೆ ಭೂತಕಾಲದಲ್ಲೂ ವಿಂಗಡಿಸಿದ್ದಾರೆ. ಅದು ಒಂದು ಪಾಸ್ಟ್ ಇಂಡೆಫಿನಿಟ್, ಇನ್ನೊಂದು ಪಾಸ್ಟ್ ಕಂಟಿನ್ಯೂಯಸ್, ಇನ್ನೊಂದು ಪಾಸ್ಟ್ ಪರ್ಫೆಕ್ಟ್, ನಾಲ್ಕನೇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಹಾಗಿದ್ರೆ ಭೂತಕಾಲದ ಒಂದಷ್ಟು ವಾಕ್ಯಗಳನ್ನು ನಾವು ನೋಡೋಣ. ಅದಕ್ಕಾಗಿ ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ

0: ರಾಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
3: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
2: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
3: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
2: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಹಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
2: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
3: ಹಂಗ ಅದ್ಯಾಕಂತೆ?
2: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
3: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

ಒಂದಾಯ್ತು ಸರಿನಾ, ಎರಡಾಯ್ತು ಸರಿನಾ, ಮೂರಿದ ನಾಲ್ಕಿದ ನಾಲ್ಕೇ ಮುತ್ತುಗಳು. ಅಯ್ಯೋ, ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು, ನಾಲ್ಕು ಮೂರು ಎರಡು ಒಂದು ಆಮೇಲಿನ್ನೇನು, ಅರೆ ಆಮೇಲಿನ್ನೇನು ಒಂದು.

0: ಏನ ಆಮೇಲೆ ಇನ್ನೇನು ಅಷ್ಟೇ ನನಗೆ ಗೊತ್ತಿರೋದು, ನಾನೇನ್ ಮಾಡ್ಲಿ?
1: ಹೇಳಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ RJ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಕಾಫಿ ವಿತ್ RJ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನದ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ಸ್ನೇಹಿತರೆ, ಬೆಸ್ಟ್ ಫ್ರೆಂಡ್ಶಿಪ್ ಡೇ ಅಂದರೆ, ಅಯ್ಯೋ ಬೆಸ್ಟ್ ಫ್ರೆಂಡ್ಶಿಪ್ ಡೇ ಅಂತ ಬೇರೆ ದಿನ ಬರುತ್ತಲ್ಲ, ಇದು ಯಾವುದಪ್ಪ ಬೆಸ್ಟ್ ಫ್ರೆಂಡ್ಶಿಪ್ ಡೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸ್ನೇಹಿತರೆ, ಈ ದಿನ ರಾಷ್ಟ್ರೀಯ ಬೆಸ್ಟ್ ಫ್ರೆಂಡ್ಶಿಪ್ ಡೇ ಸ್ನೇಹಿತರೆ, ಸೊ ನ್ಯಾಷನಲ್ ಬೆಸ್ಟ್ ಫ್ರೆಂಡ್ಶಿಪ್ ಡೇ ಅಂತ ಕೂಡ ಈ ದಿನವನ್ನು ಆಚರಣೆ ಮಾಡ್ತಾರೆ. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು, ಆ ಫ್ರೆಂಡ್ ನಿಮ್ಮ ಒಂದು ಕಷ್ಟ ಸುಖದಲ್ಲಿ ಯಾವೆಲ್ಲ ರೀತಿಯಲ್ಲಿ ಸಹಾಯಕರಾಗಿದ್ದರು, ಹಾಗೆ ನಿಮಗೆ ಒಂದು ಬೇಸರವಾದಾಗ, ದುಃಖ ಆದಾಗ ಅವರೊಟ್ಟಿಗೆ ನಿಮ್ಮ ಒಂದು ಆತ್ಮೀಯ ಕ್ಷಣಗಳನ್ನು ಯಾವ ರೀತಿಯೆಲ್ಲ ಶೇರ್ ಮಾಡ್ಕೊಳ್ತಿದ್ರಿ ಅನ್ನೋದ್ರ ಬಗ್ಗೆ ಈ ದಿನ ಮಾತಾಡ್ಬೋದು. ಅಂದಾಗೆ ಸ್ನೇಹಿತರೆ, ಕ್ಲೈಮೇಟ್ ಕೂಡ ತುಂಬ ಕೂಲಾಗಿದೆ. ನಮ್ಮ ಶಿವಮೊಗ್ಗದಲ್ಲಿ ಮಳೆಯ ಒಂದು ಅಬ್ಬರ ಸ್ವಲ್ಪ ಜೋರಾಗೇ ಇದೆ, ತುಂಬ ಕೂಲ್ ಆಗಿದೆ. ನಿಮ್ಮ ಕಡೆ ಎಲ್ಲ ಕ್ಲೈಮೇಟ್ ಹೇಗಿದೆ, ಮಳೆ ಆಯ್ತಾ, ನಿಮ್ಮ ಒಂದು ಆರೋಗ್ಯ ಎಲ್ಲ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಈ ದಿನ ನನ್ನೊಟ್ಟಿಗೆ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಮಾತಾಡ್ಬೋದು. ಸೊ ಹಾಗಾದರೆ ಸ್ನೇಹಿತರೆ, ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 9686096279, ಈ ಸಂಖ್ಯೆಗೆ ಕರೆ ಮಾಡಿ ರಾಷ್ಟ್ರೀಯ ಆತ್ಮೀಯರ ಸ್ನೇಹಿತರ ದಿನದ ಬಗ್ಗೆ ಮಾತಾಡಿ ಅಂತ ಹೇಳ್ತಾ, ಫಸ್ಟ್ ಕರೆ ಯಾರು, ಎಲ್ಲಿಂದ ಇವರು, ಇವರ ಸ್ನೇಹಿತರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ತೆ.
6: ನಮಸ್ತೆ ಮೇಡಮ್.
0: ನಮಸ್ತೆ ಸಂಕಪ್ಪ ಸರ್, ಹೇಗಿದ್ದೀರಿ?
6: ಚೆನ್ನಾಗಿದ್ದೀನಿ ಮೇಡಮ್. ನಾವು ಮಳೆ ತುಂತುರು ಬರ್ತಾ ಇದೆ.
0: ನಿಮ್ ಕಡೆನು ಮಳೆ ಆಯ್ತಾ?
6: ಆಗಿಲ್ಲ ಜಾಸ್ತಿ.
0: ಓಕೆ,
6: ಬರುತ್ತೆ ಹೋಗುತ್ತೆ, ಹಿಂಗೆ ಮೋಡ ಕವಿದ ವಾತಾವರಣ.
0: ಓಕೆ ಸರ್.
6: ಜೊತೆಗೆ ಇವತ್ತಿನ ವಿಚಾರ ಬಹಳ ಚೆನ್ನಾಗಿದೆ.
0: ಹೌದಾ?
6: ಫ್ರೆಂಡ್, ಬೆಸ್ಟ್ ಫ್ರೆಂಡ್.
0: ಹೌದು,
6: ಬೆಸ್ಟ್ ಫ್ರೆಂಡ್ ಅಂತ ನನ್ನ ಮನಸಾರ ಹೇಳ್ಬೇಕು ಅಂದ್ರೆ ನನ್ನ ಆತ್ಮೀಯ ಸ್ನೇಹಿತ ಅಂದ್ರೆ ರೇಡಿಯೋ ಮೇಡಮ್.
0: ಓ, ಆತ್ಮೀಯ ಸ್ನೇಹಿತ.
6: ಯಾಕೆ ಅಂತ ಹೇಳಿದ್ರೆ, ನಾನು 1978 ಆಕಾಶವಾಣಿ ಕೇಳ್ತಾ ಇದ್ದೀನಿ. ಆಗ ಧಾರವಾಡ, ಗುಲ್ಬರ್ಗ, ಬೆಂಗಳೂರು ಬರ್ತಾ ಇತ್ತು, ಜೊತೆಗೆ ಬೆಂಗಳೂರು ವಿವಿಧ ಭಾರತಿ ಅಂತ ಬರ್ತಾ ಇತ್ತು. ಇವೆಲ್ಲ ಕೇಳ್ತಾ ನಾನು ಗ್ರಾಮೀಣ ಯುವಕರ ಚಿತ್ರಗೀತೆಗಳು ಮತ್ತು ಕೃಷಿ ರಂಗದಲ್ಲಿ ಭಾಗವಹಿಸೋದು ಪ್ರತಿಯೊಂದು ಮಾಡ್ತಾ ಇದ್ದೆ. ಕೊನೆಗೆ ನಮ್ಮ ಆಸನದಲ್ಲಿ FM ಓಪನ್ ಆಯ್ತು. ಅವತ್ತು ಪತ್ರೋತ್ತರ, ಓಲೆಗರಿ ಅಂತ ಹೆಸರು ಆಯ್ತು. ಅದಕ್ಕೂ ಇದು ಮಾಡ್ತಿದ್ದೆ ನಾನು. ಯಾವುದೇ ಕೆಲಸ ಇದ್ರು ಕಾರ್ಡ್ಗಳನ್ನ ತಂದು ಇಡೋದು, ರೆಡಿಯಾಗಿ ಬರೆಯೋದು, ಅವರು ನನ್ನ ಪತ್ರ ಓದೋದು. ಆಗ ನಮ್ಮ ಅವರು ಹೇಳೋದಲ್ಲ, ನಮ್ಮ ವಾಯ್ಸ್ ಎಲ್ಲ ಕೇಳ್ಬೇಕಾದ್ರೆ, ಸಂಕಪ್ಪ ಅಂತ ಹೇಳ್ಬೇಕಾದ್ರೆ ನಮ್ಗೆ ತುಂಬಾ ಖುಷಿ ಆಗೋದು. ಅದ್ರ ಜೊತೆಗೆ ಆಯ್ತಾ ಆಯ್ತಾ ಆಯ್ತಾ ಅದು 1992 ಪೂರ್ಣ ಪ್ರಮಾಣದ ಆಕಾಶವಾಣಿ ಆಯ್ತು. ಆಗ ಅಲ್ಲಿಂದ ಅಲ್ಲಿ ಚಿತ್ರ ಮಾದರಿಗೆ ಮತ್ತೆ ಪ್ರತಿಯೊಂದು ಒಗಟ ಜಿಗಟ್ ಅಂತ ಬರುತ್ತೆ, ಜ್ಞಾನದೇವಿಗಿಂತ ಬರುತ್ತೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಬಾಯ್ತಾ ನಮ್ಮ ಅಚ್ಚುಮೆಚ್ಚಿನ ಎರಡನೇ ಸಂಬಂಧ ಅಂದ್ರೆ ಶಿವಮೊಗ್ಗ ಆಕಾಶವಾಣಿ.
0: ಸೂಪರ್, ವೆರಿ ನೈಸ್.
6: ತುಂಬಾ ನಮ್ಗೂ ಇದಾದಾಗ ಭಾರಿ ಖುಷಿ ಆಗ್ಬಿಡ್ತು. ಅದಕ್ಕೂ ಕಾರ್ಯಕ್ರಮದಲ್ಲಿ, ಎಲ್ಲಾ ಕಾರ್ಯಕ್ರಮದಲ್ಲೂ ನಿರಂತರವಾಗಿ ಭಾಗವಹಿಸ್ತಾ ಇದ್ದೀನಿ. ನನಗೆ ನಿಜವಾಗ್ಲು ಸ್ನೇಹಿತರು ಇದಾರೆ, ಸ್ನೇಹಿತರು ಇಲ್ಲ ಅಂತಲ್ಲ. ನಾನು ಶಾಲೆ ಅಲ್ಲಿ ಓದ್ತಾ ಇರ್ಬೇಕಾದ್ರೆ ಸ್ನೇಹಿತರು ಇದ್ರು, ಈಗಲೂ ಬಾಲ್ಯ ಸ್ನೇಹಿತರು ಎಲ್ಲ ಇದ್ದಾರೆ, ತುಂಬಾ ಹೆಲ್ಪ್ ಮಾಡಿದ್ದಾರೆ, ಅವ್ರನ್ನೆಲ್ಲ ಮರೆಯೋಕ್ಕೂ ಆಗಲ್ಲ. ಆದ್ರೆ ನಾನು ನನಗೆ ಯಾಕೆ ಅಂತ ಹೇಳಿದ್ರೆ, ನನ್ನ ಕೆಲಸದ ಜೊತೆಗೆ ರೇಡಿಯೋದಲ್ಲಿ ಕೇಳ್ತಾ ಇದ್ರೆ ಕಾರ್ಯಕ್ರಮನೂ ಕೇಳ್ದಂಗಾಗುತ್ತೆ, ಕೆಲಸನೂ ಆದಂಗಾಗುತ್ತೆ. ಮತ್ತೆ ಒಂದು ವಿಚಾರ, ಒಂದು ಕೃಷಿ ರಂಗ ಬಂದ್ರೆ ಅದ್ರಲ್ಲಿ ಯಾವ ಬೆಳೆ ಬೆಳಿಬೇಕು, ಯಾವ ಗೊಬ್ಬರ ಹಾಕ್ಬೇಕು, ಯಾವ ಸಾವಯವ ಬಗ್ಗೆ ಒತ್ತು ಕೊಡ್ಬೇಕು, ಪ್ರತಿ ಒಂದು ವಿಚಾರಗಳು ಅದ್ರಲ್ಲಿ ಬರ್ತಾ ಇರ್ತವೆ. ಅದರಿಂದ ನನಗೆ ಕೃಷಿ ಬಗ್ಗೆ ನಮ್ಮಲ್ಲಿ ತೋಟ ಮಾಡೋದಕ್ಕೆ ಆಗ್ಲಿ ಪ್ರತಿಯೊಂದಕ್ಕೂ ಹೆಲ್ಪ್ ಆಗಿದೆ. ಆದ್ರಿಂದ ನನಗೆ ಎಲ್ಲಾ ಸ್ನೇಹಿತರಲ್ಲಿ ಅಚ್ಚುಮೆಚ್ಚಿನ ಸ್ನೇಹಿತ ಅಂದ್ರೆ ರೇಡಿಯೋ ಅಂತ ನಾನು ಮೊದಲನೇ ಹೇಳ್ತೀನಿ.
0: ಓಕೆ ಸರ್, ಓಕೆ, ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪಕ್ಕದಲ್ಲಿ ರತ್ನಮ್ಮರ್ ಇಲ್ಲ ಅನ್ಕೊಳ್ತೀನಿ, ನಮ್ಮ ಮನೆ ಪ್ರೀತಿಯಿಂದ ನನ್ನ ಹೆಸರು ಹೇಳ್ತಾರೆ ಅಂದ್ರೆ ರೇಡಿಯೋ ಹೇಳ್ಬಿಟ್ರಲ್ಲ ಅಂತ ಮತ್ತೆ ಮುನಿಸ್ಕೊಂಡು ಹೋಗ್ಬಿಟ್ಟರು ಹುಷಾರು ಸರ್.
6: ಮೇಡಮ್, ನಿಮ್ ಹತ್ರ ಒಂದ್ ಹೆಸರು ಪರ್ಸನಲ್ ಆಗಿ ಮಾತಾಡ್ಬೇಕು.
0: ಓಕೆ ಸರ್, ಓಕೆ, ಥ್ಯಾಂಕ್ ಯು,
6: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಎಸ್ ಸರ್, ಮತ್ತೊಂದ್ ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
7: ಹಲೋ.
0: ನಮಸ್ತೆ.
7: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
7: ಮೇಡಮ್, ಅನಂತ್ ರಾಜು, ಬೇರೆ ನಂಬರ್ ಇಂದ ಮಾಡ್ತಾ ಇದ್ದೀನಿ.
0: ಅನಂತ್ ರಾಜು ಸರ್, ಧ್ವನಿನೂ ಚೇಂಜ್ ಆಗ್ಬಿಟ್ಟಿದೆ.
7: ಹ್ಞೂ ಮೇಡಮ್, ಯಾಕೆ ಕೋಲ್ಡ್ ಆಗ್ಬಿಟ್ಟು ನೆಗಡಿ ಆಗಿದೆ ಮೇಡಮ್.
0: ಓಹೋ, ಓಕೆ ಸರ್, ಆರೋಗ್ಯ ಜೋಪಾನ. ಅನಂತ್ ರಾಜು ಸರ್
7: ಹೇಳಿ ಮೇಡಮ್,
0: ದುರ್ಗ ಹೇಗಿದೆ?
7: ದುರ್ಗ ಪರವಾಗಿಲ್ಲ ಮೇಡಮ್, ಮಳೆ ಬಂತು.
0: ಮಳೆ ಬಂತು ಅಂತೂ ಇಂತೂ ಅಪ್ಪ, ಅನಂತ್ ರಾಜು ಅವರ ಕೋರಿಕೆ ಈಡೇರ್ತು.
7: ಹೌದು ಮೇಡಮ್, ಇಷ್ಟೊತ್ತಿಗೆ ನಮ್ ಕತೆ ಮುಗಿದಿತ್ತು ಮೇಡಮ್. ತೋಟಗಳೆಲ್ಲ ಒಣಗೋಗಿ ಬಿಡವು. ಈ ವರ್ಷ ನಮ್ಗೆ ಇದನ್ ಮಾಡ್ದಂಗೆ ಯಾವ ವರ್ಷನೂ ಮಾಡ್ಲಿಲ್ಲ ಮೇಡಮ್, ಮೂರ್ ಮಳೆನೂ ಸತತವಾಗಿ ಬರ್ಲೇ ಇಲ್ಲ.
0: ಇವಾಗ ಬಂತಲ್ವಾ ಸರ್ ಖುಷಿನ?
7: ಬಂದಿದೆ ಈಗ, ಈಗೆಲ್ಲ ಬಿತ್ತನೆ ಮಾಡ್ತಾ ಇದಾರೆ ಮೇಡಮ್.
0: ಓಕೆ ಸರ್, ಒಳ್ಳೇದು. ಅನಂತ್ ರಾಜು ಸರ್, ಇವತ್ತು ರಾಷ್ಟ್ರೀಯ ಉತ್ತಮ ಸ್ನೇಹಿತರ ದಿನ ಸರ್, ನಿಮ್ಮ ಒಬ್ಬ ಉತ್ತಮ ಸ್ನೇಹಿತರ ಬಗ್ಗೆ ಮಾತಾಡ್ಬೇಕು.
7: ನನಗೆ ಈ ಆಕಾಶವಾಣಿ ಸಾಕಷ್ಟು ಜನ ಸ್ನೇಹಿತರು.
0: ಸರ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಸ್ವಲ್ಪ ಸಿಗ್ನಲ್ ಇರೋ ಪ್ಲೇಸಿಗೆ ಬನ್ನಿ ಸರ್. ಮಾತಾಡಿ.
7: ಆಕಾಶವಾಣಿ ಮುಖಾಂತರ ನನಗೆ ಸಾಕಷ್ಟು ಜನ ಕರ್ನಾಟಕದ ಮೂಲೆ ಮೂಲೆಗಳಿಂದಲೂ ಸಿಕ್ಕಿದ್ದಾರೆ ಮೇಡಮ್ ಸ್ನೇಹಿತರು.
0: ಸೂಪರ್.
7: ಹೌದು ಮೇಡಮ್, ಯಾವ ಕಡೆ ಹೋದ್ರೂ ಇದಾರೆ. ಇದರಿಂದ ಎಲ್ಲ ನನ್ನ ಸ್ನೇಹಿತರಿಗೂ ಸ್ನೇಹಿತರ ದಿನದ ಶುಭಾಶಯಗಳು ಮೇಡಮ್.
0: ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಓಕೆ, ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ.
8: ನಮಸ್ಕಾರ ಮೇಡಮ್, ಗುಡ್ ಆಫ್ಟರ್ನೂನ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
0: ಎಸ್ ಸರ್, ಗುಡ್ ನೋನ್ ಸರ್.
8: ಮಹಾಲಕ್ಷ್ಮಿ ಮೇಡಮ್ ಅವರ?
0: ಹೌದು ಸರ್. ಯಾಕೆ
8: ಆಯ್ತಾ ಮೇಡಮ್?
0: ಎಸ್ ಸರ್, ನಮ್ ರಾನಡೆ ಸರ್ ಶೀತ ಮಾಡ್ಕೊಂಡ್ಬಿಟ್ಟಿದಾರಲ್ಲ.
8: ಮತ್ತೆ ಈಗ ಬರ್ಲೇಬೇಕು, ಯಾಕೆ ಗೊತ್ತಾ? ಇಷ್ಟ ದಿನ ನಮ್ ಶರೀರ ಹೀಟ್ಗೆ ಅಡ್ಜಸ್ಟ್ ಆಗಿತ್ತು,
0: ಹಾಗೆ
8: ಈತಿಂದ ಕೋಲ್ಡಿಗ್ ಬರುವಾಗ ಅದಕ್ಕೂ ಕನ್ಫ್ಯೂಸ್ ಆಗುತ್ತೆ, ಅದು ಪಾಪ ಸ್ವಲ್ಪ ಹೊತ್ತು ತೊಂದರೆಗೆ ಈಡಾಗುತ್ತೆ, ಹಂಗಾಗಿ ನಮ್ಗೆ ಶೀತ ಜ್ವರ ಬರುತ್ತೆ ಮೇಡಮ್.
0: ಓಕೆ ಸರ್, ಓಕೆ, ಎಸ್ ಸರ್. ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
8: ಫ್ರೆಂಡ್ಶಿಪ್ ಡೇ ಬಗ್ಗೆ ಮಾತಾಡ.
0: ರಾಷ್ಟ್ರೀಯ ಆತ್ಮೀಯರ ಸ್ನೇಹಿತರ ದಿನ ಸರ್, ನಿಮ್ಮ ಒಂದು ಆತ್ಮೀಯ ಸ್ನೇಹಿತರು?
8: ಫ್ರೆಂಡ್ಸ್ ಅಲ್ಲೇ ಆತ್ಮೀಯರು ಇರ್ತಾರಲ್ಲ ಅವರು. ಆಕ್ಚುಲಿ ಫ್ರೆಂಡ್ಶಿಪ್ ಅಂತಕ್ಕಂಥದ್ದು ನಮ್ಮ ಬಾಲ್ಯದಿಂದ ಹಿಡಿದು ಕೊನೆ ತನಕನೂ ಇದ್ದೇ ಇರತ್ತೆ. ಸಮಯ ಸಂದರ್ಭ ಅನುಸಾರ ನಾವು ಹೋಗ್ತಕ್ಕಂತ ಕೆಲಸ ಜಾಗ, ಓದೋ ಜಾಗ, ಇಲ್ಲೆಲ್ಲಾನು ಫ್ರೆಂಡ್ಸ್ ಆಗ್ತಾ ಇರ್ತಾರೆ. ಫ್ರೆಂಡ್ಸ್ ಏನು ಮ್ಯಾಕ್ಸಿಮಮ್ ಎಲ್ಲರೂ ಆಗ್ತಾ ಇರ್ತಾರೆ. ಆದ್ರೆ ಅದರಲ್ಲೂ ವಿಶೇಷವಾಗಿ ಆತ್ಮೀಯ ಸ್ನೇಹಿತರು ಅಂತ ಹೇಳ್ತಾರಲ್ಲ, ಅಲ್ಲೇ ನಾವು ವಿಶೇಷವಾಗಿ ಗಮನಿಸ್ಬೇಕಾಗ್ತದೆ. ಸ್ನೇಹಿತರು ಬೇರೆ, ಆತ್ಮೀಯ ಸ್ನೇಹಿತರು ಬೇರೆ. ಸ್ನೇಹಿತರ ಏನಪ್ಪಾ ಅಂದ್ರೆ ಹಾಯ್ ಬಾಯ್ ಅನ್ಕೊಂಡು ಓಡಾಡ್ಕೊಂಡು ಮಾತಾಡ್ಕೊಂಡು ಇರ್ತೀವಿ. ಆದ್ರೆ ಆತ್ಮೀಯ ಸ್ನೇಹಿತ ಆಗಲ್ಲ ಮೇಡಮ್. ನಮ್ಮ ಒಂದು ನಮ್ಗೂ ಅವ್ರಿಗೂ ಸ್ಪಂದನೆ ಜಾಸ್ತಿ ಇರ್ತದೆ. ಅವರ ಒಂದು ಮಾನಸಿಕ ಸ್ಥಿತಿ, ಅವರ ಮನಸ್ಸಿನ ಆಲೋಚನೆಗಳು, ಅವರ ಅವ್ರೇನೇನು ಪರಿಸ್ಥಿತಿ ಇದೆ ಇವೆಲ್ಲವನ್ನು ನಾವು ಆಳವಾಗಿ ತಿಳ್ಕೊಂಡಿರ್ತೀವಿ. ಅವರು ಕೂಡ ಅದನ್ನ ತಿಳ್ಕೊಂಡಿರ್ತಾರೆ. ಆಮೇಲೆ ನಮ್ಮಲ್ಲಿರ್ತಕ್ಕಂತ ಏನೇನು ದುಗುಡ ದುಮ್ಮಾನಗಳಿವೆ ಅವ್ರಿಗೆ ಹೇಳಿರ್ತೀವಿ, ಅವರು ನಮಗೆ ಹೇಳಿರ್ತಾರೆ. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಆತ್ಮೀಯತೆ ಜೊತೆಗೆ ಅವರೊಟ್ಟಿಗೆ ನಮಗೆ ವಿಶ್ವಾಸನೂ ಇರಬೇಕು, ಅವರು ಒಂಥರ ಪ್ರಾಮಾಣಿಕರಾಗೂ ಇರ್ಬೇಕು. ಆ ಸಮಯದಲ್ಲಿ ಏನ್ ಮಾಡ್ತೀವಿ, ಅವ್ರನ್ನ ನಾವು ತುಂಬಾ ಹತ್ತಿರ ಆಗ್ತೀವಿ. ಹೆಚ್ಚು ಕಡಿಮೆ ಏನು ಯಾವ್ದು ಸುಳ್ಳ ಇದು ಮುಚ್ಚಿಡಲ್ಲ ಸಂಗತಿಗಳನ್ನ, ಅವ್ರ ಹತ್ರ ಎಲ್ಲ ಹೇಳಿರ್ತೀವಿ. ಆತರ ಸ್ನೇಹಿತರು ಸಿಗೋದು ಬಹಳ ಅಪರೂಪ.
0: ಎಸ್ಪೆಷಲಿ ನಾವು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳೋರು ಕೂಡ.
8: ಹೌದು ಮೇಡಮ್, ಹೌದು ಹೌದು, ಅವ್ರು ನೇರವಾಗಿ ಹೇಳ್ತಾರೆ, ನೋಡಪ್ಪ ನಾನು ನಿನ್ನ ಆತ್ಮೀಯ ಆಗಿದ್ದು ಕೇಳ್ತಿದ್ದೀನಿ, ನೀನ್ ಇಂತ ತಪ್ಪು ಮಾಡ್ತಿದ್ಯಾ, ಹಿಂಗ್ ಮಾಡ್ಬೇಡ ಅಂತ ಅವ್ರು ಮಾತ್ರ ಹೇಳೋದು. ಇನ್ನು ಉಳಿದವ್ರು ನೋಡಪ್ಪ ಹೇಳ್ತೀವಿ ನಿನ್ನಿಷ್ಟ ಏನ್ ಮಾಡ್ತೀಯ ಮಾಡ್ಕೊಂತೀವಿ, ಇವ್ನು ಹಂಗನ್ನಲ್ಲ, ಇಲ್ಲ ನೀನ್ ಮಾಡ್ಕೂಡ್ದು ಇದು ಆಗ್ಬೋ ಇದು ತಪ್ಪಿದು ಅಂತ ಹೇಳಿ ನಮ್ಮನ್ನ ಆದಷ್ಟು ತಿದ್ಲಿಕ್ಕೆ ಇಷ್ಟ ಪಡ್ತಾರೆ. ಆಮೇಲೆ ನೀವು ಯಾವುದೇ ಒಂದು ತೊಂದರೆ ಸಿಕ್ಕದಾಗ ಯಾವುದೇ ಸಮಯ ಸಂದರ್ಭ ಇರಲಿ, ರಾತ್ರಿ 12 ಆಗಿರ್ಲಿ, ಬೆಳಗಿನ ಜಾವ 4 ಗಂಟೆ ಆಗಿರ್ಲಿ, ನೀವು ಫೋನ್ ಮಾಡಿದ ತಕ್ಷಣ ನಿಮ್ ಫೋನ್ ಒಂದು ಪಿಕ್ ಮಾಡಿ, ಅಟ್ ಲೀಸ್ಟ್ ಏನಾಗಿದೆ ಏನು ಅಂತ ಕೇಳಿ, ನಾನ್ ಬರ್ಬೇಕಂತ ಕೇಳಿ, ಏನಾದ್ರು ಹೆಲ್ಪ್ ಬೇಕಂತ ಕೇಳ್ತಾರೆ, ಅವರೇ ನಿಜವಾಗ್ಲೂ ಆಪ್ತ ಸ್ನೇಹಿತರು ಅನ್ಬೋದು. ಆದ್ರೆ ಪ್ರತಿಯೊಬ್ಬರಿಗೂ ಹೇಳ್ಬೇಕಂದ್ರೆ ನೂರಾರು ಜನ ಸ್ನೇಹಿತರು ಇರ್ತಾರೆ, ಆದ್ರೆ ಅದ್ರಲ್ಲಿ ಆಪ್ತರು ಅಂತಕ್ಕಂಥವ್ರು ಒಬ್ಬರು ಇಬ್ರು ಮಾತ್ರ ಇರ್ತಾರೆ ಮೇಡಮ್. ಅದು ಸರ್ವೇ ಸಾಮಾನ್ಯ, ಅದೆಲ್ಲರಿಗೂ ಗೊತ್ತಿರ್ತಕ್ಕಂತ ವಿಷಯ ಕೂಡ ಅಲ್ವಾ ಮೇಡಮ್.
0: ಹಾಗಾಗಿ
8: ನಮಗೆ ಯಾರು ಸ್ಪಂದಿಸ್ತಾರ ಆತ್ಮೀಯತೆಯಿಂದ, ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ನಮ್ಗೆ ಸ್ಪಂದಿಸ್ತಾರೆ, ಅವರೇ ಆಪ್ತ ಸ್ನೇಹಿತರು ಅನ್ಬೋದು. ಅದು ನಮಗೆ ಅನೇಕ ಘಟನೆಗಳು ನಡೆದಾಗ ನಮ್ಮ ಜೀವನದಲ್ಲಿ ಆ ಸಮಯದಲ್ಲಿ ಅವ್ರು ಯಾವಾಗ ಸ್ಪಂದಿಸ್ತಾರಲ್ಲ ಅವಾಗ್ಲೇ ಗೊತ್ತಾಗತ್ತೆ ಅವರ ಮತ್ತು ನಮ್ಮ ಸ್ನೇಹ ಯಾವ ತರ ಇದೆ,
0: ಫ್ರೆಂಡ್ಶಿಪ್
8: ಅಥವಾ ಆತ್ಮೀಯತೆ ಉಳ್ಳ ಫ್ರೆಂಡ್ಶಿಪ್ ಅಂತ ಗೊತ್ತಾಗುತ್ತೆ.
0: ಕರೆಕ್ಟ್ ಸರ್, ಕರೆಕ್ಟ್, ಸೂಪರ್,
8: ಅದೇ ನಿಜವಾದ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು.
0: ಥ್ಯಾಂಕ್ ಯು,
8: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಎಸ್ ಸರ್, ಓಕೆ, ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ, ಹಲೋ.
9: ಹಲೋ,
0: ನಮಸ್ತೆ
9: ಮೇಡಮ್. ಅರೆ ನಮಸ್ಕಾರ.
0: ನಮಸ್ಕಾರ ಚಿಕ್ಕಪ್ಪ ಸರ್, ಹೇಗಿದ್ದೀರಿ?
9: ನಾವು ಚೆನ್ನಾಗಿದ್ದೀರಿ ಮೇಡಮ್. ಅರೆ ನೀವ್ ಹೇಗಿದ್ದೀರಾ?
0: ಸರ್ ಆರಾಮಾಗಿದ್ದೀನಿ. ಊಟ ಆಯ್ತಾ ಸರ್?
9: ಮಧ್ಯಾಹ್ನದ ಊಟ ಆಯ್ತ್ರಿ ಮೇಡಮ್. ಅರೆ ನಿಮ್ದು ಆಯ್ತೇನ್ರಿ?
0: ಹಾ ಸರ್ ಆಯ್ತು. ಚಿಕ್ಕಪ್ಪ ಸರ್
9: ಮೇಡಮ್,
0: ಇವತ್ತಿನ ವಿಷಯ ಗೊತ್ತಾಯ್ತಾ?
9: ರಾಷ್ಟ್ರೀಯ
0: ಉತ್ತಮ ಸ್ನೇಹಿತರ ದಿನ.
9: ಉತ್ತಮ ಸ್ನೇಹಿತರ ದಿನ, ಆತ್ಮೀಯ ಸ್ನೇಹಿತರ ದಿನಾಚರಣೆ.
0: ಹೌದು, ನಿಮ್ಮ ಆತ್ಮೀಯರು ಯಾರು?
9: ನನ್ನ ಆತ್ಮೀಯರು ನಮ್ಮ ಶಾಲಾ ದಿನಗಳಲ್ಲಿ ತುಂಬಾ ಜನ ಸ್ನೇಹಿತರಿದ್ದಾರೆ. ಅವರು ಈ ಮೂಲಕ ಅವ್ರಿಗೆಲ್ಲರಿಗೂ ಎಲ್ಲೆಲ್ಲಿ ಇದಾರೆ, ಅವ್ರು ಯಾರ್ಯಾರು ರೇಡಿಯೋ ಎಲ್ಲೆಲ್ಲಿ ಕೇಳ್ತಾರೋ ಎಲ್ಲರಿಗೂ ಸ್ನೇಹಿತರ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನಲ್ಲಿ ರೇಡಿಯೋದ ಬಳಗದವ್ರು ಎಲ್ಲರೂ ನಮ್ಮ ಸ್ನೇಹಿತರೆ.
0: ಹಾಗೆ
9: ಆಮೇಲೆ ನಮ್ಮ ಸ್ನೇಹಿತರ ಇವತ್ತು ನೆನ್ಪ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕೆಂದ್ರೆ ಒಂದು ನಾವು ಏನೇ ಒಂದು ನಮ್ಮ ಮನೆಯಲ್ಲಿ ಹೇಳ್ಕೊಳಕ್ ಆಗದಂತ ವಿಚಾರಗಳನ್ನ ನಾವು ನಮ್ಮ ಸ್ನೇಹಿತರ ಹತ್ರ ಯಾವುದೇ ಮುಚ್ಚು ಮರೆ ಇಲ್ಲದೆ ಮಾತಾಡ್ಬೋದು. ಆಮೇಲೆ ನಮ್ಗೆ ಯಾವ್ದೇ ಕಷ್ಟ, ಏನೇ ಕಷ್ಟ ಬಂದ್ರು ಮೊದಲು ಬರೋರೆ ಸ್ನೇಹಿತರು, ಆಮೇಲೆ ಬರೋರೆ ಬಂಧು ಬಳಗದವರು. ಹಾಗಾಗಿ ಸ್ನೇಹಿತರು ಇವತ್ತು ಅವರು ನಮಗೆ ಪ್ರಾಣ ಇದ್ದಂಗೆ.
0: ಓಕೆ, ಆ ರೀತಿಯ ಸ್ನೇಹಿತರು ನಿಮಗೆ ಸಿಕ್ಕಿದ್ದಾರಾ ಸರ್?
9: ಖಂಡಿತವಾಗ್ಲೂ ಇದ್ದಾರೆ ಮೇಡಮ್ ಅವರೇ, ಖಂಡಿತವಾಗ್ಲೂ ಇದ್ದಾರೆ.
0: ವೆರಿ ನೈಸ್.
9: ಆಮೇಲೆ ಅದೇ ಊರ, ಈಗ ನಾವು ನಮ್ಮ ಸ್ನೇಹಿತರು ನಾವೆಲ್ಲ ನಾವು ಸೇರೋದು ಅಂತಂದ್ರೆ ನಮ್ಮ ಊರಿನಲ್ಲಿ ಏನ ರಥೋತ್ಸವ ಆಗುತ್ತೆ ಆ ಟೈಮ್ನಲ್ಲೇ ನಾವು ರಾಮೇಶ್ವರದಲ್ಲಿ ಸೇರೋದು. ಅವಾಗ ನಾವು ಈಗಿಂದ ಯಾವ್ದು ಮಾತಾಡೋದಿಲ್ಲ ಮೇಡಮ್ ಅವರೇ, ನಾವು ಹಳೆ ನೆನ್ಪಿಗೆ ಹೋಗ್ಬಿಡ್ತೇವೆ. ನಮ್ಮ ಶಾಲಾ ದಿನಗಳ ಒಂದು ನೆನ್ಪಿಗೆ ಹೋಗಿ ಆ ಒಂದು ಅವ್ರವ್ರಿಗೆ ಗೊತ್ತಿರೋ ಅಂತದನ್ನ ಅವ್ರವ್ರು ಹಂಚ್ಕೊಂಡು ತುಂಬಾ ಖುಷಿ ಪಡ್ತಾ ಇರ್ತೀವಿ. ಮತ್ತೆ ನಾನು ಯಾವಾಗ್ಲೂ ನನ್ನ ಮನಸ್ಸಲ್ಲೇ ಇಟ್ಕೊಂಡಿರ್ತೇನೆ ನಮ್ಮ ಸ್ನೇಹಿತರನ್ನ ಎಲ್ಲರೂ, ಅವ್ರು ಯಾವಾಗೂ ನನ್ನ ಆತ್ಮೀಯರೇ ಅಂತ ಅಂದೇಳಿ ನಾನು ಅವ್ರನ್ನ ನೆನಪಲ್ಲಿ ಇಟ್ಕೊಂಡಿರ್ತೇನೆ.
0: ಓಕೆ ಸರ್, ಓಕೆ, ಥ್ಯಾಂಕ್ ಯು,
9: ಧನ್ಯವಾದಗಳು ಮೇಡಮ್.
0: ನಮಸ್ಕಾರ. ಎಸ್ ಸರ್, ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ.
10: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ಕಾರ, ನಮ್ಮ ಎನರ್ಜೆಟಿಕ್ ನವಾಜ್ ಸರ್ ಅವರಿಗೆ.
10: ಹೌದ್ರಿ, ನಮಸ್ಕಾರ ಮೇಡಮ್, ಆರಾಮದಿರಿ?
0: ಸರ್ ನೀವ್ ಹೇಗಿದ್ದೀರಿ?
10: ನಾವೆಲ್ಲ ಆರಾಮದ ನೋಡ್ರಿ ಮೇಡಮ್.
0: ಹೇಗಿದೆ ಬಿಜಾಪುರ್?
10: ಬಿಜಾಪುರ್ ಜರ ತಂಪಾಗ್ಯಾದ್ರಿ ಮೇಡಮ್, ನಿನ್ನೆ ಜರ ಮಳೆ ಆಗ್ಯಾದ್ರಿ ನಮಗ ಬಿಜಾಪುರ್ಕ.
0: ಓಕೆ,
10: ಜರ ಕೂಲ್ ಕೂಲ್ ಆದ್ ನೋಡ್ರಿ ಮೇಡಮ್, ನಿನ್ನೆ ಆಗ್ಯಾದ್ರಿ ಬೇಸ್ರಿ ಮಳೆ. ಊಟ ಮಾಡ್ಕೊಂಬಂದ್ರಿ ಮೇಡಮ್?
0: ಹಾ ಸರ್, ಊಟ ಆಯ್ತು. ನಿಮ್ದಾಯ್ತ ಸರ್?
10: ನಮ್ದು ಊಟ ಐತ್ರಿ, ಕಾರ್ಯಕ್ರಮ ಕೇಳಕತ್ತೇವ್ರಿ ಮೇಡಮ್, ಕಾರ್ಯಕ್ರಮ ಚಲೋ ಮುಡಿ ಬರಕತ್ತದ್ರಿ.
0: ಧನ್ಯವಾದ ಸರ್.
10: ಹ್ಞೂ ಮೇಡಮ್.
0: ಸರ್, ಇವತ್ತು ರಾಷ್ಟ್ರೀಯ ಆತ್ಮೀಯರ ಸ್ನೇಹಿತರ ದಿನ.
10: ಆತ್ಮೀಯ ಸ್ನೇಹಿತರ ದಿನದ ಶುಭಾಶಯಗಳು ಮೇಡಮ್. ಎಲ್ಲ ನಮ್ಮ ಎಲ್ಲ ಕೇಳುವರು ಸ್ನೇಹಿತರಿಗೆ ರೀ, ಹಾಗೂ ನಿಮ್ ಎಲ್ಲ ಸಿಬ್ಬಂದಿ ಅವರಿಗೆ, ನಿಮ್ಗೆ ಎಲ್ಲರೂ ಸ್ನೇಹಿತರ ಬಳಗರಿಗೆ ಎಲ್ಲ ನಮಸ್ಕಾರಗಳು ಮೇಡಮ್.
0: ಸರ್ ಸರ್, ನಿಮ್ಮ ಆತ್ಮೀಯ ಗೆಳೆಯ ಅಥವಾ ಗೆಳತಿಯರು ಯಾರು ಸರ್?
10: ಗೆಳತಿಯರ ಅಂತೂ ಏನ್ ಬಾಳ ಇಲ್ರಿ ಮೇಡಮ್.
0: ಚಂದ ಹೇಳಿದ್ರು ಸರ್, ಬಹಳ ಜನ ಇಲ್ಲ, ಅಲ್ಲೊಬ್ರು ಇಲ್ಲೊಬ್ರು ಇದಾರೆ ಅಂತ. ಗೊತ್ತಾಯ್ತು ಬಿಡಿ ಸರ್, ಗೊತ್ತಾಯ್ತು.
10: ಅದಕ್ಕ ಆತ್ಮೀಯ ಗೆಳೆತನ ಬಹಳ ಅದ್ರಿ ಮೇಡಮ್. ಯಾಕಪ್ಪ ಅಂತಂದ್ರೆ ನಮ್ಮ ರೇಡು ಬಳಗರಂತೂ ಬಹಳ ಆಗ್ಯಾರಿ ಮೇಡಮ್. ಈಗ ಆತ್ಮೀಯತೆ ಬೆಳೆಸಬೇಕಾದ್ರೆ ಅದಕ್ಕೊಂದು ಪ್ರೀತಿ ಬೇಕ್ರಿ ಮೇಡಮ್ ಯಾವಾಗ್ಲೂ.
0: ಕರೆಕ್ಟ್, ಕರೆಕ್ಟ್ ಸರ್.
10: ಯಾಕಂದ್ರೆ ಪ್ರೀತಿ ಆತ್ಮೀಯತೆ ಇತ್ತಂದ್ರೆ ಅದು ಆಟೋಮೆಟಿಕ್ ತಾನೇ ಬೆಳೀತದ್ರಿ ಮೇಡಮ್ ಪ್ರೀತಿ ಅನ್ನೋದು.
0: ಹೌದು,
10: ಅದಕ್ಕೆ ನಾವು ಸ್ನೇಹ ಮಾಡ್ಕೊಂಡ್ರೆ ಹೆಂಗ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಎಂತೆಂತವ್ರ ಇರ್ತಾರ, ಹ್ಯಾಂಗ ಇರ್ತಾರ, ಅದು ಗುರುತಾಗಿ ಬಿಡ್ತದ್ರಿ ಮೇಡಮ್. ಮಾತಿನ ಮ್ಯಾಗ ಆಗ್ಲಿ ಅಥವಾ ಇವತ್ ಯಾವಾದ್ರೆ ಅವ್ರಿಗೆ ವಹಿವಾಟ ಭೇಟಿ ಆಗುದು ಬರುದು ಹೋಗುದ್ರ ಮ್ಯಾಗ ಗುರ್ತಾಗಿ ಬಿಡ್ತದ್ರಿ. ಹಿಂಗಾಗಿ ಗೆಳತನ ಬೆಳೆಸ್ಕೊಂಡು ಹೋಗ್ಬೇಕ್ರಿ ಮೇಡಮ್ ನಾವು ಯಾವಾಗ್ಲೂ. ಮತ್ತ ಅದನ್ ಬಂದ್ರಿ ಮೇಡಮ್, ಆತ್ಮೀಯತೆ ಇದ್ದವ್ರು ಒಬ್ಬೊಬ್ರು ಏನ್ ಮಾಡ್ತಾರ್ರಿ, ಯಾವಾಗ್ಲೂ ಮತ್ ಗೆಳೆಯ ಏನೇ ತಪ್ಪು ಮಾಡ್ಲಿ, ಈಗ ನಾವರೇ ಅವ್ರಿಗೆ ಹೇಳ್ಬಹುದು, ನಮ್ಗೆ ಅವ್ರು ಹೇಳ್ಬಹುದ್ರಿ. ಪ್ರತಿ ಒಂದ್ ಯಾವಾದಾರಲ್ಲಪ್ಪ ಇದು ಚಲೋ ಅಲ್ಲ, ಇದು ಮಾಡಬಾರ್ದು ಅಂತ ಹೇಳ್ಕೋತಿರ್ಬೇಕ್ರಿ. ಮತ್ತೇನದ ತಿಳಿದಕಿಸಿಂದ ಯಾವಾದ್ರೆ ಮಾಡ್ಬೇಕು ಯಾವಾಗ ಮಾಡಬಾರ್ದು ಅನ್ನೋದು ಅನುಭವದಿಂದ ಅದು ತಿಳ್ಕೊಂಡು ಕೇಳ್ಕೋತ ಮಾಡ್ಕೋತ ಹೋದ್ರೆ ಅದು ಗೆಳತನ ಹಂಗೆ ಬೆಳ್ಕೋತಿ ಹೋಗ್ತಾರಿ ಮೇಡಮ್, ಹೊರತಾಗಿ ಅದು ಕಡಿಮೆ ಆಗಂಗಿಲ್ರಿ.
11: ನಿಜ ನಿಜ ಸರ್, ನಿಜ ಸರ್.
10: ಯಾಕೆ ಸ್ನೇಹ ಬೆಳೀತಪ್ಪ ಅಂತಂದ್ರೆ ಇವ ಚಲೋ ಮಾತಾಡಕತ್ತಾನ, ಚಲೋ ಹೇಳ್ತಾನ, ಅನುಭವದ ಮಾತು ಹೇಳ್ತಾನ, ಅನುಭವದ ಕೇಳ್ತಾನ, ಹಿಂಗ ಆಗ್ತದ ಚಳಿಗೆಸಿಂದ ಆತ್ಮೀಯತೆ ಬೆಳ್ಕೋತ ಹೆಚ್ಚಾಗಿ ಹೋಗ್ತಾನೆ ಮೇಡಮ್. ಆದಷ್ಟು ನಮ್ಗೆ ರೇಡಿಯೋ ಸ್ನೇಹಿತರು ಅಂತ ನೋಡ್ರಿ ಮೇಡಮ್, ಒಂದ್ ನಾಲ್ಕೈದು ಆರು ಮಂದಿ ಅದ್ರಿ, ಈಗ ನಾವು ಒಂದ್ ಆರು ಮಂದಿ ಗ್ರೂಪ್ ಆದ್ರಿ ನಮ್ದೊಂದು ಅದು ಮಾತಾಡಕತ್ತೆ. ಒಂದು ಪ್ರತಿ ಒಂದು ಆಕಾಶವಾಣಿದ ಬಗ್ಗೆ ಆಗ್ಲಿ, ಇವತ್ತು ಸಂಸಾರಕ್ಕೆ ಬಗ್ಗೆ ಆಗ್ಲಿ, ಒಂದ್ ತಾಸ್ ತಾಸ್ ಮಾತಾಡ್ತೇವ್ರಿ ಮೇಡಮ್. ಹಾ, ನಮ್ ಶಿವಶರಣ ಸೌದಿ ಅವರೊಬ್ರಿ, ಭರತ್ ಕುಮಾರ್ ಒಬ್ರು, ನಮ್ ಸುರೇಶ್ ಬೆಣ್ಣೆ ತಿಳಿದಾರ್ರಿ, ಇಮಾಮ್ ಸಾಬ್ ನಾವೊಬ್ರು, ಆರು ಏಳು ಮಂದಿರಿ, ಅಶೋಕ್ ಅತ್ತಿಯಾಳ್ ಹಿಂಗ್ರಿ ಮೇಡಮ್. ಡೈಲಿ ಸಂಪರ್ಕ ರೀ ಮೇಡಮ್, ಪ್ರತಿ ಒಂದು ಅನುತನು ಕೇಳ್ಕೊಳ್ಳುದು ಮಾತಾಡುದು.
11: ವೆರಿ ನೈಸ್ ಸರ್, ಸೂಪರ್.
10: ಇದು ಒಂದ್ ಎರಡು ವರ್ಷ ಐತ್ರಿ ಮೇಡಮ್ ನಮ್ಮ ಬೆಳೆದ ಕೆಶಿಯಿಂದ.
11: ಹೌದಾ ಸರ್?
10: ಹೌದ್ರಿ ಮೇಡಮ್.
11: ವೆರಿ ನೈಸ್.
10: ಆತ್ಮೀಯತೆ ಅಂದ್ರೆ ಏನ್ರಿ, ಭಯಂಕರ ರೀ. ಒಂದ್ ಮನಿ ಮನಸ್ಸಿ ಇದ್ದಂಗ, ಮತ್ತೆ ಎಲ್ಲರೂ ನಾವು ಕರೆದ್ರೆ ಅವ್ರು ಬರ್ತಾರ್ರಿ, ಅವ್ರು ಕರೆದ್ರೆ ನಾವು ಹೋಗ್ತೇವ್ರಿ ಮೇಡಮ್. ಹಿಂಗಾಗಿ ಆತ್ಮೀಯತೆ ಬೆಳೆದ್ರಿ ಮೇಡಮ್, ಇಂತ ಗೆಳೆಯರು ಇರಬೇಕು, ಇನ್ನ ಬೆಳಿಬೇಕಂತ ನಮ್ಮ ಆಶೆ ರೀ ಮೇಡಮ್.
11: ಒಳ್ಳೇದ ಸರ್, ಒಳ್ಳೇದ. ನಿಮ್ಮೊಟ್ಟಿಗೆ ಮಾತಾಡಿ ಖುಷಿ ಆಯ್ತು ನವಾಜ್ ಸರ್. ಥ್ಯಾಂಕ್ ಯು.
10: ಥ್ಯಾಂಕ್ ಯು. ಧನ್ಯವಾದ. ನಮಸ್ತೆ ರೀ ಮೇಡಮ್.
11: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ.
12: ನಮಸ್ಕಾರ ರೀ ಮೇಡಮ್.
11: ನಮಸ್ತೆ, ಯಾರಿದು?
12: ಭರತ್ ಕುಮಾರ್ ಮೇಡಮ್, ವಿಜಯ ಬರ್ಮರಿ.
11: ಭರತ್ ಕುಮಾರ್ ಅವರು? ಭರತ್ ಕುಮಾರ್ ಸರ್ ಏನ್ ಮಾಡ್ಕೊಂಡಿರೋದು?
12: ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತೀರಾ ಮೇಡಮ್?
11: ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತೀರಾ? ಹೇಗಿದೆ ಸರ್ ಕೆಲಸ?
12: ಕೆಲಸ ಆರಾಮ ಅದ ಮೇಡಮ್. ಈಗ
11: ಆರಾಮ ಇದೆಯಾ? ಸರ್ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ ಭರತ್ ಸರ್?
12: ಕೇಳಿ ಮೇಡಮ್. ಆತ್ಮೀಯ ಸ್ನೇಹಿತರ ದಿನಾಚರಣೆ.
11: ಹೌದು, ನಿಮ್ಮ ಆತ್ಮೀಯರು ಯಾರು ಸರ್?
12: ನಮ್ಗೇನು ಆಕಾಶವಾಣಿ ಏನು ಕೇಳ್ಕೊಂಡಿದ್ದ ಮೇಡಮ್, ಎಲ್ಲ ಆತ್ಮೀಯರು ಆಗ್ಯಾರ ಮೇಡಮ್ ಎಲ್ಲಾರ್ರಿ.
11: ಹೌದಾ?
12: ತಪ್ಪು ತಡಿ ಮಾಡಿದಾಗ ಸಿದ್ಧತೆ ಯಾರು ಹೇಳ್ತಾರ ಅವರು ನಮ್ಗೆ ಆತ್ಮೀಯ ಇದ್ದಂಗ್ ರೀ ಮೇಡಮ್. ಆಕಾಶವಾಣಿಯಿಂದ ಕಲಿತಿದ್ದು ಬಹಳ ರೀ ಮೇಡಮ್. ಅಂದ್ರೆ ಮನುಷ್ಯ ರೆಸ್ಪೆಕ್ಟ್ ಕೊಡ್ದು ಕೊಡ್ತಿದ್ದಿಲ್ರಿ ಪೈಲಿಗೆ, ಯಾರಿಗೆ ಹೆಂಗ್ ಮಾತಾಡ್ಬೇಕು ಯಾರಿಗೆ ಹಿಂಗಿಲ್ಲ ಕಲಿಸಿದ್ರೆ ಆಕಾಶವಾಣಿ ರೀ ಮೇಡಮ್.
11: ಅದಕ್ಕೆ ಬೆಸ್ಟ್ ಫ್ರೆಂಡ್ ಇದೆಯಾ?
12: ಹಾ, ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಅವ್ರೆ ಆಕಾಶವಾಣಿ ಮೇಡಮ್.
11: ಓಕೆ ಸರ್, ಸೂಪರ್.
12: ಇದೇನ ಇದನ್ನ ರೇಡಿಯೋದಾಗ ಏನ ಎಲ್ಲಾರ ಮಾತಾಡ ಅವ್ರು ನಮ್ಗೆ ಗೆಳೆಯರ್ ಇದ್ದಂಗ್ ರೀ ಮೇಡಮ್. ಅವ್ರನ್ನ ನಮ್ಗೆ ಒಳ್ಳೆ ಯಾರಿಗೆ ನಡ್ಸ್ಕೊಟ್ಟಿದ್ರು ತರ ಆಕಾಶವಾಣಿ, ಇದು ಒಂದೇ ತರ, ಇದು ಒಂದೇ ಆಕಾಶವಾಣಿ ಮೇಡಮ್. ಎಲ್ಲಾ ಆಕಾಶವಾಣಿ ಕೇಳ್ಕೊತೀವಲ್ರಿ, ಅದಾಗ ಯಾರ ಚಲೋ ಚಲೋ ಮಾತಾಡೋ ಎಲ್ಲ ನಾವು ಅದು ನಮ್ಮ ಇಟ್ಕೊಳ್ರಿ ಮೇಡಮ್. ಇಟ್ಟು ಬಿಟ್ಬಿಡ್ರಿ ಇಟ್ಟೆ
11: ಹಂಗೆ
12: ನೋಡ್ರಿ ಮೇಡಮ್. ಹಂಗಾಗಿ ನೋಡಿ ಚಲ್ ನಾ ತಿಳ್ಕೊಂಡು ಅದೇನ ಕಷ್ಟದ ಸಹಾಯ ಮಾಡೋ ನಿಜವಾದ ಗೆಳೆಯರು ಅದೇನು ಸುಡ್ರಿ ಮೇಡಮ್. ಅಂದ್ರೆ ಅದು ನಾವು ಅಪಾರ ತಿಳ್ಕೊಂಡ್ಬಿಡ್ತಾರಿ, ಮಾತೇ ಮಾಡ್ತೇವೆ ನಿಮ್ಗೆ ಕಷ್ಟ ಬರ್ಲಿ ನಾವು ಸಹಾಯ ಮಾಡಲ್ಲ. ಆದ್ರೆ ಅದು ನಮ್ಮನ್ ಯಾರು ಇಷ್ಟಪಡ್ತಾರ ಅವ್ರು ನಿಜವಾದ ಹೇಳ್ರಿ ಮೇಡಮ್, ನನಗೆ ಹೇಳ್ಬೇಕಂದ್ರೆ.
11: ಅಂದ್ರೆ ಇಲ್ಲಿ ಕೇವಲ ದುಡ್ಡಿನ ಸಹಾಯ ಅಲ್ಲ, ಮಾತಿಂದ ಕೂಡ ಒಂದ್ ಒಳ್ಳೆಯ ಮಾತು ಯಾರು ತಿಳ್ಸ್ಕೊಡ್ತಾರ ಅವ್ರು ಕೂಡ ನನ್ನ ಆತ್ಮೀಯ ಸ್ನೇಹಿತರು ಅಂತಿದ್ದೀರಾ?
12: ಒಳ್ಳೆ ಸಹಾಯ ಯಾರು ಕೊಡ್ತಾರ ಅವರೆಲ್ಲ ಆತ್ಮೀಯ ಹೇಳ್ರಿ ಮೇಡಮ್.
11: ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
12: ಓಕೆ, ನಮಸ್ಕಾರ ಮೇಡಮ್.
11: ಎಸ್ ಸರ್, ನಮಸ್ತೆ. ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ. ಹಲೋ.
13: ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ.
11: ನಮಸ್ತೆ. ಕಾಯಕ ಯೋಗಿ ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರಿಗೆ.
13: ಥ್ಯಾಂಕ್ ಯು, ಥ್ಯಾಂಕ್ ಯು
11: ಸರ್. ಹೇಗಿದ್ದೀರಿ ಕೆಂಡೇಗೌಡ ಸರ್?
13: ಹಲೋ
11: ಸರ್, ಮಾತಾಡಿ, ಹೇಗಿದ್ದೀರಾ? ಗಾಳಿ ಶಬ್ದ ತುಂಬಾನೇ ಕೇಳಿಸ್ತಿದೆ
13: ತೋಟದಲ್ಲಿ. ತೋಟದಲ್ಲಿ ಇದ್ದೀನಿ ಮೇಡಮ್. ತೋಟದಲ್ಲಿ ಇರೋದ್ರಿಂದ ವಿಪರೀತ ಗಾಳಿ ಬರ್ತಾ ಇದೆ, ಮರದ ಗಾಳಿ.
11: ಓಕೆ ಸರ್, ಕೆಲಸ ಎಲ್ಲ ಹೇಗ್ ನಡೀತಾ ಇದೆ ಸರ್?
13: ಎಲ್ಲ ಚೆನ್ನಾಗಿದೆ ಮೇಡಮ್, ಎಲ್ಲ ಕರೆಕ್ಟ್. ಮಳೆ ಆಯ್ತು?
11: ಮಳೆ ಆಯ್ತು.
13: ಎಸ್, ಎರಡು ದಿವಸಕ್ಕೆ ಮೂರ್ ದಿವಸಕ್ಕೆ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ. ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಕಾಫಿ ಗಿಡ ಎಲ್ಲ ಚೆನ್ನಾಗಿ ಬರ್ತಾ ಇದೆ.
11: ಒಳ್ಳೇದು, ಒಳ್ಳೇದು.
13: ಎಲ್ಲ ಚೆನ್ನಾಗಿದೆ
11: ಸರ್. ಇವತ್ತಿನ ವಿಷಯ ಗೊತ್ತಾಯ್ತಾ ಕೆಂಡೇಗೌಡ ಸರ್?
13: ಗೊತ್ತಾಯ್ತು, ಆತ್ಮೀಯರು.
11: ಹೌದು ಸರ್, ಹೇಳಿ.
13: ಆತ್ಮೀಯ ಸ್ನೇಹಿತರ ದಿನಾಚರಣೆ ಶುಭಾಶಯಗಳು.
11: ಎಸ್ ಸರ್.
13: ಈ ಆತ್ಮೀಯರು ಅಂದ್ರೆ ಯಾರು? ಸೌಹೃದಯರು. ನಮ್ಮ ಸೌಹೃದಯತೆ ಹೃದಯನ ಯಾರು ಅರ್ತ್ಕೊಂಡಿರ್ತಾರೆ, ನಮ್ಮ ಹಾವಭಾವಗಳು ನಮ್ಮ ಇದನ್ನೆಲ್ಲನು ಅರ್ತ್ಕೊಂಡು ನಮ್ಮ ರೀತಿನಲ್ಲಿ ನಮ್ಗೆ ಯಾರು ಸ್ಪಂದಿಸ್ತಾರೆ ಅವರೇ ಆತ್ಮೀಯರು. ಕಷ್ಟ ಸುಖ ಏನೇ ಬಂದ್ರು ನಾನಿದ್ದೀನಿ ನಾವು ಹಾಗೆ ಹೀಗೆ ಅಂತ ಒಂದ್ ಕಷ್ಟ ಸುಖದಲ್ಲಿ ಪ್ರತಿಯೊಂದು ಯಾರು ಸ್ಪಂದಿಸ್ತಾರೆ ಅವರೇ ಆತ್ಮೀಯರು. ನಾವು ಕೆಲಸದಲ್ಲಿದ್ದಾಗ ನಮ್ ಸ್ನೇಹಿತರೊಬ್ರು ಹನುಮಂತರಾಯಪ್ಪ ಅಂತಿದ್ರು, ನಮ್ದು ಆತ್ಮೀಯರಾಗಿದ್ರು. ಈಗ ರಿಟೈರ್ಡ್ ಆಗಿ ಬಂದು 4 ವರ್ಷದಿಂದ ನಮ್ಗೆ FM ರೇಡಿಯೋ ಆತ್ಮೀಯರಾಗ್ಬಿಟ್ಟಿದ್ದಾರೆ. ಬೆಳಿಗ್ಗೆಯಿಂದ ಸಂಜೆ ತನಕ ನಾವ್ ಯಾರ ಜೊತೆನಲ್ಲಿ ನಾವು ಕಾಲ ಕಳಿತೀವಿ ಅವರೇ ಆತ್ಮೀಯರು. ಅವ್ರ ಜೊತೆ ನಗು ನಂಚ್ಕೋತೀವಿ, ಅಳುವು ನಂಚ್ಕೋತೀವಿ. ಮತ್ತೆ ಏನೇ ಕಷ್ಟ ಸುಖ ಏನೇ ಏನೇ ಬಂದ್ರು ಕೂಡ ನಿಮ್ಮ ಆಕಾಶವಾಣಿಯಿಂದ ನಾವು ಸ್ಪಂದಿಸ್ತೀವಿ, ನಾವು ಅದನ್ನೇ ಖುಷಿ ಪಡ್ತೀವಿ, ಹೇಳ್ತೀವಿ, ಇದೇ ನಮ್ಗೆ ಆತ್ಮೀಯತೆ.
11: ಓಕೆ ಸರ್, ನೀವು ಮಾತಾಡ್ತಾ ಇದ್ದಾಗಲೇ ನಿಮ್ಮ ಎಂ ಯು ಸೋಮಶೇಖರ್ ಸರ್ ಅವರು ನಿಮ್ಗೆ ಶುಭಾಶಯ ಕಳಿಸಿದ್ದಾರೆ.
13: ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಮರವಿನ ಗುರುಗಳು.
11: ಓ ಸೂಪರ್,
13: ನಮ್ಮ ಗುರುಗಳು.
11: ಓ ಸೂಪರ್,
13: ನಮ್ಮ ಆತ್ಮೀಯ ಚಂದ್ರಶೇಖರ್ ಸಾಹೇಬ್ ಸಾಹೇಬ್ರಿಗೂ ನನ್ನ ವಂದನೆಗಳು.
11: ಓಕೆ ಸರ್, ಥ್ಯಾಂಕ್ ಯು,
13: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
11: ಸ್ನೇಹಿತರೆ, ಇದೇ ಖುಷಿಯಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಂಡು ಮತ್ತೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
14: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
15: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
14: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ? ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
11: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
16: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
11: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
16: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
11: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಆತ್ಮೀಯರ ಸ್ನೇಹಿತರ ದಿನದ ಪ್ರಯುಕ್ತವಾಗಿ ಈ ದಿನ ನೀವು ನಿಮ್ಮ ಬೆಸ್ಟ್ ಫ್ರೆಂಡ್ ಬಗ್ಗೆ ಮಾತಾಡ್ಬೋದು. ನಮ್ಮ ಸಾಕಷ್ಟು ಪ್ರೀತಿಯ ಕೇಳುಗರು ಅವರವರ ಪ್ರೀತಿಯ ಗೆಳೆಯರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ನೀವು ಕೂಡ 9806096279 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಬೆಸ್ಟ್ ಫ್ರೆಂಡ್ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
17: ನಮಸ್ತೆ ಮೇಡಮ್. ಸುಬ್ರಹ್ಮಣ್ಯ.
11: ಹೇಗಿದ್ದೀರಾ ಸುಬ್ರಹ್ಮಣ್ಯ ಸರ್?
17: ಆರಾಮ್
11: ಸರ್, ಆರಾಮ್ ಸರ್. ಹೇಗಿದೆ ಬೆಂಗಳೂರು ವಾತಾವರಣ?
17: ಸ್ವಲ್ಪ ಕೂಲ್ ಆಗಿದೆ ಮೇಡಮ್, ಮಳೆ ಉಳಿತಾ ಇದೆ, ಸ್ವಲ್ಪ ತುಂತುರು ಮಳೆ ಹಂಗಾಗಿ ಸ್ವಲ್ಪ ತಣ್ಣಗಿದೆ ಮೇಡಮ್, ಏನಂತ ಏನು ಕಾಣ್ತಾ ಇಲ್ಲ.
11: ಓಕೆ ಸರ್, ಓಕೆ ಸರ್. ಇವತ್ತಿನ ವಿಷಯ
17: ಗೊತ್ತಾಯ್ತಾ? ಖಂಡಿತ ಮೇಡಮ್, ಫ್ರೆಂಡ್ಶಿಪ್ ಡೇ ಅಲ್ವಾ ಮೇಡಮ್. ಖಂಡಿತ ಮೇಡಮ್, ನಾನು ಖಂಡಿತ ಯಾರನ್ನೂ ಫ್ರೆಂಡ್ಶಿಪ್ ಮಾಡ್ಕೊಳಲ್ಲ. ಒಂದು ವೇಳೆ ಫ್ರೆಂಡ್ಶಿಪ್ ಅವ್ರ ಆದ್ರೆ ಮಾತ್ರ ಅವ್ರ ಹತ್ರ ಖಂಡಿತವಾಗಿ ನಾನು ವಾರಕ್ಕೊಂದ್ಸತಿ ಅಥವಾ 2 ದಿನಕ್ಕೊಂದ್ಸತಿ ಪ್ರತಿದಿನ ಆದ್ರೂ ಮಾತಾಡ್ತೀನಿ ಮೇಡಮ್. ನಮ್ಮ ಇದು FM ನ್ಯೂಸ್ ಆ್ಯಪ್ ಯಾವಾಗ ಬಂತು ಅವಾಗಿಂದ ನಮ್ಮ ಇದು ಸ್ಕೂಲಲ್ಲೆಲ್ಲ ಓದ್ತಾ ಇದ್ದ ಫ್ರೆಂಡ್ಶಿಪ್ ಗಳು ಅದೊಂಥರ ಮೇಡಮ್, ಇದು ರೇಡಿಯೋದಿಂದ ಫ್ರೆಂಡ್ ಆಗೋದು ಇದೊಂಥರ. ಯಾಕೆಂದ್ರೆ ನಾವು ಇವಾಗ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಂತ ಸ್ನೇಹಿತರೆಲ್ಲ ನಾವೆಲ್ಲಾನು ಹೋಗ್ಬೇಕಾದ್ರೆ ಇದು ನಾವು ಮಂತ್ರಾಲಯ ಆಗ್ಲಿ ಅಥವಾ ತಿರುಪತಿ ಆಗ್ಲಿ ಅಥವಾ ಮುರುಡೇಶ್ವರ ಗೋಕರ್ಣ ಈ ತರ ಎಲ್ಲ ಮಾಡ್ಬೇಕಾದ್ರೆ ಒಂದ್ ಗಾಡಿಗಳನ್ನೆಲ್ಲ ಮಾಡ್ಕೊಂಡು ಹೋಗಿ ಬರ್ತೀವಿ. ನಂತರ ಇದನ್ನೆಲ್ಲ ನಮ್ಮ ಇವರು ನಮ್ ಒಂದಿನ ಊಟ ಕರೆದು ಬಿಟ್ಟು ಅವ್ರನ್ನೆಲ್ಲ ಇದು ನಮ್ ಸಂಸಾರ ಕಣಪ್ಪ ಈ ತರ ಇದ್ವಿ ನಾವ್ ಸ್ಕೂಲ್ ಅಲ್ಲಿ ಈ ತರ ಎಲ್ಲ ಬೆಳೆದಿದಂತ ಎಲ್ಲ ಪರಿಚಯ ಮಾಡಿದ್ವಿ. ಅದೊಂಥರ ಇವಾಗ ನಮ್ಮ ಈ ರೇಡಿಯೋಗೆ ಅಂತ ಬಂದಾಗ ನೋಡಿ, ಇವಾಗ ಈ ಬಂದೇ ನವಾಜ್ ಇರ್ಬೋದು, ಭರತ್ ಕುಮಾರ್ ಅವ್ರು ಎಲ್ಲ ಫೋನ್ ಮಾಡಿರಲ್ಲ ಮೇಡಮ್, ಇವರೆಲ್ಲ ನಮ್ಗೆ ಈ ರೇಡಿಯೋದಿಂದಲೇ ಪರಿಚಯ ಆಗಿದೆ ಮೇಡಮ್.
11: ಇವರು ನೋಡದೆ ಇರುವಂತ ಫ್ರೆಂಡ್ಸ್
17: ನೋಡದೆ ಇರುವಂತ ಫ್ರೆಂಡ್ಶಿಪ್. ಅದ್ರಲ್ಲಿ ಮಾದಪ್ಪ ಅಂತ ಒಬ್ರು ಫೋನ್ ಮಾಡ್ತಾರೆ, ಕಮಂಡಲ್ಲ ಬಂದಿ ಅಂತ ಹೇಳಿ ನೋಡಿ, ಅವರು ಒಂದ್ಸತಿ ಇದೇ ತರ ನಮ್ಗೆ ಫೋನ್ ಅಲ್ಲೆಲ್ಲ ಪರಿಚಯ ಆಗಿ ಅವ್ರು ನಮ್ ನೋಡಿಲ್ಲ ನಾನು ಅವ್ರು ನೋಡಿಲ್ಲ ಇದೇ ತರ ಮಾತಾಡಿ ಫ್ರೆಂಡ್ಶಿಪ್ ಆಗಿ 16,000 ನನ್ನ ಅಕೌಂಟ್ ಹಾಕಿದ್ರು ಮೇಡಮ್. ಅವ್ರಿಗೆ ಅವ್ರ ಊರಲ್ಲಿ ಮೊಬೈಲ್ ಏನು ಸಿಗಲ್ವಂತೆ ಮೇಡಮ್, ಸಿಗಲ್ವಂತೆ, ನಿಮ್ಮ ಬೆಂಗಳೂರಲ್ಲಿ ಚೆನ್ನಾಗಿ ಸಿಗುತ್ತೆ ಯಾವ್ದಾನ ಶೋರೂಮ್ ಅಲ್ಲಿ ನೋಡಿ ಯಾವ್ದಾನ ಒಂದ್ ತಕ್ಕೊಡಿ ಅಂತ ಹೇಳಿದ್ರೆ, ಅಲ್ಲಪ್ಪ ನಿನ್ನ ಪರಿಚಯ ಇಲ್ಲ ಏನಿಲ್ಲ ಈ ತರ ಅಕೌಂಟ್ ದುಡ್ಡು ಹಾಕ್ಬಿಟ್ಟು ಹಿಂಗ್ ಕೊಡಿಸ್ತು ಅಂದ್ರೆ ಯಾವ ಮಾಡ್ತಾರೆ ಏನ್ ಮಾಡ್ತೀಯ ಅಂತ ಅಂತ ಅಂದ್ರು ಮೇಡಮ್. ಇದು ನಾನು ನನ್ನ ಹೊಗಳಿಕೆಗೆ ಅಂತ ಖಂಡಿತ ನಾನು ಹೇಳ್ಕೊಳ್ತಾ ಇಲ್ಲ ಮೇಡಮ್, ಯಾಕಂದ್ರೆ ನಾನು ಸ್ನೇಹಿತರು ಅಂತ ಮಾಡ್ಕೊಂಡ್ರೆ ಸ್ನೇಹಿತರಾಗ್ಲಿ ಬಂಧು ಬಳಗ ಆಗ್ಲಿ ಅಥವಾ ನನಗ್ ಬುದ್ಧಿ ಬಂದಾಗಿಂದ

0: ಆಗ್ಲಿ ನನ್ಗೆ ಒಬ್ರಿಗೆ ಯಾಮರ್ಸೋದು ಅವ್ರ ಹೊಟ್ಟೆ ಮೇಲೆ ಹೊಡಿಯೋದು ಈ ತರ ಎಲ್ಲ ನಂಗೆ ಖಂಡಿತ ಕಲ್ತಿನ. ಅದು ನಮ್ ತಂದೆ ಕಾಲದಿಂದ ಅದೇ ತರ ನಮ್ಮಿದಕ್ಕೂ ಅಷ್ಟೇನೆ. ಮುಂದೆ ಹೆಂಗಿರುತ್ತೆ ಅನ್ನೋ ನನಗ್ ಗೊತ್ತಿಲ್ಲ. ಆದ್ರೆ ನನಗ್ ಬುದ್ಧಿ ಇದ್ದಾಗಿಂದ ಇದೇ ತರ. ನಂತರ ಅವರು ನನ್ನ ಅಕೌಂಟ್ ಇದಾಕ ದುಡ್ಡು ಹಾಕೊಂಡು ಫೋನ್ ಮಾಡವ್ರೆ, ನಿನ್ನ ಅಕೌಂಟ್ ಹಿಂಗ್ ದುಡ್ಡು ಹಾಕಿ ನೀನು ಒಂದ್ ಮೊಬೈಲ್ ಕೊಡ್ತೀನಿ ಅಂತ ಹೇಳಿದಾರ. ಅವ್ರ ಸ್ನೇಹಿತರಿಗೆ ಯಾರಿಗೋ ಹೇಳಿದಾರೆ, ಅಲ್ಲಪ್ಪ ಈ ತರ 500 ರೂಪಾಯಿ 1,000 ರೂಪಾಯಿ ಇಸ್ಕೊಂಡ್ರೇನೆ ಈ ಕಾಲದಲ್ಲಿ ಯಾಮಾರ್ತಂತವ್ರು ಇರ್ತಾರೆ ಅಂತಾರ. ನೀನ್ 1,000 ರೂಪಾಯಿ ಇವನ್ಗೆ ಅಕೌಂಟ್ ಹಾಕಿದ್ಯಲ್ಲ ಬಿಡೋ, ನಿನ್ ಗ್ಯಾರಂಟಿ ತಿರುಪ್ತಿ ನಮ್ಮ ಇಟ್ಕೊಳ್ತಾರೆ ಅಂದವ್ರೆ ಮೇಡಮ್. ಆಮೇಲೆ ಏನಾಯ್ತು, ಸರಿ ಆಯ್ತು ಅನ್ಬಿಟ್ಟು 2 ಮೊಬೈಲ್ ಬೇಕಾಯ್ತು ನಮ್ಮ ಅಣ್ಣನ ಹಳ್ಳಿಯನ್ಗೆ ಒಂದ್ ಬೇಕಾಯ್ತು. ಅದೇ ಸಮಯದಲ್ಲಿ ಹೋಗಿ ಒಂದು ಕ್ರೋಮ ಅಂತ ಇದೆ ಶೋರೂಮ್, ದೊಡ್ಡ ಶೋರೂಮ್ ಮೇಡಮ್, ಅಲ್ವಾಗೆ ಪರ್ಚೇಸ್ ಮಾಡಿದ್ವಿ 20,000 ರೂಪಾಯಿಗೆ ಆಫರ್ ಇದೆ ನೋಡಿ ಅಂತ ಹೇಳಿ. ಅವಾಗ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ಎಲ್ಲ ಹಿಂಗ್ ತೋರಿಸ್ತಾ ಇದ್ದಾರೆ ಇದೆ ನೋಡಿ ಅಂತ ಹೇಳಿ. ಅವ್ರಿಗೆ ಎಷ್ಟು ನಂಬಿಕೆ ಬಂತು ಅಂದ್ರೆ ಇಲ್ಲಿಂದ ನಾನು ಅವ್ರಿಗೆ ಚಿತ್ರದುರ್ಗಕ್ಕೆ ಕೊರಿಯರ್ ಮಾಡಿ ಕಳ್ಸಿದೆ ಮೇಡಮ್.
1: ಸೂಪರ್ ಸರ್, ವೆರಿ ನೈಸ್.
0: ಅದ್ರ ಮೇಲೆ ಇನ್ನ 2,000 ರೂಪಾಯಿ ಎಕ್ಸ್ಟ್ರಾ ಆಗಿತ್ತು ನಾನೇ ಕಳಿಸ್ದಾಗ. ಆಮೇಲೆ ಅಲ್ಲ ನಿನ್ ಏನ್ ಇದು ನಿನ್ ನಂಬಿಕೆ ಆಯ್ತಾ ನಾನು 2,000 ರೂಪಾಯಿ ಕೊಡ್ತೀನಿ ಅಂತಾರ, ಅಲ್ಲ ನಿನ್ ಪ್ರೀತಿಯಿಂದ ಮಾತಾಡ್ತಿಲ್ಲ ನನ್ಗೆ ಅಷ್ಟೇ ಸಾಕು ಅಂದೆ ಮೇಡಮ್. ಅವ್ನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಈಗ ಇವನ್ ನಾಳೆ 15 ದಿನ ಆಯ್ತು ನಾನು ಮಾತಾಡ್ಸ್ಕೊಂಡಕ್ಕೆ ಚಿತ್ರದುರ್ಗದಿಂದ ಬಂದು ಮಾತಾಡ್ಸ್ಕೊಂಡೋಗಿರ
1: ಮೇಡಮ್.
0: ನಂಬಿಕೆ ಅನ್ನೋದು ಮುಖ್ಯ ಮೇಡಮ್. ಮನುಷ್ಯನ್ಗೆ ದುಡ್ಡು ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಮೇಡಮ್, ಆ ನಂಬಿಕೆ ಕಳ್ಕೊಂಡ್ರೆ ಅವ್ನು ಸತ್ಯ ಹೇಳಿದ್ರು ಅದು ಖಂಡಿತವಾಗಿ ಬರಲ್ಲ.
1: ನಿಜ ನಿಜ ಹೌದು ಸರ್.
0: ಹಂಗಾಗಿ ಬಂದಿ ಅವತ್ತು ಅವ್ರು ಸಾಯಂಕಾಲ ಬೆಳಗ್ಗೆ 11:00 ಅಲ್ಲಿ ಫೋನ್ ಹತ್ಬಿಟ್ಟು ನಾನು ನಿನ್ ನೋಡಕ್ ಬರ್ತಾ ಇದ್ದೀನಮ್ಮ ಅಂತಂದ್ರೆ, ಏನೋ ಅಷ್ಟೊಂದು ಅರ್ಜೆಂಟ್ ಅಂದೆ, ನನಗೆ ಏನೋ 2 ದಿನ ರಜೆ ಆಯ್ತಪ್ಪ ಕೆಲ್ಸ, ಇಲ್ಲಿ ಮಳೆ ಐತೆ ನಾನ್ ಸೋಲಾರ್ ಕೆಲ್ಸ ಮಾಡೋದು, ಮಳೆ ಬಂತ ಹಂಗಾಗಿ ನಮ್ಗೆ 2 ದಿನ ರಜೆ ಅಂದ್ರೆ ಅದಕ್ಕಾಗಿ ಬರ್ತಾ ಇದ್ದೀನಿ ಅಂತ ಫೋನ್ ಮಾಡದ. ಬರೋದ್ ಗೊತ್ತಿರ ಮಟನ ಚಿಕನ ಮಾಡ್ತಾ ಇದ್ದೆ ಮೇಡಮ್ ಫೋನ್ ಹಾಕ್ತಾರ, ನಾನ್ ಕೆಲ್ಸಕ್ ಬಂದ್ಮೇಲೆ ಮಾಡಿ ಅವನ ಕಡೆಗೆ ಬಿಡ್ಲಿಲ್ಲ, ಮನೆ ಕರ್ಕೊಂಡೆ ಮೇಡಮ್. ರಾತ್ರಿ 7 ಗಂಟೆ ನಮ್ ಅಂಗಡಿ ಹತ್ರ ಬಂದ್ರೆ ನಂಗೆ ಕೆಲ್ಸ, ನಾವ್ ಅಂಗಡಿ ಇಟ್ಟಿದ್ವಿ ಅಲ್ಲಿ ಕೆಲ್ಸ ಬಂದ್ರು 7 ಗಂಟೆಗೆ ಸುತ್ತ ಆಡಿಸ್ಕೊಂಡು 10 ಗಂಟೆ ರಾತ್ರಿ ಗೊತ್ತಲ್ಲ ಇನ್ನ ಫ್ರೆಂಡ್ಶಿಪ್ ಸಿಕ್ಕದ್ಮೇಲೆ ಮಾಮೂಲಿ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಊಟ ಮಾಡ್ತಿ. ರಾತ್ರಿ 12 ಗಂಟೆಗೆ ಮತ್ತೆ ಬಸ್ ಸ್ಟ್ಯಾಂಡ್ ಬಿಟ್ಟೆ. ಅಲ್ಲ ನಿಮ್ ಊರಲ್ಲೆಲ್ಲ 12 ಗಂಟೆ ಬಸ್ ಎಲ್ಲ ಸಿಗುತ್ತೆ ಅಂದ್ರು, ಬೆಳಗಾನ ಸಿಗುತ್ತೆ ನಾವ್ ವಿರಾಜ್ ಆಗೋಕೆ ಊಬರ್ ಓಲಾನ ಬುಕ್ ಮಾಡ್ರೆ ಮನೆ ಹತ್ರಕ್ಕೆ ಬಂದ್ ಕರ್ಕೊಂಡ್ ಹೋಗ್ತಾರೆ ಅಂದ್ರೆ ಅವ್ನಿಗೆ ನಗುನೇ ಬಂದ್ಬಿಡ್ತೇನೆ ಮೇಡಮ್.
1: ಓಹೋ,
0: ಈಗ ಪ್ರತಿದಿನ
1: ಅವರು ನಿಮ್ಮನ್ನ ನಂಬ್ಕೊಂಡು ಕಣ್ಣು ಮುಚ್ಕೊಂಡು ದುಡ್ಡು ಹಾಕಿದ್ದು, ಆ ನಂಬಿಕೆನ ನೀವು ಉಳಿಸ್ಕೊಂಡಿದ್ದು, ಆಮೇಲೆ ಅವ್ರು ನಿಮ್ಮನ್ನ ನೋಡಕ್ ಬಂದಿದ್ದು.
0: ಇಲ್ಲ ಅವ್ರ ಸ್ನೇಹಿತರು ಸಿಕ್ಕಾಗ ಕೊಟ್ರಂತೆ ಫೋನ್, ತಗೊಳಪ್ಪ ಮಾತಾಡೋ ನಮ್ ಸುಬ್ರಹ್ಮಣ್ಯ ಅವರವ್ರಂತ. ಆಮೇಲೆ ನಾನು ಹೇಳ್ದೆ ನೀನು ಹಾಕಪ್ಪ ದುಡ್ಡು, ನಿನ್ಗೂ ಕೊಟ್ಟು ಕಳಿಸ್ತೀನಿ, ಇಲ್ಲಿಂದ ಪರಿಹಾರ
1: ಮಾಡ್ತೀನಿ.
0: ಅವ್ರಿಗೆ ನಗನೆ ಬಂದ್ಬಿಡ್ತೇವೆ ಮೇಡಮ್.
1: ವೆರಿ ನೈಸ್,
0: ಓಕೆ ಥ್ಯಾಂಕ್ ಯು ಸರ್ ಅಂತ ಹೇಳಿದ್ರು ಅವರು.
1: ಸೂಪರ್ ಸರ್, ಸೂಪರ್ ಸರ್. ನೋಡಿ ಸರ್, ಎಲ್ಲೋ ಹುಟ್ಟಿರ್ತೀವಿ, ಎಲ್ಲೋ ಬೆಳೆದಿರ್ತೀವಿ, ಅವ್ರಿಗೂ ನಮ್ಗೂ ಪರಿಚಯನೇ ಇರಲ್ಲ.
0: ಖಂಡಿತ ಮೇಡಮ್.
1: ಅದು ಏನೋ ಒಂದ್ ಋಣಾನುಬಂಧ, ಒಂದ್ ರೀತಿ ಆತ್ಮೀಯತೆ ಯಾವ ರೀತಿ ಬೆಳೀತಾ ಹೋಗುತ್ತೆ ನೋಡಿ ಸರ್.
0: ನಂಬಿಕೆ, ಸ್ನೇಹ, ಪ್ರೀತಿ, ವಿಶ್ವಾಸ ಎಲ್ಲಿರುತ್ತೆ ಅಲ್ಲಿ ಖಂಡಿತವಾಗಿ ಯಾವತ್ತೂ ನಂಬಿಕೆ ಅನ್ನೋದು ಇರುತ್ತೆ.
1: ನಿಜವಾಗ್ಲೂ ಸರ್, ನಿಜವಾಗ್ಲೂ. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮೊಂದು ಸ್ಟೋರಿ ಕೇಳಿ ಖುಷಿ ಆಯ್ತು.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಎಸ್ ಸರ್, ಎಸ್ ಸರ್, ಸೂಪರ್. ಓಕೆ, ಎಸ್ ಸುಬ್ರಹ್ಮಣ್ಯ ಸರ್ ಅವರು ಬೆಂಗಳೂರಿಂದ ಕರೆ ಮಾಡಿ ಅವರ ಒಂದು ಗೆಳೆತನದ ಬಗ್ಗೆ ತುಂಬ ಚಂದವಾಗಿ ಹಂಚಿಕೊಂಡ್ರು. ಮತ್ತೊಂದು ಕರೆ ಕೇಳುವ. ನಮಸ್ತೆ.
2: ನಮಸ್ಕಾರ ಮೇಡಮ್.
1: ನಮಸ್ತೆ ಶಂಭುಲಿಂಗ ಸರ್.
2: ಹೇಗಿದೆ ಮೇಡಮ್ ನಿಮ್ಮ ಮಳೆ ಎಲ್ಲ?
1: ಮಳೆ ಇದೆ, ಬರ್ತಾ ಇದೆ,
2: ಇಲ್ಲಿ ಬರ್ತಾ ಇದೆ, ಜಿಟಿ ಸ್ವಲ್ಪ ಈಗ ಡೌನ್ ಆಯ್ತು ಮೇಡಮ್.
1: ಓಕೆ ಓಕೆ ಸರ್.
2: ಸ್ನೇಹಿತರಿಗೆ ಹಾರ್ದಿಕ ಶುಭಾಶಯಗಳು ಮೇಡಮ್.
1: ಎಸ್ ಸರ್, ನಿಮಗೂ ಕೂಡ.
2: ಇನ್ನು ಸ್ನೇಹಿತ ಅಂದ್ರೆ ಬಹಳ ಖುಷಿ ಆಯ್ತು ಹೇಳ್ಬೇಕು ಅಂದ್ರೆ, ಆಪ್ತ ಮಿತ್ರರ ಬಗ್ಗೆ ಹೇಳ್ಬೇಕು ಅಂದ್ರೆ, ಕಷ್ಟ ಕಾಲದಲ್ಲಿ ಯಾವುದೇ ಆಗ್ಲಿ ನಮ್ಮ ಆತ್ಮೀಯತೆ ನೋಡ್ಕೊಂಡ್ ಮಾಡೋ ಸಹಾಯಕ ನಮ್ ಸಹಾಯಕ ಮಾಡ, ಸುಮ್ನೆ ಆಡಂಬರಕ್ಕೆ ಮಾಡೋರೆಲ್ಲ ಸ್ನೇಹಿತರ ಮೇಡಮ್. ಕೆಲವ್ದಾರೆ ನಮ್ ಲೆವೆಲ್ ನೋಡ್ತಾ, ನಾವೇನ್ ಬಟ್ಟೆ ಕಡೆ ಏನ್ ಕೊಳಲ್ ಬಂಗಾರ ಇತ್ತು ಬೆಳ್ಳಿ ಇತ್ತು ನೋಡ್ತಾವ, ಇಲ್ಲ ನಮ್ಮ ಹತ್ರ ಸುಮ್ನೆ ಕಾಟಾಚಾರಕ್ಕೆ ಬಂದು ಸುಮ್ನೆ ಮಾತಾಡ್ಸೋಗ್ತಾರೆ. ಅದ ಆತ್ಮೀಯಸಿ ಅವ್ನ ಎಂತದೇ ಕಷ್ಟ ಇಲ್ಲ, ಅವ್ನು ಯಾವ್ದೇ ಸಹ ಈಗ ನನ್ ಜೊತೆಗಿರ ಹೇಳ್ಬೇಕಂದ್ರೆ ಮೇಷ್ಟ್ ಆಗಿದ್ದಾರೆ, ಪೊಲೀಸ್ ಆಗಿದ್ದಾರೆ, ಲೆಕ್ಚರ್ ಗಳಿದ್ದಾರೆ, ಡಾಕ್ಟರ್ ಗಳಾಗಿದ್ದಾರೆ. ಇವತ್ತಿಗೆ ನನ್ ಮೇಡಮ್ ಹೇಳ್ಬೇಕು, ನಾನ್ ಸ್ವಲ್ಪ ಕೆಳಮಟ್ಟದಲ್ಲಿ ನನ್ನ ಚೆನ್ನಾಗಿ ಮಾತಾಡ್ಸಿ ಖುಷಿ ಪಡ್ತಾರೆ ಹೇಳ್ಬೇಕಂದ್ರೆ, ಅದೇ ಖುಷಿ ಮೇಡಮ್ ಹೇಳ್ಬೇಕಂದ್ರೆ. ಕಷ್ಟ ಕಾಲದಲ್ಲಿ ಆಗ್ತಾರ ಅಂತ ನನ್ಗೆ ಹುಷಾರಿಲ್ಲ, ಆಕ್ಸಿಡೆಂಟ್ ಆದಾಗ ಮೂಲ ಖುಷಿ ಕೆಳಗೆ ನನಗೆ ಹೆಚ್ಚಿಗೆ ಮೇಲೆ 50,000 ಖರ್ಚು ಮಾಡಿದ್ ಮೇಡಮ್. ಎಲ್ಲಾ ಸ್ನೇಹಿತರು ಸೇರ್ಕೊ ನನಗೆ ಖರ್ಚು ಕೊಟ್ರ, ಅವ್ರಿಗೆ ಸಾಲ ತೀರಿಸಿ ಮನೆಯನ್ನು ಯೂಸ್ ಮಾಡ್ಲಿ ಮೇಡಮ್. ಆ ಕೊಟ್ಟವರಿಗೆ ಅದನ್ನ ಮೊದ್ಲು ಅಮೌಂಟ್ ಸಲ್ಲಿಸ್ಬಿಟ್ಟು ಮುಂದೆ ಯೋಚನೆ ಮಾಡಿದ್ರೆ ಹೇಳ್ಬೇಕಂತ. ಅದೇನು ಮಣಿಪಾಲ ಆಗಿಲ್ಲ, ಇಡ್ಲಾಗಿದ್ರು ವಿಷಯ 2,00,000 ಆಗದ್ ಅಲ್ಲಿ ಮಣಿಪಾಲ ಆಗಿ ನಂಗೆ ಅನುಕೂಲ ಆಯ್ತು ಅಂತ ಅಂತ ಕಷ್ಟ ನಮ್ ಕೈ ಹಿಡಿದಿರ ಮೇಡಮ್ ಅಂತಾರಲ್ಲ, ನೆನ್ಸಿರ್ಬೇಕು ಇವತ್ತು. ಅದೆಲ್ಲ ನನ್ನ ಪ್ರಾಣ ಸ್ನೇಹಿತರು ಅಂದ್ರೆ ಯಾರು ಬರೀ ನಮ್ಮ ಎಲ್ ಪಿ ಬರ್ತಾನಲ್ಲ, ಲೈಫ್ ಪಾರ್ಟ್ನರ್. ನಾನು ಏನೇ ಕಷ್ಟ ಇದ್ರೆ ಏನೋ ಸುಧಾರಿಸ್ಕೊಂಡು ಹೋಗ್ತಾ, ನನ್ನ ಹತ್ರ ದುಡ್ಡಿಲ್ಲ ಅಂತ ಸುಧಾರಿಸ್ಕೊಂಡು ಜೀವನ ಮಾಡ್ತಾರೆ ಮೇಡಮ್. ಅದೇ ನಾನು

0: ಚಿಂತೆಗಳನ್ನು ಜಯಲಕ್ಷ್ಮಿ ಜಯದಲಕ್ಷ್ಮಿಗಳ ಮೇಲೆ ಹೊತ್ತಂತೆ.
1: ಓ ಸೂಪರ್ ಸರ್, ಸೂಪರ್.
0: ಅವ್ರೇನಾಗ ಆತ್ಮೀಯ ಅಂದ್ರೆ ಮೊದಲನೇದಾಗಿ ಸ್ನೇಹಿತರು ಏನಾದಾಗ ಹೆಂಡತಿ ಮೇಡಮ್ ಹೇಳ್ಬೇಕು ಅಂದ್ರೆ ನನ್ನ ಯಾಣ ತಮ್ಮನ ನಂಬಲ್ಲ ಯಾರ ರಿಲೇಷನ್ಸ್ ನಂಬಲ್ಲ ಮೇಡಮ್ ಹೇಳ್ಬೇಕು ಅಂದ್ರೆ ಅವರೇ ನಮಗಿದೆ ಫಸ್ಟ್ ಗೆಳೆಯರು ಅವ್ರ ಹೆಂಡತಿ. ಸ್ನೇಹಿತರು ಇವರೆಲ್ಲ ಸ್ನೇಹ ಅಂತ ಮುಡಿತಾರೆ, ಸುಮ್ನೆ ಮೇಲ್ ನೋಟಕ್ ಮಾಡ್ತಾರೆ, ಅದ್ರಲ್ಲೂ ಹೆಲ್ಪ್ ಮಾಡೋದಿದ್ದಾರೆ, ಕೆಲವು ಮಾಡ್ಲಿಲ್ಲ ಇದಾರೆ ಅಂತಗಳಲ್ಲಿ, ಸುಮ್ನೆ ಕಾಟಾಚಾರಕ್ಕೆ ಬಂದು ಹೋಗೋರು ಇದಾರೆ. ಆದ್ರೆ ನನ್ನ ಆತ್ಮೀಯ ಅಂದ್ರೆ ಫಸ್ಟ್ ಅವರು, ಸೆಕೆಂಡ್ ನನ್ನ ಹೆಂಡತಿ ಮೇಡಮ್ ಹೇಳ್ಬೇಕು ಅಂದ್ರೆ ಫಸ್ಟ್ ಕಾಲದಲ್ಲಿ ನನ್ನ ಕೈ ಹಿಡಿದ ಮೇಡಮ್. ಏನ್ ಮನೇಲಿ ಸಾಮಾನ್ಯ ಇದ್ರು ಬರೀ ಇದ್ದಂಗೆ ಅಡ್ಜಸ್ಟ್ ಮಾಡ್ಕೊಂಡು ಬರೀ ಅಂತ ದುಡ್ಡಿಲ್ಲ ಬರೀ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಮಾಡಂ ಬರೀ ಅಂತ ಹೇಳ್ತಾ ಮೇಡಮ್
1: ಹೇಳ್ಬೇಕು. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ಹಲೋ. ಓಕೆ, ಕರೆ ಕಟ್ ಆಯ್ತು. ಎಸ್ ಸ್ನೇಹಿತರೆ, ಈ ದಿನ ರಾಷ್ಟ್ರೀಯ ಆತ್ಮೀಯರ ಸ್ನೇಹಿತರ ದಿನದ ಪ್ರಯುಕ್ತವಾಗಿ ನೀವು ಕೂಡ 9686902779 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಆಪ್ತ ಸ್ನೇಹಿತರ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ರೆಡಿ ಇದೆ, ಮಾತಾಡೋಣ. ನಮಸ್ತೆ. ನಮಸ್ತೆ.
2: ನಮಸ್ತೆ ಮಹಾಲಕ್ಷ್ಮಿಯವರಿಗೆ, ಶುಭ ಸಂಜೆ ಎಲ್ಲರಿಗೂ.
1: ಶುಭ ಸಂಜೆ ಶಾಂತ ಮೇಡಮ್.
2: ನಮ್ಮ FM ಬಾನುಲಿ ಕೇಂದ್ರದವರಿಗೂ, ನಮ್ಮ ದಿವಸ ಕಾಲ್ ಮಾಡೋ ಎಲ್ಲಾ ಸ್ನೇಹಿತರಿಗೂ, ಎಲ್ಲರಿಗೂ,
1: ನಿಮ್ಮೆಲ್ಲ ರೇಡಿಯೋ ಬಳಗದವರಿಗೂ,
2: ರೇಡಿಯೋ ಬಳಗದವರಿಗೂ, ಮತ್ತು ದಿನ ಕಾಲ್ ಮಾಡ್ತಾರಲ್ಲ ಎಲ್ಲಾ FM ಬಳಗದವರಿಗೂ, ಎಲ್ಲಾ ಫ್ರೆಂಡ್ಸ್ ಆಗ್ಬಿಟ್ಟಿದಾರಲ್ಲ FM ಕಾಲರ್ಸ್ಗಳಿಗೆ.
1: ಓ, ಕಾಲ್ ಮಾಡೋರಿಗೆ ಅಷ್ಟೇ ಶಾಂತ ಮೇಡಮ್ ಇವತ್ತು ಗುಡ್ ಈವ್ನಿಂಗ್ ಹೇಳ್ತಾ ಇದಾರೆ.
2: ನೀವು ಆಮೇಲೆ ಅವರು
1: ಯಾರೆಲ್ಲ ಕಾಲ್ ಮಾಡಿಲ್ವಾ ಅವರು ಮಾಡಿದ್ರೆ ಶಾಂತ ಮೇಡಮ್ ಫ್ರೆಂಡ್ಸ್ ಮಾಡ್ಕೊಂತಾರೆ ನೋಡಿ.
2: ನೀವು ಇದ್ರೆ ನಾವು ಅಲ್ವಾ, ಹಂಗಾಗಿ ಎಲ್ಲರಿಗೂ ಈ ದಿನದ ಶುಭಾಶಯಗಳು, ಫ್ರೆಂಡ್ಶಿಪ್ ಡೇ ಶುಭಾಶಯಗಳು. ನಾವು ನೀವೆಲ್ಲ ಫ್ರೆಂಡ್ಸ್ ಆಗಿದ್ದೀರಿ, ನಮಗೆಲ್ಲ ತುಂಬಾ ಖುಷಿ ಆಗುತ್ತೆ ಲಕ್ಷ್ಮಿ. ನಿಮ್ ಮಾತನ್ನ ಕೇಳ್ತಾ ಇದ್ರೆ ಇಡೀ ದಿನ ನಮ್ಗೆನೋ ಒಂಥರ ಹೇಳ್ದೆ ಇದ್ರೆ ಸ್ವಲ್ಪ ಇದಾಗತ್ತೆ, ಆದ್ರೆ ಬೇರೆಯವ್ರು ಮಾತಾಡುವಾಗ ಕೇಳಿದ್ರೆ ಖುಷಿ ಆಗತ್ತೆ. ಮತ್ತೆ ನೀವು ಆರ್ಜೆಸ್ ಎಲ್ಲ ನಮ್ಮ ದಿನಕ್ಕೊಂದ್ಸಲ ನಮ್ಮ ಹತ್ರ ಮಾತಾಡ್ತಾರೆ, ತುಂಬಾ ಖುಷಿಯಿಂದ ಇರ್ತೀವಿ ನಾವು. ನಾವ್ ಎಲ್ಲರತ್ರ ಹೇಳ್ತಾ ಇರ್ತೀವಿ, ಆರ್ಜೆಸ್ ಚೆನ್ನಾಗ್ FM ಶಿವಮೊಗ್ಗ ತುಂಬಾ ಚೆನ್ನಾಗ್ ಬರುತ್ತೆ, ನೀವು ಕೇಳಿ, ಅವ್ರಿಗೆ ಚೆನ್ನಾಗೆಲ್ಲ ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿ ನಡ್ಸ್ಕೊಡ್ತಾರೆ, ಮತ್ತೆ ಎಲ್ಲ ಪ್ರೀತಿ ವಿಶ್ವಾಸದಿಂದ ಬಹಳ ಚೆನ್ನಾಗಿ ನಮಗೆಲ್ಲ ಮಾತಾಡಿಸ್ತಾರೆ. ಎಷ್ಟು ಇದ್ರಿಂದ ಯಾವಾಗ್ಲೂ ಸ್ಮೈಲ್ ಅಲ್ಲಿ ಇರ್ತಾರೆ, ಅಷ್ಟು ಜಿಪಿ ಸರ್ ಇಂದ ಹಿಡಿದು ಎಲ್ಲರೂ ತುಂಬಾ ಚೆನ್ನಾಗಿ ನಮಗೆ ಮಾಡ್ತಾರೆ, ಮಾತಾಡಿಸ್ತಾರೆ ಅಂತ ಎಲ್ಲ ಎಲ್ಲರಿಗೂ ಹೇಳ್ತಾ ಇರ್ತೀನಿ ಲಕ್ಷ್ಮಿ. ನೀವು ಕಾಲ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಎಲ್ಲರಿಗೂ.
1: ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ
2: ಖುಷಿ ಆಗುತ್ತೆ ಈ ದಿನದ ಫ್ರೆಂಡ್ಶಿಪ್ ಡೇ ಇದು. ನೀವು ನಮಗೊಂಥರ ಇದ್ದಂಗ ನಮಗೆ ಬೂಸ್ಟರ್ ನೀವೆಲ್ಲ. ಮತ್ತೊಮ್ಮೆ ಶುಭಾಶಯಗಳು ಲಕ್ಷ್ಮಿ.
1: ಎಸ್ ಮೇಡಮ್, ನಿಮ್ಮ ಒಬ್ಬ ಆತ್ಮೀಯ ಸ್ನೇಹಿತರ ವಿಷಯಕ್ಕೆ ಬಂದ್ರೆ ಯಾರಾಗಿರ್ತಾರೆ?
2: ಆತ್ಮೀಯರು ಅಂದ್ರೆ ಇದ್ದಾರೆ
1: ಸುಮಾರು ಜನ, ಒಬ್ಬರ ಹೆಸರು ಹೇಳಿದ್ರೆ ಮತ್ತೊಬ್ರಿಗೆ ಬೇಸರ ಆಗ್ಬಿಡತ್ತೆ.
2: ಹೌದೌದು, ಆತ್ಮೀಯರು ಅಂದ್ರೆ ನಮ್ಮ ಫ್ರೆಂಡ್ಸ್ ಜಾಸ್ತಿ ಇರೋದಕ್ಕೆ, ರಿಲೇಷನ್ ಅಲ್ಲಿ ಆತ್ಮೀಯರು ಅಷ್ಟು ಹೇಳ್ಕೊಳ್ಳೋರು ಯಾರಿಲ್ಲ, ಫ್ರೆಂಡ್ಸ್ ಅಲ್ಲೇ ಆತ್ಮೀಯರು ಇದಾರೆ. ನಾವೇನಿದ್ರೆ ಕಷ್ಟ ಸುಖ ಎಲ್ಲ ಅವ್ರ ಹತ್ರ ಹಂಚ್ಕೊಂತೀವಿ, ಒಂದ್ ಕಷ್ಟ ಆಗ್ಲಿ ಸುಖ ಆಗ್ಲಿ, ಒಂದ್ ಏನಾರು ಒಂದ್ ತಗೊಂಡಿದ್ದು, ಒಂದ್ ಸಣ್ಣದೊಂದ್ ತಗೊಂಡು ಪರ್ಸ್ ತಗೊಂಡಿದ್ದನ್ನ ಎಲ್ಲ ಹಂಚ್ಕೊಂತಾ ಇರ್ತೀನಿ.
1: ಇವತ್ತಿ ದಿನ ಇದು ತಗೊಂಡೆ ಅಂತ ಹೇಳ್ತಾ ಇರ್ತೀನಿ.
2: ಹಂಗಾಗಿ ತುಂಬಾ ಮಾತಾಡೋದ್ ಸ್ವಲ್ಪ ಎಲ್ಲರ ಹತ್ರ ಬೇಗ ಫ್ರೆಂಡ್ಶಿಪ್ ಮಾಡ್ಕೊಳಕ್ ಜಾಸ್ತಿ ನಾನು. ಒಂದ್ ಟ್ರೈನ್ ಅಲ್ಲಿ ಹೋಗ್ಲಿ, ಅಲ್ಲಿ ಟ್ರೈನ್ ಫ್ರೆಂಡ್ಸ್ ಇದಾರೆ, ಈಗ ಒಂದ್ 4 ಜನ.
1: ಓ ಹಾಗೆ, ಟ್ರೈನ್ ಫ್ರೆಂಡ್ಸ್, ಬಸ್ ಫ್ರೆಂಡ್ಸ್.
2: ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ ಲಕ್ಷ್ಮಿ, ಮಣಿಪಾಲಿಗೆ ಹೋಗಿದ್ವಿ, ಅಲ್ಲೊಂದಿಬ್ರು ಫ್ರೆಂಡ್ಸ್ ಆಗಿದ್ರೆ, ಅವರು ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ. ನಿಮ್ಗೆ ಒಟ್ಟೆ ನಾವು ಚೆನ್ನಾಗಿ ನಮ್ಗೆ ಕ್ಲೋಸ್ ಹಚ್ಕೊಂಡ್ಬಿಟ್ರೆ ಅವರು ನಮ್ಗೆ ಅದೇ ರೀತಿ ರೆಸ್ಪಾನ್ಸ್ ಮಾಡ್ತಾರಲ್ಲ, ಹಾಗಾಗಿ ನಾವು ಅವರು ಕಂಟಿನ್ಯೂ ಆಗಿದೀವಿ. ನಮ್ಮ ಹುಣಸೂರಲ್ಲಿ ಇದ್ರು, ಕೊಳ್ಳೇಗಾಲ ಅಲ್ಲೆಲ್ಲ ಅಲ್ಲೂ ಇರೋ ಫ್ರೆಂಡ್ಸ್ ಇದಾರೆ, ಅವರು ಕಾಂಟ್ಯಾಕ್ಟ್ ಇದೀವಿ. ಒಟ್ಟೆನ ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗೋರಿದ್ರೆ ಬೇಗ ಹಚ್ಕೊಂಡ್ಬಿಡ್ತೀನಿ ನಾನು. ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದೀವಿ, ಎಲ್ಲಾ ಫ್ರೆಂಡ್ಸ್ ತುಂಬಾ ಜನ ಫ್ರೆಂಡ್ಸ್ ಇದಾರೆ ನನಗೆ. ನೀವು ಎಕ್ಸ್ಟ್ರಾ ಈಗ ಇವರು FM ಫ್ರೆಂಡ್ಸ್ ಈಗ ಆಗಿದ್ದಾರೆ ತುಂಬಾ ಜನ.
1: ಓಕೆ,
2: ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು.
1: ಓ ವೆರಿ ನೈಸ್ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
2: ಎಲ್ಲ ಹಂಚ್ಕೊಳ್ಳೋದು, ಎಲ್ಲ ಕಷ್ಟ ಸುಖ ಹಂಚ್ಕೊಳ್ಳೋದು ಇವರೇ ಆತ್ಮೀಯ ಫ್ರೆಂಡ್ಸ್ ಎಲ್ಲರೂ.
1: ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
2: ಥ್ಯಾಂಕ್ ಯು ಲಕ್ಷ್ಮಿ, ಥ್ಯಾಂಕ್ ಯು.
1: ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೊಗೊಳ್ಳೋಣ. ಎಸ್, ಕರೆ ಕಟ್ ಆಯ್ತು, ಮತ್ತೊಂದು ಕರೆ ಸ್ವೀಕಾರ ಮಾಡುವ. ನಮಸ್ತೆ. ಹಲೋ.
3: ಕಣಕ.
1: ನಮಸ್ತೆ, ಮುರಳಿಧರ್ ಸರ್.
3: ಕಣಕ, ನಾನು ಮುರಳಿಧರ್ ಮಾತಾಡ್ತಾ ಇದೀನಿ.
1: ಹೇಗ್ ನಡೀತಿದೆ ಕೆಲಸ? ಊಟ ಮಾಡ್ತಾ ಇದ್ದೀರಾ?
3: ಏನು? ಕಳಲೆ ಪಲ್ಯ ರೊಟ್ಟಿ ತಿಂತಾ ಇದೀನಿ.
1: ವಾ ವಾ ವಾ, ಸೂಪರ್. ಮಳೆಗಾಲದ ಸ್ಪೆಷಲ್ ಕಳಲೆ.
3: ಸ್ಪೆಷಲ್ ಇದೇ, ಮೊದಲನೇ ಸ್ಪೆಷಲ್ ಇದು ಮಳೆಗಾಲಕ್ಕೆ.
1: ಓಕೆ, ವೆರಿ ನೈಸ್. ಗೊತ್ತಾಯ್ತು ಸರ್, ನೀವ್ ಅಲ್ಲಿ ತಿಂತ ಇದ್ರೆ ನಮಗಿಲ್ ಬಾಯಲ್ಲಿ ನೀರ್ ಬರ್ತಾ ಇದೆ ಕಳಲೆ ಅಂದ ತಕ್ಷಣ.
3: ಅದಕ್ಕೆ ನನಗೆ ಕೆಂಪ್ ಬಂತ್ ಕಣಕ.
1: ಅಯ್ಯೋ ಸರ್, ನೀರ್ ಕುಡೀರಿ ಸರ್. ಓಕೆ.
3: ನನ್ನ ಗೆಳೆಯಂದ್ರು ಎಲ್ಲಾ ಕಡೆ ದರ್ಕನಕ ಎಲ್ಲ ಈ ಕಡೆ, ಗೆಳೆಯಂದ್ರು ಎಲ್ಲಾ ಕಡೆ ದರ್ಕನಕ ಎಲ್ಲ ಈ ಕಡೆ, ಸಾವಂಗ ರೋಡಿಗೆ ಹೋದ್ರೆ ಅಲ್ಲಿ ಗೆಳೆಯಂದ್ರು ಸಿಗ್ತಾರೆ, ಭದ್ರಾವತಿ ರೋಡ್ ಅಲ್ಲಿ ಅಲ್ಲೂ ಗೆಳೆಯಂದಿದ್ದಾರೆ, ಯಾವ ದಿಕ್ಕಿಗೆ ಹೋದ್ರು ಎಲ್ಲಾ ಕಡೆ ಆತ್ಮೀಯ ಗೆಳೆಯಂದ್ರಕ್ಕ ನಾನೇನು ಚಿಂತೆನೆ ಮಾಡಂಗಿಲ್ಲ, ಏನು ಫೋನ್ ಮಾಡಿದ್ರೆ ಸಾಕು ತಕ್ಷಣ ನನ್ನ ಕೆಲಸಗಳನ್ನ ಮಾಡ್ಕೊಡಂತ ಗೆಳೆಯಂದ್ರು.
1: ಸೂಪರ್.
3: ನಾನು ಹೋಗ್ಲೇಬೇಕು, ನನ್ ಕೆಲ್ಸಕ್ಕೆ ಅದಕ್ಕೆ ನನ್ಗೆ ಅವಶ್ಯಕತೆ ಇದೆ ಬೇಕು ಅಂತ ಹೇಳಿ ಹೋಗಿಲ್ಲ ಕಾಕ, ಫೋನ್ ಮಾಡಿದ್ರೆ ಎಲ್ಲ ಕೆಲಸ ಮಾಡ್ಕೊಡ್ತಾರೆ, ಇಲ್ಲಿಗೆ ಬಂದು ಮಾಡ್ಕೊಡಂತ ಗೆಳೆಯಂದಿದ್ದಾರೆ. ಆದ್ರೆ ಪಾಪಿ ನಾನೇ ಎಲ್ಲೂ ಯಾರು ಹೋಗೋದಿಲ್ಲ,
1: ಅಯ್ಯೋ ದೇವರೇ,
3: ಯಾಕಂದ್ರೆ ನನ್ ಕೆಲ್ಸ ಇಲ್ಲಿ ಫಾರಂ ಅಲ್ಲೇ ಇರ್ತೀನಿ, ನನ್ ದನಕರುಗಳು ನೋಡ್ತೀನಿ, ಯಾರು ಕೆಲ್ಸ ಇಟ್ಕೊಂಡಿಲ್ಲ, ಹಂಗಾಗಿ ಅವ್ರಿಗೆ ಅರ್ಥ ಆಗಿ ಅವ್ರು ಬರೋದಿಲ್ಲ ಬಿಡು ಅಂತ ಎಲ್ಲ ಬಂದು ಕೆಲ್ಸ ಮಾಡ್ಕೊಡ್ತಾರಕ್ಕ ನನ್ಗೆ.
1: ಓಕೆ ಸರ್, ಒಳ್ಳೆ.
3: ನನ್ಗೆಲ್ಲ ಆತ್ಮೀಯ ಗೆಳೆಯಂದ್ರಿದ್ದಾರೆ, ಬಹಳ ಜನ ಆತ್ಮೀಯರಾಗಿದ್ರು ಈಗ.
1: ಸರ್ ಕೈ ತುಂಬಾ ಕೆಲಸ, ಹೊಟ್ಟೆ ತುಂಬಾ ಊಟ, ಕಣ್ ತುಂಬಾ ನಿದ್ದೆ, ಜೊತೆಗೆ ಒಂದಿಷ್ಟು ಜನ ಬಂಧು ಬಳಗ ಸ್ನೇಹಿತರು. ವೆರಿ ನೈಸ್. ನೀವು ಊಟ ಮಾಡ್ತಾ ಕರೆ ಮಾಡಿದಕ್ಕೆ ಧನ್ಯವಾದಗಳು ಸರ್. ಮುರಳಿ ಸರ್ ಅವರು ಊಟ ಮಾಡ್ತಾ ತುಂಬಾ ಖುಷಿ ಖುಷಿಯಿಂದ ಗೆಳೆಯರ ಬಗ್ಗೆ ಮಾತಾಡಿದ್ರು. ಎಲ್ಲಾ ಕಡೆ ಎಲ್ಲಾ ದಿಕ್ಕಲ್ಲೂ ನನಗೆ ಫ್ರೆಂಡ್ಸ್ ಇದಾರೆ, ಏನಾದ್ರೂ ಒಂದು ಕರೆ ಮಾಡಿದ ತಕ್ಷಣ ನನಗೆ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಂಡ್ರು. ಎಸ್, ಅದರಲ್ಲೂ ಕಳಲೆ ಪಲ್ಯ ತಿನ್ಕೊಳ್ತಾ ಊಟ ಮಾಡ್ತಾ ಮಾತಾಡಿದ್ರು. ಎಸ್, ಈಗ ಮಳೆಗಾಲ ಶುರುವಾಯಿತು, ಇವಾಗ ಹೆಂಗೂ ಕಳಲೆ ಸೀಸನ್ ಕೂಡ ಶುರುವಾಯಿತು. ಕಳಲೆಯಿಂದ ಸಾಕಷ್ಟು ವೆರೈಟಿಗಳನ್ನು ಮಾಡ್ಬೋದಲ್ವ ಸ್ನೇಹಿತರೆ? ಎಸ್, ಒಂದೊಂದು ರೆಸಿಪಿ ಕೂಡ ಒಂದೊಂದು ರೀತಿಯಲ್ಲಿ ಮಸ್ತ್ ಮಜಾ ಕೊಡತ್ತೆ ತಿನ್ಲಿಕ್ಕೆ ಅಂತ ಹೇಳ್ತಾ, ಇದೇ ಖುಷಿಯಲ್ಲಿ ಸ್ನೇಹಿತರೆ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಎಸ್ ಸ್ನೇಹಿತರೆ, ಒಂದು ಒಳ್ಳೆ ಗೀತೆಯನ್ನು ಕೇಳಿದ್ವಿ, ತುಂಬಾ ಚೆನ್ನಾಗಿತ್ತು ಗೀತೆ, ಅದ್ಭುತವಾಗಿತ್ತು. ಎಸ್ ವೈಯಕ್ತಿಕವಾಗಿ ನನಗಂತೂ ತುಂಬ ಇಷ್ಟ. ಜೊತೆಗೆ ನಮಗೆ ಸುಬ್ರಹ್ಮಣ್ಯ ಸರ್ ಅವರು ಮೆಸೇಜ್ ಮಾಡಿದ್ದಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಮೇಡಮ್, ಗೀತೆ ಅದ್ಭುತವಾಗಿದೆ, ಥ್ಯಾಂಕ್ ಯು ಅಂತ. ಎಸ್ ಸ್ನೇಹಿತರೆ, ಈ ಫಿಲಮ್ ಹೆಸರು ಸಿಂಗಾಪುರಿನಲ್ಲಿ ರಾಜಕುಳ್ಳ ಅಂತ. ಇದು ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಮಂಜುಳ ಅವರು ಅಭಿನಯ ಮಾಡಿದ್ದಾರೆ, ರಾಜನ್ ನಾಗೇಂದ್ರ ಅವರ ಒಂದು ನಿರ್ದೇಶನ, SBB ಮತ್ತು ಯೇಸುದಾಸ್ ಅವರು ಹಾಡಿದಂತಹ ಒಂದು ಸೂಪರ್ ಹಿಟ್ ಗೀತೆ. ಚಿ ಉದಯ್ ಶಂಕರ್ ಅವರು ಕೂಡ ಇದಕ್ಕೆ ನಿರ್ದೇಶನ ಮಾಡಿದ್ದಾರೆ. ಎಸ್ ಒಂದು ಅದ್ಭುತವಾದ ಗೀತೆ. ನಂತರ ಮತ್ತೊಂದು ಕರೆಯನ್ನು ಸ್ವೀಕಾರ ಮಾಡೋಣ. ನಮಸ್ತೆ.
5: ನಮಸ್ತೆ. ನಮಸ್ತೆ.
4: ನಮಸ್ತೆ ನಾರಾಯಣಪ್ಪ ಸರ್, ಹೇಗಿದ್ದೀರಿ?
5: ನಾನು ಚೆನ್ನಾಗಿದ್ದೀರಿ, ನೀವು ಚೆನ್ನಾಗಿದ್ದೀರಾ?
4: ಎಸ್ ಸರ್. ಎಸ್ ಸರ್, ಸಾಗರ ಕೂಲ್ ಆಗಿದೆ ಅನ್ಕೊಳ್ತೀನಿ.
5: ಓ ಸಾಗರ, ಇವತ್ತು ಒಳ್ಳೆ ಮಳೆ ಬಂತು ಕಣ್ರಿ.
4: ಹೌದಾ?
5: ಮಳೆಗಾಲ ಆರಂಭ ಆಗಿದೆ ಅನ್ನೋ ಅಷ್ಟರ ಮಟ್ಟಿಗೆ ಸುಮಾರು ಒಂದು 12 ಈಗ ಒಂದು ಈಗ ಬಿಟ್ಟಿದೆ 4
4: ಓಕೆ.
5: ಮಳೆ ಒಯ್ದು ಒಯ್ದು ಇಡ್ತು ಕಣ್ರಿ.
4: ಓಹೋ, ಸೂಪರ್. ನಾರಾಯಣಪ್ಪ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
5: ವಿಷಯ ಗೊತ್ತಾಯ್ತು ಫ್ರೆಂಡ್ಸ್.
4: ಆತ್ಮೀಯ ಸ್ನೇಹಿತರ ದಿನ, ರಾಷ್ಟ್ರೀಯ ಆತ್ಮೀಯ ಸ್ನೇಹಿತರ ದಿನ.
5: ಹೌದು, ಕಡಲಿಗೂ ಒಂದು ಕೊನೆ ಇದೆ, ಸ್ನೇಹ ಕೈಲಿದೆ ಅಂತ ಒಂದು ಹಾಡಿನ ಸಾಲ್ ಕೇಳಿದ್ ನಾನು.
4: ಸೂಪರ್ ಸೂಪರ್, ವೆರಿ ನೈಸ್,
5: ತುಂಬಾ ಸಂತೋಷ. ಅನೇಕರು ಮಾತಾಡಿದ್ ನೋಡಿ ತುಂಬಾ ಖುಷಿ ಆಯ್ತು. ನಮಗೆ ಅವರು ನಮಗೆ ಒಂಥರ ಏನ ಹೇಳ್ತಾರಲ್ಲ ಹಾಗೆ ಸ್ನೇಹಿತರೆ ಆಗಿಬಿಟ್ರು, ಆಗಿದ್ದಾರೆ ತುಂಬಾ ದಿನದಿಂದ. ಅವ್ರು ಬನ್ನಿ, ನೀವು ಮಾತಾಡ್ತಾ ಇದ್ರಿ, ಅವರು ನಾವು ಮುಖನೇ ನೋಡ್ಲಿಲ್ಲ, ಅದನ್ನ ಅನೇಕ ಜನ ಸ್ನೇಹಿತರ ಆಗಿಬಿಟ್ರು. ನೀವು ಕೂಡ ನಮಗೆ ನಿಮ್ಮ ವಾಯ್ಸ್ ಕೇಳ್ಬೇಕು ಅಥವಾ ನೀವು ಮಾತಾಡೋದನ್ನ ಕೇಳ್ಬೇಕು ಅನಿಸ್ತೈತಿ. ನಿಮ್ಮ ಒಂದು ಆತ್ಮೀಯತೆ ನಮಗೆ ನಮ್ಮನ್ನೇನ ಸೆಳೆದು ಬಿಟ್ಟಿದೆ ಕಣ್ರಿ.
4: ಒಳ್ಳೇದು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಂದ ಯಾವಾಗ್ಲೂ ಇದೇ ತರ ಇರ್ಲಿ ಸರ್.
5: ಹೌದು, ಖಂಡಿತ ಅದನ್ನೇ ಬಯಸೋದು ನಾವು, ಶಾಶ್ವತವಾಗಿರ್ಲಿ ಅಂತ ಬಯಸೋದು. ಫ್ರೆಂಡ್ಸ್ ವಿಚಾರದಲ್ಲಿ ಹೇಳೋದಂದ್ರೆ, ನಾವು ತುಂಬಾ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡೋದ್ರಿಂದ ಬಹಳ ಜನ ಇದ್ದಾರೆ, ತುಂಬಾ ಜನ ಸ್ನೇಹಿತರು ಇದ್ದಾರೆ. ಆಮೇಲೆ ಇಲ್ಲಿ ಒಂದೆರಡು ಜನ ನಮ್ಮ ಮನೆ ಪಕ್ಕದಲ್ಲೇ ರೈಲ್ವೆ ಗೇಟ್ ಇದೆ, ಅವ್ರ ಊರು ಹೊನ್ನಾವರ ಸಿದ್ದಾಪುರ ಕಡೆ ಇರು, ಭಾರಿ ಸ್ನೇಹಿತರ ಬಿಟ್ಟಾರ ನಮಗೆ. ನಮ್ಮನ್ನ ನಾವು ಇಲ್ದೇನೆ ಅವ್ರು ಏನು ಕುಡಿಯಲ್ಲ ಅಂದ್ರೆ, ಕುಡಿಯೋದಿಲ್ಲ ಅಂತಂದ್ರೆ ಅವರು ಇನ್ನ ಇದೆಲ್ಲ ಎಂತದ್ದು ಟೀ ಕಾಫಿ ಏನು ಕುಡಿಯಲ್ಲ ಅವರು. ಆದ್ರೂ ಏನಾದ್ರು ಕೂಲ್ ಡ್ರಿಂಕ್ಸ್ ಇರ್ಬೋದು ಅಥವಾ ಏನ್ ಅದು ಇದು ಕಷಾಯ ಗಿಷಾಯ ಮತ್ತೆ ನಾನು ಇಲ್ದೆ ಕುಡಿಯೋದೇ ಇಲ್ಲ ಅವ್ರು, ಏನಾದ್ರು ತಿಂದಿಲ್ದೆ ನಾವ್ ಇಲ್ದೆ ತಿನ್ನೋದೇ ಇಲ್ಲ. ನಾವಂದ್ರೆ ತುಂಬಾ ಪ್ರೀತಿ ಮಾಡ್ದ, ಅದು ಹೆಂಗೆ ಅದ್ ಹೆಂಗ್ ಹುಡ್ಗಿಂತು ಅವ್ರು ನಮ್ಮ ಊರಲ್ಲ ಮನೆಯಲ್ಲ ಜಾತಿಯಲ್ಲ ಏನೆಲ್ಲ ಆದ್ರೂ ಅವ್ರು ಅದ್ ಯಾಕ ಹಂಗೆ ಆತ್ಮೀಯತೆ ತೋರಿಸ್ತಾರಂತ ನಮಗೆ ಗೊತ್ತಾಗಲ್ಲ.
4: ಓಕೆ, ಜಾತಿ ಧರ್ಮ ರಕ್ತ ಸಂಬಂಧಕ್ಕೂ ಮೀರಿದ ಒಂದು ಶಾಶ್ವತ ಸಂಬಂಧ
5: ನೋಡಿ, ಸಂಬಂಧ ನೋಡಿ, ಅದು ಯಾವ್ತರ ಬೆಸೆದುಕೊಳ್ಳುತ್ತೆ, ಅದು ಬಹುಶಃ ನಮ್ಮ ಗುಣದ ಮೇಲೂ ಡಿಪೆಂಡ್ ಆಗ್ಬೋದು.
4: ಹೌದು ಹೌದು,
5: ಆತರ ಬೆಸೆದುಕೊಂಡು ಜೀವ ಕೊಡೋರು ಎಷ್ಟೋ ಜನ ಇದಾರೆ. ಎಷ್ಟೋ ಜನ ಮೇಲ್ನೋಟಕ್ಕೆ ಹಾಯ್ ಅಂತಾರೆ, ಒಳಗೊಂದೊಳಗೆ ವಿಷಯ ಕೊಕ್ಕರ್ ನಾವು ನೋಡ್ತೀವಿ, ಆದ್ರೆ ಒಳ್ಳೆಯವರು ತುಂಬಾ ಜನ ಇದಾರಲ್ಲ ಅಂತ ಸಂತೋಷ. ಅವ್ರಿಗೆ ಯಾವ ತರ ಲಾಭ ನಮ್ಮಿಂದ ಇಲ್ಲೂ ಇರೋದಿಲ್ಲ.
4: ಕರೆಕ್ಟ್, ಹೌದು, ನಿಸ್ವಾರ್ಥ ಅದು.
5: ಹೌದು, ನಿಸ್ವಾರ್ಥ ಮತ್ತು ಆತ್ಮೀಯತೆ ನೋಡ್ರಿ, ಅದು ಎಲ್ಲಿಂದ ಹುಟ್ಟಿ ಬರುತ್ತೆ ಅಂತ ಗೊತ್ತಾಗಲ್ಲ.
4: ನಿಜ, ಅಲ್ಲಿ ಜಲಸ್ ಇರಲ್ಲ,
5: ಅದು ಗಾಡ್ ಗಿಫ್ಟ್ ಏನ ಬಹುಶಃ.
4: ಹೌದು ಹೌದು ಹೌದು
5: ಅಲ್ವಾ?
4: ಹೌದು ಹೌದು, ನಿಜ.
5: ಏನಿದೆ ಜೀವನದಾಗ ಏನಿದೆ, ಎಲ್ಲರೂ ಖುಷಿ ಖುಷಿಯಾಗಿರೋದೇ ನಮ್ಮ ಒಂದು ಸಂತೋಷದ ವಿಚಾರ. ಆಮೇಲೆ ಒಂದ್ ಹೇಳ್ಬೇಕಂತಿದ್ದೆ, ಮೊನ್ನೆ ಒಂದು ಹಾಡು ಹೇಳ್ರಿ ಅಂದ್ರು ಶ್ವೇತಾ ಮೇಡಮ್ ಅವರು. ನಾನು ಹೇಳಿದೆ ಚೆನ್ನಾಗಾಯ್ತು ಅಂದ್ರು. ಲಾಸ್ಟ್ಗೆ ಅವರು ಇದು ಕುವೆಂಪು ಅವ್ರ ಹಾಡು, ಮತ್ತು ನನ್ನ ಹೆಸರು ಹೇಳಲಿಲ್ಲ, ಬೇರೆ ಯಾವ್ದೋ ಬೇರೆಯವ್ರ ಹೆಸರು ಹೇಳೋದು ಕುವೆಂಪು ಅವ್ರ ಹಾಡು ಅಂದ್ರು. ನನಗೊಂಥರ ಯಾಕೆ ಹಿಂಗಂದ್ರಪ್ಪ ಅನಿಸ್ತು ನನಗೆ. ರಿಯಲಿ ಅದು ಕುವೆಂಪುರ್ದೆಲ್ಲ ನಾವು ಹಂಗೆ ಕದ್ದು ಹೇಳೋ ಅಭ್ಯಾಸ ಇಲ್ಲ, ಮತ್ತೆ ಅವ್ರದಾದ್ರೆ ಅವ್ರದೇ ಅಂತ ಹೇಳ್ಬಿಡ್ತೀವಿ, ಎಲ್ಲಿಗೂ ನಾವು ಕೇಳ್ದಂಗಿಲ್ಲ. ಆಮೇಲೆ ಸ್ವಲ್ಪ ಬರೀ ಅಭ್ಯಾಸ ಇದೆಯಲ್ಲ ನಮ್ಗೆ, ಏನೋ ನನ್ನ ಅನಿಸಿಕೆ ನಾನು ಹೇಳಿ ಅವರಿಗೆ ಅನ್ಸಿಡ್ಬೋದು ಪಾಪ.
4: ತಿಳಿಸ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು.
5: ತುಂಬಾ ಸಂತೋಷ ಅಮ್ಮ, ನಮ್ಗೆ ಮಾತಾಡಕ್ ಅವಕಾಶ ಕೊಟ್ರೆ ಒಂದ್ ಎರಡು ಮಾತಾಡ್ರಿ. ನಮ್ಗೆ ಅವಕಾಶ ಕೊಡದೆ ಒಂದ್ ದೊಡ್ಡ ಸಂಭ್ರಮ ನಮಗೆ.
4: ಇಲ್ಲ ಸರ್, ನೀವು ಕರೆ ಮಾಡಿ ನಿಮ್ಮ ನಮ್ಮೊಟ್ಟಿಗೆ ನಿಮ್ಮ ಒಂದು ಆತ್ಮೀಯತೆನ ಹಂಚ್ಕೊಳ್ತಿರಲ್ಲ, ನಾವು ಕೂಡ ಗ್ರೇಟ್.
5: ಇನ್ನೇನಿದೆ ಹೇಳಿ, ಹಂಗಾಗಿ ಖುಷಿ ಖುಷಿಯಾಗಿರೋಣ ಅನ್ನೋದೇ ನಮ್ಮ ಇದು.
4: ನಮ್ಮೆಲ್ಲ ಪ್ರೀತಿಯ ಕೇಳುಗರ ಒಟ್ಟಿಗೆ ನಾವು ಮಾತಾಡ್ತೀವಲ್ಲ, ನಿಜವಾಗ್ಲೂ ಅದು ನಮ್ಮ ಒಂದು ಅದೃಷ್ಟ, ನಮ್ಮ ಪುಣ್ಯ ಅಂತ ಹೇಳ್ತಾ ಮತ್ತೊಂದು ಕರೆಯನ್ನ ಸ್ವೀಕಾರ ಮಾಡೋಣ. ಓಕೆ, ನಮಸ್ತೆ.
6: ನಮಸ್ತೆ ಮಹಾಲಕ್ಷ್ಮಿ ಮೇಡಮ್ ಅವರಿಗೆ ಶುಭ ಸಂಜೆ ನಮಸ್ಕಾರಗಳು.
4: ನಮಸ್ತೆ,
6: ಸ್ನೇಹಿಯ ದಿನದ ಆರ್ಥಿಕ ಶುಭಾಶಯಗಳು ಮೇಡಮ್.
4: ಎಸ್ ಪಾಟೀಲ್ ಸರ್, ಪಾಟೀಲ್ ಸರ್
6: ಹೇಳ್ರಿ. ನಾವು ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಅಂತ ಸರ್.
4: ವೆರಿ ನೈಸ್. ಹೇಗಿದೆ ಸರ್ ರಾಯಚೂರು?
6: ರಾಯಚೂರು ಚೆನ್ನಾಗಿದೆ ಮೇಡಮ್. ಮೋಡ ಕವಿದ ವಾತಾವರಣ ಇದೆ. ಮಳೆ, ತುಂತುರು ಮಳೆ ಬಂದಿದೆ ಮೇಡಮ್. ದೊಡ್ಡ ಮಳೆ ಬಂದಿಲ್ಲ ನಮ್ಗಿನ್ನ.

0: ಆಗಿರ್ಲಿ ಎಲ್ಲಿಗೆಲ್ಲ ಹೋಗ್ಬೇಕಾದ್ರೆ ಒಬ್ರಿಗೊಬ್ರು ಫೋನ್ ಮಾಡ್ಕೊಂಡು ನಾವೆಲ್ಲ ಸ್ನೇಹಿತರು ಒಂದ್ ತಲ್ಲಿ ಕಲ್ತು ಎಂಜಾಯ್ ಮಾಡ್ತೀವಿ. ಆಮೇಲೆ ನಮ್ಮ ಸುಬ್ರಹ್ಮಣ್ಯ ಸರ್ ಈಗ ಫೋನ್ ಮಾಡಿದ್ರು ನೋಡ್ರಿ, ಅವರು ನಮ್ಮ ಸ್ನೇಹಿತರು.
1: ಸೂಪರ್ ಸರ್. ಎಸ್ ಸರ್, ನಿಮ್ಮ ಒಂದು ಸ್ನೇಹ ಪ್ರೀತಿ ವಿಶ್ವಾಸ ಇದೇ ತರ ಇರ್ಲಿ ಸರ್. ಥ್ಯಾಂಕ್ ಯು.
0: ಓಕೆ ಸರ್, ಮೇಡಮ್.
1: ಎಸ್ ಸರ್, ಓಕೆ. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಗುಣ ಮೇಡಮ್, ಹೇಗಿದ್ದೀರಿ?
2: ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ?
1: ಎಸ್ ಮೇಡಮ್. ಹೇಗ್ ನಡೀತಾ ಇದೆ ಕೆಲಸ ಎಲ್ಲ?
2: ಚೆನ್ನಾಗಿ ನಡೀತಾ ಇದೆ ಮೇಡಮ್.
1: ಮೇಡಮ್, ಇವತ್ತು ವಿಷಯ ಗೊತ್ತಾಯ್ತಾ?
2: ಆತ್ಮೀಯ ಸ್ನೇಹಿತರ ದಿನ.
1: ಹೌದು ಮೇಡಮ್.
2: ಮೇಡಮ್, ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಜೀವನದಲ್ಲಿ ಒಂದೊಳ್ಳೆ ಸ್ನೇಹಿತರು ಸಿಗ್ಬೇಕು ಅಂದ್ರೂ ಪುಣ್ಯ ಮಾಡಿರ್ಬೇಕು, ಮತ್ತೆ ನಮ್ಮ ನಡವಳಿಕೆಗಳು ಅದೇ ರೀತಿ ಇರಬೇಕು. ಬರೀ ನನಗೆ ಒಬ್ಬ ಒಳ್ಳೆ ಸ್ನೇಹಿತ ಸಿಗದಲ್ಲ, ಸ್ನೇಹಿತೆ ಸಿಗದಲ್ಲ, ನಾನು ಒಂದೊಳ್ಳೆ ಸ್ನೇಹಿತ ಅಥವಾ ಸ್ನೇಹಿತೆ ಆಗಿರ್ಬೇಕು ಅನ್ನೋದೊಂದಿರ್ಬೇಕು. ಮತ್ತೆ ಯಾವತ್ತು ಎಂದು ಒಂದು ನಮ್ಮ ಒಂದು ಇದು ನಮ್ಮ ಬಗ್ಗೆ ಅಥವಾ ಯಾರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಫಸ್ಟ್ ಅವ್ರ ಫ್ರೆಂಡ್ ಸರ್ಕಲ್ ನೋಡ್ಬೇಕಂತೆ. ಆವಾಗ ಆ ವ್ಯಕ್ತಿ ಏನು ಅಂತ ಗೊತ್ತಾಗ್ತಾನಂತೆ. ಈ ತರ ಎಲ್ಲ ಸ್ನೇಹದ ಬಗ್ಗೆ ನಾನಾ ವ್ಯಾಖ್ಯಾನಗಳಿದೆ, ನಾನಾ ನಿದರ್ಶನಗಳಿದೆ, ನಾನಾ ಸಾಕ್ಷಿಗಳಿದೆ. ಉದಾಹರಣೆ ನೋಡಿದ್ರೆ ಸಂಗ್ಯಾ ಬಾಳ್ಯ ನಾಟಕ ಇದೆಯಲ್ಲ, ಎಂತ ಒಂದು ಸ್ನೇಹಕ್ಕೆ ಇದಾಗಿರೋ ಅರ್ಥ ಕೊಡುವಂತ ಒಂದು ನಾಟಕ ಅದು. ಇನ್ನ ನನ್ನ ಆತ್ಮೀಯ ಸ್ನೇಹಿತರು ಅಂತ ಬಂದಾಗ ತುಂಬಾ ಜನ ಇದಾರೆ ಮೇಡಮ್. ನಾನು ಚಿಕ್ಕವಳಿಂದಲೂ ಸ್ವಲ್ಪ ಕ್ಲಾಸ್ ಅಲ್ಲಿ ಜಗಳ ಮಾಡಿದ್ದು ಕಡಿಮೆ, ಎಲ್ಲರ ಜೊತೆಲಿ ಒಂದ್ ರೀತಿ ಸೈಲೆಂಟ್ ಆಗಿ ಹೊಂದ್ಕೊಳ್ತಾ ಇದ್ದೆ. ಜಗಳ ತೀರಾ ಅಪರೂಪ. ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಅವರಿಂದ ಮುನಿಸ್ಕೊಂಡು ದೂರ ಆಗಿರೋದ್ ಬಿಟ್ರೆ ಸ್ನೇಹಿತನ್ನ ಕಳ್ಕೊಂಡಿದ್ದು ಅಪರೂಪ. ತುಂಬಾ ಇದಾರೆ, ಎಲ್ಲಾ ಕಡೆ ಹೋಗ್ತೀನಲ್ಲ ಕವಿಗೋಷ್ಠಿಗಳು ಸಾಹಿತ್ಯಕ್ಕೆ ಅಂತ ಬಂದಾಗ, ಮತ್ತೆ ಬೇರೆ ಇದು ಕ್ಲಬ್ಗಳು ಅಲ್ಲಿ ಇಲ್ಲಿ ಅಂತೆಲ್ಲದಾಗ ಆಲ್ಮೋಸ್ಟ್ ತುಂಬಾ ಜನ ಸ್ನೇಹಿತರು ಇದಾರೆ. ಅಷ್ಟೆಲ್ಲನೂ ಹೊರತಾಗಿನೂ ಸಹ ನಿಜವಾದ ನನ್ನ ಸ್ನೇಹಿತ ಅಂದ್ರೆ ನಾನೇ ಮೇಡಮ್. ನನ್ನ ಫ್ರೆಂಡ್ ನಿಜವಾದ ನನಗೆ ನನ್ನ ಕ್ಲೋಸ್ ಫ್ರೆಂಡ್ ಯಾರು ಅಂದ್ರೆ ನಾನೇ ಆಗಿರ್ತೀನಿ. ಯಾಕೆಂದ್ರೆ ನನ್ನೊಳಗಿನ ನನ್ನನ್ನ ನಾನೇ ಅರ್ಥ ಮಾಡ್ಕೊಳಕ್ ಮಾತ್ರ ಸಾಧ್ಯ. ಅದು ಯಾವ ಸಂಬಂಧಗಳು ನನ್ನೊಳಗಿನ ನನ್ನನ್ನ ಅರ್ಥ ಮಾಡ್ಕೊಳ್ಳೋದಿಕ್ ಆಗಲ್ಲ. ಮತ್ತೆ ನನ್ನ ಮನಸ್ಸು ಏನು, ನನ್ನ ಜೀವನ ಏನು, ಕಲ್ಪನೆ ಏನು, ಆಲೋಚನೆ ಏನು, ನಾನು ಏನು, ನನ್ನ ಜೊತೆ ಬೇರೆಯವ್ರು ಯಾವ ರೀತಿ ಇರ್ಬೇಕು, ನಾನ್ ಹೇಗಿರ್ಬೇಕು ಅನ್ನೋದನ್ನ ನನ್ನನ್ನು ನಾನು ಅರ್ಥ ಮಾಡ್ಕೊಂಡಾಗ ನನ್ನೊಳಗಿರೋ ಒಂದು ಉತ್ತಮ ಸ್ನೇಹಿತ ಅಂತಂದ್ರೆ ಸ್ನೇಹಿತೆ ಅಂದ್ರೆ ನಾನೇ ಆಗಿರ್ತೀನಿ.
1: ನನ್ನನ್ನ ಮತ್ತೊಂದ್ ಕರೆ ತಗೊಳ್ಳೋಣ. ಎಸ್, ನಮ್ಮೆಲ್ಲ ಪ್ರೀತಿಯ ಕೇಳಿದ್ರು, ಒಬ್ರಿಗಿಂತ ಒಬ್ರು ತುಂಬಾ ಚಂದ ಮಾತಾಡಿದ್ರು. ಮತ್ತೊಂದ್ ಕರೆ ತಗೊಳ್ಳೋಣ. ನಮಸ್ತೆ.
3: ನಮಸ್ತೆ.
1: ನಮಸ್ತೆ ವಿಠಲ್ ಸರ್.
3: ಆರಾಮಿದ್ದೀರಿ?
1: ಎಸ್ ಸರ್. ಎಸ್ ಸರ್, ಆರಾಮಾಗಿದ್ದೀನಿ. ನೀವ್ ಹೇಗಿದ್ದೀರಿ ವಿಠಲ್ ಸರ್? ನಿದ್ದೆ ಮಾಡಿ ಬಂದ್ರು ಏನ್ ಕತೆ?
3: ಇಲ್ಲ, ಮಲಗ್ಬೇಕಂತ ಅನ್ಕೊಂಡಿದ್ದೆ, ಮತ್ತೇನೋ ಒಂದ್ ಕೆಲಸ ನೆನಪಾಯ್ತು, ಅದಕ್ಕೆ ರೇಡಿಯೋ ಆನ್ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕಂದೆ. ವಿಷಯ ಬಹಳ ಚೆನ್ನಾಗಿತ್ತು. ನಮ್ ಪಾಟೀಲ್ ಸರ್ ಹೇಳಿದೆಲ್ಲ ಕೇಳ್ತಾ ಇದ್ದೆ, ಅದಕ್ಕೆ ಕರೆ ಸಿಗ್ತಾ ಅಂತ ಫೋನ್ ಮಾಡಿದೆ.
1: ನಿದ್ದೆ ಬಂದ್ರು ಪರವಾಗಿಲ್ಲ, ಇವತ್ತು ಮಾಡ್ಲೇಬೇಕು, ಕರೆ ಮಾಡಿ ಮಾತಾಡ್ಲೇಬೇಕು ಅಂತ ಮಾಡ್ಬಿಟ್ರಿ. ಓಕೆ ಸರ್. ಎಸ್ ಸರ್, ಮಾತಾಡಿ ಸರ್.
3: ಬಹಳ ಒಳ್ಳೆ ಇವತ್ತು ಸ್ನೇಹಿತರ ದಿನಾಚರಣೆ. ಅದು ಒಂಕರ ಒಂಥರ ಬಿಡಿಸಲಾರ್ದ ಅಂತ
1: ಸಂಬಂಧ.
3: ಆಮೇಲೆ ನಾವು ಚಿಕ್ಕಂದಿಂದ ಗೆಳತನ ಇದ್ರು ಕೂಡ ನಾವು ಹಂತ ಹಂತವಾಗಿ ಬೆಳೆದಂಗೆ ದೂರ ಆಗ್ತೀವಿ. ಆಮೇಲೆ ಕೆಲವೊಮ್ಮೆ ಮಧ್ಯದಲ್ಲಿ ಗೆಳತನ ಕೂಡಿದ್ದು ಗಟ್ಟಿಯಾಗಿ ಉಳಿದ್ಬಿಡ್ತದೆ. ಯಾವ್ದೋ ಒಂದ್ ಕಾರಣದಿಂದ ಗೆಳತನ ಕೂಡ್ತೀವಿ, ನಮ್ ಗುಣ ಅವ್ರಿಗೆ ಸೇರ್ತೈತಿ, ಅವ್ರ ಗುಣ, ಹಿಂಗಾಗಿ ನಾವು ಬಹಳ ಆತ್ಮೀಯತೆಯಿಂದ ಬೆಳಿತೀವಿ. ಆಮೇಲೆ ನಮ್ಮ ಬಂಧುಗಳಿಗೆ ಹಂಚ್ಕೊಳ್ಳಾರ್ದಂತ ವಿಷಯಗಳನ್ನ ನಾವು ಗೆಳತನದ ಹಂಚ್ಕೊಂತೀವಿ.
1: ನಿಜ ನಿಜ ನಿಜ.
3: ಯಾವ್ದೇ ಒಂದು ಹೆಚ್ಚಾನೆಚ್ಚು ಯೂಶಲಿ ಕಷ್ಟದ ಕಾಲದಾಗ ನಾನು ಆಗೋರ ಗೆಳೆಯರನ್ನ, ನನ್ನ ಅನುಭವನ ಇದೆ, ಮತ್ತೊಬ್ಬರದೇನ ಇಲ್ಲ. ನನ್ಗನ್ಕರ ನನ್ ಗೆಳೆಯರು ಬಹಳ ಎತ್ತಿ ಹಿಡಿದಿದ್ದಾರೆ. ನಾ ಯಾವಾಗ ಯಾವಾಗ ಬಿದ್ದೀನಿ ಅವಾಗ ನನಗೆ ಬಹಳ ಎತ್ಕೊಂಡಿದ್ದಾರೆ. ನನಗೆ ಗೆಳೆಯರು ಮತ್ತ ಅದೊಂದು ಇದನ್ನ ಇದೆ,
1: ಒಂದ್ ಬಾಂಡಿಂಗ್ ಇದೆ.
3: ಒಳ್ಳೆ ಬಾಂಡಿಂಗ್ ಇದೆ. ಆಮೇಲೆ ಬಹಳ ಆತ್ಮೀಯತೆ ಇದೆ. ಹೇಳಿಕ್ಕೆ ಶಬ್ದಗಳ ಸಾಲದಿಲ್ಲ, ಅಷ್ಟು ವಿಷಯಗಳು ಗೆಳತನದಾಗ.
1: ನಾವಿದ್ದಾಗ
3: ಒಂದಿದು ವಾತಾವರಣ ಬೇರೆ ಇತ್ತು, ಬೆಳೆದಂತೆ ಬೆಳೆದಂತೆ ಜವಾಬ್ದಾರಿ ತಗೊಂಡ್ಬಿಟ್ಲೆ ಅಲ್ಲಿ ಒಂದ್ ಬೇರೆ ಸ್ನೇಹ ಬೆಳಿತೈತಿ.
1: ಓಕೆ ಸರ್, ಥ್ಯಾಂಕ್ ಯು.
3: ಥ್ಯಾಂಕ್ ಯು.

0: ಎಸ್ ಸರ್. ಓಕೆ ಎಸ್. ಸ್ನೇಹಿತರೆ, ಇವತ್ತು ರಾಷ್ಟ್ರೀಯ ಬೆಸ್ಟ್ ಫ್ರೆಂಡ್ ಡೇ, ರಾಷ್ಟ್ರೀಯ ಆತ್ಮೀಯರ ಸ್ನೇಹಿತರ ದಿನದ ಪ್ರಯುಕ್ತವಾಗಿ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಪ್ರೀತಿಯ ಕೇಳುಗರು ಸಾಕಷ್ಟು ಜನರು ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರು, ಹಾಗೆ ಕೆಲವರು ಮೆಸೇಜ್ ಮಾಡೋದರ ಮುಖಾಂತರ ಅವರ ಒಂದು ಅನಿಸಿಕೆಗಳನ್ನ ನಾನು ತಿಳಿಸ್ಕೊಂಡಿದ್ದಾರೆ. ಇಲ್ಲಿ ಚಿಕ್ಕಪ್ಪ ಸರ್ ಅವರು ಮೆಸೇಜ್ ಮಾಡಿ, ಮೇಡಮ್ ಸುಬ್ರಹ್ಮಣ್ಯ ಸರ್ ಅವರ ಮಾತು ನನಗೆ ತುಂಬ ಇಷ್ಟ ಆಯಿತು, ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸಿ ಮೇಡಮ್ ಅಂತ ಚಿಕ್ಕಪ್ಪ ಸರ್ ಅವರು ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ನಮಗೆ ಸುಬ್ರಹ್ಮಣ್ಯ ಸರ್ ಅವರು ಈ ದಿನದ ಒಂದು ಕಾರ್ಯಕ್ರಮ ಚೆನ್ನಾಗಿ ಬಂತು, ಹಾಗೆ ಹಾಡುಗಳು ತುಂಬ ಚೆನ್ನಾಗಿತ್ತು ಅಂತ ಕಳಿಸಿದ್ದಾರೆ. ಸೊ ದೆನ್ನು ಹೊಸಪೇಟೆಯಿಂದ ಮೆಸೇಜ್ ಮಾಡಿದ್ದಾರೆ, ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು ಅಂತ. ಓಕೆ, ಯಾರು ಕಳಿಸಿರೋದು ಹೊಸಪೇಟೆಯಿಂದ ಅಂದರೆ ಲತಾ ಸುಹಾಸ್ ಅವರು. ಮೇಡಮ್ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಇದ್ದೀನಿ ಅಂತ ಲತಾ ಸುಹಾಸ್ ಅವರು ಹೊಸಕೋಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಲತಾ ಸುಹಾಸ್ ಅವರೇ, ಇದೇ ಥರ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಅಂತ ಹೇಳ್ತಾ, ಯಾರೆಲ್ಲ ಕರೆ ಮಾಡಿದ್ರು ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ದಯವಿಟ್ಟು ಬೇಸರ ಆಗಬೇಡಿ, ಪ್ರತಿದಿನ ಬೆಳಗ್ಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೂಡ ಇರುತ್ತೆ, ಸಂಜೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮ ಕೂಡ ಇರುತ್ತೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ನಮ್ಮೊಟ್ಟಿಗೆ ಹೀಗೆ ಇರಲಿ ಅಂತ ಆಶಿಸ್ತೀನಿ. ಹಾಗೆ ಗೆಳೆತನ ಅಂತ ಬಂದಾಗ ಇಲ್ಲಿ ಬಡತನ ಬರಲ್ಲ, ಶ್ರೀಮಂತಿಕೆ ಬರಲ್ಲ, ಹಾಗೆ ಧರ್ಮ ಬರಲ್ಲ, ಜಾತಿ ಬರಲ್ಲ, ಅದಕ್ಕೂ ಎಲ್ಲದಕ್ಕೂ ಒಂದು ಮೀರಿದಂತಹ ಒಂದು ಆತ್ಮೀಯತೆಯ ಸಂಬಂಧ. ಎಸ್, ಹಾಗೆ ಅಲ್ಲಿ ಒಂದು ನಂಬಿಕೆ ಇರುತ್ತೆ, ಸಮಯ ಇರುತ್ತೆ, ಪ್ರೀತಿ ಇರುತ್ತೆ, ಹಾಗೆ ಪ್ರಾಮಾಣಿಕತೆ ಇರುತ್ತೆ, ಕ್ಷಮೆ ಇರುತ್ತೆ, ಅಳು ಇರುತ್ತೆ, ದುಃಖ ಇರುತ್ತೆ, ಸಾರಿ ಇರುತ್ತೆ, ಜಗಳ ಇರುತ್ತೆ. ಎಲ್ಲದಕ್ಕೂ ಮುಖ್ಯವಾಗಿ ಫ್ರೆಂಡ್ಸು ಒಂದೂರಿಂದ ಇನ್ನೊಂದು ಬೇರೆ ಬೇರೆ ಊರಲ್ಲಿದ್ದರೂ ಕೂಡ ಹೋಗೋ ಬಾರೋ ಅನ್ನುವಂಥ ಆತ್ಮೀಯತೆ ಇರುತ್ತೆ. ಸೊ ಅಲ್ಲಿ ಸರ್ರು ಮ್ಯಾಡಮು ಅನ್ನೋದಿರೋದಿಲ್ಲ, ಸೊ ಹೋಗಲೋ ಬಾರಲೋ ಅನ್ನುವಂಥ ಅಷ್ಟರ ಮಟ್ಟಿಗೆ ಪ್ರೀತಿ ವಿಶ್ವಾಸ ಬೆಳೆದಿರುತ್ತೆ ಫ್ರೆಂಡ್ಶಿಪ್ ಮಧ್ಯೆ. ಸೊ ಅಂತಹ ಫ್ರೆಂಡ್ಸ್ ಸಿಕ್ಕರೆ ಕೈ ಬಿಡಬೇಡಿ ಯಾವಾಗಲೂ ಕೂಡ, ಅಂತ ಫ್ರೆಂಡ್ಶಿಪ್ನ ಉಳಿಸಿ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ಈ ದಿನದ ಕಾರ್ಯಕ್ರಮ ಚೆನ್ನಾಗಿ ಬಂತು ಅಂತ ನಮಗೆ ಎಸ್ ಸಾಗರದ ನಾರಾಯಣಪ್ಪ ಸರ್ ಅವರಿಗೆ ಸ್ನೇಹಿತರ ದಿನದ ಶುಭಾಶಯಗಳನ್ನ ತಿಳಿಸಿದ್ದಾರೆ ವಾಸುಕಿ ಸರ್ ಅವರು ಸಾಗರದಿಂದ. ಎಸ್, ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಗೆಳೆತನ ಇದೇ ಥರ ಇರಲಿ, ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ ಆನಂದಿಸಿ ಪ್ರೀತಿಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
1: ಮಗ ಅದೇ ಕೆಲಸ ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ,
4: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
2: ಓಕೆ
5: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
7: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
8: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರು ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
12: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752598 ಈ ನಂಬರ್ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752598.
13: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಜಿಲ್ಲೆಯ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸುವ ಉದ್ದೇಶದಿಂದ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಧನಂಜಯ ಸರ್ಜಿ ಅವರು ಪ್ರಾರಂಭಿಸಿದ ಉಚಿತ ಜಾಬ್ ಪೋರ್ಟಲ್ ಕಾಯಕ ಸೇತು ಮೂಲಕ ಇದೀಗ ಬೃಹತ್ ನೇಮಕಾತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಇಂದಿನಿಂದ June 9, 10, 11 and 12 ಒಟ್ಟು 5 ದಿನಗಳ ಕಾಲ ಶಿವಮೊಗ್ಗದ ವಿನೋಬ ನಗರದ ಮಹಾನಗರ ಪಾಲಿಕೆ ವಾಣಿಜ್ಯ ಸಂಕೀರ್ಣ Wing 1, 2nd floor ಪೊಲೀಸ್ ಚೌಕಿ ಬಳಿ ಇರುವ ಡಾಕ್ಟರ್ ಧನಂಜಯ ಸರ್ಜಿ ಅವರ ಜನಪರ ಜೀವಪರ ಕಾರ್ಯಾಲಯದಲ್ಲಿ ಸಂದರ್ಶನ ನಡೆಯಲಿದೆ. ಬೆಂಗಳೂರಿನ ಪ್ರತಿಷ್ಠಿತ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯೊಂದರಲ್ಲಿ ಖಾಲಿ ಇರುವ 2000ಕ್ಕೂ ಹೆಚ್ಚು ಹುದ್ದೆಗಳಿಗೆ ಮಹಿಳಾ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಿಕೊಳ್ಳಲು ಶಿವಮೊಗ್ಗದ ಬೃಹತ್ ಉದ್ಯೋಗ ಮೇಳ ಸಂದರ್ಶನ ಆಯೋಜಿಸಲಾಗಿದೆ. ಜಿಲ್ಲೆಯ ಯುವ ಜನತೆಗೆ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಡಾಕ್ಟರ್ ಧನಂಜಯ ಸರ್ಜಿ ಅವರು ಶಿವಮೊಗ್ಗದ ತಮ್ಮ ಶಾಸಕರ ಕಚೇರಿಯಲ್ಲಿ 7 ತಿಂಗಳ ಹಿಂದೆ ಕಾಯಕ ಸೇತು ಜಾಬ್ ಪೋರ್ಟಲ್ ಅನ್ನ ಲೋಕಾರ್ಪಣೆಗೊಳಿಸಿದ್ದರು. ಕೇವಲ 7 ತಿಂಗಳ ಅಲ್ಪಾವಧಿಯಲ್ಲಿಯೇ ಈ ಪೋರ್ಟಲ್ ಮೂಲಕ 100+ ಯುವಕ ಯುವತಿಯರು ಯಶಸ್ವಿಯಾಗಿ ಉದ್ಯೋಗ ಪಡೆದುಕೊಂಡಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಇದೀಗ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ಬೆಂಗಳೂರಿನ ಪ್ರಸಿದ್ಧ ಬಹುರಾಷ್ಟ್ರೀಯ ಕಂಪನಿಯು ಮಹಿಳಾ ಅಭ್ಯರ್ಥಿಗಳನ್ನ ಮಾತ್ರ ಕೆಲಸಕ್ಕೆ ತೆಗೆದುಕೊಳ್ಳುತ್ತಿದ್ದು, ಸಂದರ್ಶನದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಥಳದಲ್ಲಿಯೇ ನೇಮಕಾತಿ ಪತ್ರ ನೀಡಲಾಗುವುದು. ಈ ಹುದ್ದೆಗಳು ಮಹಿಳೆಯರ ಸುರಕ್ಷಿತ ಹಾಗೂ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಉತ್ತಮ ವೇದಿಕೆಯಾಗಿದೆ. 10ನೇ ತರಗತಿ, PUC, ಡಿಪ್ಲೊಮೊ, ITI ಅಥವಾ ಯಾವುದೇ ಪದವಿ ಪಾಸಾದ ಅಥವಾ ಫೇಲಾದ 18-34 ವರ್ಷದೊಳಗಿನ ಮಹಿಳೆಯರು ಸಂದರ್ಶನಕ್ಕೆ ಪಾಲ್ಗೊಳ್ಳಬಹುದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಉಚಿತ ಊಟ, ವಸತಿ, ಉಚಿತ ಕ್ಯಾಬ್ ಸೌಲಭ್ಯ, PF ಮತ್ತು ESI ಹಾಗೂ 24/7 ವೈದ್ಯಕೀಯ ಸೌಲಭ್ಯಗಳನ್ನ ಕಂಪನಿಯೇ ಸಂಪೂರ್ಣವಾಗಿ ಒದಗಿಸುತ್ತದೆ. ಆಸಕ್ತ ಮಹಿಳಾ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಹಾಜರಾಗುವ ಮುನ್ನ ಕಡ್ಡಾಯವಾಗಿ ತಮ್ಮ ಹೆಸರನ್ನ ಮುಂಚಿತವಾಗಿಯೇ ನೋಂದಾಯಿಸಿಕೊಳ್ಳಬೇಕು. ನೋಂದಾವಣೆಗಾಗಿ ಕಾಯಕ ಸೇತು ಸಹಾಯವಾಣಿ ಮೊಬೈಲ್ ಸಂಖ್ಯೆ 9379222333 ಈ ನಂಬರ್ ಅನ್ನ ಸಂಪರ್ಕಿಸಬಹುದು. ಹಾಗೂ ಶಿವಮೊಗ್ಗ ಜಿಲ್ಲೆಯ ಹಾಗೂ ಸುತ್ತಮುತ್ತಲಿನ ನಿರುದ್ಯೋಗಿ ಮಹಿಳೆಯರು ಈ ಸುವರ್ಣ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಧನಂಜಯ ಸರ್ಜಿ ಹೇಳಿದ್ದಾರೆ. ಮುಂದಿನ ವಿವರ. ಸಂಘ ಸಂಸ್ಥೆಗಳು ಆಯೋಜಿಸುವ ಕುಟುಂಬ ಮಿಲನದಂತಹ ಕಾರ್ಯಕ್ರಮಗಳ ಸದಸ್ಯರಲ್ಲಿ ಸ್ನೇಹ ಭಾವ ವೃದ್ಧಿಯಾಗುತ್ತದೆ ಎಂದು ಫ್ರೆಂಡ್ಸ್ ಸೆಂಟರ್ನ ಅಧ್ಯಕ್ಷರಾದ ಬಿಜಿ ಧನರಾಜ್ ಹೇಳಿದರು. ಫ್ರೆಂಡ್ಸ್ ಸೆಂಟರ್ ವತಿಯಿಂದ ನಿಧಿಗೆ ಬೋಟ್ನಲ್ಲಿ ಆಯೋಜಿಸಿದ ವಸುದೈವ ಕುಟುಂಬಂ ಕುಟುಂಬ ಮಿಲನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, 59 ವರ್ಷದಿಂದ ಸಂಸ್ಥೆಯು ಪ್ರತಿ ವರ್ಷ ವಿವಿಧ ಸ್ಥಳಗಳಲ್ಲಿ ಕುಟುಂಬ ಮಿಲನ ಕಾರ್ಯಕ್ರಮ ಮಾಡುತ್ತಿದೆ. ಸದಸ್ಯರಿಗೆ ಗಾಯನ, ಆಟೋಟ, ಪ್ರಶ್ನಾವಳಿ ಮತ್ತಿತರ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ವಸುದೈವ ಕುಟುಂಬಂ ಎನ್ನುವ ಹಾಗೆ ಕುಟುಂಬದ ಸದಸ್ಯರು ಆಗಾಗ ಒಂದೆಡೆ ಸೇರುವುದರಿಂದ ಉತ್ತಮ ಬಾಂಧವ್ಯ ವೃದ್ಧಿಯಾಗುತ್ತದೆ ಎಂದರು. ರಾಜ್ಯ ಮಟ್ಟದ ಚರ್ಚಾ ಸ್ಪರ್ಧೆ ಹಾಗೂ ಮಾನವೀಯ ಸೇವೆಗಳ ಮಾಡುವುದರಲ್ಲಿ ನಮ್ಮ ಫ್ರೆಂಡ್ ಸೆಂಟರ್ ಶಿವಮೊಗ್ಗದಲ್ಲಿ ಪ್ರಚಲಿತವಾಗಿದೆ ಎಂದು ತಿಳಿಸಿದರು. ನೇತ್ರ ಮತ್ತು ರಕ್ತ ಭಂಡಾರದ ಅಧ್ಯಕ್ಷರಾದ ವಿ ನಾಗರಾಜ್ ಮಾತನಾಡಿ, ನಮ್ಮ ಸಂಸ್ಥೆಯ ಸದಸ್ಯರು ದೇಶದ ನಾನಾ ಭಾಗಗಳಲ್ಲಿ ಕೈಗಾರಿಕೋದ್ಯಮ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಮನೆ ಮಾತಾಗಿದೆ ಎಂದು ತಿಳಿಸಿದರು. ಎಂ ವಿಜಯಕುಮಾರ್ ಹಾಗೂ ಡಿಪಿ ಮೋಹನ್ ಮಾತನಾಡಿ, ಕುಟುಂಬ ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರಿಂದ ಆರೋಗ್ಯ ಸಹ ವೃದ್ಧಿಯಾಗುತ್ತದೆ ಎಂದು ತಿಳಿಸಿದರು. ಮಾಜಿ ಅಧ್ಯಕ್ಷರಾದ ಜಿ ವಿಜಯಕುಮಾರ್, ಉಮಾ ವೆಂಕಟೇಶ್, ಮಹಿಳಾ ಅಧ್ಯಕ್ಷೆ ಸ್ವಪ್ನ ಬದ್ರಿನಾಥ್ ಹಾಗೂ ಫ್ರೆಂಡ್ ಸೆಂಟರ್ನ ಎಲ್ಲ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಭೇಟಿ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಭೇಟಿ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಶಿವಮೊಗ್ಗದ ರಾಗಿಗುಡ್ಡದಲ್ಲಿರುವ ನಿರ್ಮಲಾ ಸೇವಾ ಕೇಂದ್ರದಲ್ಲಿ ಪರಿಸರ ದಿನಾಚರಣೆಯ ಪ್ರಯುಕ್ತ ಮರುಬಳಕೆ ವಸ್ತು ಪ್ರದರ್ಶನವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸಿಸ್ಟರ್ ಎಲೀಜ್ ಅವರು ಮಾತನಾಡಿ, ಭೂಮಿ ನಮ್ಮ ತಾಯಿ, ಕಾಡು ನಮ್ಮ ಉಸಿರು, ಪರಿಸರ ಉಳಿಸಿ ಭವಿಷ್ಯ ಬೆಳೆಸಿ. ಪರಿಸರ ದಿನಾಚರಣೆಯು ಪ್ರಕೃತಿಯ ಸಂರಕ್ಷಣೆ ಮತ್ತು ಹವಾಮಾನ ಬದಲಾವಣೆಯಂತಹ ಜಾಗತಿಕ ಸವಾಲುಗಳ ಬಗ್ಗೆ ಜಾಗೃತಿ ಮೂಡಿಸುವ ಮಹತ್ವದ ದಿನವಾಗಿದೆ. ನಮ್ಮ ಮುಂದಿನ ಪೀಳಿಗೆಗೆ ಶುದ್ಧ ಗಾಳಿ, ನೀರು ಮತ್ತು ಜೈವಿಕ ವೈವಿಧ್ಯತೆಯಿಂದ ಕೂಡಿದ ಆರೋಗ್ಯಕರ ಭೂಮಿಯನ್ನ ಉಳಿಸುವುದು ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರ ಅಧ್ಯಕ್ಷರಾದ ಗೋವಿಂದ ರಾಜು ಅವರು ಮಾತನಾಡಿ, ಪ್ರಕೃತಿಯ ಮರು ಸೃಷ್ಟಿ ಎಂದರೆ ಹಾನಿಗೊಳಗಾದ ಪರಿಸರ ವ್ಯವಸ್ಥೆಯನ್ನ ಮತ್ತೆ ಮೊದಲಿನ ಆರೋಗ್ಯಕರ ಸ್ಥಿತಿಗೆ ತರುವುದು, ಕಡಿದು ಹೋದ ಮರಗಳನ್ನ ಮತ್ತೆ ಬೆಳೆಸುವುದು ಮತ್ತು ಹೊಸ ಗಿಡಗಳನ್ನ ನೆಡುವುದು, ಮುಂದಿನ ಪೀಳಿಗೆಗೆ ಪರಿಸರ ಕಾಪಾಡಿ ಉಳಿಸುವ ಉಪಯೋಗದ ಬಗ್ಗೆ ಕಲಿಕೆ ಅಗತ್ಯ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸೇವಾ ಕೇಂದ್ರದ ನಿರ್ದೇಶಕರಾದ ಸಿಸ್ಟರ್ ಎಲೀಜ್, ಮೇಲ್ವಿಚಾರಕರಾದ ಸಿಸ್ಟರ್ ಕಾರ್ಮಿನ್, ಸಿಸ್ಟರ್ ಸಿಲ್ವಿಯಾ, ಪೌರ ಕಾರ್ಮಿಕರ ಅಧ್ಯಕ್ಷರಾದ ಗೋವಿಂದ ರಾಜು, ಹೊಲಿಗೆ ಕೇಂದ್ರದ ಸಂಸ್ಥಾಪಕರು ಹಾಗೂ ನಿವೃತ್ತ ಶಿಕ್ಷಕಿ ಮೇರಿ ಡಿಸೋಜಾ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಆರ್ಸಿ ಶಾಲೆ, ಸೇಕ್ರೆಡ್ ಹಾರ್ಟ್ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಮೇರಿ ಮ್ಯಾಕ್ಲೆಟ್ ಶಾಲೆಯ ಮಕ್ಕಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ನಿತ್ಯ ಬಳಕೆಯಲ್ಲಿ ಪ್ಲಾಸ್ಟಿಕ್ ಬಳಸುವುದರಿಂದ ಪರಿಸರಕ್ಕೆ ಹಾನಿ ಉಂಟಾಗುತ್ತಿದೆ ಎಂದು ಜಾವಳ್ಳಿಯ ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆ ಪ್ರಾಂಶುಪಾಲರು ಹಾಗೂ ಜ್ಞಾನದೀಪ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಶ್ರೀಕಾಂತ್ ಎಂ ಹೆಗಡೆ ಹೇಳಿದರು. ಪಟ್ಟಣದ ಸಮೀಪದ ಜಾವಳ್ಳಿಯ ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆಯಲ್ಲಿ ಆಚರಿಸಿದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ಲಾಸ್ಟಿಕ್ ಇಡೀ ವಿಶ್ವಕ್ಕೆ ಮಾರಕವಾಗಿದ್ದು ವಿವೇಚನೆಯಿಂದ ಬಳಸಬೇಕು. ಪರಿಸರ ಉಳಿಸುವಲ್ಲಿ ನಮ್ಮ ಚಿಕ್ಕ ಪ್ರಯತ್ನಗಳು ಮನುಷ್ಯನ ವ್ಯಕ್ತಿತ್ವ ರೂಪಿಸುತ್ತದೆ ಎಂದ ಅವರು, ಶಾಲೆಯು ಕಳೆದ 3 ವರ್ಷಗಳಲ್ಲಿ ಅತ್ಯುತ್ತಮ ಹಸಿರು ಪರಿಸರ ಹೊಂದಿದ ಶಾಲೆ ಎಂಬ ಪ್ರಶಸ್ತಿಗೆ ಭಾಜನವಾಗಿದೆ ಎಂದು ತಿಳಿಸಿದರು. ಸಹ ಶಿಕ್ಷಕಿ ಕೆಪಿ ಶ್ವೇತಾ ಮಾತನಾಡಿ, ಶ್ರೀ ಅರವಿಂದೋ ಫೌಂಡೇಶನ್ ಫಾರ್ ಎಜುಕೇಶನ್ ಹಾಗೂ ಜ್ಞಾನದೀಪ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಮಾತನಾಡಿದರು. ನಂತರ ಶ್ರೀ ಅರವಿಂದೋ ಫೌಂಡೇಶನ್ ಫಾರ್ ಎಜುಕೇಶನ್ ಹಾಗೂ ಜ್ಞಾನದೀಪ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಬಿಎಲ್ ನೀಲಕಂಠ ಮೂರ್ತಿ, ಉಪ ಪ್ರಾಂಶುಪಾಲರಾದ ವಾಣಿ ಕೃಷ್ಣ ಪ್ರಸಾದ್, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಹೊಸದಾಗಿ ಶಾಲೆಗೆ ಸೇರಿದ ವಿದ್ಯಾರ್ಥಿಗಳಿಂದ ಗಿಡ ನೆಡೆಸುವ ಮೂಲಕ ಪರಿಸರ ದಿನಾಚರಣೆಗೆ ಚಾಲನೆ ನೀಡಲಾಯಿತು. ಮುಂದಿನ ವಿವರ. ಕೃಷಿ ಭೂಮಿಯ ಫಲವತ್ತತೆ ರಕ್ಷಿಸಿ ಸುಸ್ಥಿರ ಬೇಸಾಯಕ್ಕೆ ಉತ್ತೇಜನ ನೀಡಲು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಿಂದ ಮಹತ್ವಾಕಾಂಕ್ಷೆಯ ಖೇತ್ ಬಚಾವೋ ಕೃಷಿ ಭೂಮಿ ಉಳಿಸಿ ಅಭಿಯಾನವನ್ನ ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ICAR ಅಟಾರಿ ಬೆಂಗಳೂರು ನಿರ್ದೇಶನದಂತೆ ಶಿವಮೊಗ್ಗದ ICAR ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ಸಹಯೋಗದಲ್ಲಿ ವಿಶೇಷ ಆಂದೋಲನವು ಜೂನ್ 1ರಿಂದ ಅಧಿಕೃತವಾಗಿ ಪ್ರಾರಂಭವಾಗಲಿದ್ದು ಜೂನ್ 30ರವರೆಗೆ ಜಿಲ್ಲೆಯಾದ್ಯಂತ ನಿರಂತರವಾಗಿ ನಡೆಯಲಿದೆ ಎಂದು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಸಿ ಸುನಿಲ್ ಹೇಳಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಕೃಷಿ ವಲಯದಲ್ಲಿ ಅತಿಯಾದ ಹಾಗೂ ಅವೈಜ್ಞಾನಿಕ ರಾಸಾಯನಿಕ ಗೊಬ್ಬರಗಳು ಹಾಗೂ ತೀವ್ರ ಕೀಟನಾಶಕಗಳ ಬಳಕೆಯಿಂದ ಮಣ್ಣಿನ ನೈಸರ್ಗಿಕ ಫಲವತ್ತತೆ ಕಡಿಮೆ ಆಗುತ್ತಿದೆ. ಇದರಿಂದ ಭೂಮಿಯ ಒಟ್ಟಾರೆ ಆರೋಗ್ಯ ಹದಗೆಟ್ಟಿದ್ದು ಬೆಳೆಗಳ ಒಟ್ಟು ಉತ್ಪಾದನೆ ಮತ್ತು ಗುಣಮಟ್ಟದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ. ಈ ಗಂಭೀರ ಪರಿಸ್ಥಿತಿ ಮನಗಂಡು ಮಣ್ಣಿನ ಆರೋಗ್ಯದ ನೈಜ ಮಹತ್ವ, ವೈಜ್ಞಾನಿಕ ಮಣ್ಣು ಪರೀಕ್ಷೆಯ ಅನಿವಾರ್ಯತೆ, ಸಮತೋಲನ ಪೋಷಕಾಂಶಗಳ ನಿರ್ವಹಣೆ, ಸಾವಯವ ಹಾಗೂ ನೈಸರ್ಗಿಕ ಗೊಬ್ಬರಗಳ ಬಳಕೆಗೆ ಉತ್ತೇಜನ ಹಾಗೂ ಸುಸ್ಥಿರ ಕೃಷಿ ಪದ್ಧತಿಗಳ ಕುರಿತು ಗ್ರಾಮೀಣ ಭಾಗದ ಪ್ರತಿ ರೈತರಿಗೂ ತಾಂತ್ರಿಕ ಅರಿವು ಹಾಗೂ ಪ್ರಾಯೋಗಿಕ ಮಾರ್ಗದರ್ಶನ ನೀಡುವುದು ಅಭಿಯಾನದ ಉದ್ದೇಶವಾಗಿದೆ. ಮಣ್ಣಿನ ಆರೋಗ್ಯ ಕಾಪಾಡುವುದು ಕೃಷಿ ಕ್ಷೇತ್ರದ ಭವಿಷ್ಯವನ್ನ ಭದ್ರಗೊಳಿಸುವ ನಿಟ್ಟಿನಲ್ಲಿ ಇಡಬೇಕಾದ ಪ್ರಮುಖ ಹೆಜ್ಜೆಯಾಗಿದೆ. ಜಿಲ್ಲೆಯ ಪ್ರತಿಯೊಬ್ಬ ರೈತರು ಕಡ್ಡಾಯವಾಗಿ ತಮ್ಮ ಜಮೀನಿನ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನ ಆಧಾರದ ಮೇಲೆ ಅಗತ್ಯವಿರುವ ಗೊಬ್ಬರಗಳನ್ನ ಬಳಸಬೇಕು. ಜೊತೆಗೆ ನಮ್ಮ ಅಮೂಲ್ಯವಾದ ಕೃಷಿ ಭೂಮಿ ಸಂರಕ್ಷಿಸಿ
ಮುಂದಿನ ಯುವ ಪೀಳಿಗೆಗೆ ಸುರಕ್ಷಿತ ಹಾಗೂ ಫಲವತ್ತಾದ ಸ್ಥಿತಿಯಲ್ಲಿ ಹಸ್ತಾಂತರಿಸುವುದು ನಮ್ಮೆಲ್ಲರ ಕರ್ತವ್ಯ, ಡಾಕ್ಟರ್ ಸಿ ಸುನೀಲ್ ಹೇಳಿದರು. ಜಿಲ್ಲೆಯ ಪ್ರಗತಿಪರ ಹಾಗೂ ಆಸಕ್ತ ರೈತ ಬಾಂಧವರು ಈ ತಿಂಗಳ ಪೂರ್ತಿ ನಡೆಯಲಿರುವ ಖೇತ್ ಬಚಾವೋ ಅಭಿಯಾನದ ವಿವಿಧ ತಾಂತ್ರಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಮಣ್ಣಿನ ಸಂರಕ್ಷಣೆ ಮತ್ತು ಸಮಗ್ರ ಪೋಷಕಾಂಶಗಳ ಆಧುನಿಕ ನಿರ್ವಹಣೆ ಪದ್ಧತಿಗಳನ್ನು ತಮ್ಮ ಜಮೀನುಗಳಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಭೂಮಿಯ ಫಲವತ್ತತೆ ಕಾಪಾಡಿ ಕೃಷಿ ಉತ್ಪಾದಕತೆ ಹಾಗೂ ಆರ್ಥಿಕ ಲಾಭ ಹೆಚ್ಚಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಉತ್ಸವ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಶಿವಮೊಗ್ಗ ತೈವಾನ್ ಮೂಲದ ಯುವೆನ್ ತಳಿಯ ಒಂದು ಮಾವಿನ ಬೆಲೆ ಬರೋಬ್ಬರಿ 7,500 ರೂಪಾಯಿ. ಮಿಯಾಜಾಕಿ ತಳಿಯ ಮಾವು ಕೆಜಿಗೆ 10,500 ರೂಪಾಯಿ. ಹೌದು, ಕೇಳಿದರೆ ಅಚ್ಚರಿ ಎನಿಸಿದರೂ ನಿಜ. ನಗರದ ಎಪಿಎಂಸಿ ತರಕಾರಿ ಮಾರುಕಟ್ಟೆ ಆವರಣದಲ್ಲಿ ಜಿಲ್ಲಾ ಹಾಪ್ಕಾಮ್ಸ್ನಿಂದ ಆಯೋಜಿಸಿದ್ದ ಮಾವು ಮತ್ತು ಹಲಸು ಮೇಳದಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡಲಾಗಿದ್ದ ಈ ತಳಿ ಜನರ ಗಮನ ಸೆಳೆದವು. ಯುವೆನ್ ಇಷ್ಟೊಂದು ತುಟ್ಟಿಯಾದರೂ 3 ದಿನಗಳ ಕಾಲ ನಡೆದ ಮೇಳದಲ್ಲಿ 4 ಹಣ್ಣುಗಳನ್ನು ಜನ ಖರೀದಿಸಿದ್ದಾರೆ. ಜೊತೆಗೆ ಮಿಯಾಜಾಕಿ ಬೆಲೆ ಅತ್ಯಧಿಕ ಎನಿಸಿದರೂ ಕೆಲವರು ಇಷ್ಟಪಟ್ಟು ಖರೀದಿಸಿದ್ದು ವಿಶೇಷವಾಗಿತ್ತು. ಮಂಡಘಟ್ಟದ ರೈತ ಪರಮೇಶ್ ಅವರು ತಮ್ಮ ತೋಟದಲ್ಲಿ ರೆಡ್ ಎಂಪರರ್ ಮೂಲ ತಳಿಯ ಗಿಡ ನೆಟ್ಟು ಯುವೆನ್ ಪ್ರಭೇದವನ್ನು ಬೆಳೆದಿದ್ದು ಇದರ ಸಿಹಿ ಬೇರೆಯ ಮಾವುಗಳಿಗಿಂತ 15% ಹೆಚ್ಚಿರುವುದರಿಂದ ದರ ಅಧಿಕವಿದ್ದರೂ ಕೆಲವರು ಇಷ್ಟಪಟ್ಟು ಖರೀದಿಸಿದರು. ಇನ್ನುಳಿದಂತೆ ಕಟಿಮಾನ್ ಪ್ರಭೇದದ ಮಾವು ಕೆಜಿಗೆ 300 ರೂಪಾಯಿ, ಇಮಾಮ್ ಪಸಂದ್ 200 ರೂಪಾಯಿ ಇತ್ತು. ಬಾದಾಮ್, ರಸಪುರಿ, ರೆಡ್, ಐವುರಿ, ದಶೇರಿ ಸೇರಿದಂತೆ ನಾನಾ ಬಗೆಯ ಹಣ್ಣುಗಳನ್ನು ಮೇಳದಲ್ಲಿ ಇಡಲಾಗಿತ್ತು. ಮುಂದಿನ ವಿವರ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಅಥ್ಲೆಟಿಕ್ ವಯೋಮಿತಿಯೊಳಗಿನವರ ರಾಜ್ಯ ಮಟ್ಟದ ಮಕ್ಕಳ ಕ್ರೀಡಾಕೂಟದಲ್ಲಿ ರಯಾನ್ಸ್ ಕೆಪಾಯ್ ಅವರು 50 ಮೀಟರ್ ಓಟವನ್ನು 7.91 ಸೆಕೆಂಡ್ನಲ್ಲಿ 1.80 ಮೀಟರ್ ಜಿಗಿದು ಚಿನ್ನದ ಪದಕ ಗಳಿಸಿದ್ದಾರೆ. ಇವರು ಶಿವಮೊಗ್ಗದ ಕಿರಣ್ ಮತ್ತು ಪ್ರವೀಣ್ ಆರ್ಪೈ ಅವರ ಪುತ್ರರಾಗಿದ್ದು ನಗರದ ಪ್ರೈಮ್ ಸ್ಪೋರ್ಟ್ಸ್ ಅಕಾಡೆಮಿ ಮಣಿಕಂಠನ್ ಇವರ ತರಬೇತುದಾರರಾಗಿದ್ದಾರೆ. ಮುಂದಿನ ವಿವರ. ಪರಿಸರ ಉಳಿಸಲು ಎಲ್ಲರೂ ಪಣ ತೊಡಬೇಕಿದೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಶಿವಮೊಗ್ಗ 2 ಯೋಜನಾಧಿಕಾರಿ ಉಲ್ಲಾಸ್ ಮೆಸ್ತಾ ಹೇಳಿದರು. ಕುಂಸಿ ಸಮೀಪದ ಕಾಚಿಕೊಪ್ಪದಲ್ಲಿ ವಿಶ್ವ ಪರಿಸರ ದಿನ ಉದ್ಘಾಟಿಸಿ ಮಾತನಾಡಿದ ಅವರು, ಎಲ್ಲರೂ ಕಾಡನ್ನು ಉಳಿಸುವುದರ ಜೊತೆಗೆ ಗಿಡ ನೆಟ್ಟು ಪೋಷಿಸಿ ಕಾಡನ್ನು ಬೆಳೆಸುವುದರ ಕಡೆ ಗಮನ ಹರಿಸೋಣ ಎಂದರು. ಇದೇ ವೇಳೆ ಗ್ರಾಮದ ಮಹಿಳೆಯರು ಹಾಗೂ ಮುಖಂಡರು ಗ್ರಾಮದಲ್ಲಿ ಗಿಡ ನೆಟ್ಟರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕು ಕೃಷಿ ಅಧಿಕಾರಿ ರಾಘವೇಂದ್ರ ಆಚಾರ್ಯ, ವಲಯ ಮೇಲ್ವಿಚಾರಕಿ ಪೂರ್ಣಿಮಾ, ಸೇವಾ ಪ್ರತಿನಿಧಿ ರೇಣುಕಾ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಕೃಷಿಯಲ್ಲಿ ಬಹುಬೆಳೆ ಮಾದರಿಯನ್ನು ಅನುಸರಿಸಿ ಉತ್ತಮ ಆದಾಯ ಗಳಿಸುವುದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಭದ್ರಾ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಕೆಪಿ ಅಂಶುಮಂತ್ ಹೇಳಿದರು. ಮಲಗುಪ್ಪದಲ್ಲಿ ಭದ್ರಾ ಕಾಡಾ ಕಚೇರಿ ಸಭಾಂಗಣದಲ್ಲಿ ವಿವಿಧ ಸಹಕಾರ ಸಂಘಗಳ ಪದಾಧಿಕಾರಿಗಳು ಮತ್ತು ಸದಸ್ಯರು ಪ್ರಗತಿಪರ ರೈತರು, ಕೃಷಿಕರು ಹಾಗೂ ಕೃಷಿ ತಜ್ಞರಿಗೆ ಹಮ್ಮಿಕೊಂಡಿದ್ದ ಸಮಾಲೋಚನೆ ಮತ್ತು ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ನೀರಾವರಿ ಯೋಜನೆಯಲ್ಲಿ ನೀರು ಬಳಕೆದಾರರ ಸಹಕಾರ ಸಂಘಗಳ ಜವಾಬ್ದಾರಿ ಮಹತ್ವದ್ದಾಗಿದೆ. ನೀರನ್ನು ಮುತುವರ್ಜಿಯಿಂದ ಬಳಕೆ ಮಾಡುವ ಬಗ್ಗೆ ರೈತರಿಗೆ ಜಾಗೃತಿ ಮೂಡಿಸಬೇಕು. ಕೃಷಿಯಲ್ಲಿ ಬೇಸಾಯ ಮತ್ತು ಬಿತ್ತನೆಯಿಂದ ಕೊಯ್ಲುವರೆಗೆ ತಂತ್ರಜ್ಞಾನದ ಬಳಕೆ ಮಾಡಬೇಕು. ಇದರಿಂದ ವೆಚ್ಚ ಕಡಿಮೆಯಾಗಿ ಆದಾಯ ವೃದ್ಧಿಯಾಗುತ್ತದೆ ಎಂದರು. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಇರುವಕ್ಕಿ ಕ್ಯಾಂಪಸ್ನ ವಿಶೇಷಾಧಿಕಾರಿ ಡಾ ಕೆಸಿ ಶಶಿಧರ್, ಭೂ ಅಭಿವೃದ್ಧಿ ಅಧಿಕಾರಿ ಕೆ ಪ್ರಶಾಂತ್, ಭೂ ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ನಾಗೇಶ್ ಡೊಂಗ್ರೆ ಅವರು ಕಾಡ ಪ್ರಾಧಿಕಾರದ ಕಾಮಗಾರಿಗಳು, ತರಬೇತಿ, ಯಂತ್ರೋಪಕರಣಗಳ ವಿತರಣೆ, ಕಾಡ ಚಟುವಟಿಕೆಗಳು ಮತ್ತು ಪ್ರಗತಿ ಕುರಿತು ಮಾತನಾಡಿದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬಯಲು ಶೌಚ ಮುಕ್ತ, ಪ್ಲಾಸ್ಟಿಕ್ ಮುಕ್ತ, ಕಸ ಮುಕ್ತ ವಾತಾವರಣವನ್ನ ನಿರ್ಮಿಸೋಣ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
2: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
3: ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
4: ಹಾಗಾದ್ರೆ ನಾನು ಯಾವ ಹಾಲನ್ನ ಬಳಸಲಿ?
3: ಕೆಎಂಎಫ್ ನ ನಂದಿನಿ ಹಾಲು, ನೀವು ಬಳಸಲು ಯೋಗ್ಯವಾದ ಹಾಲು,
5: ಬಳಸಿ ಪರಿಶುದ್ಧ ನಂದಿನಿ.
6: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
7: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000 to 50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752298 ಈ ನಂಬರ್ ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752298.
8: ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೇ, ಪ್ರತಿ ಒಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಶ್ವೇತಾ, ಏನಿದು ಸೈರನ್ ಸೌಂಡು? ಯಾಕೆ, ಏನು, ಎಲ್ಲಿ ಏನಾಗಿದೆ ಶ್ವೇತಾ ಅಂತ ನೀವು ಕೇಳ್ತಾ ಇದ್ದೀರಾ ಅಂತ ನಂಗೆ ಗೊತ್ತು. ನೀವು ಹೇಗೆ ಗಾಬರಿ ಆದ್ರೂ ನಾನು ಕೂಡ ಗಾಬರಿ ಆದೆ. ಯಾವತ್ತು ಗೊತ್ತಾ? June 5, 2026 ಸಂಜೆ ವೇಳೆಗೆ ನಮ್ಮ ಶಿವಮೊಗ್ಗದ ನೆಹರು ಸ್ಟೇಡಿಯಂ ಕಡೆಗೆ ಹೋದ್ನ, ಅಲ್ಲಿ ಸೈರನ್ ಸೌಂಡು, ಆಂಬ್ಯುಲೆನ್ಸ್, ಕಮಾಂಡೋಗಳು ಎಲ್ಲರೂ ಇದ್ರು. ಏನಪ್ಪ ಇದು, ಸಿನಿಮಾ ಶೂಟಿಂಗ್ ಆಗ್ತಾ ಇದೆಯಾ, ಇನ್ನೇನಾಗ್ತಾ ಇದೆ ಅಂತ ನಾನು ನಿಮ್ಮ ಹಾಗೆ ಗಾಬರಿ ಮಾಡಿಕೊಂಡು ಅಲ್ಲೇ ನಿಂತ್ಕೊಂಡೆ. ಆಗ ತಿಳಿತು, ಅದು ನಮ್ಮ ಶಿವಮೊಗ್ಗ ನಗರದಲ್ಲಿ ನಡೀತಾ ಇರೋ ಒಂದು ಅದ್ಭುತವಾದ ಮಾಕ್ ಡ್ರಿಲ್ ಅಂತ, ಅಂದ್ರೆ ವೈಮಾನಿಕ ದಾಳಿ ಮತ್ತು ತುರ್ತು ಪರಿಸ್ಥಿತಿಯ ಅಣುಕು ಪ್ರದರ್ಶನ ನಡೆಯಿತು. ಸ್ನೇಹಿತರೆ, ದೇಶದ ರಕ್ಷಣೆ ಮತ್ತು ತುರ್ತು ಪರಿಸ್ಥಿತಿಯನ್ನ ಎದುರಿಸೋಕೆ ನಮ್ಮ ಜನ ಹಾಗೂ ನಮ್ಮ ಇಲಾಖೆಗಳು ಎಷ್ಟು ರೆಡಿ ಇವೆ ಅಂತ ಚೆಕ್ ಮಾಡೋದಕ್ಕೆ ಕೇಂದ್ರ ಗೃಹ ಸಚಿವಾಲಯದ ಸೂಚನೆ ಮೇರೆಗೆ ನಮ್ಮ ಜಿಲ್ಲಾಡಳಿತ ಸೂಪರ್ ಆದ ಪ್ರಾತ್ಯಕ್ಷಿಕೆ ನಡೆಸಿಕೊಟ್ಟಿದೆ. ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ನಾನೀಗ ಕಣ್ಣಿಗೆ ಕಟ್ಟಿದ ಹಾಗೆ ವಿವರಿಸ್ತೀನಿ ಕೇಳಿ. ಮೊದಲಿಗೆ ಕೋಡ್ ರೆಡ್ ಸೈರನ್ ಆಯ್ತು. ಕರೆಕ್ಟ್ ಆಗಿ 2 ನಿಮಿಷ ಶತ್ರುಗಳ ವಾಯುದಾಳಿ ಮುನ್ಸೂಚನೆ ತರಹ ಕೋಡ್ ರೆಡ್ ಸೈರನ್ ಮೊಳಗಿತು. ಸೈರನ್ ಕೇಳಿದ ತಕ್ಷಣ ಜನರೆಲ್ಲರನ್ನ ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡೋ ಕೆಲಸ ಶುರುವಾಯಿತು. ದಾಳಿಯಿಂದ ಕಟ್ಟಡಗಳು ಧಾರಾಶಾಹಿಯಾದಾಗ ಸಾರ್ವಜನಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವುದು, ಅವಶೇಷಗಳಡಿ ಸಿಲುಕಿದವರನ್ನು ಹುಡುಕಿ ರಕ್ಷಿಸುವುದು ಹಾಗೂ ಗಾಯಾಳುಗಳಿಗೆ ತಕ್ಷಣವೇ ತಾತ್ಕಾಲಿಕ ವೈದ್ಯಕೀಯ ಶಿಬಿರದಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸುವ, ನಿರಾಶ್ರಿತ ಕೇಂದ್ರಕ್ಕೆ ಕಳುಹಿಸಿ ನಂತರ ಸ್ಥಳ ಪರಿಶೀಲನೆ ಕೈಗೊಳ್ಳುವ IED ಲಭ್ಯವಾಗಿರುತ್ತೆ. ಬಾಂಬ್ ಕಿಲ್ಲರ್ ಅನ್ನು ತೆಗೆದು ಸೇಫ್ ಡಿಸ್ಪೋಸಲ್ ಏರಿಯಾಗೆ ತರಲಾದ ಹಾಗೂ ಬಿಡಿಎಸ್ ಅಧಿಕಾರಿಗಳು ಮತ್ತು ಸೋಕೋ ತಂಡ ಕಾರ್ಯಾಚರಣೆ ಕುರಿತು ಉನ್ನತ ಅಧಿಕಾರಿಗಳಿಗೆ ವರದಿ ನೀಡಿದ ಹಾಗೂ ಉನ್ನತ ಅಧಿಕಾರಿಗಳು ಹೆಚ್ಚಿನ ತನಿಖೆಗೆ ಆದೇಶಿಸಿದ ಪ್ರಾತ್ಯಕ್ಷಿಕೆ ನಡೆಸಲಾಯಿತು. ಅಬ್ಬಬ್ಬಾ, ನಿಜವಾಗ್ಲೂ ದಾಳಿ ನಡೆದ್ರೆ ಹೇಗೆ ರಕ್ಷಿಸುತ್ತಾರೋ ಅದೇ ತರಹ ಲೈವ್ ಆಗಿ ಮಾಡಿ ತೋರಿಸಿದ್ರು ನಮ್ಮ ರಕ್ಷಣಾ ಪಡೆಗಳು. ಈ ವೈಮಾನಿಕ ದಾಳಿ ಹಾಗೂ ತುರ್ತು ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಈ ಕಲ್ಪಿತ ಪ್ರದರ್ಶನದ ಉದ್ದೇಶವಾಗಿತ್ತು. ಹಾಗೆ ಈ ಉದ್ದೇಶದಲ್ಲಿ ಮತ್ತೊಂದು ಹೈಲೈಟ್ ಇದೆ. ಏನ್ ಗೊತ್ತಾ, ಸಿನಿಮಾ ಸ್ಟೈಲ್ನಲ್ಲಿ ಬಸ್ ಹೈಜಾಕ್ ಆಪರೇಷನ್ ಆಗಿರೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇದೇ ತಿಂಗಳು ಜೂನ್ 5 ನಮ್ಮ ಶಿವಮೊಗ್ಗ ನೆಹರು ಕ್ರೀಡಾಂಗಣದಲ್ಲಿ ವೈಮಾನಿಕ ದಾಳಿ ಹಾಗೂ ತುರ್ತು ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ನಡೆಯಿತು. ಕಳೆದ ಭಾಗದಲ್ಲಿ ಮಾಕ್ ಡ್ರಿಲ್ ಕಾರ್ಯಾಚರಣೆಯ ವಿವರವನ್ನ ತಿಳಿಸಿದ್ದಾಯ್ತು. ಈಗ ಸಿನಿಮಾ ಸ್ಟೈಲ್ನಲ್ಲಿ ಬಸ್ ಹೈಜಾಕ್ ಆಪರೇಷನ್ ಹೇಗೆ ನಡೆಯಿತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ, ಕೇಳಿ. ಅಪರಿಚಿತ

ಶಸ್ತ್ರಸಜ್ಜಿತ ದುಷ್ಕರ್ಮಿಗಳು ಬಸ್ ಅನ್ನ ಕಂಟ್ರೋಲ್ ತಗೊಂಡು ಪ್ರಯಾಣಿಕರನ್ನ ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರೆ ಅಂತ ಕಂಟ್ರೋಲ್ ರೂಮಿಗೆ ಮೆಸೇಜ್ ಹೋಯ್ತು ಅಷ್ಟೆ. ಕೆಲವೇ ನಿಮಿಷಗಳಲ್ಲಿ ಕಮಾಂಡೋ ಪಡೆ ಮತ್ತು ಶ್ವಾನ ದಳ ಸ್ಥಳಕ್ಕೆ ಎಂಟ್ರಿ ಕೊಟ್ಟವು. ಇಡೀ ಬಸ್ ನಿಲ್ದಾಣವನ್ನ ಸುತ್ತುವರಿದು ದುಷ್ಕರ್ಮಿಗಳ ಜೊತೆ ಮಾತುಕತೆ ನಡೆಸೋ ನಾಟಕ ಆಡ್ತಾ, ಮತ್ತೊಂದು ಕಡೆ ಕಮಾಂಡೋಗಳು ಸೈಲೆಂಟ್ ಆಗಿ ಬಸ್ಸಿನ ಹಿಂಬಾಗಿಲು ಮತ್ತು ಕಿಟಕಿಯಿಂದ ಒಳ ನುಗ್ಗಿಬಿಟ್ರು. ಚಟಾಪಟ ಅಂತ ಕೆಲವೇ ನಿಮಿಷಗಳಲ್ಲಿ ವಿಲನ್ಸ್ಗೆ ಧೂಳೆಬ್ಬಿಸಿ ಎಲ್ಲಾ ಪ್ಯಾಸೆಂಜರ್ಸ್ನ ಆರಾಮಾಗಿ ರಕ್ಷಣೆ ಮಾಡಿದ್ರು. ಕಂಪ್ಲೀಟ್ ಆಪರೇಷನ್ ಮುಗಿದ ಮೇಲೆ ಮತ್ತೆ 2 ನಿಮಿಷ ಸೈರನ್ ಹಾಕಿ ಎಲ್ಲವೂ ಸೇಫ್ ಅಂತ ಸಾರಿದ್ರು. ಸೂಪರ್ ಅಲ್ವಾ? ವಿವಿಧ ಇಲಾಖೆಗಳ ಯಶಸ್ವಿ ಸಮನ್ವಯ ಈ ಬೃಹತ್ ಅಣಕು ಪ್ರದರ್ಶನದಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಗೃಹ ರಕ್ಷಕ ದಳ, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು, ನಾಗರಿಕ ರಕ್ಷಣಾ ಸ್ವಯಂ ಸೇವಕರು, ಆರೋಗ್ಯ ಇಲಾಖೆ, ಎನ್ಸಿಸಿ, ಮಹಾನಗರ ಪಾಲಿಕೆ, ಕಂದಾಯ ಇಲಾಖೆ ಹಾಗೂ KSRTC ಸಿಬ್ಬಂದಿ, ಹೀಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಸೇರಿ ಸುಮಾರು 300ಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ರು. ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿಯವರು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ನಿಖಿಲ್ ಬಿ ಅವರ ನೇತೃತ್ವದಲ್ಲಿ ಇಲಾಖೆಗಳ ನಡುವಿನ ಸಮನ್ವಯತೆಯನ್ನು ಕಟ್ಟುನಿಟ್ಟಾಗಿ ಪರೀಕ್ಷಿಸಲಾಯಿತು. ಹಾಗಾದ್ರೆ ಸ್ನೇಹಿತರೆ, ಕಾರ್ಯಕ್ರಮ ಮುಗಿದ ಮೇಲೆ DC ಸರ್ ಅವರು ಹಾಗೆ SP ಸರ್ ಅವರು ಈ ಅಣಕು ಪ್ರದರ್ಶನದ ಬಗ್ಗೆ, ಅಂದ್ರೆ ಮಾಕ್ ಡ್ರಿಲ್ ಬಗ್ಗೆ ಅದ್ಭುತ ಮಾತನ್ನ ತಿಳಿಸಿದ್ದಾರೆ. ಅದು ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, 2026 ಜೂನ್ 5ರಂದು ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ವೈಮಾನಿಕ ದಾಳಿ ಹಾಗೂ ತುರ್ತು ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮತ್ತು ಇಲಾಖೆಗಳ ಸನ್ನದ್ಧತೆಯನ್ನು ಪರಿಶೀಲಿಸಲು ಅಣಕು ಪ್ರದರ್ಶನ ಅಂದ್ರೆ ಮಾಕ್ ಡ್ರಿಲ್ ಯಶಸ್ವಿಯಾಗಿ ಜರುಗಿತು. ಈ ಒಂದು ಕಲ್ಪಿತ ಕಾರ್ಯಾಚರಣೆಯ ಕೊನೆಯಲ್ಲಿ ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿ ಕಟ್ಟಿಯವರು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ನಿಖಿಲ್ ಬಿ ಅವರು ಸಾರ್ವಜನಿಕರಿಗೆ ಏನ್ ತಿಳಿಸಿದ್ದಾರೆ ಅನ್ನೋದನ್ನ ನಾವೀಗ ಕೇಳೋಣ.
1: ಈ ದಿವಸ ಶಿವಮೊಗ್ಗ ನಗರದಲ್ಲಿ ವೈಮಾನಿಕ ದಾಳಿ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯಾವ ರೀತಿ ನಾವು ಸನ್ನದ್ಧರಾಗಿರಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಒಂದು ಮಾಕ್ ಡ್ರಿಲ್ ಅನ್ನು ನೆಹರು ಮೈದಾನದಲ್ಲಿ ಮಾಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಮ್ಮ ಜಿಲ್ಲಾಡಳಿತದ ಎಲ್ಲ ಇಲಾಖೆಗಳು, ಪೊಲೀಸ್ ಇಲಾಖೆ, ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸ್, ಹೋಮ್ ಗಾರ್ಡ್ಸ್, ನಾಗರಿಕರು, ವಿದ್ಯಾರ್ಥಿಗಳು, NCC ಎಲ್ಲ ಸ್ಟೇಕ್ ಹೋಲ್ಡರ್ಸನ್ನು ಒಳಗೊಂಡಂತೆ ಇವತ್ತೊಂದು ಮಾಕ್ ಡ್ರಿಲ್ಲನ್ನು ಮಾಡಿದ್ದೀವಿ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಈ ರೀತಿಯ ಸಂದರ್ಭಗಳು ಇನ್ ಕೇಸ್ ಒದಗಿ ಬಂತು ಅಂತ ಹೇಳಿದ್ರೆ ಯಾವ ರೀತಿ ನಾವು ಸನ್ನದ್ಧರಾಗಿರಬೇಕು, ಯಾವ ರೀತಿ ನಾವು ಅದಕ್ಕೆ ಸ್ಪಂದನೆಯನ್ನು ಕೊಡಬೇಕು, ಇಲಾಖೆಗಳ ಮಟ್ಟದಲ್ಲಿ ಕೋಆರ್ಡಿನೇಷನ್ ಯಾವ ರೀತಿ ಇರಬೇಕು, ಈ ಎಲ್ಲ ವಿಷಯಗಳನ್ನು ನಾವು ಇಲ್ಲಿ ಒಂದು ಪ್ರಾತ್ಯಕ್ಷಿಕೆಯ ರೂಪದಲ್ಲಿ ಕೊಟ್ಟಿದ್ದೀವಿ. ಇದನ್ನು ಸಾರ್ವಜನಿಕರು ಕೂಡ ಗಮನಿಸಿ ಯಾವುದೇ ರೀತಿಯ ಇಂಥ ಸಂದರ್ಭಗಳು ಒದಗಿ ಬಂದಾಗ ಆತಂಕಕ್ಕೆ ಒಳಗಾಗದೇನೆ ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ಅಥವಾ ಸರ್ಕಾರದ ಏಜೆನ್ಸಿಗಳಿಗೆ ಯಾವ ರೀತಿ ಕೋಆಪರೇಟ್ ಮಾಡಬೇಕು ಅಂತ ಮಾಹಿತಿಯ ವಿನಿಮಯವನ್ನು ಮಾಡಬೇಕು. ಆನಂತರ ವದಂತಿಗಳಿಗೆ ಕಿವಿಕೊಡದಂತೆ, ವಸ್ತುಸ್ಥಿತಿ ಏನಿರ್ತದೆ, ಆನಂತರ ಒಫಿಷಿಯಲ್ ಕಮ್ಯುನಿಕೇಷನ್ ಏನಿರ್ತದೆ ಅದನ್ನು ಮಾತ್ರ ನಂಬಬೇಕು ಅನ್ನುವಂಥ ಒಂದು ವಿಷಯವನ್ನು ಹೇಳೋ ಉದ್ದೇಶದಿಂದ ಇವತ್ತು ಮಾಕ್ ಡ್ರಿಲ್ಲನ್ನು ಮಾಡಿದ್ದೀವಿ. ತಾವು ನೋಡಿದ ಹಾಗೆ ವೈಮಾನಿಕ ದಾಳಿಯಾಗಿ, ಅದರಲ್ಲಿ ಕ್ಯಾಜುಯಲ್ಟಿ ಆಗಿ, ಆನಂತರ ಕೆಲವು ಇಂಜುರಿಗಳಾಗಿ ಅಂಥ ಸಂದರ್ಭಗಳಲ್ಲಿ ರೆಸ್ಕ್ಯೂ ಯಾವ ರೀತಿ ಮಾಡಿದ್ರು, ಟ್ರೀಟ್ಮೆಂಟ್ ಯಾವ ರೀತಿ ಮಾಡಿತು, ಆನಂತರ ಸೋಕೋ ಟೀಮ್ ಬಂದು ಅಲ್ಲಿ ಸಾಕ್ಷಿಗಳನ್ನು ಯಾವ ರೀತಿ ಕಲೆಕ್ಟ್ ಮಾಡಿತು, ಆನಂತರ ಆ್ಯಕ್ಟಿವ್ ಏನು ID ಅಂತ ವಸ್ತುಗಳು ಸಿಕ್ಕಾಗ ಅದನ್ನು ಯಾವ ರೀತಿ ಅವರು ಡಿಆಕ್ಟಿವೇಟ್ ಮಾಡಿದ್ರು ಅನ್ನೋಂಥ ಪ್ರಾತ್ಯಕ್ಷಿಕೆಯಿಂದ ಈ ದಿವಸ ನಾವಿಲ್ಲಿ ಮಾಡಿದ್ದೀವಿ.
2: ಈ ದಿನ ನಮ್ಮ ಶಿವಮೊಗ್ಗ ಸಿಟಿಯಲ್ಲಿ ನೆಹರು ಮೈದಾನದಲ್ಲಿ ನಾವು ಜಿಲ್ಲಾಡಳಿತ ವತಿಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಹೋಮ್ ಗಾರ್ಡ್ಸ್ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಸಮನ್ವಯದೊಂದಿಗೆ ಒಂದು ಅಣುಕು ಪ್ರದರ್ಶನವನ್ನು ನಾವು ಮಾಡಿದ್ದೆ. ಈ ಪ್ರದರ್ಶನದಲ್ಲಿ ಒಂದು ವೈಮಾನಿಕ ದಾಳಿ ಆದಾಗ, ಒಂದು ಡ್ರೋನ್ ಅಟ್ಯಾಕ್ ಆದಾಗ ಯಾವ ರೀತಿ ನಾವು ನಮ್ಮ

0: ಕೋಆರ್ಡಿನೇಷನ್ ಅನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನೀವೆಲ್ಲ ನೋಡಿದ್ವಿ. ಆ ಒಂದು ಸೆಕೆಂಡರಿ ಐಇಡಿ ಕೂಡ ಸಿಕ್ಕಿತ್ತು, ಅದನ್ನ ನಿಷ್ಕ್ರಿಯಗೊಳಿಸೋದಕ್ಕೆ ನಮ್ಮ ಬಾಂಬ್ ಸ್ಕ್ವಾಡ್ ಕೂಡ ಯಾವ ರೀತಿ ಕೆಲಸ ಮಾಡಿತ್ತು, ಒಂದು ಡೆಟೋನೇಟರ್ ನ ಉಪಯೋಗಿಸಿ ನಾವೇ ಒಂದು ಲೈವ್ ಬ್ಲಾಸ್ಟ್ ಅನ್ನ ಇಲ್ಲಿ ಮಾಡಿ ಅದನ್ನ ನಿಷ್ಕ್ರಿಯವನ್ನು ಮಾಡಿದ್ವಿ. ಇದೆಲ್ಲ ಪ್ರಕ್ರಿಯೆಯ ಜೊತೆಗೆ ಇಲ್ಲಿ ಯಾವಾಗ ನಮ್ಮ ಒಂದು ಟೆರರಿಸ್ಟ್ ಅಟ್ಯಾಕ್ ಆದಾಗ ಒಂದು ಬಸ್ ಅನ್ನ ಅವರು ವಶ ಪಡ್ಕೊಂಡಾಗ ನಾವು ಯಾವ ರೀತಿ ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ, ನಮ್ಮ ಡಿ ಸ್ವಾಟ್ ಟೀಮು ಯಾವ ರೀತಿ ಅದನ್ನು ಕ್ಲಿಯರ್ ಮಾಡೋದು ಅನ್ನೋದು ಕೂಡ ನಾವು ಪ್ರದರ್ಶನ ಮಾಡಿದ್ವಿ. ಸಾರ್ವಜನಿಕರಲ್ಲಿ ಇದನ್ನು ಅವರಿಗೆ ಅವೇರ್ನೆಸ್ ಜೊತೆಗೆ ವದಂತಿಗಳಿಗೆ ಯಾವ ರೀತಿ ಅವರು ಕಿವಿ ಕೊಡದಂಗೆ ಸರ್ಕಾರದ ಜೊತೆ ಮತ್ತು ಜಿಲ್ಲಾಡಳಿತದ ಜೊತೆ ಮತ್ತು ಸರ್ಕಾರದ ಇತರ ಏಜೆನ್ಸಿ ಜೊತೆ ಯಾವ ರೀತಿ ಸಮನ್ವಯವನ್ನು ಸಾಧಿಸಬೇಕು ಅನ್ನೋದು ಕೂಡ ಇವತ್ತು ನಾವು ಈ ಒಂದು ಅಣುಕು ಪ್ರದರ್ಶನದ ಮುಖಾಂತರ ತಿಳಿಸಲು ಇಚ್ಛೆಪಟ್ಟಿದ್ದೇವೆ.
1: ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ, ಡಿಸಿ ಸರ್ ಹಾಗೆ ಎಸ್ಪಿ ಅವರು ಒಂದು ಅದ್ಭುತ ಮಾತನ್ನ ತಿಳಿಸಿದ್ದಾರೆ. ಸಾರ್ವಜನಿಕರೇ ಕೇಳಿ, ಇದು ನಿಮ್ಮಲ್ಲಿ ಭಯ ಹುಟ್ಟಿಸೋದಕ್ಕೆ ಅಲ್ಲ, ಬದಲಿಗೆ ಇಂಥದ್ದೇನಾದರೂ ತುರ್ತು ಪರಿಸ್ಥಿತಿ ಬಂದರೆ ಹೆದರದೆ ಧೈರ್ಯವಾಗಿ ಹೇಗೆ ಸ್ವಯಂ ರಕ್ಷಣೆ ಮಾಡಿಕೊಳ್ಬೇಕು ಅಂತ ಧೈರ್ಯ ತುಂಬೋಕೆ ಈ ಒಂದು ಮಾಕ್ ಡ್ರಿಲ್ ಅನ್ನ ಯಶಸ್ವಿಯಾಗಿ ನಡೆಸಲಾಯಿತು ಅಂತ ತಿಳಿಸಿದ್ರು. ನಿಜ ಅಲ್ವಾ ಸ್ನೇಹಿತರೆ, ವಿಪತ್ತು ಬಂದಾಗ ಭಯ ಪಡೋದಕ್ಕಿಂತ ಸಿದ್ಧತೆ ಮುಖ್ಯ. ಯಶಸ್ವಿಯಾಗಿ ಈ ಮಾಕ್ ಡ್ರಿಲ್ ಮುಗಿಸಿಕೊಟ್ಟಂತಹ ನಮ್ಮ ಶಿವಮೊಗ್ಗದ ಎಲ್ಲಾ ಅಧಿಕಾರಿಗಳಿಗೆ, ಹೋಮ್ ಗಾರ್ಡ್ಸ್ ಹಾಗೆ ಎನ್ಸಿಸಿ ಮಿತ್ರರಿಗೆ ನಮ್ಮ ರೇಡಿಯೋ ಕಡೆಯಿಂದ ಒಂದು ದೊಡ್ಡ ಸಲ್ಯೂಟ್ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
5: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
6: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
7: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
2: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7:00 ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
9: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ. ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6:00 ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆ.

ಆರು ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029620969. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ಸಖತ್ ಇಂಟ್ರೆಸ್ಟಿಂಗ್ ಆಗಿನೇ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಇದು ಪಾಂಡವರ ವನವಾಸಕ್ಕೆ ರಿಲೇಟ್ ಆಗುತ್ತೆ. ಪಾಂಡವರ ವನವಾಸ ಏನಿರ್ಬೋದಪ್ಪ ವಿಷಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇವತ್ತು ಒಂದು ಸಸ್ಯ ಬಗ್ಗೆ ಅಥವಾ ಬಳ್ಳಿಯ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಒಂದು ಬಳ್ಳಿ ಪಾಂಡವರ ಕಾಲದಲ್ಲಿ ತುಂಬಾ ಉಪಯೋಗಕ್ಕೆ ಬಂದಿತ್ತು, ಆ್ಯಂಡ್ ಅವರು ಕೂಡ ಇದನ್ನು ಉಪಯೋಗ ಮಾಡಿದರು ಅಂತ ಹೇಳ್ತಾರೆ. ಸೊ ಈ ಬಳ್ಳಿ ಯಾವ ರೀತಿ ಕೆಲಸ ಮಾಡುತ್ತೆ, ಯಾಕೆ ಈ ಬಳ್ಳಿಯನ್ನು ಅವರು ಬಳಸಿದ್ರು, ಇದೆಲ್ಲದರ ಬಗ್ಗೆ ಇವತ್ತಿನ ಶೋನಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಬಳ್ಳಿಯ ಸ್ಪೆಷಾಲಿಟಿ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಶೋನ ನೀವು ಕೇಳಿಸ್ಕೊಂಡ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ, ಪಾಂಡವರ ಸಮಯದಲ್ಲಿ ಈ ಒಂದು ಬಳ್ಳಿ ಅಥವಾ ಈ ಒಂದು ಸಸಿ ತುಂಬಾ ಉಪಯೋಗ ಬಂದಿತ್ತು ಅಂತ ಹೇಳಿ. ಪಾಂಡವರು ವನವಾಸದಲ್ಲಿದ್ದಂತಹ ಕಾಲದಲ್ಲಿ ಇದನ್ನು ಬಳಕೆ ಮಾಡಿರ್ತಾರೆ. ಯಾಕೆ ಬಳಕೆ ಮಾಡ್ತಾರೆ, ಯಾವ ಥರ ಬಳಕೆ ಮಾಡಿದ್ದಾರೆ ತಿಳ್ಕೊಬೇಕು ಅಂತಂದರೆ ನಮ್ಮ ಶೋನ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಾಯಿತು ಅಂದರೆ ಮೆಸೇಜ್ ಕೂಡ ಮಾಡಿ ತಿಳಿಸ್ಕೊಡಿ. ಹಾಗೆ ನೀವು ಕೂಡ ಈ ಥರ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹುಡುಕಾಡ್ತಾ ಇರ್ತೀರಾ, ತಿಳ್ಕೊಳ್ತಾ ಇರ್ತೀರಾ ಅಂತಂದರೆ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕಾಲ್ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆ 9686062279 ಈ ಸಂಖ್ಯೆಗೆ ಮೆಸೇಜ್ ಅಥವಾ ಕಾಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ, ಈ ಒಂದು ಪಾಂಡವರು ವನವಾಸದಲ್ಲಿದ್ದಂತಹ ಕಾಲದಲ್ಲಿ ಬಳಕೆಗೆ ಬಂದಂತಹ ಈ ಒಂದು ಬಳ್ಳಿ ಪರರ ಕೊಳ್ಳೆ ಹೊಡೆದು ಹೊಟ್ಟೆ ಹೊರೆದುಕೊಳ್ಳುವಂತಹ ಬಂದಳಿಕೆ ಅಂತ ಹೇಳ್ಬೋದು. ಯಾಕೆ ಈ ಥರ ಹೇಳ್ತೀನಿ ಅಂತ ಯೋಚನೆ ಮಾಡಿದ್ರ, ಪಾಂಡವರು ವನವಾಸದಲ್ಲಿದ್ದಂತಹ ಕಾಲದಲ್ಲಿ ಗೌರಿ ಹಬ್ಬ ಬಂದಿರುತ್ತೆ. ಪೂಜೆಯನ್ನು ಮಾಡೋದಕ್ಕೆ ಕಂಕಣವನ್ನು ಧರಿಸ್ಬೇಕಲ್ವಾ? ಸೊ ಹಾಗಾಗಿ ಪಾಂಡವರು ಎಷ್ಟು ಬಡವರಾಗಿದ್ರು ಅಂತಂದರೆ ಅವರ ಹತ್ರ ಕಂಕಣವನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಅಗತ್ಯವಾದಂತಹ ನೂಲು ಕೂಡ ಇರೋದಿಲ್ಲ, ನೂಲಿಗೆ ಹಚ್ಚೋದಕ್ಕೆ ಅರಿಶಿಣ ಕೂಡ ಇರೋದಿಲ್ಲ. ಆಗ ಯುಧಿಷ್ಠಿರ ಏನು ಮಾಡ್ತಾನೆ, ಬಂದಣಿಕೆಯ ಅಥವಾ ಬಂದಳಿಕೆಯ, ನಾವಿದನ್ನು ಕಷ್ಟುಕ ಅಂತ ಕೂಡ ಕರಿತೀವಿ, ಆ್ಯಂಡ್ ಈ ಬಳ್ಳಿಯನ್ನು ಕಂಕಣವನ್ನಾಗಿ ಕಟ್ಕೊಂಡು ಗೌರಿ ಪೂಜೆಯನ್ನು ನೆರವೇರಿಸಿದ್ರಂತೆ. ಸೊ ಬಂದಣಿಕೆ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಬಳ್ಳಿ ಆಗಿದೆ. ಬಳ್ಳಿ ಅಂತ ಅಂದ ಕೂಡಲೇ ನಮ್ಮ ಕಣ್ಮುಂದೆ ದೊಡ್ಡ ದೊಡ್ಡ ಎಲೆಗಳಿರಬೇಕಾಗತ್ತೆ, ಮತ್ತು ಯಾವುದೋ ಒಂದು ಮರಕ್ಕೆ ಅದು ಹಾವಿನ ಥರ ಸುತ್ತಕೊಂಡಿರಬೇಕಾಗತ್ತೆ ಅನ್ನುವಂತಹ ಒಂದು ಇಮ್ಯಾಜಿನೇಷನ್ ಬರುತ್ತೆ. ಅಷ್ಟೇ ಅಲ್ಲ, ಬಳ್ಳಿ ಅಂತಂದರೆ ಅದು ಯಾವುದಕ್ಕಾರು ಹಬ್ಕೊಂಡು ಮೇಲೆ ಮೇಲೆ ಮೇಲೆ ಮೇಲೆ ಹೋಗ್ತಾ ಇರಬೇಕು, ದೊಡ್ಡದಾಗ್ತಾ ಇರಬೇಕು ಅಂತ ಅನಿಸುತ್ತೆ. ಆದರೆ ಈ ಬಂದಣಿಕೆ ವಿದ್ಯುತ್ ತಂತಿಯ ಹಾಗೆ ಕಾಣುವಂತಹ ಕಾಂಡ ಇರುವಂತಹ ಬಳ್ಳಿ ಆಗಿದೆ. ಇದರಲ್ಲಿ ಎಲೆಗಳಿರೋದಿಲ್ಲ, ಎಲೆಗಳೆಲ್ಲ ಕೂಡ ಕುಗ್ಗಿ ಕುಗ್ಗಿ ಹುರುಪೆಗಳಾಗಿಬಿಟ್ಟಿರ್ತವೆ. ಹಾಗಾಗಿ

ಇವು ಕೆಲಸಕ್ಕೆ ಬಾರದವು ಅಂತಲೇ ಅಂದ್ಕೊಳ್ತೀವಿ ನಾವು. ಇಡೀ ಬಳ್ಳಿ ಕೂಡ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ, ಯಾಕಂದರೆ ಇದರ ಒಡಲಿನಲ್ಲಿ ಕ್ಲೋರೋಫಿಲ್ ಇರೋದಿಲ್ಲ. ಹಾಗಾಗಿ ಬಂದಣಿಕೆಯು ತನ್ನ ಸ್ವಂತ ಆಹಾರವನ್ನು ತಾನೇ ತಯಾರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ತನ್ನ ಬದುಕಿಗೆ ಅಗತ್ಯವಾದಂತಹ ಆಹಾರವನ್ನು ಪಡೆಯೋದಕ್ಕೆ ಬೇರೆ ಬೇರೆ ಸಸ್ಯಗಳನ್ನು ಅವಲಂಬಿಸಿರುತ್ತೆ. ಈಗ ಬೇರೆ ಬೇರೆ ಸಸ್ಯಗಳು ಕೂಡ ಸ್ವಸಾಮರ್ಥ್ಯದಿಂದ ತಯಾರಿಸಿದಂತಹ ಆಹಾರ ಪದಾರ್ಥಗಳನ್ನು ತಮಗಾಗಿ ಇಟ್ಕೊಂಡಿರ್ತವೆ. ಆದರೆ ಈ ಬಳ್ಳಿ ಏನಿದೆ, ಬೇರೆ ಸಸಿಗಳಿಂದ ಕೊಳ್ಳೆ ಹೊಡೆದು ತಮ್ಮ ಹೊಟ್ಟೆಯನ್ನು ಹೊರತ್ಕೊಳ್ತವೆ. ಇಂತಹ ಜೀವಿಗಳನ್ನು ಪರಾವಲಂಬಿ ಜೀವಿಗಳು ಅಥವಾ ಪ್ಯಾರಾಸೈಟ್ ಅಂತ ಹೇಳಿ ಕರಿತೀವಿ. ಇಂತಹ ಪರಾವಲಂಬಿಗಳಿಗೆ ಆಶ್ರಯವನ್ನು ನೀಡುವಂತಹ ಸಸ್ಯಗಳನ್ನು ಆತಿಥೇಯ ಅಥವಾ ಹೋಸ್ಟ್ ಸಸ್ಯ ಅಂತ ಕೂಡ ಕರೀತಾರೆ. ನೀವ್ಯಾವತ್ತಾರು ಆದರೆ ಈ ಒಂದು ಪ್ರಯೋಗ ಮಾಡಿ ನೋಡಿ. ಬಂದಣಿಕೆ ಒಂದು ಚೂರು ಬಳ್ಳಿಯನ್ನು ಕಿತ್ಬಿಟ್ಟು ಒಂದು ಹೊಸ ಆತಿಥೇಯ ಮರದ ಮೇಲೆ ಹಾಕಿ ಬಂದಣಿಕೆ ಆ ಹೊಸ ಮರದ ಕಾಂಡದ ಸುತ್ತಲೂ ಕೂಡ ಹಾವಿನ ರೀತಿ ಸುತ್ತಕೊಂಡು ಬೆಳೆಯುತ್ತೆ. ತನ್ನ ಒಡಲಿನಿಂದ ಹೀರು ಬೇರುಗಳನ್ನು ಆತಿಥೇಯ ಗಿಡದ ಕಾಂಡದೊಳಗೆ ಬಿಡುತ್ತೆ. ಹೀರು ಬೇರು ವಿಶೇಷವಾದಂತಹ ರಚನೆಯನ್ನು ಹೊಂದಿರುತ್ತೆ. ಪರಾವಲಂಬಿ ಜೀವನಕ್ಕೆ ಹೇಳಿ ಮಾಡಿಸಿರುವಂಥದ್ದು ಈ ಬಳ್ಳಿ ಅಂತಲೇ ಹೇಳ್ಬೋದು. ಹೀರು ಬೇರಿನ ತುದಿಯಲ್ಲಿ ಉತ್ಪಾದನೆಯಾಗುವಂತಹ ರಾಸಾಯನಿಕಗಳು ಆತಿಥೇಯ ಸಸ್ಯದ ಒಡಲನ್ನು ಭೇದಿಸಿಕೊಂಡು ಒಳ ಹೋಗ್ತವೆ. ಹೀರು ಬೇರು ಗೂಟದ ರೂಪದಲ್ಲಿ ಆತಿಥೇಯ ಸಸ್ಯದ ಒಡಲಿನೊಳಗೆ ಇಳಿಯುತ್ತೆ. ಹಾಗಿದ್ರೆ ಹೀರು ಬೇರುಗಳಲ್ಲಿರುವಂತಹ ಆಹಾರವನ್ನು ಇದು ಯಾವ ರೀತಿ ಪಡ್ಕೊಳ್ಳುತ್ತೆ, ಇದ್ರ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಆ್ಯಂಡ್ ನೀವು ಕೂಡ ಈ ಬಳ್ಳಿನ ಎಲ್ಲರೂ ಸುತ್ತಮುತ್ತ ನೋಡಿ ಹಿಡಿದಿರಾ ಅಂತಂದರೆ ಹೇಗಿದೆ ಈ ಬಳ್ಳಿ, ಮತ್ತು ಈ ಬಳ್ಳಿ ವಿಶೇಷತೆ ನಿಮಗೇನಾದ್ರೂ ಗೊತ್ತಾಯಿತು ಅಂದರೆ ಅದನ್ನು ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ನಡಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ಬಂದಣಿಕೆಯ ಒಂದು ಬಳ್ಳಿಯ ಬಗ್ಗೆ. ಸೊ ಈ ಬಳ್ಳಿ ತುಂಬಾನೇ ಸ್ಪೆಷಾಲಿಟಿಯನ್ನು ಹೊಂದಿದೆ, ಮತ್ತು ಪಾಂಡವರ ಸಮಯದಲ್ಲಿ ಈ ಒಂದು ಬಳ್ಳಿ ಕೂಡ ಉಪಯೋಗಕ್ಕೆ ಬಂದಿತ್ತು ಅಂತಲೇ ಹೇಳ್ತಾ ಇದ್ದೆ. ಹಾಗೆ ಇದು ಬದುಕುವಂತಹ ರೀತಿ ಒಂದು ರೀತಿ ವಿಚಿತ್ರವಾಗಿದೆ. ಈ ಬಳ್ಳಿ ಪರಾವಲಂಬಿ ಜೀವನಕ್ಕೆ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು. ಹೀರುಬೇರಿನ ತುದಿಯಲ್ಲಿ ಉತ್ಪಾದನೆಯಾಗುವಂತಹ ರಾಸಾಯನಿಕಗಳು ಆತಿಥೇಯ ಸಸ್ಯದ ಒಡಲನ್ನು ಭೇದಿಸಿಕೊಂಡು ಒಳ ಹೋಗ್ತವೆ. ಹೀರುಬೇರು ಗೂಟದ ರೂಪದಲ್ಲಿ ಆತಿಥೇಯ ಸಸ್ಯದ ಒಡಲಿನ ಒಳಗೆ ಇಳಿಯುತ್ತೆ. ಹೀರುಬೇರಿನಲ್ಲಿರುವಂತಹ ಜೈಲಂ ಕೊಳವೆಯು ಆತಿಥೇಯನ ಜೈಲಂ ಕೊಳವೆಗೆ ಲಗ್ಗೆ ಹಾಕತ್ತೆ. ಹಾಗೆಯೇ ಹೀರುಬೇರಿನಲ್ಲಿರುವಂತಹ ಫ್ಲೋಯಂ ಕೊಳವೆ ಆತಿಥೇಯನ ಫ್ಲೋಯಂ ಕೊಳವೆಗೆ ಲಗ್ಗೆ ಹಾಕತ್ತೆ. ಆತಿಥೇಯ ಸಸ್ಯದ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತೆ, ಅದನ್ನು ಮೇಲೆ ಮೇಲಕ್ಕೆ ಪಂಪ್ ಮಾಡುತ್ತೆ. ಬಂದಣಿಕೆಯ ಬದುಕಿಗೆ ಅಗತ್ಯವಾದಂತಹ ಶಕ್ತಿಯನ್ನು ಕೊಡುತ್ತೆ. ಬಂದಣಿಕೆ ಬಳ್ಳಿಯ ಕುಡಿ ಮುಂದೆ ಮುಂದೆ ಬೆಳೀತಾ ಆತಿಥೇಯ ಗಿಡವನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ಳುತ್ತೆ. ಇಂಚಿಂಚಿಗೂ ಕೂಡ ಹೀರುಬೇರುಗಳನ್ನು ಬಿಡುತ್ತಾ ರಾಕ್ಷಸ ಸ್ವರೂಪದಲ್ಲಿ ಬೆಳೀತಾ ಹೋಗುತ್ತೆ. ಕೆಲವು ಸಲ ಇವು ಆತಿಥೇಯ ಜೀವಿಯನ್ನು ಕೊಲ್ಲೋದಕ್ಕೂ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಬಂದಣಿಕೆಯು ಒಂದು ಹಂತದಲ್ಲಿ ಹೂವನ್ನು ಬಿಡುತ್ತೆ. ಹೂಗಳು ಸಾಮಾನ್ಯವಾಗಿ ಬೆಳ್ಳಗಿರ್ತವೆ. ನಸು ಹಳದಿ ಇಲ್ಲವೇ ಗುಲಾಬಿ ಬಣ್ಣದ ಹೂಗಳನ್ನು ನೋಡಬಹುದು. ಚಿಕ್ಕ ಚಿಕ್ಕ ಹೂಗಳು, ಈ ಹೂಗಳು ಕಾಯಾಗಿ ಕಾಯಿಯಲ್ಲಿ ಬೀಜಗಳು ಬಲಿತವೆ. ಬಂದಣಿಕೆಯ ಬೀಜಗಳು ಬಲು ಗಟ್ಟಿಶಾಲಿಯಾಗಿರ್ತವೆ. ಅನಾನುಕೂಲ ಪರಿಸರದಲ್ಲಿ 10 ವರ್ಷಗಳಾದರೂ ಕೂಡ ಮೊಳೆಯದೆ ಹಾಗೇನೆ ತಮ್ಮನ್ನು ರಕ್ಷಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದವೆ. ಅನುಕೂಲಕರ ಸ್ಥಿತಿಯಲ್ಲಿ ಬಂದಣಿಕೆಯ ಬೀಜ ಮೊಳಕೆ ಒಡೆಯುತ್ತವೆ, ಬೆಳೆಯುತ್ತದೆ. ಮತ್ತು ಬೆಳೀತಾ ಇರುವಂತೆ ಬಂದಣಿಕೆಯಲ್ಲಿರುವಂತಹ ರಾಸಾಯನಿಕಗಳು ಅಕ್ಕಪಕ್ಕದಲ್ಲಿ ಬೆಳೀತಾ ಇರುವಂತಹ ಆತಿಥೇಯ ಗಿಡಗಳನ್ನು ಗುರುತಿಸಿ ಅದರ ಕಡೆಗೂ ಕೂಡ ಬಾಗುತ್ತೆ. ಅವುಗಳ ಕಾಂಡವನ್ನು ಅಪ್ಪಿ ತಮ್ಮ ಬದುಕನ್ನು ಕೂಡ ಆರಂಭಿಸ್ತವೆ. ಬೀಜಗಳಲ್ಲಿ ಸಂಗ್ರಹವಾಗಿರುವಂತಹ ಸ್ಟಾರ್ಚ್ ಅಂಶ ಹೊಸ ಆತಿಥೇಯ ಸಿಗುವವರೆಗೂ ಕೂಡ ಬಂದಣಿಕೆಯ ಬದುಕಿಗೆ ಬೇಕಾದಂತಹ ಶಕ್ತಿಯನ್ನು ಪೂರೈಸುತ್ತೆ. ಬೀಜದಲ್ಲಿರುವಂತಹ ಸ್ಟಾರ್ಚ್ ಖರ್ಚಾಗಿಬಿಟ್ಟು ಸೂಕ್ತ ಆತಿಥೇಯ ಸಸ್ಯ ದೊರೆಯದಿಲ್ಲದಿದ್ದರೆ ಆ ಬಂದಣಿಕೆಯ ಎಳೆ ಗಿಡ ಅಲ್ಲೇ ಒಣಗಿ ಜೀವವನ್ನು ಬಿಡುತ್ತೆ. ಸೊ ಈ ಥರ ಒಂದು ಸಸಿ ಕೂಡ ಎಷ್ಟೊಂದು ವಿಸ್ಮಯ ವಿಚಾರಗಳನ್ನು ಇಟ್ಕೊಂಡಿದೆ. ಮತ್ತು ಬಂದಣಿಕೆಯಲ್ಲಿ ಸುಮಾರು 100-170 ಪ್ರಭೇದಗಳಿವೆ. ಕೆಲವು ಹಳದಿ ಬಣ್ಣದ ಬದಲು ಕಿತ್ತಲೆ ಅಥವಾ ಕೆಂಪು ಬಣ್ಣಕ್ಕಿರ್ತವೆ. ಹಸಿರು ಬಂದಣಿಕೆ ಅಪರೂಪವಾಗಿ ಕಾಣಿಸ್ಕೊಳ್ಳುತ್ತೆ ನಮಗೆ. ಬಂದಣಿಕೆ ಪರೋಪಜೀವಿಯಾಗಿರುವ ಕಾರಣ ರೈತರು ಇವನ್ನು ಕಂಡುಕೂಡಲೇ ಕಿತ್ತು ಬಿಸಾಡೋದುಂಟು. ಅನೇಕ ದೇಶಗಳು ಬಂದಣಿಕೆಯ ಬೀಜಗಳಿಗೆ ನಿಷೇಧವನ್ನು ಕೂಡ ಹೇರಿದವೆ. ಬಂದಣಿಕೆಯ ಬೀಜಗಳನ್ನು ಜಾನಪದ ವೈದ್ಯಕೀಯದಲ್ಲಿ ಬಳಸೋದುಂಟು. ಸೊ ಈ ಥರ ಈ ಒಂದು ಸಸ್ಯಗಳಲ್ಲಿ ಅಥವಾ ಬಳ್ಳಿಗಳಲ್ಲಿ ಒಂದು ವಿಶೇಷತೆಗಳಿರುತ್ತೆ. ಅವುಗಳನ್ನು ನೀವು ಕೂಡ ನಮ್ಮ ಕಾರ್ಯಕ್ರಮಗಳಲ್ಲಿ ಕೇಳಿಸ್ಕೊಳ್ತಾ ಇರ್ಬೋದು. ಆ್ಯಂಡ್ ನೀವು ಕೂಡ ನಿಮಗೇನಾದರೂ ಈ ಥರ ಇಂಟ್ರೆಸ್ಟಿಂಗ್ ವಿಷಯಗಳು ಗೊತ್ತಿದೆ ಅಂತಂದರೆ ನಮಗೆ ಖಂಡಿತವಾಗ್ಲೂ ವಾಟ್ಸಪ್ ಮಾಡಿ ಅಂತ ಹೇಳ್ತಾ

ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿ ಈಗ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಗೊಂಬರ್ತೀನಿ. ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
1: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000 to 50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752298 ಈ ನಂಬರ್ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752298.
2: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ಹಾಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ರೇಡಿಯೋ ಶಿವಮೊಗ್ಗದ ಕೇಳುಗರೆಲ್ಲರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಸೊ ಪ್ರತಿ ಒಂದಿನ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಇವತ್ತು ಯಾವ ಬಿಸ್ನೆಸ್ ಬಗ್ಗೆ ಮಾತಾಡೋದು ಏನು ಅಂತ ಯೋಚನೆ ಮಾಡುವಾಗ, ನಾವೆಲ್ಲರೂ ದುಡಿಯೋದು ಆರೋಗ್ಯಕರವಾದ ಜೀವನ ನಡೆಸೋಕೆ, ಎಲ್ಲರೂ ಜೀವನವನ್ನು ಸಾಗಿಸ್ತೀವಿ. ಸೊ ಆರೋಗ್ಯ ಅನ್ನುವಾಗ ನಮಗೆ ಹಣ್ಣು ತರಕಾರಿಗಳು ಎಲ್ಲ ಮುಖ್ಯ ಆಗುತ್ತೆ. ಆದರೆ ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದೇ ಅಂಗಡಿಲಿ ಹಣ್ಣು, ತರಕಾರಿ, ಪೂಜಾ ಸಾಮಗ್ರಿಗಳು ಜೊತೆಗೆ ಮೊಟ್ಟೆ ಇವೆಲ್ಲವೂ ಕೂಡ ಸಿಗುತ್ತೆ. ಇದೊಂಥರ ವಿಶೇಷವಾಗಿದೆ ಅಲ್ವಾ? ಸೊ ನಮ್ಮೊಟ್ಟಿಗೆ ಇವತ್ತು ನವೀನ್ ವೆಜಿಟೇಬಲ್ಸ್ನ ಮಾಲೀಕರಾಗಿರುವ ಶ್ರೀಯುತ ನವೀನ್ ಅವರು ಮಾತಾಡ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ, ಅವರ ಬಿಸ್ನೆಸ್ ಜರ್ನಿಯನ್ನ ತಿಳ್ಕೊಳ್ಳೋಣ. ನವೀನ್ ಸರ್, ನಮಸ್ತೆ.
7: ನಮಸ್ತೆ
3: ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
7: ಥ್ಯಾಂಕ್ಸ್ ಮೇಡಮ್.
3: ಓಕೆ, ನವೀನ್ ಸರ್ ಹೇಗಿದ್ದೀರಾ?
7: ಚೆನ್ನಾಗಿದ್ದೀನಿ.
3: ಚೆನ್ನಾಗಿದ್ದೀರಾ. ಸೊ ನಿಮ್ಮ ಪರಿಚಯವನ್ನ ಮಾಡ್ಕೊಡ್ಬೋದಾ ಸರ್? ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ ಸರ್?
7: ನಾವು ಹುಟ್ಟಿ ಬೆಳೆದೆಲ್ಲ ಗಾಂಧಿ ಬಜಾರ್. ಈಗ ಇಲ್ಲಿ ನವಲೆ ಎಲ್ ಬೇಸ್ ತರ ತರಕಾರಿ ಅಂಗಡಿ ಮಾಡಿದ್ದೀನಿ.
3: ಓಕೆ ಸರ್, ನೀವು ಓದಿದ್ದು
7: ಅಲ್ಲೇ ಬಿ ಬಿ ಸ್ಟೇಟ್ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್.
3: ಏನು ಓದಿದ್ದಿ ಸರ್?
7: ನಾನು 7th class.
3: 7th class. ಸೊ 7th class ಓದ್ ತಕ್ಷಣ ಬಿಸ್ನೆಸ್ಸಿಗೆ ಬಂದ್ರ?
7: ಇಲ್ಲ ಇಲ್ಲ ಇಲ್ಲ.
3: ಮತ್ತೆ
7: ಅವ್ ಬೇರೆ ಮಾಡಿದೆ, ಆಮೇಲೆ ಅಪ್ಪ ಅಮ್ಮ ಮಾಡಿದ್ರು, ಇಲ್ಲಿ ಬಂದೆ ತರಕಾರಿ ಅಂಗಡಿ ಮಾಡಿದ್ರು, ಅದ್ರ ಮೇಲೆ ನಾನು ಇಲ್ಲಿ ಬಂದೆ.
3: ಸೊ ನಿಮ್ಮ ತಂದೆ ತಾಯಿಯವರು ನಡೆಸಿದಂತಹ ಬಿಸ್ನೆಸ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಾ?
7: ಹೌದು, ಕರೆಕ್ಟ್.
3: ಹಾಗಿದ್ರೆ ನವೀನ್ ಸರ್, ನೀವು ಈ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು?
7: ನೀವು ಮಾಡಿದ 15 ವರ್ಷ ಆಯ್ತು.
3: 15 ವರ್ಷ, ಸೂಪರ್. ಹಾಗಿದ್ರೆ ಈಗ ನವೀನ್ ವೆಜಿಟೇಬಲ್ಸ್ ನಲ್ಲಿ ಏನೇನೆಲ್ಲ ಸಿಗುತ್ತೆ ಸರ್?
7: ಎಲ್ಲ ತರಕಾರಿ, ಫ್ರೂಟ್ಸ್ ಎಲ್ಲ ಸಿಗುತ್ತೆ, ಹಣ್ಣು ತರಕಾರಿ ಎಲ್ಲ ಸಿಗುತ್ತೆ.
3: ಯಾವ ರೀತಿಯ ತರಕಾರಿಗಳೆಲ್ಲ ಸಿಗುತ್ತೆ?
7: ಎಲ್ಲ ಮಾಮೂಲಿ ಬೀನ್ಸು, ಕ್ಯಾರೆಟು, ಬೀಟ್ರೂಟು, ಗೆಡ್ಡೆಕೋಸು, ಎಲ್ಲ ಹೂಕೋಸು, ಸೀಮೆ ಬದನೆ, ಹೀರೆಕಾಯಿ, ಟೊಮೊಟೊ, ಈರುಳ್ಳಿ, ಆಲೂಗಡ್ಡೆ, ಎಲ್ಲ ಐಟಮ್ಸ್ ಇತ್ತು. ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಮೆಂತ್ಯ, ಸಬ್ಬಸಿಗೆ ಎಲ್ಲ ಸಿಗುತ್ತೆ, ಆಲ್ಮೋಸ್ಟ್
3: ಎಲ್ಲ ಥರ ತರಕಾರಿನೂ ಸಿಗುತ್ತೆ. ಸೊ ಎಷ್ಟು 15 ವರ್ಷದ ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಸರ್, ಹೇಗಿದೆ ಸರ್ 15 ವರ್ಷದ ಹಿಂದೆ ಬಿಸ್ನೆಸ್ಗೂ ಈಗ ಬಿಸ್ನೆಸ್ಗೂ?
7: ಬರ್ತಾ ಬರ್ತಾ ಇಂಪ್ರೂವ್ ಆಗ್ತಾ ಇದೆ.
3: ಇಂಪ್ರೂವ್ ಆಗ್ತಾ ಇದೆ. ಸೊ ನೀವು ದಿನ ಎಷ್ಟೊತ್ತಿಗೆ ಹೇಳ್ತೀರಾ, ಎಷ್ಟೊತ್ತಿಗೆ ತರಕಾರಿ ಎಲ್ಲ ತಗೋಬರ್ತೀರಾ ಸರ್?
7: 4 ಗಂಟೆ ಎದ್ದು ಹೋಗ್ತೀವಿ.
3: 4 ಗಂಟೆಗೆ
7: ತಂದು ಅಂಗಡಿ ಜೋಡಿಸಿದ್ರೆ 6-6:30 ಆಗತ್ತೆ.
3: 6:30 ನಿಮ್ಮ ಅಂಗಡಿ ಓಪನ್ ಆದರೆ ಎಷ್ಟು ತನಕ ಇರುತ್ತೆ?
7: 10 ಗಂಟೆ ನೈಟು.
3: ಬೆಳಗ್ಗೆ 6:30 ಓಪನ್ ಆದ್ರೆ ರಾತ್ರಿ 10 ಗಂಟೆ ತನಕ ಕೂಡ ಇರುತ್ತೆ. ಹಾಗಿದ್ರೆ ಒಂದು ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀರಾ ಸರ್?
7: ಮಾಡ್ತೊಂದು 8-10.
3: ಸೊ 8-10,000 ವ್ಯಾಪಾರ ಆದ್ರೆ ಅದ್ರಲ್ಲಿ ನಿಮಗೆ ಅಸಲು ಕಳೆದು ಅಂದ್ರೆ ಈಗ ತರಕಾರಿ ಮೇಲೆ ಹಾಕಿರೋ ರೇಟ್ ಅನ್ನು ಕಳೆದು ಎಷ್ಟು ಉಳಿಬಹುದು ಸರ್?
7: ಉಳಿಯುತ್ತೆ,
3: 1-1.5 ಉಳಿಯುತ್ತೆ. ಸೊ ದಿನಕ್ಕೆ ಆಲ್ಮೋಸ್ಟ್ ತರಕಾರಿ ವ್ಯಾಪಾರ ಮಾಡೋದ್ರಿಂದ 1-1.5 ಉಳಿಸ್ತೀರಾ ಸರ್. ಈ ಒಂದು ಮಳಿಗೆ ಸ್ವಂತದ ಬಾಡಿಗೆನಾ ಸರ್?
7: ಬಾಡಿಗೆ.
3: ನವೀನ್ ಸರ್, ಸುಮಾರು 15 ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಈ ಒಂದು 15 ವರ್ಷದ ಬಿಸ್ನೆಸ್ ಜರ್ನಿಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು ಅಂದ್ರೆ ಯಾವಾಗ ಖುಷಿ ಆಗಿರ್ಬೋದು ಸರ್?
7: ಖುಷಿ ಏನಾದ್ರು ದುಃಖ ಏನಾದ್ರು ದಿವಸ ಮಾಡೋದು ವ್ಯಾಪಾರ ಅಷ್ಟೇ ಅಲ್ಲ, ಅದ್ರ ಖುಷಿ ದುಃಖ ಏನಿರಲ್ಲ.
3: ಯಾವತ್ತೂ ಒಂದಿನ ನೆನ್ಪು ಮಾಡ್ಕೊಳಕ್ ಇಷ್ಟಪಡ್ತೀನಿ ಅಂದ್ರೆ
7: ಅಂಗಡಿ ಓಪನ್ ಮಾಡಿದ್ವಿ ಸರ್.
3: ಅಂದ್ರೆ 15 ವರ್ಷದ ಹಿಂದೆ ಅಂಗಡಿ ಓಪನ್ ಮಾಡಿದ್ದೀನವನ್ನ ನೆನ್ಪು ಮಾಡ್ಕೊಳಕ್ ಇಷ್ಟಪಡ್ತೀರಾ ಅಂದ್ರೆ ಆಗ ಹೆಚ್ಚು ವ್ಯಾಪಾರ ಆಗಿತ್ತಾ ಸರ್?
7: ಸ್ಟಾರ್ಟಿಂಗ್ ಓಪನ್ ಮಾಡಿ ಸರ್ ಬರೀ 800 ರೂಪಾಯಿ ಆಗಿತ್ತು ವ್ಯಾಪಾರ.
3: ಸೊ ನೋಡಿ, 800 ರೂಪಾಯಿಂದ ಈಗ 8,000 ತನಕ ವ್ಯಾಪಾರ ಆಗ್ತಾ ಇದೆ. ಈ ಒಂದು ಬದಲಾವಣೆಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ?
7: ನಾವು ಮಾಡಿದ್ರೆ ಕಷ್ಟಪಟ್ಟು ಮಾಡ್ತಿದ್ರೆ ನಡೀತು ಪ್ರತಿಫಲ ಅದು.
3: ಕಷ್ಟಪಟ್ಟು ಕೆಲಸ ಮಾಡಿದಾಗ ನಮಗೆ ಡೆಫಿನೆಟ್ಲಿ ಪ್ರತಿಫಲ ಸಿಕ್ಕೇ ಸಿಗುತ್ತೆ.
7: ಕರೆಕ್ಟ್, ಅದು ನಿಜಾನೇ.
3: ಎಸ್ ನವೀನ್ ಸರ್, ಈಗ ದಿನ ಬೆಳಗ್ಗೆ ಒಂದು 4 ಗಂಟೆಗೆ ಹೇಳ್ತೀನಿ ಅಂತ ಹೇಳಿದ್ರಿ, ತರಕಾರಿ ಎಲ್ಲ RMC ಹತ್ರ ತರ್ತೀರಾ ಅಥವಾ ಎಲ್ಲಿಂದ ತರೋದು ಸರ್?
7: RMC ಬರುತ್ತೆ, ಲೋಕಲ್ ರೈತರದ್ದು ಸಿಗುತ್ತೆ.
3: ಲೋಕಲ್ ರೈತರಿಗೆ ಅಂದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಸರ್?
7: ಅವರೇ ತಂದು ಕೊಡ್ತಾರೆ, ಐಟಮ್ ಇರೋ ಫೋನ್ ಮಾಡಿ ಹೇಳಿರ್ತಾರೆ, ಬಂದು ಎಷ್ಟು ಬೇಕೋ ಅಷ್ಟು ಕೊಟ್ಟು ಹೋಗ್ತಾ ಇರ್ತಾರೆ.
5: ಓಕೆ, ನವೀನ್ ಅವರು ತಮ್ಮ ವೆಜಿಟೇಬಲ್ಸ್ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಈ ಒಂದು ಮಾತುಕತೆ ಮುಂದುವರಿಯುತ್ತೆ, ಆದ್ರೆ ಅದಕ್ಕೂ ಮೊದಲು ಒಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ವೆಜಿಟೇಬಲ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ವಿ, ಅದೇನೇ ನವೀನ್ ವೆಜಿಟೇಬಲ್ಸ್. ಇದರ ಮಾಲೀಕರಾಗಿರುವ ನವೀನ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಅವರ ಬಿಸ್ನೆಸ್ ಬಗ್ಗೆ ಮಾತುಕತೆಯನ್ನ ಮುಂದುವರೆಸೋಣ. ನವೀನ್ ಸರ್, ನಿಮ್ಮಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಈಗ ತರಕಾರಿ ಜೊತೆಗೆ ಹಣ್ಣುಗಳನ್ನು ಇಟ್ಟಿದ್ದೀರಾ, ಹಾಗೆ ದೇವ್ರಿಗೆ ಬೇಕಾಗಿದ್ದ ದೇವ್ರ ಸಾಮಗ್ರಿಗಳನ್ನ ಕೂಡ ಇಟ್ಟಿದ್ದೀರಾ, ಪೂಜೆ ಐಟಮ್ಸ್. ಸೊ ಹೇಗ್ ಬಂತು ಸರ್ ಈಗ ಒಂದೇ ಜಾಗದಲ್ಲಿ ಒಂದು ಮೂರ್ನಾಲ್ಕು ರೀತಿ ವ್ಯಾಪಾರ ಮಾಡೋದು?
3: ಒಂದ್ ಮಾಡ್ತಾ ಮಾಡ್ತಾ ಎಲ್ಲ ಪಿಕಪ್ ಆಗ್ತಾ ಇರುತ್ತೆ, ಒಂದಿಗೊಂದು ಐಡಿಯಾ ಬರ್ತಾ ಇರುತ್ತೆ. ಫಸ್ಟ್ ತರಕಾರಿ ಇಟ್ಟೆ, ಆಮೇಲೆ ಹಣ್ಣು ಬಂತು, ಆಮೇಲೆ ಪೂಜೆ ಸಾಮಾನ್ ಎಲ್ಲ ಬಂತು, ಮಸಾಲೆ ಐಟಮ್ ಇಟ್ಟಿದ್ದೀನಿ.
2: ನೋಡಿ, ಮಸಾಲೆ ಐಟಮ್ ಕೂಡ ಇದೆ.
3: ಎಲ್ಲ ಸಿಗತ್ತೆ, ಎಲ್ಲ ಸಿಗತ್ತೆ.
2: ಸೊ ಈಗ ಬಿಸ್ನೆಸ್ ಮಾಡ್ತಾ ಇದ್ದೊಂದು ಐಡಿಯಾನ ಯೂಸ್ ಮಾಡ್ಬೋದು, ಒಂದೇ ಬಿಸ್ನೆಸ್ ಮಾಡೋಕ್ಕಿಂತ ಜೊತೆಗೆ ಇನ್ನೊಂದೆರಡು ಮೂರು ಬಿಸ್ನೆಸ್ ಸೇರಿಸ್ಕೊಂಡು ಮಾಡಿದ್ರೆ ಓಕೆ ಅಂತ
3: ಸೇರ್ಸ್ಕೊಂತಾ ಇರ್ತೀವಿ ಒಂದೊಂದೇ ಒಂದೊಂದು ಐಟಮ್.
2: ಓಕೆ ನವೀನ್ ಸರ್, ಈ ಒಂದು ತರಕಾರಿ ವ್ಯಾಪಾರವನ್ನು ಮಾಡಿ ನೀವೆಷ್ಟು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದೀರಾ?
3: ಚೆನ್ನಾಗಿದೆ, ನಾನು ಮನೆ ಮಾಡಿದ್ದೀನಿ, ಅಕ್ಕ ತಂಗಿ ಇಬ್ಬರದ್ದು ಮದುವೆ ಮಾಡಿದ್ದೀನಿ.
2: ನೋಡಿ, ತರಕಾರಿ ವ್ಯಾಪಾರ ಮಾಡ್ತಾನೆ, ಒಂದು ಮನೆನ ಕೂಡ ಕಟ್ಟಿದ್ದೀರಾ, ಹಾಗೆ ಅಕ್ಕ ತಂಗಿರ ಮದುವೆ ಕೂಡ ಮಾಡಿದ್ದೀರಾ. ಯಾಕಂದ್ರೆ ಈಗ ತುಂಬಾ ಜನ ವ್ಯಾಪಾರ ಮಾಡುವಾಗ ಅಯ್ಯೋ ವ್ಯಾಪಾರ ಮಾಡಲ್ಲ, ಅದರಲ್ಲಿ ಲಾಸ್ ಅಂತೆಲ್ಲ ಹೇಳ್ತಾರೆ ಸರ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ?
3: ಅದೇ, ಬೆಳಗ್ಗೆ ಎದ್ದು ಕಷ್ಟಪಟ್ಟು ಮಾಡಿದ್ರೆ ಪ್ರತಿಫಲ ಸಿಕ್ಕೇ ಸಿಗತ್ತೆ, ಮಾಡ್ಲಂಗೆ ಸಿಗೋದಿಲ್ಲ ಅಂದೆ.
2: ಸೊ ಕಷ್ಟಪಟ್ಟು ಕೆಲಸ ಮಾಡಿದಾಗ ಮಾತ್ರ ಪ್ರತಿಫಲ ಸಿಗತ್ತೆ. ಸರ್, ಈಗ ತರಕಾರಿಗಳನ್ನ ತಗೋ ಬಂದಿರ್ತೀರ, ಕೆಲವೊಮ್ಮೆ ಇಲ್ಲಿ ತರಕಾರಿ ಹಾಳಾಗ್ಬಿಡುತ್ತೆ, ಈಗ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ, ಅಂತ ತರಕಾರಿ ಎಲ್ಲ ಏನ್ ಮಾಡ್ತೀರಾ ಸರ್?
3: ಹಸುಗಳಿಗೆ ಕೊಡ್ತೀವಿ.
2: ಹಸುಗಳಿಗೆ ಕೊಡ್ತೀರಾ? ಈಗ ಹಣ್ಣು ಅಷ್ಟೇ, ಒಂದೊಂದು ದಿನ ಒಂದೊಂದು ರೇಟ್ ಇರುತ್ತೆ ಸರ್, ಅದನ್ನೆಲ್ಲ ಯಾವ ರೀತಿ ತೊಗೊಂಡು ಬರ್ತೀರಾ?
3: ಅಲ್ಲ, ಅದೆಲ್ಲ ನಾವು ತಂದ ರೇಟಿಗೆ ಮೇಲೆ ನಾವು ಐಟಮ್ ಮಾರೋದು, ಕಮ್ಮಿ ಆಗಲಿ ಜಾಸ್ತಿ ಇವತ್ತು ಏನು ರೇಟ್ ತಿಂದಿದ್ದು ಅದು ರೇಟಿಗೆ ಖಾಲಿ ಮಾಡೋದು, ನೆಕ್ಸ್ಟ್ ಏನು ರೇಟ್ ಸಿಗುತ್ತೋ ಆ ರೇಟಿ ಮೇಲೆ ಡಿಪೆಂಡ್ ಮಾಡೋದು.
2: ಸೊ ಇವತ್ತು ತಂದಿದ್ದ ತರಕಾರಿ ಎಲ್ಲ ಇವತ್ತೇ ಖಾಲಿ ಆಗಿಬಿಡುತ್ತಾ ಸರ್?
3: ಇವತ್ತೇ ಖಾಲಿ ಆಗಲ್ಲ, ಉಳಿ ಐತೆ, ನಾಳೆ ಉಳಿಯುತ್ತೆ, ನಾಳೆ ಸೇರ್ಸಿ ಮಾರೋದು ಅವಾಗ.
2: ಸೊ ನೀವು ಪ್ರತಿನಿತ್ಯ ಕೂಡ ತರಕಾರಿ ತೊಗೊಂಡು ಬರ್ತೀರಾ?
3: ಪ್ರತಿನಿತ್ಯ ತರೋದು ತರಕಾರಿ.
2: ಈಗ ಉಳಿದಿರೋ ತರಕಾರಿಗಳನ್ನ ನೋಡಿಕೊಂಡು ಇನ್ನು ಮಿಕ್ಕಿದ ತರಕಾರಿನ ತೊಗೊಂಡು ಬರ್ತೀರಾ?
3: 1 ಕೆಜಿ, ಒಂದು 3 ಕೆಜಿ ಉಳಿದ್ರೆ ಅದ್ರ ಮೇಲೆ ಒಂದು 7 ಕೆಜಿ ಸೇರ್ಸ್ಕೊಂಡು ತರೋದು, ಅದಕ್ಕೆ 1 ಕೆಜಿ ಮ್ಯಾಚ್ ಮಾಡಿ ಮಾರೋದು.
2: ಸೊ ಈ ಥರದಕ್ಕೆಲ್ಲ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಹೇಗೆ ಸರ್?
3: ನಮ್ದು ಓನ್ ಗಾಡಿ ಇದೆ, ಓಮನ್ ಇದೆ.
2: ಹಾಂ, ಸೊ ನಿಮ್ಮದೇ ಗಾಡೀಲಿ ತೊಗೊಂಡು ಬರ್ತೀರಾ? ಈ ಮಳಿಗೆ ಸ್ವಂತನ ಬಾಡಿಗೆನಾ?
3: ಬಾಡಿಗೆ.
2: ಬಾಡಿಗೆ ಮಳಿಗೆ. ಈ ಒಂದು ಮಳಿಗೆ ನೀವೊಬ್ಬರೇ ನೋಡ್ಕೊಳ್ಳೋದಾ ಅಥವಾ ಬೇರೆ ಯಾರು ನೋಡ್ಕೊಳ್ತಾರಾ?
3: ಅಮ್ಮ ಬರ್ತಾರೆ ಹೆಲ್ಪಿಗೆ.
2: ಅಮ್ಮ ಬರ್ತಾರೆ. ಸೊ ನೀವು ನಿಮ್ಮ ತಾಯಿಯವರು ಇಬ್ಬರು ಸೇರಿಕೊಂಡು ಈ ಒಂದು ಬಿಸ್ನೆಸ್ನ ಮಾಡ್ತಾ ಇದ್ದೀರಾ. ಹಾಗೆ ನವೀನ್ ಸರ್, ಈಗ ಹೊಸದಾಗಿ ಯಾರೋ ಒಂದು ತರಕಾರಿ ವ್ಯಾಪಾರ ಮಾಡಬೇಕು ಅಂತ ಇರ್ತಾರೆ, ಅಂಥವ್ರಿಗೆ ನೀವೇನು ಸಲಹೆ ಕೊಡ್ತೀರಾ ಸರ್?
3: ಅದೇ ಹೇಳಿದ್ನಲ್ಲ, ತರಕಾರಿ ವ್ಯಾಪಾರ ಸುಮ್ಮನೆ ಅಲ್ಲ, ಬೆಳಗ್ಗೆ ಎದ್ದವರೆಗೂ ರಾತ್ರಿ ತನಕ ವ್ಯಾಪಾರ ಮಾಡಲೇಬೇಕು. ಬೆಳಗ್ಗೆ ತಂದಿಟ್ಟು ಮಲ್ಕೊಳ್ಳೋ ಕಾಲ, ಬೆಳಗ್ಗೆ ನಾನು ತೊಗೊಂಬಂದ್ರೆ 3 ಗಂಟೆ 4 ಗಂಟೆ ತನಕ ಇರ್ತೀನಿ ಇಲ್ಲೇ, ಆಮೇಲೆ ಹೋಗ್ತೀನಿ ಮನೆಯವ್ರು ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ಮತ್ತೆ 9-8 ಗಂಟೆ ಬರ್ತೀನಿ, ಆಮೇಲೆ ಅಮ್ಮ ನಾನು ಕ್ಲೋಸ್ ಮಾಡ್ಕೊಂಡು ವಾಪಸ್ ಹೋಗ್ತೀನಿ, ಸಂಜೆ ಮೇಲೆ ಅಮ್ಮ ಬರ್ತೀನಿ.
2: ಹಂಗಾಗಿ ತರಕಾರಿ ವ್ಯಾಪಾರ ಅಂದರೆ ಸುಮ್ಮನೆ ಆಗಲ್ಲ, ದಿನ ಬೆಳಗ್ಗೆ ಏಳಬೇಕು, ಕಷ್ಟಪಡಬೇಕು, ನಂತರದಲ್ಲಿ ಮಾತ್ರ ವ್ಯಾಪಾರ ಚೆನ್ನಾಗಾಗತ್ತೆ ಅಂತ ಹೇಳ್ತಿದ್ರಿ. ಇಲ್ಲಿಗೆ ಬರುವಂಥ ಕಸ್ಟಮರ್ಸ್ಗಳು ಎಲ್ಲಿಂದ ಬರ್ತಾರೆ ಸರ್?
3: ಲೋಕಲ್ ನಮ್ಮಿರೋದವರು, ಪಕ್ಕದವರು, ಆ ಕಡೆ ಈ ಕಡೆ ಎಲ್ಲ ಬರ್ತಾರೆ, ಎದುರುಗಡೆ ಅಕ್ಕಪಕ್ಕ ಇರೋದ್ರೆಲ್ಲ ಬರ್ತಾರೆ, ನಮ್ಮ ದೆಲ್ವೇಸ್ತಾರೆ ತರಕಾರಿ ಕಡೆ, ಆ ಕಡೆ ಖುಷಿನಗರ ಕುವೆಂಪು ನೋಡಿದೆಲ್ಲ ಬರ್ತಾರೆ,
2: ಎಲ್ಲ ಕಡೆಯಿಂದ ಬರ್ತಾರೆ. ಯಾರಾದರೂ ಕಸ್ಟಮರ್ ಈಗ 15 ವರ್ಷದಿಂದ ಬರ್ತಾ ಇರೋರು ಈಗಲೂ ಬರ್ತಾ ಇದಾರೆ ಅನ್ನೋ ಉದಾಹರಣೆ ಇದೆಯಾ?
3: ಇದೆ, ನಮ್ಮ ಬಿಲ್ಡಿಂಗ್ ಒಂದರೆ ಇದಾರೆ, ಎದುರುಗಡೆ ಮನೆಯವರು ಇಲ್ಲ, ಪರ್ಮನೆಂಟ್ ಆಗಿದ್ದವ್ರು ಬಂದೇ ಬರ್ತಾರೆ, ಅಪ್ರೂವ್ 3 ವರ್ಷಕ್ಕೆ 2 ವರ್ಷಕ್ಕೆ ಮಕ್ಳಿಗೆ ಓದ್ಸೋಕ್ಕೆಲ್ಲ ಬಂದವರೆಲ್ಲ ಬಂದ ಮೇಲೆ ಚೇಂಜ್ ಆಗ್ತಾರೆ, ಕೆಲಸದ ಮೇಲೆ ಬಂದವರು ಅವ್ರು ಚೇಂಜ್ ಆಗ್ತಾ ಇರ್ತಾರೆ, ರೆಗ್ಯುಲರ್ ಏರಿಯಾದಲ್ಲಿ ಏನಿದೆ ಅವ್ರು ಬಂದೇ ಬರ್ತಾರೆ, ಹೊರಗಡೆ ಬಾಡಿಗೆ ಬಂದವ್ರು 3 ವರ್ಷ 2 ವರ್ಷ ಇರ್ತಾರೆ, ಖಾಲಿ ಆಗಿ ಹೋಗ್ತಾ ಇರ್ತಾರೆ.
2: ಓಕೆ, ಕೇಳ್ತಾ ಇದ್ರಲ್ಲ, ನವೀನ್ ಅವರು ತಮ್ಮ ಬಿಸ್ನೆಸ್ ಬಗ್ಗೆ ತಮ್ಮ ಕಸ್ಟಮರ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ರು. ಈ ಒಂದು ಮಾತುಕತೆಯನ್ನ ಮುಂದುವರಿಸೋಣ, ಆದ್ರೆ ಅದಕ್ಕೂ ಮೊದಲು ನಿಮಗಾಗಿ ಇನ್ನೊಂದು ಸಾಂಗ್ ವೇಟ್ ಮಾಡ್ತಿದ್ದೆ ಅಲ್ಲ. ಸೊ ಸಾಂಗ್ ಕೇಳ್ಕೊಂಡು ವಾಪಸ್ ಬನ್ನಿ, ನಾನು ನಿಮಗಾಗಿ ಇಲ್ಲೇ ಕಾಯ್ತಾ ಇರ್ತೀನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಒಂದು ಸೂಪರ್ ಸಾಂಗ್ ಏನೋ ಕೇಳಿದಾಯ್ತು ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತ್.

0: ಅವ್ರ ಚೆನ್ನಾಗಿ ಮಾತಾಡ್ರೆ ನಾವು ಚೆನ್ನಾಗಿ ಮಾತಾಡೋದು ಅವ್ರು ಚೆನ್ನಾಗಿ ಮಾತಾಡ್ರೆ ಇಲ್ಲ ಅವ್ರು ಚೆನ್ನಾಗಿ ಮಾತಾಡ್ರೆ ನಾವು ಚೆನ್ನಾಗಿ ಮಾತಾಡ್ರೆ ಅವ್ರು ಚೆನ್ನಾಗಿ ಮಾತಾಡ್ರೆ ನಾವು ಮಾತಾಡೋದು ಚೆನ್ನಾಗಿ ಮಾತಾಡೋದು ಅಷ್ಟೇ ವ್ಯತ್ಯಾಸ.
1: ಸೊ ಬರುವಂಥ ಕಸ್ಟಮರ್ಸ್ ಹತ್ರ ನಗಾಡ್ಕೊಂಡು ಮಾತಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ.
0: ಅದು ನಿಜಾನೆ
1: ಸರ್. ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಇರಬೇಕಾದಂಥ ಮಿನಿಮಮ್ ಕ್ವಾಲಿಟೀಸ್ ಅಂದರೆ ಏನಿರಬೇಕು ಸರ್?
0: ಮೇನಾಗಿ ತಾಳ್ಮೆ ಇರಬೇಕು, ಆಮೇಲೆ ಗಿರಾಕಿರೋ ರೆಸ್ಪಾನ್ಸ್ ಆಗಿ ಮಾತಾಡಬೇಕು ಅಷ್ಟೇ, ನಮ್ಮ ವ್ಯಾಪಾರ ನಮ್ಮ ಬಿಸ್ನೆಸ್ಸಿಗೆ.
1: ಓಕೆ. ಯಾಕಂದ್ರೆ ಈಗ ಒಬ್ರು ಕಸ್ಟಮರ್ ನಗ್ತಾ ಬರ್ತಾರೆ, ಒಬ್ರು ಕೋಪ ಮಾಡ್ಕೊಂಡು ಬರ್ತಾರೆ, ಎಲ್ಲರೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತ ಒಂದು ಕೆಪಾಸಿಟಿ ಇರಬೇಕಲ್ವಾ ಸರ್?
0: ಇರಬೇಕು, ಅದು ನಿಜ. ಕರೆಕ್ಟ್
1: ಸರ್. ಈಗ ನಿಮ್ಮ ತಂದೆ ತಾಯಿ ನಡೆಸಿದಂಥ ಬಿಸ್ನೆಸ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀರಾ, ನಂತರದಲ್ಲಿ ಫ್ಯೂಚರ್ಲಿ ಇದನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸೋ ಪ್ಲಾನ್ ಇದೆಯಾ ಸರ್?
0: ನೋಡೋದು ಅವಾಗ ಏನೇನಾಗತ್ತೋ, ದೇವ್ರ ಇಚ್ಛೆ, ಇದೇ ನಡೆಯುತ್ತೋ, ಮುಂದಿಗೆಲ್ಲ ಬೇರೆ ಬಿಸ್ನೆಸ್ ಸಿಗುತ್ತೋ ಅದು ಗೊತ್ತಿಲ್ಲ.
1: ಓಕೆ. ಸೊ ಈಗ
0: ಏನು ಶಕ್ತಿ ಮಟ್ಟ ಮಾಡ್ತೀವಿ, ಆಮೇಲೆ ನೆಕ್ಸ್ಟ್ ಏನಾಗುತ್ತೋ ನೋಡಬೇಕು.
1: ಸೊ ಡೇ ಬೈ ಡೇ ಅಂತೂ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇದೆ.
0: ಆಗ್ತಾ ಇದೆ, ಅದು ನಿಜ ಆಗ್ತಾ ಇದೆ.
1: ಹಾಗೇನೆ ನವೀನ್ ಸರ್, ಈಗ ತರಕಾರಿನ ಕೆಲವೊಂದು ಎ ಪಿ ಎಂ ಸಿಲಿ ತರ್ತೀನಿ, ಮತ್ತು ಕೆಲವು ರೈತರ ಹತ್ರ ತಗೊಳ್ತೀನಿ ಅಂತ ಹೇಳಿದ್ರೆ, ನಿಮಗೆ ರೈತರ ಹತ್ರ ತಗೊಳಕ್ಕೆ ಹೆಚ್ಚು ಲಾಭನ ಅಥವಾ ಎ ಪಿ ಎಂ ಸಿಲಿ ತಂದಾಗ ಹೆಚ್ಚು ಲಾಭನ?
0: ಎ ಪಿ ಎಂ ಸಿಲಿ ತೊಗೊಂಡ್ರೆ ಅಷ್ಟು ಫ್ರೆಶ್ ಸಿಗಲ್ಲ, ರೈತರ ತಗ ತೊಗೊಂಬಂದ್ರೆ ಫ್ರೆಶ್ ಸಿಗುತ್ತೆ ಐಟಮ್ ಅಷ್ಟೇ ವ್ಯತ್ಯಾಸ. ರೈತರ ಸೇಮ್ ಇರುತ್ತೆ, ಇವ್ರ ತಗೋ ಫ್ರೆಶ್ ಇರುತ್ತೆ, ಬೆಳೆ ಹಾಕಿ ತಂಗಿ ಮಧ್ಯಾಹ್ನ 12 ಗಂಟೆ ಕೊಟ್ಬಿಡ್ತಾರೆ, ಅವ್ರು ನೆನ್ನೆ ಹಾಕಿದ್ದು ನಾಳೆ ಬರುತ್ತೆ, ಅದೇ ವ್ಯತ್ಯಾಸ.
1: ತಗೊಂಡಿದ್ದು ಫ್ರೆಶ್ ಆಗಿರುತ್ತೆ,
0: ಫ್ರೆಶ್ ಆಗಿರುತ್ತೆ.
1: ನವೀನ್ ಸರ್, ಈಗ ಹೊಸದಾಗಿ ಒಂದು ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂತ ಇರ್ತಾರೆ, ಬರೀ ತರಕಾರಿ ಅಂಗಡಿ ಅಲ್ಲ, ಏನಾದರೂ ಈಗ ನಾವು ಯುವಕ ಯುವತಿಯರು ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ನೀವು ಏನು ಸಲಹೆ ಕೊಡ್ತೀರಿ ಸರ್? ಹೊಸದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಏನೆಲ್ಲ ಬೇಕಾಗ್ಬೋದು?
0: ಅಲ್ಲ, ಅವ್ರಿಗೆ ಫಸ್ಟ್ ಐಡಿಯಾ ಇರಬೇಕು ಏನು ಬಿಸ್ನೆಸ್ ಮಾಡ್ಬೇಕಂತ. ಫಸ್ಟ್ ಆಫ್ ಆಲು ಮೇಲೆ ಮಾಡ್ತೀವಿ ಅಂದರೆ ನಡ್ಸ್ಕೊಂಡು ಹೋಗೋ ತಾಕತ್ತು ಇರಬೇಕು ಫಸ್ಟ್ ಆಫ್ ಆಲ್. ಅದು ಮೇನು, ಮಂದ್ವಿ ಮಾಡಿದ್ವಿ 3 ತಿಂಗಳು ಮಾಡಿದ್ವಿ ಹೋದ್ರಿಂದ ಆಗಲ್ಲ, ಸ್ಟಾರ್ಟಿಂಗ್ ಮಾಡಬೇಕು, ಆಮೇಲೆ ಪಿಕಪ್ ಆಗುತ್ತೆ, ಹೋಗ್ತಾವೆ, ಕಷ್ಟಪಟ್ಟರೆ ನಿಜ ಸಿಗುತ್ತೆ. ಸ್ಟಾರ್ಟಿಂಗ್ ಸಿಗಲ್ಲ, ಸ್ಟಾರ್ಟಿಂಗ್ ಖಾಲಿ, ಸ್ಟಾರ್ಟಿಂಗ್ ಸ್ವಲ್ಪ ಲಾಸ್ ಲಾಭ ಇದ್ದಿದೆ, ಆಮೇಲೆಲ್ಲ ಪಿಕಪ್ ಆಗುತ್ತೆ.
1: ಸ್ಟಾರ್ಟಿಂಗ್ ಅಲ್ಲೇ ಎಲ್ಲ ಸಕ್ಸಸ್ ಸಿಗಲ್ಲ, ಪಿಕಪ್ ಆಗೋ ತನಕ ವೇಟ್ ಮಾಡಿ ನಂತರದಲ್ಲೇ ಬಿಸ್ನೆಸ್ ಕಂಟಿನ್ಯೂ ಮಾಡಬೇಕು.
0: 6 ತಿಂಗಳು ವರ್ಷ ಕಾಯಲೇಬೇಕು, ಅಷ್ಟು ಸುಲಭ ಆಗಲ್ಲ.
1: ಹಾಗೇನೆ ನವೀನ್ ಸರ್, ಎಲ್ಲ ವಿಷಯದಲ್ಲೂ ಕಲಿಯುವಂಥ ಅಂಶ ಅಂತ ಇರುತ್ತೆ, ನೀವು 15 ವರ್ಷದಿಂದ ಈ ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದೀರಲ್ಲ, ಈ ಬಿಸ್ನೆಸ್ಸಲ್ಲಿ ಏನಾದರೂ ಕಲಿತೆ ಅಂದರೆ ಏನು ಕಲ್ತಿದ್ದೀರಾ ಸರ್?
0: ಈ ಬಿಸ್ನೆಸ್ ಕಲಿತೆ ಅಂದರೆ ಮೇನ್ ಅದೇ, ನಮ್ಮ ಕಾಲ ಮೇಲೆ ನಾವು ಏನು ಇಟ್ಕೊಳೋದು ಅಂತ, ಜನರದ ರೆಸ್ಪಾನ್ಸ್ ಏನಿದೆ, ನಾವು ಸ್ವಂತ ಬಿಸ್ನೆಸ್ ಮಾಡಿ ನಾವು ಚೆನ್ನಾಗಿದೆ, ಜನರದ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ.
1: ಓಕೆ. ಸೊ ಆ ರೀತಿ ಕಲ್ತಿದ್ದೀರಾ.
0: ಹಾಂ.
1: ಈ ಬಿಸ್ನೆಸ್ ನಿಮಗೆ ಖುಷಿ ಕೊಟ್ಟಿದೆಯಾ ಸರ್?
0: ಸಿಕ್ಕಾಬಿಡ ಖುಷಿ ಕೊಟ್ಟಿದೆ, ಎಲ್ಲ ಸಟ್ಲ ಇದೆ ಬಿಸ್ನೆಸ್ ಇಂದಲೇ.
1: ಓಕೆ. ಈ ಸಮಯದಲ್ಲಿ ಯಾರಿಗಾದರೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಟ್ಟರೆ ಯಾರಿಗೆ ಹೇಳ್ತೀರಾ ಸರ್?
0: ಇಲ್ಲ, ನಾವು ಅಪ್ಪ ಅಮ್ಮಗೆ ಥ್ಯಾಂಕ್ಸ್ ಹೇಳಬೇಕು.
1: ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಬಗ್ಗೆ ಒಳ್ಳೆ ಮಾಹಿತಿನ ಕೊಟ್ಟರೆ ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
0: ನಿಮಗೂ ಥ್ಯಾಂಕ್ಸ್ ನಮ್ಮ ಇಂಟ್ರೋ ಮಾಡೋದಕ್ಕೆ.
1: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ನವೀನ್ ಅವರು ತಮ್ಮ ವೆಜಿಟೇಬಲ್ ಬಿಸ್ನೆಸ್ ಬಗ್ಗೆ ಒಳ್ಳೆ ಮಾಹಿತಿನ ಕೊಟ್ಟರು. ಸುಮಾರು 15 ವರ್ಷದಿಂದ ಈ ಒಂದು ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದೀನಿ, ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ದಿನಕ್ಕೆ 800 ರೂಪಾಯಿ ವ್ಯಾಪಾರ ಆಗ್ತಿತ್ತು, ಈಗ 8,000 ರಿಂದ 10,000 ವ್ಯಾಪಾರ ಆಗ್ತಾ ಇದೆ ಅಂತ ಹೇಳ್ತಿದ್ರು. ಇದೇ ಅಲ್ವಾ ಸಕ್ಸಸ್ ಅಂದ್ರೆ, ಇದೇ ಅಲ್ವಾ ಬಿಸ್ನೆಸ್ ಅಂದ್ರೆ. ಸೊ ಬಿಸ್ನೆಸ್ ಹಾಗೇನೆ ಒಂದ್ಸರಿ ಕೈ ಹಿಡಿತು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗ್ತಾನೆ ಹೋಗ್ತೀವಿ. ಸೊ ಈ ಒಂದು ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ರು ಬಿಸ್ನೆಸ್ ಮನ್ ಜೊತೆ ಭೇಟಿಯಾಗ್ತೀನಿ. ಸೊ ನೀವು ಇಷ್ಟೋ ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಇನ್ನು ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
3: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
4: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
5: ನಂದಿನಿ, ಪರಿಶುದ್ಧತೆಯ ಪ್ರತೀಕ.
6: ಸಿಕ್ಕಾಪಟ್ಟೆ ಶಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
6: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ ಒಂಬತ್ತು

0: 9449867 ಸಂಖ್ಯೆ ಮತ್ತೊಮ್ಮೆ 9449867
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ಬ್ ಆಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ನಿಮಗೆಲ್ಲರಿಗೂ ಕೂಡ ಇವತ್ತಿನ ನಮ್ಮ ಈ ವಿಶೇಷವಾಗಿರುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ನಿಮ್ಮ ಜೊತೆ ಮಾತಾಡ್ತಾ ಇರೋದು ನಾನು ಆರ್ಜೆ ಶ್ರೀಧರ್. ಇದು ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತು ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದಿರುವಂತಹ ವಿಷಯ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ವಿಷಯನ ಹೇಳೋದಕ್ಕೂ ಮುಂಚೆ ನಮ್ಮ ಅನ್ನದಾತರನ್ನ ನೆನೆಸ್ಕೊಳ್ಳೋಣ. ಸೂರ್ಯೋದಯದೊಡನೆ ಹೊಲಕ್ಕೆ ಹೊರಡುವ ರೈತ, ನೋವು ನಲಿವುಗಳೊಂದಿಗೆ ಜೀವನ ಸಾಗಿಸುವ ರೈತ, ಬೀಜ ಬಿತ್ತಿ ನೀರುಣಿಸಿ ಕಷ್ಟಪಟ್ಟು ಬೆಳೆ ಬೆಳೆದು ದುಡಿದು ತಿನ್ನುವ ರೈತ, ಎಲ್ಲರಿಗೂ ಅನ್ನ ಹಾಕುವ ರೈತ, ಅನ್ನದಾತರಿಗೆ ಮತ್ತೊಮ್ಮೆ ನಮಸ್ಕಾರ ಸಾ. ಇವತ್ತಿನ ನಮ್ಮ ಈ ವಿಶೇಷವಾಗಿರುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆ ಮಾತಾಡ್ತಾ ನಾನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯ ಕುರಿತಂತೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಿಮಗೂ ಕೂಡ ಕೃಷಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ತಿಳಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಮುಂಗಾರು ಹಂಗಾಮಿನ ಸಿದ್ಧತೆ ಹೇಗೆ ಮಾಡ್ಕೋಬೇಕು, ಹಾಗೆ ಅದರ ಜೊತೆಗೆ ಬೀಜೋಪಚಾರವನ್ನ ವೈಜ್ಞಾನಿಕವಾಗಿ ಯಾವ ರೀತಿಯಲ್ಲಿ ಮಾಡ್ಕೋಬೇಕು, ಇದೆಲ್ಲದರ ಮಾಹಿತಿಯನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುರೇಶ್ ನಾಯಕ್, KP, ಕೃಷಿ ಅಧೀಕ್ಷಕರು, ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನೆ ಕೇಂದ್ರ ಹೊನ್ನವಿಲೆ ಶಿವಮೊಗ್ಗ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಪ್ರಸ್ತುತ ಈಗ ಮುಂಗಾರು ಹಂಗಾಮು ಪ್ರಾರಂಭ ಆಗಿರೋದ್ರಿಂದ ಬೆಳೆಯನ್ನ ಬಿತ್ತನೆ ಮಾಡುವಂತಹ ಸಮಯ ಆಗಿದೆ. ಈಗ ಬಿತ್ತನೆ ಮಾಡೋದಕ್ಕೆ ನಮ್ಮ ಮಣ್ಣು ಯಾವ ರೀತಿಯಲ್ಲಿದೆ, ಮಣ್ಣಿನ ಹದ ಹೇಗಿದೆ, ಹಾಗೆ ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶಗಳಿದೆ, ಹೇಗಿದೆ ಬಿತ್ತನೆ ಮಾಡುವಂಥ ಬೀಜ, ಯಾವ ಗುಣಮಟ್ಟದಾಗಿದೆ, ಇದೆಲ್ಲದರ ಪರೀಕ್ಷೆಗಳನ್ನ ನಾವು ಮಾಡ್ಕೋಬೇಕಾಗತ್ತೆ. ಹಾಗೇ ಈ ಬಿತ್ತನೆ ಬೀಜವನ್ನು ಬಿತ್ತೋದಕ್ಕಿಂತ ಮುಂಚೆನೆ ನಾವು ಬೀಜೋಪಚಾರವನ್ನು ಮಾಡಬೇಕಾಗತ್ತೆ. ಇದರ ಬಗ್ಗೆ ನಾವು ಹೆಚ್ಚು ಏನು ಗಮನವನ್ನು ಕೊಟ್ಟಿರೋದಿಲ್ಲ. ಅಂದರೆ ಈಗ ಬೀಜೋಪಚಾರ ಯಾವುದೋ ಒಂದು ಅಂಗಡಿಯಿಂದ ತರುವಂಥ ಬೀಜವನ್ನು ತಂದು ಅದನ್ನು ನೀಟಾಗಿ ಬಿತ್ತನೆ ಮಾಡಿಬಿಡ್ತೀವಿ, ಅದಕ್ಕೆ ಗೊಬ್ಬರ ಔಷಧಿ ಇದನ್ನೆಲ್ಲ ಹಾಕಿ ನಾವು ಬೆಳೆಸೋದಕ್ಕೆ ಪ್ರಾರಂಭ ಮಾಡ್ತೀವಿ. ಆದರೆ ಈ ಬಿತ್ತನೆ ಬೀಜವನ್ನು ಬಿತ್ತೋದಕ್ಕೂ ಮುಂಚೆ ನಾವು ಬೀಜೋಪಚಾರವನ್ನು ಮಾಡಬೇಕಾಗತ್ತೆ. ಇದನ್ನು ವೈಜ್ಞಾನಿಕವಾಗಿ ಕೆಲವು ಕೃಷಿ ಕಾಲೇಜ್ಗಳಲ್ಲಾಗಿರ್ಬೋದು, ಹಾಗೆ ಕೃಷಿ ಇಲಾಖೆಗಳಲ್ಲಾಗಿರ್ಬೋದು ನಮಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇರ್ತಾರೆ. ಈಗ ಹೆಚ್ಚಿನ ಕಡೆಗಳಲ್ಲಿ ನೋಡೋದಾದರೆ ಬೀಜೋಪಚಾರವನ್ನು ಹೆಚ್ಚು ಜನರು ಮಾಡೋದೇ ಇಲ್ಲ. ಹಾಗಾಗಿ ಬೀಜೋಪಚಾರವನ್ನು ಮಾಡೋದ್ರಿಂದ ಏನು ಲಾಭ ಆಗುತ್ತೆ, ಬೀಜೋಪಚಾರವನ್ನು ಯಾಕೆ ಮಾಡಬೇಕು, ಇದರ ಎಲ್ಲದರ ಮಾಹಿತಿನ ನೀವು ಇವತ್ತು ತಿಳಿಸ್ಕೊಡ್ಬೇಕು ಸರ್.
2: ನಮಸ್ತೆ ಶಿವಮೊಗ್ಗ. ಇವತ್ತಿನ ದಿನಗಳಲ್ಲಿ ಕೃಷಿ ಮಾಡೋದು ತುಂಬ ಕಷ್ಟದ ದಿನಗಳು ಅನುಭವಿಸ್ತಾ ಇದ್ದೀವಿ. ಯಾಕಂದರೆ ಕೃಷಿಯಲ್ಲಿ ದಿನೇ ದಿನೇ ಬೆಳಗ್ಗೆ ಎದ್ದರೆ ಸಾಕು, ಕೃಷಿಯಲ್ಲಿ ಆಗುವಂಥ ಒಂದೊಂದು ಅಡೆತಡೆಗಳು ನಮಗೆ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ನಾವು ಕೃಷಿ ಮಾಡಬೇಕು ಅಂತ ಅಂದ್ಕೊಂಡ ತಕ್ಷಣವೇ ಕೃಷಿ ಮಾಡೋಕ್ಕೆ ಇಂಪಾರ್ಟೆಂಟ್ ಆಗಬೇಕಿರೋದು ನಮಗೆ ಜಮೀನು ಬೇಕು. ಕೆಲವ್ರ ಹತ್ರ ಜಮೀನು ಇರಲ್ಲ, ಜಮೀನು ಮಾಡಬೇಕಂತಿರೋ ಜಮೀನು ಇರಲ್ಲ. ಜಮೀನು ಇದ್ದವರು ಜಮೀನು ಮಾಡೋಕ್ಕೆ ಕರೆಕ್ಟಾಗಿ ಸೂಕ್ತ ಸಮಯದಲ್ಲಿ ಅಳವಡಿಸ್ಕೋಬೇಕಾಗಿದ್ದರೆ ಕೃಷಿ ಪದ್ಧತಿಗಳು, ಆರಿಸಿಕೊಳ್ಳಬೇಕಾದ ಬೀಜಗಳು, ಮತ್ತು ಬೀಜಗಳು ಉಪಚಾರ ಮಾಡೋ ಹೇಗೆ ಉಪಚಾರ ಮಾಡಬೇಕು, ಉಪಚಾರ ಮಾಡೋದ್ರಿಂದ ಅಧಿಕ ಇಳುವರಿ ಹೇಗೆ ಪಡಿಬೋದು, ಬೀಜೋಪಚಾರ ಮಾಡೋದ್ರಿಂದ ನಮಗೇನೆಲ್ಲ ಅನುಕೂಲಗಳು, ಯಾವುದು ರೈತರಿಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರಲ್ಲ. ಹಾಗಾಗಿ ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ನಾನು ಇವತ್ತು ರೇಡಿಯೋ ಶಿವಮೊಗ್ಗ 94 FM ಚಾನಲ್ ಅವರು ನನಗೆ ಆಹ್ವಾನ ಮಾಡೋದ್ರಿಂದ ಇವತ್ತಿನ ದಿನದಲ್ಲಿ ನಾನು ಬಂದು ಅವರ ಆಫೀಸ್ ಬಂದು ಇದ್ರ ಬಗ್ಗೆ ರೈತರಿಗೆಲ್ಲ, ನಮ್ಮ ಶಿವಮೊಗ್ಗ ಜಿಲ್ಲಾ ರೈತರಿಗೆಲ್ಲ ತಿಳಿಸ್ಕೊಡ್ಬೇಕಂತ ಬಂದಿದ್ದೀನಿ. ನನ್ನ ಹೆಸರು ಡಾಕ್ಟರ್ ಸುರೇಶ್ ನಾಯ್ KP ಅಂತ. ನಾನು MSc ಕೃಷಿಯಲ್ಲಿ ಭೇಷಶಾಸ್ತ್ರದಲ್ಲಿ MSc ಮಾಡಿದ್ದೀನಿ. PhDನು GKVK ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಮಾಡಿದ್ದೀನಿ. ಅದ್ರ ನಾನು ಈಗ ಪ್ರೆಸೆಂಟ್ಲಿ ನಾನು ಕೃಷಿ ಅಧೀಕ್ಷಕರಾಗಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೊನ್ನವಿಲೆ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮುಂಗಾರು ಹಂಗಾಮಿನ ಸಿದ್ಧತೆಗಳು ನಡೀತಿದೆ ಆಲ್ರೆಡಿ. ಬಿತ್ತನೆ ಪೂರ್ವದಲ್ಲಿ ಬೀಜೋಪಚಾರ ಹಾಗೂ ಬರ ನಿರೋಧಕ ಸೂಕ್ತ ತಳಿಗಳ ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡುವುದು ಉತ್ತಮ ಸಲಹೆ. ಹಾಗೆ ಬೀಜೋಪಚಾರ ಎಂದ್ರೇನು ರೈತರಿಗೆ ಗೊತ್ತಿರಲ್ಲ. ಬೀಜೋಪಚಾರ ಅಂದರೆ ಬೀಜಗಳ ಮೂಲಕ ಬೇರೆ ಬೇರೆ ರೋಗಗಳು ನಮ್ಮ ಬೆಳೆಗಳಿಗೆ ಹರಡುತ್ತವೆ. ಹಾಗೂ ನಾವು ಬೀಜಗಳನ್ನು ದಾಸ್ತಾನಲ್ಲಿಟ್ಟಂಥ ಸಮಯದಲ್ಲಿ ಅದನ್ನು ಕೀಟಬಾಧೆಗಳಿಂದ ಬೀಜಗಳು ಹಾಳಾಗುತ್ತವೆ. ಇದನ್ನು ತಡೆಯಲು ಶಿಲೀಂದ್ರನಾಶಕ ಮತ್ತು ಕೀಟನಾಶಕಗಳಿಂದ ಉಪಚಾರ ಮಾಡುವುದಕ್ಕೆ ಬೀಜೋಪಚಾರ ಅಂತಾರೆ. ನೀವೆಲ್ಲ ನೋಡಿರ್ಬೋದು, ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ, ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಅಂತ ಹಾಕ್ತಾರೆ. ಚಿಕ್ಕ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಅಂತ ಹಾಕ್ಸ್ತೀವಿ, ಯಾಕಂದರೆ ಮುಂದೆ ಬರೋಂಥ ಮಕ್ಕಳಿಗೆ ಬರೋಂಥ ರೋಗ ರುಜಿನಗಳು ಕಡಿಮೆ ಆಗಲಿ ಅಂತ. ಈ ಬೀಜೋಪಚಾರನೂ ಅದೇ ಥರ, ಬೀಜಕ್ಕೆ ಪೋಲಿಯೋ ಡ್ರಾಪ್ಸ್ ಹಾಕೋ ಥರ ಮಾಡೋದನ್ನೇ ಬೀಜೋಪಚಾರ ಅಂತೀವಿ. ಬೀಜನ ಪೋಲಿಯೋ ಡ್ರಾಪ್ಸ್ ಥರ, ಪೋಲಿಯೋ ಡ್ರಾಪ್ ಅಂತ ಏನಂತಪ್ಪ ಅಂದರೆ ಬೀಜಗಳಿಗೆ ಶಿಲೀನಾಶಕ ಕೀಟನಾಶಕ ಅಂಥ ಜೈವಿಕ ಗೊಬ್ಬರಗಳು, ಜೈವಿಕ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಅದ್ರ ಜೊತೆ ಸಿಂಪಡಣೆ ಮಾಡಿ ಅದು ನಾವು ಸೋಯಿಂಗ್ ಮಾಡೋದ್ರಿಂದ ಮುಂದೆ ಬರುವಂತಹ ಕೀಟ ಮತ್ತು ರೋಗ ಬಾಧೆಗಳನ್ನು ನಾವು ತಡೆಯೋದಕ್ಕೇ ಬೀಜೋಪಚಾರ ಅಂತೀವಿ.
1: ಓಕೆ, ಕೇಳಿದ್ರಲ್ಲ ಸರ್ ಹೇಳಿದಾಗ ಈಗ ಬೀಜೋಪಚಾರವನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರು. ಬೀಜೋಪಚಾರವನ್ನು ಮಾಡೋದ್ರಿಂದ ಬೀಜಗಳಲ್ಲಿ ಏನು ಕೀಟಬಾಧೆಗಳಾಗಿರೋದು, ಸೊ ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ ಯಾವ ರೀತಿಯ ಒಂದು ತೊಂದರೆಗಳಾಗುತ್ತೆ, ಅದರಿಂದ ನಾವೇನು ತಂದು ದಾಸ್ತಾನು ಮಾಡಿರುವಂಥ ಬೀಜಗಳನ್ನು ತಂದು ನಾವು ಬಿತ್ತನೆ ಮಾಡಿದಾಗ ನಮ್ಮ ಇಳುವರಿ ಕೂಡ ಕಡಿಮೆ ಆಗುತ್ತೆ. ಈ ರೀತಿಯ ಬೀಜೋಪಚಾರವನ್ನು ಮಾಡಿದಾಗ ನಾವು ಅದರಲ್ಲಿ ಯಾವುದೇ ಒಂದು ಹಾಳಾಗಿರುವಂಥ ಬೀಜಗಳೇನೇ ಇದ್ದರೂ ಅದನ್ನು ಹೊರತೆಗೆದು ಉತ್ತಮವಾಗಿರುವಂಥ ಬೀಜವನ್ನು ಬಿತ್ತನೆ ಮಾಡಿದಾಗ ನಮ್ಮ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ನಮ್ಮ ಶ್ರಮಕ್ಕೂ ಒಂದು ಪ್ರತಿಫಲ ಸಿಕ್ಕ ಹಾಗಾಗುತ್ತೆ. ಹಾಗಾಗಿ ಬೀಜೋಪಚಾರವನ್ನು ಬರೀ ವೈಜ್ಞಾನಿಕವಾಗಿ ಮಾಡುವಂತಹ ರೈತರು ಮಾತ್ರ ಮಾಡಬೇಕು ಅನ್ನೋದೇನಿಲ್ಲ. ಸೊ ಎಲ್ಲರೂ ಕೂಡ ಈ ಒಂದು ಬೀಜೋಪಚಾರವನ್ನು ವಿವಿಧ ಆಯಾಮಗಳಲ್ಲಿ ಮಾಡೋದ್ರಿಂದ ನಮ್ಮ ಇಳುವರಿಗೆ ಹಾಗೆ ಉತ್ತಮ ಆದಾಯಕ್ಕೆ ಇದೊಂದು ಸಹಕಾರಿಯಾಗುತ್ತೆ ಅಂತ ನನ್ನ ಅನಿಸಿಕೆ. ಹಾಗೆ ಈ ಒಂದು ಬೀಜೋಪಚಾರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್ನ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ ಜೊತೆ ಮಾತಾಡ್ತಾ ಇರೋದು ನಾನು ಆರ್ ಜಶ್ರಧರ್. ಇದು ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಬೀಜೋಪಚಾರದ ಕುರಿತಂತೆ ಮಾತಾಡ್ತಾ ಇದ್ವಿ. ಹಾಗೆ ಬೀಜೋಪಚಾರದ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುರೇಶ್ ನಾಯ್ಕ್, KP, ಕೃಷಿ ಅಧೀಕ್ಷಕರು, ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ, ಹೊನ್ನವಿಲೆ, ಶಿವಮೊಗ್ಗ ಇವರು. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗ್ಲೇ ನಾವು ಈ ಒಂದು ಬೀಜೋಪಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಬೀಜೋಪಚಾರವನ್ನ ಮಾಡೋಕ್ಕಿಂತ ಮುಂಚೆ ನಾವೀಗ ನಮ್ಮ ತಂದೆ ಆಗಿರ್ಬೋದು ಅಥವಾ ನಮ್ಮ ತಾತನಿಂದ ಆಗಿರ್ಬೋದು, ಅವರಿಂದ ಒಂದಷ್ಟು ಮಾಹಿತಿಗಳನ್ನ ನಾವು ತಿಳ್ಕೊಳ್ತಾ ಇದ್ವಿ. ಯಾವ ರೀತಿ ಕೃಷಿಯನ್ನ ಮಾಡಬೇಕು, ಯಾವ ರೀತಿ ಬಿತ್ತನೆ ಬೀಜಗಳನ್ನ ನಾವು ನೋಡ್ಕೋಬೇಕು, ಹಾಗೆ ಯಾವ ರೀತಿ ಔಷಧಿಗಳನ್ನ ನಾವು ಬಳಸಬೇಕು, ಸುಮಾರು ವಿಷಯಗಳನ್ನ ಅವರಿಂದ ಕೂಡ ತಿಳ್ಕೊಂಡಿರ್ತೀವಿ. ಅದೆಲ್ಲದೂ ಕೂಡ ಗೊತ್ತಿದ್ರುವೆ ನಮ್ಮ ಇಳುವರಿ ಚೆನ್ನಾಗಿ ಬರೋದಿಲ್ಲ, ಹಾಗೆ ನಮಗೆ ನಾವು ಏನು ಮಾಡಿದಂಥ ಕೆಲಸಕ್ಕೆ ಅಂದರೆ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಿರೋದಿಲ್ಲ ಅನ್ನೋದು ಸುಮಾರು ಜನ ರೈತರ ಮಾತಾಗಿದೆ. ಇದರಿಂದ ಹೊರಗೆ ಬರೋದಕ್ಕೆ ನಾವು ಯಾವ ರೀತಿಯ ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕು, ಯಾವ ರೀತಿ ನಾವು ಬೀಜೋಪಚಾರವನ್ನು ಮಾಡಿ ಬೀಜೋಪಚಾರ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗುತ್ತೆ ಅದೆಲ್ಲ ನಾವು ತಿಳ್ಕೊಬೇಕಾಗಿರುತ್ತೆ. ಆ ಬೀಜವನ್ನು ತಂದು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ನಾವು ಎಲ್ಲ ರೀತಿಯ ಪರೀಕ್ಷೆಗಳನ್ನ ಕೂಡ ಮಾಡಿರಬೇಕಾಗುತ್ತೆ. ಅಂದರೆ ನಾವೀಗ ಒಂದು ಬೆಳೆನ ಅಂದರೆ ವಾಣಿಜ್ಯ ಬೆಳೆನ ಬೆಳೆದ ನಂತರ ಒಂದು ಸಾರಿ ಹೂವನ್ನು ಬೆಳೆದಾಗಿರ್ಬೋದು ಅಥವಾ ಹಣ್ಣುಗಳನ್ನು ಬೆಳೆದಾಗಿರ್ಬೋದು, ಈ ರೀತಿ ನಮ್ಮ ಮಣ್ಣಿಗೆ ಯಾವ ಎಲ್ಲ ಅಂಶಗಳು ಬೇಕಾಗುತ್ತೆ ಆ ರೀತಿಯಲ್ಲಿ ಬಿತ್ತನೆಯನ್ನು ಮಾಡೋದ್ರ ಮೂಲಕ ಬೆಳೆಯನ್ನು ಬೆಳೆಯೋದ್ರ ಮೂಲಕ ನಮ್ಮ ಮಣ್ಣಿಗೆ ಫಲವತ್ತತೆಯನ್ನು ಕೊಡೋದಕ್ಕೆ ನಾವು ಯಾವ ರೀತಿಯ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಂಡಿರಬೇಕಾಗತ್ತೆ. ಹಾಗಾಗಿ ಈಗ ನೀವು ಬೀಜೋಪಚಾರದ ಬಗ್ಗೆ ತಿಳಿಸ್ಕೊಟ್ರಿ ನಮಗೆ, ಬೀಜೋಪಚಾರದ ಪ್ರಾಮುಖ್ಯತೆ ಬಗ್ಗೆ, ಹಾಗೆ ಯಾಕೆ ಈ ಒಂದು ಬೀಜೋಪಚಾರವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಇವಾಗ ತಿಳಿಸ್ಕೊಳ್ಳಿ ಸರ್.
4: ಬೀಜೋಪಚಾರ ಯಾಕೆ ಮಾಡಬೇಕು, ಅದರ ಪ್ರಾಮುಖ್ಯತೆ ಏನು? ಬೀಜೋಪಚಾರ ಮಾಡೋದ್ರಿಂದ ನಮ್ಮ ಬೀಜದಿಂದ ಬೀಜ ಹರಡುವ ರೋಗಗಳು ಕಡಿಮೆ ಆಗುತ್ತವೆ, ಮತ್ತು ಮತ್ತು ಬೀಜದ ಮೊಳಕೆ ಪ್ರಮಾಣಗಳಲ್ಲಿ ಜಾಸ್ತಿ ಆಗುತ್ತೆ. ಈಗ ಹೇಗಂದರೆ ಬೀಜಗಳನ್ನು ನೀವು ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ ಹರಡುವಂಥ ರೋಗಗಳು, ಈ ಒಂದು ಬೀಜ ತೊಗೊಂಡು ನೀವು ಸೋಯಿಂಗ್ ಮಾಡಿರ್ತೀರಾ, ಮಣ್ಣಲ್ಲಿ ಬಿತ್ತನೆ ಮಾಡಿರ್ತೀರಾ, ಅದರಿಂದ ಬರೋಂಥ ರೋಗಗಳನ್ನು ನಾವು ಇನ್ನೊಂದು ಬೀಜ ಪಕ್ಕದಲ್ಲೇ ಬೀಜ ಇರುತ್ತೆ ಮಣ್ಣಲ್ಲಿ ಆ ರೋಗಗಳ ಅಂಶಗಳು ಸೇರಿಕೊಂಡು ಸೂಕ್ಷ್ಮಾಂಶಗಳು ಸೇರಿಕೊಂಡು ಮತ್ತೆ ಅದು ರೋಗಗಳಾಗಿ ಹರಡೋದನ್ನು ಕಡಿಮೆ ಮಾಡ್ತೀವಿ. ಅದಕ್ಕೆ ಬೀಜೋಪಚಾರ ಮಾಡೋದ್ರಿಂದ ಅದು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಮತ್ತು ನೀವು ಬಿತ್ತನೆ ಮಾಡಿದ ಮೇಲೆ ಮೊಳಕೆಯ ಪ್ರಮಾಣ

0: ಯಾವತ್ತೂ ನೋಡಿ ಮೊಳಕೆಯ ಶಕ್ತಿ ಮತ್ತು ಜೀವ ಬೀಜಬಲ ಸತ್ವ ಅಂತ ಹೇಳ್ತೀವಿ, ಅದನ್ನು ಹೆಚ್ಚಿಸ್ತದೆ ಟ್ರೀಟ್ ಬೀಜೋಪಚಾರ ಮಾಡೋದ್ರಿಂದ. ಹಾಗೆ ಮಣ್ಣಿನ ಫಲವತ್ತೆಯನ್ನು ನಾವು ಸಹ ನಾವು ಹೆಚ್ಚಿಸಬಹುದು ಮತ್ತು ಮಣ್ಣಿನಲ್ಲಿರುವ ರಂಜಕವನ್ನು ಬೆಳೆಗೆ ದೊರಕುವಂತೆ ಮಾಡುತ್ತದೆ. ಈ ರಂಜಕ ಅಂತ ನಾವೀಗ ಗೊಬ್ಬರ ನಾವು ಹೇಗೆ ನಾವು ಭೂಮಿಯಲ್ಲಿ ಯಾವ ಸಾರಜನಕ ರಂಜಕ ಪೊಟ್ಯಾಷ್ ಅಂತ ಸೇರಿಸ್ತೀವಿ, ನಾವು ಯಾಕೆ ಸೇರಿಸ್ತೀವಿ ಅಂದರೆ ಅದು ಚೆನ್ನಾಗಿ ಇಳುವರಿ ಬರಲಿ ಅಂತ ಅಂದ್ಕೊಂಡು ಸೇರಿಸ್ತೀವಿ. ಬಟ್ ಈ ರಂಜಕ ಅಂತ ಒಂದು ಅಂಶ ನಾವು ಏನು ಫಾಸ್ಫರಸ್ ಅಂತೀವಿ ಮಣ್ಣಲ್ಲಿ ಹೇರಳವಾಗಿರುತ್ತೆ, ಬಟ್ ಅದನ್ನು ನಮ್ಮ ಗಿಡಗಳು ತಗೊಳ್ಳೋಷ್ಟು ಕೆಪಾಸಿಟಿಯಲ್ಲಿ ಇರಲ್ಲ, ಯಾಕಂದರೆ ಅದು ಅವೈಲಬಲ್ ಆಗಿರಲ್ಲ, ಅದು ಮಣ್ಣಿನ ಮೊದಲಿ ಸೇರಿಕೊಂಡಿರುತ್ತೆ. ಈ ಬೀಜೋಪಚಾರ ಮಾಡೋದ್ರಿಂದ ಏನಾಗುತ್ತಂದರೆ ಆ ರಂಜಕವನ್ನು ಮಣ್ಣಿರೋ ರಂಜಕವನ್ನು ಬಳಕೆ ಬೆಳೆಗಳಿಗೆ ದೊರಕುವಂತೆ ಈ ಬೀಜೋಪಚಾರದ ಮಾಡುವ ಶಿಲೀನಾಶಕಗಳು ಉಪಯೋಗ ಮಾಡುತ್ತವೆ. ಹಾಗೆ ಈ ಬೀಜೋಪಚಾರ ಮಾಡೋದ್ರಿಂದ ನಾವು ಏನು ತುಂಬ ಅವಶ್ಯಕ ಏನಂದರೆ ಈ ನಮ್ಮ ವಾತಾವರಣದಲ್ಲಿರುವ ಸಾರಜನಕ ಏನಂತೀವಿ ನೈಟ್ರೋಜನ್ ಅಂತ ನಾವು ಯೂರಿಯಾ ಏನು ಅಪ್ಲೈ ಮಾಡ್ತೀವಿ ಅದು ನೈಟ್ರೋಜನ್ ಸಾರಜನಕ ರೂಪದಲ್ಲಿ ನಾವು ಮಣ್ಣಿಗೆ ಸೇರಿಸ್ತೀವಿ, ಅದು ಆಲ್ರೆಡಿ ನಮ್ಮ ವಾತಾವರಣದಲ್ಲಿದೆ. ಈ ಬೀಜೋಪಚಾರ ಮಾಡೋ ಈ ದ್ವಿದಳ ಧಾನ್ಯಗಳಿಗೆ ಬೀಜೋಪಚಾರಗಳು ಮಾಡೋದ್ರಿಂದ ಅತಿ ಹೆಚ್ಚು ಅಂಶದಲ್ಲಿರೋ ಈ ನೈಟ್ರೋಜನ್ ಕಂಟೆಂಟ್ ನಮ್ಮ ವಾತಾವರಣದಲ್ಲಿದೆ, ಸಾರಜನಕ ಕಂಟೆಂಟು, ಅದನ್ನು ನಾವು ಈ ಬೀಜೋಪಚಾರ ಮಾಡೋದ್ರಿಂದ ನಮ್ಮ ಗಿಡಗಳು ತಾನಾಗಿ ತಗೊಳ್ಳುತ್ತೆ. ಹಾಗಾಗಿ ನಾವು ಮಣ್ಣಿಗೆ ಈ ನೈಟ್ರೋಜನ್ ಅಪ್ಲಿಕೇಶನ್ ಇನ್ನು ಯೂರಿಯಾ ಅಪ್ಲಿಕೇಶನ್ನ ಕಡಿಮೆ ಮಾಡ್ಕೋಬೋದು. ಅದು ಪ್ರಾಮುಖ್ಯವಾಗಿ ನಾವು ಬೀಜೋಪಚಾರದಿಂದ ಇಷ್ಟೆಲ್ಲ ಲಾಭಗಳು ಸಿಗುತ್ತೆ.
1: ಈಗ ಬೀಜೋಪಚಾರ ಮಾಡುವ ವಿಧಾನ ಹೇಗಿರಬೇಕು, ಅದರ ಕ್ರಮಗಳನ್ನು ಯಾವ ರೀತಿಯಲ್ಲಿ ನಾವು ಅನುಸರಿಸಬೇಕಾಗತ್ತೆ, ಇದ್ರ ಬಗ್ಗೆ ನಮಗೆ ಈಗ ತಿಳಿಸ್ಕೊಡಿ ಸರ್.
0: ಏನೇ ಒಂದು ಪ್ರೊಸೀಜರ್, ಏನೇ ಒಂದು ಬೀಜೋಪಚಾರ ಆಗಲಿ, ಏನೇ ಒಂದು ಮಾಡಿದ್ರೆ ಒಂದು ವಿಧಾನ ಅಂತ ಇರುತ್ತೆ ಪ್ರತಿಯೊಂದಕ್ಕೂ. ಹಾಗೆ ಬೀಜೋಪಚಾರ ಮಾಡೋದು ವಿಧಾನ ಇರುತ್ತೆ. ನೀವು ಕೊನೆಯ ಸ್ಟೆಪ್ಪನ್ನು ಫಸ್ಟ್ ಮಾಡೋದು, ಫಸ್ಟ್ ಸ್ಟೆಪ್ಪನ್ನು ಲಾಸ್ಟ್ ಮಾಡೋಕ್ಕಾಗಲ್ಲ. ಬೀಜೋಪಚಾರ ಅಂದರೆ ಒಂದು ಸೂಕ್ತವಾದ ಬೀಜವನ್ನು ಆಯ್ಕೆ ಮಾಡ್ಕೋಬೇಕು. ನೀವು ಏನು ಬಿತ್ತನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಹಾಗೆ ಸೂಕ್ತವಾದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡ್ಕೋಬೇಕು. 101 ವೆರೈಟಿಗಳು, 101 ಕಂಪ್ನಿಗಳ 101 ವೆರೈಟೀಸ್ಗಳು, ಹೈಬ್ರಿಡ್ಸ್ಗಳು ಸಿಗ್ತಾ ಇದ್ದಾವೆ ನಿಮಗೆ. ಅಂಥದ್ರಲ್ಲಿ ನಿಮಗೆ ಯಾವುದು ಸೂಕ್ತವಾದದ್ದು ಅಂತ ಹೇಳಿ ನೀವು ಎಲ್ಲ ಸಲಹೆ ಎಲ್ಲ ಕೃಷಿ ಇಲಾಖೆ ಅಥವಾ ಕೃಷಿ ಕಾಲೇಜ್ಗಳೇ ಪ್ರೊಫೆಸರ್ ಸೈಂಟಿಸ್ಟ್ಗಳಿಂದ ಸಲಹೆ ಪಡೆದು ಸೂಕ್ತ ಬೀಜವನ್ನು ಫಸ್ಟು ಸೂಕ್ತವಾದ ತಳಿಯನ್ನು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಂಡ್ಮೇಲೆ ನೀವು ಅದನ್ನು ಬೀಜೋಪಚಾರ ಮಾಡೋಕ್ಕಿಂತ ಮುಂಚೆ ನೀವು ಅದನ್ನು ಯಾವುದೇ ಒಂದು ಬೀಜೋಪಚಾರ ಯಾವುದೇ ಪ್ರೊಸೀಜರ್ ಆಗಿರ್ಬೋದು, ಫಸ್ಟಿಗೆ ಒಂದು 250 ಗ್ರಾಮ್ ಬೆಲ್ಲವನ್ನು ತೊಗೋಬೇಕು. ಬೆಲ್ಲ ಒಂದು 250 ಗ್ರಾಮ್ ಬೆಲ್ಲ ತೊಗೊಂಡು 1 ಲೀಟ್ರ್ ನೀರಿನಲ್ಲಿ ನೀವು ಚೆನ್ನಾಗಿ ಕುದಿಸ್ಬೇಕು. ಅದನ್ನು ಯಾವ ಥರ ಕುದಿಸ್ಬೇಕಂದ್ರೆ ಆ ಕುದಿಸಿದ ನಂತರ ಕಾನ್ಸಂಟ್ರೇಷನ್ ಇರುತ್ತಲ್ಲ ಅದು ಚೆನ್ನಾಗಿ ಮಂದವಾಗಿ ಬರಬೇಕು, ನಿಮಗೆ ಗೊತ್ತಾಗುತ್ತೆ, ಅಂಟಂಟಿರಬೇಕು. ಆ ಥರ ನೀವು ಲಿಕ್ವಿಡನ್ನು ಚೆನ್ನಾಗಿ ಕುದಿಸಿಟ್ಕೊಂಡ್ಬಿಟ್ಟು ನೀವು ಎಷ್ಟು ಬೇಕಾಗುತ್ತೆ ನಿಮಗೆ ಒಂದು ಎಕರೆಗೆ ಎಷ್ಟು ಬೇಕಾಗುತ್ತೆ ಬೀಜಗಳು, ಒಂದು ಎಕ್ಸಾಂಪಲ್ 25-30 ಕೆ ಜಿ ಬೀಜವನ್ನು ನೀವು ಒಂದು ಬಿತ್ತನೆ ಮಾಡೋಕ್ಕೆ ಒಂದು 25 30 ಕೆ ಜಿ ಬೀಜ ನೀವು ಬಿತ್ತನೆ ಬೇಕಂತ ಅಂತ ಅಂದ್ಕೊಂಡ್ರೆ ಅದನ್ನು 1 ಕೆ ಜಿ ಬೆಲ್ಲ ತೊಗೊಂಡು ನೀವು ಚೆನ್ನಾಗಿ ಕುದಿಸ್ಕೋಬೇಕು 1 ಲೀಟ್ರ್ ನೀರಿನಲ್ಲಿ. 250 ಗ್ರಾಮ್ ಬೆಲ್ಲನ 1 ಲೀಟ್ರ್ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಆ ಬೀಜದ ಮೇಲೆ ಚೆನ್ನಾಗಿ ಲೇಪನ ಸಿಂಪಡಿಸ್ಬೇಕು. ಅದನ್ನು ಸಿಂಪಡಿಸ್ಬಿಟ್ಟು ಕೈಯಿಂದ ನೀವು ಚೆನ್ನಾಗಿ ಆ ಬೀಜಗೋ ಮತ್ತು ಆ ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ರಬ್ ಮಾಡಬೇಕು. ರಬ್ ಮಾಡೋದ್ರಿಂದ ಏನಾಗುತ್ತೆ, ಆ ಬೀಜ ಪಕ್ಕ ಅಂಟಂಟಿರುತ್ತೆ ಎಲ್ಲ ಬೀಜದ ಮೇಲೆ, ಅದೆಲ್ಲ ಪದರ ರೀತಿಯಲ್ಲಿ ಎಲ್ಲ ಬೀಜದ ಮೇಲೆ ಅಂಟ್ಕೊಳ್ಳುತ್ತೆ. ಅಂಟ್ಕೊಳ್ಳೋದ ಮೇಲೆ ನೀವೇನು ಮಾಡಬೇಕು ಅಂದರೆ ನಾವು ಈ ಜೈವಿಕ ಈ ಬೀಜೋಪಚಾರಕ್ಕೆ ಯೂಸ್ ಮಾಡುವ ಜೈವಿಕ ಗೊಬ್ಬರಗಳಂದರೆ ಈಗ ಟ್ರೈಕೋಡರ್ಮ ಆಗಿರ್ಬೋದು, ಎಲ್ಲರಿಗೂ ಗೊತ್ತಿರೋದೆ ಟ್ರೈಕೋಡರ್ಮ, ಎಲ್ಲರಿಗೂ ಗೊತ್ತಿರುತ್ತೆ ಟ್ರೈಕೋಡರ್ಮ, ಅದು ಸೂಡೋಮಾನಸ್ ಆಗಿರ್ಬೋದು, ರೈಸೋಬಿಯಂ ಆಗಿರ್ಬೋದು. ಅದನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಎಲ್ಲ ಆಲ್ಮೋಸ್ಟ್ ಎಲ್ಲ ಈ ಜೈವಿಕ ಗೊಬ್ಬರಗಳ 6 ಗ್ರಾಮ್ ಪರ್ ಕೆ ಜಿ ಪ್ರಮಾಣದಲ್ಲಿ ಅದನ್ನು ಲೇಪನ ಮಾಡಬೇಕು. ಆ ಬೆಲ್ಲದಲ್ಲಿ ಅಂಟಿರೋಂಥ ಬೀಜಗಳ ಮೇಲೆ 6 ಗ್ರಾಮ್ ಟ್ರೈಕೋಡರ್ಮನ ನೀವು ಅದರ ಮೇಲೆ ಸುರಿಸ್ಬಿಟ್ಟು ನೀಟಾಗಿ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಎಲ್ಲ ಬೀಜಗಳ ಮೇಲೆ ಅದರದ್ದು ಕಂಟೆಂಟ್ ಅಂಟ್ಕೊಂಡಿರೋ ಥರ ಮಾಡ್ಕೋಬೇಕು. ಮಾಡ್ಕೊಂಡು ಅದನ್ನು ನೀವು ಒಂದು ಶೇಡಲ್ಲಿ ಒಂದು ನೆರಳಲ್ಲಿ ಅದನ್ನು ಆರಕ್ಕೆ ಬಿಡಬೇಕು. ಆರಕ್ಕೆ ಏನಕ್ಕೆ ಬಿಡಬೇಕಂದ್ರೆ ಅದು ನೀವು ಟ್ರೈಕೋಡರ್ಮ ಪೌಡರ್ನ ಹಾಕಿರ್ತೀರಲ್ಲ ಅದು ನೀಟಾಗಿ ಎಲ್ಲದ ಮೇಲೆ ಅಂಟ್ಕೊಂಡ್ಮೇಲೆ ಈಗ ಬಿಸಿಲಿಗೆ ಒಣಸ್ಬಿಟ್ರೆ ಏನಾಗುತ್ತೆ ಅಂದರೆ ಈ ಸೂಕ್ಷ್ಮಜೀವಿಗಳು ಈ ಜೈವಿಕ ಗೊಬ್ಬರಗಳು ಅಂತೀವಲ್ಲ ಅದರಲ್ಲಿ ಸೂಕ್ಷ್ಮಜೀವಿಗಳ ಕಂಟೆಂಟ್ ಇರುತ್ತೆ. ನೀವು ಬಿಸಿಲಲ್ಲಿ ಹಾಕ್ಬಿಟ್ರೆ ಬಿಸಿಲಿನ ಶಾಖ ಕಿರಣಗೆ ಅದೆಲ್ಲ ಸೂಕ್ಷ್ಮಜೀವಿ ಸತ್ತೋಗ್ಬಿಡುತ್ತೆ. ಆಮೇಲೆ ನೀವು ಆ ಸತ್ತೋದ್ರಿಂದ ನೀವು ಬಿತ್ತನೆ ಮಾಡೋದ್ರಿಂದ ಅದರಿಂದ ಏನೂ ಉಪಯೋಗ ಆಗಲ್ಲ. ಹಾಗಾಗಿ ಅದು ನೆರಳಲ್ಲೇ ಇಡಬೇಕು, ಒಂದು 1/2 ಗಂಟೆ ನೆರಳು ಇಟ್ಬಿಟ್ರೆ ನೀಟಾಗಿ ಅದ್ರ ಜೊತೆಗೆ ಆ ಬೀಜಗಳಿಗೆಲ್ಲ ಅಂಟ್ಕೊಬಿಡುತ್ತೆ. ಅಂಟೋದ ಮೇಲೆ ಆ ಬೀಜನ ತೊಗೊಂಡು ನೀವು ಬಿತ್ತನೆ ಮಾಡಬೇಕು. ಆ ಪ್ರೊಸೀಜರ್ ಮಾಡ್ಕೊಂಡು ಫಾಲೋ ಮಾಡಿದ್ರೆ ನೀವು ನೀವು ಅನ್ಕೊಂಡಿರೋ ಥರ ಬೀಜಕ್ಕೆ ಬರೋವಂಥ ರೋಗಗಳೆಲ್ಲ ಕಡಿಮೆ ಮಾಡ್ಕೋಬೋದು. ಮತ್ತು ಬೀಜೋಪಚಾರಗಳು ಎಲ್ಲ ಬೆಳೆಗಳಿಗೆ ತನ್ನದೇ ಆದಂಥ ಸೂಕ್ಷ್ಮಜೀವಿಗಳು ಮತ್ತು ರಾಸಾಯನಿಕ ಗೊಬ್ಬರಗಳ ಯೂಸ್ ಮಾಡಿ ಬೀಜೋಪಚಾರ ಮಾಡಬೇಕು. ಹಾಗಾಗಿ ಕೆಲವುಗಳಲ್ಲಿ ಎಕ್ಸಾಂಪಲ್ ನಾನು ಕೊಡ್ತೀನಿ, ಜೋಳಕ್ಕೆ ತೊಗೊಂಡ್ರೆ, ಮೆಕ್ಕೆಜೋಳ ತೊಗೊಂಡ್ರೆ ನೀವು ಪ್ರತಿ ಕೆ ಜಿ ಬೀಜಕ್ಕೆ 250 ಗ್ರಾಮು ಅಜಸ್ಪೆರಿಲಮ್

0: ಹಾಗೂ 6 ಗ್ರಾಂ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಶಿಲೀಂಧ್ರದಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಮಾಡೋದ್ರಿಂದ ನಿಮಗೆ ಬೀಜ ಬಿತ್ತನೆಯಿಂದ 1 ತಿಂಗಳಲ್ಲಿ ಬರುವಂಥ ರೋಗಗಳಾಗಿರ್ಬೋದು, ಕೀಟಬಾಧೆಗಳಾಗಿರ್ಬೋದು, ಯಾವುದೇ ಇದು ಬರೋದಿಲ್ಲ ನಿಮಗೆ. ಇನಿಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಮೊದಲ ಗಿಡಗಳು ಫಸ್ಟಿಗೆ ಚಿಗುರೊಡೆದು ಅವು ತನ್ನೇ ಸ್ಟಾರ್ಟ್ ಆಗೋ ಎಲೆಗಳು ಎಲೆಗಳನ್ನು ಚಿಗುರೋಷ್ಟರಲ್ಲಿ ಯಾವ್ಯಾವ ರೋಗಗಳು ಬರ್ತಾವೆ ಅವೆಲ್ಲ ಕಂಪ್ಲೀಟಾಗಿ ಕಂಟ್ರೋಲ್ ಆಗಿಬಿಡುತ್ತೆ. ಹಾಗೆ ಸೂರ್ಯ ಮತ್ತು ಹೆಸರು ಮತ್ತು ಶೇಂಗಕ್ಕೆ ಪ್ರತಿ ಕೆ ಜಿ ಬಿತ್ತನೆ ಬೀಜವನ್ನು 3 ಗ್ರಾಂ ಥೈರಾಮ್ 75 ವೆಟೇಬಲ್ ಪೌಡರ್ ಅಂತ ಬರುತ್ತೆ, ಹಾಗೂ ಕ್ಯಾಪ್ಟನ್ 80 ವೆಟೇಬಲ್ ಪೌಡರ್ ಅಥವಾ ನೀವು ಕಾರ್ಬಾಕ್ಸಿಲ್ 75 ವೆಟೇಬಲ್ ಪೌಡರ್ ಉಪಚರಿಸಬೇಕು. ಅದು ಹೇಗಪ್ಪ ಅಂದರೆ 1 ಲೀಟ್ರ್ ನೀರಿಗೆ ನಾವು ಹೇಳಿದ್ನಲ್ಲ ಮುಂಚೆನೇ ಎಲ್ಲದಕ್ಕೂ ಈ ಕಾನ್ಸಂಟ್ರೇಷನ್, ಈಗ 1 ಲೀಟ್ರ್ ನೀರಿಗೆ 100-250 ಗ್ರಾಂ ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ಅದನ್ನು ಸ್ವಲ್ಪ ಆರಿಸ್ಬಿಟ್ಟು ಅದೇ ಪ್ರೊಸೀಜರ್ ಎಲ್ಲ ಬೀಜಗಳಿಗೆ ಸುತ್ತ ಲೇಪನ ಮಾಡಿ ಅದಾದಮೇಲೆ ಈ ಶಿಲೀಂಧ್ರ ಈ ಜೈವಿಕ ಮತ್ತು ರಾಸಾಯನಿಕ ಬೇಕಾಗಂಥ ಬೀಜೋಪಚಾರ ಮಾಡುವಂಥ ಕೆಮಿಕಲ್ಗಳನ್ನು ನಾವು ಯೂಸ್ ಮಾಡಬೇಕು. ಹಾಗಾಗಿ ಮಾಡೋದ್ರಿಂದ ನಾವು ಚೆನ್ನಾಗಿ ಇನಿಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಗಿಡಗಳಲ್ಲಿ ಆಗುತ್ತೆ.
1: ಓಕೆ, ಕೇಳಿದ್ರಲ್ಲ ರೈತರೆ, ಈಗ ಸರ್ ಹೇಳಿದಾಗೆ ನಾವೀಗ ಬಳಸ್ತಾ ಇರುವಂಥ ಯೂರಿಯಾ ಆಗಿರ್ಬೋದು, ಹಾಗೆ ನೈಟ್ರೋಜನ್ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು, ಈ ರೀತಿಯ ಗೊಬ್ಬರಗಳು ಹಾಗೆ ಔಷಧಿಗಳು ಇವೆಲ್ಲವನ್ನು ಕೂಡ ನಾವು ಭೂಮಿಗೆ ಬಳಸ್ತಾ ಇರೋದ್ರಿಂದ ಭೂಮಿಯಲ್ಲಿರುವಂತಹ ಏನು ಸಾರಜನಕ ಆಗಿರ್ಬೋದು ಈ ರೀತಿಯ ಅಂಶಗಳು ಹೆಚ್ಚಾಗುತ್ತೆ. ಬಟ್ ನಾವು ಈಗ ತಂದಿರುವಂಥ ಬೀಜಗಳಲ್ಲಿ ಈ ಅಂಶಗಳನ್ನು ಹೀರಿಕೊಳ್ಳುವಂಥ ಶಕ್ತಿ ಬೀಜಗಳಲ್ಲಿ ಇರೋದಿಲ್ಲ. ಸೊ ಅಂಥ ಸಮಯದಲ್ಲಿ ಏನಾಗುತ್ತೆ, ನಾವೀಗ ಇಷ್ಟು ಶ್ರಮವನ್ನು ಹಾಕಿರೋದು ಎಲ್ಲವೂ ಕೂಡ ವ್ಯರ್ಥ ಆಗುವಂಥ ಸಂದರ್ಭ ಇರುತ್ತೆ. ಈಗ ದ್ವಿದಳ ಧಾನ್ಯಗಳಿಗೆ ನಾವು ಬಳಸುವಂಥ ಸಾರಜನಕ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಹಾಗೆ ಇವೆಲ್ಲವೂ ಕೂಡ ಬೀಜೋಪಚಾರವನ್ನು ಮಾಡೋದ್ರಿಂದ ಮೊಳಕೆ ಪ್ರಮಾಣವನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ, ಹಾಗೆ ರೋಗ ಬರದಂತೆ ಕೂಡ ಅದನ್ನು ಏನು ರಕ್ಷಣೆ ಮಾಡೋದಕ್ಕೆ ಈ ಒಂದು ಬೀಜೋಪಚಾರ ಕೂಡ ಪ್ರಮುಖವಾಗಿ ಬೇಕಾಗುತ್ತೆ ಅಂತ ಹೇಳಿದರು. ಹಾಗೆ ಯಾರೆಲ್ಲ ನೀವು ಕೂಡ ಬೀಜೋಪಚಾರವನ್ನು ಮಾಡ್ತಾ ಇದ್ರೆ ನಿಮ್ಮ ಯಾವುದೋ ಒಂದು ಪದ್ಧತಿನಲ್ಲಿ ಬೀಜೋಪಚಾರವನ್ನು ಮಾಡ್ತೀರಾ, ಹಾಗೆ ಇದನ್ನು ಎಲ್ಲ ನಮಗೂ ಕೂಡ ತಿಳಿಸ್ಕೊಡ್ಬೋದು. ಹಾಗೆಯೇ ಈ ಬೀಜೋಪಚಾರದ ಮಾಹಿತಿಯನ್ನು ನೀವು ತಿಳ್ಕೋಬೇಕು ಅನ್ನೋದಾಗಿದ್ದರೆ, ತಿಳಿಸ್ಬೇಕು ಅನ್ನೋ ಹಾಗಿದ್ದರೆ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಿಮ್ಮ ಅನಿಸಿಕೆನ ತಿಳಿಸೋದಕ್ಕೆ ನೀವು ಮೆಸೇಜ್ ಅಥವಾ ಕಾಲ್ನ ಮಾಡಬೇಕಾಗಿರುವಂಥ ಸಂಖ್ಯೆ 9686609926 ಕರೆ ಅಥವಾ ಮೆಸೇಜ್ನ ಮಾಡೋದ್ರ ಮೂಲಕ ನಿಮ್ಮ ಪ್ರಶ್ನೆಗಳೇನಿದ್ರೂ ನಮ್ಮ ಜೊತೆಗೆ ಹಂಚ್ಕೊಳ್ಬೋದು. ಹಾಗೆ ಕಾರ್ಯಕ್ರಮ ಮುಂದುವರೆಯುತ್ತೆ, ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್ನ ತಗೊಂಡು ವಾಪಸ್ ಬರ್ತೀವಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನೀವು ಕೇಳ್ತಾ ಇರೋದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಾಗಲೇ ಬೀಜೋಪಚಾರದ ಕುರಿತಂತೆ ಮಾತಾಡ್ತಾ ಇದ್ವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಬೀಜೋಪಚಾರದ ಕುರಿತಂತೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ಡಾಕ್ಟರ್ ಸುರೇಶ್ ನಾಯ್ಕ, ಕೃಷಿ ಅಧೀಕ್ಷಕರು, ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಹೊನ್ನಾವಿಲೆ ಶಿವಮೊಗ್ಗ, ಇವರು ನಮ್ಮ ಜೊತೆ ಇವತ್ತು ಬೀಜೋಪಚಾರದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಆಗಲೇ ನಾವು ಕೇಳಿದಾಗೆ ಯಾವ ರೀತಿಯ ಬೀಜೋಪಚಾರವನ್ನು ಮಾಡಬೇಕು, ಅದರ ವಿಧಾನ ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹಾಗೆ ಬೀಜೋಪಚಾರವನ್ನ ವೈಜ್ಞಾನಿಕವಾಗಿ ಮಾಡಿರುವಂತದ್ದಾಗಿರ್ಬೋದು ಅಥವಾ ನಮಗೆ ತಿಳಿದಿರುವಂತಹ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಬೀಜೋಪಚಾರವನ್ನು ಮಾಡುವಂತದ್ದಾಗಿರ್ಬೋದು. ಹಾಗೆ ಈ ರೀತಿಯ ಬೀಜೋಪಚಾರವನ್ನ ಮಾಡಿದ ನಂತರ ನಮ್ಮ ಬೆಳೆ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸುಮಾರು ನಾವು ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಈಗ ಬೀಜೋಪಚಾರದ ಸಮಯದಲ್ಲಿ ನಾವು ಯಾವ ರೀತಿಯ ಅಂಶಗಳನ್ನ ಗಮನಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ.
3: ಈಗ ಬೀಜೋಪಚಾರ ಮಾಡಬೇಕಾದ್ರೆ ಗಮನಿಸಬೇಕಾದ ಅಂಶಗಳಂದರೆ, ನಾವು ಫಸ್ಟಿಗೆ ಈಗ ನಾವು ಶಿಲೀಂದ್ರನಾಶಕ ಕೀಟನಾಶಕ ಅಂತ ಹೇಳಿದೆ ನಾನು. ಶಿಲೀಂದ್ರನಾಶಕ ಕೀಟನಾಶಕ ಉತ್ತಮ ಗುಣಮಟ್ಟದಿಂದ ಇರೋಂಥದ್ದನ್ನೇ ತಗೋಬೇಕು ನೀವು. ಈಗ ನೀವು ಶಿಲೀಂದ್ರನಾಶಕ ತೊಗೊಂಬರ್ತೀರಾ, ಈ ಥೈರಾಮ್ ತೊಗೊಂಬರ್ತೀರಾ, ಕಾರ್ಬಾಕ್ಸಿಲ್ ತೊಗೊಂಬರ್ತೀರಾ, ಕ್ಯಾಪ್ಟನ್ ತರ್ತೀರಾ, ಮತ್ತು ಟ್ರೈಕೋಡರ್ಮ ತರ್ತೀರಾ, ನೀವು ತರಬೇಕಾದ್ರೆ ಅದ್ರ ಮೇಲೆ ನೋಡಬೇಕು ಇದು ವ್ಯಾಲಿಡಿಟಿ ಎಲ್ಲಿ ಇದೆ, ಎಕ್ಸ್ಪೈರಿ ಡೇಟ್ ಯಾವಾಗಿದೆ, ಇದು ಎಕ್ಸ್ಪೈರ್ ಆಗಿಬಿಟ್ಟಿದೆಯೋ, ಎಕ್ಸ್ಪೈರಿ ಡೇಟ್ ಇದೆಯೋ, ಅದು ಟೈಮ್ ಇದೆಯೋ, ಮುಗಿಯೋಕ್ಕೆ ಬಂದಿದೆಯೋ ಅಥವಾ ಇನ್ನೂ ಟೈಮ್ ಇದೆಯೋ ಅಂತ ನೋಡಿಕೊಂಡು ಅದು ಉತ್ತಮ ಗುಣಮಟ್ಟದಿಂದ ಕೂಡಿರೋಂಥ ಶಿಲೀನಾಶಕ ಮತ್ತು ಕೀಟನಾಶಕ ನೀವು ತೊಗೊಂಬರ್ಬೇಕು. ಎರಡನೇದಾಗಿ, ನೀವು ಸೆಲೆಕ್ಟ್ ಮಾಡ್ಕೊಳ್ಳೋವಂತಹ ಈ ಶಿಲೀನಾಶಕ ಕೀಟನಾಶಕಗಳು ಯಾವುದೇ ಅಂತಹ ಹಾರ್ಮ್ಫುಲ್ ಎಫೆಕ್ಟು ಆನಿಮಲ್ಸ್ ಮೇಲೆ, ನಮ್ಮ ಜಾನುವಾರುಗಳ ಮೇಲೆ ಮತ್ತು ನಮ್ಮ ಮನುಷ್ಯರ ಮೇಲೆ ಅದರದ ಎಫೆಕ್ಟ್ ಆಗಬಾರ್ದು. ಮತ್ತು ಅದು ತಗೊಳ್ಳೋಂಥ ಶಿಲೀನಾಶಕ ಕೀಟನಾಶಕಗಳು ಲೋ ಕಾಸ್ಟ್ ಆಗಿರಬೇಕು. ಈಗ ರೈತರಿಗೆ ಆ ಬೀಜೋಪಚಾರ ಮಾಡೋದೇ ದೊಡ್ಡ ಹೊರೆ ಆಗಬಾರ್ದು. ಹಾಗಾಗಿ ಅದೇ ಲೋ ಕಾಸ್ಟ್ ಆಗಿರ್ಬೋದು. ಈ ಟ್ರೈಕೋಡರ್ಮ ಆದರೆ ನಿಮಗೆಲ್ಲ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ, 60-70 ರೂಪಾಯಲ್ಲಿ ಕೃಷಿ ಕಾಲೇಜುಗಳಲ್ಲಿ ಸಿಗುತ್ತೆ, ಮತ್ತು ಕೃಷಿ ಡಿಪಾರ್ಟ್ಮೆಂಟ್ಗಳಲ್ಲಿ ಸಿಗುತ್ತೆ. ಅದೆಲ್ಲ ನೀವು ಲೋ ಕಾಸ್ಟ್ ಆಗಿರೋಂಥ ಯೂಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಅದ್ರದ್ದು ಕಾಸ್ಟನ್ನು ನೀವು ಕಡಿಮೆ ಮಾಡ್ಕೋಬೋದು. ಇನ್ನೊಂದೇನಪ್ಪ ಅಂದರೆ, ನೀವು ಪ್ರಿಕಾಷನ್ ಮಾಡಬೇಕಾಗಿ ಈ ಟ್ರೀಟ್ಮೆಂಟ್ ಮಾಡಬೇಕು, ಕೆಮಿಕಲ್ ರಾಸಾಯನಿಕಗಳನ್ನು ತೊಗೊಂಡು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ನೀವು ಕರೆಕ್ಟಾಗಿ ಗ್ಲೌಸನ್ನು ಕೈಯಲ್ಲಿ ಗ್ಲೌಸ್ ಹಾಕ್ಕೊಂಡಿರಬೇಕು, ಮೂಗಿಗೆ ಮಾಸ್ಕ್ ಹಾಕ್ಕೊಂಡಿರಬೇಕು, ಮತ್ತು ಆ ಮಾಡೋಂಥ ನೀವು ಟ್ರೀಟ್ಮೆಂಟ್ ಮಾಡೋಕೆ ಪ್ಲೇಸಲ್ಲಿ ಮಕ್ಕಳಿರಬಾರ್ದು. ಯಾಕಂದರೆ ಈ ಮೆಟಲಾಕ್ಸಿಲ್, ಕಾರ್ಬಾಕ್ಸಿಲ್ ಎಲ್ಲ ಅವೆಲ್ಲ ಈ ಕೀಟನಾಶಕಗಳೆಲ್ಲ ಅದು ತುಂಬ ಡೇಂಜರಸ್ ಇರ್ತವೆ. ಹಾಗಾಗಿ ನೀವು ಮಾಡೋಂಥ ಬರೀ ಕೈಯಲ್ಲಿ ಮಾಡೋದು ಅದೆಲ್ಲ ಮಾಡೋಕ್ಕೋಬಾರ್ದು. ಏನು ಕ್ಲರೆಟಾಗಿ ಗ್ಲೌಸ್ ಹಾಕ್ಕೊಂಬಿಟ್ಟು ನೀಟಾಗಿ ಮಾಡಬೇಕು, ಮತ್ತು ಮಾಡಿದ್ಮೇಲೆ ಪ್ಯಾಕೆಟನ್ನು ಓಪನ್ ಮಾಡೋ, ನೀವು ಯೂಸ್ ಮಾಡೋ ಪ್ಯಾಕೆಟನ್ನು ನೀವು ಅಲ್ಲೇ ಗದ್ದೆಗಳಲ್ಲಿ ತೋಟಗಳಲ್ಲಿ ಬಿಸಾಕಬಾರ್ದು. ಅದನ್ನು ಜಾನುವಾರುಗಳಲ್ಲಿ ಮೂಸಿ ಆ ಜಾನುವಾರದ ದಿನಕ್ಕೆ

0: ಏನಾದರೂ ಮಾಡಿದ್ರೆ ಅದಕ್ಕೆ ಅವು ಸಾಯುವಂಥ ಸಂದರ್ಭ ಬರುತ್ತೆ. ಹಾಗಾಗಿ ಆ ಕವರ್ಗಳನ್ನು ಪ್ರತಿಯೊಂದು ನೀವು ಆ ಬಾಟಲ್ ಆಗಿರ್ಬೋದು ಕವರ್ಗಳನ್ನು ನೀಟಾಗಿ ತೊಗೊಂಡೋಗ್ಬಿಟ್ಟು ಬರ್ನ್ ಮಾಡಬೇಕು. ಇವೆಲ್ಲ ಮೇಯ್ನ್ ಗಮನಿಸಬೇಕಾದ ಅಂಶ.
1: ಈಗ ಔಷಧಿ ಸಿಂಪಡಣೆ ಮಾಡಿರ್ತಾರೆ, ಔಷಧಿದು ಏನು ಬಾಟಲ್ ಇರುತ್ತೆ ಅದು ಅಲ್ಲೇ ಬಿದ್ದಿರುತ್ತೆ. ಹಾಗೆ ಈಗ ಗೊಬ್ಬರಗಳನ್ನು ತಂದು ಹಾಕಿರ್ತೀರ, ಗೊಬ್ಬರ ಚೀಲ ಇದ್ರೆ ಮಾತ್ರ ಚೀಲ ಉಪಯೋಗಕ್ಕೆ ಬರುತ್ತೆ ಅಂತ ತೊಗೊಂಡೋಗ್ತೀರ ಹೊರತು, ಈಗ ಔಷಧಿ ಬಾಟಲ್ಗಳೇನಿರ್ತವೆ ಅದನ್ನೆಲ್ಲ ಅಲ್ಲಲ್ಲೇ ಬಿಸಾಕೋಗಿರೋದು ಅಥವಾ ಅದರಲ್ಲೇ ನೀರು ತೊಗೊಂಡು ಇನ್ಯಾವುದೋ ಒಂದು ಗಿಡಕ್ಕೆ ಹಾಕಿರೋದಾಗಿರ್ಬೋದು, ಈ ಥರದ್ದು ಸುಮಾರು ನಾನು ಕೂಡ ನೋಡಿದ್ದೀನಿ ಹೊಲಗಳಲ್ಲಿ ಹೋದಾಗ. ಹಾಗೆ ಸರ್, ಈಗ ಜೈವಿಕವಾಗಿ ಸಿಗುವಂಥ ಅಂಶಗಳನ್ನ ಬಳಸ್ಕೊಂಡು ಅಥವಾ ರಾಸಾಯನಿಕವನ್ನು ಬಳಸ್ಕೊಂಡು ಈ ಒಂದು ಬೀಜೋಪಚಾರವನ್ನು ಮಾಡೋದ್ರಿಂದ ಈ ಒಂದು ಪ್ರಕ್ರಿಯೆ ಯಾವ ರೀತಿಯಲ್ಲಿ ನಮಗೆ ಲಾಭವನ್ನು ಮಾಡ್ಬೋದು, ಹಾಗೆ ಈ ಒಂದು ಪ್ರಕ್ರಿಯೆ ಯಾವ ರೀತಿಯಲ್ಲಿ ನಮ್ಮ ಬೆಳೆಗಳಿಗೆ ಉತ್ತಮವಾಗಿರುತ್ತೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋಣ. ಸರ್, ಈಗ ಹೆಚ್ಚಿನ ಜನ ಸಾವಯವ ಕೃಷಿ ಕಡೆಗೆ ಹೋಗಿರ್ತಾರೆ, ಅವರು ರಾಸಾಯನಿಕವನ್ನು ಹೆಚ್ಚಿನ ಸಮಯದಲ್ಲಿ ಬಳಸೋದಿಲ್ಲ. ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ಪ್ರಮಾಣದಲ್ಲಾದರೂ ಈ ರಾಸಾಯನಿಕಗಳ ಬಳಕೆ ಬೇಕಾಗಿರುತ್ತೆ. ಅಂಥ ಸಮಯದಲ್ಲಿ ಈ ಜೈವಿಕ ಮತ್ತು ರಾಸಾಯನಿಕ ಎರಡೂ ಕೂಡ ಬಳಸಿ ಬೀಜೋಪಚಾರವನ್ನು ಮಾಡಿದ್ರೆ, ಸೊ ಈ ಪ್ರಕ್ರಿಯೆ ಒಟ್ಟಿಗೆ ಮಾಡೋದ್ರಿಂದ ಯಾವ ರೀತಿಯ ಪ್ರಯೋಜನಗಳಾಗುತ್ತೆ, ಹಾಗೆ ಯಾವ ರೀತಿಯ ಲಾಭ ನಮಗೆ ಆಗುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್.
0: ಇವಾಗ ನೀವು ಜೈವಿಕ ಬೀಜೋಪಚಾರ ಮತ್ತು ಅದನ್ನು ಸಪ್ರೇಟಾಗಿ ಮಾಡಿ, ಕೆಲವು ಬೀಜಗಳಿಗೆ ಜೈವಿಕ ಬೀಜೋಪಚಾರ ಮಾಡಿದ್ರೆ ಸಾಕಾಗಿರುತ್ತೆ, ಕೆಲವು ಬೀಜಗಳಿಗೆ ಜೈವಿಕ ಬೀಜೋಪಚಾರ ಮಾಡೋದ್ರಿಂದ ಈ ಕೀಟಗಳ ಬಾಧೆಗಳಿಂದ ಕಳೆಯೋಕ್ಕೆ ಈಗ ಶಿಲೀಂದ್ರನಾಶಕನೂ ಯೂಸ್ ಮಾಡಬೇಕಾಗುತ್ತೆ. ಈಗ ನಾವು ಎರಡನ್ನೂ ಒಟ್ಟಿಗೆ ಮಾಡೋದ್ರಿಂದ ಶಿಲೀಂದ್ರನಾಶಕ ಮತ್ತು ಕೀಟನಾಶಕಗಳನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಈ ಮಾಡೋದ್ರಿಂದ ನಮಗೆ ಅಡ್ವಾಂಟೇಜ್ ಜಾಸ್ತಿ, ಉಪಯೋಗಗಳು ಜಾಸ್ತಿ ಆಗುತ್ತೆ. ಅದೇಗಪ್ಪ ಅಂದರೆ ಫಸ್ಟಿಗೆ ನೀವು ಏನೇ ಮಾಡಬೇಕಂದ್ರೆ ಒಂದು ಬೀಜ, ಎಕ್ಸಾಂಪಲ್ ನಿಮಗೀಗ ಒಂದು ಯಾವುದಾದ್ರೂ ಒಂದು ಸೋಯಾ ಅವರೆ ಆಗಿರ್ಬೋದು, ಹೆಸರಾಗಿರ್ಬೋದು, ಮತ್ತು ನೀವು ಸೂರ್ಯಕಾಂತಿ ಬೀಜ ಆಗಿರ್ಬೋದು, ಮತ್ತಿನ್ನು ಜೋಳದಲ್ಲಾಗಿರ್ಬೋದು. ಈಗ ಬರೀ ಜೈವಿಕ ಬೀಜೋಪಚಾರ ಮಾಡೋದ್ರಿಂದ, ಜೈವಿಕ ಬೀಜೋಪಚಾರ ಮಾಡೋದ್ರಿಂದ ಬರೋಂಥ ಶಿಲೀನಾಶಗಳನ್ನು ಶಿಲೀಂದ್ರನಾಶಕ ಅವು ಏನು ಮಾಡ್ತವೆ, ಶಿಲೀಂದ್ರದಿಂದ ಬರೋಂಥ ರೋಗಗಳನ್ನು ಕಡಿಮೆ ಮಾಡುತ್ತೆ. ಬಟ್ ಕೀಟಗಳ ಬಾಧೆಗಳಿಂದ ಬರೋಂತಹ ಅವು ಕಾಂಡ ಕೊರಕಾಗಿರ್ಬೋದು, ಈ ಕೆಲವು ಬೆಳೆಗಳಲ್ಲಿ ಕಾಂಡ ಕೊರಕಾಗಿರ್ಬೋದು, ಮತ್ತು ಜಂತುಹುಳಗಳಾಗಿರ್ಬೋದು, ಬೀಜಜನ್ಯ ರೋಗಗಳಿಗೆ ಕಡಿಮೆ ಮಾಡೋಕ್ಕೋಸ್ಕರ ಕೀಟನಾಶಕನ ಯೂಸ್ ಮಾಡಬೇಕಾಗಿರುತ್ತೆ. ಹಾಗಾಗಿ ನೀವು ಒಟ್ಟಿಗೆ ಸೇರಿಸಿ ಎರಡೂ ಟ್ರೀಟ್ಮೆಂಟನ್ನು ಮಾಡೋದ್ರಿಂದ, ಬೀಜೋಪಚಾರ ಮಾಡೋದ್ರಿಂದ ಎರಡು ಶಿಲೀನಾಶಕ ಮತ್ತು ಕೀಟನಾಶಕ ಯೂಸ್ ಮಾಡೋದ್ರಿಂದ ಎರಡೂ ಕೀಟ ಮತ್ತು ರೋಗ ಬಾಧೆಗಳನ್ನು ಕಡಿಮೆ ಮಾಡ್ಕೋಬೋದು. ಹೇಗಪ್ಪ ಅಂದರೆ, ಫಸ್ಟಿಗೆ ನೀವು ಜೈವಿಕ ಗೊಬ್ಬರಗಳು ಯೂಸ್ ಮಾಡಿಕೊಂಡು ಬೀಜೋಪಚಾರ ಮಾಡಬೇಕು. ಈಗ ನಾನು ಮುಂಚೆ ಪ್ರೊಸೀಜರ್ ಹೇಳಿದ್ನಲ್ಲ, ಒಂದು ಕೆ ಜಿ ನೀವು ಎಷ್ಟು ನಿಮಗೆ ಎಷ್ಟು ಬೀಜೋಪಚಾರ ಮಾಡ ಎಷ್ಟು ನಿಮಗೆ ಬಿತ್ತನೆ ಮಾಡೋಕ್ಕೆ ಎಷ್ಟು ಬೀಜಗಳು ಬೇಕಂತ ನೋಡ್ಕೊಬೋದು. 25-30 ಕೆ ಜಿ ಬೇಕಾಗುತ್ತಂತಂದರೆ, 1 ಲೀಟ್ರ್ ನೀರಿನಲ್ಲಿ 250 ಗ್ರಾಮ್ ಬೆಲ್ಲವನ್ನು ಹಾಕ್ಕೊಂಡು, ಅದೇ ಸೇಮ್ ಪ್ರೊಸೀಜರ್, 250 ಗ್ರಾಮ್ ಬೆಲ್ಲನ ಹಾಕ್ಬಿಟ್ಟು ಪಾಕ ಮಾಡಬೇಕು. ಪಾಕ ಮಾಡಿದ್ಮೇಲೆ ಆ ಬೀಜಗಳಲ್ಲಿ ಚೆನ್ನಾಗಿ 20-30 ಕೆ ಜಿ ಬೀಜದ ಮೇಲೆ ನೀಟಾಗಿ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ, ಆ ಪಾಕನ ಹಾಕ್ಬಿಟ್ಟು ನೀಟಾಗಿ ಲೇಪನ ಮಾಡಿಬಿಟ್ಟು ಫಸ್ಟಿಗೆ ನೀವು ಜೈವಿಕ ಗೊಬ್ಬರ ಯೂಸ್ ಮಾಡಬೇಕು ಯಾವಾಗಲೂ. ಈ ಎಕ್ಸಾಂಪಲ್ ಈ ಟ್ರೈಕೋಡರ್ಮ್ ಆಗಿರ್ಬೋದು, ಈ ಅಜೋಸ್ಪೆರಲಮ್ ಆಗಿರ್ಬೋದು ಅದನ್ನು ಯೂಸ್ ಮಾಡಬೇಕು. ಅದನ್ನು ಯೂಸ್ ಮಾಡಿಬಿಟ್ಟು ಅದನ್ನು ಫಸ್ಟ್ ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ಅದನ್ನು ಟ್ರೈಕೋಡರ್ಮ ಹಾರ್ಜಿಯನಮ್ ಅಂತ ಈ ಸ್ಪೀಸೀಸ್ ಬರುತ್ತೆ, ಟ್ರೈಕೋಡರ್ಮ ಹಾರ್ಜಿಯನಮ್ ಅಂತ ಬರುತ್ತೆ, ಅಜೋಸ್ಪೆರಲಮ್ ಬರುತ್ತೆ, ಅದನ್ನು ಯೂಸ್ ಮಾಡಿಬಿಟ್ಟು ನೀವು ನೀಟಾಗಿ ಬೀಜೋಪಚಾರ ಮಾಡಿ ಒಂದು 1/2 ಗಂಟೆ ಇಟ್ಬಿಡಬೇಕು ನೆರಳಲ್ಲಿ. ಅದಾದಮೇಲೆ ಅದನ್ನು ನೀವು ಮತ್ತೆ ಅದಾದಮೇಲೆ ನೀವು ನೆಕ್ಸ್ಟ್ ಬಂದುಬಿಟ್ಟು ಈಗ ರಾಸಾಯನಿಕ ಬೀಜೋಪಚಾರಗಳು ಬೇಕಾದಂಥ ಈ ಮೆಟಲಾಕ್ಸಿಲ್ ಇರ್ಬೋದು, ಮೆಟಲಾಕ್ಸಿಲ್ ಶಿಲೀನಾಶಕವನ್ನು 4 ಗ್ರಾಮ್ ಪ್ರತಿ ಕೆ ಜಿನ ಬೀಜಕ್ಕೆ, ಈಗ 4 ಗ್ರಾಮನ್ನು ತೊಗೊಂಡು ಪ್ರತಿ ಕೆ ಜಿ ಬೀಜಕ್ಕೆ ಅದನ್ನು ಹಾಕ್ಬಿಟ್ಟು 1/2 ಗಂಟೆ ಜೈವಿಕ ಗೊಬ್ಬರದಲ್ಲಿ ಮಾಡಿರೋಂಥ ಬೀಜಗಳನ್ನು 4 ಗ್ರಾಮ್ ಮೆಟಲಾಕ್ಸಿಲ್ ತೊಗೊಂಡು ಪ್ರತಿ ಕೆ ಜಿ ಬೀಜಕ್ಕೆ ಅದನ್ನು ಹಾಕಿ ಸ್ಪ್ರೆಡ್ ಮಾಡಬೇಕು. ಎಕ್ಸಾಂಪಲ್ ಈಗ ನಾವು ಸೂರ್ಯಕಾಂತಿಯಲ್ಲಿ ಮಾಡ್ತೀವಿ ಮೆಟಲಾಕ್ಸಿಲ್ ಬೀಜೋಪಚಾರ, ಅದನ್ನು ಮಾಡೋದ್ರಿಂದ ಏನಾಗುತ್ತಂದರೆ ಅದು 1/2 ಅವರ್ ಆದಮೇಲೆ ಮಾಡೋದ್ರಿಂದ ಆ ಕೀಟ ಶಿಲೀನಾಶಕನೂ ಅದ್ರ ಜೊತೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಈಗ ನಾವು ಮಾಡೋದ್ರಿಂದ ಸೂರ್ಯಕಾಂತಿಯಲ್ಲಿ ಬರೋಂತಹ ದಂಡಾಣು ರೋಗಗಳು ಮತ್ತು ಜಂತು ರೋಗಗಳು, ಬೀಜಜನ್ಯ ರೋಗಗಳನ್ನು ಕಡಿಮೆ ಮಾಡ್ಕೋಬೋದು. ಎರಡು ಜೈವಿಕ ಮತ್ತು ರಾಸಾಯನಿಕ ಗೊಬ್ಬರ ಬೈಚ ಎಕ್ಸಾಂಪಲ್ ಮತ್ತೆ ಬಂದ್ಬಿಟ್ಟೆ ಥೈರಾಮು, ನಾವು ಜೋಳದಲ್ಲಿ ಪ್ರತಿ 2 ಗ್ರಾಮ್ ಪ್ರತಿ ಕೆ ಜಿ ಬೀಜವನ್ನು 2 ಗ್ರಾಮ್ ಥೈರಾಮನ್ನು ತೊಗೊಂಡು ಪ್ರತಿ ಕೆ ಜಿ ಬೀಜದಲ್ಲಿ ಅದರ ಬೀಜೋಪಚಾರ ಮಾಡೋದ್ರಿಂದ ಅದು ಜೋಳದಲ್ಲಿ ಬರೋಂತಹ ಕೀಟಬಾಧೆಗಳು ಕಡಿಮೆ ಮಾಡ್ಕೋಬೋದು. ಹಾಗೆ ಇಮಡಾ ಕೊಡೋಪೀಡ್ 70 ವೆಟೇಬಲ್ ಸೊಲ್ಯೂಷನ್ 10 ಗ್ರಾಮ್ ತೊಗೊಂಡ್ರೆ 10 ಗ್ರಾಮ್ ಪರ್ ಕೆ ಜಿ ಸೀಡ್ಸ್ ಆಫ್ ತೊಗೊಂಡು ಸೂರ್ಯಕಾಂತಿಯಲ್ಲಿ ಮಾಡ್ಕೋಬೋದು. ಕಾರ್ಬನ್ ಡೈಸಿಲಿ ಮೇಜರಾಗಿ ನಾವು ಶೇಂಗಾ ಕಡಲೆ ಈ ಗ್ರೌಂಡ್ ನಟ್ ಅಂತ ಹೇಳ್ತೀವಿ ನೆಲಗಡಲೆಯಲ್ಲಿ, 2 ಗ್ರಾಮ್ ಪರ್ ಕೆ ಜಿ ಆಫ್ ಕಾರ್ಬನ್ ಡೈಸಿ ತೊಗೊಂಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡಬೇಕು. ಹಾಗೆ ಗಂಧಕದ ಪುಡಿ 2 ಗ್ರಾಮ್ ಪರ್ ಕೆ ಜಿ ಆಫ್ ಸೀಡ್ಸ್ ಇನ್ ಮೇಜಲ್ಲಿ ಮಾಡ್ಬೋದು. ಹಾಗಾಗಿ ಈ ಜೈವಿಕ ಮತ್ತು ರಾಸಾಯನಿಕ ಗೊಬ್ಬರಗಳು ಯೂಸ್ ಮಾಡಿ ನಾವು ಮಾಡೋದ್ರಿಂದ ನಾವು ಅದರಂಥ ಬರುವಂಥ ಶಿಲೀನಾಶಕ ಮತ್ತು ಕೀಟಗಳು ಮತ್ತು ಶಿಲೀಂದ್ರದಿಂದ ಬರುವಂಥ ರೋಗಗಳನ್ನು ಕಡಿಮೆ ಮಾಡ್ಕೋಬೋದು. ಹಾಗೆ ಸೋಯಾ ಅವರೆ ಮತ್ತು ಹೆಸರು ಶೇಂಗಕ್ಕೆ ಪ್ರತಿ ಕೆ ಜಿ ಬಿತ್ತನೆ ಬೀಜವನ್ನು

0: ಮೂರು ಗ್ರಾಮ್ ಥೈರಾಮ್ ಆರ್ ಥೈರಾಮ್ 75 ವೆಟೇಬಲ್ ಪೌಡರ್ ಆರ್ ಕ್ಯಾಪ್ಟನ್ ಆರ್ ಕಾರ್ಬನ್ ಡೈಸಿನ್ 75 ವೆಟೇಬಲ್ ಪೌಡರ್ ಉಪಚರಿಸಬೇಕು. ಅದು ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಪ್ರತಿ ನೀವು ಸೋಯಿಂಗ್ ಮಾಡಿದಿಂದ ಒಂದು ತಿಂಗಳಂತ ತಿಂಗಳಿನ ಒಳಗಡೆ ಬರುವಂಥ ರೋಗ ಮತ್ತು ಕೀಟಬಾಧೆಗಳನ್ನು ಸಂಪೂರ್ಣ ನಾಶ ಮಾಡ್ಬೋದು. ಹಾಗೆ ಮಾಡೋದ್ರಿಂದ ಒಂದು ತಿಂಗಳು ಚೆನ್ನಾಗಿ ಎಸ್ಟಾಬ್ಲಿಷ್ ಆಗುತ್ತೆ, ಆ ಗಿಡಗಳು ಚೆನ್ನಾಗಿ ರೋಗ ನಿರೋಧಕ ಶಕ್ತಿ ವೃದ್ಧಿಸ್ಕೊಳ್ಳುತ್ತೆ. ಮುಂದೆ ಬರೋಂಥ ಏನೇ ರೋಗಗಳು ಬಂದು ಗಿಡಗಳ ತನ್ನದೇ ಆದಂಥ ಶಕ್ತಿಯನ್ನು ಯೂಸ್ ಮಾಡಿಕೊಂಡು ಅದನ್ನು ಬೇರೆ ರೋಗಗಳನ್ನು ಬರದಂಗೆ ತಡೆಗಟ್ಕೊಂಡು ಒಳ್ಳೆ ಇಳುವರಿ ಪಡೆದು ನಾವು ರೈತರು ಆದಾಯ ಗಳಿಸ್ಬೋದು.
1: ಓಕೆ ಸರ್, ಈಗ ಇಷ್ಟೆಲ್ಲ ಈ ಒಂದು ಜೈವಿಕ ಮತ್ತು ರಾಸಾಯನಿಕ ಬೀಜೋಪಚಾರವನ್ನು ಮಾಡಿ ಯಾವ ರೀತಿಯ ಒಂದು ಲಾಭವನ್ನು ಪಡ್ಕೋಬೋದು ಅಂತ ಹೇಳಿದ್ರೆ, ಈ ಪ್ರಕ್ರಿಯೆ ಒಟ್ಟಿಗೆ ಮಾಡೋದ್ರಿಂದ ಎಷ್ಟೆಲ್ಲ ಲಾಭಗಳಾಗುತ್ತೆ ಅನ್ನೋದು ಈಗ ರೈತರಿಗೆ ಗೊತ್ತಾಗಿರ್ಬೋದು ಅನ್ಕೋತೀನಿ. ಸೊ ಈ ಒಂದು ಬೀಜೋಪಚಾರ ಈ ರೀತಿಯಲ್ಲಿ ಮಾಡಿದರೆ ಇಷ್ಟೆಲ್ಲ ಲಾಭಗಳಿದೆ ಅನ್ನೋದು ಒಂದು ಅವೇರ್ನೆಸ್ ಇದೆಯಾ ಸರ್ ಈಗ ರೈತರಿಗೆ?
0: ಸರ್, ರೈತರಿಗೆ ಅವೇರ್ನೆಸ್ ಇಲ್ಲ. ಯಾಕಂದರೆ ಈಗ ಕೃಷಿ ಇಲಾಖೆಯವರು ಬೀಜೋಪಚಾರದ ಬಗ್ಗೆ ಹೇಳ್ತಾರೆ, ಅದು ರೈತರಿಗೆ ಸಾಮಾನ್ಯವಾಗಿ ಎಲ್ಲ ಮುಟ್ಟಲ್ಲ. ಅದು ಔಟ್ರೀಚ್ ಎಲ್ಲ ಫ್ರಾಮ್ ಹಳ್ಳಿ ಹಳ್ಳಿಗೂ ಮುಟ್ಟಲ್ಲ. ಹಾಗಾಗಿ ಈ ನಿಮ್ಮಂಥ ಈಗ ರೇಡಿಯೋ ಶಿವಮೊಗ್ಗ 75 ನೀವು ನಾನು ಹೇಗೆ ಅಪ್ರೋಚ್ ಮಾಡಿದ್ರಿ, ಈ ಥರ ಬೇರೆ ಬೇರೆ ಎನ್ ಜಿ ಒಗಳಾಗಿರ್ಬೋದು ಈ ಥರ ಇನ್ವಾಲ್ವ್ಮೆಂಟ್ ಆಗಿ ಮಾಡೋದ್ರಿಂದ ಬೀಜೋಪಚಾರದ ಬಗ್ಗೆ ಯಾವುದೇ ಒಂದು ಅಗ್ರಿಕಲ್ಚರ್ ರಿಲೇಟೆಡ್ ಮಾಡೋದ್ರಿಂದ ತುಂಬ ಜನಗಳಿಗೆ ಮುಟ್ಟುವಂತೆ ಆಗುತ್ತದೆ. ಹಾಗಾಗಿ ಈಗ ರೈತರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿಲ್ಲ, ಅವೇರ್ನೆಸ್ ಕಡಿಮೆ ಇದೆ. ಬೀಜೋಪಚಾರ ತರ್ತಾರೆ, ಬೀಜ ಯಾವ್ದಾದ್ರು ಫರ್ಟಿಲೈಸರ್ ಶಾಪಿಗೆ ಹೋಗ್ತಾರೆ, ಬೀಜ ತರ್ತಾರೆ, ಹಾಕ್ಬಿಡ್ತಾರೆ. ಅವ್ರು ಬೀಜ ಹಾಕೋದ್ರಿಂದ 30-40% ಬೀಜಗಳು ಹುಟ್ಟೋದೇ ಇಲ್ಲ. ನೀವು ಬೀಜ ಹುಟ್ಟೋದೇ ಇಲ್ಲ, ನಿಮಗೇನು ಅನ್ಕೋತೀರ ಬಂದಿಲ್ಲ ಅಂದ್ಕೊತೀರ, ಅವಾಗ ಏನು ಅನ್ಕೋತೀರ ಮತ್ತೊಂದು ಅನ್ಕೋತೀರ, ಬೀಜಗಳು ಸರಿ ಇಲ್ಲ, ಕೊಟ್ಟಿರೋಂಥ ಬೀಜಗಳು ಸರಿ ಇಲ್ಲ, ಡೂಪ್ಲಿಕೇಟ್ ಬೀಜ ಹಿಂಗೆ ಕೊಟ್ಟರು ಹಂಗೆ ಕೊಟ್ಟರು ಅಂತ ಅಂತೀರ. ಅದಕ್ಕೆ ನಿಮಗೆ ಬೀಜೋಪಚಾರ ಮಾಡೋದ್ರಿಂದ ಬೀಜಗಳಲ್ಲಿ ಫಸ್ಟೇ ನಾವು ಸೋಯಿ ಮಾಡೋ ಬೀಜಗಳೆಲ್ಲ ಆಗಂಥ ಮೊಳಕೆ ಪ್ರಮಾಣ, ಅದು ಬೀಜಗಳ ಮೊಳಕೆ ಪ್ರಮಾಣವೂ ಜಾಸ್ತಿ ಮಾಡುತ್ತೆ. ಆ ಮಣ್ಣಲ್ಲಿರೋಂಥ ಸೂಕ್ಷ್ಮಜೀವಿಗಳು, ರೋಗ ಕೀಟಬಾಧೆ ಸೂಕ್ಷ್ಮಜೀವಿಗಳನ್ನು ಕೊಲ್ಲುತ್ತೆ. ಮತ್ತು ನಮ್ಮ ಬೆನಿಫಿಷಿಯಲ್ ಏನು ಉಪಯೋಗವಾಗುವಂಥ ಸೂಕ್ಷ್ಮಜೀವಿಗಳ ಕಂಟೆಂಟ್ ಏನು ಭೂಮಿಯಲ್ಲಿರುತ್ತೆ, ನಮ್ಮ ನ್ಯೂಟ್ರೆಂಟ್ ಅವೈಲಬಿಲಿಟಿ ಏನಂತೀವಿ, ನಮ್ಮ ಗಿಡಗಳಿಗೆ ಯಾವ್ಯಾವ ಸತ್ವಗಳು ಬೇಕು ಅವೆಲ್ಲ ಅವೈಲಬಲ್ ಆಗಿ ಗಿಡಗಳಿಗೆ ತಗೊಳ್ಳೋ ಥರ ಮಾಡುತ್ತವೆ. ಹಾಗಾಗಿ ಬೀಜೋಪಚಾರ ಮಾಡಬೇಕು. ಎಲ್ಲ ರೈತರುಗಳು ಯಾವುದೇ ಬೆಳೆಗಳು ಬೆಳೆಯೋಕ್ಕಿಂತ ಮುಂಚೆ ಬೀಜೋಪಚಾರ ಮಾಡಿ, ಈಗ ತನ್ನದೇ ಆದಂಥ ಬೀಜಗಳಿಗೆ ತನ್ನದೇ ಆದಂಥ ಬೀಜೋಪಚಾರ ಪ್ರೊಸೀಜರ್ ಇದೆ. ಆ ಥರ ಮಾಡಿ ನೀವು ಮಾಡೋದ್ರಿಂದ ಬೀಜೋಪಚಾರ ನೀವು ಹಳೆ ನೀವು ನೋಡಿರ್ಬೋದು, ಗಮನಿಸಬಹುದು. ನಾವು ಮುಂಚೆ ಎಲ್ಲ ನಮ್ಮ ಮನೆಗಳಲ್ಲಿ ಭತ್ತಕ್ಕೆಲ್ಲ ಬೀಜೋಪಚಾರ ಮಾಡಬೇಕು ಮಾಡ್ತಿರಲಿಲ್ಲ. ಭತ್ತಕ್ಕೆ ಏನು ಮಾಡ್ತಿದ್ವು, ಉಪ್ಪು ನೀರಲ್ಲಿ ಹಾಕ್ಬಿಟ್ಟು ನಾವು ಅದನ್ನು ಉಪ್ಪು ನೀರಲ್ಲಿ ಹಾಕ್ಬಿಟ್ಟು ನೆನೆಸ್ಬಿಟ್ಟು ತೆಗೆದು ಬೀಜ ನಾವು ಸಸಿ ಇದಕ್ಕೆ ಮೊಳಕೆಗೆ ಕಟ್ಕೊಳ್ಳೋಕೆ ಇಡ್ತಾ ಇದ್ವು. ಯಾಕೆ ಉಪ್ಪು ನೀರಲ್ಲಿ ಹಾಕಿ ಇಡ್ತಾ ಇದ್ವು ಅಂದರೆ, ಆ ಜೋಳ ಬೀಜಗಳಿರ್ಬೋದು, ಯಾವ್ದಾದ್ರು ಆ ರೋಗಗ್ರಸ್ತ ಬೀಜಗಳಿರ್ಬೋದು, ಆ ಉಪ್ಪು ನೀರು ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಉಪ್ಪು ನೀರಿನ ಜೊತೆಗೆ ರಿಯಾಕ್ಷನ್ ಆಗಿಬಿಟ್ಟು ಅವೆಲ್ಲ ಮೇಲೆ ತೇಲಕ್ಕೆ ಸ್ಟಾರ್ಟ್ ಆಗ್ಬಿಡೋವು. ಇತ್ತೀಚಿನ ರೈತರುಗಳು ಯಾರು ಮಾಡ್ತಾರೆ, ಯಾರು ನೋಡಿದ್ರೆ ತರ್ತಾರೆ, ಪ್ಯಾಕೆಟ್ ಭತ್ತ ತರ್ತಾರೆ, ಸೀದಾ ನೆನೆಸ್ತಾರೆ, ಮಣ್ಣು ನೀರಲ್ಲಿ ನೆನೆಸ್ತಾರೆ, ತೊಗೊಂಡೋಗ್ಬಿಟ್ಟು ಮೊಳಕೆ ಕಟ್ಟಕ್ಕೆ ಹಾಕ್ಬಿಡ್ತಾರೆ. ಅವೆಲ್ಲ ಈಗ ನಾವು ಏನು ಮಾಡ್ತೀವಿ ಅಂದರೆ, ಈಗ ಕೆಲಸ ಜಾಸ್ತಿ ಆಗ್ತಾವ ಅಂತ ರೈತರು ಹೆಂಗಾಗ್ಬಿಟ್ಟಾರೆ ಅಂದರೆ, ಸ್ಮಾರ್ಟಾಗಿ ಕೆಲಸ ಕಡಿಮೆ ಆಗಬೇಕು, ಇನ್ಕಮ್ ಜಾಸ್ತಿ ಬರಬೇಕು ಥರದಲ್ಲಿ ತಿಳ್ಕೊಂಡಿದ್ದಾರೆ. ಕಷ್ಟಪಡದೆ ಯಾವತ್ತೂ ನಮಗೆ ಸುಖ ಸಿಗಲ್ಲ. ಪ್ರತಿಯೊಂದು ಸ್ಟೇಜಲ್ಲೂ ಕಷ್ಟಪಟ್ಟರೆ ನಿಮಗೆ ಅಲ್ಟಿಮೇಟ್ಲಿ ಈಲ್ಡ್ ಚೆನ್ನಾಗಿ ಬರುತ್ತೆ. ನೋಡಿ, ನೀವೇ ಕಾಮನ್ನಾಗಿ ಮನೆ ಯಾರು ಮನೆಗಳು ಉಪ್ಪು ನೀರಲ್ಲ ಭತ್ತದ ಬೀಜ ನೆನೆಸ್ಬಿಟ್ಟು ಮೊಳಕೆ ಕಡಕ್ಕೆ ಹಾಕ್ತಿದ್ದಾರೆ? ಯಾರು ಹಾಕ್ತಿಲ್ಲ, ಈ ಇತ್ತೀಚಿನ ದಿನಗಳು ಯಾರು ಹಾಕ್ತಿಲ್ಲ. ಅವಾಗೆಲ್ಲ ಹಾಕೋರು. ಅದನ್ನು ಮಾಡೋದ್ರಿಂದ ನೀವು ಜೋಳ ಬೀಜಗಳಾಗಿರ್ಬೋದು, ರೋಗಗ್ರಸ್ತ ಬೀಜಗಳು, ಅದು ನೀರಲ್ಲಿ ತೇರೋದ್ರಿಂದ ನೀವು ಸಪ್ರೇಟ್ ಮಾಡಿಬಿಟ್ಟು ಗಟ್ಟಿ ಕಾಳುಗಳನ್ನು ತೊಗೊಂಡು ಮಾಡ್ತಾಯಿದ್ರಿ. ಹಾಗಾಗಿ ಬೀಜೋಪಚಾರ ಎಲ್ಲರೂ ಮಾಡಬೇಕಂತ ನನ್ನ ಆಶಯ. ಅದನ್ನು ಮುಂದುವರಿಸಿದ್ರೆ ನೀವು 30-25% ಇಳುವರಿಯನ್ನು ನೀವು ಜಾಸ್ತಿ ಪಡಿತೀರಾ.
1: ಓಕೆ ಸರ್, ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ಬ್ರೇಕ್ನಿಂದ ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಬೀಜೋಪಚಾರವನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಯಾವ ರೀತಿ ಮಾಡಿದಾಗ ನಮಗೆ ಒಂದು ಉತ್ತಮ ಇಳುವರಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸರ್ ಕೂಡ ಮಾಹಿತಿಗಳನ್ನ ತಿಳಿಸಿದ್ರು. ಎಲ್ಲ ಮಾಹಿತಿಗಳನ್ನ ಇನ್ನಷ್ಟು ತಿಳ್ಕೊಳ್ಳೋಣ, ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ನಿಂದ ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ಮತ್ತೊಮ್ಮೆ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ನಾನು ಆರ್ಜ ಶ್ರೀಧರ್, ಇದು ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬರಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬೀಜೋಪಚಾರದ ಕುರಿತಂತೆ ಮಾತಾಡ್ತಾ ಇದ್ವಿ, ಹಾಗೆ ಬೀಜೋಪಚಾರದಲ್ಲಿ ಇರುವಂತಹ ಕ್ರಮಗಳ ಬಗ್ಗೆ ಕೂಡ ತಿಳ್ಕೊಳ್ತಾ ಇದ್ವಿ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಬೀಜೋಪಚಾರದ ಕುರಿತಂತೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಸುರೇಶ್ ನಾಯ್ಕ್ ಕೆ ಪಿ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಆಗಲೇ ನಾವು ತಿಳ್ಕೊಳ್ತಾ ಇದ್ವಿ, ಏನು ಜೈವಿಕ ಮತ್ತು ರಾಸಾಯನಿಕವನ್ನು ಬಳಸ್ಕೊಂಡು ಈ ಬೀಜೋಪಚಾರಣ ಪ್ರಕ್ರಿಯೆಯನ್ನು ಮಾಡಿದಾಗ ಯಾವ ರೀತಿಯ ನಮಗೆ ಲಾಭಗಳು ಸಿಗುತ್ತೆ, ಹಾಗೆ ಎಷ್ಟು ಮಟ್ಟಿಗಿನ ಖರ್ಚನ್ನು ಕಡಿಮೆ ಮಾಡ್ಬೋದು ಅನ್ನೋದ್ರ ಮಾಹಿತಿ ಕೂಡ ನಾವು ತಿಳ್ಕೊಂಡ್ವಿ. ಹಾಗಾದರೆ ಸರ್, ಈಗ ಬೀಜೋಪಚಾರವನ್ನು ಮಾಡೋದ್ರಿಂದ ನಮಗೆ ಆಗುವಂಥ ಅನುಕೂಲಗಳು ಏನೇನಿದೆ ಅದರ ಬಗ್ಗೆ ಒಂದು ಚಿಕ್ಕದಾಗಿ ತಿಳಿಸ್ಕೊಡಿ ಸರ್.
3: ಈಗ ಬೀಜೋಪಚಾರದ ಉಪಯೋಗಗಳು ನಾನು ಮುಂಚೆನೇ ಹೇಳಿದೆ. ಬೀಜೋಪಚಾರ ಮಾಡೋದ್ರಿಂದ 25-30% ಅಧಿಕ ಇಳುವರಿ ಪಡಿಬೋದು. ಮತ್ತು ಹಾಗೆಯೇ ಅದರ ಬೇರೆ ಉಪಯೋಗಗಳಂದರೆ, ನಾನು ನಿಮ್ಮ ಮುಂಚೆನೇ ಹೇಳಿದೆ, 30 ದಿನಗಳ ಕಾಲ ಯಾವುದೇ ರೀತಿಯ ರೋಗ ಮತ್ತು ಕೀಟಬಾಧೆಗಳು ಬರುವುದಿಲ್ಲ. ಮುಂಚೆನೇ ಹೇಳಿದೆ, ಈಗ ಮಕ್ಕಳಿಗೆ ನಾವು ಪೋಲಿಯೋ ಡ್ರಾಪ್ಸ್ ಹೆಂಗೆ ಕೊಡ್ತೀವಿ, ಸೊ ದಟ್ ಚಿಕ್ಕ ಏಜಿನಲ್ಲೇ ಚಿಕ್ಕ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಕೊಡೋದ್ರಿಂದ ಏನಾಗುತ್ತೆ, ಯಾವ ರೋಗಗಳು ಬರಬಾರ್ದಂತ ನಾವು ಬರೋದೂ ಇಲ್ಲ. ಹಾಗೆಯೇ ಈ ನಾವು ಈ ಪೋಲಿಯೋ ಡ್ರಾಪ್ ಕೊಟ್ಟಂಗೆ ಬೀಜಕ್ಕೆ ಫಸ್ಟು ನೀವು ಸೋಯಿಂಗ್ ಮಾಡೋದ್ರಿಂದ ಬೀಜನ ಮಣ್ಣಲ್ಲಿ ಉತ್ತೋದ್ರಿಂದ 30 ದಿನಗಳ ಕಾಲ ಯಾವುದೇ ಅಂಥ ರೋಗ ರುಜಿನಗಳು ಯಾವುದು ಕೀಟಬಾಧೆಗಳು ಬರುವುದಿಲ್ಲ ಫಸ್ಟು. ಇನ್ನೊಂದು, ನಿಮಗೆ ಫಸ್ಟು ನೀವು ಬೀಜೋಪಚಾರ ಮಾಡದೆ ಬಿತ್ತನೆ ಮಾಡಿದ್ರೆ ಮುಂದೆ ಬರುವಂಥ ರೋಗಗಳು ರುಜಿನಗಳಿಗೆ ನೀವು ಸಿಂಪಡಣೆ ಮಾಡಬೇಕಾಗುತ್ತೆ, ಔಷಧಿ ತೊಗೋಬೇಕಾಗುತ್ತೆ. ಔಷಧಿ ಏನು ಕಡಿಮೆ ಇದೆ, 1 ಲೀಟ್ರ್ ಔಷಧಿ ತೊಗೊಂಡ್ರೆ ನೀವು 500-600 ರೂಪಾಯಿ ಇದೆ ಯಾವುದೇ ಅದು ತೊಗೊಂಡ್ರು. ಹಾಗೆ ಸಿಂಪಡಣೆ ಮಾಡಬೇಕಾದ ಖರ್ಚನ್ನ ನೀವು ಕಡಿಮೆ ಮಾಡ್ಕೋಬೋದು ಬೀಜೋಪಚಾರ ಮಾಡೋದ್ರಿಂದ. ಯಾಕಂದರೆ ನೀವು ಫಸ್ಟಿಗೆ ಇನಿಷಿಯಲ್ ಸ್ಟೇಜಲ್ಲೇ ಕಂಟ್ರೋಲ್ ಮಾಡಿರ್ತೀರ, ಹಾಗಾಗಿ ನಿಮ್ಮ ಮುಂದೆ ಬೇಕಾದಂಥ 30 ದಿನಗಳ ಬೇಕಾದಂಥ ಸಿಂಪಡಣೆ ಮಾಡೋ ಕೆಮಿಕಲ್ಲು ನೀವು ತೊಗೊಳ್ಳೋದು ಕಡಿಮೆ ಆಗುತ್ತೆ, ಅವಾಗ ಖರ್ಚು ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು, ಅಧಿಕ ಇಳುವರಿ ಮತ್ತು ಬೀಜದಿಂದ ಬೀಜಕ್ಕೆ ಬರುವಂಥ ರೋಗಗಳು ಕಡಿಮೆ ಆಗುತ್ತೆ. ಈಗ ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ ಬರುವಂಥ ರೋಗಗಳು ಸ್ಪ್ರೆಡ್ ಆಗೋದನ್ನು ಕಡಿಮೆ ಆಗುತ್ತೆ. ಮತ್ತು ಜರ್ಮಿನೇಷನ್, ಮೊಳಕೆ ಪ್ರಮಾಣ, ನಾವು ಆಗಲೇ ಹೇಳಿದೆ ಮುಂಚೆನೇ, ಮೊಳಕೆ ಪ್ರಮಾಣ ನಾವು ಹೆಚ್ಚಳ ಮಾಡ್ತೀವಿ ಬೀಜೋಪಚಾರ ಮಾಡೋದ್ರಿಂದ. ನೀವು 50-70% ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ನೀವು ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ ಅಂದರೆ ಜರ್ಮಿನೇಷನ್ ಆಗುತ್ತೆ. ನೀವು ಜಾಸ್ತಿ ಒಂದು ಬಿತ್ತನೆ ಮಾಡಿದ್ಮೇಲೆ ಎಲ್ಲ ಪ್ಲಾಟ್ಗಳು ಜರ್ಮಿನೇಷನ್ ಬರುತ್ತೆ, ಚೆನ್ನಾಗಿ ಎಸ್ಟಾಬ್ಲಿಷ್ ಆಗುತ್ತೆ. ಹಾಗೆ ಮತ್ತು ಸ್ಟೋರೇಜ್ ಕೆಪಾಸಿಟಿ, ಈಗ ನೀವು ಏನಪ್ಪ ಅಂದರೆ ನೀವು ದಾಸ್ತಾನು ಇಟ್ಕೋತೀರ, ಈಗ ನೀವು ಹಾರ್ವೆಸ್ಟ್ ಮಾಡಿದ್ರಿ, ಈಗೆಲ್ಲ ನೀವು ಕೊಯ್ಲು ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಕೊಟ್ಟು ಬೀಜನ ತಂದುಬಿಟ್ಟು ಸ್ಟೋರಲ್ಲಿ ಹಾಕೋತೀರ, ಸ್ಟೋರಲ್ಲಿ ನೀವು ಮಾರ್ಕೆಟ್ ರೇಟ್ ಇರಲ್ಲ ಅಂತ ಸ್ಟೋರಲ್ಲಿ ಹಾಕೋತೀರ, ಅವಾಗ ಏನಾಗುತ್ತೆ, ಈ ನಿಮಗೆ ಈ ರೋಗಗ್ರಸ್ತ ಬೀಜಕ್ಕೆ ಬಂದುಬಿಟ್ಟಿದ್ರೆ ಅಲ್ಲೇ ನೀವು ಸ್ಟೋರಲ್ಲಿ ನೀವು ದಾಸ್ತಾನಲ್ಲಿ ಇಡಬೇಕಾದ್ರೆ ಅಲ್ಲಿಂದನೇ ಹುಳಗಳು ಉತ್ಪತ್ತಿ ಆಗಿಬಿಟ್ಟು ಎಲ್ಲ ತಿನ್ಬಿಟ್ಟಿರ್ತವೆ. ತಿನ್ಬಿಟ್ಟು ಯಾರು ಅದನ್ನು ತೊಗೋಬೇಕಾದ್ರೆ ನೀವು ಅದನ್ನು ತೊಗೊಳ್ಳೋರು ಅದನ್ನು ತೊಗೊಳ್ಳಲ್ಲ, ರೇಟ್ ಕಡಿಮೆ ಮಾಡಿ ಹೇಳ್ತಾರೆ. ಈ ಸಿ ಟ್ರೀಟ್ಮೆಂಟ್, ಈ ಬೀಜೋಪಚಾರ ಮಾಡೋಂಥ ಬಂದಿರೋಂಥ ಪ್ಲಾಟಲ್ಲಿ ಬಂದಿರೋಂಥ ಬೀಜಗಳು ಯಾವುದೇ ಅಂಥ ರೋಗಗ್ರಸ್ತ ಕೀಟಗಳಿಗೆ ತುತ್ತಾಗಲ್ಲ. ಯಾಕಂದರೆ ಅದರಲ್ಲಿ ಫಸ್ಟಿಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಆ ಕಂಟೆಂಟ್ ಇರೋದ್ರಿಂದ ಯಾವುದೇ ಪ್ರಾಬ್ಲಮ್ ಇರಲ್ಲ. ಮತ್ತು ಇನ್ನೊಂದು, ನಿಮಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ರೋಗಗಳು ಬೀಜದಿಂದ ಬೀಜಕ್ಕೆ ಸ್ಪ್ರೆಡ್ ಆಗಲ್ಲ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇಷ್ಟೆಲ್ಲ ಅನುಕೂಲಗಳು ಬೀಜೋಪಚಾರದಿಂದ. ಈ ಬೀಜೋಪಚಾರವನ್ನು ಚಿಕ್ಕ ಪ್ರೊಸೀಜರು, ನಿಮಗೇನು ಒಂದು ಬೀಜ ಬಿತ್ತನೆ ಮಾಡೋಕ್ಕಿಂತ ಮುಂಚೆ 1 ಗಂಟೆ ಮಾಡೋಂಥ ಕೆಲಸ, ಈ 1 ಗಂಟೆ ಮಾಡೋಂಥ ಪ್ರೊಸೀಜರು ನಿಮಗೆ ಇಷ್ಟೆಲ್ಲ ಅನುಕೂಲಗಳನ್ನು ತಂದುಕೊಡುತ್ತೆ.
2: ಓಕೆ, ಕೇಳಿದ್ರಲ್ಲ ನಾವು 1 ಗಂಟೆ ಅಂದರೆ ಈಗ ಬಿತ್ತನೆ ಮಾಡೋಕ್ಕಿಂತ 1 ಗಂಟೆ ಮುಂಚೆ ಮಾಡುವಂಥ ಈ ಕೆಲಸ ನಮ್ಮ ಎಷ್ಟು ಒಂದು ಇಳುವರಿನ ತಂದುಕೊಡುತ್ತೆ, ಹಾಗೆ ನಮಗೆ ಎಷ್ಟು ಲಾಭವನ್ನು ತಂದುಕೊಡುತ್ತೆ, ಎಷ್ಟು ಖರ್ಚನ್ನು ಕಡಿಮೆ ಮಾಡುತ್ತೆ, ಎಷ್ಟು ಕೆಲಸವನ್ನು ಕಡಿಮೆ ಮಾಡುತ್ತೆ ನೋಡಿದ್ರಲ್ಲ. ಇಷ್ಟೆಲ್ಲ ಒಂದು ಅನುಕೂಲಗಳು ನಮಗಿದ್ರೂ ನಾವು ಬೀಜೋಪಚಾರವನ್ನು ಮಾಡದೆ ನಾವು ಬಿತ್ತನೆಯನ್ನು ಮಾಡ್ತಾ ಇದ್ದೀವಿ, ಹಾಗೆ ಇಳುವರಿ ಬರ್ತಾ ಇಲ್ಲ ಅನ್ನೋ ಒಂದು ಏನು ಕೊರಗು ನಮ್ಮಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಇನ್ಮುಂದೆ ಆದರೂ ಈ ರೀತಿಯ ಒಂದು ಏನು ವೈಜ್ಞಾನಿಕವಾದ ಕ್ರಮಗಳಿದ್ದಾವೆ, ಇವನ್ನು ಬಳಸ್ಕೊಂಡು ಉತ್ತಮವಾದ ರೀತಿಯಲ್ಲಿ ನಾವು ಕೃಷಿಯನ್ನು ಮಾಡೋದ್ರ ಮೂಲಕ ನಮ್ಮ ಉತ್ತಮವಾದ ಫಲಿತಾಂಶವನ್ನು ಪಡ್ಕೋಬೋದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಸರ್, ಈಗ ಬೀಜೋಪಚಾರದ ಬಗ್ಗೆ ಸುಮಾರು ಮಾಹಿತಿಗಳನ್ನ ನಮಗೆ ತಿಳಿಸ್ಕೊಡ್ರಿ. ಹಾಗೆ ನಾವು ಬೀಜೋಪಚಾರವನ್ನು ಮಾಡೋದಕ್ಕೂ ಮುಂಚೆ ಉತ್ತಮವಾಗಿರುವಂತಹ ಬಿತ್ತನೆ ಬೀಜಗಳನ್ನು ತರಬೇಕಾಗತ್ತೆ. ಸೊ ನಾವು ಎಲ್ಲಿ ಯಾರನ್ನ ಸಂಪರ್ಕ ಮಾಡಿ ಈ ಒಂದು ಉತ್ತಮವಾಗಿರುವಂತಹ ಬೀಜಗಳನ್ನು ತರಬೇಕಾಗತ್ತೆ, ಸೊ ಯಾವ ರೀತಿಯ ಇಳುವರಿ ಬರುವಂತಹ ಬೀಜಗಳನ್ನು ನಾವು ಆರಿಸ್ಕೊಳ್ಬೇಕಾಗತ್ತೆ, ಮಾಹಿತಿಗಳು ಎಲ್ಲಿ ಸಿಗುತ್ತೆ ಸರ್ ನಮಗೆ?
3: ಈ ಬೀಜೋಪಚಾರದ ಬಗ್ಗೆ ನಿಮಗೆ ಉತ್ತಮ ಬೀಜೋಪಚಾರದ ಬಗ್ಗೆ ಬೇಕಾದಂಥ ಸೂಕ್ಷ್ಮಜೀವಿಗಳು, ಅದಕ್ಕೆ ಸೂಕ್ಷ್ಮಜೀವಿಗಳು ಜೈವಿಕ ಗೊಬ್ಬರದ ಬಗ್ಗೆ ನಾವು ಕೃಷಿ ಕಾಲೇಜಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಶಿವಮೊಗ್ಗ ನವಲೆ ಕಾಲೇಜಲ್ಲಿ ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಅಂತ ಇದೆ. ಅಲ್ಲಿ ದಿನನಿತ್ಯ ಟ್ರೈಕೋಡರ್ಮ್ ಆಗಿರ್ಬೋದು, ಸೂಡೋಮಾನಸ್ ಆಗಿರ್ಬೋದು, ರೈಜೋಬಿಯಂ ಆಗಿರ್ಬೋದು, ಎಲ್ಲ ಸೂಕ್ಷ್ಮಜೀವಿಗಳು ಗೊಬ್ಬರಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅತಿ ಹೆಚ್ಚಳವಾಗಿ ಪ್ರಮಾಣದ ರೈತರುಗಳು ತೊಗೊಂಡೋಗ್ತಾರೆ. ಅದು ಮತ್ತೆ ಕೆಮಿಕಲ್ ಅಂತೂ ಆಲ್ಮೋಸ್ಟ್ ನಿಮಗೆ ಕೆಮಿಕಲ್ ಔಟ್ಲೆಟ್ ಅಲ್ಲಿ ಮೆಟಲಾಕ್ಸಿಲ್ ಆಗಿರ್ಬೋದು, ಕಾರ್ಬನ್ಡೈಸನ್ ಆಗಿರ್ಬೋದು, ಕ್ಯಾಪ್ಟನ್ ತೈರಾನ್ ಆಗಿರೋದು, ಅದು ಅವೈಲೇಬಲ್ ಎಲ್ಲಿ ಬೇಕಲ್ಲಿ ಸಿಗುತ್ತೆ. ಸೂಕ್ಷ್ಮ ಜೈವಿಕ ಗೊಬ್ಬರದ ಬಗ್ಗೆನೇ ತುಂಬ ಸಿಗೋದು ಕಡಿಮೆ ಇರೋದ್ರಿಂದ ನೀವು ಕೃಷಿ ಕಾಲೇಜ್ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಅಲ್ಲಿ ಸಂಪರ್ಕ ಮಾಡಿ. ನಿಮಗೆ ತಕ್ಷಣ ಬೇಕಾಗುತ್ತೆ ನಮ್ಮ ಕೃಷಿ ಕಾಲೇಜಲ್ಲಿ ಬಂದುಬಿಟ್ಟು ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನವಿಲೆಯಲ್ಲಿ ಸಿಗುತ್ತೆ. ಅಲ್ಲಿ ನಮ್ಮ ಸಾವಯವ ಸಂಶೋಧನೆ ಪ್ರಾಮುಖ್ಯರಾಗಿ ಡಾಕ್ಟರ್ ಎಸ್ ಪ್ರದೀಪ್ ಅಂತ ಇದ್ದಾರೆ, ಅವರು ಅಂತೂ ರೈತರಿಗೆ ತುಂಬ ಎಲ್ಲ ರೀತಿಯ ಸಹಾಯ ಮಾಡೋಕ್ಕೂ ರೆಡಿ ಇದ್ದಾರೆ. ಹಾಗಾಗಿ ಅವರು ಪ್ರತಿ ದಿನಾನೂ ಆ ಟ್ರೈಕೋಡರ್ಮ ಪ್ರೊಡಕ್ಷನ್ ಮಾಡಿಸ್ತಾನೆ ಇದ್ದಾರೆ. ಹಾಗಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಎಲ್ಲ ಥರದ ಸೂಕ್ಷ್ಮಜೀವಿಗಳ ಬಗ್ಗೆ ಸಿಗುತ್ತೆ. ಮತ್ತು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ಗಳಿಗೆ ಕಾಲೇಜಲ್ಲಿಗೆ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಕೃಷಿ ಇಲಾಖೆ ಕಾಲೇಜಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ಗೆ ಯಾರಾದ್ರು ಕಾಂಟ್ಯಾಕ್ಟ್ ಮಾಡಿದ್ರು ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಡೋಕ್ಕೆ ಅವರು ರೆಡಿ ಇದ್ದಾರೆ. ಒಂದೇ ಹೇಳಕ್ಕೆ ಮಾಡೋದು, ಅಗ್ರಿಕಲ್ಚರ್ ಒಂದು ತಂಬ್ ರೂಲ್ ಅಂತ ಇರುತ್ತೆ, ಏನೇ ಒಂದು ಮಾಡಿದ್ರೆ ಒಂದು ರೂಲ್ಸ್ ಅಂತ ಇರುತ್ತೆ, ರೆಗ್ಯುಲರ್ ಒಂದು ರೂಲ್ಸ್ ಅಂತ ಇರೋದು, ಅದನ್ನು ಫಾಲೋ ಮಾಡ್ಕೊಂಡಿದ್ರೆ ನಾವು ಸಕ್ಸಸ್ ಮಾಡಬೇಕು. ಈಗ ನಾವು ಎಲ್ಲದಕ್ಕೆ ಹಾಗೆಯೇ ಈ ನಾ ಅಗ್ರಿಕಲ್ಚರ್ ಮಾಡಬೇಕಂತ ಎಲ್ಲರಿಗೆ ಅಗ್ರಿಕಲ್ಚರ್ ವ್ಯವಸಾಯ ಮಾಡಬೇಕು, ವ್ಯವಸಾಯ ಮಾಡಬೇಕಂತ ಎಲ್ಲರಿಗೂ ಇರುತ್ತೆ. ವ್ಯವಸಾಯ ಮಾಡಬೇಕು ಅಂದ್ರೂ ವ್ಯವಸಾಯ ಹೇಗೆ ಮಾಡಬೇಕು ಸೈಂಟಿಫಿಕ್ ವೇದಲ್ಲಿ, ಈ ಮುಂಚೆ ಮುಗಿತು ಮುಂಚೆ ನಾವು ಮಾಡ್ದಂಗೆ ಮಾಡ್ಕೊಂಡ್ರೆ ನಾವು ಯಾಕಪ್ಪ ರೈತರು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸೂಸೈಡ್ ಮಾಡ್ಕೊಳ್ಳೋದು, ಯಾಕಂದರೆ ಅವರಿಗೆ ನಿರ್ವಹಣಾ ವೆಚ್ಚನೇ ಜಾಸ್ತಿ ಆಗಿಬಿಡ್ತಿದೆ. ನಾವು ಇನ್ನು ಬರೋಂಥ ಇಳುವರಿಗೆ ಇಳುವರಿ ನಾವು ಇಳುವರಿಯಿಂದ ಸಿಗೋಂಥ ನಮಗೆ ಇನ್ಕಮ್ಮೇ ಕಡಿಮೆ ಆಗಿಬಿಟ್ಟು ನೀವು ನಿರ್ವಹಣಾ ವೆಚ್ಚ ಆಗಿರ್ಬೋದು, ಗೊಬ್ಬರಕ್ಕಾಗಿರ್ಬೋದು, ಕೀಟನಾಶಕ ಆಗಿರ್ಬೋದು, ಉಳುಮೆ ಮಾಡೋಕ್ಕಾಗಿರೋ ಅದು ಜಾಸ್ತಿ ಖರ್ಚು ಜಾಸ್ತಿ ಆಗಿಬಿಟ್ಟು ನಿಮಗೆ ಬಂತರದ ಕಾಸ್ಟ್ ಬೆನಿಫಿಟ್ ರೇಷಿಯೋ ನಿಮ್ಮ ಇನ್ಕಮ್ಮೇ ಕಡಿಮೆ ಆಗಿ ಕಾಸ್ಟೇ ಜಾಸ್ತಿ ಆಗಿಬಿಟ್ರೆ ರೈತರುಗಳು ಆಟೋಮೆಟಿಕ್ಕಾಗಿ ಸೂಸೈಡ್ ಮಾಡ್ಕೊಳ್ಳೋದು, ಹ್ಯಾಂಗ್ ಮಾಡ್ಕೊಳ್ಳೋದು. ಯಾಕಂದರೆ ಅಷ್ಟೊಂದು ಸಾಲ ಮಾಡ್ಕೊಂಡು ಬಂದಿರ್ತಾರೆ ರೈತರೇನು, ಶ್ರೀಮಂತರಲ್ಲ, ಎಲ್ಲರೂ ಸಾಲ ಮಾಡಿಕೊಂಡೇ ಮಾಡಿರ್ತಾರೆ. ಅಧಿಕ ಇಳುವರಿ ಪಡೆದ್ರೆ ನೀವು ಚೆನ್ನಾಗಿ ದುಡ್ಡು ಬಂದರೆ ನೀವು ಚೆನ್ನಾಗಿ ಜೀವನ ಮಾಡ್ಬೋದು, ಚೆನ್ನಾಗಿ ಎಲ್ಲ ಥರದ ನೀವು ಪಡ್ಕೋಬೋದು. ಹಾಗಾಗಿ ಬೀಜೋಪಚಾರ ಮಾಡಿ ಸೂಕ್ತವಾದ ಬೀಜಗಳನ್ನು ಆಯ್ಕೆ ಮಾಡಿ ಬೀಜೋಪಚಾರ ಮಾಡಿದರೆ ನಿಮ್ಮ ಪ್ರತಿಯೊಬ್ಬರ ಇಳುವರಿಯಲ್ಲಿ 25-30% ಇಳುವರಿ ಜಾಸ್ತಿ ಆಗುತ್ತೆ. ಹಾಗಾಗಿ ನನ್ನ ಒಂದೇ ಒಂದು ನಿಮಗೆ ಆಶಯ ಅಂದರೆ ಬೀಜೋಪಚಾರ ಎಲ್ಲ ಪ್ರತಿ ಬೆಳೆಗಳಲ್ಲೂ ಮಾಡಿ ಅತಿ ಹೆಚ್ಚವಾಗಿ ನೀವು ಈಗ ಸೂರ್ಯಕಾಂತಿ ಬೆಳೆಯೋರಾಗಿರ್ಬೋದು, ಕಡಲೆ ಬೆಳೆಯೋರಾಗಿರ್ಬೋದು, ಉದ್ದು ಬೆಳೆಯೋರಾಗಿರ್ಬೋದು, ಹೆಸರುಕಾಳು ಬೆಳೆಯೋರಾಗಿರ್ಬೋದು, ಈ ಜೋಳ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಜೋಳ ಬೆಳೆಯೋರಾಗಿರ್ಬೋದು, ತಂದ್ಬಿಟ್ಟು ಬೀಜೋಪಚಾರ ಮಾಡಿ ಬೆಳೀರಿ. ಇತ್ತೀಚಿನ ದಿನಗಳೆಲ್ಲ ಬೀಜೋಪಚಾರ ಆಗಿ ಬರ್ತಾ ಇದೆ ಸೀಡ್ಸು, ಬೈ ಚಾನ್ಸ್ ಎಲ್ಲ ಜೋಳದ ಪ್ಯಾಕೆಟ್ ತೊಗೊಂಡ್ರೆ ಬೀಜೋಪಚಾರ ಮಾಡಿರೋ ಥರ ಲೇಪನಗಳು ಕಾಣುತ್ತೆ. ಅವ್ರು ಲೇಪನ ಮಾಡಿರ್ತಾರೆ, ಬಟ್ ಅದು ಬೀಜೋಪಚಾರ ಕರೆಕ್ಟಾಗಿ ಆಗಿರ್ತದೆ ಅಂತ ನಮಗೆ ಗೊತ್ತಿರಲ್ಲ. ಅವೆಲ್ಲ ಪ್ರೈವೇಟ್ ಫ್ಯಾಕ್ಟ್ರಿ ಪ್ರೈವೇಟ್ ಕಂಪ್ನೀಸ್ಗಳಿಂದ ಬರುತ್ತೆ. ಆದರೂ ನೀವನ್ನು ಮುತುವರ್ಜಿ ವಹಿಸಿ ನೀವು ಬೀಜೋಪಚಾರ ಮಾಡಿ ಅದೇ ಬೀಜಕ್ಕೆ ಬೀಜೋಪಚಾರ ಮಾಡಿ ಹಾಕಿ ಮಾಡೋದ್ರಿಂದ ನಿಮಗೆ ಇಳುವರಿ ಬರುತ್ತೆ. ನೀವು ಯಾರು ಧೃತಿಗೆಡಬೇಡಿ, ಚೆನ್ನಾಗಿ ಇಳುವರಿ ಬರುತ್ತೆ, ಸೊ ದಟ್ ನಿಮಗೆ ಚೆನ್ನಾಗಿ ಇನ್ಕಮ್ ಬರುತ್ತೆ.
2: ಓಕೆ, ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು.
2: ಸೊ ಕೇಳಿದ್ರಲ್ಲ, ಇಷ್ಟೊತ್ತು ನಾವು ಬೀಜೋಪಚಾರದ ಬಗ್ಗೆ ಸುಮಾರು ಮಾಹಿತಿಗಳನ್ನ ತಿಳ್ಕೊಂಡ್ವಿ. ಹಾಗೆ ಬೀಜೋಪಚಾರವನ್ನು ಮಾಡೋದಕ್ಕೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಇದ್ರೆ ಕೃಷಿ ಕಾಲೇಜುಗಳಿಗೆ ಹಾಗೆ ತೋಟಗಾರಿಕೆ ಇಲಾಖೆಗಳಿಗೆ ಕೃಷಿ ಸಂಶೋಧನಾ ಕೇಂದ್ರಗಳಿಗೆ ನೀವು ಭೇಟಿ ನೀಡಿ ಅಲ್ಲಿ ಮಾಹಿತಿಗಳನ್ನ ಪಡ್ಕೊಳ್ಬಹುದಾಗಿದೆ. ಹಾಗಾದರೆ ನಮ್ಮ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ. ಎಲ್ಲರಿಗೂ ಶುಭರಾತ್ರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೆಚ್ಚುವೆನು ಹೆಚ್ಚುವೆನು ಬಿಡದೆಲೆ ಅಯ್ಯಯ್ಯೋ ಅಮ್ಮಮ್ಮ ಎನ್ನುವಂತೆ ಮಾಡುವೆ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲು ನಾನು ಹಿಂದೆ ಎಂದು ಸಿಂಧು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲ್ಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ ಇನ್ನೊಂದು ಕೊಡಲೇನು ಇಗೋ ತಿನ್ನು ತಗೋ ತಿನ್ನು.
1: ಯಾಕೋ ವಿನಯ್ ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
2: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
1: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ ಐಎಂಆರ್ಟಿ, ಐಜಿಆರ್ಟಿ, ಎಸ್ಆರ್ಎಸ್, ಎಸ್ಬಿಆರ್ಟಿ ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
6: ಭಾರತದ 4ನೆಯ ಗಗನಯಾತ್ರಿ ಶಿರಿಷಾ ಬಾಂಡ್ಲಾ. ಭಾರತದ ಪಾಲಿಗೆ 2021 ಜುಲೈ 11 ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ದಿನ. ಭಾರತದ ಗಗನಯಾತ್ರಿಗಳಾದ ರಾಕೇಶ್ ಶರ್ಮಾ, ಕಲ್ಪನಾ ಚಾವ್ಲಾ, ಸುನಿತಾ ವಿಲಿಯಮ್ಸ್ ಇವರುಗಳ ನಂತರ 4ನೆಯವರಾಗಿ ಶಿರಿಷಾ ಬಾಂಡ್ಲಾ ಗಗನಯಾನ ಕೈಗೊಂಡಿದ್ದು ಮಹತ್ವದ ಸಂಗತಿ. ಮೂಲತಃ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯವರಾದ ಶಿರಿಷಾ ತಮ್ಮ 4 ವರ್ಷದ ಬಾಲ್ಯವನ್ನು ತೆನಾಲಿ, ಹೈದರಾಬಾದ್ಗಳಲ್ಲಿ ಕಳೆಯುತ್ತಾರೆ. ತಂದೆ ಬಿ ಮುರಳೀಧರ್, ತಾಯಿ ಅನುರಾಧ ಅಮೆರಿಕದ ಹೋಸ್ಟನ್ನಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಶಿರಿಷ ಬಾಲ್ಯದಿಂದಲೇ ಆಕಾಶವನ್ನು ಕೌತುಕದಿಂದ ನೋಡುತ್ತಿರುತ್ತಾರೆ. ಗ್ರಹ, ನಕ್ಷತ್ರ, ವಿಮಾನ, ರಾಕೆಟ್ಗಳನ್ನು ನೋಡುವುದೆಂದರೆ ಶಿರಿಷಾಗೆ ಹೆಮ್ಮೆಯ ಸಂಗತಿ. ತಂದೆಗೆ ಬಿಟ್ಟು ಬಿಡದೆ ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾರೆ. ಸಾಹಸದ ಕ್ರೀಡೆಗಳೆಂದರೆ ಶಿರಿಷಾರವರಿಗೆ ಎಲ್ಲಿಲ್ಲದ ಪ್ರೀತಿ. ವಿದ್ಯುತ್ ದೀಪಗಳಿಲ್ಲದ ಕತ್ತಲೆಯಲ್ಲಿ ಗೆಳತಿಯರು ಓಡಾಡಲು ಭಯಪಡುತ್ತಿದ್ದರೆ ಶಿರಿಷ ಮಾತ್ರ ಯಾವ ಭಯವಿಲ್ಲದೆ ಒಬ್ಬರೇ ಮನೆಗೆ ನಡೆದುಕೊಂಡು ಬರುತ್ತಾರೆ. ಶಿರಿಷ 4 ವರ್ಷದವಳಿದ್ದಾಗ ತಂದೆ ತಾಯಿಯನ್ನು ಸೇರಲು ಅಮೆರಿಕದ ಹೋಸ್ಟನ್ನಿಗೆ ಪ್ರಯಾಣ ಬೆಳೆಸುತ್ತಾರೆ. ಅಮೆರಿಕಕ್ಕೆ ಹೋದ ನಂತರ ಶಿರಿಷ ತಮ್ಮ ಶಿಕ್ಷಣವನ್ನು ಮುಂದುವರಿಸುತ್ತಾರೆ. ಅಮೆರಿಕದ ಪುರ್ದು ವಿಶ್ವವಿದ್ಯಾಲಯದಿಂದ ಏರೋನಾಟಿಕಲ್ ಎಂಜಿನಿಯರಿಂಗ್ ವಿಷಯದಲ್ಲಿ BSc ಪದವಿ ಗಳಿಸುತ್ತಾರೆ. ನಂತರ ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾಲಯದಿಂದ MBA ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಾರೆ. ಶಿರಿಷ ಸತತವಾಗಿ ನಾಸಾದ ಬಾಹ್ಯಾಕಾಶ ಚಟುವಟಿಕೆಗಳನ್ನು ವೀಕ್ಷಿಸಿ ಸಂತಸ ಪಡುತ್ತಿದ್ದರು. ಅವರಿಗೆ ಪೈಲಟ್ ಅಥವಾ ಆಸ್ಟ್ರೋನಾಟ್ ಆಗುವ ಮಹದಾಶ ಇತ್ತು. ಆದರೆ ಅವರ ಕಣ್ಣಿನ ದೃಷ್ಟಿ ಮಾತ್ರ ಮಂದವಾಗಿದ್ದರಿಂದ ಅವರು ತಮ್ಮ ಆಸ್ಟ್ರೋನಾಟ್ ಕನಸನ್ನು ಬಿಟ್ಟುಬಿಡುತ್ತಾರೆ. ಆಗ ಅವರ ಪ್ರಾಧ್ಯಾಪಕರೊಬ್ಬರು ಕಮರ್ಷಿಯಲ್ ಸ್ಪೇಸ್ ಫ್ಲೈಟ್ನಲ್ಲಿ ಹೆಚ್ಚು ಅವಕಾಶವಿದೆ ಎಂದು ಹೇಳಿದಾಗ ಶಿರಿಷ ಅವರಿಗೆ ಅತ್ಯಂತ ಖುಷಿಯಾಗುತ್ತದೆ. MBA ಮುಗಿಸಿದ ತಕ್ಷಣ ಶಿರಿಷ ರಿಸೈನ್, ಟೆಸ್ಟ್ ಮತ್ತು ಅನಾಲಿ

0: ಸರ್ವೀಸಸ್ ವಿಭಾಗದಲ್ಲಿ ತುಂಬ ಚುರುಕಾಗಿ ಕೆಲಸ ಮಾಡತೊಡಗುತ್ತಾರೆ. ನಂತರ ಟೆಕ್ಸಾಸ್ನಲ್ಲಿ ಏರೋಸ್ಪೇಸ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ವರ್ಷ ವರ್ಷಕ್ಕೂ ಅವರ ಪ್ರತಿಭೆ ಬೆಳೆಯುತ್ತಲೇ ಹೋಗುತ್ತದೆ. ಶಿರೀಷಾ ಬಾಹ್ಯಾಕಾಶ ಇಲಾಖೆಯಲ್ಲಿ ಸಹನಿರ್ದೇಶಕರಾಗಿ ನೇಮಕಗೊಳ್ಳುತ್ತಾರೆ. ನಂತರ ಇಲಾಖೆಯ ಮ್ಯಾನೇಜರ್ ಕೂಡ ಆಗುತ್ತಾರೆ. ಅಮೆರಿಕನ್ ಆಸ್ಟ್ರೋನಾಟಿಕಲ್ ಸೊಸೈಟಿಯ ನಿರ್ದೇಶಕರಾದ ಮೇಲೆ ಅಮೆರಿಕದ ಸರ್ಕಾರಿ ಒಡೆತನದ ವರ್ಜಿನ್ ಗ್ಯಾಲಕ್ಟಿಕ್ ಕಂಪನಿಯ ಉಪಾಧ್ಯಕ್ಷರಾಗಿ 2021 ಶಿರೀಷಾ ಜವಾಬ್ದಾರಿ ವಹಿಸಿಕೊಳ್ಳುತ್ತಾರೆ. ಹೀಗೆ ಶಿರೀಷಾ ಬಾಂಡ್ಲಾ ದಿನ ಕಳೆದಂತೆ ಎಸ್ಎಸ್ಸಿನ ಒಂದೊಂದೇ ಮೆಟ್ಟಲನ್ನು ಮೇಲೇರುತ್ತಾ ಹೋಗುತ್ತಾರೆ. ಜಾನ್ಸನ್ ಸ್ಪೇಸ್ ಸೆಂಟರ್ ಜೊತೆಗೆ ಬೆಳೆದ ಬಾಂಡ್ಲಾ ಅವರು ಇಂಗ್ಲಿಷ್, ಫ್ರೆಂಚ್ ಭಾಷೆಯನ್ನು ಕರಗತ ಮಾಡಿಕೊಂಡಿರುತ್ತಾರೆ. 34 ವರ್ಷದ ಶಿರೀಷಾ ಇನ್ನೂ ಅವಿವಾಹಿತೆ. ಅಮೆರಿಕದಲ್ಲಿದ್ದರೂ ಅವರು ಪೂರ್ಣ ಸಸ್ಯಾಹಾರಿ. ನಾಯಿ ಬೆಕ್ಕುಗಳೆಂದರೆ ಅವರಿಗೆ ಎಲ್ಲಿಲ್ಲದ ಅಚ್ಚುಮೆಚ್ಚು. ರಜಾ ದಿನಗಳಲ್ಲಿ ಕ್ರೀಡೆ, ಗ್ಲೈಡಿಂಗ್ಗಳಲ್ಲಿ ಅವರು ಸದಾ ಕಾಲ ಕಳೆಯುತ್ತಿರುತ್ತಾರೆ. 2004 ರಿಚರ್ಡ್ ಬ್ರಾನ್ಸನ್ ಎಂಬಾತ ಅಮೆರಿಕದಲ್ಲಿ ವರ್ಜಿನ್ ಗ್ಯಾಲಕ್ಟಿಕ್ ಸ್ಪೇಸ್ ಫ್ಲೈಟ್ ಕಂಪನಿಯನ್ನು ಆರಂಭಿಸಿದ್ದ. ಅವರಿಗೆ ಜಗತ್ಪ್ರಸಿದ್ಧ ವ್ಯಕ್ತಿಯಾಗಿರುತ್ತಾರೆ. ಬ್ರಿಟಿಷ್ ಬಿಲಿಯನಿಯರ್ ರಿಚರ್ಡ್ ದಿನಾಂಕ 11/7/2021 ಭಾನುವಾರ ತಮ್ಮ ಮೊದಲ ಸ್ಪೇಸ್ ಶಿಪ್ಪನ್ನು ನ್ಯೂ ಮೆಕ್ಸಿಕೋದ ಮರುಭೂಮಿಯಿಂದ ಆಕಾಶದ 88 ಕಿಲೋಮೀಟರ್ ಅಂಚಿನವರೆಗೆ ಹಾರಿಸುತ್ತಾರೆ. ಗಂಟೆಗೆ 3,680 ಕಿಲೋಮೀಟರ್ ವೇಗದ ಅಂತಹ ಅಂತರಿಕ್ಷ ವಿಮಾನದಲ್ಲಿ ಅಂದು ಒಟ್ಟು 6 ಜನ ಪ್ರಯಾಣ ಬೆಳೆಸಿದ್ದರು. 3-4 ನಿಮಿಷ ತಮ್ಮ ತೂಕ ಕಳೆದುಕೊಂಡು ಅವರು ಸಂತಸದ ಹೊನಲಿನಲ್ಲಿ ತೇಲಿದ್ದರು. ಅವರಲ್ಲಿ ಭಾರತದ ಶಿರೀಷಾ ಬಾಂಡ್ಲಾ ಕೂಡ ಒಬ್ಬರು. ಅದೊಂದು ಅದ್ಭುತ ಪ್ರಯಾಣವೆಂದು ಅವರು ಉದ್ಗಾರವೆತ್ತಿದ್ದರು. ಶಿರೀಷಾ ಬಾಂಡ್ಲಾ ಅವರಿಗೆ ನಾಸಾ ಒದಗಿಸಿಕೊಟ್ಟ ಕೆಲಸ ಸಸ್ಯಗಳ ಸೂಕ್ಷ್ಮಾಣು ಜೀವವಿಜ್ಞಾನದ ಅಧ್ಯಯನವಾಗಿತ್ತು. ಆ ಅಧ್ಯಯನ ಮಾಡುತ್ತಲೇ ಅವರು ಆಗಸದಲ್ಲಿ ತೇಲಿದ್ದರು. ರಿಚರ್ಡ್ ಬ್ರಾನ್ಸನ್ ನೇತೃತ್ವದ ವರ್ಜಿನ್ಗೆ ಸ್ಪೇಸ್ ವಿಮಾನ ಈ ಯಾನವನ್ನು ಆರಂಭಿಸಿದೆ. 8 ಜನ ಪ್ರಯಾಣಿಸಬಹುದಾದ ಈ ವಿಮಾನದ ಟಿಕೆಟ್ ದರ 1 ಗಂಟೆಗೆ $250,000. ಇದರಲ್ಲಿ ತರಬೇತಿ ಸ್ಪೇಸ್ ಸೂಟ್ ದರಗಳು ಕೂಡ ಸೇರಿವೆ. ಭಾರತದ ಲೆಕ್ಕಾಚಾರದ ಪ್ರಕಾರ ಒಬ್ಬ ವ್ಯಕ್ತಿ ಪ್ರಯಾಣ ಮಾಡಬೇಕಾದರೆ 1,75,00,000 ರೂಪಾಯಿಗಳನ್ನು ನೀಡಬೇಕಾಗುತ್ತದೆ. ಜಗತ್ತಿನ ಸಿರಿವಂತರು, ಸೆಲಿಬ್ರಿಟಿಗಳು ವರ್ಜಿನ್ ಗ್ಯಾಲಕ್ಟಿಕ್ ಸ್ಪೇಸ್ ಶಿಪ್ನಲ್ಲಿ 1 ಗಂಟೆ ಪ್ರಯಾಣ ಮಾಡಿ ವಾಪಸ್ಸು ಬರಬಹುದು. ಅಂಥವರು ಈಗಾಗಲೇ ಸರದಿಯಲ್ಲಿ ತುದಿಗಾಲಲ್ಲಿ ನಿಂತಿದ್ದಾರೆ. ಈಗಾಗಲೇ ಜಗತ್ತಿನ 58 ದೇಶಗಳ 600 ಜನ ಮುಂಗಡ ಹಣವನ್ನು ಕೊಟ್ಟು ಟಿಕೆಟ್ ಬುಕ್ ಮಾಡಿದ್ದಾರೆ. ನಮಗಂತೂ ಅಂತಹ ಗಗನಕುಸುಮವೇ ಆಗಿದೆ. ಆದರೆ ನಮ್ಮ ದೇಶದ ಹೆಮ್ಮೆಯ ಪುತ್ರಿ ಶಿರೀಷಾ ಬಾಂಡ್ಲಾ ಅಂತಹ ಪಯಣವನ್ನು ಜಗತ್ತಿನಲ್ಲಿಯೇ ಮೊದಲಿಗರಾಗಿ ಮುಗಿಸಿದ್ದು ದೇಶಕ್ಕೊಂದು ಹಿರಿಮೆಯ ಗರಿ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: Come here.
1: Yo.
2: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
3: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
4: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
5: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
6: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

too late. If you come today, it's too early. If you come tomorrow,

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗೆ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಆಪ್ತ ಮಿತ್ರ ಎನ್ನುವಂತಹ ಒಂದು ಚಿತ್ರದ ಗೀತೆ. ಕಾಲವನ್ನು ತಡೆಯುವವರು ಯಾರೂ ಇಲ್ಲ, ಈ ಒಂದು ಗೀತೆಯನ್ನು ಹಾಡಿದಂತ ಗಾಯಕರು ಹರಿಹರನ್ ಹಾಗೂ ಗುರುಕಿರಣ್. ಇದು ಚಿ ಉದಯಶಂಕರ್ ಅವರ ಒಂದು ರಚನೆ, ಗುರುಕಿರಣ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ದ್ವಾರಕೀಶ್ ಹಾಗೂ ಸೌಂದರ್ಯ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 2004 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅಮೃತ ವರ್ಷಿಣಿ ಎನ್ನುವಂಥ ಒಂದು ಚಿತ್ರದ ಗೀತೆ, ಈ ಸುಂದರ ಬೆಳದಿಂಗಳ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರು ಹಾಡಿರುವಂಥ ಒಂದು ಗೀತೆ, KKಲ್ಯಾಣ್ ಬರೆದಿರುವಂಥ ಒಂದು ಗೀತೆ, ದೇವ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಮೇಶ್ ಅರವಿಂದ್ ಸುಹಾಸಿನಿ ಶರತ್ ಬಾಬು ಅವರ ಒಂದು ನಟನೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಾನಲ್ಲೆ ಮಧುಚಂದ್ರಕ್ಕೆ ಎನ್ನುವಂತಹ ಒಂದು ಗೀತೆ, ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಒಂದು ರಚನೆ, ಹಂಸಲೇಖ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಡಕಲ್ಲು ಗುಡ್ಡದ ಮೇಲೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ವಿರಹ ನೂರು ನೂರು ತರಹ ಎನ್ನುವಂತಹ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಇದು 1973 ತೆರೆ ಕಂಡಿರುವಂತಹ ಒಂದು ವರ್ಷ, ಪುಟ್ಟಣ್ಣ ಕಣಗಾಲ್ ಅವರ ಒಂದು ಚಿತ್ರಕಥೆ ಇರುವಂತಹ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗರುಡ ರೇಖೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ಭೂಮಿ ತಾಯಿ ಆಣೆಯಾಗಿ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಅಂಬಿಕಾ ಹಾಗೂ ಟೈಗರ್ ಪ್ರಭಾಕರ್ ಅವರ ಒಂದು ಜೋಡಿಯ ಗೀತೆ. ಇದು 1982ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷ. ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೃಷ್ಣ ನೀ ಬೇಗನೆ ಬಾರು ಎನ್ನುವಂತಹ ಒಂದು ಚಿತ್ರದ ಗೀತೆ ಆಲಾರೆ ಆಲಾರೆ. ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಬಪ್ಪಿ ಲಹರಿ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ಭವ್ಯ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೃಷ್ಣ ನೀ ಕುಣಿದಾಗ ಚಿತ್ರದ ಗೀತೆ ಈ ರಾಧೆ ಜೀವ. ಇದು KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜೈಗೋಪಾಲ್ ಅವರ ಒಂದು ರಚನೆ, ವಿಜಯ ಆನಂದ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿನೋದ್ ರಾಜ್ ಹಾಗೂ ಸುಧಾ ರಾಣಿ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಾನಸ ಸರೋವರ ಎನ್ನುವಂಥ ಒಂದು ಚಿತ್ರದ ಗೀತೆ, ವೇದಾಂತಿ ಹೇಳಿದನು. ಇದು ಡಾಕ್ಟರ್ PB ಶ್ರೀನಿವಾಸ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ GS ಶಿವರುದ್ರಪ್ಪ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1982 ತೆರೆ ಕಂಡಿರುವಂಥ ಒಂದು ವರ್ಷ. ಇದು ಶ್ರೀನಾಥ್ ಹಾಗೂ ಪದ್ಮಾ ವಾಸಂತಿ ಅವರ ಒಂದು ನಟನೆಯ ಚಿತ್ರ. ಇದು ಪುಟ್ಟಣ್ಣ ಕಣಗಾಲ್ ಬರೆದಿರುವಂತಹ ಒಂದು ಚಿತ್ರಕಥೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ವೇದಾಂತಿ ಹೇಳಿದನು, ಹೊನ್ನೆಲ್ಲ ಮಣ್ಣು ಮಣ್ಣು. ಡಾಕ್ಟರ್ ಶಿವರುದ್ರಪ್ಪನವ್ರ ಕವಿತೆ ನಾನು ಯಾವಾಗ ಬರೆದಿಟ್ಟೆ? ಚೆನ್ನಾಗಿದೆ, ಚೆನ್ನಾಗಿದೆ. ವೇದಾಂತಿ ಹೇಳಿದನು,

0: ಏನ್ ಪಾಂಡು ಚೆನ್ನಾಗಿದ್ದೀರಾ?
1: ಚೆನ್ನಾಗಿದ್ದೀನಿ
2: ಮಹಾರಾಜ್. ಮೈಯಾಗ ಹುಷಾರಿಲ್ಲ ಮೂರ್ ದಿನದಿಂದ, ಅದಕ್ಕೆ ಆಡ್ತಾವ್ರೆ.
0: ಅರೆ ರೇ ರೇ ಪಾಂಡು, ನಮ್ ಲಚ್ಚಿ ಅಲ್ಲ? ಏನ್ರು ಹಾಗ್ ನೋಡ್ತಾ ಇದ್ದೀರಾ? ಎರಡು ವರ್ಷದ ತೆಳಗೆ ಈ ಮನೆ ಬೇಡ ಆಸ್ತಿ ಬೇಡ ಅಂತ ಹೆಂಡತಿ ಹಿಂದೆ ಹೋದನು, ಇದೇನ್ ಇದ್ದಕ್ಕಿದಾಗೆ ಬಂದ ಅಂತ ನೋಡ್ತಾ ಇದ್ದೀರಾ?
2: ಅಲ್ಲ, ಅಮ್ಮ ಅವ್ರಿಲ್ದೆ ಒಬ್ರೆ ಬಂದ್ರ ಅಲ್ಲ ಅಂತ.
0: ಇನ್ಮೇಲೆ ಅಮ್ಮ ಅವ್ರು ಯಾವತ್ತು ಇಲ್ಲಿಗೆ ಬರೋದು ಇಲ್ಲ, ಅವ್ರ ವಿಚಾರ ಕೇಳಬೇಡಿ. ಪಾಂಡು, ಲೈಬ್ರರಿ ಹೇಗಿದೆ?
1: ನೀವು ಊರ್ಗೆ ಹೋದಾಗ್ಲಿಂದ ಬಾಗ್ಲೇ ತೆಗೆದಿಲ್ಲ ಆನಂದ.
0: ಗೊತ್ತಲ್ಲ ನೀವ್ ಈ ತರ ಮಾಡ್ತೀರಾ ಅಂತ. ಮೊದಲು ಲೈಬ್ರರಿ ಕ್ಲೀನ್ ಮಾಡಿಸಿ ಪುಸ್ತಕನೆಲ್ಲ ಜೋಡಿಸಿಡ್ಬೇಕು. ನಿಮ್ಮ ಹತ್ರ ನಾ ಮಾತಾಡ್ಬೇಕಾಗಿದೆ. ನಿಮ್ಮನ್ನ ಆಮೇಲೆ ನೋಡ್ತೀನಿ.
2: ಅಷ್ಟ ನಾವು ಹುಷಾರಾಗ್ಬಿಡ್ತೀವಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮನೆಯೇ ಮಂತ್ರಾಲಯ ಎನ್ನುವಂತಹ ಒಂದು ಚಿತ್ರದ ಗೀತೆ. ಅದುವೇ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಎನ್ನುವಂತ ಈ ಒಂದು ಗೀತೆ. ಇದು KG ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ರೀ ಉದಯ್ ಶಂಕರ್ ಬರೆದಿರುವಂತಹ ಒಂದು ರಚನೆಯ ಗೀತೆ. ಎಂ ರಂಗರಾವ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಭಾರತಿ, ವಿಷ್ಣುವರ್ಧನ್, ಜೈ ಜಗದೀಶ್ ಅವರ ಒಂದು ನಟನೆಯ ಅದ್ಭುತವಾದಂತಹ ಗೀತೆ. ಇದು 1986 ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಮಸಣದ ಹೂ ಎನ್ನುವಂಥ ಒಂದು ಚಿತ್ರದ ಗೀತೆ, ಓ ಗುಣವಂತ ಎನ್ನುವಂಥ ಗೀತೆ. ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಂಬರೀಷ್ ಹಾಗೂ ಅಪರ್ಣ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾರಿ ಸ್ವರ್ಗಕ್ಕೆ ದಾರಿ ಚಿತ್ರದ ಗೀತೆ ನಿನಗಾಗಿ ನಾನು ಎನ್ನುವಂತ ಈ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀಲಾಂಬರಿ ಎನ್ನುವಂತಹ ಒಂದು ಚಿತ್ರದ ಗೀತೆ ಇಂಚರವೇ ಇಂಚರವೇ. ಇದು KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆ. ರಾಜೇಶ್ ರಾಮನಾಥ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ರಮ್ಯಾ ಕೃಷ್ಣ ಚಾರುಲತಾ ಅವರ ಒಂದು ಜೋಡಿಯ ಒಂದು ಅದ್ಭುತವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರೇಮಾನುಬಂಧ ಎನ್ನುವಂಥ ಒಂದು ಚಿತ್ರದ ಗೀತೆ, ಹೊಸ ಹೊಸ ಬಯಕೆಯ. ಈ ಗೀತೆಯನ್ನು ಹಾಡಿದಂಥ ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ. ಚಿ ಉದಯ್ ಶಂಕರ್ ಬರೆದಿರುವಂಥ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1981ರಲ್ಲಿ ತೆರೆ ಕಂಡಿರುವಂಥ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಂಗನಾಯಕಿ ಎನ್ನುವಂತ ಒಂದು ಚಿತ್ರದ ಗೀತೆ, ಕನ್ನಡ ನಾಡಿನ ರಸಿಕರ ಮನವ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯ ಈ ಒಂದು ಗೀತೆ. ಇದು ಆರತಿ ಅಂಬರೀಷ್, ರಾಮಕೃಷ್ಣ ಹಾಗೂ ಅಶೋಕ್ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಚಂದನ್, ಇಲ್ಲಿಯ ವಂಶಕ್ಕೆ ಏಕೈಕ ದೀಪ ನಂದಿ ಹೋಗಿದೆ ದೇವ. ಮರಳಿ ಹೊತ್ತಿಸಿ ಕೊಡೆಯ್ಯನಿಗೆ, ಮರಳಿ ಹೊತ್ತಿಸಿ ಕೊಡೆಯ್ಯನಿಗೆ ಭಗವಂತ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಿಂಹಾದ್ರಿಯ ಸಿಂಹ ಎನ್ನುವಂತಹ ಒಂದು ಚಿತ್ರದ ಗೀತೆ ಮಲ್ನಾಡ ಅಡಿಕೆ. ಇದು SP ಬಾಲಸುಬ್ರಹ್ಮಣ್ಯಂ, ರಾಜೇಶ್ ಕೃಷ್ಣನ್, ಸಂಗೀತ ಗುರುರಾಜ್ ಅವರು ಹಾಡಿರುವಂತಹ ಒಂದು ಗೀತೆ, ಎಸ್ ನಾರಾಯಣ್ ಬರೆದಿರುವಂತಹ ಒಂದು ಗೀತೆ, ದೇವ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಭಾನುಪ್ರಿಯ ಅವರ ಒಂದು ನಟನೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ನಂದಾ

0: ಇದೇನ್ ಮಗ, ಬರೀ ತನ್ನ ನನ್ನ ಅಂತ ಎಳಿತಾ ಇದೀಯಾ? ನಿದ್ದೆ ಬತ್ತಾಯ್ತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟು ಹಾಕೋತಾನೆ?
1: ಅಯ್ಯೋ, ನಂಗ್ ಪದ ಗಿದ ಯಾವ್ದು ಬರೋಕಿಲ್ಲ.
0: ಬರಕಿಲ್ಲ, ನಾನಾಗ್ತೀನಿ ಕೇಳು. ಪಲ್ನಾಡ್ ಅಡ್ಕೆ ಮೈಸೂರ್ ವಿಳ್ಳೆದೆಲೆ

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನಾಟಕ ಪ್ರಸಾರವಾಗಲಿದೆ. ಈ ನಾಟಕದ ಹೆಸರು ಮಾತುಗಾರ ಮಲ್ಲಣ್ಣ. ಈ ನಾಟಕವನ್ನು MS ರವಿಗೌಡ ಅವರು ಬರೆದಿದ್ದಾರೆ. ಇದಕ್ಕೆ ಸಂಗೀತ MS ಮಾರುತಿ ಅವರದ್ದು. ಕೇಳಿ ನಾಟಕ ಮಾತುಗಾರ ಮಲ್ಲಣ್ಣ.

0: ಸಾಕಪ್ಪ ಸಾಕು, ಈ ಗೌರ್ಮೆಂಟ್ ಬಸ್ಸಿನ ಸಾವಾಸನೂ ಸಾಕು, ಈ ಗೌರ್ಮೆಂಟ್ನವ್ರ ಸಾವಾಸನೂ ಸಾಕು. ಅಲ್ಲ, ಬೆಂಗಳೂರಿಂದ ಮಂಡ್ಯಕ್ಕೆ ಬಸ್ ಬರೋಕ್ಕೆ 1.5 ಗಂಟೆ ಟೈಮ್ ಹಿಡಿಯುತ್ತದೆ. ಈ ಅಕ್ಕುಟ್ಟೋದ್ ಬಸ್ಸು ತಕ್ಕ ಬಂದು 5-6 ಗಂಟೆಗೆ ಬಿಟ್ಟವನಲ್ಲ, ಈ ಆಳ್ ಗೌರ್ಮೆಂಟ್ ಬಸ್ಸಲ್ಲಿ ಬರೋದಕ್ಕೆ ಒಂದ್ ಕಟ್ ಬೀಡಿ ತಕ್ಕಂದು ಸೇರ್ಕೊಂಡು ಅಡ್ಕ ಬಂದ್ಬಿಟ್ಟಿದ್ರುವೆ ಬಸ್ಸು ಮುಂದಾಗ ನಾನೇ ಮಂಡ್ಯಕ್ಕೆ ಸೇರ್ಕೊಂಡಿ. ಸಾಕನಪ್ಪ ಸಾಕು.
1: ಓಹೋ, ಏನ್ ಮಲಣೋ, ಏನ್ ಒಬ್ನೇ ಬತ್ತೆ ಇದೀಯಾ? ಬಹಳ ಸುಸ್ತಾಗಿರಂಗ್ ಕಾಣಿಸ್ತಾ ಇದೆಯಲ್ಲೋ.
0: ಓ ಬಲ ಕಲ್ಲಣ್ಣ, ಬೆಂಗಳೂರಿಗೆ ಹೋಗಿದ್ದೀಕಣ. ಈ ಆಳ್ ಗೌರ್ಮೆಂಟ್ ಬಸ್ಸಲ್ಲಿ ಬಂದ್ಬಿಟ್ಟು ನಾನು ಒತ್ತರ ಎತ್ತದಕ್ಕಂದ್ಲ, ಪುಣ್ಯಾತ್ಮ ಸಂದಕ್ಕೆ ತಗೊಂಡ್ ಬಿಟ್ಟವನೆ. ಬೇಡಕ್ಕಂದ್ಲ, ಇನ್ನೊಂದ್ಸರಿ ಸತ್ರು ಗೌರ್ಮೆಂಟ್ ಬಸ್ ಹತ್ತು ಬರ್ದಕಲ.
1: ಯಾಕೆ, ಬಸ್ ಕಿಸ್ ಕೆಟ್ಟೋಗಿತ್ತ?
0: ಯಾವ ಮಣ್ಣು ಇಲ್ಲಕ್ಕಂದ್ಲ, ಒಂದ್ ಕೆಲ್ಸ ಆಗೋಯ್ತು ನೋಡು. ಬೆಂಗಳೂರಿನ ಮೈಸೂರು ಕಡೆಗಳೆಲ್ಲ ಬಸ್ ಬರ್ತಾ ಇದ್ದದ್ದು. ಸರಿ, ಏನಾಗೋಯ್ತು? ಡ್ರೈವರ್ನ ಎಡಗಡೆ ಸೀಟು ಮೇಲೆ ದಡ್ ಮುಂಡದ್ ಕೂತಿತ್ತು. ಆ ಮುಂಡತ್ತದೋ ವಸ್ತೇನೋ ಬಸ್ ಗತ್ತಿದ್ದು. ಆ ಡ್ರೈವರ್ ಬಸ್ ಬಿಡ್ದೇ ನೋಡ್ತಾ ಕೂತಿದ್ನಕ್ಕಂದ್ಲ. ಸರಿ, ಬೆಂಗಳೂರಿಗೂ ಮೈಸೂರಿಗೂ ಸೆಂಟ್ರು ಚನ್ನಪಟ್ಟಣ ಅಲ್ವೇ? ಚನ್ನಪಟ್ಟಣ ತವ ಡ್ರೈವರು ಹೋಟ್ಲು ತಕ್ಕೆ ಬಸ್ಸ ನಿಲ್ಲಿಸ್ಬಿಟ್ಟು ತಿರಿಕಂದು ಜನಕ್ಕೆ ಹೇಳದ್ನ, ನೋಡ್ರಯ್ಯ 15-20 ನಿಮಿಷ ಟೈಮ್ ಅದ, ಯಾರಾದ್ರೂ ಊಟ ಮಾಡೋರು ಊಟ ಮಾಡ್ಕೊಳ್ಳಿ, ಕಾಪಿ ಕಡೋರ್ ಕಾಪಿ ಕುಡ್ಕೊಳ್ಳಿ, ಬೀಡಿ ಸೇದೋರು ಬೀಡಿ ಸೇದ್ಕೊಳ್ಳಿ ಅಂತ ಅನ್ಬಿಟ್ಟು ಕಂಡಕ್ಟ್ರ ಕರ್ಕಂದು ಹೋಟ್ಲೊಳಕ್ಕೆ ಊಟಕ್ಕೆ ಹೋದ್ನಕ್ಕಂದ್ಲ. ಸರಿ, ದಡ್ ಮುಂಡ ತುದ್ದು ಎದ್ ಬರೋಕಿಲ್ಲ ನಮ್ಮ ಜೊತೇಲಿ. ಇವನೇನ್ ಮಾಡ್ಬಿಟ್ಟವನೆ, ಡ್ರೈವರು ಕಂಡಕ್ಟ್ರು ಜನಗಳು ಎಲ್ಲ ಇಳ್ದೋಗೋದೆ ನೋಡ್ಕೊಂಡು ಬಸ್ ಎಲ್ಲ ಖಾಲಿ ಐತೆ ಸುತ್ತಮುತ್ತ ನೋಡ್ಬಿಟ್ಟು ಈ ಗೇರೆ ಹಾಕ್ತಾರಲ್ಲ ಕಟ್ಟಿ, ನೋಡಿದಿಲ್ಲ?
1: ಓ, ನೋಡಿದಿಕ್ಕಂತೇಳಿ ಇಷ್ಟುದಲ್ಲ ಅದಲ್ವಾ?
0: ಹ್ಞೂ, ಅದ ಮುರಿದು ಸೈಡ್ಗೆ ಮಡ್ಬಿಟ್ಟವನೆ. ಸರಿ, ಡ್ರೈವರು ಕಂಡಕ್ಟ್ರು ಜನಗಳ್ದೆಲ್ಲ ಊಟ ಆಯ್ತು. ಡ್ರೈವರ್ ಏನ್ ಮಾಡ್ಬಿಟ್ನ, ಬಂದ್ರಿ ಬಂದ್ರಿ ಬೆಂಗಳೂರಿಂದ ಮೈಸೂರಿಗೆ ಯಾರ್ಯಾರು ಬರೋರು, ಊಟ ಆಗಿರೋರು ಕಾಪಿ ಆಗಿರೋರು ಅನ್ಕಂದು ಜನಗಳು ಕಂಡಕ್ಟ್ರು ಎಲ್ಲರೂ ಒತ್ತಿಸ್ಕೊಂಡು ಸೀಟಿನ ಮೇಲೆ ಕೂತ್ಕೊಂಡು ಕೀಯ ತಕ್ಕಂದು ಬಸ್ಸ ಸ್ಟಾರ್ಟ್ ಮಾಡ್ಬಿಟ್ಟು ಗೇರ್ಗೆ ಕೈ ಹಾಕ್ತಾನೆ. ಗೇರೆ ಇಲ್ಲ, ಡ್ರೈವರನು ಭಯ ಆಗೋಯ್ತು. ಇದೇನಪ್ಪ, 20 ನಿಮಿಷದ ಕೆಳಗೆ ಇದ್ದಂತ ಗೇರು ಊಟ ಮಾಡ್ಕೊ ಬರೋದಕ್ಕೆ ಮಾಯ ಆಗ್ಬಿಟ್ಟದಲ್ಲ ಅಂತ ಅನ್ಬಿಟ್ಟು ಮ್ಯಾಲ್ಕೆ ಕೆಳಕ್ಕೆ ಸೈಡ್ಗೆ ಪಾಡ್ಗೆಲ್ಲ ಹುಡುಕ್ತಾವನೆ ಗೇರೆ.

0: ಕಾಣ್ತಾ ಇಲ್ಲ. ಇವನಿಗೆ ಅಳುವೆ ಬಂದ್ಬಿಡ್ತು. ಬಸ್ಸು ಏನಾರ ಮುಂದಕ್ಕೆ ಹೋಗದೆ ಇದ್ರೆ ಜನಗಳೆಲ್ಲ ಬೋದಾಕ್ಬಿಡ್ತಾರೆ, ಉಗಿದಾಕ್ಬಿಡ್ತಾರೆ ಅಂತ ಅನ್ಬಿಟ್ಟು ಅಳ್ತಾ ಇದ್ನ. ಈ ದಡ್ಡ ಕೇಳ್ದ ಡ್ರೈವರ್ ಅಣ್ಣನ, ಏನಣ್ಣ ಹುಡುಕ್ತಾ ಇದೆಯಲ್ಲ, ಯಾಕಣ್ಣ ಅಳ್ತಾ ಇದೆಯಲ್ಲ ಅಂತಂದ. ಆಗ ಡ್ರೈವರ್ ಅಣ್ಣ ದಡ್ಡಂಗೆ ಹೇಳ್ದ, ಹಿಂಗೆ ಹಿಂಗೆ ಕಣಪ್ಪ ನೀನೇ ನೋಡ್ತಿದ್ದಲ್ಲಪ್ಪ, ಬೆಂಗಳೂರಲ್ಲೂ ಅತ್ತಾಗಿತ್ತಾಗಿ ಅಡ್ಚರ್ಕೆ ಹಿಂಗೆ ಆಡಿಸ್ತಿದ್ನಲ್ಲ ಗೇನು ಕಡ್ಡಿಯ, ಈಗ ಅದು ಕಾಣ್ತಾ ಇಲ್ಲ, ನೀನೇನಾರು ನೋಡ್ದ ಅಂತ ಕೇಳವನೆ. ಆಗ ದಡ್ಡ ಮುಂಡದ ಏನಂತೂ ಗೊತ್ತಲ್ಲ,
1: ಏನಂತೂ ಆ ಬಡದದು
0: ಅಣ್ಣ, ನೀನು ಅದ ಮುರ್ದಾ ಕುಕ್ಕುವೆ ಅತ್ತಾಗಿತ್ತಂಗೆ ಅನ್ಕೊಂಡು ಮುಲ್ಕಾಡ್ತಿದ್ದಲ್ಲ ಬೆಂಗಳೂರಿಂದ್ಲೂ, ನಾ ನೋಡು ಒಂದ್ ಏಟು ಮುರ್ದ್ ಮಾಡ್ಗವನಿ ಅಂತಂದ. ಕರ ಸರಿ ಡ್ರೈವರ್ ಅಣ್ಣ, ಕೋಪ ಆತ್ಬಿಡ್ತು, ದಡ್ಡ ಮುಂಡದ ಕೇಳಿ ತಲೆ ಮೇಲೆ ಕೊಟ್ಟು ಆ ಗೇರನ್ ಕಡ್ಡಿಯ ತಕ್ಕಂದು ಪುನಃ ಜೋಡಿಸ್ಕಂದು ಹೆಂಗೋ ಬಸ್ ಮುಂದಕ್ಕೆ ಹೋಯ್ತು ಕಂದ್ಲ. ಲೋಕಲ್ಲ ಅಣ್ಣ, ಅದೇನೋಗ್ರ ಆಚಾರ ಬಂದ್ರೆ ಈ ಆಚಾರ ಬಿಡುದಿಲ್ವಂತಲ್ಲ, ಹಂಗೆ ಮದ್ದೂರು ಶಿವಪುರ ಕೊಲ್ಲಿ ಸರ್ಕಲ್ ಅಂತ ಪುನಃ 2 ಗಂಟೆ ಟೈಮ್ ಲೇಟ್ ಆಗೋಯ್ತು ನೋಡು.
1: ಯಾಕಣ್ಣ ಬಸ್ಗೆ ಪಂಚರ್ ಆಯ್ತಾ?
0: ಪಂಚರ್ ಇಲ್ಲ ಏನಿಲ್ಲ ಕಂದ್ಲ, ನನ್ ಸೀಟ್ ನಿಂದ್ಗಡಪ್ಪ ಬೋರ್ಡ್ ಗುಂಡಿಯನ್ನು ಕೂತಿದ್ನ. ಆಹಾ ಎಂತ ಪುಂಡಿಲ್ಲ ಅದು ಕಲ್ಲಣ್ಣ, ಹುಡಿಕಂದ್ರು ಅವನ್ ಕೂದಲು ಸಿಕ್ತಿರ್ನಿಲ್ಲ. ಅವನ್ ಎಲ್ಲಿ ಕೂತ್ ಬಿಟ್ಟವನೆ ಅಂದ್ರೆ ಕಿಟಕಿ ಅಂಚಲ್ ಕೂತವನೆ.
1: ಆಮೇಲೆ
0: ಈ ಸೀಟು ನೇರಕ್ಕೆ ಮೇಲೆ ಲಗ್ಗೇಜ್ ಮಾಡ್ತಾರಲ್ಲ ಕಂಬಿ, ನೋಡಿದಿಲ್ಲ
1: ನೋಡಿದಿಂಗ್ ಅಂತ ಹೇಳು.
0: ಅದ್ರ ಮೇಲೆ ಯಾರೋ ಕಾಣಿ ಸೂಟ್ ಕೇಸ ತುದಿಲೆ ಮಡಗ್ಬಿಟ್ಟವ್ರೆ. ಅದೇನು ಬಸ್ ಒಂಚೂರು ವಾರ ಅಡಿಯಾದ್ರೆ ಸಾಕು ಸೂಟ್ ಕೇಸ ಬೋಳ್ ಮುಂಡಿಯನ್ ಮೇಲೆ ಬಿದ್ದೋಯ್ತೆ. ಅಂತ ದುಸ್ಥಿತಿಲೆ ಸೂಟ್ ಕೇಸ ಮಡ್ಗವ್ರ ಯಾಕಂದ, ಅವ ಇನ್ ಪಾಪ ಗೊತ್ತಿಲ್ಲ ಸೂಟ್ ಕೇಸ್ ನನ್ನ ತಲೆ ನೇರಕ್ಕೆ ಅದೇ ಬಸ್ ವಾರ ಅಡಿಯಾದ್ರೆ ನನ್ನ ತಲೆ ಮೇಲೆ ಬಿದ್ದೋಯ್ತೆ ಅಂತ. ಸರಿ ಬಸ್ ಶಿವಪುರ ಬಿಟ್ಟು ಕೊಲ್ಲಿ ಸರ್ಕಲ್ ಕ್ರಾಸ್ಗೆ ಬತ್ತು. ಈ ಡ್ರೈವರ್ ಏನ್ ಮಾಡ್ಬಿಟ್ಟವನೆ, ಕ್ಲಚ್ ನೋಡಿದಿಲ್ಲ, ಬ್ರೇಕ್ನು ಹಾಕ್ತಿಲ್ಲ, ಬಂದ್ ಬಸ್ ಬಂದಂಗೆ ಕ್ರಾಸ್ ಮಾಡ್ಬಿಟ್ಟವನೆ. ಆಗ ಬಸ್ಸು ವಾರಡಿ ಆಯ್ತದಲ್ಲ, ಇವ ವೈನ್ ಬುಂಡೆ ಮೇಲೆ ಸೂಟ್ ಕೇಸು ರಪ್ಪನ್ ಬಿದ್ದೋಯ್ತು ಕಂದ್ಲ.
1: ಅಯ್ಯೋ
0: ಏನ್ ಬಿದ್ರ ಅಪ್ಸಕ್ಕು ಅದಕ್ಕೂ ವೈನ್ ಬುಂಡಿ ಎಲ್ಲ ಒಡ್ದೋಗ್ಬಿಟ್ಟು ರಕ್ತ ಎಲ್ಲ ಸುರಿತಾ ಇದೆ. ಕೆಟ್ನಲ್ಲ ಪೋನ್ಕನ್ ಬುಂಡಿಯ ಎರಡು ಕೈಲು ಹಿಡ್ಕಂದು ಸೀಟ್ಗೆ ಹೊರಗ್ಬಿಟ್ನ. ಈ ಬಸ್ಸಲ್ಲಿ ಹೆಂಗ್ಸರು ಗಣಸರೆಲ್ಲ ಜಾಸ್ತಿ ಇದ್ರು ಕಂದ್ಲ, ಈ ಹೆಂಗ್ಸರಿದ್ದುತ್ತ ಸಾಮಾನ್ಯವಾಗಿ ಗಣಸರು ಒಂಥರ ಅಂಬನ್ಬಿಡ್ತದೆ ಕಂದ್ಲ.
1: ಅವಕ್ಕೊಂಥರ ಜಂಬಕಂತ ಹೇಳು.
0: ಹಂಗೆ ನಾನು 4 ಮಾತಾಡಿ ನಾನು ಗಣಸು ಅಂತ ತೋರಿಸ್ಕೋಬೇಕಲ್ಲ ಅಂತ ಅನ್ಬಿಟ್ಟು ಆ ಸೂಟ್ ಕೇಸ್ನವನ್ನ ತಲಗೊಂಡ ಬೋಗಳವ ಬೈಕ್ ಶುರು ಮಾಡ್ಕೋಬಿಟ್ಟವ್ರೆ. ಯಾವ ಲೋಪರ್ದಯ್ಯ ಸೂಟ್ ಕೇಸು, ಅಯ್ಯ ಕುಂಡ್ ಮುಂಡತ್ತವ್ಯ, ಸಂಗಣ್ ಬಿಡತ್ತವ್ಯ, ಕಣ್ಣು ಕಾಣ್ಲಿಲ್ಲ ನಿಮ್ಗೆ, ಆ ಸೂಟ್ ಕೇಸ ಒಳಕೊತ್ತಲ್ಲ ಮಡಗುದು. ಅವನ್ ಪುಂಡಿ ಎಲ್ಲ ಒಯ್ತಲ್ರು, ಅವ್ನ ಆಸ್ಪತ್ರೆ ಕರ್ಕೊಂಡೋಗೋರ್ ಯಾರು, ಅವ್ನು ಟ್ರೀಟ್ಮೆಂಟ್ ಕೊಡ್ಸೋರ್ ಯಾರು, ತಕೊಂಡೋಗಿ ತುದಿಲೆ ಮಡಗಿದ್ರಲ್ಲ ಸೂಟ್ ಕೇಸ, ಒಂದ್ ದಾರದಲ್ಲೂ ಕಟ್ ಮಡಗುದು, ಟಾಪಿನ ಮೇಲೆಲ್ಲೂ ಬಿಡುದು, ಸೀಟ್ ನಂಟ್ಕಲ್ಲೂ ಮಡಗುದು, ತೊಡೆ ಮೇಲೆಲ್ಲೂ ಮಡಿಕ ಕೂತ್ಕೋದು, ಹಂಗೆ ಹಂಗೆ ಅಂತ ಎಲ್ರು ಬೋದಾಕ್ಬಿಟ್ರು ಕಂದ್ಲ. ಈ ಬೈಗ್ಳು ದಾರಪಟ್ಟವ ನೋಡ್ಬಿಟ್ಟು ಯಾವನು ಸೂಟ್ ಕೇಸ್ ತಂದು ಅಂತ ಒಪ್ಕೊಳ್ಳಿಲ್ಲ, ಕೊನೆಗೆ ಅವನಿಗೊಂದು ನಿನ್ನಂತೇನು ಕೋಪತ್ಬಿಟ್ಟು ಜೋರಾಗೆ ಬೋದ್ಬಿಟ್ನ.
1: ಏನಂತ
0: ಯಾವನಾರ ಮಾತಾಡೋಣ ನೋಡು, ಸೂಟ್ ಕೇಸ್ ತಂದು ಅಂತ ಏನ್ ಕೊಲೆ ಮಾಡ್ಬಿಟ್ಟವ ನಿಮ್ಮ ಆ ವೈನ ಆಸ್ಪತ್ರೆ ಕರ್ಕೊಂಡೋಗ್ರಿ, ಯಾವ್ ಲೋಪರ್ದಯ್ಯ ಸೂಟ್ ಕೇಸು ಅಂತ ಅಂದ ಕಲ್ಲ ಕಲ್ಲಣ್ಣ.
1: ಆಮೇಲೆ
0: ಈ ಬೋಳ್ ಗುಂಡಿ ಏನ್ ಸುಮ್ನಲ್ಲ ಕೂತ್ಕೋದು, ಇವನು ಮೆತ್ತಿಗೆ ಸೂಟ್ ಕೇಸ್ ನಂದು ಅಂತನ್ನ.
1: ಅಯ್ಯೋ ಬಡ್ಡಿ ಅದ್ನೇ
0: ಇನ್ನೇನ್ ಮಾಡೋಕಾದ್ದು ಅಂತ ಅನ್ಬಿಟ್ಟು ಅವನ ಆಸ್ಪತ್ರೆಗೆ ತಾಕ್ಬಿಟ್ಟು ಪುನಃ ಬಸ್ಸು ಮಂಡ್ಯ ಚರ್ಕೆ ತರೀಕತ್ತು ಕಂದ.
1: ಓಹೋ ನೀನು ಬಹಳ ವನವಾಸ ಪಟ್ಟಿದ್ಯಾ, ಅಸರೇ ಬೆಂಗಳೂರಿಗೆ ಯಾಕೆ ಹೋಗಿದಣ?
0: ಒಂದ್ ಕೆಲ್ಗಿಲ್ಸ ಆದ್ರೂ ಹುಡುಕ ಬರ್ವಾ ಅಂತ ಹೋಗಿದ್ದಕ್ಕಂದ.
1: ನಿನ್ಗೆ ಯಾಕಣ್ಣ ಕೆಲ್ಸ, ದಿನ ಪಾಕೆಟ್ ಹಾಕೊಂಡು ಹಣ್ಣು ಬೇಕ್ರಿತಾವ್ ನಿಂತಿರ್ತೀಯ.
0: ಹೇಗೆ ವೇಳ ಬಿಟ್ಬಿಟ್ಟು ಸಂಪಾದನೆ ಮಾಡ್ಗಿಡ್ದ್ಬಿಟ್ಟವನಿಕಂದ್ಲ.
1: ಕೆಲ್ಸ ಸಿಕ್ತ
0: ಮೊದ್ಲು ಸಿನಿಮಾಕ್ಕಾದ್ರೂ ಸೇರ್ಕೊಳ್ಳೋಣ ಅಂತ ಅನ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಡೈರೆಕ್ಟರ್ ತಕ್ಕ ಓದಿಕ್ಕಂದ್ಲ.
1: ಸಿನಿಮಾದಲ್ಲಿ ಚಾನ್ಸ್ ಕೊಟ್ರ
0: ಸಿಕ್ಕಿತ್ತು ಕಂದ್ಲ, ಆದ್ರೆ ಏನ್ ಮಾಡೋದು, ನನ್ ಡೈಲಾಗ ನೋಡ್ಬಿಟ್ಟು ಡೈರೆಕ್ಟ್ರೆ ಸತ್ತಾಗ್ಬಿಟ್ನ ಕಂದ.
1: ಯಾಕಣ ಅಷ್ಟ್ ಚೆನ್ನಾಗಿ ಆಕ್ಟಿಂಗ್ ಮಾಡ್ದ?
0: ಆ ಡೈರೆಕ್ಟರ್ ನನ್ನ ಮೊದ್ಲಾಟ್ಕೆ ಕೇಳಿದ್ರು, ನೀ ಯಾವ್ಯಾವ ಪಾತ್ರ ಮಾಡ್ತೀಯಪ್ಪ ಅಂದ್ರು. ಅದಕ್ಕೆ ನಾನು ಸ್ವಾಮಿನ ನೀವು ದಿವಾನ್ನಿಂದ ಹಿಡಿದು ಪಿವಾನ್ ಗಂಟ್ಲಿ ಯಾವ ಪಾತ್ರ ಕೊಟ್ಟರು ಮಾಡ್ತೀನಿ ಅಂದೆ. ಅದಕ್ಕೆ ಅವರು ಓಹೋ ದಿವಾನ್ನಿಂದ ಹಿಡಿದು ಪಿವಾನ್ ಗಂಟ್ಲಿ ಯಾವ ಪಾತ್ರ ಕೊಟ್ಟರು ಮಾಡಿಯೋ, ಸರಿ ಆಯ್ತು ನೋಡೋಣ, ಈಗ ನೀವು ಹೊಟ್ಟೆ ನೋವು ಬಂದ್ರಂಗೆ ಆಕ್ಷಣ ಮಾಡು, ನೀನೇನಾದರೂ ಚೆನ್ನಾಗಿ ಆಕ್ಷಣ ಮಾಡಿದ್ರೆ ಚೆನ್ನಾಗಿರೋ ಪಾತ್ರನೇ ಕೊಡ್ತೀನಿ ಅಂತಂದ್ರು ಕಂದ.
1: ಆಕ್ಷನ್ ಮಾಡ್ದಣ್ಣ?
0: ಹ್ಞೂ ಕಂದ್ಲ, ನಾನುವೇ ಹೊಟ್ಟೆ ಹಿಡ್ಕೊಂಡು ಹೊಟ್ಟೆ ನೋವು ಬಂದರಂಗೆ ಅಳ್ತಾ ಅಳ್ತಾ ಆಕ್ಷಣ ಮಾಡಿದೆ. ಅಯ್ಯಪ್ಪ ಹೊಟ್ಟೆ ನೋವು, ಅಯ್ಯಪ್ಪ ಹೊಟ್ಟೆ ನೋವು, ಯಾರಾದರೂ ಕಾಪಾಡಿ ಹೊಟ್ಟೆನ ಹೊಟ್ಟೆ ನನ್ಕ ಹೊಟ್ಟೆ ಹಿಡ್ಕೊಂಡು ಅಡ್ಕೆ ಶುರು ಮಾಡ್ಕಂದಿಕಂದ್ಲ.
1: ಹೇಳು ಮುಂದೆ.
0: ಡೈರೆಕ್ಟರ್ಗೆ ಖುಷಿ ಆಗ್ಬಿಡ್ತು, ಪರವಾಗಿಲ್ಲ ಕಣಯ್ಯ, ಚೆನ್ನಾಗಿ ಆಕ್ಷಣ ಮಾಡ್ತೀಯ, ನೀನು ಹಿಂಗೆ ಆಕ್ಷಣ ಮಾಡ್ಬಿಟ್ರೆ ಸಿನಿಮಾದಲ್ಲಿ ಚೆನ್ನಾಗೇ ಓಡ್ತದೆ ಸಿನಿಮಾ ಅಂತ ಅನ್ಬಿಟ್ಟು ಈ ಹೊಟ್ಟೆ ನೋವು ಅನ್ನೋದನ್ನ ನಗ್ನಗ್ತ ಆಕ್ಷಣ ಮಾಡು ನೋಡುವ ಅಂತಂದ್ರು. ಸರಿ ನಾನುವೇ ನಗ್ನಗ್ತಾನೆ ಶುರು ಮಾಡ್ಕಂಡೆ ಕಂದ್ಲ, ನನಗೆ ಹೊಟ್ಟೆ ನೋವು, ನನಗೆ ಹೊಟ್ಟೆ ನೋವು, ಹೊಟ್ಟೆ ನೋವು, ಹೊಟ್ಟೆ ನೋವು ಅನ್ಕೊಂಡು ಬಟ್ಟೆಯೆಲ್ಲ ನೆತ್ತಿ ಹೊಟ್ಟೆಯ ತೋರಕ್ಕೆ ಹೋಗಿದ್ದಿ. ಡೈರೆಕ್ಟ್ರಿಗೆ ಖುಷಿ ಆಗ್ಬಿಡ್ತು, ಇಳ್ಸಯ್ಯ ಬಟ್ಟೆಯ, ಚೆನ್ನಾಗಿ ಆಕ್ಷನ್ ಮಾಡ್ತೀಯ ಕಣಯ್ಯ, ನೀನು ಹಿಂಗೆ ಆಕ್ಷನ್ ಮಾಡ್ಬಿಟ್ರೆ 25 ದಿವಸದ ಮೇಲೆ ಓಡ್ತದೆ ಪಿಕ್ಚರು ಅಂತ ಅನ್ಬಿಟ್ಟು ಈ ಹೊಟ್ಟೆ ನೋವನ್ನೋದನ್ನ ಒಂದು ಹಾಡು ರೂಪದಲ್ಲಿ ಹೇಳು ನೋಡುವ ಅಂತಂದ್ರು ಕಂದ್ಲ.
1: ಯಾವ್ದಾದ್ರೂ ಕಂದ ಹೊಡೆದಿರ್ತೀಯ ನೀನು?
0: ಸರಿ ನಾನುವೇ ಹಾಡು ರೂಪದಲ್ಲಿ ಶುರು ಮಾಡಿದೆ. ಪಡ ಪಡ ಪಡ ನೀನು ನಡ ಹೊಟ್ಟಿಯ ಯಾಕೆ ಹಿಂಗೆ ನೋಯುವೆ, ತರವೇ ತರವೇ
1: ಒಂದು ಬಾರ್,
0: ಪಡ ಪಡ ಪಡ ನೀನು ನಡ ಹೊಟ್ಟಿಯ ಯಾಕೆ ಹಿಂಗೆ ನೋಯುವೆ, ತರವೇ ತರವೇ ಅಂತಂದಿ ಕಂದ್ಲ. ಅವ್ರಿಗಿನ್ನೂ ಖುಷಿಯಾಗ್ಬಿಟ್ಟು ಏನಯ್ಯ ನಿನ್ನ ಆಕ್ಷಾನು, ತುಂಬಾ ಚೆನ್ನಾಗೇ ಮಾಡ್ತೀಯ ಈ ಹೊಟ್ಟೆ ನೋವು ಅನ್ನೋದ್ನೆ. ಲಾಟ್ರಿ ಟಿಕೆಟ್ ಮಾಡ್ತಾರಲ್ಲ ಹಂಗೇಳು ನೋಡುವ ಅಂತಂದ್ರು. ಸರಿ ನಾನುವೇ ಲಾಟ್ರಿ ಮಾರೋರಂಗೆ ಶುರು ಮಾಡ್ಕಂಡೆ ಕಂದ್ಲ.
1: ಓ ಮೊದ್ಲು ನಿನ್ ಮಂಡಿದಲ್ಲ ಅದನ್ನೇ ಅಲ್ವಾ ಮಾಡ್ತಿದ್ದು, ಹೇಳು ಮುಂದಕ್ಕೆ.
0: ಸರಿ ಹಂಗೆ ಶುರು ಮಾಡ್ಕಂಡೆ. ಹೊಟ್ಟೆನ ಹೊಟ್ಟೆನ ಹೊಟ್ಟೆನು ಯಾರಿಗ್ರಿ ಹೊಟ್ಟೆನ? ಇವತ್ತೆ ಹೊಟ್ಟೆನವು, ಬಂಪರ್ ಹೊಟ್ಟೆನವು, ಅದೃಷ್ಟವಂತರಿಗೆ ಹೊಟ್ಟೆನವು, ಭಾಗ್ಯವಂತರಿಗೆ ಹೊಟ್ಟೆನವು, ಯಾರಿಗುಂಟಿ ಯಾರಿಗೆಲ್ಲ ಹೊಟ್ಟೆನವು ನೀವು ಹೊಟ್ಟೆನವನ್ನು ಹಿಂದೆ ಪರೀಕ್ಷಿಸಿಕೊಳ್ಳಿ. 5 ರೂಪಾಯಿ ಒಂದು ಹೊಟ್ಟೆನವು, 10 ರೂಪಾಯಿ 2 ಹೊಟ್ಟೆನವು, 1 ಹೊಟ್ಟೆನವು, 2 ಹೊಟ್ಟೆನವು, 3 ಹೊಟ್ಟೆನವು, 4 ಹೊಟ್ಟೆನವು, ಲಾಸ್ಟ್

0: ಎರಡೇ ಹೊಟ್ಟೆ ನೋವು ಲಾಸ್ಟ್ ಒಂದೇ ಹೊಟ್ಟೆ ನೋವು, ಬನ್ನಿ ಬನ್ನಿ ಹೊಟ್ಟೆ ನೋವು ಹೊಟ್ಟೆ ನೋವು ತಂದಿಕ್ಕಂದ್ಲ. ಡೈರೆಕ್ಟರ್ ಸಾಯಬ್ರಿಗೆ ನಾನು ಡೈಲಾಗ ಕೇಳ್ಬಿಟ್ಟು ಅಪ್ಪನ ಕೇಳಕ್ಕೆ ಉಂಟೋದ್ರಕ್ಕಂದ್ಲ ಮೊಕಣಾಗಿ. ಅಬ್ಬ ಎಂತ ಆಕ್ಷನಯ್ಯ ನಿಂದು, ಸಿನಿಮಾ 100 ದಿವಸದ ಮ್ಯಾಲೆ ಓಡ್ತದೆ ಅಂತ ಹೊಗಳ್ಬಿಟ್ರು. ಆಗ ಹೇಳಿದ್ರು, ನೋಡಯ್ಯ ಲಾಸ್ಟ್ ಒಂದೇ ಒಂದ್ ಚಾನ್ಸ್ ಕೊಡ್ತೀನಿ, ಹಂಗೆ ಆಕ್ಟಿಂಗ ಮಾಡ್ಬಿಡು ಅಂತ ಅನ್ಬಿಟ್ರು ಕಂದ್ಲ.
1: ಅದ್ ಯಾವ್ದಣ ಆಕ್ಟಿಂಗು?
0: ಎಂಎಲ್ಎಗಳು ಮಿನಿಸ್ಟರ್ಗಳು ಭಾಷಣ ಮಾಡ್ತಾರಲ್ಲ ಹಂಗ ಆಕ್ಷನ್ ಮಾಡು ಅಂತಂದ್ರು. ಸರಿ, ನಾನು ಎಂಎಲ್ಎಗಳು ಮಿನಿಸ್ಟರ್ಗಳು ಭಾಷಣ ಮಾಡ್ದಂಗೆ ಶುರು ಮಾಡ್ಕಂಡೆ ಕಂದ್ಲ. ಮಾನ್ಯ ಹೊಟ್ಟೆ ನೋವುಗಳೇ, ಸನ್ಮಾನ್ಯ ಹೊಟ್ಟೆ ನೋವುಗಳೇ, ಹೊಟ್ಟೆ ನೋವು ಒಂದು ಹೊಟ್ಟೆ ನೋವು, ಇವತ್ತು ಈ ಹೊಟ್ಟೆ ನೋವುಗಳೆಲ್ಲ ಸೇರಿ ಹೊಟ್ಟೆ ನೋವನ್ನ ಕರೆಸಿ ನನಗೆ ತುಂಬ ಹೊಟ್ಟೆ ನೋವನ್ನ ಮಾಡಿದ್ದೀರಿ. ಆದ್ರಿಂದ ಆ ಮೇಲಿರೋ ಹೊಟ್ಟೆ ನೋವು ನಿಮಗೆಲ್ಲ ತುಂಬ ಹೆಚ್ಚಿನ ರೀತಿಯಲ್ಲಿ ಹೊಟ್ಟೆ ನೋವನ್ನ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಹೊಟ್ಟೆ ನೋವನ್ನ ಮುಗಿಸ್ತೀನಿ. ಎಲಕ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಡೈಲಾಗ್ ಹೊಡ್ದೇಕಂದ್ಲ. ಲೋ ಕಲ್ಲಣ್ಣ, ಮೊದಲು ಡೈರೆಕ್ಟ್ ಸುಮ್ಮನೆ ಕೆಳಕ್ ಬಿದ್ದಾಗಿದ್ರು ಕಂದ್ಲ, ಈ ಸರಿ ನಗವ ತಡಿನಾರ್ದೆ ಉಸಿರಿಡ್ಕಂಡಂಗ್ ಆಗ್ಬಿಟ್ಟು ಸತ್ತೆ ಹೋಗ್ಬಿಟ್ರು ಕಂದ್ಲ.
1: ಅಯ್ಯಯ್ಯೋ,
0: ಇನ್ನೇನ ಅಯ್ಯ ಸತ್ತೋದ್ಮೇಲೆ ನನಗೇನ ಅಲ್ಲಿ ಕೆಲಸ ಸಿಕ್ಕದು ಅಂತ ಅಂದ್ಬಿಟ್ಟು ಕಡ್ದು ಬಂದಿ. ಲೋ ಕಲ್ಲಣ್ಣ, ಕೊನ್ಗೂ ನನ್ಗೆ ಹತ್ತಿರ ದರ್ಶನದಲ್ಲಿ ಕೆಲಸ ಆಗ್ಬಿಟ್ಟು ಕಂದ್ಲ.
1: ಅದ್ ಯಾವ್ದಣ ಅದು ಹತ್ತಿರ ದರ್ಶನ, ದೂರದರ್ಶನ ಅಂತ ಕೇಳಿದೀನಿ ನಾನು.
0: ದೂರದರ್ಶನ ಅನ್ನೋದು ಸುಷ್ಮಾ ಸ್ವರಾಜ ಮುಂದ ಕಂದ್ಲ, ಈ ಹತ್ತಿರ ದರ್ಶನ ಅನ್ನೋದು ನಮ್ ಜೈಲ ಅಂತ ಮುಂದಲ್ವೇ.
1: ಓಹೋ, ಮದ್ರಾಸ್ ಮಂಡೋದರ್ ಇದು, ಅಲ್ಲೇನ ಕೆಲಸ ನಿಂದು?
0: ಅಲ್ಲಿ ನಾನು ವಾರ್ತೆ ಓದೋದ್ನ ಟ್ರೈನಿಂಗ್ ತಕ ಬಂದವನಿ.
1: ವಾರ್ತೆ ಓದೋದನ್ನ ಟ್ರೈನಿಂಗ್ ತಗೊಂಡ್ ಬಂದಿದೀಯಾ? ಅದ್ ಹೆಂಗ್ ಟ್ರೈನಿಂಗ್ ತಗೊಂಡ್ ಬಂದಿದ್ ಸ್ವಲ್ಪ ಹೇಳೋಣ, ನಾನು ಕೇಳ್ತೀನಿ.
0: ವಾರ್ತೆ ಓಳ್ನೆ ಲಿಗ್ವಾ ಕೇಳ್ಬೇಕು.
1: ಹೇಳು.
0: ಆಕಾಶವಾಣಿ ಸುಳ್ಳು ವಾರ್ತೆಗಳು ಓದುತ್ತಿರುವವರು ಸತ್ಯ ಹರಿಶ್ಚಂದ್ರನ ಮೊಮ್ಮಗ. ಇತ್ತೀಚೆಗೆ ಬಿದ್ದ ಭಾರಿ ಮಳೆಯಿಂದಾಗಿ ಭೂಮಿ ಮೇಲಿನ ಸೇತುವೆಗಳೆಲ್ಲ ಮುರುಕ ಬಿದ್ದಿರುವುದರಿಂದ ಇನ್ನು ಮುಂದೆ ಎಲ್ಲ ವಾಹನಗಳು ಆಕಾಶದ ಮೇಲೆ ಚಲಿಸಬೇಕೆಂದು ಕಾಮಗಾರಿ ಸಚಿವರು ಆದೇಶ ಹೊರಡಿಸಿದ್ದಾರೆ. ರಾತ್ರಿ ವೇಳೆಯಲ್ಲಿ ನಮಗೆ ಸರಿಯಾಗಿ ಆಹಾರ ದೊರಕದೇ ಇರುವುದರಿಂದ ಇನ್ನು ಮುಂದೆ ರಾತ್ರಿ ವೇಳೆಯಲ್ಲಿ ಜನಗಳು ಸೊಳ್ಳೆ ಪರದೆ ಕಟ್ಟಿಕೊಂಡು ಮಲಗಬಾರದೆಂಬುದಾಗಿ ಸೊಳ್ಳೆಗಳ ಸಂಘದ ಮಹಾಧ್ಯಕ್ಷರಾದ ಡಾಕ್ಟರ್ ಅನುಪಿಲಿ ಸೊಳ್ಳೆಯವರು ರಾತ್ರಿ 12 ಗಂಟೆ ವೇಳೆಯಲ್ಲಿ ಪ್ರಧಾನಿಯವರ ಜತೆ ಚರ್ಚಿಸಿತೆಂದು ತಿಳಿಸಲಾಗಿದೆ. ಈ ಸೊಳ್ಳೆಗಳ ಮನೋಭಿಲಾಷೆಗಳನ್ನು ಅರಿತ ಪ್ರಧಾನಿಯವರು ಇನ್ನು ಮುಂದೆ ಭಾರತದಲ್ಲಿರುವ ಎಲ್ಲ ಸೊಳ್ಳೆ ಪರದೆಗಳ ಕಾರ್ಖಾನೆಗಳನ್ನು ಮುಚ್ಚಿಸುವುದಾಗಿ ಸೊಳ್ಳೆಗಳ ಸಂಘದ ಅಧ್ಯಕ್ಷರಿಗೆ ಭರವಸೆ ಕೊಟ್ಟಿದ್ದಾರೆ. ಭಾರತದ ಹೆಂಗಸರಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ತಲೆ ಕೂದಲು ಉದುರುವಿಕೆಯು ಕಂಡು ಬಂದಿದ್ದು, ಈ ತಲೆ ಕೂದಲು ಉದುರುವಿಕೆಯನ್ನೆಲ್ಲ ತಡೆಗಟ್ಟಲು ಅತಿ ವಿಭಿನ್ನವಾದ ರೀತಿಯ ಸೋಪನ್ನೇ ಕಂಡು ಹಿಡಿದಿರುವುದಾಗಿ ಅಖಿಲ ಭಾರತ ವಿಜ್ಞಾನಿಗಳ ಸಂಘದ ಮಹಾಧ್ಯಕ್ಷರಾದ ಡಾಕ್ಟರ್ ಸನ್ಮಾನ್ಯ ಶ್ರೀ ಬೋಳ್ಗುಂಡಪ್ಪನವರು ತಮ್ಮ ಸಂಶೋಧನೆಯಿಂದ ಹೊಸ ಸೋಪನ್ನು ಕಂಡು ಹಿಡಿದಿರುತ್ತಾರೆ. ಮಂಡ್ಯದ ಆನೆಕೆರೆ ಬೀದಿಯಲ್ಲಿ ನಿನ್ನೆ ಮಧ್ಯಾಹ್ನ ಭಾರಿ ಗಾತ್ರದ ಕೋಣವೊಂದು ಕಾಣಿಸಿಕೊಂಡಿದ್ದು, ಆ ಕೋಣಕ್ಕೆ ಹಿಂದುಗಡೆ ಎರಡು ಕೊಂಬು ಮೂಡಿವೆ ಎಂದು ಭಯಭೀತ ಆನೆಕೆರೆ ಬೀದಿಯ ಗ್ರಾಮಸ್ಥರು ಪಕ್ಕದ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಮತ್ತು ಆ ಕೋಣಕ್ಕೆ ಕೊಂಬಿನ ಜೊತೆಗೆ ಭಾರಿ ಗಾತ್ರದ ಹೊಟ್ಟೆ ಇದ್ದು ಅದು ನಾಳೆ ಅಥವಾ ನಾಳಿದ್ದು ಕರು ಹಾಕುವ ಸಾಧ್ಯತೆ ಇದೆ ಎಂದು ಜಿಲ್ಲಾ ಪಶು ವೈದ್ಯಾಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಮದ್ದೂರಿನ ಮಹೇಶ ಎಂಬ 25 ವರ್ಷದ ಯುವಕನು ರಾತ್ರಿ 12 ಗಂಟೆ ವೇಳೆಯಲ್ಲಿ ಶಿವಪುರದ ಬಸವೇಶ್ವರ ಚಿತ್ರಮಂದಿರದಿಂದ ಸೆಕೆಂಡ್ ಶೋ ಸಿನಿಮಾ ನೋಡಿಕೊಂಡು ಮನೆಗೆ ಮರಳುತ್ತಿದ್ದಾಗ ಕೊಲ್ಲಿ ಸರ್ಕಲ್ಲಿನ ಬಳಿ ಅವನನ್ನು ಕಲ್ಚಲು 4 ನಾಯಿಗಳು ಓಡಿಸಿಕೊಂಡು ಬಂದವೆಂಬ ಒಂದೇ ಒಂದು ಸಣ್ಣ ಕಾರಣದಿಂದ ಮದ್ದೂರು ಮಹೇಶನಿಗೆ ಕ್ವಾಪತ್ತಿ ಅವನೇ ತಿರುಗಿ ಒಂದು ಹೆಣ್ಣು ನಾಯಿಗೆ ಹೊಟ್ಟೆಯ ಭಾಗದಲ್ಲಿ ಬಲವಾಗಿ ಕಚ್ಚಿಬಿಟ್ಟಿದ್ದಾನೆ. ಅವನು ಆ ನಾಯಿಗೆ ಕಚ್ಚಿದ ತಕ್ಷಣ ಆ ನಾಯಿಯು ಸ್ಥಳದಲ್ಲೇ ದುರ್ಮರಣವನ್ನಪ್ಪಿದ್ದು, ಈ ದುಷ್ಕೃತ್ಯವನ್ನು ಎಸಗಿದ ಮದ್ದೂರಿನ ಮಹೇಶನಿಗೆ ಜಿಲ್ಲಾ ಸೆಷನ್ಸ್ ನಾಯಿಯಾಲಯವು 500 ರೂ ದಂಡ ವಿಧಿಸಿದೆ. ಈ ವಾರ್ತೆಗಳನ್ನು ಬಾಯಿಂದ ಕೇಳುತ್ತಿದ್ದೀರಿ.
1: ಬಾಯಲ್ಲಿ ಕೇಳಿದ್ರೆ ಇನ್ನೆಲ್ಲ ಕೇಳ್ತಾರೆ ಹೇಳು.
0: ಕೇಂದ್ರ ಸರ್ಕಾರವು ಇತ್ತೀಚೆಗೆ ತಂದಿರುವ ಬಜೆಟ್ನಲ್ಲಿ ಶೇವಿಂಗ್ ಸೋಪು ಮತ್ತು ಶೇವಿಂಗ್ ಬ್ಲೇಡಿನ ಬೆಲೆ ಏರಿಸಿರುವುದರಿಂದ ಈ ಶೇವಿಂಗ್ ಸೋಪು ಮತ್ತು ಶೇವಿಂಗ್ ಬ್ಲೇಡಿನ ಬೆಲೆ ಏರಿಕೆಯನ್ನು ವಿರೋಧಿಸಿ ನಾಳೆ ಭಾರತಾದ್ಯಂತ ಎಲ್ಲ ಮಹಿಳೆಯರು ಮತ್ತು ಮಹಿಳಾ ಸಂಘಟನೆಗಳು ಉಗ್ರವಾದ ಪ್ರತಿಭಟನಾ ಚಳುವಳಿಯನ್ನು ಹಮ್ಮಿಕೊಳ್ಳುವುದಾಗಿ ಅಖಿಲ ಭಾರತ ಮಹಿಳಾ ಒಕ್ಕೂಟದ ಮಹಾಧ್ಯಕ್ಷೆಯಾದ ಕುಮಾರಿ ಜಯಲಲಿತಾರವರು ತಿಳಿಸಿರುತ್ತಾರೆ. ಅವರು ನಿನ್ನೆ ಪತ್ರಕರ್ತರೊಂದಿಗೆ ಮುಷ್ಕರಕ್ಕೆ ಕಾರಣವನ್ನು ತಿಳಿಸುತ್ತಾ ರೋಷವಾಗಿ ಖಂಡಿಸುತ್ತಾ ಮತ್ತು ಟೀಕಿಸುತ್ತಾ, ಈ ಕೇಂದ್ರ ಸರ್ಕಾರವು ಏರಿಸಿರುವ ಶೇವಿಂಗ್ ಸೋಪು ಮತ್ತು ಶೇವಿಂಗ್ ಬ್ಲೇಡಿನ ಬೆಲೆ ಏರಿಕೆಯಿಂದ ನಮ್ಮ ಗಂಡಂದಿರ ಗಡ್ಡಗಳನ್ನು ನೋಡಲು ನಮ್ಮ ಕಣ್ಣಿಂದ ಸಾಧ್ಯವಾಗುತ್ತಿಲ್ಲ. ಈ ಕೇಂದ್ರ ಸರ್ಕಾರವೇನಾದರೂ ಇವುಗಳ ಬೆಲೆಗಳನ್ನು ಉಳಿಸದಿದ್ದರೆ ನಾವೇ ಸ್ವತಃ ನಾಳೆಯಿಂದ ನಮ್ಮ ಗಂಡಂದಿರಿಗೆ ಕುಡ್ಲು ಮತ್ತು ಮಚ್ಚಿನಿಂದ ಶೇವಿಂಗ್ ಮಾಡಿ ಕೊಡುತ್ತೇವೆ ಎಂದು ಪಣ ತೊಟ್ಟಿರುವುದಾಗಿ ಅವರು ತಿಳಿಸಿರುತ್ತಾರೆ. ಈಗ ಕ್ರೀಡಾ ವರದಿ. ಭಾರತದ ಕ್ರೀಡಾಪಟುಗಳು ಎಲ್ಲ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಕ್ರೀಡೆಗಳಲ್ಲೂ ಸೋಲುತ್ತಲೇ ಬರುತ್ತಿರುವುದರಿಂದ ಇನ್ನು ಮುಂದೆ ಅವರಿಗೆ ಈ ಬಾರಿಯ ನೊಬೆಲ್ ಬಹುಮಾನವನ್ನು ಕೊಟ್ಟು ಅವರನ್ನು ಪುನಶ್ಚೇತನಗೊಳಿಸಬೇಕೆಂದು ಅಖಿಲ ಭಾರತ ಕ್ರೀಡಾ ಒಕ್ಕೂಟದ ಮಹಾಧ್ಯಕ್ಷರಾದ ಶ್ರೀ ಕುಂಟಣ್ಣನ್ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುತ್ತಾರೆ. ಈಗ ರಾಜಕೀಯ ಅವಮಾನ ವರದಿ. ರಾಜ್ಯದ ರಾಜಕೀಯ ಪಕ್ಷಗಳಲ್ಲಿ ಮೋಡ ಕವಿದ ವಾತಾವರಣವಿದ್ದು ನಾಳೆ ಅಥವಾ ನಾಳಿದ್ದು ಭಾರಿ ಮತ್ತು ತುಂತುರು ರಾಜೀನಾಮೆಗಳಾಗುವ ಸಾಧ್ಯತೆ ಇದೆ.
1: ಆಗ್ಲೇ ಶುರುವಾಗಿದೆ ಹೇಳು.
0: ಇಲ್ಲಿಗೆ ವಾರ್ತಾ ಪ್ರಸಾರ ಶುರುವಾಯಿತು. ನಮಸ್ಕಾರ.
1: ಏನ್ ಚೆನ್ನಾಗಿ ಓದ್ತೀಯ ಅಣ್ಣ ವಾರ್ತಾನ. ಒಳ್ಳೆ ಸತ್ಯ ಹರಿಶ್ಚಂದ್ರ ತುಂಡು ಓದಂಗ್ ಓದ್ದೆ ಬಿಡು. ಅಷ್ಟೇ ಈ ವಾರ್ತೆ ಓದೋ ಜಾಗ ಎಲ್ಲಣ್ಣ?
0: ಅದೇ ಅಂತರಳ್ಳಿ ಕೂಟ ಮೇಲೆ 500 ಅಡಿ ಕಂಬದ ಮೇಲೆ ನಿಂತ್ಕೊಂಡು ಓದ್ಬೇಕಲ್ಲ.
1: ಏನಣ್ಣ ಅಷ್ಟೊಂದು ಎತ್ತರದಲ್ಲಿ ನಿಂತ್ಕೊಂಡು ಓದ್ಬೇಕಾ? ಬಿದ್ಗಿದ್ದು ಹೋಗ್ಬಿಟ್ರೆ
0: ಊಕನ್ ಹೇಳ. ನಾನು ವಾರ್ತೆ ಓದೋದು ಎಲ್ಲರ ಮನೆ ಟಿವಿಲು ಕೇಳಿಸಿಕ್ಕಿಲ್ವೇ, ನನ್ನ ಮುಖ ಕಾಣಿಸಿಕ್ಕಿಲ್ವೇ? ಅದಕ್ಕೆ ಅಂತರಳ್ಳಿ ಕೂಟೆ ಮೇಲೆ 500 ಅಡಿ ಕಂಬದ ಮೇಲೆ ನಿಂತ್ಕೊಬಿಟ್ಟು ಕಂಕ್ಳಿಗೆ ಒಂದು ಆರನ ತಗಡಾಕಂದು ಕೈಲೊಂದು ಮೈಕ್ ಸೆಟ್ ಹಿಡ್ಕಂದು ಬೆಳಗಾನ ಗುಂಡಪ್ಪುರ್ ನಾಯಿ ಬಡ್ಕ ನಂಗೆ ಬಡ್ಕಬೇಕಂತ.
1: ಮತ್ತೆ ಕೆಲಸ ಮಾಡೋದು ಬಿಟ್ಬಿಟ್ಟು ಊರ್ ಯಾಕೆ ಬಂದೆ?
0: ಆರ್ಡ್ರ್ ಬರೋದು ಇನ್ನೂ 2-3 ತಿಂಗಳು ಲೇಟ್ ಆಯ್ತದ ಕಂದ್ಲ, ಅದಕ್ಕೆ ಊರಿಗೆ ಬಂದೆ. ನೋ ಕಲ್ಲಣ್ಣ, 2-3 ತಿಂಗಳು ಊರಲ್ಲಿ ಇರಕ್ಕೆ ಬೇಜಾರಾಗ್ಬಿಡ್ತದ ಕಂದ್ಲ. ಯಾವ್ದಾದ್ರು ಒಂದು ನಾಟಕ ಆಡುವೆ ಅಂದ.
1: ನಾಟಕ? ಅದೆಂತ ನಾಟಕ ಅಣ್ಣ? ಪೌರಾಣಿಕ ಆಡೋನು ಸಾಮಾಜಿಕ ಆಡೋನು?
0: ಪೌರಾಣಿಕನೇ ಆಡ್ಬೇಕು ಕಂದ್ಲ. ನಾಟಕ ಅಂದ್ರೆ ಹೆಂಗಿರ್ಬೇಕು ಗೊತ್ತಲ್ಲ? ಅಂತಿಂತ ನಾಟಕ ಆಡೋಕಿಲ್ಲ. ಈ ಹಲಗೂರ ಹತ್ರ ಉಲ್ಲೆಗಾಲದವ್ರು ನಾಟಕ ಮಾಡಿದ್ರಲ್ಲ, ಹಂಗ್ ಮಾಡೋಕಿಲ್ಲ ಕಂದ್ಲ.
1: ಅವ್ರ ಹೆಂಗ್ ಮಾಡಿದ್ರು ನಾಟಕನ?
0: ಕೇಳ ಹೇಳ್ತೀನಿ. ಹಿಂಗೆ ಉಲ್ಲೆಗಾಲದವರೆಲ್ಲ ಸೇರ್ಕೊಂಡು ರಾಮಾಯಣ ನಾಟಕ ಮಾಡ್ತಿದ್ರು. ಆ ನಾಟಕಕ್ಕೆ ಸೇರಿರೋರೆಲ್ಲ ಬರೀ ದಡ್ರಿಯೇ. ಅವ್ರೆಂತ ದಡ್ರಪ್ಪ ಅಂದ್ರೆ, ಸೀತೆನು ದಡ್ಡಿಯೇ, ರಾಮನು ದಡ್ನೆ, ಹನುಮಂತನು ದಡ್ನೆ, ಲಕ್ಷ್ಮಣನು ದಡ್ನೆ, ಒಟ್ನಲ್ಲಿ ಹಾರ್ಮೋನಿ ಮೇಷ್ಟ್ರಿಂದ ಹಿಡಿದು ಪರ್ರ ಎಳ್ದು ಬಿಡ್ತಾನಲ್ಲ, ನೋಡಿದಿಲ್ಲ? ಅವ್ರ ಗಂಟ್ಲು ಬರೀ ದಡ್ ಮುಂಡ ತವಿಯಕ್ಕಲ್ಲ. ಅವ್ರ ಹೆಂಗ್ ನಾಟಕ ಮಾಡ್ತಾ ಇದ್ರಪ್ಪ ಅಂದ್ರೆ, ಮಾಡ್ತಾ ಇದ್ದದ್ದು ರಾಮಾಯಣ ನಾಟಕ. ಫಸ್ಟ್ ಡೇ ರಾಮಾರಾವಣ ಯುದ್ಧ ಮಾಡ್ಕ ಸತ್ತೋಗೋದು, ಸೂತ್ರಧಾರಿ ಲಾಸ್ಟ್ಗೆ ಬರೋದು, ಏನಾರ ಯುದ್ಧ ಮಾಡೋ ಸೀನ್ಸಲ್ಲಿ ಹಾಡಿದ್ದು ಹಾಡ ಮರ್ತ್ಕೊಂಡು ಹಂಗೆ ಯುದ್ಧ ಮಾಡ್ಕೊಂಡು ಸತ್ತೋಗಿದ್ರೆ, ಸತ್ತಾಗಿರೋನು ಪುನಃ ಎದ್ದು ಬಂದು ಹಾಡು ಹೇಳೋದು, ಏ ಹಾರ್ಮೋನಿ ಬಾಸ್ರಿ ಮೇಷ್ಟ್ರೆ, ಹಾಡ ಮರ್ತ್ಕೊಬಿಟ್ಟಿದ್ದೀಕನ ಯುದ್ಧ ಮಾಡೋ ಸೀನ್ಸಲ್ಲಿ ಅಂದ್ಬಿಟ್ಟು ಒಂದ್ಸರಿ ಮಾಡ್ದಂಥ ಪಾತ್ರನ ಮರ್ತ್ಕೊಂಡು ಇನ್ನೊಂದ್ಸರಿ ಬಂದು ಮಾಡೋದು ಅದೇ ಪಾತ್ರನ. ಹಿಂಗೆ ಅವ್ರದೇ ಆಗಿರ್ತಕ್ಕಂಥ ಸ್ಟೈಲಲ್ಲಿ ನಾಟಕವ ಮಾಡ್ತಾ ಇದ್ರು ಕಂದ್ಲ. ಹಿಂಗೆ ನಾಟಕದಲ್ಲಿ ಏನಾಗೋಯ್ತು, ಹನುಮಂತ ಸಮುದ್ರವ ಹಾರ್ಬಿಟ್ಟು ಲಂಕಾಪಟ್ಟಣಕ್ಕೆ ಹೋಗ್ಬಿಟ್ಟು ಅಶೋಕವನದಲ್ಲಿ ಸೀತಾದೇವಿಯ ಭೇಟಿ ಮಾಡಿ ರಾಮರು ಅಂತವ ಸೀತೆ ತಿಳಿಸ್ಬಿಟ್ಟು ಸೀತರು ಅಂತವ ರಾಮ ತಿಳಿಸ್ತಕ್ಕಂಥ ದೃಶ್ಯ ಮುಗ್ದೋಗಿತ್ತು. ಈ ಹನುಮಂತ ಮರ್ತ್ಕೊಬಿಟ್ಟವನ ನಾನು ಲಂಕಾಪಟ್ಟಣಕ್ಕೆ ಹೋಗಿದ್ದಿ ಅಂತ, ಈ ರಾಮನು ಕೂಡ ಮರ್ತ್ಕೊಬಿಟ್ಟವನ ಹನುಮಂತನ ಕಳಿಸಿದ್ದಿ ಲಂಕಾಪಟ್ಟಣಕ್ಕೆ ಅಂತ. ಸರಿ, ರಾಮನು ಹನುಮಂತನು ಒಂದು ದೃಶ್ಯದಲ್ಲಿ ಭೇಟಿ ಆದ್ರು, ಇವ್ರು ಮುಂದಿನ ದೃಶ್ಯ ಮಾಡ್ಬೇಕಾಯ್ತಲ್ವೇ, ಮರ್ತ್ಕೊ ಹಿಂದಿನ ದೃಶ್ಯಕ್ಕೆ ಹೊಂಟೋದ್ರು. ಸರಿ, ರಾಮ ಹನುಮಂತನಿಗೆ ಹೇಳ್ದ, ಭಕ್ತ ಹನುಮಂತ, ಲಂಕಾಪಟ್ಟಣಕ್ಕೆ ಹೋಗಿ ಸೀತಾದೇವಿ ಹೆಂಗಿದ್ದಳು ನೋಡ್ಕಪ್ಪ ಅಂತಂದವನೆ. ಇವನು ಮರ್ತ್ಕೊಬಿಟ್ಟಿದ ಹನುಮಂತ, ಆಯ್ತು ಕನ್ನ ನೋಡಿ ಅಂತ ಒಪ್ಕೊಬಿಟ್ಟವನೆ. ಏನ್ ಹನುಮಂತನ ಒಂದ್ ಪರ್ದ ಬಿಟ್ಟಿದ್ರು, ಯಾವ ತರ ಈ ಸಮುದ್ರದ ಚಿತ್ರವ ಪರ್ದ ಮೇಲೆ ಬಿಟ್ಬಿಟ್ಟು ಸ್ಟೇಜ್ ಅರ್ಧ ಭಾಗಕ್ಕೆ ಪರ್ದೆಯ ಕಟ್ಬಿಟ್ಟು ಆ ಪರ್ದೆ ಹಿಂದ್ಗಡೆ ಆ ಕಡೆ ಒಂದು ಈ ಕಡೆ ಒಂದು 2 ಬೆಂಚೆ ಕಟ್ಬಿಟ್ಟಿದ್ರು ಕಂದ್ಲ. ಹನುಮಂತ ಪರ್ದೆ ಹಿಂದ್ಗಡೆ ಬೆಂಚೆ ಹತ್ತಿ ಇಳಿಬಿಟ್ರೆ ಸಮುದ್ರವ ಹಾರ್ದಂಗೆ, ಎಲ್ಲೇ ನಾಟಕದಲ್ಲಿ. ಸರಿ, ಹನುಮಂತ ಅವನ್ ಕಲ್ತಿರೋ ಪದವ ಹೇಳ್ಕೊಂಡು ಬೆಂಚೆ ಹತ್ತಾ ಇದ್ನ, ಈ ಪರ್ದೆ ಬಿಡ್ತಾನಲ್ಲ ಇವನು ನೋಡಿದಿಲ್ಲ?
1: ನೋಡಿದ್ ಹೇಳು.
0: ಇವನ್ಗೆ ಏನಾಗ್ಬಿಟ್ಟದ, ತಿಂಗ್ಳಾನ್ಗಟ್ಲೆ ಮಾರ್ಲ ಮಿ ಟೈಮ್ ಏನೋ ನಿದ್ಗೆಟ್ಬಿಟ್ಟಿದ್ನೇನೋ, ಯಾವ ಬೊಡ್ಡಿ ಏದ ಸಲ ಸಲಕು ಎರಡು ಕಟ್ಟೋನು ಪರ್ದೆ ಅಂತ ಅನ್ಬಿಟ್ಟು ಮುಂದೆ ಸೀನ್ಸು ಬಿಡ್ಬೇಕಾದಂತ ಪರ್ದು ದಾರವ ಕೈಗೆ ನುಲ್ಕಂದು ಆ ದಾರದ ಬಲಿನ ಮೇಲೆ ತೂಗಿಡಿಸ್ತಾ ನಿಂತಿದ್ನ. ಈ ಹನುಮಂತ ಪದ ಹೇಳ್ಕೊಂಡು ಬೆಂಚ ಹತ್ತಿ ಮಧ್ಯಕ್ ಬರುತ್ತೂ ಇವನು ತೂಡು ಜಾಸ್ತಿ ಆಗ್ಬಿಟ್ಟು ಕೈಯ ಕೆಳಕ್ ಬಿಟ್ಬಿಟ್ಟವನೆ ಕಂದ್ಲ. ಏನದು ಒಣಗಿರ ಸುರ್ಗಿ ಬೊಂಬ ಕಾಣೆ ಬಿದ್ರ ಬೊಂಬ ಜಾರ್ನ ಜಾರ್ಕ ಬಂದ್ಬಿಟ್ಟು ಹನುಮಂತನ ಬುಂಡೆ ಮೇಲೆ ರಪ್ಪ ಅಂತ ಬಿದ್ದೋಗದ ಕಂದ್ಲ.
1: ಅಯ್ಯೋ ದೇವ್ರೇ,
0: ಹನುಮಂತ ತಡಿ ಮ್ಯಾಲಿಂದ ಕೆಟ್ಟನಲ್ಲ ಪೋನ್ಕಂಡು ರುಪ್ಪನ್ ಕೆಳಕ್ ಮಕಣ ಬಿದ್ದಾಗವನೆ. ಏನ್ ಬಿದ್ರಪ್ಸಕ್ಕು ಅದಕ್ಕೂ ಮೂಗುನ್ ಸಲ ಎಲ್ಲ ಹೊಡೆದೋಗ್ಬಿಟ್ಟು ಅಲ್ಲೆಲ್ಲ ಮುರಿದೋಗ್ಬಿಟ್ಟು ಬಾಯಲೆಲ್ಲ ರಕ್ತ ಕಡ್ಕೊಂಡು ಜ್ಞಾನ ಮೂರ್ಛೆ ಆದವನಂಗೆ ಉಂಟೋಗ್ಬಿಟ್ಟವನೆ. ಈ ರಾಮ ಸೈಡಲ್ಲಿ ಬಿಡಿಸಿ ಎತ್ತ ನಿಂತಿದ್ನ. ಹನುಮಂತ ಬಿದ್ದದ್ ನೋಡ್ಬಿಟ್ರೆ ರಾಮನ್ ಖುಷಿ ಆಗ್ಬಿಡ್ತು. ಹೆಂಗ್ ಆರ್ಬಿಟ್ನಪ್ಪ ಸಮುದ್ರವ ಅತ್ತಡಿ ಮ್ಯಾನಿಲ್ದವೆ ನಾನಲ್ಲ ಅಂತ ನೆಗದ್ಬಿಟ್ನಲ್ಲ ಹನುಮಂತ ಅನ್ಕೊಂಡು ರಾಮನ್ಗೆ ಖುಷಿ ಆಗ್ಬಿಟ್ಟು ಬೀಡಿನ ಹಿಡ್ಕೊಂಡು ಒಳಗ್ ಬಂದ್ಬಿಟ್ಟವನ ಯಾಕಂದ್ಲ. ಬಂದ್ ಪುಣ್ಯಾತ್ಮ ಅನ್ನೋಂತ ನೆತ್ತಕ್ಕಿಲ್ವಲ್ಲ, ಇವನ್ ಪಾತ್ರ ಇವನು ಮೈ ಕುಂತ ನಿಂತ್ಕೊಂಡು ಮಾಡ್ತಾವನೆ. ಭಕ್ತ ಹನುಮಂತ, ಯಾಕೆ ಬಿದ್ದೆ ಮೇಕೇಳು, ಸೀತಾದೇವಿ ಹೆಂಗದಳು ಮೊದ್ಲೇಳು ಅಂತಂದ. ಹನುಮಂತನಿಗೂ ಒಂದ್ ಇಂಕ್ರ ಜ್ಞಾನ ಅಪಾನ ಇತ್ತು, ಬೋಟಿ ಐದ ರಾಮನ ಎತ್ತನೇನೋ ಮ್ಯಾಲ್ಕಿ ಅಂತಂದ್ರೆ ಸೀತಾದೇವಿ ಕೇಳ್ತಾನಲ್ಲ ಅಂತ ಅನ್ಬಿಟ್ಟು ರಾಮನ್ಗೆ ಎದ್ದು ಒಡಿವ ಅಂತ ಹೋಯ್ತಾನೆ. ಏನ್ ಮೈ ಕೈಲೆಲ್ಲ ನೋವತ್ಕಂದು ಕೈ ಕೈಲೆಲ್ಲ ಸ್ವಾದಿನ ಇಲ್ದೆ ಈಗೂಡ್ ತೆಮ್ಮೆಕ್ರಿಂದ ನಂಗೆ ತುಪ್ಪನ್ ಕೆಳಕ್ ಉಂಟ್ಕತಾನೆ. ರಾಮನ್ಗೂ ಕೋಪಾತ್ ಬಿಡ್ತು ಹನುಮಂತನ ಮೇಲೆ. ಹನುಮಂತ ನನ್ನ ಮಾತಕ್ಕೆ ಉತ್ತರನೇ ಕೊಡ್ನಿಲ್ವಲ್ಲ ಅಂತ ಅನ್ಬಿಟ್ಟು ರಾಮನು ಜೋರಾಗೆ ಕೇಳ್ದ, ಭಕ್ತ ಹನುಮಂತ, ನಿನಗಲ್ಲೂ ಹೇಳ್ತಾರದು ಯಾಕೆ ಬಿದ್ದೆ ಮೇಕೇಳು, ಸೀತಾದೇವಿ ಹೆಂಗಿದಳು ಮೊದ್ದೇಳು ಅಂತನ್ನ. ಯಾವಾಗ ರಾಮನ್ ಬಾಯಿಲಿ 2ನೇ ಸಾರಿ ಮಾತಾ ಕೇಳ್ದು ಹನುಮಂತ, ಹನುಮಂತನ ಕೋಪಾತ್ ಬಿಡ್ತುಕಲ್ಲ ಮೈ ಕೈ ನೋವೆಲ್ಲ ಮರ್ತ್ಕೊಂಡು ತಾಕತ ತಕ್ಕಂಡು ಮ್ಯಾಲ್ಕೆ ಎದ್ದು ಕೋರ್ತಲ್ಲಿ ಮೈ ಕೈ ಹಿಡ್ಕೊಂಡು ಆ ಪೊಟ್ಟಿಯ ಕಟ್ಕ ನನಗೇನಾಗ್ಬೇಕು, ಮೊದ್ಲು ಪರ್ದೆ ಬಿಡ್ ಸೂಳೆ ಮಗನ್ ತೋರ್ಸೋ ಬೋಳಿ ಮಗನೇ ಅಂತ ಅನ್ಬಿಟ್ಟವನೆ. ಕಲ್ಲಣ್ಣ, ಈ ಹಳ್ಳಿಗಳಲ್ಲಿ ಒಂಥರ ಚೆನ್ನಾಗಿ ಆಡ್ತಾರೆ ಯಾಕಂದ್ಲ ನಾಟಕವ
1: ಮಾಡ್ತಾರಕಂತ ಹೇಳು.
0: ಇನ್ನೊಂದ್ ಪ್ರಸಂಗ ಹೇಳ್ತೀನಿ ಕೇಳ. ಈ ಮದ್ದೂರ್ ಮಾಲ್ಗಾರ್ನಳ್ಳಿಲಿ ಒಂದ್ಸರಿ ಬರೀ ಗಂಡುಸ್ರಿಯ ಸೇರ್ಕೊಂಡು ಮಹಾಭಾರತ ನಾಟಕ ಆಡ್ತಿದ್ರು ಕಂದ. ಲೇಡೀಸ್ ಪಾತ್ರನು ಗಂಡುಸ್ರಿಯ ಮಾಡ್ತಿದ್ರು ಆ ಕಾಲದಲ್ಲಿ. ಸರಿ, ಮಹಾಭಾರತ ನಾಟಕದಲ್ಲಿ ದ್ರೌಪದಿ ಸೀರೆ ಎಳೆ ದೃಶ್ಯ ಬತ್ತದಲ್ಲ, ಆ ದೃಶ್ಯಕ್ಕೆ ದ್ರೌಪದಿ ಪಾತ್ರ ಮಾಡಿದ್ದವನಿಗೆ 7 ಸೀರೆ ಉಡಿಸ್ಬಿಟ್ಟಿದ್ರು. ಈ ದ್ರೌಪದಿ ಪಾತ್ರ ಮಾಡಿದ್ದವನಿಗೂ ದುಶ್ಯಾಸನ ಪಾತ್ರ ಮಾಡಿದ್ದವನಿಗೂ ಆಯ್ತಿರ್ನಿಲ್ಲ. ಸರಿ, ದ್ರೌಪದಿ ಪಾತ್ರ ಮಾಡಿದ್ದವನೆ ಹೋಗಿ ಕೇಳ್ಕೊಂಡ ದುಶ್ಯಾಸನನ್ನ.
1: ಏನಂತ?
0: ಲೋಲೋ ಚಿಕ್ಕಮ್ಮಯ್ಯ, ನಂಗೆ ಹಿಂಗಿಂಗೆ 7 ಸೀರೆ ಉಡಿಸ್ಬಿಟ್ಟಾರ ಯಾಕಂದ್ಲ, ಅದಕ್ಕೆ ನೀನು ಸೀರೆ 7 ಸೀನ್ಸ್ ಬತ್ತದಲ್ಲ, ಆಗ 6 ಸೀರೆ ಎಳ್ದ್ಬಿಟ್ಟು ಸುಸ್ತಾದ ನಂಗೆ ಬಿದ್ದೋಗ್ಬಿಡು, ಇನ್ನೊಂದು ಸೀರೆ ಅಲ್ಲೇ ಉಳಿಸ್ಬಿಡ್ಲ ನಿನ್ ತಮ್ಮಯ್ಯ, ಹಳೆ ಕೋಪದಲ್ಲಿ ಅದನ್ನು ಎಳ್ದಾಕ್ಬಿಟ್ಟಿ ಹಂಗೆ ಹಿಂಗೆ ಅಂತ ಕೇಳ್ಕೊಂಡವನೆ. ಸರಿ, ದುಶ್ಯಾಸನಂಗೂ ಕನಿಕರ ಬಂದ್ಬಿಡ್ತು ಕಂದ್ಲ. ಆಯ್ತು ನಡಿಲ್ಲ, ನೀನೇನು ಎದ್ರಕ ಬೇಡ ಅಂತ ಸಮಾಧಾನ ಮಾಡಿ ಕಳಿಸವನೆ. ಸರಿ ಸೀರೆ ಹೇಳ ಸೀನ್ಸ್ ಬತ್ತು ಕಂದ್ಲ. ದುಶ್ಯಾಸನ ಸೀರೆ ಕೈ ಹಾಕುದ್ನ ಜನ ಓನ್ಸ್ ಮರ್ ಕೊಟ್ಬಿಟ್ಟು ಇವ್ನ್ ಗುಮ್ಮಸ್ ಬಂದ್ಬಿಟ್ಟು ಏಳು ಹೇಳ್ದ ಹಾಕ್ಬಿಟ್ನ. ಆಗೇನ್ ಉಳ್ಕತ್ವ?
1: ಬರೀ ಚಡ್ಡಿ.
0: ಬರೀ ಚಡ್ಡಿ ಉಳ್ಕೊಬಿಡ್ತು ಕಂದ್ಲ. ಏನ್ ಜನಗಳೆಲ್ಲ ನಗಿಯೋಗ ಶುರು ಮಾಡ್ಕೊಬಿಟ್ಟವ್ರೆ. ಓಹೋಹೋ, ಇದೇನು ದ್ರೌಪದಿ ಸೀರೆಪತಿ ಚಡ್ಡಿ ಇಕ್ಕವಳಲ್ಲ, ಸೀರೆಪತಿ ಚಡ್ಡಿ ಇಕ್ಕವಳಲ್ಲ ಅಂತ ಈ ದ್ರೌಪದಿ ಪಾತ್ರದವನಿಗೆ ನಾಚಿಕೆ ಆಗ್ಬಿಡ್ತು. ಅಲ್ಲಲ್ಲ, ಈ ಮುಂಡ ತುತ್ಕೆ ಅಷ್ಟು ಹೇಳಿದ್ರುವೆ ಎಲ್ಲಾ ಸೀರೆನು ಎಳ್ದಾಕ್ಬಿಟ್ಟು ಅವಮಾನ ಮಾಡಾಕ್ಬಿಟ್ನಲ್ಲ ಅಂತ ಅನ್ಬಿಟ್ಟು ಬಹಳ ಬುದ್ಧಿವಂತನ ತಕ್ಕಲ್ಲ ದ್ರೌಪದಿ ಪಾತ್ರ ಮಾಡಿದ್ದವನು. ಅಲ್ಲೇ ಒಂದ್ ಡೈಲಾಗ್ ತೆಗೆದ್ಬಿಟ್ನ.
1: ಏನಂತ?
0: ಹಾ, ಶ್ರೀಕೃಷ್ಣ ಪರಮಾತ್ಮ, ಈ ನಿನ್ನ ತಂಗಿಯ ಮಾನ ರಕ್ಷಣೆಗೆಂದು ಈ ತುಂಡು ಚಡ್ಡಿಯನ್ನಾದರೂ ಕರುಣಿಸಿದಯ್ಯ ಅಂತ ಕೈ ಮುಕ್ಕಂಡು ನಿಂತ್ಕೊಂಡಂತೆ ಕಲ್ಲಣ್ಣ.
1: ಇನ್ನೇನ್ ಮಾಡೋ ನಾವೇ?
0: ಲೋ ಕಲ್ಲಣ್ಣ, ಈ ಅಡ್ಡೇಶ್ರೀವ್ರನ್ನ ಆಟಕಾಡಿದ್ರೆ ಬೋ ಗೋಳು ಕಂದ್ಲ, ಒಂಥರ ಚೆನ್ನಾಗಿ ಇರ್ತದೆ ಬಿಡು. ಅದುವೆ ಹಿಂಗೆ ನಮ್ಮೂರ್ನಲ್ಲಿ ನಾಡ್ಗೋಡವ್ರ ನಾಥ ಅಂತ ಒಬ್ಬಿದ್ನ ಕಂದ್ಲ. ಯಾಕಪ್ಪ ಅವನ ನಾಥ ಅಂತ ಕರಿತಿದ್ರು ಅಂದ್ರೆ, ಅವ್ನ ಹುಟ್ಟದ್ ಮೂರ್ನಾಕ್ ವರ್ಷ ಗಂಟ್ಲು ಒಂಥರ ವಾಣಿಕಂದು ನಾಥ ಕಾಂತಿದ್ನ. ಅಳ್ಳಿರ್ನಿಲ್ಲ ಆಳು
1: ನಾರೋಡ್ದಿದ್ ನವನು.
0: ಅದಕ್ಕೆ ಅವನ ನಾಥ ಅಂತ ಅಡ್ಡೇಶ್ರಿ ಕಟ್ಬಿಟ್ರು. ಈಗ ಅವನಿಗೆ 20-30-40 ವರ್ಷ ಆಗದೆ, ಈಗ ಅವನು ಒಳ್ಳೆ ಗಟ್ಟಿಮುಟ್ಟಾಗಿ ಚೆನ್ನಾಗಿ ಅವನೇ ಕಂದ್ಲ. ಯಾರು ಅವನ ನಾಥ ಅಂತ ಅನ್ಬಿಟ್ರೆ ಬೈಕಂಡು ಹೊಡಿಕೊಂಡೋಯ್ತಾನೆ. ಇಂಥ ನಾಥ ಒಂದ್ಸರಿ ಮಹಾಭಾರತ ನಾಟಕಕ್ಕೆ ಸೇರ್ಕೊಬಿಟ್ಟು ದುರ್ಯೋಧನ ಪಾತ್ರ ಮಾಡ್ಬಿಟ್ಟು ಅವನೇ ಕಲ್ಲಣ್ಣ. ಸರಿ, ನಾಟಕದ ದಿವಸನೂ ಬತ್ತು, ಈ ನಾಟಕದ ಕೊನೆಯಲ್ಲಿ ಯುದ್ಧ ಮಾಡಕ್ ಹೋಗ್ಬೇಕಲ್ವಲ್ಲ, ಆ ಯುದ್ಧಕ್ಕೆ ಹೋಗಕ್ ಮುಂಚೆ ಲೇಡೀಸ್ ಜೊತೆಲೆ ಹಾಡ್ ಹೇಳ್ಬೇಕು. ಅದೊಂದ್ ಸಂಪ್ರದಾಯ ಆಗ್ಬಿಟ್ಟದಕ್ಕಲ್ಲ ನಮ್ಮ ನಾಟಕಗಳಲ್ಲಿ. ಸರಿ, ಭಾನುಮತಿ ಪಾತ್ರದ ಲೇಡೀಸ್ ಜೊತೆಲಿ ಇವನು ಹಾಡ್ ಹೇಳ್ತಾ ಇದ್ನ. ಹಾಡನ್ ಮಧ್ಯೆ ಪ್ರಿಯೇ ಪ್ರಾಣಕಾಂತಿ ಅಂತ ಇದ್ನ. ಅವನ ಹೆಂಗ್ ಹಾಡ್ ಹೇಳ್ತಾ ಇದ್ನ ನೋಡು, ಪ್ರಿಯ ಯವನವ ಅಂತಂಬಿಟ್ಟು ಪ್ರಿಯೆ ಅಂತಂದವನೆ, ಅವಳು ಪ್ರಾಣಕಾಂತ ಅಂತಂತಿದ್ಲು. ಇವನು ಪುನಃ ಎರಡನೇ ಸರಿ ನೋಡು ಪ್ರಿಯವನವ ಸಿ ಬಿಗಿಡವ ಸಪಟ ಮರವ ಅಂತಂದ್ಬಿಟ್ಟು ಎರಡನೇ ಸರಿ ಪ್ರಿಯೆ ಅಂತಂದ ಕಂದ. ಅವಳು ಪ್ರಾಣೇಶ್ವರ ಅಂತಂದ ಮಾಮೂಲಿ. ಇವನು ಪುನಃ ಮೂರನೇ ಸರಿಗೆ ನೋಡು ಪ್ರಿಯವನವ ಅಂತಂದ್ಬಿಟ್ಟು ಪ್ರಿಯೆ ಅಂತಂದವನೆ, ಆತ್ಕವಳು ಪ್ರಾಣನಾಥ ಅಂತ ರಾಗ ಎಳ್ದವಳ ಕಂದ. ಇವನು ಕೋಪತ್ಬಿಡ್ತು, ಬೊಡ್ಡಿ ಊರರೆಲ್ಲ ನಾಥ ಅಂತ ಸಾಕಾಯ್ತು, ಈಗ ನೀನು ಶುರು ಮಾಡ್ಕಂಡ ಅಂತನ್ಬಿಟ್ಟು ಗದ್ಯ ತಕ್ಕಂಡು ಎತ್ತಿ ಒಂದ್ ಎತ್ತಿ ಮೇಲೆ ಬಿಟ್ಟವನೆ. ಏನ ಗದಿಯನ್ ಎಲ್ಲ ಉಳ ಹಿಡ್ಕೊಂಡು ಕುಟ್ಟಿ ಹಿಡ್ಕೊಂಡು ಮಡಗಿತ್ತೇನೋ, ಅವಳು ತಲೆ ಒಳಕೆ ಹೊಂಟೈತು ಕಲ್ಲ.
1: ಅವಳಿಗೇನ್ ಗೊತ್ತು ಇವನ ಹೆಸರು ನಾಥ ಅಂತ? ಅಣ್ಣ ಮಲಣ, ಈ ನಾಡಿಗೆ ದಿವಸ ಬಿಟ್ಟಾಕೋ, ಈ ಸಾರಿ ಗಣೇಶನ್ ಕಾರ್ಯಕ್ರಮ ಬಹಳ ಜಾಸ್ತಿ ಅಂತೆ, ಒಳ್ಳೆ ದುಡ್ಡು ಮಾಡಿದೀಯೇ.
0: ಲೋ ಕಲ್ಲಣ್ಣ, ಈ ಗಣೇಶನ್ ತರುಕೆ ಕಾಸಿರುದಿಲ್ಲ ಜನಗೊಳ್ತಾವು, ಅಂಥದ್ರಲ್ಲಿ ನನ್ನೆಂತವನ ಕರ್ಕೊಂಡೋಗಿ ಕಾರ್ಯಕ್ರಮ ಕೊಡ್ಸಾರ್ಲ. ಲೋ ಕಲ್ಲಣ್ಣ, ಈ ಜನಕ್ಕೆ ನಾನು ಹೇಳ್ದು ಏನು ಗೊತ್ತಲ್ಲ, ಹೊಸ್ತಾಗಿ ಗಣಪನ್ ತಂದು ಕುಣಸುದ್ಕೆ ವರ್ಷ ವರ್ಷ ಅದನ್ನೇ ಕುಣಸೂರ್ ಆಗುದಿಲ್ವಲ್ಲ,
1: ನೀರು ಬಿಟ್ಬಿಡ್ತಾರಲ್ಲ ಅಣ್ಣ.
0: ಅದನ್ನೇ ಕಲ ನಾನು ಹೇಳಿದ್ವಿ, ಈ ಜನಕ್ಕೆ ಈ ಗಣಪನ ನೀರು ಬಿಟ್ರೆ ಅದ್ರ ಪರಿಣಾಮ ಏನಾಯ್ತೆ ಅಂತ ಆಮೇಲೆ ಅನುಭವಿಸ್ಬೇಕಾಯ್ತಕ್ಕಂದ. ಲೋ ಕಲ್ಲಣ್ಣ, ಹಿಂಗೆ ಒಂದ್ಸರಿ ಮೂರ್ ಜನ ಹೆಲಿಕಾಪ್ಟರ್ಲ್ಲೋ ವಿಮಾನದಲ್ಲೋ ಹೋಯ್ತಿದ್ರು ಅಂತ ಕಂದ್ಲ. ಆ ಮೂರ್ ಜನ ಯಾರ್ಯಾರು?
1: ಯಾರ್ಯಾರು?
0: ಒಬ್ಬ ಮುಸ್ಲಿಮ್ಸ್, ಒಬ್ಬ ಕ್ರಿಶ್ಚಿಯನ್ಸ್, ಒಬ್ಬ ಹಿಂದೂಗಳು ಅನ್ಕಂದ್ಲ. ಸರಿ, ವಿಮಾನ ಒಯ್ತಾ ಒಯ್ತಾ ಕೆಟ್ಟೋಗ ಸ್ಥಿತಿ ತಲುಪುಟ್ಟದೆ. ಆಗ ವಿಮಾನ ಬಿಡ್ತಾನಲ್ಲ ಪೈಲಟ್ ಅಂದ್ರೆ ಡ್ರೈವರ್, ಅವನಿಗೆ ಯೋಚನೆ ಮಾಡ್ದ. ಅಲ್ಲಲ್ಲ, ಯಾವ್ದೋ ಮಿಷಿನ್ ತೊಂದ್ರೆ ಮೇಲೆ 5 ನಿಮಿಷ ಆಯ್ತಲೆ ಕೆಳಕ್ಕೆ ವಿಮಾನ ಬಿದ್ದೋಯ್ತದೆ, ನಾನೇನೋ ಪ್ಯಾರಾಚೂಟ್ ಕಟ್ಕೊಂಡ್ ಬಂದವನಿ ಕಟ್ಕೊಂಡು ಕೆಳಕ್ ಬಿದ್ದೋಯ್ತೀನಿ, ನಾನು ಬದಿ ಕಳ್ತೀನಿ. ಈ ಮೂರ್ ಜನನು ಬರೀ ಕೈಲೇ ಬಂದವಲ್ಲಪ್ಪ, ಇವೇನಪ್ಪ ಮಾಡವ್ ಅನ್ಕೊಂಡ್ ತಿರಿಕೊಂಡು ಮೂರ್ ಜನಕ್ಕೂ ಹೇಳ್ದ.
1: ಏನಂತ?
0: ನೋಡ್ರಯ್ಯ, ಇನ್ 5 ನಿಮಿಷ ಆಯ್ತಲೆ ವಿಮಾನ ಕೆಳಕ್ಕೆ ಬಿದ್ದೋಯ್ತದೆ, ಏನ್ ಮಾಡಿದ್ರಿ ಏನ್ ಕೇಳ್ಬಿಟ್ಟವನೆ. ಏನ್ ಮಾಡಾರು, ಮೂರ್ ಜನ ಲಬಲಪನೆ ಬಾಯ ಬಡ್ಕೊಂಡು ಅಳುಕೆ ಶುರು ಮಾಡ್ಕಂದ್ರಂತೆ. ಆಗ ಪೈಲಟ್ ಹೇಳುದಂತೆ, ನೋಡ್ರಯ್ಯ ಬಾಯ ಬಡ್ಕೊಂಡ್ ಅಳುಕ್ ಹೋಗ್ಬೇಡಿ, ನಾನು ಹೇಳ್ದಂಗೆ ಕೇಳ್ಬಿಡಿ, ನೀವು ಮೂರ್ ಜನ ಬದಿ ಕಳ್ತೀರಿ ಅಂತಂದಂತೆ ಕಂದ್ಲ. ಅದೇನ್ ಹೇಳಪ್ಪ ಅನ್ಕೊಂಡು ಮೂರ್ ಜನವೇ ಡ್ರೈವರ ಚಕ್ಳುಗಳು ಯಾಡ್ಸೋ ಕೆರಿಕೊಬಿಟ್ಟವ್ರೆ. ಆಗ ಪೈಲಟ್ ಏನುವಿಲ್ಲ, ನೀವು ಮೂರ್ ಜನನು ನಿಮ್ ಮನೆ ದೇವ್ರ ಬೇಡ್ಕೊಂಡ್ ಕೆಳಕ್ ಬೀಳ್ರಿ, ನಿಮ್ಮ ಮನೆ ದೇವ್ರು ಬಂದು ನಿಮ್ಮ ಆತ್ ಕಳ್ತಾನೆ, ನಿಮ್ಮ ಕಾಪಾಡ್ತಾನೆ ಅಂದಂತೆ ಕಂದ್ಲ. ಹಂಗಂದುದ್ದೆ ತಡ ಮುಸ್ಲಿಮ್ಸ್ ಏನ್ ಮಾಡ್ಬಿಟ್ನ ಗೊತ್ತಲ್ಲ.
1: ಏನ್ ಮಾಡ್ದ?
0: ಅಲ್ಲಾಹು ಅಕ್ಬರ್ ನನ್ ಕಾಪಾಡು ಅನ್ಕೊಂಡು ತುಪ್ಪನ್ ಕೆಳಗ್ ಬಿದ್ದವನು ವಿಮಾನ ಮೇಲಿಂದ. ಅಲ್ಲ ಬಂದ್ಬಿಟ್ಟು ಮುಸ್ಲಿಮ್ಸ್ ಆತ್ಕಂಡ, ಮುಸ್ಲಿಮ್ಸ್ ಬದಿಕಂಡ, ಎರಡೇನು ಕ್ರಿಶ್ಚಿಯನ್ಸ್ ಅಲ್ವೇ ಇವನುವೆ, ಓ ಯೇಸು ಕ್ರಿಸ್ತ ನನ್ ಕಾಪಾಡೋ ಜೀಸಸ್ ಅನ್ಕೊಂಡು ಅವನು ತುಪ್ಪನ್ ಯೇಸು ಕ್ರಿಸ್ತನ್ ಬೇಡ್ಕೊಂಡ್ ಕೆಳಕ್ ಬಿದ್ನ. ಯೇಸು ಕ್ರಿಸ್ತ ಬಂದ್ಬಿಟ್ಟು ಕ್ರಿಶ್ಚಿಯನ್ಸ್ ಅನ್ನ ಆತ್ಕಂಡ ಅವನು ಬದುಕೊಂಡ. ಈ ನೂಳ್ಕಂದವನ ಹಿಂದೂಗಳವನು ಒಬ್ನ ಯಾಕಂದ್ಲ, ಇವನ್ ಯಾವ ದೇವ್ರನ್ನ ಬೇಡ್ಕದೆ ಗೊಳೋ ಅಂತ ಅಳಕ್ಕೆ ಶುರು ಮಾಡ್ಕೊಬಿಟ್ಟವನೆ. ಆ ಪೈಲಟ್ಗೆ ಕ್ವಾಪತ್ ಬಿಡ್ತು, ಅಯ್ಯೋ ಕಫಿ ಮುಂಡತ್ತದೆ, 5 ನಿಮಿಷದಲ್ಲಿ 3 ನಿಮಿಷ ತೀರ ಹೋಯ್ತೀನಿ, ಇರುದು 2 ನಿಮಿಷ, ನೀನು ನಿಮ್ ದೇವ್ರ ಬೇಡ್ಕೊಂಡ್ ಬಿದ್ದು ಸಾಯಿಲ್ದರ್ ಬದಿಕು ಅಂತಂದಂತೆ. ಆಗ ಹಿಂದೂಗಳು ನನಗೆ ದುಃಖ ಜಾಸ್ತಿ ಆಗ್ಬಿಟ್ಟು ಅಳ್ತಾ ಪೈಲಟ್ ಕೇಳುದ್ನಂತೆ, ಯಾವ ದೇವ್ರು ಒಂದ್ ಬೇಡ್ಕನಪ್ಪ, ಮುಂಡತ್ತವು ನಮ್ ಜಾತಿಲಿ 330 ಕೋಟಿ ದೇವ್ರು ಅಂತ ಮಾಡ್ಬಿಟ್ಟು ಒಂದ್ ದೇವ್ರ ಬೇಡ್ಕಂಡ್ರೆ ಇನ್ನೊಂದ್ ದೇವ್ರ ಕೋಪಾತ್ ಮಡಗ್ತದೆ, ನಾನು ಯಾವ ದೇವ್ರನ್ನ ಬೇಡ್ಕೋದಿಲ್ಲ, ನಾ ಸತ್ತವೈತಿನ ಕನ್ ಹೋಗು ಅಂತ ಅನ್ಬಿಟ್ಟವನೆ. ಆಗ ಪೈಲಟ್ ಹೇಳುದ್ನಂತೆ, ನೋಡಯ್ಯ ಆ 330 ಕೋಟಿ ದೇವದ್ಗಳಿಗೆಲ್ಲ ಅಧಿಪತಿ ಗಣಪ, ಆ ಗಣಪನ್ ಎನ್ಕೊ ನೀ ಕೆಳಕ್ ಬಿಡಪ್ಪ, ಬಂದು ಆತ್ಕಂದು ಕಾಪಾಡ್ತಾನಪ್ಪ ಅಂದಂತೆ. ಹಂಗಂದುದ್ದೆ ತಡ ಹಿಂದೂಗಳು ಏನ್ ಮಾಡ್ಬಿಟ್ನ, ಓ ವಿಘ್ನ ವಿನಾಶಕ ಪಾರ್ವತಿ ಮಗನೇ ಶಂಕನ ಪುತ್ರನೇ ನಾನು ಕಾಪಾಡೋ ಅನ್ಕೊಂಡು ಕಣ್ಮುಚ್ಕೊಂಡು ತುಪ್ಪನ ವಿಮಾನದಿಂದ ಕೆಳಗ್ ಬಿದ್ದವನೆ. ಬಿದ್ದದೆ ತಡ ಮದ್ದೂರ್ ಕೆ ಎಂ ದೊಡ್ಡಿತ ಸೂಳೆಕೆರೆ ಬಿದ್ದಾಗವನಕಂದ್ಲ. ಏನ್ ಬಿದ್ರ ಅಪ್ಸಕ್ಕೂ ಅದಕ್ಕೂ ಕತ್ತೊಂದ್ ಗಂಟೆ ಮುಳಿಕ ಬಿಟ್ಟವನಕಂದ್ಲ. ಈ ಗಣಪ ಬಂದು ಆತ್ ಕಳುಕಿಲ್ವೆ, ಆತ್ ಕಳ್ಳಿಲ್ಲ. ಈ ಸೂಳೆಕೆರೆ ಏರಿ ಮೇಲ ನಿಂತ್ಕೊಂಡು ಹಿಂದುಗಳನ್ನ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ನಂತೆ
1: ಗಣಪ.
0: ಹೂಕಂದ್ಲ ಹಿಂದುಗಳನ್ನು ಕಾಪಾಡ್ಕೊಡ್ತು. ಅಲ್ಲ, ಈ ಗಣಪ ನನ್ ಕಾಪಾಡನೆ ಅನ್ಕೊಂಡು ಬೇಡ್ಕೊಂಡು ಕೆಳಕ್ ಬಿದ್ರೆ ಡ್ಯಾನ್ಸ್ ಮಾಡ್ತಾ ನಿಂತವನಲ್ಲ ಅನ್ಬಿಟ್ಟು ಗಣಪ ದೇವ್ರು ಅನ್ನೋದು ಕಂಡ್ರೆ ಗಣಪನೇ ಭಯ ಶುರು ಮಾಡ್ಕೊಂಡಂತ ಕಂದ್ಲ.
1: ಏನಂತ?
0: ಅಯ್ಯೋ, ನಿನ್ ಮನಾಳಾಗ 330 crore ದೇವತ್ಗಳ ಕೈಲಿ ಯಾರ ಕೈಲಿ ಹೊತ್ತು ಕಾಪಾಡಕ್ ಆಗುದಿಲ್ಲ. ನಿನ್ನೇನೋ ಮಂಟಾಗ್ತಾನೆ ಅಂತ ನಿನ್ನ ಬೇಡ್ಕೊಂಡು ಕೆಳಕ್ ಬಿದ್ರೆ ನೀನ್ ಡ್ಯಾನ್ಸ್ ಮಾಡ್ತಾ ನಿಂತಿದ್ದೀಲ್ಲ ಪುಣ್ಯಾತ್ಮನೆ. ಮುಸ್ಲಿಮ್ಸೋ ನಾ ನೋಡಿದ್ರೆ ಅಲ್ಲ ಕಾಪಾಡ್ನ, ಕ್ರಿಶ್ಚಿಯನ್ಸ್ರ ನಾ ನೋಡಿದ್ರೆ ಯೇಸು ಕ್ರಿಸ್ತ ಕಾಪಾಡ್ನ. ಲೋ ಗಣಪ ಮೂಗ್ಗಂಡ್ ನೀರ್ ಬಂದ್ಬಿಡ್ತಾವೆ, ಇನ್ನೇನ ಸತ್ತೋಗ್ಬಿಡ್ತೀನಿ, ಸೋಣ್ಲೂರಾರುವೆ ಕೊಟ್ಟಿ ಅಳಕಾಲ ಅಂತಂದಂತೆ. ಗಣಪನು ಡ್ಯಾನ್ಸ್ ಮಾಡಿ ನಿಲ್ಲಿಸ್ಬಿಟ್ನ. ಗಣಪ ಡ್ಯಾನ್ಸ್ ಮಾಡಿ ನಿಲ್ಲಿಸ್ಬಿಟ್ಟು ಅವನು ಶುರು ಮಾಡ್ಕೊಬಿಟ್ಟವನೆ. ಅಫ್ಟ್ರಾಲ್ ಆ ಮನುಷ್ಯ ನನ್ನ ದೇವ್ರು ಅನ್ನ ಕಂಡ್ರೆ ಬೈತನಲ್ಲ ಅನ್ಬಿಟ್ಟು ಗಣಪನು ಬಯಕ್ ಶುರು ಮಾಡ್ಕೊಂಡಕಲ.
1: ಯಾರು ಗಣಪ?
0: ಹೂ ಕಂಡ್ಲ ಯಾಕರ ಕಾಪಾಡ್ಬೇಕು ನಿಮ್ಮ, ಯಾಕೆ ಕಾಪಾಡ್ಬೇಕು ಹೇಳಿ? ಅಲ್ಲಕ್ಕಂದ್ರಲ್ಲ ನನ್ನ ಮಕ್ಕಳ ವರ್ಸ್ಕೊಂಡ್ಸರ್ ಗೌರಿ ಹಬ್ಬ ಗಣೇಶನ ಹಬ್ಬ ಅಂತ ಮಾಡಿಬಿಟ್ಟು ನನ್ನ ಚೆನ್ನಾಗಿ 15 ದಿವಸ 20 ದಿವಸ 1 ತಿಂಗಳ ಗಂಟ ಕುಂಡಿಸ್ಬಿಟ್ಟು ಕಾಯಿ ಕಡುಬು ಹಣ್ಣು ಹಂಪ್ಲ ಹಾಲು ಅದು ಇದ ತಿನ್ನಿಸ್ಬಿಟ್ಟು ಕುಡಿಸ್ಬಿಟ್ಟು 15 ದಿವಸ 20 ದಿವಸ 1 ತಿಂಗಳಾಯ್ತಲ್ಲ ನನ್ನ ಗಾಡಿ ಮೇಲೆ ಟ್ರಾಕ್ಟರ್ ಮೇಲೆ ಲಾರಿ ಮೇಲೆ ಕಟ್ಕೊಂಡು ಸೀರಿಯಲ್ ಸಟ್ಟ ಬಿಟ್ಕೊಂಡು ತಮಟೆ ನಗರಿಕಾಯಿ ಬ್ಯಾಂಡ್ ಸಟ್ಟ ಬಡ್ಕೊಂಡು ಕುಣ್ಕೊಂಡು ನೆಕ್ಕಂದು ನೀರಿಗೆ ತಾಕ್ಬಿಟ್ಟು ಬತ್ತೀರಿ? ಮುಂಡತ್ತವೇನು ಆ ಸಾಯಿವಾಗ ನಿಮ್ ಕುಣಿತಿದ್ರಿ, ಈ ನೀ ಸಾಯಿವಾಗ ನಾ ಕುಣಿತೀನಿ ಸಾಯಿ ನನ್ನ ಮಗನೆ ಅಂತ ಅನ್ಬಿಟ್ಟು ಆ ಹಿಂದಗೋಡ ಸಾಯಿ ಗಂಟ್ಲುವೆ ಗಣಪ ಕುಣಿತಿದ್ನಂತ ಕಂದ. ಅದಕ್ಕೆ ಕಲ್ಲಣ್ಣ ನಾನ್ ಹೇಳುದುವೆ, ಈ ಗಣಪ್ನ ನೀರು ಬುಡಕ್ ಹೋಗ್ಬಾರ್ದು ಕಂದ. ವರ್ಷ ವರ್ಷಕ್ಕೂ ಅವಿ ಆಯ್ತವೆ, ಬಣ್ಣ ಹೊಡ್ಕೊಂಡು ಮಡಿಕಂದ್ರೆ ಆಗುದಿಲ್ವೆ? ಯಾವ ಬೋಟಿಯ ಇದೆ ಈಗಿನ ರೈಟಲ್ಲಿ ವಾಸ ಗಣಪನ ತಂದು ಕುಣಿಸೋನು, ನನ್ನ ಕಾರ್ಯಕ್ರಮ ಕೊಡ್ಸೋನು?
1: ಹೋಗ್ಲಿ ಬಿಡ್ಮಲಣ್ಣ, ಈ ಗಣಪನ ಕಾರ್ಯಕ್ರಮ ಬೇಡವೇ ಬೇಡ, ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕೊಡ್ಬೋದಲ್ವಾ ನೀನು?
0: ಲೋ ಕಲ್ಲಣ್ಣ, ಈಗಿನ ಕನ್ನಡ ರಾಜ್ಯೋತ್ಸವಗಳೆಲ್ಲ ಬರೀ ಕಾಟಾಚಾರಕ್ಕೆ ಕಂದ್ಲ. ಯಾವನಾರ ಒಬ್ಬನೇ ಒಬ್ಬ ಕನ್ನಡ ದೇವಿಯ ವರ್ಷ ಪೂರ್ತಿ ನೆನೆಸ್ಕಂದನೇನ್ಲ? ನವೆಂಬರ್ ಬಂತು ಅಂದ್ರೆ ಸಾಕು ಕನ್ನಡ ಕನ್ನಡ ಅಂತ ದುಡ್ಡು ವಸೂಲಿ ಮಾಡಕ್ ನಿಂತ್ಬಿಟ್ಟವೆ. ಲೋ ಕಲ್ಲಣ್ಣ, ಈ ಕನ್ನಡ ಸ್ಥಿತಿ ಹೆಂಗಾಗ್ಬಿಟ್ಟದೆ ಗೊತ್ತಲ ಕಲ್ಲಣ್ಣ?
1: ಹೆಂಗಾಗದಣ್ಣ?
0: ಈ ಪಂಪ ಗೊತ್ತಲ್ವೇ ಇಲ್ಲ ನಿಂಗೆ?
1: ಪಂಪ ಯಾರ್ ಪಿಕ್ಚರ್ ಹಾಕ್ರಣ?
0: ಅಯ್ಯಯ್ಯೋ ಮುಂಡತ್ತದೆ, ಪಂಪ ನಿನಗೂ ಗೊತ್ತಿರುವಲ್ಲ, ಹೇಳ್ತೀನಿ ಕೇಳ. ಪಂಪ ನಮ್ಮ ಕನ್ನಡದ ಆದಿಕವಿ, ಕನ್ನಡದ ಅತ್ಯುನ್ನತ ಮಹಾಕವಿ, ಕನ್ನಡದ 5 ಜನ ಮಹಾಕವಿಗಳಲ್ಲಿ ಪಂಪನು ಕೊಡೋ ಹಬ್ಬ, 5 ಜನ ಕನ್ನಡದ ರತ್ನತ್ತರಲ್ಲಿ ಪಂಪನು ಕೊಡೋ ಹಬ್ಬ ಕಂದ್ಲ. ಇಂಥ ಪಂಪ ಸಾಮಾನ್ಯವಾಗಿ 5ನೇ ಕ್ಲಾಸು 6ನೇ ಕ್ಲಾಸು ಮೇಲ್ಪಟ್ಟು ಓದಿರೋ ವಿದ್ಯಾವಂತರು ಮಾತ್ರ ಗೊತ್ತು. ಈ ಹಳ್ಳಿಲಿ ಇರ್ತಕ್ಕಂಥ ನಿನ್ನಂತ ವಿದ್ಯಾವಂತರಿಗೆ ಈ ಪಂಪ ಮಹಾಕವಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಕಂದ್ಲ. ಇಂಥ ಪಂಪ ಒಬ್ಬ ಕುವೆಂಪು, ರಾಜ್ಕುಮಾರು, ಅಂಬರೀಷು, ಬೇಂದ್ರೆ, ಕಾರಂತು, ಅಂಬೇಡ್ಕರ್ ಹೆಂಗೆ ಎಲ್ಲ ಕನ್ನಡಿಗರಿಗೂ ಗೊತ್ತೋ ಅದೇ ಥರ ಎಳೆ ಕವಿ ಪಂಪನು ಕೂಡ ಎಲ್ರಿಗೂ ಗೊತ್ತಾಗ್ಬೇಕು ಅಂತ ತಿಳ್ಕೊಂಡು ಈ ಪಂಪನ ಅಭಿಮಾನಿಗಳ ಸಂಘ ಅಂತ ಕಟ್ಕೊಂಡ್ರು ಕಂದ್ಲ. ಒಂದ್ ಟೆಂಪವ ಮಾಡ್ಕೊಂಡು ಊರೂರ್ ಮೇಲೆ ಹೋಗ್ಬಿಟ್ಟು ಪಂಪನ ಬಗ್ಗೆ ಭಾಷಣ ಮಾಡ್ಕೊಂಡು ಹೋಯ್ತಾ ಇದ್ರಂತೆ. ಹಂಗೆ ಭಾಷಣ ಮಾಡ್ಕೊಂಡು ಕಾರ್ಕಳ್ಳಿ ಅನ್ನುವಂತ ಊರ್ಗ ಹೋಗ್ಬಿಟ್ಟು ಆ ಊರ್ ಮಧ್ಯದಲ್ಲಿ ಟೆಂಪವ ನಿಲ್ಲಿಸ್ಕೊಂಡು ಒಂದ್ ಮೈಕ್ ಸೆಟ್ ಹಾಕೊಂಡು ಪಂಪನ ಸಮಿತಿ ಅಧ್ಯಕ್ಷ ಎಲ್ರನ್ನು ಕರೆದ್ನಂತೆ.
1: ಏನಂತ?
0: ಬಂದ್ರಿ ಬಂದ್ರಿ ಕಾರ್ಕಳ್ಳಿಯರೆಲ್ಲ, ಪಂಪನ ಬಗ್ಗೆ ಭಾಷಣ ಮಾಡ್ತೀನಿ ಅಂತ ಮೈಕಲ್ ಕೂಗವನೆ. ಏನ್ ಕಾರ್ಕಳ್ಳಿ ಬುದ್ಧಿವಂತರಲ್ಲ, ಹೆಂಗಸರು ಗಣಸರು ಮುದುಕರು ಮೋಟ್ರಲ್ಲ ತುಂಬೋದ್ರಂತ ಕಲರ್ ಹಂಗದೊಳಗೆ ಭಾಷಣ ಕೇಳುಕೆ. ಸರಿ, ಪಂಪನ ಸಮಿತಿ ಅಧ್ಯಕ್ಷ ಭಾಷಣ ಶುರು ಮಾಡ್ಕಂಡ. ಕಾರ್ಕಳ್ಳಿಯ ಮಹಾಜನಗಳೇ, ಪಂಪ ಕನ್ನಡದ ಆದಿಕವಿ, ಪಂಪ ಕನ್ನಡದ ಅತ್ಯುನ್ನತ ಮಹಾಕವಿ, ಪಂಪ ಕನ್ನಡದ 5 ಜನ ಮಹಾಕವಿಗಳಲ್ಲಿ ಪಂಪನ ಕೊಡೋ ಹಬ್ಬ, ಕನ್ನಡದ ರತ್ನತ್ತರೆಯಲ್ಲಿ ಪಂಪನ ಕೊಡೋ ಹಬ್ಬ. ಇಂಥ ಪಂಪ ಕನ್ನಡದಲ್ಲಿ ಕಾವ್ಯನ ಹಂಗ್ ಬರ್ದವನೆ, ಪಂಪ ಕನ್ನಡದಲ್ಲಿ ಕಾವ್ಯವನ್ನು ಹಿಂಗ್ ಬರ್ದವನೆ, ಪಂಪನ ಕಾವ್ಯನ ಕನ್ನಡದಿಂದ ಅಳಸಾಕಾಗುವುದಿಲ್ಲ, ಪಂಪನ ಕಾವ್ಯನ ಕನ್ನಡದಿಂದ ಒರೆಸಾಕಾಗುವುದಿಲ್ಲ, ಪಂಪನ ಕಾವ್ಯನ ಕನ್ನಡದಿಂದ ಕಿತಾಕಾಗುವುದಿಲ್ಲ, ಮುರ್ದಾಕಾಗುವುದಿಲ್ಲ, ದಬಾಕಾಗುವುದಿಲ್ಲ, ಅರ್ಧಾಕಾಗುವುದಿಲ್ಲ. ಪಂಪ ಹಂಗೆ ಹಿಂಗೆ ಅನ್ಕೊಂಡು 3-4 ಗಂಟೆ ಟೈಮ್ ಪಂಪನ ಬಗ್ಗೆ ಭಾಷಣ ಮಾಡವನೆ. ಏನ್ ಕಾರ್ಕಳಿ ಬುದ್ಧಿವಂತರಲ್ಲ, ಬಾಯಿನ ಬುಟ್ಕೊಂಡು ಕಣ್ಣು ಮೆಟ್ರಿಸ್ಕೊಂಡು ಮೈಕೈಲ ಕುಣಿಸ್ಕೊಂಡು ಅರ್ಥ ಆಗೋರಂಗೆ ಭಾಷಣ ಮಾಡಿ ಕೇಳ್ತಾವ್ರೆ. ಸರಿ, ಅಧ್ಯಕ್ಷಂಗೆ ಭಾಷಣ ಮಾಡಿ ಮಾಡಿ ಸುಸ್ತಾಗೋಗಿತ್ತಲ್ಲ, ಎಲ್ಲನೇ ಟೆಂಪೋಕ್ಕೆ ತುಂಬ್ಕೊಂಡು ಇನ್ನೇನು ಟೆಂಪ ಹತ್ತಬೇಕು. ಒಂದು 20-30 ಜನ ಕಾರ್ಕಳ್ಳಿ ಗಂಡಸರೆಲ್ಲ ಹೋಗ್ಬಿಟ್ಟು ಆ ಭಾಷಣ ಮಾಡ್ತಿದ್ದನ್ನ ನಿಲ್ಲಿಸ್ಬಿಟ್ಟು, ಸ್ವಾಮಿ ನೀವು ಹೇಳುದ್ದ ಯಾವಾಗ ಕೊಟ್ಟರಿ ಅಂದ್ರಂತೆ. ಈ ಅಧ್ಯಕ್ಷ ಮ್ಯಾಲ್ಕು ಕೆಳಕು ನೋಡ್ಬಿಟ್ರೆ ಅಪ್ಪನ ಮಕ್ಕಳಾಗ ಬಿದ್ದೋದ್ನಂತ ಕಂದ್ಲ.
1: ಯಾಕೆ?
0: ಅಯ್ಯೋ ಪುಣ್ಯಾತ್ಮರ, ನಾವೇನಪ್ಪ ಕೊಡ್ತೀನಿ ಅಂತ ಹೇಳ್ದೋ, ವಾತರಿಂದ ಭಾಷಣ ಮಾಡಿ ಒಂದ್ ತೋಟ ನೀರಿಲ್ಲ, ಒಂದ್ ಎಳ್ನೀರಿಲ್ಲ, ಒಂದ್ ತೋಟ ಕಾಫಿ ಇಲ್ಲ, ಏನಿಲ್ಲ, ಎತ್ತಿಲ್ಲ, ಏನ್ ಹುಡುಗಾಟ ಆಡ್ತಾ ಇದ್ದೀರಾ, ಯಾರು ನಿಮ್ಗೆ ಚಾಡಿ ಹೇಳಿ ಕಳಿಸಿದಾರು, ಏನ ನಿಮಗೆ ಕೊಡುದು ಅಂದಂತ ಕಂದ್ಲ. ಇವರು ಪಂಪ್ಸೆಟ ಸ್ವಾಮಿ ಅಂದ್ರಂತೆ. ಅಯ್ಯೋ ನಿಮ್ ಮನಳಾಗವರ ಮುಂಡತ್ತವ್ಯ, ಪಂಪ್ಸೆಟಾರಪ್ಪ ನಿಮಗೆ ಕೊಡ್ತೀನಿ ಎಂದವರು ಅಂದಂತೆ. ನೀವೇ ಹೇಳಿದ್ರಲ್ಲ ಸ್ವಾಮಿ ಬಾಸುಂಡಲ್ಲಿ ಅದೇನೋ ಕಿತ್ತಾಕಾಗುವುದಿಲ್ಲ, ಮುರ್ದಾಕಾಗುವುದಿಲ್ಲ, ದಬಾಕಾಗುವುದಿಲ್ಲ ಅಂತ. ನಮ್ಗೆ ಯಾವ ರೇಡಿಯೋದಲ್ಲೂ ಟಿವಿಲು ಪೇಪರಲ್ಲೂ ಅಡ್ವರ್ಟೈಸ್ ಅಲ್ಲೂ ತೋರಿಸ್ನಿಲ್ಲ, ಅದೆಲ್ಲಿ ಸಿಕ್ಕದ್ ಹೇಳಿ ಅದ್ ಯಾವ ಅಂಗಡಿ ಹೆಸರೇಳಿ ತತ್ತಿವಿ ಅಂದ್ರಂತೆ ಕಂದ್ಲ. ಅಯ್ಯೋ ಪುಣ್ಯಾತ್ಮರ, ಪಂಪನ ತಗೋಗಿ ಪಂಪ್ಸೆಟ್ ಮಾಡ್ಬಿಟ್ರಲ್ಲಪ್ಪ, ಅವನು ಪಂಪ್ಸೆಟ್ ಅಲ್ಲ, ನಮ್ಮಂಗೆ ನಿಮ್ಮಂಗೆ ನರ್ಮನುಷ್ಯ ಕಂಡ್ರಯ್ಯ. ಅವನು ಹಳೆ ಕವಿ ಹಂಗೆ ಹಿಂಗೆ ಕನ್ನಡದಲ್ಲಿ ಹಳೆ ಕವಿಯ ಬರ್ದವನೆ ಅದು ಇದು ಅಂತ ಎಷ್ಟು ಬುಡ್ಸಿ ಹೇಳಿದ್ರುವೆ ಅರ್ಥ ಆಗೋದೈತಂತೆ ಪಂಪನ ಬಗ್ಗೆ. ಪಂಪನ ಬಗ್ಗೆ ಭಾಷಣ ಮಾಡಿದ್ನೆ ಬಿಟ್ಬಿಟ್ರೆ ಅಂತ ಕಲ್ಲ ಹಿಂಗೆ ಕಲ್ಲಣ್ಣ ಕನ್ನಡ ಕನ್ನಡ ಅಂತ ಎಲ್ಲ ಬಡ್ಕೋದೇ ಆಗೋಗೋದಕ್ಕಲ್ಲ. ಎಲ್ಲಪ್ಪ ಉಳಿಸಿದಾರು ಕನ್ನಡವ ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೆಂಗ್ ಕನ್ನಡ ಮಾಡ್ತಾರೆ ಗೊತ್ತಲ್ಲ
1: ಹೆಂಗಾಗದೆ?
0: ಸಾಮಾನ್ಯವಾಗಿ 1-7 ಇರ್ತಕ್ಕಂತ ಒಂದ್ ದೊಡ್ಡ ಸ್ಕೂಲ್ಗಳಲ್ಲಿ 400-500 ಮಕ್ಳು ಬೇರೆ ಇರ್ತವೆಕಂದ್ಲ. ಈ 400-500 ಮಕ್ಳಿಗೂ ಈ ಲೋಪರ್ ಗೌರ್ಮೆಂಟ್ 7-3 ಜನ ಮೇಸ್ಟ್ರುಗಳ ಕೊಟ್ಟಿರ್ತಾರೆ. ಆ 3 ಜನರಲ್ಲಿ ಲೇಡೀಸ್ ರಿಸರ್ವೇಶನ್ ಅನ್ಬಿಟ್ಟು ಒಬ್ಳು ಮೇಡಮ್ ಬೇರೆ ಹಾಕಿರ್ತಾರೆ.
1: ಮೇಡಮ್ ಇರ್ಬೇಕು ಬಿಡು.
0: ಹಿಂಗೆ ಒಂದ್ಸರಿ ಆ ಸ್ಕೂಲ್ ನಲ್ಲಿ ಏನಾಗ್ಬಿಡ್ತು, ಮೇಡಮ್ ಹೆರಿಗೆ ರಜಾ ಅಂತ 5-6 ರಜಾ ಆಗ್ಬಿಟ್ಟವಳೆ ಕಲ್ಲಣ್ಣ. ಇನ್ನು ಉಳ್ಕೊಂಡವ್ರ ಎಷ್ಟ್ ಜನ?
1: ಇಬ್ರು ಮೇಸ್ಟ್ರುಗಳು.
0: ಇಬ್ರು ಮೇಸ್ಟ್ರುಗಳಲ್ಲಿ ಅದ್ರಲ್ಲೂ ಒಂದ್ ದಿವಸ ಒಬ್ಬ ಮೇಸ್ಟ್ರು ಹುಷಾರಿಲ್ಲ ಅಂತ ರಜಾ ಹಾಕ್ಬಿಟ್ಟವ್ರೆ. ಇನ್ನೊಬ್ರೆ ಮೇಸ್ಟ್ರು ಉಳ್ಕೊಂಡ್ರು ಕಂದ್ಲ, ಒಬ್ಬರೇ ಏನ್ ಮಾಡಕ್ಕಾದ್ದು ಪಾಠವ 400-500 ಮಕ್ಳಿಗೂ. ಇವ್ರಿಗೆ ಗಲಾಟೆ ತಡಿಕಾಗ್ದಿಲ್ಲ, ಏನ್ ಕೋಳಿ ಮರುಗಳೆ ಓಕೆ ಮೇವಾಕ ಕೂತ್ಕೋಕೆ ಅಂತ ತಿಳ್ಕೊಬಿಟ್ಟು ಮೇಸ್ಟ್ರ ಏನ್ ಮಾಡ್ಬಿಟ್ಟವ್ರೆ, 1-4 ಕ್ಲಾಸ್ ಗಂಟ ಹಟ್ಟಿ ಕಳಗಿಸ್ಬಿಟ್ಟು 5-6-7 ಕ್ಲಾಸ್ನವರೆಲ್ಲ ಒಂದ್ ದೊಡ್ಡೊಂದ್ ರೂಮ್ಗೆ ಕೂಡಾಕೊಂಡು ಒಂದೊಂದ್ ಕ್ಲಾಸ್ನವ್ರಿಗೆ ಒಂದೊಂದ್ ಪಾಠ ಬರ್ರಿ ಅಂತ ಹೇಳ್ಬಿಟ್ಟು ಹಂಗೆ ಕಳೆದು ಫೋಟೋದ್ ಒಳಗೆ ನೇತಾಕ್ಬಿಟ್ಟು ಚೇರ್ ಮೇಲೆ ಕೂತ್ಕೊಂಡು ಮಣಿಕೋಗ್ ಶುರು ಮಾಡ್ಕೊಬಿಟ್ಟವ್ರೆ ಕಂದ್ಲ.
1: ಒಟ್ಟಾಗ್ ಹೊಡೆದವ್ನ ಅಣ್ಣ.
0: ಆ ಮಲಗಕ್ ಮುಂಚೆ ಮುಂದ್ಗಾಡಿ ದೈಕ್ಳಿಗೆಲ್ಲ ಹೇಳಿದ್ರಂತೆ ಮೇಸ್ಟ್ರು, ನೋಡ್ರೋ ನಾನೀಗ ಮಲಗ್ಬಿಡ್ತೀನಿ, ಯಾರಾದ್ರೂ ಕಾರ್ನಲ್ಲೋ ಜೀಪ್ನಲ್ಲೋ ಸ್ಕೂಟರ್ ದೊಡ್ಡ ಸಾಹೇಬರು ಬಂದ್ಬಿಟ್ರೆ ನಾನು ಹೇಳಿಸ್ಬಿಡಿ ಮ್ಯಾಲ್ಕೆ ಎದ್ಬಿಡ್ತೀನಿ ಅಂತ ಅನ್ಬಿಟ್ಟು ಮೇಸ್ಟ್ರು ಮಲಿಕೋಬಿಟ್ರು. ಈ ಮೇಸ್ಟ್ರು ಮಲಗದ ಅರ್ಧ ಗಂಟೆ ಮೇಲೆ ಯಾರೋ ದೊಡ್ಡ ಸಾಹೇಬರು ಬಂದ್ಬಿಟ್ಟವ್ರೆ. ಆ ಮುನ್ಗಡಿ ದೈಕ್ಲೆಲ್ಲ ಒಂದೇ ಸಾರಿ ಬಡ್ಕೊಬಿಟ್ಟವೆ, ಸಾ ಸಾ ಸಾ ಸಾ ಸಾ ಅದು ಯಾರೋ ಬಂದ್ರು ಅದು ಯಾರೋ ಬಂದ್ರು ಅದು ಯಾರೋ ಬಂದ್ರು ಅಂತಂದ್ರು ಕಲ. ಈ ಮೇಸ್ಟ್ರಿಗೆ ಏನು ಏಳು ಗಾಳಿಗಳು ಬೆಟ್ಕಂದಂಗೆ ಆಗ್ಬಿಟ್ಟು ದಿಗ್ನೆ ಮ್ಯಾಲ್ಕೆ ಎದ್ದು ಹಾಕ್ಲಿಸ್ಕೊಂಡು ಕಣ್ಣು ಹಸಿಕೊಂಡು ಬಾಗಿಲು ಕಡೆಗೆ ನೋಡಿದ್ರು, ಏನು ದೊಡ್ಡ ಸಾಹೇಬರು ಬಾಗಿಲ ಹತ್ರ ಬಂದು ನಿಂತ್ಬಿಟ್ಟವ್ರೆ. ಮೇಸ್ಟ್ರಿಗೆ ಭಯ ಆಗೋಯ್ತು ಕಲ್ಲಣ್ಣ, ಅಲ್ಲಲ್ಲಲ್ಲಲ್ಲ ನಾನೀಗ ಬಟ್ಟೆ ಹಾಕೊಳಕ್ ಹೋದ್ರೆ ನೀನು ನಿದ್ದೆ ಮಾಡ್ತಿದ್ದೆ ಪಾಠ ಮಾಡ್ದೇನೆ ಅಂತ ಅನ್ಬಿಟ್ಟು ನನ್ನ ಸಸ್ಪೆಂಡ್ ಮಾಡ್ಬಿಡ್ತಾರೆ. ನನ್ನ ಹೆಂಡತಿ ಮಕ್ಕಳೆಲ್ಲ ಅಪ್ರಪರಿ ಆಗೋಯ್ತವೆ ಅಂತ ತಿಳ್ಕೊಬಿಟ್ಟು ಏನ್ ಮಾಡಿದ್ರು ಗೊತ್ತಲ್ಲ?
1: ಏನ್ ಮಾಡಿದ್ರು?
0: ವಿಜ್ಞಾನ ತಗದಿದ್ರಂತಲ್ಲ ಮೇಸ್ಟ್ರು, ಅಲ್ಲೇ ಒಂದ್ ಐಲಾಗ್ ತೆಗೆದು ಬಿಟ್ರು. ಬರೀ ಮೈಲಲ್ಲಿ ಮೇಸ್ಟ್ರಿ ಇದ್ದದ್ದು, ಹಾ ನೋಡಿ ಮಕ್ಕಳ ಇತ್ತಾಗ ನೋಡಿ ಗಲಾಟೆ ಮಾಡಬೇಡಿ, ಇದು ಹೃದಯದ ಭಾಗ, ಇದು ಹೊಟ್ಟೆಯ ಭಾಗ, ಇದು ಸಣ್ಣ ಕರಳು, ಇದು ದೊಡ್ಡ ಕರಳು, ಇದು ಒಕ್ಕಳು, ಅದು ಇದು ಅಂತ ಎಲ್ಲ ಅಂಗಾಂಗನ ತೋರಿಸ್ತಿದ್ರಂತೆ ಕಂದ್ಲ. ದೊಡ್ಡ ಸಾಹೇಬರಿಗೆ ಖುಷಿ ಆಗ್ಬಿಡ್ತು ಅಲ್ಲ. ಎಲ್ಲ ಸ್ಕೂಲ್ನಲ್ಲೂ ಎಲ್ಲ ಮೇಸ್ಟ್ರುಗಳು ಚಾರ್ಟು ಅಥವಾ ಬೋರ್ಡ್ ಮೇಲೆ ಚಿತ್ರವ ಬರ್ಕಂದು ವಿಜ್ಞಾನ ಪಾಠವ ಮಾಡಿದ್ರೆ ಈ ಮೇಸ್ಟ್ರು ಈ ವಯ್ಯ ಬಟ್ಟೆನೆ ಬಿಚ್ಚಾಕ್ಬಿಟ್ಟು ಎಲ್ಲ ಅಂಗಾಂಗನ ತೋರಿಸ್ತಾವನಲ್ಲ ಅಂತ ಅನ್ಬಿಟ್ಟು ಸಾಹೇಬರಿಗೆ ಖುಷಿ ಆಗ್ಬಿಟ್ಟು ಒಳಗೆ ಬರ್ಬೋದೇ ಮೇಸ್ಟ್ರೇ ಅಂದ್ರಂತೆ. ಆಗ ಮೇಸ್ಟ್ರು, ಓಹೋ ಬನ್ನಿ ಸಾಹೇಬ್ರೆ, ಯಾವಾಗ ಬಂದ್ರೆ ಗೊತ್ತಾಗ್ಲಿಲ್ಲ, ನಾನು ಪಾಠ ಮಾಡೋ ಮೂಡ್ನಲ್ಲಿದ್ದೆ, ಏನ್ ಕುಡಿತೀರಿ? ಮಜ್ಜಿಗೆ ಹಾಲು ಕಾಫಿ ಟೀ ಎಣ್ಣೀರು ಅಂದ್ರಂತೆ. ಏನು ಬೇಡಿ ಏನು ಬೇಡಿ, ಎಲ್ಲನೂ ಪಕ್ಕದೂರ್ನಲ್ಲೇ ಮುಗಿಸ್ಕೊಂಡು ಬಂದೆ. ಏನ್ರಿ ಮೇಸ್ಟ್ರ ನೀವು ಪಾಠ ಮಾಡೋದು ವಿಜ್ಞಾನವ? ಹಿಂಗೆ ಪಾಠ ಮಾಡ್ಬಿಟ್ರೆ ಐಕ್ಲೆಲ್ಲ ರ್ಯಾಂಕ್ ಬಂದ್ಬಿಡ್ತವೆ, ಫೇಲು ಅನ್ನೋ ಮಾತು ಎಲ್ಲೂ ಕಂಡು ಬರುವುದಿಲ್ಲ ಅಂತ ಅಂದ್ಬಿಟ್ಟು ನೀವು ಪಾಠ ಮಾಡೋ ರೀತಿ ನೋಡ್ಬಿಟ್ಟು ನನಗೆ ತುಂಬ ಖುಷಿಯಾಗ್ಬಿಟ್ಟದೆ. ನೀವು ಯಾವ್ಯಾವ ಸಬ್ಜೆಕ್ಟ್ ಮಾಡ್ತೀರಿ ಅಂದ್ರಂತೆ. ಸಾಯಬ್ರ ನಾನು ವಿಜ್ಞಾನ ಗಣಿತ ಎರಡು ಮಾಡ್ತೀನಿ ಅಂದ್ರಂತೆ ಮೇಸ್ಟ್ರು. ಓಹೋ ಬಿಡು ಬಿಡು ಬಿಡು ಬಿಡು, ವಿಜ್ಞಾನ ನಿಂಗೆ ಬಟ್ಟೆ ಬಿಚ್ಕೊಂಡು ಮಾಡೋರು, ಇನ್ನು ಗಣಿತ ಹೆಂಗೆ ಹೇಳ್ಕೊಟ್ಬಿಡ್ಬೋದು ಐಕ್ಳಿಗೆ? ತಳಕ ಮಳಕ ಮಾಡಾಕ್ಬಿಡ್ಬೋದೇನೋ ಲೆಕ್ಕವ ಐಕ್ಳು ಅಂತ ತಿಳ್ಕೊಂಡು. ನೋಡಿ ಮೇಸ್ಟ್ರೇ, ನೀವು ವಿಜ್ಞಾನ ಪಾಠ ಮಾಡೋದನ್ನ ನೋಡಿದ್ದೀನಿ, ಚೆನ್ನಾಗಿ ಮಾಡ್ತೀರಿ, ನಾನೀಗ ಗಣಿತದಲ್ಲಿ ಮಗ್ಗಿ ಕೇಳ್ತೀನಿ ಅಂತ ಅಂದ್ಬಿಟ್ಟು ಒಂದು ಹುಡುಗನ ಹೇಳಿಸ್ಬಿಟ್ಟು ಹೇಳಪ್ಪ 2 ಮಗ್ಗಿ ಎಷ್ಟು ಅಂದ್ರಂತೆ. ಆ ಪುಣ್ಯಾತ್ಮ ಒಯ್ದ ತೂಡಿಸ್ತಿತ್ತೇನೋ ಹಾಕ್ಲಿಸ್ಕೊಂಡು 2980 ಅಂದಂತೆ ಸಾಹೇಬ್ರು ಬೇವತೋದ್ರು. ಆಮೇಲೆ ಮೇಸ್ಟ್ರಿಗೆ ಹೇಳಿದ್ರಂತೆ, ಏನ್ರಿ ಮೇಸ್ಟ್ರ ನಿಮ್ಮ ಹುಡುಗನ ನಾನು ಭಾಗಾಕಾರ ಕೇಳಿದ್ನೋ ಗುಣಾಕಾರ ಕೇಳಿದ್ನೋ, ಮಗ್ಗಿಲಿ ಮೊದಲನೇ ಮಗ್ಗಿ 2 ಎಷ್ಟು ಅಂದ್ರೆ 18 ಅನ್ನಕ್ಕೆ ನಿಮ್ಮ ಹುಡುಗ 180 ಅಂತಾನಲ್ಲ, ಏನ ನೀವು ಹೇಳ್ಕೊಟ್ಟಿರೋದು ಮಣ್ಣ ಹಂಗೆ ಹಂಗೆ ಅನ್ಕೊಂಡು ಬೈದಾಕ್ಬಿಟ್ಟಾರ ಸಾಹೇಬ್ರು. ಆಗ ಮೇಸ್ಟ್ರು ಸಮಾಧಾನವಾಗಿ ಹೇಳಿದ್ರಂತೆ, ಅಯ್ಯೋ ಸಾಹೇಬ್ರೆ, ನಾನು ಈ ಸ್ಕೂಲ್ಗೆ ಮೇಸ್ಟ್ರಾಗಿ ಬಂದು 10 ಆಯ್ತು, 10 ಕೆಳಗೆ ಮುಂಡತ್ತವು 2 ಎಷ್ಟಿಲ್ಲ ಅಂತಂದ್ರೆ 1800 ಅಂತ ಇದ್ದು 10 ನಾನು ಹೊಡೆದು 180 ತಂದು ನಿಲ್ಸವನಿ, ಮುಂದ್ ವರ್ಷಕ್ಕೆ ಬಂದ್ಬಿಡಿ ಸಾಹೇಬ್ರೆ 18 ಹೇಳಿಸ್ಬಿಡ್ತೀನಿ ಅಂತಂದ್ರಂತೆ.
1: ಇಂಥ ಮೇಸ್ಟ್ರುಗಳಿದ್ರೆ ಐಕ್ಳು ಉದ್ದಾರನೇ, ಕನ್ನಡನು ಉದ್ದಾರನೇ.
0: ಅದ್ ಸರಿ ಕಲ್ಲಣ್ಣ, ನಿನಗೆಷ್ಟು ಐಕ್ಳು?
1: 2-3 ಗಂಡು ಕನ್ನಡ.
0: 2-3 ಗಂಡು, ಒಟ್ಟಿಗೆ 5 ಅನ್ನು?
1: ಇಲ್ಲ ಕನ್ನಡ, ಒಂದೊಂದ್ ಸಾರಿ ಒಂದೊಂದಾಗವೆ.
0: ಒಂದೊಂದ್ಸಾರಿಗೆ ಒಂದೊಂದ್ ಇಲ್ದಾರೆ ಯಾರ್ದಾಗ್ಲಿ ತಗೋ ಕಲ್ಲಣ್ಣ. ಲೋ ಕಲ್ಲಣ್ಣ, 5 ಮಕ್ಳು ಯಾಕೆ ಬೇಕಾಗಿತ್ತ ನಿಂಗೆ?
1: ಎಲ್ಲ ದೇವ್ರು ಕೊಟ್ಟಿದ್ದ ತಗೋ.
0: ಯಾರ ಕೊಡ್ಲಿ, 1-2 ಸಾಕಾಯ್ತಿರ್ಲಿಲ್ವ ನಿನಗೆ? ನಮ್ ಸರ್ಕಾರದವರು ಜನಸಂಖ್ಯೆ ನಿಯಂತ್ರಣ ಮಾಡ್ಕೊಳ್ಳಿ, ದೇಶದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತದೆ ಅಂತ ಹೇಳ್ಬಿಟ್ಟು 1,000 crore ಖರ್ಚು ಮಾಡ್ಕೊಂಡು ಕುಟುಂಬ ಯೋಜನೆ ಮುಖಾಂತರ ನಿರೋಧ ವ್ಯವಸ್ಥೆನ ಜಾರಿಗೆ ತಂದವ್ರೆ. ಈ ನಿರೋಧ ಬಗ್ಗೆ ನಮ್ಮಂತ ನಿಮ್ಮಂತ ಜನ ಕೀಳಾಗಿ ತಿಳ್ಕೊಬಿಟ್ಟು ದೇಶದಲ್ಲಿ ಜನಸಂಖ್ಯೆ ಮತ್ತೆ ಲೈಂಗಿಕ ಕಾಯಿಲೆಗಳಲ್ಲಿ ಹೆಚ್ಚಾಗ್ಬಿಟ್ಟು ಜನಸಾಮಾನ್ಯರೆಲ್ಲ ಸಾಯ್ತವ್ರೆ ಕಂದ್ಲ. ಈ ನಿರೋಧ ಬಗ್ಗೆ ಹೆಂಗ್ ತಿಳ್ಕೊಂಡವ್ರೆ ಗೊತ್ತಲ್ಲ ನಮ್ ಜನ? ಒಂದ್ ತಮಾಷೆ ಹೇಳ್ತೀನಿ ಕೇಳ ಕಲ್ಲಣ್ಣ.
1: ಹೇಳಣ.
0: ಒಂದ್ಸರಿ ಯಾವನ ಪುಣ್ಯಾತ್ಮ ಹಳ್ಳಿ ರೈತ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಒಂದ್ ನಿರೋಧ ಕೊಡಿ ಸ್ವಾಮಿ ಅಂತ ಆ ಡಾಕ್ಟರ್ಗೆ ಖುಷಿ ಆಗ್ಬಿಡ್ತು. ಅಲ್ಲ, ಈ ಆಸ್ಪತ್ರೆಗೆ ಬಂದು 10 ಆಯ್ತು, ಈ ಸುತ್ತಮುತ್ತಳ್ಳಿಲಿ ನೂರಾರು ಜನ ವಿದ್ಯಾವಂತರಿದ್ರೂ ಒಂದು ನಿರೋಧ ಕೊಡಿ ಸ್ವಾಮಿ ಅಂತ ಯಾರೂ ಕೇಳ್ಕೊಂಡು ಬರಲಿಲ್ಲ. ಅಂಥದ್ರಲ್ಲಿ ಹಳ್ಳಿಲಿರ್ತಕ್ಕಂಥ ಒಬ್ಬ ರೈತ ಅನಕ್ಷರಸ್ಥ ಬಂದ್ಬಿಟ್ಟು ನಿರೋಧ ಕೊಡಿ ಸ್ವಾಮಿ ಅಂತ ಕೇಳ್ತಾನಲ್ಲ ಅಂತಂದ್ಬಿಟ್ಟು ತುಂಬ ಖುಷಿಯಿಂದ ತಕ್ಕಳೆ ಎಂಟು ನಿರೋಧ ಅಂದ್ರಂತೆ. ಆಗ ವಯ್ಯ ತಲೆ ಕೆರ್ಕಂದು ಸ್ವಾಮಿ ನನಗೆ ಒಂದೇ ಒಂದು ಸಾಕು ಅಂದಂತೆ. ಆಗ ಡಾಕ್ಟ್ರು ಏನಯ್ಯ ನಾನೋ ಡಾಕ್ಟ್ರು ನೀನೋ ತಕೋ ಎಂಟು ನಿರೋಧ ಒಂದು ತಿಂಗಳಲ್ಲಿ ಇಂತಿಂಥ ಟೈಮಲ್ಲಿ ಹಿಂಗಿಂಗೆ ಉಪಯೋಗಿಸ್ಬೇಕು ಅಂದ್ಬಿಟ್ಟು ಗಂಟ್ಗಟ್ಟಲೆ ವಿವರಣೆ ಕೊಟ್ರಂತೆ. ಆಗ ರೈತನಿಗೆ ಕ್ವಾಪತ್ಬಿಡ್ತು ಸ್ವಾಮಿ ನನಗೆ ಒಂದು ಕೊಟ್ಟಿರೋ ಇಲ್ವೋ ಅಂದಂತೆ. ಆಗ ಡಾಕ್ಟ್ರು ಯಾಕಯ್ಯ ಒಂದು ಅಂದ್ರಂತೆ. ಆಗ ರೈತ ಸಮಾಧಾನವಾಗಿ ಹೇಳದ್ನಂತೆ, ಸ್ವಾಮಿ ನಾನು ಹಿಂಗಿಂಗೆ ಪಕ್ಕದಳ್ಳಿಯವನು ಲಾರಿಗೆ ಕಪ್ ತುಂಬ್ಕೊಂಡು ಫ್ಯಾಕ್ಟ್ರಿ ತಗ ಬಂದವನಿ, ಈ ಹಾಳಾದ ಲಾರಿದು ಡೀಸೆಲ್ ಪೈಪು ಲೀಕ್ ಆಗ್ಬಿಟ್ಟೆ ಅದಕ್ಕೆ ಪ್ಯಾಚ್ ಹಾಕೋಕೆ ಅನ್ನತಕ್ಕಂದ.
1: ಹಿಂಗಾದ್ರೆ ದೇಶ ಉದ್ಧಾರ. ಅಣ್ಣ ಮಲಣ್ಣ, ಮದುವೆ ಮಕ್ಕಳು ಅಂತ ನನ್ ಮಾತ್ರ ಕೇಳ್ತೀಯಲ್ಲ, ನೀನ್ ಮದುವೆ ಆಗೋದಿಲ್ವಾ?
0: ಹೇ ನನಗೆ ಈಗಲೇ ಯಾಕಲೇ ಮದುವೆ, ಇನ್ನು ಆಡೋ ಮಗಿಗೆ.
1: ನೀನು ಆಡೋ ಮಗನ ತಮಾಷೆ ಮಾಡ್ಬೇಡ ಕಣ. ಅಲ್ಲ ನೀನ್ ಯಾರನ್ನಾದ್ರೂ ಪ್ರೀತಿ ಗೀತಿ ಮಾಡಿದ್ಯಾಣ?
0: ಥೂ, ಈ ಪ್ರೀತಿ ಪ್ರೇಮ ಅನ್ನೋ ವಿಷಯಕ್ಕೆ ನಾನು ತಲೆ ಹಾಕುದಿಲ್ಲ ಕನ್ಕಲ್ಲಣ. ಈ ಕಾಲದಲ್ಲಿ ಹೆಂಗ್ ಪ್ರೀತಿ ಮಾಡ್ತಾರೆ ಗೊತ್ತಲ್ಲ?
1: ಹೆಂಗೆ?
0: ಹಿಂಗೆ ಯಾವ್ದೋ ಒಂದ್ ಕಾಲೇಜ್ನಲ್ಲಿ ಒಂದ್ ಹುಡುಗ ಒಂದ್ ಹುಡುಗಿ ಪ್ರೀತಿ ಮಾಡ್ತಾ ಇದ್ರು ಅಂತ ಕನ್ಲ. ಈ ಅಮರ ಪ್ರೇಮಿಗಳು ಒಬ್ರಿಗೊಬ್ರನ್ನ ಬಿಟ್ಟಿಲ್ಲಾರ್ದಂಗ್ ಪ್ರೀತಿ ಮಾಡ್ತಾ ಇದ್ರಂತೆ. ದಿನ ಕಾಲೇಜ್ನ ಹತ್ರ ಪಾರ್ಕ್ ಹೋಗಿ ಹರಟೆ ಹೊಡೆಯೋದು, ಹೀಗೆ ಸಾಕ್ತಿತ್ತವ್ರು ಪ್ರೀತಿ ಪ್ರೇಮ ಕಂದ್ಲ. ಒಂದ್ ದಿವಸ ಇಬ್ರು ಅದೇ ಪಾರ್ಕ್ ನಲ್ಲಿ ಒಂದ್ ತೆಂಗಿನ ಮರದಂಡಲ್ಲಿ ನಿಂತ್ಕೊಂಡು. ಯಾವ ಮರದಂಡಲ್ಲಿ?
1: ತೆಂಗಿನ ಮರದಂಡಲ್ಲಿ.
0: ಅದೇ ತೆಂಗಿನ ಮರದಂಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರಂತೆ. ಆ ಹುಡುಗಿಗೆ ಹುಡುಗನ ಮೇಲೆ ಅನುಮಾನ ಬಂದ್ಬಿಡ್ತು ಕಂದ್ಲ. ಪುಣ್ಯಾತ್ಮ ಮದುವೆ ಆಗು ಅಂದ್ರೆ ಮುಂದ್ವರ್ಸಕ್ಕೆ ಮುಂದ್ವರ್ಸಕ್ಕೆ ಅಂತ ತಳ್ಕೊಂಡು ಬರ್ತಾವನೆ. ಯಾವ ಟೈಮಲ್ಲಿ ಕೈ ಕೊಟ್ಬಿಟ್ಟನ ಪುಣ್ಯಾತ್ಮ ಅನ್ಕಂಡ ಹುಡುಗಿಗೆ ಭಯ ಆಗ್ಬಿಟ್ಟು ಅಳ್ತಾ ಅಳ್ತಾ ಹುಡುಗನ ಕೇಳಿದ್ಲಂತೆ. ಏನಂತ ರೀ, ನೀವ್ ಯಾವತ್ತೂ ನನಗೆ ಕೈ ಬಿಡುದಿಲ್ಲ ಅಂತ ಕೇಳವಳೆ. ಅದಕ್ಕೆ ಆ ಹುಡುಗ ಆಜ್ಞೆ ಶುರು ಮಾಡ್ಕಂಡಂತೆ. ಆಕಾಶವೇ ಬಿದ್ದೋಗ್ಲಿ ಮೇಲೆ ನಾ ನಿನ್ನ ಕೈ ಬಿಡುದಿಲ್ಲ ಕನಮಿ ಅನ್ಕಂದು ಅವಳ ಕೈಯ ಬಿಗ್ಗಿಯಾಗಿ ಇಡ್ಕಂಡಂತೆ. ಆಕಾಶವೇ ನಮ್ಮ ಮೇಲೆ ತಳಕಂಬಳಕಾಗಿ ಬಿದ್ದೋಗ್ಲಿ ನಾ ನಿನ್ ಕೈ ಬಿಡುದಿಲ್ಲ ಅನ್ನೋದ್ಕೆ ತೆಂಗಿನ ಮರದ ಮೇಲಿಂದ ಒಂದು ಗೂದುಮೊಟ್ಟೆ ಕಳ್ಕೊಂಡು ಬೀಳ್ತಾ ಇತ್ತಂತ ಕಂದ್ಲ. ಈ ಪುಣ್ಯಾತ್ಮ ನನ್ನ ಮೇಲೆ ಬಿದ್ಬಿಟ್ಟದು ಅಂತ ತಿಳ್ಕೊಂಡು ಇವಳ ಕೈಯ ಬಿಟ್ಬಿಟ್ಟು ಅತ್ತಾಗ ನೆಗೆದ್ಬಿಟ್ನಂತೆ. ಆಗ ಹುಡುಗಿ ಹೇಳದ್ಲಂತೆ ಕಲ್ಲಣ್ಣ ಅವನಿಗೆ.
1: ಏನಂತ?
0: ಅಯ್ಯೋ ಲೋಪರು, ಆಕಾಶವೇ ಬಿದ್ದೋದ್ರು ನಿನ್ನ ಕೈ ಬಿಡುದಿಲ್ಲ ಅಂತಿದ್ದಲ್ಲ, ಪುಟ್ ಬೋಸಿ ಒಂದು ಗೂದುಮೊಟ್ಟೆ ಎದ್ರಕ್ಕ ನೆಗೆದ್ಬಿಟ್ಟಲ್ಲ ಅಂತಂದ್ಬಿಟ್ಟು ಬೋದ್ಲಂತ ಕಲ್ಲ. ಈ ಕಾಲದಲ್ಲಿ ಲವ್ ಮಾಡೋರು ಹಿಂಗೆ ಕನ್ಕಲ್ಲಣ್ಣ, ತಾಳು ಬುಡ ನೋಡ್ಕೊಂಡು ಲವ್ ಮಾಡ್ಬೇಕು, ಇಲ್ಲ ಅಂದ್ರೆ ಅಟ್ಟಿಲಾಕುದ ತಿನ್ಕಂದು ತೆಪ್ಪು ಬಿದ್ದಿರ್ಬೇಕು.
1: ಈ ಮುಂಡೆ ತೋಕಿದ್ ಬೇರೆ ಕೇಳು.
0: ಹಿಂಗೆ ಇನ್ನೊಂದ್ಸರಿ ಕಲ್ಲಣ್ಣ, ಯಮರ ಪ್ರೇಮಿಗಳು ದಿನ ಕಾಲೇಜ್ ನೇತ್ರಕ್ಕೆ ಮಾತಾಡಕ್ ಬತ್ತಿದ್ರಲ್ಲ ಪಾರ್ಕ್ ಉಂತಕ್ಕೆ, ಆಗೇನಾಗದೆ ಅಂದ್ರೆ ಆ ಹುಡುಗ ಒಳ್ಳೆ ನುಣ್ಗೆ ಶೇವಿಂಗ್ ಮಾಡಿಸ್ಕೊಂಡ್ ಬತ್ತಿದ್ನಂತಕ್ಕಂದ್ಲ. ಒಂದ್ಸಲ ಹುಡುಗಿ ತೊಡೆ ಮೇಲೆ ತಲೆ ಹಾಕೊಂಡು ಮಲಗಿದ್ನಂತೆ. ಆ ಹುಡುಗಿ ಹುಡುಗನ್ ಕೆನ್ನೆ ಸಾವ್ರ ಬಿಟ್ಟವಳೆ, ಒಳ್ಳೆ ನುಣ್ಗಿದ್ದಕ್ಕೂ ಅದಕ್ಕೂ ಹೆಂಗ್ಸರು ಕೆನ್ನೆ ಮುಟ್ಟಂಗ ಆಗ್ಬಿಟ್ಟದೆ. ಆಗ ಹುಡುಗಿ ಕೇಳುದಂತೆ ಹುಡುಗನ್ನ, ನಿಮ್ ಕೆನ್ನೆ ಎಷ್ಟೊಂದು ನೈಸ್ಕದಲ್ರಿ, ಹೆಂಗ್ಸ್ರಂಗೆ ನೀವು ದಿನ ಎಷ್ಟು ಸಲ ಶೇವಿಂಗ್ ಮಾಡ್ಕತ್ರಿ ಅಂತ ಕೇಳವಳೆ. ಅದಕ್ಕೆ ಆ ಹುಡುಗ, ನಾನು ದಿನ 40 ಸಲ ಶೇವಿಂಗ್ ಮಾಡ್ತೀನಿ ಅಂತಂದವನ ಕಂದ್ಲ. 40 ಸಲ ಶೇವಿಂಗ್ ಮಾಡ್ಕಂದಿರಾ, ನಿಮ್ಗೆ ಬೇರೆ ಏನು ಕೆಲ್ಸವೇ ಇಲ್ವಾ ಅಂತ ಕೇಳವಳೆ. ಆಗ ಹುಡುಗ ಸಮಾಧಾನವಾಗಿ ಹೇಳದ್ನಂತೆ, ಇಲ್ಲ ಇಲ್ಲ ನನ್ ಕೆಲ್ಸವೇ ಶೇವಿಂಗ್ ಮಾಡುದು ಅಂತಂದಂತ ಕಂದ್ಲ.
1: ಅಣ್ಣ ಈ ಪ್ರೀತಿ ಪ್ರೇಮ ವಿಷಯ ಬುಟ್ಟಾಕು, ನೀನು ಸಂಪ್ರದಾಯವಾಗಿ ಒಂದ್ ಹುಡುಗಿ ನೋಡಿ ಮದುವೆ ಮಾಡ್ಕೋ, ನಮ್ಗೊಂದು ಊಟ ಹಾಕ್ಸಣ.
0: ಲೋ ಕಲ್ಲಣ್ಣ, ಈ ಸಂಪ್ರದಾಯ ಅಂತಲೇ ಒಂದ್ ತಮಾಸೆ ಜ್ಞಾಪನ ಬಂದ್ಬಿಡ್ತು ಕಂದ್ಲ.
1: ಎಂತದು
0: ಈ ಕೇರ್ಪೇಟೆ ಮಂದ್ಗೆರೆ ತ ಒಂದೇ ನಳಿ ಅಂತದ ಗೊತ್ತಲ್ಲ? ಅಲ್ಲೊಬ್ಬ ನಮ್ ಫ್ರೆಂಡು ಮಂಜಾ ಅಂತ ಅವನ ಕಂದ್ಲ, ದಾಟ್ ಮುಂಡೆ ಅದು ನೆಟ್ ಮಾತಾಡಕ್ ಬರುದಿಲ್ಲ ಅವನಿಗೆ. ಅವನ್ ಹೆಂಗ್ ಮಾತಾಡ್ತಾನಪ್ಪ ಅಂದ್ರೆ, ಗಡಿಯಾರ ಅನ್ನಕ್ಕೆ ಗಡಿನಾರ ಅಂತಾನೆ, ಸೂಟ್ ಕೇಸ್ ಅನ್ನಕ್ಕೆ ಸೂಸ್ ಕೇಟು ಅಂತಾನೆ, ಎಕ್ಸೈಜ್ ಅನ್ನಕ್ಕೆ ಎಸ್ಕೈಜು ಅಂತಾನೆ, ಲಕ್ಷ್ಮಿ ಸ್ವಾಸಂತ್ರ ಸೂಸುಲ್ಲಾರಿ ಹಿಂಗೆ ಅವಂದೇ ಆಗಿರ್ತಕ್ಕಂಥ ಲ್ಯಾಟಿನ್ ಭಾಷೆಲ್ ಮಾತಾಡ್ತಾನೆ. ಸರಿ ಏನಾಗ್ಬಿಡ್ತಪ್ಪ ಅಂದ್ರೆ, ಬೇರೆ ಅದೇ ಹಳೆ ನಂಟು ಅಂತ ಅವ್ರವ್ವ ಇವನ್ಗೆ ಒಂದು ಹುಡುಗಿ ನೋಡ್ಕ ಬಂದಿದ್ಲು ಕಂದ್ಲ. ಅವ್ರವ್ವ ಬಂದ್ಬಿಟ್ಟು ಮಂಜುನ್ಗೆ ಹೇಳಿದ್ರು, ಲೋ ಮಂಜೇಗೌಡ ಹಿಂಗಿಂಗೆ ಬೇರೆ ಅದಲ್ಲಿ ನಿನಗೊಂದು ಹೆಣ್ಣು ನೋಡ್ಕೊಂಡ್ ಬಂದ ವಿಕಂದ್ಲ, ನೀನ್ ಒಂದ್ಸರಿ ನಿನ್ ಸ್ನೇಹಿತರಲ್ಲಿ ನಂಗೆ ಕರ್ಕೋಗ್ಬಿಟ್ಟು ಒಂದ್ಸರಿ ನೋಡ್ಕೊಂಡ್ ಬಾ ಹೆಣ್ಣ. ಹೆಣ್ಣು ನಿನ್ಗೆ ಒಪ್ಪಿಗೆ ಆದ್ರೆ ಅದನ್ನೇ ಮದ್ವೆ ಆಗು, ಇಲ್ದೇ ಇದ್ರೆ ಬೇರೆ ಹೆಣ್ಣು ನೋಡುವ, ಯಾವ್ದಕ್ಕೂ ಒಂದ್ಸರಿ ಹೋಗಿ ನೋಡ್ಕೊಂಡ್ ಬಾ ನಿನ್ ಸ್ನೇಹಿತರ ಜೊತೆಲಿ ಅಂತಂದ್ರು ಕಲ. ಸರಿಯಾ ಮಂಜ್ ಮುಂಡದ್ದು ಏನ್ ಮಾಡದೆ, ನನ್ನೊಬ್ಬನ ಅವ್ರವ್ರನ್ನ ಇನ್ನಿಬ್ರು ಕರ್ಕೊಂಡು ಹೆಣ್ಣು ನೋಡಕ್ಕೆ ಒಂದ್ ದಿವಸ ಹೊರಟೋದಕ್ಕಂದ್ಲ. ನಾವೆಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡೋಗಿದ್ದ ಸ್ಟೈಲ್ ಆಗಿ, ಈ ಮಂಜೆ ಒಂದ್ ಪಿಲ್ಲೆ ಪಂಚ ಒಂದ್ ಬಿಳಿ ಶರ್ಟ್ ಒಂದ್ ಟರ್ಕಿಟ್ಟವಲು ಎಲ್ಲ ನಾಕೊಂಡು ರೆಡಿ ಆಗ್ಬಿಟ್ಟವನೆ. ನಡಿರ್ಲಲ್ಲಿ, ನಮ್ ಹಳ್ಳಿ ಜನಗಳು ಬಹಳ ಸಂಪ್ರದಾಯಸ್ಥರು ಅಂತ ತೋರ್ಸ್ಕೋಬೇಡ್ವೆ, ನಾನು ಇದೇ ಡ್ರೆಸ್ ಅಲ್ಲಿ ಬರ್ತೀನಿ ನಡಿರಿ ಅಂತಂದ. ಸರಿ ನಮ್ಗೇನ್ ಬಂದ್ರಲ್ಲ, ಅವ್ನ ಯಾವ ಡ್ರೆಸ್ ಎಲ್ಲಾರು ಬರ್ಲಿ ಇಲ್ಲಾರ ಅಂಗಿಯ ಬರ್ಲಿ ಅಂತನ್ಬಿಟ್ಟು ಎಲ್ಲ ಬೇರೆಯಕ್ಕೆ ಹೆಣ್ಣವ್ರ ಮನೆಗೆ ಓದ್ಬೇಕಂದ್ಲ. ಲೋ ಕಲ್ಲಣ್ಣ, ಈ ಹೆಣ್ಣವ್ರ ಮನೇಲಿ ಒಂದ್ ಸಂಪ್ರದಾಯ ಇದೆ ಗೊತ್ತಲ್ಲ?
1: ಏನು
0: ಅದೇನ್ ಸಂಪ್ರದಾಯವಪ್ಪ ಅಂದ್ರೆ, ಹೊಸ್ದಾಗಿ ಹೆಣ್ಣೋಡಕ್ಕೆ ಹೆಣ್ಣವ್ರ ಮನೆಗೆ ಗಂಡುಗಳು ಹೋದಾಗ, ಈ ಮದ್ವೆ ಆಗ್ತಕ್ಕಂತ ಗಂಡನ್ ಜೊತೆಲಿ 4-5 ಜನ ಫ್ರೆಂಡ್ಸ್ಗಳು ಹೋಗಿರ್ತಾರಲ್ಲ, ಆ 4-5 ಜನ ಗಂಡುಗಳಲ್ಲಿ ಮದ್ವೆ ಗಂಡು ಯಾರು ಅಂತ ಕಂಡಿಡಿಬೇಕಲ್ವೇ. ಹೆಂಗ್ ಕಂಡಿಡುದು? ಮದ್ವೆ ಗಂಡು ಯಾರು ಕೈ ಎತ್ತಿ ಅನ್ನೋಕದ ಹೆಣ್ಣೋರಪ್ಪ ಬಂದ್ಬಿಟ್ಟು ಆಗೋದಿಲ್ಲ. ಸರಿ ಅದ್ಕೇನೆ ಹಿರಿಕರು ಒಂದ್ ಸಂಪ್ರದಾಯ ಮಾಡವ್ರೆ ಎಲ್ಲಾ ಕಡೆನೂ. ಏನ್ ಸಂಪ್ರದಾಯವಪ್ಪ ಅಂದ್ರೆ, ನಾಲ್ಕು ಜನ ಗಂಡುಗಳಲ್ಲಿ ಮದುವೆ ಗಂಡು ಯಾರು ಅಂತ ಕಂಡಿಡಬೇಕಾದ್ರೆ ಎಷ್ಟು ಜನ ಅವ್ರೆ ಅಷ್ಟು ಜನಕ್ಕೆ ಹೆಣ್ಣು ಕೈಲಿ ಕಾಫಿನೋ ಟೀನೋ ಸರ್ಬತ್ನೋ ಏನೋ ಕೊಟ್ಟು ಕಳಗಿಸ್ತಾರೆ. ಏನಾಗು ಮದ್ವೆ ಆಗು ಹುಡುಗುವೆ ಸರ್ಗೂರ್ ಬಸವಪ್ಪನಂಗೆ ತಲೆಯ ಬಗ್ಗಿಸ್ಕೊಂಡು ಟೇಬಲ್ ಮೇಲೆ ಇಟ್ಬಿಟ್ಟು ಹೋಯ್ತಾಳೆ. ಆಗ ಮದ್ವೆ ಆಗ್ತಕ್ಕಂತ ಗಂಡು ಮೊದಲು ತಕ್ಕಂಡು ಕುಡಿಬೇಕು. ಆಗ ಇವರು ಮರೇಲಿ ನಿಂತ್ಕೊಂಡು ಅವನೇ ಕನಮಿ ನಿನ್ ಗಂಡ ಅವನೇ ಕನ್ಲ ನಿನ್ ಅಳಿಯ ಹಂಗೆ ಹಂಗೆ ಅನ್ಕೊಂಡು ಮರೇಲಿ ಮಾತಾಡ್ಕೊತಾ ಇರ್ತಾರೆ. ಸರಿ, ಆ ಮನೇಲೂ ಕೂಡ ಹೆಣ್ಣಿನ ಕೈಲಿ ಫ್ರೂಟಿ ಪ್ಯಾಕೆಟ್ ತಂದು ಇಡಿಸಿದ್ರು. ಆ ಹುಡುಗಿ ಬಂದು ನಮ್ ಮುಂದ್ಗಡೆ ಫ್ರೂಟಿ ತಂದಿಟ್ಬಿಟ್ಟು ತಿರಿಕೊಳ್ಳದ ತಡಕಂದ್ಲ, ಈ ಮದ್ ಮುಂಡೆದು ಮಂಜೆಗೌಡ ಏನ್ ಮಾಡ್ಬಿಟ್ನ, ಒಂದ್ ಪ್ಯಾಕೆಟ ತಕೊಂಡು ಮದ್ಯಕ್ಕೆ ಪರ್ರ ಅಂತ ಹರಿದಾಕ್ಬಿಟ್ನಕಂದ್ಲ. ಏನ್ ಕಾಲ್ ಮೇಲೆ ಕಾಲಾಕ ಕೂತಿದ್ನ, ಹೊಸ ಪಂಚ ಬೇರೆ ಇಕ್ಕಿದ್ನ, ಆ ಫ್ರೂಟಿ ರಸ ಬೇರೆ ಅವ್ನ ಪಂಚ ಮೇಲೆ ಚೆಲ್ಲೋಯ್ತು ಕಂದ್ಲ. ಈ ಮುಂಡೆದ್ಕೆ ಹೆಣ್ಣಿನ ಮನೇಲಿ ಕೂತವ್ನೇನೋ ಜ್ಞಾನವೇ ಮಾರ್ತೋಗ್ಬಿಟ್ಟದೆ, ಅವನ್ ಭಾಷೆಲೆ ತಕಬಿಟ್ನ. ಓ

0: ಹೇಳ್ದಕ್ಕಲ್ಲ ಆಗ ಅವನೇನನ್ನ ಗೊತ್ತ
1: ಏನಂದ
0: ನಂಗೇನ್ರಲ್ಲ ಗೊತ್ತು ಅದ ಸರ್ಬತುಂಪಾಕಿಟ್ಟು ಅಂತ ನಾನೆಲ್ಲೋ ಬಿಸ್ಕೆಟ್ ಪ್ಯಾಕೆಟ್ ಏನೋ ನಾರು ತಂದು ಮಡ್ಬಿಟ್ಟವ್ರೆ ಎಲ್ಲ ಲೇಸ್ಟ್ ಆಯ್ತವೆ ಒಂದ್ರಲ್ಲಿ ಎಲ್ಲ ಹಂಚ್ಕೊಂಡು ತಿನ್ನುವಂತ ಅದ್ಬಿಟ್ಟಿಕಲ ಅಂತನ್ನ ಇನ್ನೇನ್ ಮಾಡಕ್ಕದ್ದು ಅಂತ ಹೆಂಗು ಹಳೆ ನಂಟಲ್ವೇ ಆ ಹುಡುಗಿನ ಹಂಗೆ ಹಂಗೆ ಕತ ಕಟ್ಟಿ ಮದುವೆ ಮಾಡಿಸ್ತಕ್ಕಲ್ಲ ಲೋ ಕಲ್ಲಣ್ಣ
1: ಏನಣ್ಣ
0: ಹೆಂಗೋ ಕೊಳೆ ಕಳ್ದೋಯ್ತು ಅಂತ ಸುಮ್ನಿದ್ರೆ ಮದುವೆ ಆದ್ಮೇಲೆ ತನ್ನ ದಡ್ತನವ ಬುಡ್ನಿಲಕ್ಕಲ್ಲ
1: ಯಾಕಣ ಏನ್ ಮಾಡ್ದ
0: ಮದುವೆ ಆದ್ಮೇಲೆ ಏನ್ ಮಾಡ್ದ ಅನ್ನೋದು ಮುಖ್ಯ ಅಲ್ಲಕ್ಕಲ್ಲ ಅವ್ನ ಒಂದ್ ಗುಡ್ತಾರೋ ನಾಲ್ಕೈದು ಜನ ಅಂಟಂದಿರು ಇವನೇ ಕೊನೆಯವನಕ್ಕಲ್ಲ ಮಂಜ ಮದುವೆ ಆದ್ ಮೂರ್ನಾಕ್ ತಿಂಗಳಿಗೆ ಗುದ್ದಾಡ್ಕ ಹೊಡೆದಾಡ್ಕೊಂಡ್ ಭಾಗ ಆಗ್ಬಿಟ್ಟವನೆ ಈ ಮಂಜಗಳು ಕೊನೆರಲ್ಲ ಮದುವೆ ಆಗಿದ್ದು ಇವ್ರ ಮಾವನ ಮನೆ ಕಡೆಯವ್ರು ಏನ್ ಮಾಡ್ಬಿಟ್ಟವ್ರೆ ತಡಿ ನನ್ನ ಅಳಿಯ ಇನ್ನು ಮೂರ್ ತಿಂಗಳಾಗ್ನಿಲ್ಲ ಮದುವೆ ಆಗಿ ಆಗ್ಲೇ ಭಾಗ ಆಗ್ಬಿಟ್ಟಿದಾನಂತೆ ಅವ್ನ ಭಾಗಕ್ಕೆ ಏನೇನ್ ಬಂದಿದ್ದು ವಿಚಾರಿಸ್ಕೊಂಡ್ ಬರೋಣ ಅಂತನ್ಬಿಟ್ಟು ಮಂಜೋರ್ ಮನೆಗೆ 34 ಜನವ ಜೊತಲ್ ಕರ್ಕೊಂಡು ಮಂಜೋರ್ ಮಾವ ಮಗಳು ಮನೆಗೆ ಬಂದ್ಬಿಟ್ಟವನೆ ಇವನ್ ಹೆಂಡತಿಗ ಬಾಯಿ ಆಗ್ಬಿಡ್ತು ಕಲ ಅಲ್ಲ ನಮ್ಮ ಅಪ್ಪ ಒಬ್ಬನೇ ಬರುವುದಲ್ಲ ಜೊತೆಲ್ ಬೇರೆ 34 ಜನವ ಕರ್ಕೊಂಡ್ ಬಂದ್ಬಿಟ್ಟವನೆ ಇವ್ರಿಗೆಲ್ಲ ನಾನು ಒಬ್ಳೇ ಅಡುಗೆ ಮಾಡಿ ಇಕ್ಬೇಕಾದ್ರೆ ಸುಸ್ತಾಗ್ ಹೋಯ್ತೀನಿ ಕೈಕಾಲೆಲ್ಲ ನೋವತ್ಕತ್ತವೆ ಅಂತನ್ಬಿಟ್ಟು ಯೋಚನೆ ಮಾಡ್ಕೊಂಡು ಕ್ವಾಣೆಗೆ ಗಂಡನ್ನ ಕರೆದ್ಬಿಟ್ಟು ಕೇಳವಳೆ ಏನಂತ ಅಲ್ಲಕ್ಕನ್ ಮಾರಾಯಿನೆ ಹಿಂಗಿಂಗೆ ನಮ್ಮ ಅಪ್ಪ 34 ಜನವ ಜೊತಲ್ ಕರ್ಕೊಂಡ್ ಬಂದ್ಬಿಟ್ಟವನೆ ಇವ್ರಿಗೆಲ್ಲ ನಾನು ಒಬ್ಳೇ ಅಡುಗೆ ಮಾಡಿಕ್ಬೇಕು ಅಂದ್ರೆ ಆಗುದಿಲ್ಲ ವಾರರಿಗಿತ್ತಿರ್ ಬೇರೆ ಜಗಳ ಆಡ್ಕೊಂಡು ನನ್ ಸಾವಂತಿರು ಮಾತ್ಬಿಟ್ಬಿಟ್ಟವ್ರೆ ಈಗ ತಾನೇ ಮದುವೆ ಆಗಿರೋದ್ರಿಂದ ಇನ್ನೂ ಅಕ್ಕಪಕ್ಕದವ್ರ ನೆಟ್ಟು ಪರಿಚಯ ಆಗ್ಲಿಲ್ಲ ಏನ್ ಮಾಡುದು ಅಂತ ಅಳುಕೆ ಶುರು ಮಾಡ್ಕೊಂಡವಳಕ್ಕಂದ್ಲ ಈ ನಮ್ ಮಂಜ ಯೋಚನೆ ಮಾಡ್ದ ನೀನ್ ಹೇಳುದು ನಿಜ ಕಣಮಿ ಅದು ಅಪರೂಪಕ್ಕೆ ನಿಮ್ಮಪ್ಪನ ಮನೆ ಕಡೆಯವ್ರು ಬಂದವ್ರೆ ಎಂದ್ಮೇಲೆ ಏನಾದ್ರೂ ಒಳ್ಳೇದ್ ಕೆಟ್ಟದ್ ಮಾಡಿಕ್ಬೇಕು ಏನ್ ಅಡ್ಗೆ ಮಾಡುವ ಒಬ್ಬಿಟ್ ಮಾಡುವ ಕಣಮಿ ನಾನು ಒಬ್ಬಿಟ್ಗಾಗೋ ಸಾಮಾನ್ಯ ತಂದ್ಕೊಡ್ತೀನಿ ನೀ ಕ್ವಾಣೆಲ್ ಕೂತ್ಕೊಂಡು ಒಬ್ಬಿಟ್ಟ ತಟ್ಕೊಡು ನಾನ್ ತಕೊಂಡೋಗಿ ನಂಟ್ರಿಗೆಲ್ಲ ಇಕ್ತೀನಿ ಅಂತನ್ಬಿಟ್ಟು ಗಂಡ ಒಂದು ಹೆಂಡತಿ ಒಂದು ಕೆಲಸ ಹಂಚ್ಕೊಂಡ್ರು ಕಂದ್ಲ ಸರಿ ಹೆಂಡತಿ ಕ್ವಾಣೆಲ್ ಕೂತ್ಕೊಂಡು ಒಬ್ಬಿಟ್ಟ ತಟ್ಕೊಡುಕೆ ಗಂಡ ತಂದು ನಂಟ್ರಿಗೆಲ್ಲ ಇಕ್ಕುಕೆ ನಂಟ್ರೆಲ್ಲ ಒಬ್ಬಿಟ್ಟ ತಿನ್ಕೊಂಡು ಅನ್ನ ಸರಲ್ಲ ಊಟ ಮಾಡ್ಕೊಂಡು ಪಾರ್ಸಲ ಬಂದು ಚಾಪೆ ಮೇಲೆ ಕೂತ್ಕೊಂಡು ಮಾಮೂಲಿ ಪದ್ಧತಿ ಪ್ರಕಾರ ಬೀಡಿ ಸೇತ್ಕೊಂಡು ಎಲಡಿಕೆ ಹಾಕೊಂಡು ಅದು ಇದು ಹೊರಟೆ ಹೊಡಿತಾ ಕೂತಿದ್ರು ಈ ಮಂಜ ಬಂದ್ಬಿಟ್ಟು ಮಾಮೂಲಿ ರೂಢಿ ಮಾತ್ನಂಗೆ ನಂಟ್ರಲ್ಲಂಗೆ ಕೇಳುದ್ನ ಏನಂತ ಊಟ ಎಲ್ಲ ಚೆನ್ನಾಗಿತ್ತಣ ಒಬ್ಬಿಟ್ಟೆಲ್ಲ ಚೆನ್ನಾಗಿದ್ವೆ ಊಟಲೇನು ಬೇಜಾರು ನಿಲ್ವೆ ಅಂತ ಕೇಳವನೆ ಆಗ ನಂಟ್ರು ಹೇಳುದ್ರಂತೆ ಮಂಜುಂಗೆ ಬಲ ಮಂಜಳಿಯ ಚೆನ್ನಾಗಿತ್ತು ಕನ್ಲ ಒಬ್ಬಿಟ್ಟು ಚೆನ್ನಾಗಿತ್ತು ಊಟ ಚೆನ್ನಾಗಿತ್ತು ಈ ಒಬ್ಬಿಟ್ಟು ಬಿಟ್ಟಿದ್ರಲ್ಲ ಕಾಯಾಲು ಅದ್ಯಾಕ್ಲ ಸಪ್ ಸಪಿಯ ಹೊಡಿತಿತ್ತಲ್ಲ ಅಂತ ಕೇಳ್ಬಿಟ್ಟವ್ರೆ ಈ ಮಂಜನಿಗೆ ಕ್ವಾಪತ್ ಬಿಡ್ತು ಕನ್ಲ ಅಲ್ಲ ಈ ಬೋಡ ತುತ್ಕೆ ನಾನಲ್ವೇ ಕೆಜ್ಗೆ 15 ರೂಪಾಯಿ ನಂಗೆ ಸಕ್ರು ಕೊಟ್ಟು 5 ರೂಪಾಯಿ ನಂಗೆ ಬೆಲ್ಲು ಕೊಟ್ಟು ತಂದು ಕೊಡ್ತಿದ್ದನು ಇವಳಿಗೆ ಕಾಯೆಲ್ಲ ಸೀ ಮಾಡೋಕೆ ಏನಾಗಿತ್ತು ಬಂದ ನಂಟ್ರಿದ್ರಿಗೆ ನನ್ ಗೌಮಾನ ಮಾಡಾಕ್ಬಿಟ್ಲಲ್ಲ ಅಂತ ಅನ್ಬಿಟ್ಟು ಅದೇ ಕ್ವಾಪ್ತಲ್ಲಿ ಹೋಗಿ ಇರ್ತಿ ತಲೆ ಮೇಲೆ ಎಡೆ ತಟ್ಟವನೇ ಎಡ್ತಿಕ್ಕೂ ಆಪತ್ ಬಿಡ್ತು ಕಂದ್ಲ ನನಗೆ ಕೊಡ್ದಿ ಅಂತ ಜೋರ ಕೇಳ್ಬಿಟ್ಟವಳೆ ಆಗ ಮಂಜೆ ಎಡ್ತಿಗೆ ಹೇಳುದ್ನ ಅಲ್ಲಕ್ಕ ನಮಿ ನಾನಲ್ಲ ಬೆಲ್ಲ ಸಕ್ಕರೆ ಎಲ್ಲ ತಂದ್ಕೊಡ್ತಿದ್ದನು ಕಾಯಲೆ ಎಲ್ಲ ಸಪ್ ಸಪೆ ಮಾಡಕ್ ಬಿಟ್ಟಿದ್ದೆ ಅಂತಲ್ಲ ಯಾಕೆ ಅಂತಂದ್ ಕೇಳವನೆ ಕಾಯಲ ಸಪ್ ಸಪೆ ಅಂದರು ಅಯ್ಯೋ ನಿನ್ ತಿತಿ ಮಾಡ ನಾನು ಕಾಯಲೆ ಮಾಡಿರ್ ನಿಲ್ವಲ್ಲೋ ನನ್ಗೆ ಕೊಡ್ದಿ ಅಂತಂದವಳ ಎಡ್ತಿ ಮಂಜುನಿಗೆ ಇನ್ನೂ ಕೋಪಕ್ ಬಿಡ್ತು ಕಂದ್ಲ ಕಾಯಲ್ಲೇ ಮಾಡಿರ್ನಿಲ್ವೇ ಮತ್ತೆ ನಂಟ್ರೆಲ್ಲ ಕಾಯಲು ಸಪ್ ಸಪೆ ಅಂತ ಹೇಳ್ತಾರಲ್ಲ ಮೀ ಅಂತಂದವನೆ ಕಾಯಲು ಸಪ್ ಸಪೆ ಅಂತಂದರು ಅಯ್ಯೋ ನಿನ್ ಕೈ ಸೇದಾಗ ನೀ ಏನ್ ತಗೋಗ್ಬಿಟ್ಟು ಅಂತಂದವಳೆ ಇದನ್ನೇ ತಕೊಂಡೋಗಿ ಬುಟ್ಟಿಕನ ಮೀನ್ಕೊಂಡ್ ಸಿಲ್ವರ್ ಬೋಸಿ ಹಿಡ್ಕೊಂಡ್ ತೋರ್ಸುದ್ನ ಅಯ್ಯೋ ನಿನ್ ಕಣ್ ಸೇದಾಗ ನೀ ಯಾಕೋ ಇದ್ ಬುಡಕ್ ಹೋಗಿದ್ದೆ ಅಂತ ಕೇಳವಳೆ ಕೆನೆ ಮೇಲೆ ತಿಳಿದ್ಬಿಟ್ಟು ಇದೇನಮ್ಮಿ ಅಂತ ಮಂಜ ಕೇಳವನೆ ಆಗ ಎಡ್ತಿ ಹೇಳುದಂತೆ ಮಂಜುನ್ಗೆ ಅಯ್ಯೋ ನಿನ್ ಕಣ್ ಹಿಂಗೋಗ ಕೈ ಸೇದಾಗ ಇದು ನಾವ್ ಒಬ್ಬಿಟ್ಟು ನಾವ್ ತಟ್ಬಿಟ್ ತಟ್ಬಿಟ್ ಕೈ ತೊಳ್ಕಂದಿ ನೀರಲ್ವೇ ಅಂತ ಅನ್ಬಿಟ್ಟವಳೆ ಕಲ್ಲ ಕಲ್ಲಣ್ಣ ಲೋ ಕಲ್ಲಣ್ಣ ಆ ಮಂಜ ಅವತ್ತೇ ಕೊನೆ ಕಂದ್ಲ ಅವ್ರ ಹಟ್ಟಿಲ್ ಒಬ್ಬಿಟ್ ಮಾಡಿಸೋದ್ನು ಬಿಟ್ಬಿಟ್ನ ಒಬ್ಬಿಟ್ ತಿನ್ನೋದ್ನು ಬಿಟ್ಬಿಟ್ನ ಕಲ ಲೋ ಕಲ್ಲಣ್ಣ ಈ ಮಂಜೆಗೌಡ ಅಂತ ದಡ್ ಮುಂಡದ ಒಂದ್ ಊರಲ್ಲಿ ಇದ್ನಂತೆ ಕಂದ್ಲ ಆ ಊರಿನ ಕೊನೆಲೆ ದಡ್ಡನ್ ಮನೆ ಇತ್ತಂತೆ ಆ ಮನೆ ಹಿಂದೆನೆ ಒಂದ್ ಗಿಡದ ತೋಪಿತ್ತಂತೆ ಕಂದ್ಲ ಆ ದಡ್ಡ ಏನ್ ಮಾಡ್ತಿದ್ನ ಗಿಡದ ತೋಪೊಳಕ್ಕೆ ದಿನ ಚೊಂಬ ತಕೊಂಡು ಬೆಳಿಗ್ಗೆ ಹೊತ್ತು ಲೆಟ್ರಿನ್ ಹೋಯ್ತಾ ಇದ್ನಂತೆ ಈ ಪುಣ್ಯಾತ್ಮ ನೀರಿನ ಚೊಂಬ ಮುಂದ್ಗಡ್ ಮಡಿಕಂದು ಲೆಟ್ರಿನ್ ಮಾಡುನಂತೆ ಇವನ್ ಲೆಟ್ರಿನ್ ಮಾಡಿ ಮುಗಿಸೋದಕ್ಕೆ ಒಂದ್ ಕಾಗೆ ಬಂದ್ಬಿಟ್ಟು ನೀರಿನ ಚೊಂಬ ಉಂಡಿಸ್ಬಿಟ್ಟು ಎದ್ಬಿಡುದಂತೆ ಕಲ ಆಗ ದಡ್ಡ ಏನ್ ಮಾಡ್ತಿದ್ನ ಎಡ್ತಿನ ಹೋಗ್ಬಿಟ್ಟು ಅವಳು ಯಾರಮ್ಮಿ ಅವಳು ಕಾಗೆ ನೀರಿನ ಚೊಂಬ ಉಂಡಿಸ್ಬಿಟ್ಟದ ಇನ್ನೊಂದ್ ಚೊಂಬ ನೀರ್ ತಕ್ಕಂಬ ಅಂತ ಹೇಳ್ಬಿಟ್ಟು ಎಡ್ತಿ ಕೈಲಿ ಇನ್ನೊಂದ್ ಚೊಂಬ ನೀರ್ ಬಿಡಿಸ್ಕೊಂಡು ಏನೋ ವ್ಯವಹಾರ ಮುಗಿಸ್ಕೊಂಡು ಬರ್ತಿದ್ನಂತೆ ಕಂದ್ಲ ದಿನೇ ಅದೇ ತರ ಆಗ್ತಿತ್ತು ಒಂದ್ ದಿವಸ ಈ ದಡ್ಡ ಒಂದೇ ಚೊಂಬಲ್ಲಿ ಚೆಡ್ಡಿಯೇ ಕಟ್ಕೊಂಡು ವಾಪಸ್ ಬರ್ತಾ ಇದ್ನ ಆಗ ಎಡ್ತಿಗೆ ಆಶ್ಚರ್ಯ ಆಗ್ಬಿಡ್ತು ಗಂಡನ ಕೇಳವಳೆ ರೀ ಯಾಕ್ರಿ ಇವತ್ತು ಒಂದೇ ಚೊಂಬಲ್ಲಿ ವಾಪಸ್ ಬರ್ತಾ ಇದ್ದೀರಿ ಎರಡನೇ ಸಾರಿ ನೀರ್ನೆ ಕೇಳಿಲ್ವಲ್ಲ ಇವತ್ತು ಕಾಗೆ ಚೊಂಬುಂಡಿಸ್ತಿಲ್ವೆ ಅಂತ ಕೇಳ್ಬಿಟ್ಟವಳಕ್ಕಂದ್ಲ
1: ಅದ್ಕೇನಂದ
0: ಆಗ ದಡ್ಡ ಎಡ್ತಿಗೆ ಹೇಳುದ್ನಂತೆ ಮೇಯ್ ಆ ಕಾಗೆ ನನ್ನ ದಡ್ ಮುಡಿಯೋದು ಅಂತ ತಿಳ್ಕೊಬಿಟ್ಟದೆ ಕಣಮಿ ಎಂದಂತೆ ಯಾಕ್ರಿ ಯಾಕ್ರಿ ಏನಾಯ್ತು ಅಂತ ಎಡ್ತಿ ಕೇಳ್ದಕ್ಕೆ ದಡ್ಡ ಹೇಳುದ್ನಂತೆ ಕೇಳಮಿ ಇಲ್ಲಿ ಈ ಬೊಡ್ಡಿ ಇದನ್ ಕಾಗೆ ಹಿಂಗ್ ಚೊಂಬ ಉಂಡಿಸ್ತದೆ ಅಂತ ನಾ ಮೊದ್ಲೇ ತೊಳಕ ಕೂತ್ಕಂದಿ ಎಂದಂತೆ ಕಂದ್ಲ
1: ಅಯ್ಯೋ ದಡ್ ಬಡ್ಡಿ ಅದ್ನೇ
0: ಲೋ ಕಲ್ಲಣ್ಣ ಹಿಂಗೆ ಗಂಡ ಹೇಳ್ತೀರಿ ಬಿದ್ರಂತೆ ಕಲ ಗಂಡ ಒಂಥರ ಉಡಾಳ ಮನೆಗೇನು ತಂದಾಗ್ತೆ ಉಂಡ್ಕೊಂಡು ತಿನ್ಕೊಂಡು ತಿರುಗಾಡ್ತಾ ಇದ್ನಂತೆ
1: ಅವನ್ ಶೋಕಿ ಅವ್ನು ಮಾಡ್ತಿದ್ದ ಹೇಳು
0: ಒಂದ್ಸರಿ ಎಡ್ತಿ ಕ್ವಾಪತ್ಬಿಟ್ಟು ಊರ್ ಮಧ್ಯದಲ್ಲಿ ಗಂಡನ ನಿಲ್ಲಿಸ್ಬಿಟ್ಟು ಬೊಯ್ಯಕ್ ಶುರು ಮಾಡ್ಬಿಟ್ಟವಳೆ
1: ಹೆಂಗೆ
0: ಅಂತ್ಯವನ ಇಂತ್ಯವನ ನೀನ್ ಯಾತ್ಕ ಬಂದವನಲ್ಲ ನಿನ್ಗೆ ಎಡ್ತಿ ಹಾಕ್ಬೇಕು ಮಕ್ಳೆ ಹಾಕ್ಬೇಕು ನೀ ಸಂಪಾದನೆ ಮಾಡೋದ್ರಲ್ಲಿ ಒಂದ್ ಪೈಸನು ಮನೆ ಕೊಡುದಿಲ್ಲ ಹಂಗ್ ಖರ್ಚ್ ಮಾಡ್ತಿ ಹಿಂಗ್ ಖರ್ಚ್ ಮಾಡ್ತಿ ಅಂತ್ಯವನ ಇಂತ್ಯವನ ಇನ್ಕನ್ ಬಾಯಿಗೆ ಬಂದಂಗೆ ಗಂಡನ ಬೋದಾಕ್ಬಿಟ್ಟವಳೆ ಕನ್ಲ ಗಂಡನ್ಗೂ

0: ಪಟ್ಬಿಡ್ತು. ಏನಮ್ಮ ಅದು, ನೀನ್ ಪುರಾಣ ಗಂಡ ಅನ್ನೋ ಮರ್ಯಾದೆ ಇಲ್ಲದೆ ಏಕವಚನದಲ್ಲಿ ನನ್ನ ಹಂಗ್ ಖರ್ಚು ಮಾಡ್ತೀನಿ ಹಿಂಗ್ ಖರ್ಚು ಮಾಡ್ತೀನಿ ಅಂತ ಬೈತಾ ಇದೆಯಲ್ಲ. ಹೌದು ಕಣಮ್ಮಿ, ನಾನು ಗಂಡಸು, ನಾನು ಹೆಂಗಾರ ಖರ್ಚು ಮಾಡ್ತೀನಿ, ನೀನು ಯಾರು ಕೇಳುಕ್ಕೆ, ನನ್ನ ಮಾತ್ರ ಖರ್ಚು ಮಾಡ್ತೀನಿ ಅಂತ ಕೇಳ್ತೀಯಲ್ಲ, ನೀನೇನು ಒಂದು ತಿಂಗಳಿಗೆ ಒಸಿ ಖರ್ಚು ಮಾಡಿ ಅಂತ ಕೇಳ್ಬಿಟ್ಟವನೆ. ಆಗ ಎಂಟಿ ನಾನೇನು ಖರ್ಚು ಮಾಡೋನು ಹೇಳು ಅಂತಂದವಳೆ. ಮತ್ತೆ ನೀನು ಒಂದು ತಿಂಗಳಿಗೆ 2 kg ಲಿಪ್ಟಿಕ ತಿಂತೀಯ ಅಂತಂದ್ಬಿಟ್ಟವನೆ ಕಲ ಗಂಡ. ಆಗ ಎಡ್ತಿಗೆ ಕ್ವಾಪತ್ಬಿಡ್ತು, ನನ್ನ ಒಂದು ತಿಂಗಳಿಗೆ 2 kg ಲಿಪ್ಟಿಕ ತಿಂತೀಯ ಅಂತೀಯೇ, ಅದ್ರಲ್ಲಿ 1 kg ನೀನೇ ತಿನ್ನೋದಿರ್ವಿ ಅಂತ ಕೇಳ್ಬಿಟ್ಟವಳಕ್ಕಲ್ಲ. ಆಗ ಗಂಡ ತೆಪ್ಪಕಾದ್ನಂತೆ,
1: ಅಣ್ಣ ಈ ಲಿಪ್ಟಿಕ್ ನು ತಿಂತಾರ?
0: ಥೂ ಮುಂಡತ್ತದ ಲಿಪ್ಟಿಕ್ ಅಲ್ಲಿ ತಿನ್ನಕ್ ಹೋದಾರ್ಲ, ಈ ತುಟಿಗ್ ಮುತ್ಕೊಟ್ಟಾಗ ಇವನ್ ತುಟಿಗ್ ಅರ್ಧ ಮೆತ್ಕೋದಿಲ್ವಲ್ಲ.
1: ಓ ಇದು ನೈಟ್ ವಿಷಯ.
0: ಲೋ ಕಲ್ಲಣ್ಣ, ಹಿಂಗೆ ಒಬ್ಬ ಪ್ರಸಿದ್ಧಿಯಾಗಿರ್ತಕ್ಕಂತ ಡಾಕ್ಟರ್ ಇದ್ರಂತ ಕಂದ್ಲ. ಅವ್ರ ಹೆಂಗೆ ಪ್ರಸಿದ್ಧಿಯಾಗಿದ್ರು ಅಂದ್ರೆ, ಈ ಹೊಟ್ಟೆ ನೋವು ಗುಳಗಯ್ಯ ತಲೆನೋವು ಕೊಡ್ಲಿ, ಈ ಜ್ವರದ ಗುಳಗಯ್ಯ ಒಟ್ಕಾಳ್ ತುಕ್ಕೊಡ್ಲಿ, ವಾಸಿಯಾಗ್ಬಿಡ್ತಿತ್ತಂತ ಕಂದ್ಲ. ಅಂತ ಡಾಕ್ಟರ್ ತಕ ಒಬ್ಬ ದಡ್ಡ ಹೊಟ್ಟೆ ನೋವು ಅನ್ಕೊಂಡ್ ಹೋಗವನೆ. ಈ ಡಾಕ್ಟರ್ ಏನ್ ಮಾಡ್ಬಿಟ್ರು ಅವನ್ಗೆ, ಹೊಟ್ಟೆ ನೋವನ್ನ ನಿಜವಾದ ಟಾನಿಕ್ನೆ ಕೊಟ್ಟವ್ರೆ. ಇವನೇನ್ ಮಾಡ್ಬಿಟ್ನ, ಮನೆಗೆ ಬಂದ್ಬಿಟ್ಟು ಡಾಕ್ಟರ್ ಕೊಟ್ಟ ಟಾನಿಕ ಕುಡಿದ್ಬಿಟ್ಟು ಮೊದ್ಲು ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ನಲ್ಲ, ಈಗ ಅದ್ರ 7 ಹೊಟ್ಟೆ ನೋವು ಅಂತ ಶುರು ಮಾಡ್ಕೊಬಿಟ್ಟವನಕ್ಕಲ್ಲ. ಇವನ ಹೆಂಡತಿಗೆ ಬಾಯಾಗೋಯ್ತು ಅಲ್ಲ, ಅಂತ ಪ್ರಸಿದ್ಧಿಯಾಗಿರ್ತಕ್ಕಂತ ಡಾಕ್ಟರ್ ಹತ್ರಕ್ಕೆ ಹೋಗಿ ಬಂದು ಅವ್ರು ಕೊಟ್ಟ ಟಾನಿಕ ಕುಡಿದ್ಬಿಟ್ಟು ನನ್ನ ಗಂಡ ಹಿಂಗ್ ಒದ್ದಾಡ್ತಾವನಲ್ಲ ಅಂತ ಅನ್ಬಿಟ್ಟು ಭಯ ಆಗೋಗಿ ಡಾಕ್ಟರ್ಗೆ ಫೋನ್ ಮಾಡಿದ್ಲಂತೆ. ಡಾಕ್ಟರ್ಗೆ ಆಶ್ಚರ್ಯ ಆಗ್ಬಿಡ್ತು. ಅರ್ಜೆಂಟ್ ಆಗಿ ಸ್ಕೂಟರ್ ತಕ್ಕಂದು ಇವ್ರ ಮನೆಗೆ ಬಂದ್ರಂತೆ. ಡಾಕ್ಟರ್ ಬಂದ ತಕ್ಷಣ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದವನು ಸಲೀಸಾಗಿ ಎದ್ ನಿಂತ್ಕೋಬಿಟ್ನಕ್ಕಲ್ಲ. ಆಗ ಡಾಕ್ಟರ್ ಕ್ವಾಪತ್ಬಿಡ್ತು. ಅವನ ಕೇಳಿದ್ರಂತೆ, ಏನಯ್ಯ ನಾನು ಕೊಟ್ಟ ಟಾನಿಕ ಕುಡಿದ ಮೇಲೆ ಒದ್ದಾಡ್ತಿದ್ದಂತಲ್ಲ, ನಿನ್ಗೆ ಹೊಟ್ಟೆ ನೋವು ಹೋಯ್ತೋ ಇನ್ನೂ ಇದ್ದದು ಅಂದ್ರಂತೆ. ಆಗ ಅವನು, ಸ್ವಾಮಿ ನೀವು ಟಾನಿಕ ಕೊಟ್ಟಿದ್ರಲ್ಲ ಅದು ಕುಡ್ದೆಟ್ಗೆ ನಾನು ಹೊಟ್ಟೆ ನೋವು ಹೊಂಟೋಯ್ತು ಅಂತ ಅಂದಂತೆ. ಮಂತ್ಯಾಕಯ್ಯ ಒದ್ದಾಡ್ತಿದ್ದಂತಲ್ಲ ಅಂತ ಡಾಕ್ಟರ್ ಕೇಳ್ದೋದ್ಕೆ ಅವನೇನನ್ನ ಗೊತ್ತ, ಡಾಕ್ಟ್ರೇ ನೀವು ಟಾನಿಕು ಸೀಸವ ಕೊಟ್ಬಿಟ್ಟು ಕುಲುಕ್ಬಿಟ್ಟು ಕುಡಿ ಹೇಳಿದ್ರಲ್ಲ, ನಾನು ಮರ್ತ್ಕೊಂಡು ಹಂಗೆ ಕುಡಿದ್ಬಿಟ್ಟಿದ್ದಿ, ಹೊಟ್ಟೆ ಒಳಗಾದ್ರೂ ಕುಲಿ ಕಲಿ ಅಂದ್ಬಿಟ್ಟು ಅದಾಡ್ತಿದ್ದಿ ಅಂದಂತೆ. ಲೋ ಕಲ್ಲಣ್ಣ, ಇಂಥ ದಡ್ಡನ್ ಕಟ್ಕಂದವಳು ಬಾಳು ಗೋವಿಂದ ಕಂದ್ಲ.
1: ಗೋವಿಂದ
0: ಒಂದ್ ಚೂರು ಬುದ್ಧಿಯಾರ ಬೇಡವಲ್ಲ ಮುಂಡತ್ತವಕ್ಕೆ, ಬುದ್ಧಿವಂತರು ಅಂದ್ರೆ ಒಬ್ಬೊಬ್ರು ಇರ್ತಾರೆ ಕಂದ್ಲ. ಹೆಂಗಿರ್ತಾರೆ ಗೊತ್ತಲ್ಲ,
1: ಹೆಂಗಿರ್ತಾರೆ?
0: ಅವ ಮಗಳು ಸಿನಿಮಾ ನೋಡ್ಕೊಂಡು ಅಟ್ಟಿಗೆ ಹೋಯ್ತಾ ಇದ್ರಂತ ಕಂದ್ಲ. ಮಗಳು ಮುಂದ್ಗಡೆ ಹೋಯ್ತಾ ಇದ್ದ, ಅವ್ವ ಹಿಂದ್ಗಡೆ ಹೋಯ್ತಿದ್ಲಂತೆ. ಮಗಳಿಂದ್ಗಡೆ ಒಂದ್ ಹುಡುಗ ಫಾಲೋ ಮಾಡ್ಕೊಂಡು ಅವಳನ್ನ ಚುಡಾಸ್ಕ ಚುಡಾಸ್ಕ ಹೋಯ್ತಿದ್ನಂತೆ.
1: ವಯಸ್ಸು
0: ಮಗಳಿಗೆ ಕ್ವಾಪತ್ಬಿಡ್ತು, ಹಿಂದಕ್ಕೆ ತಿರುಗಿಕೊಂಡು ಹುಡುಗನ್ಗೆ ಹೇಳ್ದಂತೆ, ಕಲ್ಲಣ್ಣ ಅಯ್ಯೋ ಲೋಪರು ನಿನ್ಗೇನ ಮಾನ ಮರೋದಿ ಇಲ್ವೆ, ಅಕ್ಕ ತಂಗಿರೋನ್ ಗುಡ್ನಿಲ್ವೆ, ನಾನು ಪಿಕ್ಚರ್ ಚೆಂಟ ಬುಟ್ಟುತ್ತಮಿದ್ಲು ನೋಡ್ತಾವನಿ ಆಡ್ಮರಿ ಹಿಂದ್ಗಡೆ ವಾತ್ಮರಿ ಬಂದಂಗೆ ನನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದೆಯಲ್ಲ, ಮರ್ಯಾದೆಯಿಂದ ಸುಮ್ಮನೆ ಹೊಂಟೋಗು, ಹಿಂದ್ಗಡೆ ಯಾರು ಬರ್ತಾರೆ ಗೊತ್ತೇ ಅಂದ್ಲಂತೆ. ಯಾರು ಬರ್ತಾ ಇದಾರೆ ಎಂದಂತೆ ಹುಡುಗ, ನಮ್ಮವ್ವ ಬರ್ತಾವಲ್ಲ ಸುಮ್ಮನೆ ಹೊಂಟೋಗು ಕಪಾಲ್ ಕೊಡ್ದ್ಬಿಡ್ತಾಳೆ ಅಂತ ಹುಡುಗಿ ಹೇಳ್ದಾಗ ಹುಡುಗ ಏನಂತೆ ಗೊತ್ತಲ್ಲ,
1: ಏನಂದ,
0: ಯು ಡೋಂಟ್ ವರಿ ಎದ್ರಿಕ ಬೇಡ ನಡಿ, ನಿಮ್ಮ ಮೌನಿಂಚರ್ ನಮ್ಮ ಅಪ್ಪ ತವನೇಕ ಅನ್ನಂತೆ ಕಂದ. ಬಹಳ ಬುದ್ಧಿವಂತ ಅಲ್ವಲ್ಲ
1: ಅಣ್ಣ, ನಿನ್ ಊರಿಂದ ಬೆಂಗಳೂರು ಹೋಗ ಅಲ್ಲೆಲ್ಲ ಚೆನ್ನಾಗೈತ ನಿನ್ನವು, ಯಾರ ಕಡೆ ಮುಂದ್ಗಡೆ ಬೇಡ ಅಲ್ಲೇ ಉದ್ಬಿಟ್ಟವ್ರೆ ನಿನ್ನವು.
0: ಅದೊಂದ್ ಕೆಲ್ಸ ಆಗೋಯ್ತು ಕಂದ್ಲ ಕಲ್ಲಣ್ಣ.
1: ಏನಾಯ್ತು?
0: ಹಿಂಗೆ ಹನುಮಾನ್ ನಗರ ದೇವಸ್ಥಾನಕ್ ಹೋಗಿದ್ದಿ ಕಂದ್ಲ, ಅಲ್ಲೊಂದ್ ಹುಡುಗಿ ಲಂಗ ದಾವಣಿ ಹಾಕಂದು ಪೂಜೆ ಮಾಡ್ಸೋಕೆ ಬಂದಿದ್ಲು, ನಾನು ಕೈಯ ಮುಖನ್ ದೇವಸ್ಥಾನದೊಳಗೆ ನಿಂತಿದ್ದಿ. ಈ ಹುಡುಗಿ ಏನ್ ಮಾಡ್ಬಿಟ್ಟವಳೆ, ಗರ್ಭಗುಡಿ ಸುತ್ತ ಮೂರು ಸುತ್ತ ಬಂದ್ಬಿಟ್ಟು ಆಟ್ ಬಿದ್ದವಳೆ ಕಂದ್ಲ. ಈ ದಾವಣಿ ಕೆಳಕ್ಕೆ ಜಾರ್ಕೊಬಿಡ್ತು, ನಾನೇನ್ ತಿಳ್ಕಂಡೆ ಮ್ಯಾಲ್ ಕೆದ್ದಾಗ ಸರ್ ಮಾಡ್ಕತ್ತಾಳೆ ಅಂತ ಸುಮ್ನಿದ್ದಿಕ್ಕಂದ. ಮ್ಯಾಲ್ ಕೆದ್ ಮೇಲೂ ಸೆರಗು ಮೇಲೆ ಲಿಗುವೆ ಇಲ್ದೆ ಇವಳು ಕೈ ಮುಗಿತಾ ನಿಂತಿದ್ಲು, ನನಗೆ ಹೊಟ್ಟೆ ಉರಿದ್ಬಿಡ್ತು. ನಮ್ಮ ಅಕ್ಕ ತಂಗಿ ಹಂಗಲ್ವೆ ಅಂತ ಅನ್ಬಿಟ್ಟು ಆ ಸೆರ್ಗ ತಕ್ಕಂದು ಮೈ ಸುತ್ತ ಬಳಸ್ಬಿಟ್ಟು ಅವಕೆ ಒಳಕ್ಕೆ ಸಿಗಿಸ್ತಿಕ್ಕಂದ್ಲ. ಎತ್ತಿ ಒಂದ ಕಪಾಲ್ ಕೊಡದ್ಬಿಟ್ಲು ಒಂದಲ್ ಬಿದ್ದೋಯ್ತು ಕಂದ್ಲ.
1: ಎರಡ್ನಲ್ಲಿ ಯಾವಾಗ ಬಿದ್ದೋಯ್ತು?
0: ಎಲ್ಲ ಸೆರ್ಗ ಸಿಗ್ಸುದ್ದು ಬೇಜಾರಾಯ್ತು ಅನ್ಬಿಟ್ಟು ಎಳ್ದಾಕ್ಬಿಟ್ಟಿಕ್ಕಂದ್ಲ ಸೆರ್ಗ, ಇನ್ನೊಂದ್ ಏಟ್ ಹೊಡೆದ್ಬಿಟ್ಟ ಇನ್ನೊಂದಲ್ಲೂ ಬಿದ್ದೋಯ್ತು.
1: ಸರಿಯಾಗ ಮಾಡೋಳ ಬಿಡು, ನಿನ್ಗೆ ಇದು ಮರ್ಯಾದಸ್ತ್ರು ಮಾಡೋ ಕೆಲ್ಸನ ಇದು?
0: ಏನೋ ಆಗೋದಾಗೋದ್ ಬುಟ್ಟಾಕ್ಬಿಡ್ಲ. ಇದೇನ್ಲ ಇದು, ನಮ್ಮೂರಲ್ಲಿ ತೋರಣ ಗಿರಣ ಜಾಸ್ತಿ ಕಟ್ಟವ್ರೆ, ಯಾರಾದ್ರೂ ಬಂದಿದ್ರಲ್ಲ.
1: ನೀನ್ ಬೆಂಗ್ಳೂರ್ ಹೋಗಿದ್ದಾಗ ನಮ್ಮೂರಲ್ಲಿ ಒಂದ್ ಫಂಕ್ಷನ್ ಆಯ್ತು, MLAಗಳು ಮಿನಿಸ್ಟರ್ಗಳು ಎಲ್ಲ ಬಂದ್ ಭಾಷಣ ಮಾಡಿದ್ರು.
0: ಕಲ್ಲಣ್ಣ, ಈ MLAಗಳೇನ್ ಭಾಷಣ ಮಾಡಾರ ತಕಲ, ಅವ್ರು ಭಾಷಣ ಮಾಡುದು ಅವ್ರಿಗೆ ತಿಳಿದಿಲ್ಲ ಕಲ, ಇವ್ರ ಹೆಂಗ್ ಭಾಷಣ ಮಾಡ್ತಾರ ಅಂತ ನಂಗೆ ಕತೆ ಹೇಳ್ತೀನಿ ಕೇಳ.
1: ಹೇಳು.
0: ಹಿಂಗೆ ಒಬ್ಬ MLA 7-8 MLA ಗೆದ್ದಿದ್ನಂತೆ. ಒಂದ್ ಸಾರಿನ ಒಂದ್ ಹಳ್ಳಿಗೆ ಹೋಗಿ ಒಂದ್ ಫಂಕ್ಷನ್ ಹೋಗಿ ಭಾಷಣ ಮಾಡಿದ್ರು ಅಂತ ಕಲ. ಹಿಂಗೆ ಬೊಮ್ಮನಳ್ಳಿ ಅನ್ನೋ ಊರಲ್ಲಿ ಊರು ಮುಖಂಡ ರಾಮೇಗೌಡ ಅಂತ, ಅವ್ರ ತಾಯಿ ತಿರೋಗ್ಬಿಟ್ಟವ್ರೆ. ಆಗ ಬೊಮ್ಮನಳ್ಳಿರೆಲ್ಲ ಸೇರ್ಕೊಂಡು ಹಿಂಗಿಂಗೆ ನಮ್ಮೂರ್ ಮುಖಂಡರಾಗಿರ್ತಕ್ಕಂಥ ರಾಮೇಗೌಡರು ತಾಯಿ ತಿರೋಗ್ಬಿಟ್ಟವ್ರೆ. ನಾವು ಆರ್ಡಿನರಿ ತಿಥಿ ಮಾಡೋಕ್ಕಿಲ್ಲ, ಈ MLA ಸಾಹೇಬರ ಕರೆಸ್ಬಿಟ್ಟು ತಿಥಿ ದಿವಸ ಅವ್ನ ಮೈಕ್ ಹಾಕಿಸ್ಬಿಟ್ಟು ದುಃಖವಾಗಿ ನಾಲ್ಕು ಮಾತಾಡ್ಸೋಣ ಅಂತ ಅನ್ಬಿಟ್ಟು ಬೊಮ್ಮನಳ್ಳಿಯರೆಲ್ಲ ಲಾರಿ ಮಾಡ್ಕೊಂಡು MLA ತಕ್ಕ ಹೋದ್ರಂತೆ. ಆಗ MLA ಕೇಳ್ದಂತೆ, ಏನ್ರಯ್ಯ ಯಾವ ಊರವ್ರಯ್ಯ ಏನಾಗ್ಬೇಕಾಗಿತ್ತು ಅಂತ ಕೇಳವ್ರೆ. ಆಗ ಇವರು ಹಿಂಗಿಂಗೆ ನಾವು ಬೊಮ್ಮನಳ್ಳಿಯರು ಸ್ವಾಮಿ, ನಮ್ಮೂರ್ ಮುಖಂಡರಾಗಿರ್ತಕ್ಕಂಥ ರಾಮೇಗೌಡರು ತಾಯಿ ತಿರೋಗ್ಬಿಟ್ಟವ್ರೆ, ನೀವು ತಿಥಿ ದಿವಸ ಬಂದು ಆ ತಾಯಿ ಮೇಲೆ ದುಃಖವಾಗಿ ನಾಲ್ಕು ಮಾತಾಡಬೇಕು. ನೀವೇನಾರ ಬಂದು ನಮ್ಮೂರ್ನಲ್ಲಿ ಭಾಷಣ ಮಾಡಲಿಲ್ಲ ಅಂತಂದ್ರೆ ಮುಂದ ಸರಿ ಎಲೆಕ್ಷನ್ ಅಲ್ಲಿ ವೋಟ್ ನೀ ಹಾಕುದಿಲ್ಲ ಅಂತ ಇರ್ದಿಸ್ಬಿಟ್ಟವ್ರೆ.
1: ಎಲೆಕ್ಷನ್ ಬಂತಲ್ಲ ಹೇಳು.
0: ಎಮ್ ಎಲ್ ಎಗೆ ಭಯ ಆಗೋಯ್ತು, ತಡಿಯಪ್ಪ ಹೇಳ್ದಂಗೆ ಮಾಡ್ಬಿಡ್ತಾವ ಮುಂಡ ತಗೊಂಡ್ ತಂದ್ಬಿಟ್ಟು ಆಯ್ತು ನಡರೆಯ ಬತ್ತೀನಿ ಭಾಷಣ ಮಾಡ್ತೀನಿ ಅಂತ ಹೇಳಿ ಕಳಿಸ್ಬಿಟ್ಟವನೆ. ಸರಿ ತಿಥಿ ದಿವಸನೂ ಬಂತು, ಎಮ್ ಎಲ್ ಎಗೆ ಯೋಚನೆ ಆಗೋಯ್ತು ಭಾಷಣ ಏನ್ ಮಾಡುದು ಅಂತ. ಆಗ ಇವನ್ ಪಿ ಎ ಇದ್ನಲ್ಲ, ಇವನೇನ್ ಮಾಡ್ಬಿಟ್ಟವನೆ, ಸ್ವಾಮಿ ನೀವೇನು ಯೋಚನೆ ಮಾಡಬೇಡಿ, ನಾನು ಒಂದ್ ನಾಲ್ಕು ಮಾತ್ರ ಬರ್ಕೊಡ್ತೀನಿ ಒಂದ್ ಚೀಟಿ ಒಳಗೆ, ಅದ ಓದ್ಬಿಡಿ ಭಾಷಣ ಆಗೋಯ್ತದೆ ಅಂತ ಹೇಳ್ಬಿಟ್ಟವನೆ. ಸರಿ ಪಿ ಎ ಬರ್ಕೊಟ್ಟಂಗೆ ಎಮ್ ಎಲ್ ಎ ಬಂದು ಭಾಷಣ ಮಾಡ್ತಾ ಇದ್ನಕಲ. ಬೊಮ್ಮನಳ್ಳಿ ಮಹಾಜನಗಳೇ, ಇವತ್ತು ಸತ್ತು ತಿಥಿಯಾಗ್ತಾ ಇರ್ತಕ್ಕಂಥ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡರು ತಾಯಿ ಒಬ್ಬ ಮಹಾತಾಯಿ, ದೈವ ಮಾತೆ, ಅಂತ ತಾಯಿ ಬಡಬಗ್ರು ಅಂತ ಬಂದ್ರೆ ಕೈ ಎತ್ತಿ ದಾನ ಮಾಡ್ತಾ ಇದ್ಲು, ಅಂತ ತಾಯಿ ಸತ್ತಾಗಿರೋದು ನಮಗೆಲ್ಲ ದುಃಖ ತರ್ತಕ್ಕಂಥ ವಿಷಯ, ಇಂಥ ತಾಯಿ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡಂಗೆ ತಾಯಿ ಆಗಿರೋದು ಅವನ ಏಳೇಳು ಜನ್ಮದ ಪುಣ್ಯದ ಫಲ, ಅಂಥ ತಾಯಿ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡಂಗೆ ಮಾತ್ರ ತಾಯಿ ಆಗಿರ್ಲಿಲ್ಲ, ನನಗೆ ನಿಮಗೆ ಊರವರಿಗೆಲ್ಲ ತಾಯಿ ಆಗಿದ್ಲು ಅಂದ್ಬಿಟ್ ನಕಲ. ಏನ್ ಜನಗಳು ಖುಷಿಯಾಗ್ಬಿಟ್ಟು ಓನ್ಸ್ ಮೂರು ಕೊಟ್ಬಿಟ್ಟು ಚಪ್ಪಳೆ ಹೊಡೆದಾಗ ಕೊಟ್ಟು ಸಭಾಸ್ಕರಿ ಕೊಟ್ಬಿಟ್ರಿಕಂದ್ಲ. ಪರವಾಗಿಲ್ಲ ಕಣಯ್ಯ, ಅಪ್ರೂಫ್ ಮಾಡಿದ್ರು ಚೆನ್ನಾಗಿ ಮಾಡಿದ್ರು ಭಾಷಣವ ಅಂತ ಅಂದ್ಬಿಟ್ಟು ಸಭಾಸ್ಕರಿ ಕೊಟ್ಬಿಡ್ತಲೆ ಎಮ್ ಎಲ್ ಎಗೆ ಖುಷಿಯಾಗ್ಬಿಡ್ತು. ನಾನು ಇಷ್ಟು ಮಟ್ಟು ಮಾಡೋಣ ಭಾಷಣವ, ಮುಂದೋರ್ಗೋರ್ ಇನ್ನೂ ಚೆನ್ನಾಗಿ ಮಾಡ್ತೀನಿ ಭಾಷಣವ ಅನ್ಕೊಂಡು ಖುಷಿಯಾಗಿ ಎಟ್ಟಿಗೆ ಬಂದವನೇ, ಇದಾದ ಒಂದ್ ತಿಂಗಳಿಗೆ ಕುರುಬುರ್ ದೊಡ್ಡಿ ಅಂತದಕ್ಕೆಲ್ಲ ಕೇಮ್ ದೊಡ್ಡಿತ್ತವು. ಆ ಊರ್ ಮುಖಂಡ ಚೆಲುವೆಗೌಡ ಅನ್ಬಿಟ್ಟು ಅವನ ಹೆಡ್ತಿ ತಿರೋಗ್ಬಿಟ್ಟವಳೆ. ಕುರುಬುರ್ ದೊಡ್ಡಿಯವ್ರಿಗೂ ಖುಷಿಯಾಗ್ಬಿಡ್ತು. ನಡ್ರಲ್ಲಿ ನಾವೇನ್ ಬಂದೋಳಿಯರು ಇನ್ ಕಮ್ಮಿ, ನಾವು ತಿತ್ತಿ ದಿವಸ ನಾವು ಎಮ್ ಎಲ್ ಎ ಸಾಹೇಬ್ರ ಕರ್ಕೊಂಡ್ಬಿಟ್ಟು ಭಾಷಣ ಮಾಡಿಸುವ ಅಂತ ಅಂದ್ಬಿಟ್ಟು ಲಾರಿ ಮಾಡ್ಕೊಂಡು ಅವ್ರು ಎಮ್ ಎಲ್ ಎ ತಕ್ಕ ಹೋಗವ್ರೆ. ಎಮ್ ಎಲ್ ಎ ಕೇಳಿದ್ನ, ಏನ್ ರಯ್ಯ ಯಾವ ಊರವ್ರಯ್ಯ ಅಂತ. ಹಿಂಗೆ ಸ್ವಾಮಿ, ನಾವು ಕೇಮ್ ದೊಡ್ಡಿತ ಕುರುಬುರ್ ದೊಡ್ಡಿಯವರು, ನಮ್ಮೂರ್ ಮುಖಂಡರಾಗಿರ್ತಕ್ಕಂಥ ಚೆಲುವೆಗೌಡರು ಎಡ್ತಿ ತಿರೋಗ್ಬಿಟ್ಟವ್ರೆ, ನೀವು ಬಂದು ದುಃಖವಾಗಿ ನಾಲ್ಕು ಮಾತಾಡ್ಬೇಕು ಅಂತ ಕೇಳ್ಕೊಂಡ್ರು ಕಂದ್ಲ. ಎಮ್ ಎಲ್ ಎ ಅಮ್ಮಾಡ್ಬಿಟ್ಟು ನಾನು ನಡ್ರಲ್ಲಿ ಅಂತ ಬೊಮ್ಮದಳ್ಳಿ ಅಂತ ದೊಡ್ಡೂರಲ್ಲ ನಾ ಶಬಾಸ್ಗಿರಿ ತಕ್ಕಂದವನಿ ನಿಮ್ಮೂರ್ ಯಾವಲೆಕ್ಕ ಅಂತ ಅಂದ್ಬಿಟ್ನ. ಸರಿ ಕುರುಬುರ್ ದೊಡ್ಡಿ ತಿಥಿ ದಿವಸನು ಬಂತು, ಅಲ್ಲೂ ಪಿ ಎ ಬರ್ಕೊಟ್ಟಂಗೆ ಭಾಷಣವ ಶುರು ಮಾಡ್ಕೊಂಡ. ಕುರುಬುರ್ ದೊಡ್ಡಿಯ ಮಹಾಜನಗಳೇ, ಇವತ್ತು ಸತ್ತು ತಿಥಿ ಆಗ್ತಾ ಇರ್ತಕ್ಕಂಥ ನಿಮ್ಮೂರ್ ಮುಖಂಡರಾಗಿರ್ತಕ್ಕಂಥ ಚೆಲುವೆಗೌಡ್ರ ಎಡ್ತಿ ಮಹಾ ಸಾಧ್ವಿಮಣಿ, ಅಂತ ಸಾಧ್ವಿಮಣಿ ಸತ್ತೋಗಿರೋದು ನಮಗೆ ನಿಮಗೆ ದುಃಖ ತರ್ತಕ್ಕಂಥ ವಿಷಯ, ಅಂತ ಸಾಧ್ವಿಮಣಿ ಪತಿರ್ವತೆ ಸತ್ಯವಂತೆ ನಿಮ್ಮೂರ್ ಮುಖಂಡರಾಗಿರ್ತಕ್ಕಂಥ ಚೆಲುವೆಗೌಡರು ಮಾತ್ರ ಎಡ್ತಿಯಾಗಿರ್ಲಿಲ್ಲ, ನನಗೆ ನಿಮಗೆ ಊರವರಿಗೆಲ್ಲ ಎಡ್ತಿಯಾಗಿರ್ಲು ಅಂತ ಮುಟ್ಟಿನ ತಕ್ಕಲ್ಲ. ಅಲ್ಲೇ ಮಾರಿ ಗುಡಿ ಕಂಪಿಕೆ ಕಟಕಂದು ಈಚಾಳ್ ಪಾಚಾಳ್ ಬಡ್ದು ಒಟ್ಟಿಗೆ ಕಳ್ಸೋದ್ರಂತ ಎಮ್ ಎಲ್ ಎ
1: ನಡಾಮೂರ್ತ್ ಕಳ್ಸವ್ರೆ ಎಮ್ ಎಲ್ ಎಗೆ.
0: ಹಿಂಗ್ ಭಾಷಣವ ಮಾಡ್ತಾರೆ ಈ ರಾಜಕೀಯ ಇದಾವೆಲ್ಲ, ನರಿಬುದ್ಧಿ ನನ್ನ ಮಕ್ಳು ಕಂಡ್ಲ ಎಲ್ಲ ದೇಶ ಪ್ರೇಮ ದೇಶ ಪ್ರೇಮ ಅಂತ ಓಡಾಡ್ಕೊಂಡೆ ನಿಂತಿರ್ತವೆ, ದೇಶವ ಸುಲಿಗೆ ಮಾಡಿ ತಮ್ಮ ಬೊಜ್ಜೊಟ್ಟೆ ಬೆಳೆಸ್ಕೊಂಡು ನಿಂತವ್ರೆ. ಲೋ ಈ ನಮ್ ದೇಶದವ್ರಿಗೆ ದೇಶಭಕ್ತಿ ಎಷ್ಟದೇ ಗೊತ್ತಲಕ್ಕಲ್ಲಣ. ಹಿಂಗೆ ಎಲ್ಲ ದೇಶದವರು ಒಂದೇ ವಿಮಾನ ಮೇಲೆ ಪ್ರಯಾಣ ಮಾಡ್ತಿದ್ರಂತೆ ಕಂದ್ಲ. ವಿಮಾನ ಹೋಯ್ತಾ ಹೋಯ್ತಾ ಜನ ಜಾಸ್ತಿ ಆಗ್ಬಿಟ್ಟು ಅಲುಗಾಡ್ಕೊಂಡು ಬಿದ್ದೋಗಕ್ ಶುರು ಮಾಡ್ಕೊಳ್ತಂತೆ. ಆಗ ಪೈಲಟ್ ಡ್ರೈವರು ತಿರಿಕೊಂಡು ಎಲ್ಲ ದೇಶದವ್ರಿಗೆ ಹೇಳ್ದಂತೆ,
1: ಏನಂತ
0: ನೋಡ್ರಯ್ಯ, ಜನ ಜಾಸ್ತಿ ಆಗ್ಬಿಟ್ಟು ವಿಮಾನ ಅಲುಗಾಡ್ತಾ ಇದೆ, ಒಂದ್ ಕೆಲಸ ಮಾಡಿ ವಿಮಾನ ಮತ್ತು ವಿಮಾನದಲ್ಲಿರುವ ಎಲ್ಲಾ ದೇಶದವರು ಬದುಕಬೇಕು ಅನ್ನೋ ಆಸೆ ಆಕಾಂಕ್ಷೆ ನಿಮ್ಗೆ ಇದ್ದಿದ್ದೆ, ಆದ್ರೆ ಯಾವನಾದ್ರೂ ಒಬ್ಬ ಕೆಳಕ್ಕೆ ಧುಮುಕ್ಬಿಡಿ, ಆಗ ಭಾರ ಕಡಿಮೆಯಾಗಿ ವಿಮಾನ ಸರಿಯಾಗಿ ಹೋಯ್ತದೆ ಅಂತಂದಂತೆ. ಯಾರ್ಲ ದುಮ್ಕರು?
1: ಯಾರ ದುಮ್ಕರು? ಎಲ್ಲಾರ್ಗು ಜೀವದ ಮೇಲೆ ಆಸೆ.
0: ತಡಿ ಮ್ಯಾಲಿಂದ ಕೆಳಕ್ಕೆ ನೆಗೆಕ್ಕೆ ಮಂಡಿ ಮುರಿದೋದಂಗ ಆಡ್ತವೆ ನಮ್ ದೇಶದವು. ಅಂತದ್ರಲ್ಲಿ ಎಂಟೇರೆ ಗುಂಡಿಗೆ ಇರ್ಬೇಕು ಕಲ ಸಾವಿರಾರು ಅಡಿ ಮ್ಯಾಲಿಂದ ವಿಮಾನದಿಂದ ಕೆಳಗೆ ಧುಮುಕ್ಬೇಕು ಅಂದ್ರೆ. ಆಗ ಅಮೆರಿಕ ದೇಶದವನು ಎದ್ ನಿಂತ್ಕೊಂಡು ಯೋಚನೆ ಮಾಡದಂತೆ, ಅಲ್ಲ ನಮ್ಮ ಅಮೆರಿಕ ದೇಶದವರು ಎಲ್ಲಾ ತರದನು ಮುಂದಿದ್ದೇವೆ, ಏನಾದ್ರೂ ವಸ್ತುಗಳನ್ನ ಕಂಡಿಡ್ದ್ಬಿಟ್ಟು ನಮ್ಮ ದೇಶಕ್ಕೆ ಅಮೆರಿಕ ದೇಶಕ್ಕೆ ಪ್ರಪ್ರಥಮವಾಗಿ ಹೆಸರು ತಂದು ಕೊಡ್ತೀವಿ, ಈಗಲೂ ಕೂಡ ನಮ್ಮ ದೇಶಕ್ಕೆ ಹೆಸರು ತಂದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಮೆರಿಕ ದೇಶಕ್ಕೆ ಜೈ ಏನ್ಬಿಟ್ಟು ಕೆಳಕ್ಕೆ ಧುಮುಕುದಂತ ಕಲ ರಷ್ಯಾದವನು ಕೋಪ ಹತ್ಬಿಡ್ತು. ಅಮೆರಿಕದವ್ರಿಗೆ ನಾವೇನ್ ಕಡಿಮೆ ಅಂತ ಹೇಳ್ಬಿಟ್ಟು ರಷ್ಯಾಕ್ಕೆ ಜೈ ಏನ್ಬಿಟ್ಟು ಅವನು ಕೆಳಕ್ ಬಿದ್ದವನೆ, ಅವನ್ ಬಿದ್ದ ತಕ್ಷಣ ಜಪಾನ್ನವ್ರಿಗೆ ಜರ್ಮನಿಯವ್ರಿಗೆ ಇರಾನ್ನವ್ರಿಗೆ ಇರಾಕ್ನವ್ರಿಗೆ ಇಟಲಿ ಫ್ರಾನ್ಸ್ನವ್ರಿಗೆ ಎಲ್ಲ ಕೋಪ ಹತ್ಬಿಟ್ಟು ಅವರ ದೇಶಕ್ಕೆ ಜೈ ಜೈ ಅಂತ ಹೇಳ್ಕೊಂಡು ಪ್ರಾಣತ್ಯಾಗ ಮಾಡ್ತಾ ಇದ್ರು. ಇವರೆಲ್ಲ ಕೆಳಕ್ಕೆ ಬೆಳುದ್ನೆ ಒಂದ್ ಏಳೆಂಟು ಜನ ದೇಶದವರು ಕಿಟಕಿಲ್ ತಲೆ ಹಾಕೊಂಡು ಬೊಕ್ಕೊಂಡು ಕೆಳಕ್ಕೆ ನೋಡ್ತಿದ್ರು ಅಂತ ಕಂದ್ಲ.
1: ಯಾರ್ಯಾರು?
0: ಆದ್ರಲ್ಲ ನಮ್ಮ ಇಂಡಿಯಾ ದೇಶದವನು ಇದ್ನಕಂಡು ಕೇಳು, ಅವನು ಯೋಚನೆ ಮಾಡ್ದ, ಅಲ್ಲ ಎಲ್ಲಾ ದೇಶದವರು ವಿಮಾನ ಉಳಿಸೋಕ್ಕೋಸ್ಕರ ಪ್ರಾಣತ್ಯಾಗ ಮಾಡ್ಕೊಂಡು ಅವ್ರವ್ರ ದೇಶಕ್ಕೆ ಹೆಸರು ತಂದು ಕೊಡ್ತಾವ್ರೆ. ನಮ್ಮ ಇಂಡಿಯಾ ದೇಶದಲ್ಲಿ 98 ಕೋಟಿ ಜನಸಂಖ್ಯೆ ಇದ್ದೀವಿ, ನಾನ್ಯಾಕೆ ನಮ್ಮ ದೇಶಕ್ಕೆ ಯಾಕೆ ಹೆಸರು ತಂದು ಕೊಡಬಾರ್ದು ಅಂತ ಅನ್ಕೊಂಡು ಸುತ್ತಮುತ್ತ ನೋಡ್ಬಿಟ್ಟು ಪಕ್ಕದಲ್ಲಿ ಪಾಕಿಸ್ತಾನ ನಿಂತಿದ್ದಂತೆ, ಅವನ್ನೇ ಎತ್ತಿ ಕೆಳಕ್ ಹಾಕ್ಬಿಟ್ಟು ಇಂಡಿಯಾಕ್ಕೆ ಜೈ ಅನ್ನಂತೆ ಮ್ಯಾಲೆ ನಿಂತ್ಕೊಂಡು ಕಂದ.
1: ಒಳ್ಳೆ ಕೆಲಸ ಮಾಡೋನ್ ಬಿಡು.
0: ಓ ಕಲ್ಲಣ್ಣ, ಯಾರು ನಿಮ್ಮ ಹುಡುಗನ ಹೆಂಗೆ ನೋಡ್ಲ, ಒಂದ್ ಹುಡುಗ ಓಡ್ ಬತ್ತಾನ ಇತ್ತಾಗಿಯ?
1: ನಮ್ಮ ಹಟ್ಟಿಲ್ ಕರಿತಾ ಇರ್ಬೇಕು, ಅದಕ್ಕೆ ಬತ್ತಾ ಇರ್ಬೇಕು.
0: ನಿನ್ ಕಿರಿಯ ಇದೆ ಇದಿಲ್ಲ?
1: ಇದೆ.
0: ಏನ್ ಚೆನ್ನಾಗವಲ್ಲ ಮುದ್ ಮುದ್ದಾಗಿ. ಲೋ ಕಲ್ಲಣ್ಣ, ನಿನ್ ಕಿರಿಯ ಇದನ್ ನೋಡಿದ್ರು ಒಂದ್ ತಮಾಷೆ ಗ್ಯಾಪ್ನಕ್ ಬರ್ತಕ್ಕಲ್ಲ.
1: ಏನು
0: ಹಿಂಗೆ ಒಂದ್ 5-4-5 ವರ್ಷದ ಇತ್ತಂತೆ, ಏನ್ ತಿಂಡಿ ತಕ್ಕನು ಒಬ್ರು ಕೊಡದೆ ಒಬ್ನೇ ತಿಂತಿದ್ನಂತಕ್ಕಲ್ಲ. ಈ ಯಾರು ಅಟ್ಕೊಳ್ಳಲ್ಲ ಆಗ್ಲಿ, ಅವೇ ಚಿಕ್ಕಗಳಿಗೆ ಕಾಸು ಕೊಟ್ಬಿಟ್ಟು ಅವ ಅಂಗಡಿಯಿಂದ ತಿಂಡಿ ತಂದ್ಬಿಟ್ಟು ಅವರು ಕೊಡು ಅಂದ್ರೆ ಕೊಟ್ಟವಲ್ಲ,
1: ಕೊಡ್ತವೆ
0: ಅನ್ಕ ಒಂದೇ ತಿಂತವೆ. ಹಂಗೆ ಒಂದ್ ಹುಡುಗ ಏನ್ ತಿಂಡಿ ತರು ಒಬ್ರು ಕೊಡದೆ ಒಬ್ನೇ ತಿಂತಿದ್ದವನು, ಒಂದ್ಸಲ ಅವ್ರ ಅಪ್ಪನ್ ತವೆ ಟಾಣಿಗೆ ಐಸ್ಕೊಬಿಟ್ಟು ಐಸ್ ಗೆಂಡಿಯ ತಂದ್ಬಿಟ್ಟು ಅವ್ರ ಅಪ್ಪನ ಮುಂಚೆ ಅದ್ ಹಿಡ್ಕಂದು, ಅಪ್ಪ ಅಪ್ಪ ಇದಿ ತೀಪಪ್ಪ ಅನ್ನಂತೆ. ಅವ್ರ ಅಪ್ಪನ ಖುಷಿ ಆಗ್ಬಿಡ್ತು, ಅಲ್ಲಲ್ಲ ಮುಂಡತ್ತದೆ ಯಾವ ತಿಂಡಿ ತಂದ್ರು ಒಬ್ರು ಕೊಡದೆ ಒಬ್ಬನೇ ತಿಂತಿದ್ದೋನು. ಇವತ್ತೊಂಚೂರು ರೈಸ್ ಕಂಡಿಯ ತಂದ್ಬಿಟ್ಟು ಒಂಚೂರು ರೈಸ್ ಕಂಡಿಯ ಚೀಪ್ಕಪ್ಪ ಅಂತಾನಲ್ಲ ಅಂದ್ಬಿಟ್ಟು ಮಗ ಯಾಕಪ್ಪ ಅಂತ ಕೇಳವನೆ. ನೀ ತೀಪಪ್ಪ ಹೇಳ್ತೀನಿ ಅಂತ ಮಗ ಪುನಃ ಯಾಕಪ್ಪ ಅಂತ ಅವ್ರ ಅಪ್ಪ ಕೇಳವನೆ. ನೀ ತೀಪಿ ಹೇಳುವ ಹೇಳು ಅಂತ ಅಳುಕೆ ಶುರು ಮಾಡ್ಕೊಬಿಟ್ಟದಕ್ಕಲ್ಲ. ಓಹೋ ನನ್ನ ಮಗ ಯಾಕೋ ಅಳುಕೆ ಶುರು ಮಾಡ್ಕಾತದೆ ಅಂದ್ಬಿಟ್ಟು ಮಗ ಸಮಾಧಾನ ಆಗ್ಲಿ ಅಂದ್ಬಿಟ್ಟು ಅವ್ರ ಅಪ್ಪ ಒಂಚೂರು ರೈಸ್ ಕಂಡಿಯ ಚೀಪ್ಕೊಬಿಟ್ಟವನೆ. ಚೀಪ್ಕೊಂಡು ತುಟ್ಕಿಟಿಯಲ್ಲ ನೆಕ್ಕಂದು ಮಗ ಸಮಾಧಾನ ಆಯ್ತಲೇ ಕೇಳವನೆ. ಮಗ ಯಾಕಪ್ಪ ಯಾವತ್ತೂ ಇಲ್ಲರು ನೀವು ಹೊತ್ತು ಒಂಚೂರು ರೈಸ್ ಕಂಡಿಯ ಚೀಪ್ಕೋ ಚೀಪ್ಕೋ ಚೀಪ್ಕೋ ಅಂದಲ್ಲ ಯಾಕಪ್ಪ ಅಂತ ತಲೆನೇ ಒರೆಸಿ ಕೇಳವನೆ. ಆಗ ಮಗ ಹೇಳ್ತಂತೆ, ಅಪ್ಪ ಇದು ಐದ್ ಕಂಡಿಯ ತಗ ಬತ್ತಾರ್ಬೇಕಾರೆ ಅಲ್ಲಿ ಅಂಗಡಿ ತವು ನಾಯಿ ಮರಿ ನೆಕ್ಬಿಡ್ತೋ ಅನ್ನಂತೆ. ಎಂತ ಬುದ್ಧಿವಂತ ನೋಡ್ಲಕ್ಕಲ್ಲಣ್ಣ ಅವನು, ನಾಯಿ ಮರಿ ನೆಕ್ಕಿದ್ದೆಲ್ಲ ಅವ್ರ ಅಪ್ಪ ನೆಕ್ಕಿಸ್ಬಿಟ್ಟು ಚೆನ್ನಾಗಿರೋದು ಅತ್ತಿಂತಂತೆ. ಈ ಕಾಲದಲ್ಲಿ ಐಕ್ಳು ಇಂತೆವು ನಿಮಗೆ ನಮಗೆ ಉಡವು ನೆಟ್ಟಿನಾರು ಬುದ್ಧಿ ಕಲಿಸಿ ಬೇಕಾದ್ರೆ ಅದನ್ನು ತಿನ್ನಿಸ್ಬಿಡ್ತವೆ. ಎಲೆಮರೆ ಕಾಯಿ ಅಂತಿದ್ದ ನನ್ನನ್ನು ಪ್ರಥಮ ಬಾರಿಗೆ ಗಾಯಕನಾಗಿ ಪರಿಚಯ ಮಾಡಿಕೊಟ್ಟಂತಹ ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ ಬೆಂಗಳೂರು ಹಾಗೂ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ನಿಮ್ಮ ಪುಟ್ಟ ಕಲಾವಿದ ಎಂ ಎಸ್ ರವಿಗೌಡನ ಹೃತ್ಪೂರ್ವಕ ವಂದನೆಗಳು. ಕಲಾಭಿಮಾನಿಗಳೇ, ನನ್ನ ಮೊದಲನೇ ಧ್ವನಿ ಸುರುಳಿ ಬಾರಮ್ಮಿ ಮಾವನ ಮಗಳೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಜನಮನ್ನಣೆ ಗಳಿಸಿ ಕೀರ್ತಿ ತಂದುಕೊಟ್ಟಿತು. ಈಗ ಮತ್ತೆ ಮಾತುಗಾರ ಮಲ್ಲಣ್ಣನಾಗಿ ಗ್ರಾಮೀಣ ಹಾಸ್ಯ ಚಟಾಕಿಗಳೊಂದಿಗೆ ನಿಮ್ಮ ಮನರಂಜಿಸಿ ಪುನಃ ನಿಮ್ಮ ಆಶೀರ್ವಾದ ಬೇಡಲು ಬಂದಿದ್ದೇನೆ. ನಮ್ಮ ಮುಂದಿನ ಕೊಡುಗೆ ಕರುಳಿನ ಕುಡಿ ನೀನವ್ವ ಎಂಬ ಜಾನಪದ ಶೈಲಿ ಗೀತೆಗಳನ್ನು ನೀಡುತ್ತಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ವಂದನೆಗಳು.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
1: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
2: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
6: ಮೊದಲಿಗೆ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತೇವೆ. ಇವತ್ತಿನ ಈ ಬೆಳಗಿನ ಸುಮಧುರ ಫೇಸ್ಬುಕ್ ಲೈವ್ನ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟರ್ ಫಾರ್ ಕಲ್ಚರ್ ಈ ಪೇಜಿನ ಮುಖ್ಯಸ್ಥರಾಗಿರುವಂಥ ನಾಡಿನ ಹಿಂದೂಸ್ತಾನಿ ಸಂಗೀತಗಾರರಲ್ಲಿ ಒಬ್ಬರಾದಂಥ ಶ್ರೀ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಶ್ರೀ ಸುಬ್ರಹ್ಮಣ್ಯ ಭಟ್ ಹಾಗೂ ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ನಾವು ಇಲ್ಲಿಂದ ಸಲ್ಲಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಫೇಸ್ಬುಕ್ ಲೈವ್ನ ಈ ಕಾರ್ಯಕ್ರಮದಲ್ಲಿ ನಮಗೆ ಇವತ್ತು ತಬಲಾದಲ್ಲಿ ನಾಡಿನ ಯುವ ಖ್ಯಾತ ತಬಲಾ ವಾದಕರಾದಂಥ ಸಾಗರದ ಶ್ರೀ ವಿದ್ವಾನ್ ವಿನಾಯಕ್ ಭಟ್ ಸಾಗರ ಅವರು ನಮಗೆ ತಬಲಾದಲ್ಲಿದ್ದಾರೆ. ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ಹಾಗೂ ಹಾರ್ಮೋನಿಯಂನಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರಲ್ಲಿ ಒಬ್ಬರಾದಂಥ ಶ್ರೀ ವಿದ್ವಾನ್ ಕಲ್ಲೇಶ್ ಕುಮಾರ್ ಅವರು ಇದ್ದಾರೆ. ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತೇವೆ. ಹಾಗೂ ತಂಬೂರದಲ್ಲಿ ಶ್ರೀ ಬಸ್ರಾಜ್ ಹಾಗೂ ಶ್ರೀ ಮುಸ್ತಾಫ್ ಅವರು ನಮಗೆ ತಾನ್ಪುರದಲ್ಲಿದ್ದಾರೆ. ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಮೊದಲಿಗೆ ರಾಗ್ ಭೈರವದೊಂದಿಗೆ ನಾವು ಪ್ರಸ್ತುತ ಬೆಳಗಿನ ರಾಗವಾದಂಥ ರಾಗ ಭೈರವದೊಂದಿಗೆ ನಾವು ಪ್ರಸ್ತುತಪಡಿಸ್ತೀವಿ. ನಂತರದಲ್ಲಿ ಭಜನ್ ಹಾಗೂ ಲೈಟ್ ಹಾಡ್ತಿದೆ ರಾಗ ಭೈರವ್. ನಿಮ್ಮೆಲ್ಲ ಫೇಸ್ಬುಕ್ನಲ್ಲಿ ವೀಕ್ಷಿಸುತ್ತಿದ್ದಿರುವಂಥ ಎಲ್ಲರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ಹಾರೈಕೆಯಲ್ಲಿ ಅಂತ ಕೇಳ್ತಾ ರಾಗ್ ಭೈರವದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು

ಇದುವರೆಗೆ ರಾಗ ಭೈರವನ ನಾವು ಇಷ್ಟೋ ತನಕ ಪ್ರಸ್ತುತಪಡಿಸಿದ್ವಿ. ಈಗ ನಂತರದಲ್ಲಿ ಹಿಂದಿ ಒಂದು ಹಿಂದಿ ತುಂಬ್ರಿನ ನಾವು ಪ್ರಸ್ತುತಪಡಿಸ್ತೀವಿ ರಾಗ ಕಲಾವತಿ ಮಿಶ್ರದೊಳಗೆ.

ಇಲ್ಲಿಯವರೆಗೆ ನಮ್ಮ ಈ ಫೇಸ್ಬುಕ್ ಲೈವ್ನ ಸಂಗೀತ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟ್ರಲ್ ಆಫ್ ಕಲ್ಚರ್ ಈ ಗ್ರೂಪಿನ ಈ ಪೇಜಿನ ಎಲ್ಲ ಸರ್ವ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೂ ಶ್ರೀ ವಿದ್ವಾನ್ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಸುಬ್ರಹ್ಮಣ್ಯ ಭಟ್ ಅವರಿಗೆ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಇದುವರೆಗೆ ನಮಗೆ ತಬಲಾ ಸಾಧ್ಯದಲ್ಲಿ ನಾಡಿನ ಯುವ ಶ್ರೇಷ್ಠ ತಬಲಾ ವಾದಕರು ಉಸ್ತಾದ್ ಫಜಲ್ ಖುರೇಶಿ ಜಾಕಿರ್ ಹುಸೇನ್ ಅವರು ತಮ್ಮರ ಹತ್ರ ಫಜಲ್ ಖುರೇಶಿ ಹತ್ರ ಸದ್ಯ ಮುಂಬೈನಲ್ಲಿ ಅಭ್ಯಾಸ ಮಾಡ್ತಿರ್ತಾರೆ. ಶ್ರೀ ವಿದ್ವಾನ್ ವಿನಾಯಕ್ ಭಟ್ ಹಾಗೂ ಉದಯ ರಾಜ್ ಕರ್ಪು ಮಡಿವಳಯ್ಯ ಸಾಲಿ ಅವರ ಶಿಷ್ಯರು ಅವರು ನಮಗೆ ಕೊನೆ ತನಕ ಈಗ ತಬಲಾ ಸಾಧ್ಯನ ಮಾಡಿ ಸಾಗರದಿಂದ ಬಂದು ತಬಲಾ ಸಾಧ್ಯ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಹಾರ್ಮೋನಿಯಂ ಸಾಧ್ಯದಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರು ಬಳ್ಳಾರಿಯವರು ಶ್ರೀ ಕಲ್ಲೇಶ್ ಕುಮಾರ್ ಅವರು ಚಂದ ಹಾರ್ಮೋನಿಯಂ ಸಾಧ್ಯ ಮಾಡ್ತಾ ಇದ್ದಾರೆ, ಈಗ ಚಲೋ ಅಭ್ಯಾಸ ಮಾಡ್ತಿದ್ದಾರೆ, ಒಳ್ಳೆ ಕಲಿತಿದ್ದಾರೆ. ಅವ್ರಿಗೂ ಇಷ್ಟು ತನಕ ಈ ಫೇಸ್ಬುಕ್ ಲೈವ್ನಲ್ಲಿ ನುಡಿಸಿದ್ದಕ್ಕೆ ಅನಂತ ಧನ್ಯವಾದಗಳನ್ನು ಅವ್ರಿಗೂ ನಾನು ಹೇಳ್ತಾ ಹಾಗೂ ಕಾನ್ಪುರದಲ್ಲಿ ಶ್ರೀ ಮುಸ್ತಾಫ್ ಅವರು ಹಾಗೂ ಶ್ರೀ ಬಸವರಾಜ್ ಅವರು ನಮ್ಮ ಜೊತೆಗೆ ಆಶ್ರಮದ ವಿದ್ಯಾರ್ಥಿಗಳು ಇಲ್ಲಿ ಅವರಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇಷ್ಟೋ ತನಕ ಫೇಸ್ಬುಕ್ ಲೈವ್ನಲ್ಲಿ ನೀವು ಸಂಗೀತ ಅಭಿಮಾನಿಗಳು ಸಂಗೀತ ಕಲಾರಸಿಕರು ನಮ್ಮ ಸಂಗೀತವನ್ನು ಕೇಳಿ ಹಾರೈಸಿದ್ದೀರಿ ಅಂದ್ಕೊಳ್ತಾ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಕೊನೆಯದಾಗಿ ಭೈರವಿಯೊಂದಿಗೆ ಒಂದು ಮತ್ತೊಂದು ಹಿಂದಿ ಭಜನನ್ನು ನಾವು ಹಿಂದಿ ಭಜನನ್ನು ಹಾಡ್ತಾ ಮೀರಾಬಾಯಿ ಭಜನ್ ಅವರ ಬರೆದಿರುವಂಥ ಮೀರಾಬಾಯಿ ಅವರು ಬರೆದಿರುವಂಥ ಹಿಂದಿ ಭಜನನ್ನು ಹಾಡ್ತಾ ಕೊನೆಯದಾಗಿ ರಾಗ ಭೈರವಿಯನ್ನು

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.